ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದ.

0: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಶಿಕ್ಷಣದ ಅರ್ಥ ಕೇವಲ ಪುಸ್ತಕ ಓದುವುದಲ್ಲ, ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯರನ್ನ ಗೌರವದಿಂದ ನೋಡುವುದನ್ನ ಕಲಿಸುವುದಾಗಿದೆ. ಅದು ನಿಜವಾದ ಶಿಕ್ಷಣ ಅಂಥೇಳಿ ಸಿದ್ದೇಶ್ವರ ಸ್ವಾಮೀಜಿಗಳು ಹೇಳಿದಂತಹ ಮಾತು ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ ಸ್ನೇಹಿತರೆ? ಎಲ್ಲರನ್ನ ಗೌರವದಿಂದ ಕಾಣೋಣ, ಗೌರವಿಸೋಣ ಅಂತ ಹೇಳ್ತಾ ಇವತ್ತಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರವನ್ನ ತಿಳಿಯೋಣ. ಇವತ್ತು ಆಗಸ್ಟ್ 10, 2026 ಸೋಮವಾರ. ಪರಾಭವ ಸಂವತ್ಸರ, ಆಷಾಢ ಮಾಸ, ದಕ್ಷಿಣಾಯಣ, ವರ್ಷ ಋತು. ಇವತ್ತಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರ ಹೀಗಿದೆ.
1: ಬೆಳಿಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನ ನೀಡಲು ಭಕ್ತಿ ಗೀತೆಗಳೊಂದಿಗೆ ಪ್ರಾರಂಭಗೊಳ್ಳಲಿದೆ.
0: ಅರುಣೋದಯ ಕಾರ್ಯಕ್ರಮ ಪ್ರಸಾರವಾಗುತ್ತದೆ, ಆರ್ಜೆ ಶ್ವೇತ ಅವರು ನಡೆಸಿಕೊಡಲಿದ್ದಾರೆ.
1: ಬೆಳಿಗ್ಗೆ 6:45 ಗಾಂಧಿ ಓದು ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದನ್ನ ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಿಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಇಂದಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಜಿಲ್ಲಾ ಜಾನಪದ ಪರಿಷತ್ತಿನ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೆಜಿ ವೆಂಕಟೇಶ್ವರ ಅವರು ಜಗಜ್ಯೋತಿ ಬಸವೇಶ್ವರರ ವಿಚಾರಧಾರೆಯನ್ನು ತಿಳಿಸಿಕೊಡಲಿದ್ದಾರೆ.
1: ಬೆಳಿಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರಲಿದ್ದು, ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಿಜಯ ಗಣೇಶ್ ಇವರು ಮಂಕುತಿಮ್ಮನ ಕಗ್ಗ ವಾಚನ ಮತ್ತು ನಿರೂಪಣೆಯನ್ನ ಮಾಡಲಿದ್ದಾರೆ.
0: ನಂತರ ದಿನೇಶ್ ಹೊಸನಗರ್ ಇವರು ಒಗಟುಗಳ ಕುರಿತು ಮಾಹಿತಿಯನ್ನ ತಿಳಿಸಿಕೊಡಲಿದ್ದಾರೆ.
1: ನಂತರ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗುತ್ತದೆ. ಬೆಳಿಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಿಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವೆಲ್ಲ, ನಮಗಾಗಿ ಪರಿಸರ, ಈ ಪರಿಸರದ ಕೆಲವು ವಿಷಯದ ಬಗ್ಗೆ ಬೆಳಕು ಚೆಲ್ಲುವ
0: ಪರಿಸರ ಪರಿಚಯ ಕಾರ್ಯಕ್ರಮ ಮೂಡಿಬರಲಿದೆ. ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಸಿಂಹಗಳ ದಿನದ ಕುರಿತಾದಂತಹ ಕಾರ್ಯಕ್ರಮ ಮೂಡಿಬರಲಿದೆ. ಕ್ರಮವನ್ನ ಆರ್ಜೆ ಅರ್ಪಿತಾ ಅವರು ನಡೆಸಿಕೊಡಲಿದ್ದಾರೆ. 9:30 ಸಾಹಿತ್ಯ ಲೋಕ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಇಂದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಟಿಎನ್ ಸರಸ್ವತಿ ಇವರು ಸ್ವರಚಿತ ಹಾಡುಗಳನ್ನು ಹಾಡಲಿದ್ದಾರೆ.
1: ಬೆಳಿಗ್ಗೆ 10:00 ಎಲ್ಲರ ನೆಚ್ಚಿನ ವಿಂಡಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:00
0: ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಆರ್ಜೆ ರಕ್ಷಿತಾ ಹೊಳ್ಳ ಅವರು ತಿಳಿಸಿಕೊಡಲಿದ್ದಾರೆ.
1: ಬೆಳಿಗ್ಗೆ 11:30 ಕೆಲಸದ ಜೊತೆ ಜೊತೆಗೆ ಒಂದಷ್ಟು ಚಿತ್ರಗೀತೆಗಳನ್ನ ಭಾವಗೀತೆಗಳನ್ನ ಕೇಳುವ ಸಮಯ. ಮಧ್ಯಾಹ್ನ 12:00 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆಯ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ವಿಚಾರಧಾರೆ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ
0: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ರೋಷನ್ ಇವರು ರಸಂ ಕುರಿತು ಮಾಹಿತಿಯನ್ನ ಹೇಳಲಿದ್ದಾರೆ. ಈ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದಾರೆ.
1: ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನ ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ.
0: ಕೊಳ್ಳೆಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗುತ್ತದೆ. ನಂತರದಲ್ಲಿ ಕುಮಾರಸ್ವಾಮಿ ಅವರು ನಡೆಸಿಕೊಡುವ ಪರಿಸರ ಮಾತುಕತೆ ಕಾರ್ಯಕ್ರಮ ಮೂಡಿಬರಲಿದೆ. ನಂತರದಲ್ಲಿ ಪೆರಾಜಿ ಅವರ ಪಂಪನ ಓದು ಕಾರ್ಯಕ್ರಮ ಮೂಡಿಬರಲಿದೆ. ವಿಜಯ ಹೆಚ್ಎಸ್ ಇವರು ನಡೆಸಿಕೊಡುವ ಸುಲಭವಾಗಿ ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ.
1: ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗುತ್ತದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆಸ್ ಲೈವ್ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು ಕುಂದು ಕೊರತೆಗಳನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದೆಡೆಗೆ ಎಂಬ ಕಾರ್ಯಕ್ರಮವನ್ನ ಆರ್ಜೆ ಶ್ವೇತಾ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರುಗುಗಳನ್ನ ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮ ಮೂಡಿಬರಲಿದೆ. ಸಂಜೆ 6:30 ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವು ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಈ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ಅವರು ನಡೆಸಿಕೊಡಲಿದ್ದಾರೆ.
1: ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನ ರೈತರಿಂದಲೇ ಮಾಹಿತಿ ಯೋಜನೆ ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ ವಿಜ್ಞಾನದ ಕುತೂಹಲ ಸಂಗತಿಗಳ ಸಂಶೋಧನೆಯ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಶೇಖರ್ ಗೌಳೇರವರು.
0: ರಾತ್ರಿ 8:20
1: ರೈತರ ನಿಸ್ವಾರ್ಥ ಸೇವೆಯನ್ನ ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರೇಡಿಯೋ ಶಿವಮೊಗ್ಗದ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿದ್ದು, ಈ ಎಲ್ಲ ಕಾರ್ಯಕ್ರಮಗಳ ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮೊಬೈಲ್ ಸಂಖ್ಯೆ 9686096279
0: ಈ ನಂಬರ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬಹುದು. ಎಲ್ಲರಿಗೂ ಧನ್ಯವಾದಗಳು.
2: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ, ಮಂಜಿನ ಹನಿಗಳ ಮಧ್ಯೆ ಸೂರ್ಯನ ಕಿರಣಗಳು ಮೆಲ್ಲಕೆ ಇಣುಕ್ತಾ ಭೂಮಿಗೆ ಮುತ್ತಿಡ್ತಾ ಇರುವ ಈ ಸುಂದರ ಮುಂಜಾನೆಯ ಶುಭಾಶಯಗಳು. ಸ್ನೇಹಿತರೆ, ವಾಟ್ಸಪ್ನಲ್ಲಿ ಅಥವಾ ಫೇಸ್ಬುಕ್ನಲ್ಲಿ ನಾವು ಎಷ್ಟೋ ಕೋಟ್ಸ್ಗಳನ್ನ ನೋಡ್ತಾ ಇರ್ತೀವಿ, ಆದ್ರೆ ಇವತ್ತು ನನ್ನ ಕಣ್ಣಿಗೆ ಬಿದ್ದ ಒಂದು ಮಾತು ನಿಜಕ್ಕೂ ಮನಸ್ಸಿಗೆ ಹತ್ತಿರವಾಯಿತು. ಅದೇನ್ ಗೊತ್ತಾ? ಬದುಕು ಒಂದು ಸುಂದರ ಪಯಣ. ಈ ಪಯಣ ಇದೆಯಲ್ಲ, ಇಲ್ಲಿ ನಾವು ಕಲಿಯೋದಕ್ಕೆ ಬೇಕಾದಷ್ಟು ಪಾಠಗಳಿವೆ. ಸ್ನೇಹಿತರೆ, ನಾವು ಹೋಗೋ ಹಾದಿಯಲ್ಲಿ ಒಂದಷ್ಟು ಕಲ್ಲು ಮುಳ್ಳುಗಳು, ಅಂದ್ರೆ ಈ ಸಮಸ್ಯೆಗಳು ಎದುರಾಗಬಹುದು. ಆದ್ರೆ ನೆನಪಿರ್ಲಿ, ಆ ಪ್ರತಿ ಸಮಸ್ಯೆ ಹಿಂದೆ ಒಂದು ಸುಂದರವಾದ ಪರಿಹಾರ ಅಂತೂ ಇದ್ದೇ ಇರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಬದುಕು ನಮಗೆ ನೀಡೋ ಅತಿ ದೊಡ್ಡ ಆಸ್ತಿ ಅಂತಂದ್ರೆ ಅದು ನಮ್ಮ ಅನುಭವಗಳು. ಗೆಲುವಿರ್ಲಿ ಸೋಲಿರಲಿ, ಅದನ್ನು ಸಂಭ್ರಮಿಸೋದನ್ನ ನಾವು ಕಲಿಬೇಕಾಗಿದೆ. ಈ ದಿನ ಕೂಡ ನಿಮ್ಮ ಪಾಲಿಗೆ ಅಂತಹದ್ದೇ ಒಂದು ಅದ್ಭುತ ಅನುಭವವಾಗಲಿ ಅಂತ ಹಾರೈಸ್ತೀನಿ. ಇವತ್ತಿನ ಪಯಣ ಹೊಸ ಕಲಿಕೆಯೊಂದಿಗೆ ಆರಂಭವಾಗಲಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ಮತ್ತೆ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ

ನನ್ನೆಲ್ಲ ಪ್ರೀತಿಯ ಕೇಳುಗರೆ, ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು August 10 ವಿಶ್ವ ಸಿಂಹಗಳ ದಿನ, ಅಂದ್ರೆ ವರ್ಲ್ಡ್ ಲಯನ್ ಡೇ. ಕಾಡಿನ ರಾಜ ಎಂದೇ ಕರೆಯಲ್ಪಡುವ ಈ ಗಾಂಭೀರ್ಯದ ಪ್ರಾಣಿಯ ಬಗ್ಗೆ, ಅದರ ರಕ್ಷಣೆಯ ಮಹತ್ವದ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳಲೇಬೇಕು. ಬನ್ನಿ, ಬೆಳಗಿನ ಚುರುಕುತನದಲ್ಲಿ ಈ ದಿನದ ಕುರಿತು ಒಂದಿಷ್ಟು ರೋಚಕ ಮಾಹಿತಿಗಳನ್ನ ತಿಳಿಸ್ತೀನಿ. ಈ ಸಿಂಹಗಳ ದಿನಾಚರಣೆಯ ಮುಖ್ಯ ಉದ್ದೇಶ ಏನ್ ಗೊತ್ತಾ? ಸಿಂಹಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಅವುಗಳ ನೈಸರ್ಗಿಕ ಆವಾಸ ಸ್ಥಾನಗಳನ್ನು ರಕ್ಷಿಸುವ ಕುರಿತು ಜಾಗೃತಿ ಮೂಡಿಸುವುದು, ಹಾಗೆ ಅರಣ್ಯ ನಾಶ ಮತ್ತು ಬೇಟೆಯಾಡುವಿಕೆಯಿಂದ ಸಿಂಹಗಳಿಗೆ ಎದುರಾಗಿರುವ ಗಂಡಾಂತರಗಳ ಬಗ್ಗೆ ಜಗತ್ತಿನ ಗಮನ ಸೆಳೆಯುವುದು. ಹೌದು ಸ್ನೇಹಿತರೆ, ಸಿಂಹಗಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನ ಹೇಳ್ತೀನಿ ಕೇಳಿ. ಸಿಂಹಗಳ ಗರ್ಜನೆ ಎಷ್ಟು ತೀವ್ರವಾಗಿರುತ್ತೆ ಅಂತಂದ್ರೆ, ಅದು ಸುಮಾರು 8 kilometers ದೂರದವರೆಗೂ ಕೇಳಿಸುತ್ತೆ. ಕಾಡಿನಲ್ಲಿ ಸಿಂಹಗಳ ಗುಂಪಿನಲ್ಲಿ 90% ಬೇಟೆಯಾಡುವ ಜವಾಬ್ದಾರಿಯನ್ನು ಹೆಣ್ಣು ಸಿಂಹಗಳೇ ನಿರ್ವಹಿಸುತ್ತೆ. ಗಂಡು ಸಿಂಹಗಳು ಸಾಮಾನ್ಯವಾಗಿ ತಮ್ಮ ಪ್ರದೇಶವನ್ನು ರಕ್ಷಿಸುವ ಕೆಲಸ ಮಾಡ್ತಾ ಇರುತ್ತೆ. ಹಾಗೆ ಆಫ್ರಿಕನ್ ಸಿಂಹಗಳ ಹೊರತಾಗಿ ಏಷ್ಯನ್ ಸಿಂಹಗಳು ಸಂಪೂರ್ಣವಾಗಿ ನೆಲೆಸಿರುವುದು ನಮ್ಮ ಭಾರತದ ಗುಜರಾತ್ ರಾಜ್ಯದ ಗಿರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಮಾತ್ರ ಅನ್ನೋದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಸೊ ಸ್ನೇಹಿತರೆ, ಕೇವಲ ಫೋಟೋಗಳಲ್ಲಿ ನೋಡಿ ಸಂತೋಷ ಪಡುವುದಷ್ಟೇ ಅಲ್ಲ, ಪ್ರಕೃತಿಯ ಆಹಾರ ಸರಪಳಿಯಲ್ಲಿ ಈ ಸಿಂಹಗಳ ಪಾತ್ರ ಎಷ್ಟು ಮುಖ್ಯ ಅನ್ನೋದು ನಮಗೆ ಗೊತ್ತಿರಬೇಕು. ಕಾಡು ಉಳಿದ್ರೆ ಮಾತ್ರ ವನ್ಯಜೀವಿಗಳು ಉಳಿಯೋದಕ್ಕೆ ಸಾಧ್ಯ. ವನ್ಯಜೀವಿಗಳು ಉಳಿದರೆ ಮಾತ್ರ ನಮ್ಮ ಪರಿಸರ ಸಮತೋಲನದಲ್ಲಿರುತ್ತೆ. ಹಾಗಾದ್ರೆ ಇವತ್ತಿನ ನಿಮ್ಮ ದಿನವನ್ನು ಕಾಡಿನ ರಾಜನಷ್ಟೇ ಆತ್ಮವಿಶ್ವಾಸದಿಂದ ಮತ್ತು ದೃಢತೆಯಿಂದ ಆರಂಭಿಸಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಬೆಳಗಿನ ಹಿತವಾದ ಗಾಳಿ, ಬಿಸಿ ಬಿಸಿ ಕಾಫಿ ಟೀ ಜೊತೆ ನಿಮ್ಮ ದಿನ ಸೂಪರ್ ಆಗಿ ಶುರುವಾಗ್ಲಿ ಅಂತ ಹಾರೈಸುತ್ತಾ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗ 90.8 FM ಸ್ವಾಗತ. ಸ್ನೇಹಿತರೆ, ಇವತ್ತು ಆಗಸ್ಟ್ 10. ನಮ್ಮ ಭೂಮಿಯನ್ನು, ಪರಿಸರವನ್ನು ಹಾಗೂ ಭವಿಷ್ಯವನ್ನು ಉಳಿಸೋದಕ್ಕೆ ಇವತ್ತಿನ ದಿನ ತುಂಬಾನೇ ಸ್ಪೆಷಲ್. ಅದೇ ವರ್ಲ್ಡ್ ಬಯೋಫಿಯಲ್ ಡೇ, ಅಂದ್ರೆ ವಿಶ್ವ ಜೈವಿಕ ಇಂಧನ ದಿನ. ಎಸ್, ಇದ್ರ ಬಗ್ಗೆ ಒಂದಿಷ್ಟು ಮೇನ್ ಪಾಯಿಂಟ್ಸ್ ಅನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೇಳಿ, ಯಾಕೆ ಈ ದಿನವನ್ನ ಬಯೋಫಿಯಲ್ ಡೇ ಅಂತ ಆಚರಿಸಲಾಗುತ್ತೆ ಅಂತ ಹೇಳೋದಾದ್ರೆ, ಪೆಟ್ರೋಲ್ ಡೀಸೆಲ್ಗೆ ಪರ್ಯಾಯವಾಗಿ ಜೈವಿಕ ಇಂಧನಗಳ ಬಳಕೆಯ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಆಗಸ್ಟ್ 10 ಈ ದಿನವನ್ನು ಆಚರಿಸಲಾಗುತ್ತೆ. ಇದರ ಹಿನ್ನೆಲೆ ಏನು ಅಂತ ಹೇಳೋದಾದ್ರೆ, 1893 ವಿಜ್ಞಾನಿ ರುಡೋಲ್ಫ್ ಡೀಸೆಲ್ ಅವರು ಶೇಂಗಾ ಎಣ್ಣೆಯಿಂದ ಮೊಟ್ಟ ಮೊದಲ ಬಾರಿಗೆ ಡೀಸೆಲ್ ಎಂಜಿನ್ ಅನ್ನ ಯಶಸ್ವಿಯಾಗಿ ಚಲಾಯಿಸಿ ತೋರಿಸಿದ್ರು. ಅವರ ಈ ಐತಿಹಾಸಿಕ ಪ್ರಯೋಗದ ನೆನಪಿಗಾಗಿ ಈ ದಿನವನ್ನ ಮೀಸಲಿಡಲಾಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ನಂತಹ ಪಳೆಯುಳಿಕೆಗೆ ಇಂಧನಗಳು ದಿನದಿಂದ ದಿನಕ್ಕೆ ಖಾಲಿಯಾಗ್ತಾ ಇದೆ ಮತ್ತು ವಿಪರೀತ ವಾಯುಮಾಲಿನ್ಯಕ್ಕೆ ಕಾರಣವಾಗ್ತಾ ಇದೆ. ಇದಕ್ಕೆ ಬದಲಾಗಿ ಕೃಷಿ ತ್ಯಾಜ್ಯಗಳು, ಸಸ್ಯಗಳು ಮತ್ತು ಜೈವಿಕ ತ್ಯಾಜ್ಯದಿಂದ ತಯಾರಿಸುವ ಇಂಧನ ಬಳಸಿದರೆ ಪರಿಸರ ಶುದ್ಧವಾಗಿರುತ್ತೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳು ಉಳಿಯುತ್ತವೆ. ಸೊ ಸ್ನೇಹಿತರೆ, ಪರಿಸರವನ್ನು ಮಾಲಿನ್ಯದಿಂದ ಕಾಪಾಡೋಣ, ಗ್ರೀನ್ ಎನರ್ಜಿ ಕಡೆ ನಮ್ಮ ಹೆಜ್ಜೆ ಇಡೋಣ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನಾವು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಏನ್ ಗೊತ್ತಾ, ಅದೊಂಥರ ಇಂಟ್ರೆಸ್ಟಿಂಗ್ ವಿಷಯ ಅಂತಾನೆ ಹೇಳ್ಬೋದು. ಅದೇ ವಿಶ್ವ ಬ್ಲಾಗಿಂಗ್ ದಿನ, ಅಂದ್ರೆ ಇಂಟರ್ನ್ಯಾಷನಲ್ ಬ್ಲಾಗಿಂಗ್ ಡೇ ಅಂತ ಆಚರಿಸ್ತಾ ಇದ್ದೀವಿ. ಕೈಯಲ್ಲೊಂದು ಸ್ಮಾರ್ಟ್ ಫೋನ್ ಹಿಡಿದು ತಮ್ಮ ಇಡೀ ದಿನದ ಕಥೆಯನ್ನು ಅಥವಾ ಸುತ್ತಮುತ್ತಲಿನ ಜಗತ್ತನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿದು ಹಂಚಿಕೊಳ್ಳುವ ಬ್ಲಾಗರ್ಗಳ ಲೋಕದ ಬಗ್ಗೆ ಇವತ್ತು ಒಂದಿಷ್ಟು ವಿಷಯವನ್ನ ತಿಳಿಸ್ತೀನಿ, ಕೇಳಿ. ಸರಿ, ಬ್ಲಾಗಿಂಗ್ ದಿನ ಅಂತ ಯಾಕೆ ಆಚರಿಸ್ತಾರೆ, ಇದು ಯಾವಾಗ ಆಚರಿಸ್ತಾರೆ ಅಂತಂದ್ರೆ, ಪ್ರತಿ ವರ್ಷ ಆಗಸ್ಟ್ 10 ಅಂತಾರಾಷ್ಟ್ರೀಯ ಬ್ಲಾಗಿಂಗ್ ದಿನವನ್ನ ವಿಶ್ವದ ಎಲ್ಲಾ ಕಡೆಯೂ ಸಂಭ್ರಮದಿಂದ ಆಚರಿಸಲಾಗುತ್ತೆ. ಇದರ ಹಿನ್ನೆಲೆ ಏನು ಅಂತ ಹೇಳೋದಾದ್ರೆ, ಯುನೈಟೆಡ್ ಕಿಂಗ್ಡಮ್ನಲ್ಲಿ ಅತ್ಯಂತ ದೊಡ್ಡ ಆನ್ಲೈನ್ ವಿಡಿಯೋ ಉತ್ಸವವಾದ ಸಮ್ಮರ್ ಇನ್ ದ ಸಿಟಿ ಸಂಸ್ಥೆಯು 2018 ಈ ದಿನಕ್ಕೆ ಅಧಿಕೃತ ಚಾಲನೆ ನೀಡಿತು. ತಮ್ಮ 10 ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದ್ದ ಈ ಸಂಸ್ಥೆ ಬ್ಲಾಗರ್ಗಳು ಹಾಗೂ ವೀಕ್ಷಕರ ನಡುವಿನ ಬಾಂಧವ್ಯವನ್ನು ಗಟ್ಟಿಗೊಳಿಸಲು ಮತ್ತು ಜಗತ್ತಿನ ಮೂಲೆ ಮೂಲೆಯಲ್ಲಿರುವ ಸೃಜನಶೀಲ ವಿಡಿಯೋ ತಯಾರಕರನ್ನು ಒಗ್ಗೂಡಿಸುವುದಕ್ಕೆ ಈ ವಿಶೇಷ ದಿನವನ್ನ ಹುಟ್ಟು ಹಾಕಿತು ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಈ ದಿನವನ್ನ ಯಾಕೆ ಆಚರಿಸಲಾಗುತ್ತೆ ಅಂತ ಹೇಳೋದಾದ್ರೆ, ತಮ್ಮ ಆಲೋಚನೆಗಳನ್ನು, ಪ್ರಯಾಣದ ಅನುಭವಗಳನ್ನು ಮತ್ತು ಕಲೆಗಳನ್ನು ವಿಡಿಯೋ ಬ್ಲಾಗ್ ಮೂಲಕ ಜಗತ್ತಿಗೆ ಪರಿಚಯಿಸುವ ಕ್ರಿಯೇಟರ್ಗಳನ್ನು ಗೌರವಿಸೋದಕ್ಕೆ. ಹಾಗೆ ಬ್ಲಾಗಿಂಗ್ ಕೇವಲ ಮನೋರಂಜನೆಯಲ್ಲ, ಇದು ವಿಶ್ವದಾದ್ಯಂತ ಹೊಸ ಸ್ನೇಹಿತರನ್ನು ಸಂಪಾದಿಸಲು, ಜನರೊಂದಿಗೆ ಬೆರೆಯಲು ಮತ್ತು ಸಮಾಜದಲ್ಲಿ ಹೊಸ ದೃಷ್ಟಿಕೋನಗಳನ್ನು ಹಂಚಿಕೊಳ್ಳೋದಕ್ಕೆ ಒಂದು ಅತ್ಯುತ್ತಮ ವೇದಿಕೆಯಾಗಿದೆ. ಕ್ಯಾಮ್ರಾ ಮುಂದೆ ಮಾತನಾಡುವುದು, ತಮ್ಮ ಬದುಕಿನ ಕಥೆಗಳನ್ನ ದೃಶ್ಯ ರೂಪದಲ್ಲಿ ಧೈರ್ಯವಾಗಿ ಪ್ರಸ್ತುತಪಡಿಸುವುದು ಜನರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಎಂಬುದನ್ನ ಜಾಗೃತಿ ಮೂಡಿಸೋದಕ್ಕೆ. ಸೊ ನೀವು ನಿಮ್ಮ ಜೀವನದ ಸುಂದರ ಕ್ಷಣಗಳನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ವ್ಲಾಗ್ ಮಾಡೋದಕ್ಕೆ ಇವತ್ತೇ ಆರಂಭಿಸಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೋಡಲ್ಲಿ ಲೈಟ್ಗಳು ಆಫ್ ಮಾಡಿಲ್ಲ.
3: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೆ ಕಟ್ಟೋದು.
2: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ, ಅದು ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
3: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
2: ಏ ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ಲರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
3: ಓ ಹೌದಲ್ವಾ ಅಜ್ಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮೋಹನ್ದಾಸ್ ಕರಮ್ಚಂದ್ ಗಾಂಧಿಯವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದಿಂದ ಆಯ್ದ ಭಾಗ 1 ಅಧ್ಯಾಯ 18. ಓದುವವರು ಸಾನಾ ಶ್ರೀಲಕ್ಷ್ಮಿ. ಲಜ್ಜೆಯೇ ನನ್ನ ರಕ್ಷಕ. ನಾನು ಶಾಖಾಹಾರಿ ಮಂಡಳಿಯ ಕಾರ್ಯಕಾರಿ ಸಮಿತಿಯ ಸದಸ್ಯನಾಗಿ ಆರಿಸಲ್ಪಟ್ಟೆನು. ಅದರ ಪ್ರತಿಯೊಂದು ಸಭೆಗೂ ನಾನು ತಪ್ಪದೆ ಹಾಜರಾಗುತ್ತಿದ್ದೆ. ಆದರೆ ಸಭೆಯಲ್ಲಿ ನನ್ನ ಬಾಯಿಂದ ಮಾತುಗಳೇ ಹೊರಡುತ್ತಿರಲಿಲ್ಲ. ಒಮ್ಮೆ ಓಲ್ಡ್ ಫೀಲ್ಡರು ನನಗೆ ಹೀಗೆ ಹೇಳಿದರು, ನೀನು ನನ್ನೊಂದಿಗೆ ಚೆನ್ನಾಗಿ ಮಾತನಾಡುತ್ತೀ, ಆದರೆ ಸಮಿತಿಯ ಸಭೆಗಳಲ್ಲಿ ನೀನು ತುಟಿಯನ್ನೇ ಬಿಚ್ಚುವುದಿಲ್ಲ ಏಕೆ? ನೀನೊಂದು ಗಂಡು ಜೇನು. ಅವರ ವಿನೋದ ಭಾವ ನನಗೆ ಅರ್ಥವಾಯಿತು. ಜೇನು ಹುಳುಗಳು ಯಾವಾಗಲೂ ಚಟುವಟಿಕೆಯುಳ್ಳವುಗಳಾಗಿರುತ್ತವೆ, ಆದರೆ ಗಂಡು ಜೇನು ಶುದ್ಧ ಸೋಮಾರಿ. ಸಮಿತಿಯ ಸಭೆಗಳಲ್ಲಿ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿರುವಾಗ ನಾನೊಬ್ಬನೇ ಬಾಯಿ ಮುಚ್ಚಿಕೊಂಡು ಕುಳಿತುಕೊಂಡಿರುವುದು ವಿಚಿತ್ರವಾಗಿತ್ತು. ನನಗೆ ಮಾತನಾಡಲು ಚಾಪಲ್ಯ ಉಂಟಾಗಲಿಲ್ಲವೆಂದಲ್ಲ, ನನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಶಬ್ದಗಳು ನನ್ನಲ್ಲಿ ಇರುತ್ತಿರಲಿಲ್ಲ. ಉಳಿದ ಸದಸ್ಯರೆಲ್ಲ ನನಗಿಂತ ಹೆಚ್ಚು ತಿಳಿದವರಾಗಿ ನನಗೆ ತೋರಿದರು. ಅನೇಕ ವೇಳೆ ಹೀಗೂ ಆಗುತ್ತಿದ್ದಿತು. ಒಂದು ವಿಷಯದ ಮೇಲೆ ಮಾತನಾಡೋಣ ಎಂದು ನಾನು ಧೈರ್ಯ ಮಾಡಿ ಬಾಯಿ ತೆರೆಯುವುದರೊಳಗಾಗಿ ಮುಂದಿನ ವಿಷಯ ಪ್ರಾರಂಭವಾಗುತ್ತಿತ್ತು. ಬಹುಕಾಲ ಹೀಗೆ ನಡೆಯಿತು. ಈ ಮಧ್ಯೆ ಒಂದು ಗಂಭೀರ ವಿಷಯ ಸಮಿತಿಯಲ್ಲಿ ಚರ್ಚೆಗೆ ಬಂತು. ಆ ದಿನ ಸಭೆಗೆ ಹೋಗದಿರುವುದು ತಪ್ಪು, ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸದಿರುವುದು ಹೇಡಿತನ ಎಂದು ನನಗೆ ತೋರಿತು. ಚರ್ಚೆ ಪ್ರಾರಂಭವಾದುದು ಹೀಗೆ. ಆ ಮಂಡಳಿಯ ಅಧ್ಯಕ್ಷರು ಮಿಸ್ಟರ್ ಹಿಲ್ಸ್ ಎಂಬುವವರು. ಅವರು ಥೇಮ್ಸ್ ಕಬ್ಬಿಣದ ಕಾರ್ಖಾನೆಯ ಒಡೆಯರಾಗಿದ್ದರು. ಅವರು ನಿಷ್ಠುರ ನೀತಿವಾದಿಗಳಾಗಿದ್ದರು. ಆ ಶಾಖಾಹಾರಿ ಮಂಡಳಿ ನಡೆಯುತ್ತಿದ್ದುದು ಪೂರ್ಣವಾಗಿ ಅವರ ಆರ್ಥಿಕ ಸಹಾಯದಿಂದಲೇ ಎಂದು ಹೇಳಬಹುದು. ಸಮಿತಿಯ ಅನೇಕ ಸದಸ್ಯರು ಬಹುಮಟ್ಟಿಗೆ ಅವರ ಪೋಷಣೆಗೆ ಒಳಪಟ್ಟವರೇ ಆಗಿದ್ದರು. ಶಾಖಾಹಾರಕ್ಕಾಗಿ ಪ್ರಸಿದ್ಧರಾಗಿರುವ ಡಾಕ್ಟರ್ ಆಲಿನ್ಸನ್ನರೂ ಸಹ ಸಮಿತಿಯ ಸದಸ್ಯರಾಗಿದ್ದರು. ಅವರು ಆಗತಾನೇ ಹೊಸದಾಗಿ ಪ್ರಾರಂಭವಾಗಿದ್ದ ಕೃತಕ ಸಂತಾನ ನಿರೋಧ ಚಳುವಳಿಯನ್ನು ಒಪ್ಪಿ ಆ ವಿಧಾನಗಳನ್ನು ಕೂಲಿಕಾರರಿಗೆ ಬೋಧಿಸುತ್ತಿದ್ದರು. ಸಂತಾನ ನಿರೋಧ ಕೃತಕೋಪಾಯಗಳು ಜನರ ನೀತಿಯನ್ನು ಮೂಲೋತ್ಪಾಟನೆ ಮಾಡುವವೆಂದು ಮಿಸ್ಟರ್ ಹಿಲ್ಸರು ಭಾವಿಸಿದ್ದರು. ಶಾಖಾಹಾರಿ ಮಂಡಳಿಯ ಉದ್ದೇಶ ಬರಿಯ ಆಹಾರದ ವಿಷಯ ಮಾತ್ರವಲ್ಲ, ಮನುಷ್ಯನ ನೈತಿಕ ಸುಧಾರಣೆಯೂ ಎಂಬುದು ಮಿಸ್ಟರ್ ಹಿಲ್ಸರ ಅಭಿಪ್ರಾಯವಾಗಿತ್ತು. ಡಾಕ್ಟರ್ ಆಲಿನ್ಸನ್ನರನ್ನು ಮಂಡಳಿಯ ಸದಸ್ಯತ್ವದಿಂದ ತೆಗೆದುಹಾಕಬೇಕೆಂಬ ಒಂದು ಸೂಚನೆ ಸಮಿತಿಯ ಮುಂದೆ ಬಂತು. ಆ ಪ್ರಶ್ನೆಯಲ್ಲಿ ನನಗೆ ಬಹಳ ಅಭಿರುಚಿಯೂ ಕುತೂಹಲವೂ ಇದ್ದಿತು. ಕೃತಕ ಗರ್ಭನಿರೋಧಕ ಕ್ರಮಗಳನ್ನು ಕುರಿತ ಡಾಕ್ಟರ್ ಆಲಿನ್ಸನ್ನರ ಅಭಿಪ್ರಾಯಗಳು ಅಪಾಯಕರವೆಂದು ನಾನು ಭಾವಿಸಿದ್ದೆ. ನಿಷ್ಠುರ ನೀತಿ ಪ್ರಚಾರಕರಾದ ಮಿಸ್ಟರ್ ಹಿಲ್ಸ್ರವರು ಆಲಿನ್ಸನ್ನರ ಅಭಿಪ್ರಾಯಗಳನ್ನು ವಿರೋಧಿಸಿದುದು ಸರಿ ಎಂಬುದು ನನ್ನ ಮತವಾಗಿತ್ತು. ಮಿಸ್ಟರ್ ಹಿಲ್ಸ್ರಲ್ಲಿಯೂ ಅವರ ದಾತೃತ್ವದಲ್ಲಿಯೂ ನನಗೆ ತುಂಬ ಗೌರವವಿದ್ದಿತು. ಆದರೆ ನಿಷ್ಠುರವಾದ ನೀತಿ ಪ್ರಚಾರ ಶಾಖಾಹಾರಿ ಮಂಡಳಿಯ ಉದ್ದೇಶಗಳಲ್ಲಿ ಒಂದು ಆಗಿಲ್ಲ ಎಂಬ ಅಭಿಪ್ರಾಯವನ್ನು ಹೊಂದಿದ್ದ ಮಾತ್ರಕ್ಕೆ ಅವರನ್ನು ಶಾಖಾಹಾರಿ ಮಂಡಳಿಯ ಸದಸ್ಯತ್ವದಿಂದ ತೆಗೆದುಹಾಕುವುದು ನ್ಯಾಯವಲ್ಲವೆಂಬುದು ನನ್ನ ಅಭಿಪ್ರಾಯವಾಗಿತ್ತು. ನೀತಿ ಪ್ರತಿಪಾದಕರಲ್ಲದವರನ್ನು ಶಾಖಾಹಾರಿ ಸಂಘದ ಸದಸ್ಯತ್ವದಿಂದ ತೆಗೆದುಹಾಕಬೇಕೆಂಬ ಅಭಿಪ್ರಾಯ ಮಿಸ್ಟರ್ ಹಿಲ್ಸ್ರಿಗೆ ಇದ್ದರೂ ಅದು ಅವರ ಸ್ವಂತ ಅಭಿಪ್ರಾಯವಾಗಿದ್ದಿತೇ ಹೊರತು ಅದಕ್ಕೂ ಶಾಖಾಹಾರಿ ಮಂಡಳಿಯ ಪ್ರಕಟಿತ ಉದ್ದೇಶಗಳಿಗೂ ಯಾವ ಸಂಬಂಧವೂ ಇರಲಿಲ್ಲ. ಶಾಖಾಹಾರಿ ಮಂಡಳಿಯ ಧ್ಯೇಯ ಶಾಖಾಹಾರವನ್ನು ಪ್ರಚಾರ ಮಾಡುವುದಾಗಿದ್ದಿತೇ ಹೊರತು ಯಾವ ನೈತಿಕ ಕ್ರಮವನ್ನೂ ಬೋಧಿಸುವುದಾಗಿರಲಿಲ್ಲ. ಆದುದರಿಂದ ನನ್ನ ಅಭಿಪ್ರಾಯ ಹೀಗಿತ್ತು, ಯಾವ ಶಾಖಾಹಾರಿಯಾದರೂ ಸರಿಯೇ, ಇತರ ನೀತಿಗಳನ್ನು ಕುರಿತು ಅವನ ಅಭಿಪ್ರಾಯ ಏನೇ ಇರಲಿ, ಶಾಖಾಹಾರಿ ಮಂಡಳಿಯ ಸದಸ್ಯನಾಗಿರಬಹುದು. ಸಮಿತಿಯಲ್ಲಿ ನನ್ನ ಅಭಿಪ್ರಾಯವನ್ನು ಒಪ್ಪಿದ ಇತರ ಸದಸ್ಯರೂ ಸಹ ಇದ್ದರು. ಆದರೆ ನನ್ನ ಸ್ವಂತ ಅಭಿಪ್ರಾಯವನ್ನು ನಾನೇ ವ್ಯಕ್ತಪಡಿಸುವುದು ಸರಿ ಎಂದು ನನಗೆ ತೋರಿತು. ವ್ಯಕ್ತಪಡಿಸುವುದು ಹೇಗೆ ಎಂಬುದು ಪ್ರಶ್ನೆಯಾಯಿತು. ಸಭೆಯಲ್ಲಿ ಮಾತನಾಡಲು ನನಗೆ ಧೈರ್ಯವಿರಲಿಲ್ಲ. ಆದುದರಿಂದ ನಾನು ನನ್ನ ಭಾಷಣವನ್ನು ಬರೆದು ಇಟ್ಟುಕೊಂಡೆ. ಜೇಬಿನಲ್ಲಿ ಆ ಕಾಗದವನ್ನು ಇಟ್ಟುಕೊಂಡು ನಾನು ಸಭೆಗೆ ಹೋದೆ. ನನಗೆ ಜ್ಞಾಪಕವಿರುವ ಮಟ್ಟಿಗೆ ಅದನ್ನು ಓದುವುದಕ್ಕೆ ಸಹ ನನಗೆ ಧೈರ್ಯವಾಗಲಿಲ್ಲ. ಅಧ್ಯಕ್ಷರು ಅದನ್ನು ಯಾರಿಂದಲೋ ಓದಿಸಿದರು. ಡಾಕ್ಟರ್ ಆಲಿನ್ಸನ್ನರಿಗೆ ಸೋಲಾಯಿತು. ಹೀಗೆ ನನ್ನ ಮೊದಲನೆಯ ಹೋರಾಟದಲ್ಲಿಯೇ ನಾನು ಸೋಲುವ ಪಕ್ಷಕ್ಕೆ ಸೇರುವವನಾದೆ. ನಾನು ನ್ಯಾಯಪಕ್ಷಕ್ಕೆ ಹೋರಾಡಿದೆ ಎಂಬ ಭಾವನೆಯಿಂದ ನನಗೆ ಸ್ವಲ್ಪ ಸಮಾಧಾನವಾಯಿತು. ಈ ಸಂಗತಿ ನಡೆದ ನಂತರ ನಾನು ಸಮಿತಿಗೆ ರಾಜೀನಾಮೆ ಕೊಟ್ಟೆನೆಂದು ಅಲ್ಪ ಸ್ವಲ್ಪ ನೆನಪಿದೆ. ಈ ಮುಖ ಹೇಳಿತನ ನಾನು ಇಂಗ್ಲೆಂಡಿನಲ್ಲಿರುವವರೆಗೂ ಇದ್ದೇ ಇದ್ದಿತು. ಯಾರನ್ನಾದರೂ ಸ್ವಾಭಾವಿಕವಾಗಿ ನೋಡುವುದಕ್ಕೆ ಹೋದಾಗ ಅಲ್ಲಿ ನಾಲ್ಕಾರು ಜನರಿದ್ದರೆ ನನ್ನ ಬಾಯಿಂದ ಮಾತೇ ಹೊರಡುತ್ತಿರಲಿಲ್ಲ. ನಾನು ಒಂದು ಸಲ ಮಜುಮ್ದಾರರೊಡನೆ ವೆಂಟನಾರ್ ಎಂಬಲ್ಲಿಗೆ ಹೋದೆ. ಅಲ್ಲಿ ನಾವು ಒಂದು ಶಾಖಾಹಾರಿ ಕುಟುಂಬದಲ್ಲಿ ಇಳಿದುಕೊಂಡೆವು. ಎಥಿಕ್ಸ್ ಆಫ್ ಡಯೆಟ್, ಆಹಾರ ನೀತಿ ಎಂಬ ಪುಸ್ತಕವನ್ನು ಬರೆದ ಹೋವರ್ಡ್ ಸಹ ಈ ಕ್ಷೇತ್ರದಲ್ಲಿ ಇದ್ದರು. ಅವರನ್ನು ನಾವು ಭೇಟಿಯಾದೆವು. ಶಾಖಾಹಾರ ಪ್ರಚಾರದ ಒಂದು ಸಭೆಯಲ್ಲಿ ನಾನು ಭಾಷಣ ಮಾಡಬೇಕೆಂದು ಅವರು ಆಹ್ವಾನಿಸಿದರು. ಭಾಷಣವನ್ನು ಬರೆದುಕೊಂಡು ಹೋಗಿ ಓದುವುದು ತಪ್ಪಲ್ಲ ಎಂದು ನಾನು ವಿಚಾರಿಸಿ ತಿಳಿದುಕೊಂಡಿದ್ದೆ. ಅನೇಕ ಭಾಷಣಕಾರರು ತಮ್ಮ ಭಾಷಣ ಸುಸಂಗತವಾಗಿಯೂ ಸೂಕ್ಷ್ಮವಾಗಿಯೂ ಇರುವುದಕ್ಕಾಗಿ ಹಾಗೆ ಮಾಡುತ್ತಿದ್ದರೆಂಬುದು ನನಗೆ ಗೊತ್ತಿತ್ತು. ಆಶು ಭಾಷಣ ಮಾಡುವುದಂತೂ ನನ್ನಿಂದ ಸಾಧ್ಯವೇ ಇರಲಿಲ್ಲ. ಆದುದರಿಂದ ನಾನು ನನ್ನ ಭಾಷಣವನ್ನು ಬರೆದುಕೊಂಡಿದ್ದೆ. ಅದನ್ನು ಓದಬೇಕೆಂದು ನಾನು ಸಭೆಯಲ್ಲಿ ಎದ್ದು ನಿಂತೆ. ಆದರೆ ಓದಲಾರದೆ ಹೋದೆ. ನನ್ನ ಭಾಷಣ ಒಂದು ಪುಟದಷ್ಟು ಮಾತ್ರ ಇತ್ತು. ಆದರೂ ನನ್ನ ಕಣ್ಣು ಮಂಜಾಯಿತು. ನನಗೆ ನಡುಕ ಬಂತು. ಮಜುಮ್ದಾರರು ನನಗಾಗಿ ಅದನ್ನು ತಾವೇ ಓದಬೇಕಾಯಿತು. ಅವರ ಸ್ವಂತ ಭಾಷಣ ಸೊಗಸಾಗಿತ್ತು. ಅದನ್ನು ಕೇಳಿ ಶ್ರೋತೃಗಳು ಕರತಾಡನ ಮಾಡಿದರು. ನನಗೆ ನಾಚಿಕೆಯಾಯಿತು. ನನ್ನ ಅಶಕ್ತಿಗಾಗಿ ನನ್ನ ಹೃದಯ ದುಃಖದಿಂದ ತುಂಬಿತು. ಭಾಗ 1 ಅಧ್ಯಾಯ 18 ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಯುವುದು.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಅಮ್ಮ, ನಾನ್ ದೊಡ್ಡಾದ್ಮೇಲೆ ಡಾಕ್ಟರ್ ಆಗ್ತೀನಿ.
5: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
4: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
5: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
6: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
5: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಎಲ್ಲರಿಗೂ ಶುಭ ಮುಂಜಾನೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ನಾವಿವತ್ತು ನಮ್ಮ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಕಾಯಕ ಯೋಗಿ ಬಸವಣ್ಣನವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಬಸವಣ್ಣನವರು 12ನೇ ಶತಮಾನದ ತತ್ವಜ್ಞಾನಿ. ಕಲಚೂರಿನ ಅರಸ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ರು. ಹಾಗೆ ಸಾಮಾಜಿಕ ಸುಧಾರಕರಾಗಿ ಶಿವ ಕೇಂದ್ರೀಕೃತ ಭಕ್ತಿ ಚಳುವಳಿಯಲ್ಲಿ ಕನ್ನಡ ಕವಿಯಾಗಿ ಬಸವಣ್ಣನವರ ವಚನಗಳ ಮೂಲಕ ಸಾಮಾಜಿಕ ಅರಿವನ್ನ ಹರಡ್ತಾ ಹೋಗ್ತಾರೆ. ಹಾಗೆ ಬಸವಣ್ಣನವರು ಸಾಮಾಜಿಕ ತಾರತಮ್ಯ, ಮೂಢನಂಬಿಕೆಗಳು ಇವುಗಳ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ಅನುಭವ ಮಂಟಪ ಅಥವಾ ಆಧ್ಯಾತ್ಮಿಕ ಅನುಭವ ಭವನ, ಇಲ್ಲಿ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯ ಪುರುಷ ಮತ್ತು ಮಹಿಳೆಯರಿಗೆ ಆಧ್ಯಾತ್ಮಿಕ ಮತ್ತು ಪ್ರಾಪಂಚಿಕ ಅವಕಾಶಗಳನ್ನ ನೀಡ್ತಾರೆ. ಆದ್ರಿಂದ ಬಸವಣ್ಣನವರು ಸಾಕಷ್ಟು ವಚನಗಳ ಮೂಲಕ ಸಮಾಜವನ್ನ ಎಚ್ಚರಿಸುವಂತಹ ಕೆಲಸವನ್ನ ಮಾಡಿದ್ರು. ಬಸವಣ್ಣನವರು ಸಾಮಾಜಿಕ ಜಾಗೃತಿಯನ್ನ ಹರಡ್ತಾ ಹೋಗ್ತಾರೆ, ಇದನ್ನ ವಚನಗಳಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಸ್ನೇಹಿತರೆ, ನಾವಿವತ್ತು ಬಸವಣ್ಣನವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಮ್ ಜೊತೆಗೆ ಇವತ್ತು ಜಿಲ್ಲಾ ಜಾನಪದ ಪರಿಷತ್ತಿನ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೆಜಿ ವೆಂಕಟೇಶ್ ಸರ್ ಅವರು ನಮ್ ಜೊತೆಗಿದ್ದಾರೆ. ಇವರು ಬಸವಣ್ಣನವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಬನ್ನಿ
10: ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ವಚನಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳ್ಬೋದಾ ಸರ್?
11: ಕನ್ನಡ ಸಾಹಿತ್ಯಕ್ಕೆ 1500 ವರ್ಷಗಳ ಇತಿಹಾಸ ಇದೆ. ಆದರೆ ಸಂಪೂರ್ಣ ಭಾರತದ ಇತಿಹಾಸವನ್ನ ನೋಡಿದ್ರೆ, ಸಂಸ್ಕೃತ ಮತ್ತು ತಮಿಳು ಭಾಷೆಗಳನ್ನ ಹೊರತುಪಡಿಸಿದ್ರೆ ಇಡೀ ಭಾರತದ ಅತ್ಯಂತ ಹಳೆಯ ಭಾಷೆ ಎಂದ್ರೆ ಕನ್ನಡ. ಈ ಕನ್ನಡ ಭಾಷೆಯಲ್ಲಿ ಮೊಟ್ಟ ಮೊದಲು 100+ ಕವನಗಳನ್ನ, ಕಥೆಗಳನ್ನ ರಚಿಸಿದ್ರು ಕೂಡ ತಮ್ಮ ಇಡೀ ಧರ್ಮವನ್ನ ಕನ್ನಡ ಭಾಷೆಯಲ್ಲೇ ಹೇಳಿ ಕರ್ನಾಟಕದಲ್ಲಿ ಕನ್ನಡದ ಕ್ರಾಂತಿಯನ್ನ ಮಾಡಿದವರು ಶ್ರೀಯುತ ಬಸವಣ್ಣವರು. ಹುಟ್ಟಿದ್ದು ಶೈವ ಬ್ರಾಹ್ಮಣರ ಮನೆಯಲ್ಲಿ, ವೇದಾಧ್ಯಯನಗಳೆಲ್ಲವನ್ನು ಕೂಡ ಕಲ್ತ್ಕೊಂಡಿದ್ರು. ಆದ್ರೆ ಬಸವಣ್ಣನವರಿಗೆ ಒಂದು ದೊಡ್ಡದಾದ ಗುಣ ಇತ್ತು, ವಿಮರ್ಶೆ ಮಾಡುವುದು. ಯಾವುದು ಸರಿ ಯಾವುದು ತಪ್ಪು ಎಂದು ಅವರಿಗೆ ಗೊತ್ತಿತ್ತು. ಹಾಗಾಗಿ ಚೆನ್ನಾಗಿ ಹಾಕಿದಂತಹ ಜನಿವಾರವನ್ನ ಬಿಸಿಟು ಅವರು ಕೂಡಲ ಸಂಗಮಕ್ಕೆ ಸೇರಿ ಜಾತವೇದ ಮುನಿಗಳಿಂದ ಅವರು ಒಂದಷ್ಟು ವಿಷಯಗಳನ್ನ ಕಲ್ತ್ಕೊಂಡ್ರು. ನಂತರ ಸ್ವ ಅಧ್ಯಯನ ಮಾಡಿ ಕಲ್ಯಾಣಕ್ಕೆ ಹೋಗಿ ಆ ಬಿಜ್ಜಳನ ಆಸ್ಥಾನದಲ್ಲಿ ಕರ್ಣಿಕರಾಗಿ ಮಂತ್ರಿಗಳಾಗಿ ಸೇವೆಯನ್ನ ಸಲ್ಲಿಸಿ ಕನ್ನಡದಲ್ಲಿ ವಚನ ಸಾಹಿತ್ಯದ ಒಂದು ದೊಡ್ಡ ಪರಂಪರೆಯನ್ನ ಹುಟ್ಟು ಹಾಕಿದರು. ಅವರು ಮೊದಲು ತಮ್ಮ ಲಿಂಗಾಯತ ಧರ್ಮವನ್ನ ಪ್ರಾರಂಭ ಮಾಡಿದಾಗ ವೈದಿಕ ಕರ್ಮಠಗಳು ಅವರಿಗೆ ಹಿಡಿಸಲಿಲ್ಲ. ಹೀಗಾಗಿ ವೈದಿಕ ಕರ್ಮಗಳನ್ನ ಧಿಕ್ಕರಿಸುವುದಕ್ಕಾಗಿ ಅವರು ಬಹಳ ವಿಶೇಷವಾದಂತ ಯೋಜನೆಯನ್ನ ಕೈಗೊಂಡ್ರು. ವೈದಿಕ ಸಾಹಿತ್ಯದ ಪರಂಪರೆ ಸಂಪೂರ್ಣ ಸಂಸ್ಕೃತದಲ್ಲಿ ಇದ್ದರೆ ಕನ್ನಡದಲ್ಲಿಯೇ ತನ್ನ ಧರ್ಮವನ್ನ ಪ್ರಚಾರ ಮಾಡಬೇಕು. ಯಾಕಂದ್ರೆ ಯಾವ ಜನಸಾಮಾನ್ಯರು ಇರ್ತಾರೆ ಅವರಿಗೆ ಕನ್ನಡ ಅರ್ಥ ಆಗತ್ತೆ, ಅಂತ ಸಾಮಾನ್ಯ ಜನರಿಗೆ ತನ್ನ ಧರ್ಮ ತಲುಪಬೇಕು ಅಂತ ಹೇಳಿದ್ರು. ಹಾಗಾಗಿ ಅವರು ಮೊಟ್ಟ ಮೊದಲು ವೈದಿಕ ಧರ್ಮದ ಯಜ್ಞ ಯಾಗಾದಿಗಳನ್ನ ದೂರ ಮಾಡಬೇಕು, ಅದನ್ನು ವಿರೋಧಿಸಬೇಕು, ಪ್ರಾಣಿ ಹತ್ಯೆ ಮಹಾಪಾಪ ಅಂತ ತಿಳಿದಂತ ಬಸವಣ್ಣವರು ಮೊದಲ ಒಂದು ವಚನವನ್ನ ಹೇಳ್ತಾರೆ. ಮಾತಿನ ಮಾತಿಂಗೆ ನಿನ್ನ ಕೊಂದಹಾರೆಂದು ಅಳುಕಂಡ ಎಲೆ ಹೋತೆ, ವೇದವನ್ನೋದಿದವರ ಮುಂದೆ ಅಳುಕಂಡ ಎಲೆ ಹೋತೆ, ಶಾಸ್ತ್ರವನ್ನೋದಿದವರ ಮುಂದೆ ಅಳುಕಂಡ ಎರೆ ಹೋತೆ ನೀನತ್ತುದಕ್ಕೆ ತಕ್ಕುದ ಮಾಡುವ ಕೂಡಲ ಸಂಗಮ ದೇವ. ಪ್ರಾಣಿಯಲ್ಲಿ ಒಂದು ಹೋತವನ್ನ ಬಲಿ ಕೊಡುವಾಗ ಆ ಹೋತವನ್ನು ನೋಡಿ ಹೇಳ್ತಾರೆ, ನಿಂಗೆ ಅಳು ಬರೋದಾದ್ರೆ ಅಳು, ಯಾರ ಮುಂದೆ ಹೇಳ್ಬೇಕು ನಿನ್ನು, ನಿನ್ನ ಕೊಲ್ತಾ ಇದಾರಲ್ಲ ಅವರ ಮುಂದೆ ಅಳು, ವೇದವನ್ನ ಓದೋರ ಮುಂದೆ ಅಳು, ಶಾಸ್ತ್ರ ಓದಿದವರ ಮುಂದೆ ಅಳು, ಆಗ ನೀನು ಹತ್ತಿದ್ದರ ಪರಿಣಾಮವಾಗಿಯೂ ನಿನ್ನನ್ನು ಕೊಂದರು ಅಂತಂದ್ರೆ ಅಂಥವರಿಗೆ ತಕ್ಕ ಶಾಸ್ತಿಯನ್ನ ಕೂಡಲ ಸಂಗಮ ದೇವರು ಮಾಡ್ತಾರೆ ಅಂತ ಹೇಳಿ ಬಸವಣ್ಣವರು ತೋರಿಸ್ಕೊಟ್ರು. ಹಾಗಾಗಿ ಆ ಮುಗ್ಧ ಪ್ರಾಣಿಯನ್ನ ಈ ಕೊಲೆ ಮಾಡುವಂತ ಇದನ್ನ ಧಿಕ್ಕರಿಸಿ ಅವರೊಂದು ಮಾತು ಹೇಳ್ತಾರೆ, ಆ ಪ್ರಾಣಿಯಾದ ಇದಕ್ಕೆ ಏನು ಕೂಡ ಗೊತ್ತಿಲ್ಲ, ಹಬ್ಬಕ್ಕೆ ತಂದ ಕುರಿ ತಳಿರು ತೋರಣವ ಮೇಗಿತ್ತ ಅನ್ನುವ ಮಾತನ್ನ ಹೇಳ್ತಾರೆ. ಹಬ್ಬಕ್ಕೆ ತಂದಂತ ಕುರಿ ಅದು ಗೊತ್ತೇ ಇಲ್ಲ ಇದನ್ನ ನನ್ನನ್ನ ಕಡಿತಾರೆ ಅಂತ. ಹಾಗಾಗಿ ಆ ತಳಿರು ತೋರಣಗಳನ್ನ ಏನ್ ಕಟ್ಟಿರ್ತಾರೆ ಅದನ್ನೇ ಅದು ಇದು ಮಾಡುತ್ತೆ ಅಂತ ಅವ್ರು ಹೇಳ್ತಾರೆ.
10: ಬಸವಣ್ಣನವರು ಮೊದಲು ಮಾಡಿದ ಕೆಲಸ ಅಂತ ಹೇಳಿ ಸಮಾಜದಲ್ಲಿರುವಂತಹ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಡ್ತಾರೆ, ಹಾಗೆ ಪ್ರಾಣಿ ಹಿಂಸೆಯನ್ನ ಪ್ರಾಣಿ ಬರಿ ಕೊಡೋದನ್ನ ಕೂಡ ವಿರೋಧಿಸ್ತಾರೆ. ಜೊತೆಗೆ ಬಸವಣ್ಣನವರ ತತ್ವ ಆದರ್ಶಗಳು ಸಮಾಜಕ್ಕೆ ಒಳಿತನ್ನ ಬಯಸ್ತಾ ಇತ್ತು ಎಂಬುದನ್ನ ಡಾಕ್ಟರ್ ಕೆಜಿ ವೆಂಕಟೇಶ್ವರ ಅವರು ಹೇಳ್ತಾ ಇದ್ರು. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀವಿ. ಅಷ್ಟರಲ್ಲೇ ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಜಿಲ್ಲಾ ಜಾನಪದ ಪರಿಷತ್ತಿನ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೆಜಿ ವೆಂಕಟೇಶ್ ಸರ್ ಅವರು ಬಸವಣ್ಣನವರ ವಚನಗಳನ್ನ ಹೇಳ್ತಾ ಇದ್ರು. ಈಗ ಸಹ ಮತ್ತೊಂದು ವಚನವನ್ನು ಹೇಳ್ತಾರೆ, ಕೇಳೋಣ.
3: ಹಬ್ಬಕ್ಕೆ ತಂದ ಕುರಿ ತಳಿರು ತೋರಣವ ಮೇಗಿತ್ತ ಅನ್ನುವ ಮಾತನ್ನ ಹೇಳ್ತಾರೆ. ಹಬ್ಬಕ್ಕೆ ತಂದಂತ ಕುರಿ ಅದು ಗೊತ್ತೇ ಇಲ್ಲ ಇದನ್ನ ನನ್ನನ್ನ ಕಡಿತಾರೆ ಅಂತ. ಹಾಗಾಗಿ ಆ ತಳಿರು ತೋರಣಗಳನ್ನ ಏನ್ ಕಟ್ಟಿರ್ತಾರೆ ಅದನ್ನೇ ಅದು ಇದು ಮಾಡುತ್ತೆ ಅಂತ ಅವ್ಳು ಹೇಳ್ತಾರೆ. ಜೊತೆಗೆ ಅವರು ಬಸವಣ್ಣವ್ರ ಬಗ್ಗೆ ಸಾವಿರಾರು ಜನರಿಗೆ ಜ್ಞಾನ ದಾಸೋಹವನ್ನು ಕೂಡ, ಜೊತೆಗೆ ಅನ್ನದಾಸೋಹವನ್ನು ಕೂಡ ಅವರು ಮಾಡ್ತಾ ಇದ್ರು. ಹಾಗಾಗಿ ಇವರು ಎಲ್ಲೋ ಇಷ್ಟು ಬಿಜ್ಜಳನಿಂದ ಹಣವನ್ನ ಗೊತ್ತಿಲ್ಲದ ಹಾಗೆ ಲಪ್ಟಾಯಿಸಿ ಅವರು ಈ ದಾನವನ್ನ ಮಾಡ್ತಾರೆ ಅಂತ ಹೇಳುವಾಗ ಬಸವಣ್ಣವರು ಮತ್ತೊಂದು ವಚನವನ್ನ ಹೇಳ್ತಾರೆ. ಹರಿವ ಹಾವಿ ಗಂಜೆ, ಉರಿಯ ನಾಲಿಗೆ ಗಂಜೆ, ಸುರಗಿಯ ಮೊನೆ ಗಂಜೆ, ಒಂದ ಕಂಜುವೆ ಒಂದ ಕಳುಕುವೆ, ಪರಸ್ತ್ರೀ ಪರಧನವೆಂಬಿ ಜೂಬಿ ಗಂಜುವೆನಯ್ಯ, ಮುನ್ನಂಜದ ರಾವಣ ಕೌರವರೇ ವಿಧಿಗೊಳಗಾದರಯ್ಯ ಅಂಜುವೆನಯ್ಯ ಕೂಡಲ ಸಂಗಮ ದೇವ ಅನ್ನೋ ಮಾತನ್ನ ಹೇಳ್ತಾರೆ. ಒಂದು ಹಾವೆ ಬಂದು ನಿಂತ್ಕೊಂಡ್ರು ಕೂಡ ಕಚ್ಚುತ್ತೆ ಅಂದ್ರೂ ಕೂಡ ನಾನು ಅದಕ್ಕೆ ಹೆದರಲ್ಲ. ಅಕ್ಕಪಕ್ಕದವರು ನನ್ನ ಬಗ್ಗೆ ಬಹಳ ಕೆಟ್ಟ ಕೆಟ್ಟ ಮಾತುಗಳನ್ನ ಆಡ್ತಾರೆ ಅಂದ್ರೆ ಅದಕ್ಕೂ ಕೂಡ ನಾನು ಹೆದರಲ್ಲ. ಅಥವಾ ಬೆಂಕಿಯ ದಳ್ಳೂರಿ ಬಂದು ನನ್ನ ಸುತ್ತಲೂ ವ್ಯಾಪಿಸಿತು ಅಂದ್ರೆ ಕೂಡ ನಾನು ಹೆದರಲ್ಲ. ಸುರಿಗಿಯ ಮುಳ್ಳಿನಂತ ಮುಳ್ಳುಗಳು ನನಗೆ ಚುಚ್ಚ ಇದೆ ಅಂದ್ರೆ ಕೂಡ ನಾನು ಹೆದರಲ್ಲ. ಆದ್ರೆ ಒಂದಕ್ಕೆ ಮಾತ್ರ ಹೇಳ್ಕೊಳ್ತೀನಿ, ಯಾವುದಕ್ಕೆ ನಾನು ಹೆದರುತ್ತೀನಿ ಅಂತಂದ್ರೆ ಪರಸ್ತ್ರೀ, ನನ್ನದಲ್ಲದ ವಸ್ತು ಪರಸ್ತ್ರೀಯನ್ನ ನಾನು ಕಂಡಾಗ, ಪರರ ಧನವನ್ನ ತಿಂತಾಡ್ಬೇಕು ಅಂತ ಅಂದಾಗ, ಆ ಪರರ ಧನವನ್ನು ಕಂಡಾಗ ನಾ ಅದಕ್ಕೆ ಅಂಜ್ತೀನಿ. ಹಿಂದೆ ರಾವಣ ಅಂತ ರಾವಣ ಸತ್ತೋಗಿದ್ದು ಕೂಡ ಪರಸ್ತ್ರೀಯ ಆಸೆಯನ್ನ ಮಾಡಿಕೊಂಡು, ಕೌರವನಂತ ಕೌರವ ನಾಶವಾಗಿದ್ದು ಪರಸ್ತ್ರೀಯರಿಗೆ ಅವಮಾನ ಮಾಡಿದ್ರು. ದ್ರೌಪದಿಗೆ ಆ ಸ್ಥಾನದಲ್ಲಿ ಆತ ಅವಮಾನ ಮಾಡ್ತಾನೆ, ಹಾಗಾಗಿ ಕೌರವ ಕೂಡ ಸತ್ತು ಹೋಗ್ತಾನೆ. ಆದ್ದರಿಂದ ಅಂಥ ಕೆಟ್ಟ ಕೆಲಸಕ್ಕೆ ಮಾತ್ರ ನಾನು ಅಂಜುವೆನಯ್ಯ ಅಂತ ಹೇಳಿ ಬಸವಣ್ಣವರು ಹೇಳ್ತಾರೆ. ನಾನು ಇಂಥ ಹೇಳ್ತೀನಿ ಅಷ್ಟೇ ಹೊರತು, ಈ ಬಿಜ್ಜಳ ನನ್ನ ದೊರೆ ಇರ್ಬೋದು ಅವನಿಗೂ ಕೂಡ ನಾನು ಅಂಜುವೆನೆ, ನಾನು ಅಂಜುವುದಿಲ್ಲ ಎನ್ನುವ ಮಾತುಗಳನ್ನ ಅವರು ಹೇಳ್ತಾರೆ. ಹಾಗಾಗಿ ಅವರು ಆ ಕಾಲದಲ್ಲಿ ಯಾವುದಕ್ಕೂ ಕೂಡ ಯೋಚನೆಯನ್ನು ಮಾಡದೆ ತನ್ನ ಧರ್ಮವನ್ನ ವಿಶೇಷವಾಗಿ ಅವರು ಹರಡಿದ್ರು. ಅವರು ಭಗವಂತನನ್ನು ಸದಾ ಧ್ಯಾನಿಸ್ತಾ ಇರುವಾಗ ಒಂದು ವಚನದಲ್ಲಿ ಹೇಳ್ತಾರೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಬಾನುವಿನ ಉದಯದ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ, ಎನಗೆ ನಮ್ಮ ಕೂಡಲ ಸಂಗಮ ದೇವರ ನೆನೆವುದೇ ಚಿಂತೆ. ಮನುಷ್ಯನ ಆಸಕ್ತಿ ಚಿಂತೆ ಯಾವುದಕ್ಕೆ ಅಂತ ಅಂದ್ರೆ, ಚಕೋರ ಎಂಬ ಪಕ್ಷಿ ಇದೆ, ಅದು ಸಂಜೆ ಹೊತ್ತಿಗೆ ಚಂದ್ರ ಆಕಾಶದಲ್ಲಿ ಕಾಣುವುದನ್ನೇ ಕಾಯ್ತಾ ಇರುತ್ತೆ. ಹಾಗಾಗಿ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಕಮಲದ ಹೂ ಅಥವಾ ತಾವರ ಹೂ, ಬೆಳಿಗ್ಗೆ ಸೂರ್ಯ ಉದಯವಾದ ಕೂಡಲೇ ಅದು ಕೂಡ ಅರಳತ್ತೆ, ಅಂಬುಜಕ್ಕೆ ಬಾನುವಿನ ಉದಯದ ಚಿಂತೆ, ಭ್ರಮರಂಗೆ ದುಂಬಿಗೆ ಪರಿಮಳದ ಹೂವನ್ನ ನೋಡಿ ಆ

0: ಇನ್ನೊಮ್ಮೆ ಸಿಟ್ಟಿದೆ ಅಂತಂದ್ರೆ ಆ ಸಿಟ್ಟು ನನ್ನ ಮೇಲೆ ಯಾರೋ ಒಬ್ಬರು ಸಿಟ್ಟು ಮಾಡ್ಕೊಂತಾನೆ, ನಾನೇ ಕೊನೆ ಸಿಟ್ಟು ಮಾಡ್ಕೊಬೇಕು? ಅದು ಮಾಡ್ಕೊಳ್ಳುವ ಅಗತ್ಯ ಇಲ್ಲ. ಯಾಕಂದ್ರೆ ಮನದ ಕೋಪ ತನ್ನ ಅರಿವಿನ ಕೇಳು. ನನಗೇನೋ ಒಂದು ತಿಳುವಳಿಕೆ ಇದೆ, ಅದ್ರ ಕೋಪ ಬಂದಾಗ ನಾನು ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟರೆ ನನ್ನ ತಿಳುವಳಿಕೆಯ ಮಟ್ಟ ಕಡಿಮೆ ಆಗುತ್ತೆ ಅಂತ ಬಸವಣ್ಣ ಹೇಳ್ತಾರೆ. ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ, ಮನೆಯೊಳಗಿರುವಂಥ ಬೆಂಕಿ ಮನೆ ಸುಡುತ್ತೆ ಅಷ್ಟೇ ಹೊರತು ಅಕ್ಕಪಕ್ಕದ ಮನೆ ಸುಡಕ್ಕೆ ಹೋಗಲ್ಲ. ನೆರೆಮನೆಯ ಸುಡುವುದೇ ಕೂಡಲ ಸಂಗಮ ದೇವ. ಹಾಗೆ ನಾವು ಮನಸ್ಸಿನೊಳಗಿರಲಿ ಕೆಟ್ಟದನ್ನು ಇಟ್ಕೊಂಡ್ರೆ ಅದು ನಮ್ಮನ್ನೇ ನಾಶ ಮಾಡುತ್ತೆ ಅಂತ ಮಾತನ್ನು ಹೇಳ್ತಾರೆ. ನಮ್ಮ ಜನ ಹೇಗಿದ್ದಾರೆ ಇವತ್ತು ಅಂದರೆ ಸಾಕಷ್ಟು ಮೂಢನಂಬಿಕೆಯಿಂದ ಕೂಡಿದ್ದಾರೆ ಅಂತ ಹೇಳ್ತಾ ಹಾವಿನ ಉದಾಹರಣೆ ಕೊಡ್ತಾರೆ ಅವರು. ಕಲ್ಲ ನಾಗರ ಕಂಡರೆ ಹಾಲನರೆ ಎಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ, ಉಂಬ ಜಂಗಮ ಬಂದರೆ ನಡೆ ನಡೆ ಎಂಬರಯ್ಯ, ಉಣದ ಲಿಂಗಕ್ಕೆ ಬೋನವ ಹಿಡಿ ಹಿಡಿ ಎಂಬರಯ್ಯ. ಕಲ್ಲ ನಾಗರ ಕಂಡರೆ ಇವತ್ತು ಭಾರತೀಯ ನಾವು ಧರ್ಮದಲ್ಲಿ ನೋಡ್ಬೋದು, ನಾಗರ ಪಂಚಮಿ ಅಂತ ಒಂದು ಹಬ್ಬ ಬಂದಾಗ ಎಲ್ಲೆಲ್ಲಿ ಹಾವಿನ ಕಲ್ಲುಗಳಿರ್ತವೋ ಆ ಎಲ್ಲ ಕಲ್ಲುಗಳ ಮೇಲೆ ಲಕ್ಷಾಂತರ ಲೀಟರ್ಗಷ್ಟು ಹಾಲನ್ನು ನಾವು ಸುರಿದು ವೇಸ್ಟ್ ಮಾಡ್ತಾ ಹೋಗ್ತೇವೆ. ಕಲ್ಲ ನಾಗರ ಕಂಡರೆ ಹಾಲನೆರೆ ಎಂಬರಯ್ಯ, ದಿಟದ ನಾಗರ ಕಂಡರೆ ಒಂದು ವೇಳೆ ನಿಜವಾದ ಹಾವು ಬಂತು ಅಂತಂದರೆ ಕೊಲ್ಲೆಂಬರಯ್ಯ. ಉಂಬ ಜಂಗಮ ಬಂದರೆ ಯಾರೊಬ್ಬ ಭಿಕ್ಷುಕ ಬಂದು ಒಂದಿಷ್ಟು ಅನ್ನ ಕೊಡಿ ಅಂತ ಬಂದರೆ ಅವನಿಗೆ ನಡೆ ನಡೆ ಎಂಬರು, ಊಟ ಹಾಕಲ್ಲ. ಆದರೆ ಉಣದ ಲಿಂಗಕ್ಕೆ, ಲಿಂಗಾರ್ಚನೆ ಮಾಡುವರು ಲಿಂಗವನ್ನು ಇಟ್ಕೊಂಡು ಆ ಲಿಂಗ ಏನನ್ನೂ ತಿನ್ನಲ್ಲ, ಆದರೆ ಅದಕ್ಕೆ ಬೇರೆ ಬೇರೆ ರೀತಿಯ ಭಕ್ಷ್ಯ ಭೋಜ್ಯಗಳನ್ನು ಮಾಡಿ ಅದಕ್ಕೆ ನೀಡಿ ನೈವೇದ್ಯ ಅಂತ ಕೊಡ್ತಾರೆ. ಉಣದ ಲಿಂಗಕ್ಕೆ ಬೋನವ ಹಿಡಿ ಎಂಬರಯ್ಯ ಎಂಬ ಮಾತನ್ನು ಕೂಡ ಬಸವಣ್ಣವರು ಹೇಳ್ತಾರೆ. ಹಾಗಾಗಿ ಬಸವಣ್ಣವರನ್ನು ಅವರ ಈ ವಚನ ಸಾಹಿತ್ಯವನ್ನು, ಅವರ ಬುದ್ಧಿಶಕ್ತಿಯನ್ನು, ಅವರ ಧರ್ಮದ ತಿಳುವಳಿಕೆಯನ್ನು ಗುರುತಿಸಿ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಕೂಡ ಬಸವಣ್ಣವರನ್ನು ಕರೀತಾರೆ. ಅವರ ಮಾತುಗಳೇ ಮನುಷ್ಯ ಕುಲಕ್ಕೆ ನಂದ ದೀಪವಾಗಿ ಇವತ್ತು ಕೆಲಸ ಮಾಡ್ತಿದೆ. ಹಾಗಾಗಿ ಅಷ್ಟು ಉತ್ತಮವಾದಂಥ ಒಬ್ಬ ಮಹಾನ್ ವ್ಯಕ್ತಿ ಬಸವಣ್ಣವರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.
1: ಧನ್ಯವಾದಗಳು ಸರ್. ಬಸವಣ್ಣನವರ ಚಿಂತನೆಗಳು, ಅವರ ದೂರದೃಷ್ಟಿ, ಹಾಗೆ 12ನೇ ಶತಮಾನದಲ್ಲಿಯೇ ಬಸವಣ್ಣನವರು ಸಮಾಜದ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಡಿದ್ರು. ಜೊತೆಗೆ ಕಾಯಕವೇ ಕೈಲಾಸ, ದಯೆಯೇ ಧರ್ಮದ ಮೂಲವಯ್ಯ, ಹೀಗೆ ಸಾಕಷ್ಟು ವಿಚಾರಗಳನ್ನ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡಿದ್ರು ಎಂಬುದನ್ನ ಕೆಜಿ ವೆಂಕಟೇಶ್ ಅವರು ತಿಳಿಸಿದ್ರು. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯಿತು. ನಂತರದಲ್ಲಿ ಜಾನಪದ ಗೀತೆಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ. ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
6: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
3: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
7: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
3: ಅದಕ್ಕೆ ಯಾಕ್ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ. ಬನ್ನಿ, ಅವಕಾಶ ಪಡೆದು

ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಬಯಲು ಶೌಚ ಮುಕ್ತ, ಪ್ಲಾಸ್ಟಿಕ್ ಮುಕ್ತ, ಕಸ ಮುಕ್ತ ವಾತಾವರಣವನ್ನ ನಿರ್ಮಿಸೋಣ.
1: ಅಮ್ಮ, ನೀರು ನೀರು!
2: ನಮ್ ಫ್ಯಾಕ್ಟರಿ ಮುಚ್ಚಕ್ ಕಾರಣನೇ ಈ ನೀರಿನ ಸಮಸ್ಯೆ.
3: ರೀ ನೋಡ್ರಿ, 4 ದಿವಸದಿಂದ ನೀರ್ ಬಂದಿಲ್ಲ, ಬಟ್ಟೆ ವಾಶ್ ಆಗಿಲ್ಲ. ಇರೋ ಬಟ್ಟೆನೆ ಅಡ್ಜಸ್ಟ್ ಮಾಡ್ಕೋಬೇಕು, ಗೊತ್ತಾಯ್ತಾ?
4: ಇದುವರೆಗೂ ಮುಖ್ಯಾಂಶಗಳನ್ನು ಕೇಳಿದಿರಿ, ಈಗ ವಿವರಗಳು. ಈ ಬಾರಿ ನೀರಿನ ಅಭಾವ ಎದುರಾಗಿದ್ದರಿಂದ ಫಸಲು ಇಳುವರಿಯಲ್ಲಿ ಗಣನೀಯ ಕುಸಿತ ನೋಡಬಹುದು.
5: ಮಹಾಜನಗಳೇ, ನನ್ನ ಮೊದಲ ಆದ್ಯತೆ ನಮ್ಮೂರಿಗೆ ನೀರನ್ನ ತರಿಸೋದು.
6: ನೀರೇ ಬರ್ತಿಲ್ಲ. ಅಯ್ಯೋ ರಾಮ,
7: ನಾಳೆಯಿಂದ ಶಾಲೆಗೆ ಹೋಗಲ್ಲ, ಯಾಕಂದ್ರೆ ಶಾಲೆಯಲ್ಲಿ ನೀರಿಲ್ಲ.
8: ಅಯ್ಯೋ, ಏನ್ ಮನುಷ್ಯರೋ ಏನೋ, ನಮ್ಮಂತಹ ಪ್ರಾಣಿಗಳಿಗೆ ಕುಡಿಯೋಕೆ ನೀರು ಇಡೋಲ್ಲ.
9: ದೇವ್ರೇ, ಮಿತಿ ಮೀರ್ ಬೇರ್ ಬಿಟ್ರು ನೀರಿನ ಸೆಲೆನೆ ಕಾಣಿಸ್ತಿಲ್ಲ.
0: ನೀರು ಜಗತ್ತಿನ ಅಮೂಲ್ಯ ವಸ್ತು. ಇದು ಮಲಿನವಾಗದಂತೆ ವ್ಯರ್ಥವಾಗದಂತೆ ಕಾಪಾಡಿಕೊಳ್ಳುವುದು ಸಮಸ್ತ ಮನುಕುಲದ ಜವಾಬ್ದಾರಿ. ಈ ಜವಾಬ್ದಾರಿ ನಿರ್ವಹಣೆಯಲ್ಲಿ ನಾವು ನೀವು ಭಾಗಿಯಾಗೋಣ.
5: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
10: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
11: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ?
10: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
11: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
10: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
11: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
10: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
11: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449846798.
10: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
12: ನಮಸ್ಕಾರ, ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಚಂದದ ಅರಿವು, ಸೌಂದರ್ಯ ಒಂದು ದೈವ ರಹಸ್ಯ, ಸೃಷ್ಟಿ ಒಲು ನಿಂದೇರ್ಪುದದ ರಾಶೆಯಿನೆ ಜೀವಿತಾಶೆ, ಅಂದುವುದು ಕಣ್ಣಿಗದು ಸಂಸ್ಕೃತಿಗೆ ತಕ್ಕಂತೆ ಚಂದದರಿವೆ ತಪಸ್ಸೋ ಮಂಕುತಿಮ್ಮ. ಸೌಂದರ್ಯ ಒಂದು, ಸೌಂದರ್ಯ ಅನ್ನೋದೊಂದು ದೈವ ರಹಸ್ಯ, ದೇವರ ರಹಸ್ಯವೇ. ಸೃಷ್ಟಿ ಒಲು ಸೃಷ್ಟಿಯಂತೆ, ನಿಂದಿರ್ಪುದದ ರಾಶೆಯಿನೆ, ನಿಂದಿರ್ಪುದು ನಿಂತಿರುವುದು, ಅದರ ಆಶೆಯಿನೆ ಅದರ ಆಸೆಯಿಂದ, ಜೀವಿತಾಶೆ ಜೀವಿತದ ಆಸೆಯಾಗಿದೆ. ಅಂದುವುದು ಕಣ್ಣಿಗದು, ಅಂದುವುದು ಅಂದರೆ ಹೊಂದ್ಕೊಳ್ಳುತ್ತೆ ಕಣ್ಣಿಗದು, ಸಂಸ್ಕೃತಿಗೆ ತಕ್ಕ ಹಾಗೆ ತಕ್ಕಂತೆ. ಚಂದದರಿವೆ ತಪಸ್.

0: ತಪಸ್ಸು, ಚಂದದ ಅರಿವೆ ತಿಳುವಳಿಕೆನೆ ತಪಸ್ಸು. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಸೌಂದರ್ಯ ಒಂದು ದೈವ ರಹಸ್ಯ, ಸೃಷ್ಟಿವಳು ನಿಂದಿರ್ಪುದರಾಶಯಿನೆ ಜೀವಿತಾಶೆ, ಅಂದುವುದು ಕಣ್ಣಿಗದು ಸಂಸ್ಕೃತಿಗೆ ತಕ್ಕಂತೆ, ಚಂದದರಿವೆ ತಪಸ್ಸೋ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಸೃಷ್ಟಿ ಒಂದು ರಹಸ್ಯವಾಗಿರೋ ಹಾಗೆ ಸೌಂದರ್ಯ ಕೂಡ ಒಂದು ರಹಸ್ಯವೇ. ಜಗತ್ತು ಮಾತ್ರ ಸೌಂದರ್ಯದ ಆಶಾಜೀವಿಯಾಗಿ ಬದುಕಿದೆ. ಕಣ್ಣಿಗದು ಅಂದವಾದ್ರೂ ನಮ್ಮ ಸಂಸ್ಕೃತಿಗೆ ಅನುಗುಣವಾಗಿದೆ. ಚೆಲುವಿನ ಅರಿಯುವಿಕೆನೆ ತಪಸ್ಸು ಅಂತಿದ್ದಾರಿಲ್ಲೇ ಗೊಂಡಪ್ಪನವರು. ನೋಡಿ, ಸೌಂದರ್ಯ ಅನ್ನೋದು ಒಂದು ಅನುಭವ. ಎಲ್ಲರ ಅನುಭವಗಳು ಒಂದೇ ರೀತಿ ಆಗಿರೋದು ಸಾಧ್ಯ ಇಲ್ಲ. ಕೆಲವರಿಗೆ ಮನೇಲಿ ಸಾಕಿದ ನಾಯಿಯೋ ಬೆಕ್ಕೋ ತುಂಬ ಚಂದ, ಅದನ್ನು ಬಿಟ್ಟಿರೋದು ಅವ್ರ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ. ಅದನ್ನು ಅಪ್ಪಿ ಮುದ್ದಾಡೋದೇನು, ಹಾಸಿಗೆಯಲ್ಲೇ ಮಲಗಿಸ್ಕೊಳ್ಳೋದೇನು. ಆದರೆ ಕೆಲವರಿಗೆ ಆ ಪ್ರಾಣಿಗಳು ಮನೆಯೊಳಗೆ ಬಂದರೆ ಅಸಹ್ಯ. ಅದಕ್ಕೆ ಕವಿ ಸೌಂದರ್ಯ ಅನ್ನೋದು ನೋಡುವವನ ಕಣ್ಣಲ್ಲಿದೆ ಅಂತಾನೆ. ಸೌಂದರ್ಯ ಇರೋದು ಪ್ರಪಂಚದಲ್ಲಿ, ಅಲ್ಲಿ ಚೆಲುವಿನ ವಸ್ತುಗಳಿದೆ. ಆದರೆ ಅದನ್ನು ಸವಿಯೋ ಶಕ್ತಿ ಇರೋದು ನಮ್ಮ ಮನಸ್ಸಲ್ಲಿ. ಇವೆರಡರ ಸಂಗಮದಿಂದ ಸಿಗುವಂಥ ಆನಂದದ ಮರ್ಮ ಏನು? ಪ್ರತಿಯೊಬ್ಬ ವ್ಯಕ್ತಿಗೂ ಬೇರೆ ಬೇರೆ ಹಾಗೆ ಕಾಣಿಸೋ, ಪ್ರಚೋದಿಸೋ, ಒಳ ಜಗತ್ತನ್ನ ಹೊರ ಜಗತ್ತಿಗೆ ಹೆಣೆಯುವಂಥ ಶಕ್ತಿ ಯಾವುದು? ಇದು ರಹಸ್ಯನೇ ಅನ್ಸುತ್ತಲ್ವಾ? ಅದಕ್ಕೆ ಬೇಂದ್ರೆಯವರ ಉತ್ತರ ಹೇಗಿದೆ ನೋಡಿ. ಸೌಂದರ್ಯವೆಂಬುದು ಕಣ್ಣಿನ ತುತ್ತಲ್ಲ, ಕಣ್ಣಿಗೂ ಕಣ್ಣಾಗಿ ಒಳಗಿಹುದು. ರೂಪ ಲಾವಣ್ಯಕ್ಕೆ ಅಳೆಯಲು ಬಾರದು, ಅವುಗಳೇ ಇದರೊಂದು ಕಣವಿಹವು. ನೋಡಿ ಎಷ್ಟು ಚಂದದ ಸಾಲು ನಮ್ಮ ಬೇಂದ್ರೆಯವರದ್ದು. ಕಣ್ಣಿಗೆ ಕಾಣೋದು ಸೌಂದರ್ಯ ಅಲ್ಲ, ಅದು ವಿಶ್ವ ಚೈತನ್ಯದ ಸ್ಪಂದನ. ನಮ್ಮ ಬದುಕಿಗೆ ಅದೇ ಮೂಲ. ಸೌಂದರ್ಯದಿಂದ ಸಿಗುವಂಥ ಬಂಧುರತೆ ದೈವದು. ಆ ಬಂಧುರತೆಗಾಗಿ ಜೀವಗಳು ಕಾತರಿಸತ್ತೆ ಅನ್ನೋದು ಇದರ ಅರ್ಥ. ಆ ಸೌಂದರ್ಯನ ಪಡೆಯೋದು ಜೀವಿತದ ಆಸೆ. ಆದರೆ ಸೌಂದರ್ಯ ನಮಗೆ ಇಷ್ಟ ಆಗೋದು, ಇಷ್ಟ ಆಗದೆ ಇರೋದು ಅವರ ಸಂಸ್ಕೃತಿಗೆ ಬಿಟ್ಟ ವಿಷಯ. ಬೇರೆ ದೇಶದ ಜನರಿಗೆ ಸುಂದರ ಅಂತ ಕಾಣಿಸೋದು ನಮ್ಮ ಭಾರತೀಯರಿಗೆ ಅಶ್ಲೀಲ ಅನ್ನಿಸಬಹುದು. ಖಜುರಾಹೋದ ಶಿಲ್ಪಗಳು ಕಲಾವಿದರಿಗೆ, ಶಿಲ್ಪಿಗಳಿಗೆ ಸೌಂದರ್ಯದ ಪ್ರತೀಕಗಳು ಅನಿಸಿದ್ರೆ, ರಸಿಕನಾಗಿಲ್ಲದೆ ಇರೋನಿಗೆ ಅವು ಕಾಮ ಪ್ರಚೋದಕ ಅನ್ನಿಸ್ಬಹುದು. ಹಾಗಾದ್ರೆ ನಿಜವಾದ ಸೌಂದರ್ಯ ಯಾವುದು ಅಂತ ಹೇಗೆ ತಿಳಿಯೋದು? ಅದು ದೇಹದಲ್ಲಿಲ್ಲ. ನಿಜವಾದ ಸೌಂದರ್ಯ ಅನ್ನೋದು ಹೃದಯದ ಬೆಳಕು. ಆತ್ಮದ ವಿಕಾರತೆ ದೇಹದ ಸೌಂದರ್ಯನ ಮರೆಮಾಚೋ ಹಾಗೆ, ಆತ್ಮದ ಸೌಂದರ್ಯ ದೇಹದ ವಿಕಾರತೆನ ಮುಚ್ಚಿ ಮೋಡಿ ಮಾಡುತ್ತೆ. ಮನಸ್ಸನ್ನ ಎಲ್ಲ ಭೌತಿಕ ಪ್ರಲೋಭನೆಗಳಿಂದ ಮುಕ್ತಗೊಳಿಸೋದು ಆಂತರಿಕ ಸೌಂದರ್ಯನ ಸವಿಯೋದಕ್ಕೆ ಸಜ್ಜುಗೊಳ್ಳೋ ಒಂದು ವಿಧಾನ. ಎಲ್ಲ ಚಂಚಲತೆಗಳಿಂದ ಮುಕ್ತವಾದಾಗ ಭೌತಿಕ ಅಸ್ತಿತ್ವ ಲಯ ಆಗತ್ತೆ. ಇದುವೇ ಆಧ್ಯಾತ್ಮದ ಅನುಭೂತಿ. ಇದನ್ನು ಸಾಧಿಸೋದನ್ನೇ ಕಗ್ಗ ಇಲ್ಲಿ ಚಂದದ ಅರಿವಿನ ತಪಸ್ಸು ಅನ್ನತ್ತೆ. ಹಾಗಾಗಿ ನಾವೆಲ್ಲ ಏನು ಮಾಡಬೇಕು? ಈ ತಪಸ್ ಮಾಡೋ ಪ್ರಯತ್ನ ಮಾಡಬೇಕು. ಹೋಗಿ ಹಿಮಾಲಯದಲ್ಲಿ ಕೂತು ಜಪ ಮಾಡೋದಲ್ಲ, ನಮ್ಮ ಅರಿವಿನ ತಪಸ್ಸು, ಅದುವೇ ಚಂದದ ಅರಿವಿನ ತಪಸ್ ಮಾಡಬೇಕು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಿನೇಶ್ ಹೊಸನಗರ್ ಇವರು ಒಗಟಿನ ಕುರಿತು ಮಾಹಿತಿಯನ್ನ, ಹಾಗೆ ಒಂದು ಒಗಟನ್ನ ಕೂಡ ಹೇಳಲಿಕ್ಕೆ ಅಂತ ಬಂದಿದ್ದಾರೆ, ಕೇಳೋಣ.
5: ನಮಸ್ಕಾರ. ನಾನಿವತ್ ಮತ್ತೆ ಒಗಟು ಬಗ್ಗೆ ಹೇಳ್ತಾ ಇದ್ದೀನಿ. ಒಗಟು ಬಗ್ಗೆ ಹೇಳಲಿಕ್ಕೆ ತುಂಬಾ ವಿಷಯ ಇದೆ, ಜೊತೆಗೆ ಒಗಟಿನ ಮಹತ್ವ ಸಹ ಬಹಳ ದೊಡ್ಡದಾಗಿದೆ. ಇದು ಬರೀ ಭಾಷೆಯ ಮನರಂಜನೆಗಷ್ಟೇ ಅಂತಲ್ದೆ ಇದನ್ನ

0: ಗೂಢಾಚಾರಿಕ ಭಾಷೆಯಾಗೂ ಬಳಸ್ತಾ ಇದ್ರು ಅನ್ನೋದಕ್ಕೆ ಕೆಲವು ಮಾಹಿತಿ ಇದೆ. ಹಿಂದೆ ಚಾಣಕ್ಯ ತನ್ನ ಗೂಢಾಚಾರರಿಗೆ ಈ ಒಗಟಿನ ಮೂಲಕ ಸಂದೇಶ ಕಳಿಸುವಂತ ತರಿಸುವಂತ ಮತ್ತೆ ಯಾಕಂದ್ರೆ ಗೂಢಾಚಾರ ಹಿಡಿದು ಅವರಿಂದ ಅದನ್ನ ಕಸ್ಕೊಂಡು ಅದನ್ನು ನೋಡಿದ್ರು ಸಹ ಅವರಿಗೆ ಅದರಿಂದ ಏನು ಮಾಹಿತಿ ಸಿಗಬಾರ್ದು, ಆ ರೀತಿಯ ಒಂದು ಗೂಢಾಚಾರಿಕ ಭಾಷೆಯನ್ನು ಸಹ ಇದ್ರಲ್ಲಿ ಬಳಸ್ತಾ ಇದ್ರು ಅಂತ. ಹಾಗಾಗಿ ಒಗಟು ಬರೀ ಮನರಂಜನೆಗೆ ಅಷ್ಟೇ ಅಲ್ಲ ಮತ್ತು ಜನಸಾಮಾನ್ಯರಿಗೆ ಅಷ್ಟೇ ಅಲ್ಲ, ರಾಜಕೀಯದಲ್ಲೂ ಸಹ ಬಹಳ ಮಹತ್ವವಾದಂಥ ಒಂದು ಪಾತ್ರವನ್ನು ನಾವಿಲ್ಲಿ ಕಾಣ್ತೀವಿ. ಸಾಹಿತಿಗಳಾದ ಸಿ ಪಿ ನಾಗರಾಜ್ ಅವರು ಈ ಒಗಟಿನ ಬಗ್ಗೆ ಒಂದು ಮಾತು ಹೇಳ್ತಾರೆ. ಒಗಟು ಎಂಬುದು ಇಬ್ಬರು ಅಥವಾ ಅನೇಕರು ಆಡುವ ಮಾತಿನ ಆಟವಾಗಿದೆ ಅಂತ. ಇದು ಮಿದುಳಿಗೆ ಅತ್ಯುತ್ತಮ ಕಸರತ್ತು ನೀಡುತ್ತೆ ಅಂತ. ಅದು ಬರೀ ಮಾತಿನ ಆಟ, ಗೇಮ್ಸ್ ಇದೊಂದು ಗೇಮೇ, ಆದರೆ ಇಲ್ಲಿ ಮಾತಿಂದಲ್ಲೇ ಆಟ ಆಡ್ತಾ ಹೋಗ್ತೀವಿ. ಮೆದುಳನ್ನು ಪ್ರಧಾನವಾಗಿ ಇಟ್ಕೊಂಡು ಆಟ ಆಡುವಂಥ ಆ ಮಾತಿನ ಆಟ ಆಗಿದೆ ಒಗಟು ಅಂತ ಹೇಳಿದ್ರೆ. ಒಬ್ಬರು ಮತ್ತೊಬ್ಬರಿಗೆ ಒಡ್ಡಿದ ಸವಾಲುಗಳು ಅಂತಾನೆ ಹೇಳ್ಬೋದು. ಒಂದು ವಸ್ತುವನ್ನು ಮತ್ತೊಂದು ವಸ್ತುವಿನ ಮೂಲಕ ಚಮತ್ಕಾರವಾಗಿ ವರ್ಣನೆ ಮಾಡಿ ಅವ್ಯಕ್ತ ವಸ್ತುವನ್ನು ಕಂಡುಹಿಡಿಯುವಂತೆ ಮಾಡುವಂಥದ್ದೇ ಒಗಟು. ಇಲ್ಲಿ ಸಾದೃಶ್ಯ ವಸ್ತುಗಳಲ್ಲಿ ಎರಡು ಇರ್ತದೆ, ಒಂದು ಉಪಮಾನ ಇನ್ನೊಂದು ಉಪಮೇಯ. ಇಲ್ಲಿ ಉಪಮಾನ ವಾಚ್ಯವಾಗಿದ್ದರೆ ಉಪಮೇಯ ಅದೃಶ್ಯವಾಗಿರ್ತದೆ. ಅಂದರೆ ಉಪಮಾನ ಹೇಳಿದ್ರೆ ಉಪಮೇಯ ನಾವು ಕಂಡಿಡಬೇಕು, ಅದು ಅದೃಶ್ಯವಾಗಿರುತ್ತೆ, ಗೊತ್ತಾಗ ಕಾಣಿಸೋದಿಲ್ಲ ಹಾಗಿರುತ್ತೆ. ಒಗಟಿನ ಕತ್ರು ಜಾಣ್ಮೆಯಿಂದ ಅದನ್ನು ಬಚ್ಚಿಟ್ಟಿರ್ತಾನೆ, ಅದು ಬಚ್ಚಿಟ್ಟಿರೋದ್ರಿಂದನೇ ಅದು ನಮ್ಗೆ ಗೊತ್ತಾಗದೆ ಇರುವಂತ ಅಂದ್ರೆ ಅಷ್ಟು ಜಾಣ್ಮೆ ಬೇಕಿಲ್ಲಿ ಅಂತ. ಅಂದ್ರೆ ಭಾಷೆಯ ಪದಗಳನ್ನ ಬಳಸುವ ಕೌಶಲ್ಯ ಮತ್ತು ಅದ್ರ ಬಗ್ಗೆ ಇರುವಂತ ಅಗಾಧವಾದಂತ ಅನುಭವ ಮತ್ತೆ ಅದನ್ನ ಹೇಗೆ ಅವನು ಅಲ್ಲಿ ಜೋಡಿಸ್ತಾನೆ ಅನ್ನುವಂತ ಒಂದು ಕೌಶಲ್ಯ ಇದಷ್ಟು ಸಹ ಒಗಟಲ್ಲಿ ನಾವು ಕಾಣಬಹುದು. ಇದು ಒಗಟಿನ ಒಂದು ಮಹಿಮೆ ಅಂತಾನೆ ಹೇಳ್ಬೋದು. ಒಗಟಿನ ವಿಶೇಷತೆ ಇದರಲ್ಲಿ ತುಂಬ ಸ್ಪಷ್ಟವಾಗಿ ಕಾಣುತ್ತೆ. ನಾನು ಕಳೆದ ಸಂಚಿಕೆನಲ್ಲಿ ಒಂದು ಒಗಟು ಹೇಳಿದೆ, ಅದು ಉತ್ತರವನ್ನ ಇವತ್ತು ಹೇಳ್ತಾ ಇದ್ದೀನಿ. ಒಗಟು ಹೇಗಿತ್ತಪ್ಪ ಅಂದ್ರೆ ಈ ಕಲ್ಲಿನ ತುಂಡಿನ ಯೋಗ ನೋಡಿ ಅಂತ. ಈ ಕಲ್ಲಿನ ತುಂಡಿನ ಯೋಗ ನೋಡಿ, ಕಾಲ್ ಕೆಳಗೆ ತೆಗಳುತ್ತೆ, ಕಾಲ್ ಮೇಲೆ ಹತ್ತುತ್ತೆ, ಅಂಗೈ ಏರುತ್ತೆ, ಮುಂಗೈ ಕೂರುತ್ತೆ, ಹಣೆ ಏರಿ ನಲಿಯುತ್ತೆ, ತಲೆ ಮೇಲೆ ಕೂತು ರಾಜ್ಯಭಾರ ಮಾಡುತ್ತೆ, ಒಂಟಿ ಕಾಲಲ್ಲಿ ಕುಣಿ ಅನ್ನತ್ತೆ, ಹಾಗಾದ್ರೆ ನಾನು ಯಾರು ಅಂತ. ಇದು ಒಂದು ಆಟವೇ, ಲಾಸ್ಟ್ ಟೈಮ್ ಹೇಳಿದಂತೆ ಇದು ಸಹ ಒಂದು ಆಟವಾಗಿತ್ತು. ಈ ಆಟ ಕುಂಟೆ ಬಿಲ್ಲೆ ಆಟ ಅಂತ ಕರೀತಾರೆ. ಮನೆ ಹಾಕಿರ್ತಾರೆ, ಫಸ್ಟು ಬಚ್ಚೆ ಅಂದರೆ ಕಲ್ಲಿನ ಚೂರ್ನ ಮನೆ ಮೇಲೆ ಹಾಸಿ ಕಾಲು ತಳ್ಕಂತ ಕುಂಟ್ಕಂತ ಕಾಲು ತಳ್ಕಂತ ಹೋಗ್ತೀವಿ. ನಂತರ ಕಾಲ್ ಮೇಲೆ ಇಟ್ಕೊಂಡು ಹೋಗುತ್ತೆ, ಆಮೇಲೆ ಅಂಗೈಲಿ ಇಟ್ಕೊಂಡು ಆ ಕಲ್ಲನ್ನು ಕುಂಟ್ಕೊಂತ ಹೋಗ್ಬೇಕು, ಆಮೇಲೆ ಮುಂಗೈಲಿ ಇಟ್ಕೊಂತ ಹೋಗ್ಬೇಕು, ಆಮೇಲೆ ಹಣೆ ಮೇಲೆ ಇಟ್ಕೊಳ್ತಾರೆ, ಆಮೇಲೆ ತಲೆ ಮೇಲೆ ಇಟ್ಕೊಳ್ತಾರೆ, ಹಾಗೆ ಕುಂಟ್ಕೊಂತ ಹೋಗೋದು. ನೆಲದಲ್ಲಿ ತೆವಳ್ತಿರುವಂಥ ಕಲ್ಲು ಆಮೇಲೆ ತಲೆ ಮೇಲೆ ಬಂದು ಕೂರುತ್ತೆ, ಆಟದಲ್ಲಿ ಇರುವಂಥ ಒಂದು ವಿಶೇಷತೆ. ಅದ್ರ ಜೊತೆಗೆ ಭಾಳ ಗಮನಿಸ್ಬೇಕು, ನಾವು ಒಂದು ತಾಳ್ಮೆ ಇದ್ದರೆ ನಾವು ಯಾವ ಹಂತದಿಂದ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ಬೋದು. ತಾಳ್ಮೆ ಶ್ರಮ ಎರಡು ನಮಗೆ ಭಾಳ ಮುಖ್ಯವಾಗಿ ಬೇಕು ಅನ್ನೋದಕ್ಕೆ ಈ ಆಟದಲ್ಲೂ ಸೌದು. ಈ ಆಟದಲ್ಲೂ ತುಂಬ ತಾಳ್ಮೆ ಬೇಕು. ತಾಳ್ಮೆ ಇಲ್ಲದೇ ಇದ್ದರೆ ನಮಗೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಇಲ್ಲಾಂದರೆ ಬಚ್ಚೆ ಬಿದ್ದೋಗ್ಬಿಡುತ್ತೆ, ಕೆಳಗಡೆ ಕಾಲು ಕೆಳಗೆ ಬಿದ್ದರೆ ಔಟ್ ಆಗಿಬಿಡ್ತೀವಿ. ಅಷ್ಟು ಕಾನ್ಸಂಟ್ರೇಟ್ ಬೇಕು ಅಂದರೆ ನಮ್ಗೆ ತುಂಬ ತಾಳ್ಮೆ ಬೇಕು. ಆ ತಾಳ್ಮೆಯಿಂದ ನಾವು ಆಟ ಆಡ್ತಾ ಬಂದಾಗ ಅದನ್ನು ನಾವು ಕಂಪ್ಲೀಟ್ ಮಾಡಲಿಕ್ಕಾಗತ್ತೆ. ಹಾಗೆ ಹೇಗೆ ನಮಗೆ ಕಲ್ಲಿನ ಚೂರು ಕಾಲಡಿಗಿತ್ತೋ, ಅದು ಹೇಗೆ ತಲೆ ಮೇಲೆ ಬಂದು ಕೂತ್ಕೊಳ್ತೋ, ಹಾಗೆ ನಮ್ಮ ತಾಳ್ಮೆ ಸಹ ಆ ಮಟ್ಟಕ್ಕೆ ಇರಬೇಕು. ಎಲ್ಲವನ್ನು ಸಹಿಸ್ಕೊಳ್ಳುವಂಥ ಗುಣ ಇದ್ದರೆ ತಾಳ್ಮೆಯಿಂದ ಜಾಣ್ಮೆಯಿಂದ ನಿಧಾನವಾಗಿ ಹಂತ ಹಂತವಾಗಿ ಮೇಲೆ ಬಂದರೆ ನಾವು ದೊಡ್ಡ ಮಟ್ಟಕ್ಕೂ ಹೋಗ್ಬೋದು ಅನ್ನೋದು ಈ ಆಟದಲ್ಲಿ ನಮ್ಗೆ ಕಾಣಿಸ್ತು. ನಾನೀಗ ನಿಮಗೆ ಮತ್ತೊಂದು ಒಗಟನ್ನು ಹೇಳ್ತೇನೆ. ಕಲ್ಲಿನಂಥ ಕೋಟೆಗೆ ಚಂಡಿನ ದಾಳಿ, ಕಲ್ಲಿನಂಥ ಕೋಟೆಗೆ ಚಂಡಿನ ದಾಳಿ. ಕೋಟೆ ಕಟ್ಟುವ ಸೈನ್ಯವೂ ಇದೆ, ಕೋಟೆ ಕೆಡುಗುವ ಸೈನ್ಯವೂ ಇದೆ. ಕೋಟೆ ಕಟ್ಟುವ ಸೈನ್ಯವೂ ಇದೆ, ಕೋಟೆ ಕೆಡುಗುವ ಸೈನ್ಯವೂ ಇದೆ. ಚಂಡಿನ ದಾಳಿ ಸಿಕ್ಕರೆ ಸೋಲು, ಚಂಡಿನ ದಾಳಿಗೆ ಸಿಕ್ಕರೆ ಸೋಲು, ದಾಳಿ ಬರೋದ್ರೊಳಗೆ ಕೋಟೆ ಕಟ್ಟಿದ್ರೆ ಗೆಲುವು, ದಾಳಿ ಬರೋದ್ರೊಳಗೆ ಕೋಟೆ ಕಟ್ಟಿದ್ರೆ ಗೆಲುವು. ಹಾಗಾದ್ರೆ ನಾನು ಯಾರು ಹೇಳು, ಇದು ಸಹ ಒಂದು ಆಟನೇ ಆಗಿದೆ. ಇದನ್ನ ನಾವು ಲಗೋರಿ ಆಟ ಅಂತ ಕರೀತೇವೆ. ಈ ಲಗೋರಿ ಆಟದಲ್ಲಿ ಕಲ್ಲನ್ನು ಕಟ್ಬಿಟ್ಟು ಬಾಲಲ್ಲಿ ಹೊಡಿತಾರೆ. ಹಾಗಾಗಿ ಕಲ್ಲಿನಂಥ ಕೋಟೆಗೆ ಚಂಡಿನ ದಾಳಿ. ಇಲ್ಲಿ ಕಲ್ಲು ಬಿದ್ದಾಗ ಇಲ್ಲಿ ಕಟ್ಟಲಿಕ್ಕೂ ಒಂದಿಷ್ಟು ಜನ ಹುಡುಗಿರ್ತಾರೆ, ಬೀಡಿಸ್ಲಿಕ್ಕೂ ಒಂದಿತ್ತ. ಅಂದರೆ ಎರಡು ಭಾಗದಲ್ಲೂ ಇಲ್ಲಿ ಎಷ್ಟು ಜನ ಇರ್ತಾರೋ ಆ ಕಡೆ ಸಹ ಆಪೋಸಿಟ್ ಅಷ್ಟೇ ಜನ ಇರ್ತಾರೆ. ಕಲ್ಲು ಬಿದ್ದಾಗ ಕಲ್ಲು ಕಟ್ಟಕ್ಕೆ ಹೋದರೆ ಅವ್ರು ಚಂಡನ್ನು ಹೊಡಿತಾರೆ. ಹಾಗಾಗಿ ಚಂಡೆಲ್ಲ ನಮ್ಗೆ ತಾಕ್ತು ಅಂತ ಹೇಳಿದ್ರೆ ಒಂದು ಹೊಡೆತ ಬಿದ್ದ ಉರಿ ಬೇರೆ, ಮತ್ತು ಇಡೀ ಟೀಮ್ ಸೋಲುತ್ತೆ. ಅಕಸ್ಮಾತ್ ಚಂಡು ನಮ್ಗೆ ತಾಗೋದ್ರೊಳಗೆ ನಾವು ಕಲ್ಲು ಕಟ್ಟಿದ್ರೆ ನಾವು ಗೆಲುವನ್ನು ಸಾಧಿಸ್ತೀವಿ. ಇಲ್ಲಿ ಜಾಣ್ಮೆ ತಾಳ್ಮೆ ಧೈರ್ಯ ಬಹಳ ಮುಖ್ಯವಾಗಿರುತ್ತೆ ಈ ಆಟದಲ್ಲಿ. ಇದು ತುಂಬ ವಿಶೇಷವಾಗುತ್ತೆ, ಯಾಕಂದರೆ ಆಟ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ನಮ್ದು ಏನು ಪ್ಲ್ಯಾನ್ ಮಾಡೋಕ್ಕಾಗಲ್ಲ, ಒಂದು ಮಿನಿಮಮ್ ಪ್ಲ್ಯಾನ್ ಮಾಡ್ಕೊಳ್ಬೋದು. ಆಟ ಸ್ಟಾರ್ಟ್ ಆದಮೇಲೆ ಕಲ್ಲು ಬಿದ್ದ ಮೇಲೆ ಬಾಲ್ ಓಡಾಡ್ತಿರುವಾಗಲೇ ಅಲ್ಲಿ ನಾವು ಆ ತಕ್ಷಣಕ್ಕೆ ಪ್ಲಾನ್ ಆಗಬೇಕು ಮತ್ತು ಕಾರ್ಯರೂಪಕ್ಕೆ ಬರಬೇಕು, ಎರಡೂ ಕೆಲಸ ಒಟ್ಟೊಟ್ಟಿಗೆ ಆಗ್ತಿರುತ್ತೆ. ಇದು ಮಕ್ಕಳಲ್ಲಿ ಬಹಳ ಬೇಗ ಕ್ರಿಯಾಶೀಲತೆ ಬೆಳೆಯುತ್ತೆ ಮತ್ತು ಯೋಚನೆ ಮತ್ತು ಆಲೋಚನೆಗಳ ಮೂಲಕ ಒಂದು ಯೋಜನೆಯನ್ನು ತಯಾರು ಮಾಡುವಂಥ ಕೆಲಸ ಭಾಳ ಕ್ವಿಕ್ಕಾಗಿ ನಡೀತಿರುತ್ತೆ. ಇದು ಮೈಂಡಿಗೆ ಭಾಳ ದೊಡ್ಡ ಕೆಲಸವನ್ನು ಕೊಡುತ್ತೆ ಈ ಲಗೋರಿ ಆಟ. ಹಾಗಾಗಿ ಲಗೋರಿ ಅನ್ನುವಂಥದ್ದು ಸಹ ಭಾಳ ವಿಶೇಷವಾದ ಆಟ, ಆದ್ದರಿಂದ ಅದನ್ನು ಸಹ ವಕ್ತ ಮೂಲಕವೇ ಹೇಳುವಂಥ ಪ್ರಯತ್ನ ನಮ್ಮಲ್ಲಿ ಮಾಡಿದ್ದಾರೆ. ಅದು ಭಾಳ ವಿಶೇಷ ಅಂತ ಹೇಳ್ಬೋದು. ಈಗ ನಿಮಗೆ ಕೊನೆಯದಾಗಿ ಇನ್ನೊಂದು ವಕ್ತನ ಹೇಳ್ತೀನಿ. ಮಣ್ಣಲ್ಲಿ ಹುಟ್ಟಿದೆ ಬೆಂಕಿಯಲ್ಲಿ ಬೆಂದೆ, ಮಣ್ಣಲ್ಲಿ ಹುಟ್ಟಿದೆ ಬೆಂಕಿಯಲ್ಲಿ ಬೆಂದೆ, ಹೆಣ್ಮಕ್ಳ ಕೈ ಮೇಲೆ ಮೆರೆದೆ, ಹೆಣ್ಮಕ್ಳ ಕೈ ಮೇಲೆ ಮೆರೆದೆ, ಕೊನೆಗೆ ಮುರಿದು ಬಿದ್ದು ತಿಪ್ಪೆ ಸೇರಿದೆ, ಕೊನೆಗೆ ಮುರಿದು ಬಿದ್ದು ತಿಪ್ಪೆ ಸೇರಿದೆ, ಹಾಗಾದ್ರೆ ನಾನು ಯಾರು? ಇದು ನಿಮ್ಮಿಂದ ಉತ್ತರ ಬಯಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇದಕ್ಕೆ ಉತ್ತರ ಹೇಳ್ತೀನಿ. ಧನ್ಯವಾದಗಳು.
1: ಧನ್ಯವಾದಗಳು ಸರ್. ದಿನೇಶ್ ಹೊಸನಗರ್ ಅವರು ಹೇಳಿದಂತಹ ಒಗಟನ್ನ ಕೇಳಿದ್ರಿ. ಈ ಒಗಟಿನ ಉತ್ತರ ಗೊತ್ತಿದ್ದವರು ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ನಿಮ್ಮ ಉತ್ತರವನ್ನ ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ
2: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
3: ಮಕ್ಕಳೇ, ನಿಮಗೆ ಜಯ ವಿಜಯರು ಯಾರು ಅಂತ ಗೊತ್ತಾ?
4: ಯಾರದು? ನಂಗೆ ಗೊತ್ತಿಲ್ಲಪ್ಪ.
5: ನಂಗೆ ಗೊತ್ತು ಪೊನ್ನಜ್ಜಿ.
4: ಯಾರು ಹೇಳ ನೋಡೋಣ.
5: ಅವರು ಅವರು
6: ಸುಳ್ಳೆ ಬೊಗಳೆ ಹೊಡಿತಾ ಇದೆಯಾ? ನಿಂಗೆ ಗೊತ್ತಿಲ್ಲ ಅಲ್ವಾ?
5: ತಡಿ ತಡಿ, ಹೇಳ್ತೀನಿ. ಅವರು ವೈಕುಂಠದ ದ್ವಾರಪಾಲಕರು ಅಲ್ವಾ ಪೊನ್ನಜ್ಜಿ?
3: ಹೌದು ಹೌದು, ಸರಿಯಾಗಿ ಹೇಳ್ದೆ. ಇವತ್ತು ಅವ್ರು ಯಾಕೆ ಶಾಪಗ್ರಸ್ತರಾದ್ರು ಅನ್ನೋ ಕತೆ ಹೇಳ್ತೀನಿ.
4: ಸರಿ ಸರಿ, ನಾವು ರೆಡಿ ಕತೆ ಕೇಳಕ್ಕೆ.
3: ಆಯ್ತು, ಕೇಳಿ ಮತ್ತೆ. ಶಿವನಿಗೆ ಕೈಲಾಸ, ವಿಷ್ಣುವಿಗೆ ವೈಕುಂಠ, ಬ್ರಹ್ಮನಿಗೆ ಬ್ರಹ್ಮಲೋಕ ವಾಸಸ್ಥಾನವಾಗಿದೆ. ವಿಷ್ಣು ವೈಕುಂಠದ ಕ್ಷೀರಸಾಗರದಲ್ಲಿ ಶೇಷನಾಗನ ಮೇಲೆ ಪವಡಿಸಿರ್ತಾನೆ. ಅವನ ಪಾದವನ್ನು ಅವನ ಪತ್ನಿಯಾದ ಶ್ರೀಲಕ್ಷ್ಮಿ ಒತ್ತುತ್ತಾ ಇರ್ತಾಳೆ. ವೈಕುಂಠದ ದ್ವಾರದಲ್ಲಿ ಜಯ ವಿಜಯರು ದ್ವಾರಪಾಲಕರಾಗಿ ನಿಂತು ಕಾಯ್ತಾ ಇರ್ತಾರೆ. ಬ್ರಹ್ಮ, ಮಹೇಶ್ವರ, ನಾರದರು, ಇಂದ್ರಾದಿ ದೇವತೆಗಳು, ಋಷಿ ಮುನಿಗಳು ಆಗಾಗ ವೈಕುಂಠಕ್ಕೆ ಆಗಮಿಸಿ ವಿಷ್ಣುವಿನ ದರ್ಶನವನ್ನು ಪಡೆದು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ತಾ ಇದ್ರು. ಜಯ ವಿಜಯರು ಮೊದಲಿಗೆ ಬಂದವರ ಸುದ್ದಿಯನ್ನು ವಿಷ್ಣುವಿಗೆ ಮುಟ್ಟಿಸ್ತಾ ಇದ್ರು. ವಿಷ್ಣುವಿನ ಅನುಮತಿಯನ್ನು ಪಡೆದ ನಂತರ ಬಂದವರನ್ನು ಒಳಗೆ ಬಿಡ್ತಾ ಇದ್ರು. ವಿಷ್ಣುವಿನ ಪರಮ ಭಕ್ತರಾದ ಅವರು, ವೈಕುಂಠದ ದ್ವಾರ ಕಾಯುವ ಕೆಲಸ ನಮ್ಮದಾಗಿದೆ, ತಮ್ಮ ಆರಾಧ್ಯ ದೇವನ ಸೇವೆ ಮಾಡುವ ಸೌಭಾಗ್ಯ ತಮ್ಮದಲ್ಲ ಅಂತ ಬಹಳ ವಿನೀತರಾಗಿ ಆ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ದಿನ ಕಳೆದ ಹಾಗೆ ವಿಷ್ಣುವಿನ ನಿಕಟವರ್ತಿಗಳು ತಾವು ಅನ್ನುವಂಥ ಅಹಂಕಾರ ಅವರಲ್ಲಿ ಮನೆ ಮಾಡುತ್ತೆ. ಬಂದವರನ್ನೆಲ್ಲ ಅನಾವಶ್ಯಕ ಪ್ರಶ್ನೆಯನ್ನು ಕೇಳಿ ಮುಜುಗುರ ಕೇಳಿ ಮಾಡ್ತಾ ಇದ್ರು, ಅವಮಾನಿಸ್ತಾ ಇದ್ರು, ಒರಟುತನದ ಮಾತಾಡ್ತಾ ಇದ್ರು. ಇದು ಹಲವರ ಗಮನಕ್ಕೆ ಬಂದರೂ ಕೂಡ ತಮ್ಮ ಕೆಲಸ ಏನಿದ್ರೂ ವಿಷ್ಣುವಿನ ಹತ್ರ ಅಂತ ಅಂದ್ಕೊಂಡು ಇವರ ಸೊಕ್ಕಿನ ರೀತಿ ನೀತಿಗಳನ್ನು ಪರಿಗಣನೆಗೆ ತಕ್ಕೊಳ್ತಾ ಇರಲಿಲ್ಲ. ಇದು ವಿಷ್ಣುವಿನ ವಿಚಾರವಾದರೆ ಬ್ರಹ್ಮದೇವ ಸೃಷ್ಟಿಕರ್ತ, ವಿಶ್ವದ ಸೃಷ್ಟಿ ಕಾರ್ಯ ಎಲ್ಲ ಅವನ ಜವಾಬ್ದಾರಿಯಾಗಿತ್ತು. ಭೂಮಿ, ಮರ, ಗಿಡ, ಮೃಗ ಪಕ್ಷಿಗಳು, ಕ್ರಿಮಿಕೀಟ, ಮನುಷ್ಯರು ಅಂತೆಲ್ಲ ಸೃಷ್ಟಿ ಕಾರ್ಯಗಳು ಬಹಳಷ್ಟು ಇರ್ತಾ ಇತ್ತು. ಅದನ್ನೆಲ್ಲ ಮಾಡೋಕ್ಕೆ ಅವನಿಗೆ ತುಂಬ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಅವನು ತನ್ನ ಕಾರ್ಯದಲ್ಲಿ ನೆರವಾಗಲಿ ಅಂತ 4 ಮಂದಿ ಪುತ್ರರನ್ನು ಸೃಷ್ಟಿ ಮಾಡ್ತಾನೆ. ಅವರೇ ಸನಕ, ಸನಂದನ, ಸನಾತನ, ಸನತ್ ಕುಮಾರರಾಗಿದ್ದರು. ಅವರನ್ನು ಸನಕ ಸನಂದಾದಿಗಳು ಅಂತ ಕರೀತಾ ಇದ್ರು. ಆದರೆ ಆ ಪುತ್ರರಿಗೆ ಅಪ್ಪನ ಸೃಷ್ಟಿ ಕಾರ್ಯದಲ್ಲಿ ಎಳ್ಳಷ್ಟು ಆಸಕ್ತಿ ಇರಲಿಲ್ಲ. ದೇವರ ಧ್ಯಾನ, ಜಪ, ತಪಗಳಲ್ಲೇ ಅವರು ಸದಾ ನಿರತರಾಗಿ ಇರ್ತಿದ್ರು. ಮುಂದೆ ತಾವು ಬೆಳೆದು ತರುಣರಾದ್ರೆ ಮದುವೆ ಮಾಡ್ಕೊಳ್ಬೇಕು, ಆಮೇಲೆ ಮಕ್ಕಳು ಮರಿ ಅಂತೆಲ್ಲ ರಗಳೆ ಶುರುವಾಗುತ್ತೆ, ತಾವು ಹೀಗೆ ಬ್ರಹ್ಮಚಾರಿಗಳಾಗಿ ಮಹಾಜ್ಞಾನಿಗಳಾಗಬೇಕು ಅನ್ನೋದೇ ಅವರ ಇಚ್ಛೆಯಾಗಿತ್ತು. ಅವರು ತಂದೆ ಬ್ರಹ್ಮದೇವನ ಹತ್ರ ಬಂದು ಅದನ್ನು ಹೇಳಿಕೊಂಡು ಒಂದು ವರವನ್ನು ಪಡ್ಕೊಳ್ತಾರೆ ಕೂಡ. ಅದೇನೆಂದರೆ ತಾವು ಸದಾ 5 ವರ್ಷದ ಬಾಲಕರಾಗೇ ಉಳಿಬೇಕು ಅಂತ. ಬ್ರಹ್ಮ ಪುತ್ರರ ಈ ಆಸೆಯನ್ನು ತಳ್ಳಿ ಹಾಕೋಕ್ಕೆ ಆಗದೆ ಆಗಲಿ ಅಂತ ಆ ವರವನ್ನು ಅವರಿಗೆ ನೀಡ್ತಾನೆ. ಆಮೇಲೆ ಸನಕ ಮತ್ತು ಸನಂದಾದಿಗಳು ವಿಷ್ಣುವನ್ನು ಕುರಿತು ದೀರ್ಘ ತಪಸ್ಸನ್ನು ಆಚರಿಸಿ ಮಹಾ ತಪಸ್ವಿಗಳು ಅಂತ ಅನಿಸ್ಕೊಳ್ತಾರೆ. ಬ್ರಹ್ಮ ಜ್ಞಾನವನ್ನು ತಮ್ಮದಾಗಿಸ್ಕೊಳ್ತಾರೆ. ಅವರು ನೋಡೋಕ್ಕೆ ಚಿಕ್ಕ ಮಕ್ಕಳ ಹಾಗೆ ಕಾಣ್ತಾ ಇದ್ದಿದ್ದರಿಂದ ಅವರನ್ನು ಕುಮಾರರು ಅಂತ ಎಲ್ಲರೂ ಕರಿತಾ ಇದ್ರು. ಹೀಗಿರಬೇಕಾದ್ರೆ ಒಂದ್ಸಲ ಆ ನಾಲ್ವರು ವಿಷ್ಣುವನ್ನು ನೋಡೋಕ್ಕೆ ಅಂತ ವೈಕುಂಠಕ್ಕೆ ಆಗಮಿಸ್ತಾರೆ. ಚಿಕ್ಕ ಮಕ್ಕಳ ಹಾಗೆ ಕಾಣ್ತಾ ಇದ್ದ ಇವರನ್ನು ನೋಡಿ ಜಯ ವಿಜಯರಿಗೆ ನಗು ಬಂದ್ಬಿಡುತ್ತೆ. ಅಸಡ್ಡೆಯಿಂದ ಮಹಾಸ್ವಾಮಿ ಮಾತೆ ಲಕ್ಷ್ಮಿಯೊಂದಿಗೆ ವಿಶ್ರಾಂತಿ ಪಡಿತಾ ಇದ್ದಾರೆ, ಈಗ ಪ್ರವೇಶ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ವೈಕುಂಠಕ್ಕೆ ಈ ಮಕ್ಕಳು ಯಾಕೆ ಬಂದರು, ಇಲ್ಲಿಗೆ ಬರಬೇಕಾದ್ರೆ ಅವರು ಮಹಾ ತಪಸ್ವಿಗಳೇ ಆಗಿರಬೇಕು ಅನ್ನೋ ವಿಚಾರ ಕೂಡ ಅವರು ಮಾಡೋದಿಲ್ಲ. ಆಗ ಸನಕ ಸನಂದಾದಿಗಳು, ದೇವರು ಭಕ್ತರ ಕರೆಗೆ ಹೋಗೊಡದೇ ಇರುವವನಲ್ಲ, ನಾವು ಅವನ ಭಕ್ತರು, ನಾವು ಬಂದಿದ್ದೀವಿ ಅಂತ ತಿಳಿಸ್ಬಿಡಿ, ಆತ ಓಡೋಡಿ ಬರ್ತಾನೆ ಅಂತ ಹೇಳಿದರು. ಜಯ ವಿಜಯರು ಅಪಹಾಸ್ಯ ಮಾಡ್ತಾ, ಚಿಕ್ಕ ಮಕ್ಕಳಾದ ನಿಮ್ಮ ಕರೆಗೆ ನಮ್ಮ ಸ್ವಾಮಿ ಓಡೋಡಿ ಬರಬೇಕೆ, ಅವರಿಗೆ ಬೇರಾವ ಕೆಲಸ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ, ಸುಮ್ಮನೆ ನಮ್ಮ ತಲೆ ತಿನ್ನಬೇಡಿ, ನಾವು ಯಾರು ಅಂತ ತಿಳಿದಿದ್ದೀರಾ, ಪ್ರಭುವಿನ ದ್ವಾರಪಾಲಕರು, ನಿಮ್ಮಂಥವ್ರನ್ನ ಹಾಗೆ ಹೀಗೆ ಬಿಡೋಕ್ಕಾಗೋದಿಲ್ಲ ಅಂತ ದಬಾಯಿಸ್ತಾರೆ. ಸನಕ ಸನಂದಾದಿಗಳು ಮಹಾಸಂಯಮಿಗಳು, ಹಾಗಾಗಿ ಕೋಪ ಮಾಡಿಕೊಳ್ಳದೆ ಜಯ ವಿಜಯರಿಗೆ ಸಮಾಧಾನ ಚಿತ್ತದಿಂದ ತಿಳಿ ಹೇಳೋಕ್ಕೆ ಪ್ರಯತ್ನಿಸ್ತಾರೆ.
7: ಕುಮಾರರಿಗೆ ಕೋಪ ಬರಲಿಲ್ವಾ?
8: ಬಂದಿರುತ್ತೆ, ಶಾಪ ಕೊಟ್ಟಿರಬೇಕು.
9: ಆದರೆ ಮುಂಗೋಪಿಗಳು ಅಹಂಕಾರಿಗಳು ಆದ ಜಯ ವಿಜಯರು ಇವರು ಯಾವ ಮಾತನ್ನು ಕೇಳೋಕ್ಕೂ ಸಿದ್ಧವಾಗಿರೋದಿಲ್ಲ. ಮರ್ಯಾದೆಯ ಎಲ್ಲೆಯನ್ನು ಮೀರಿ ವರ್ತನೆ ಮಾಡ್ತಾ ಇದ್ದ ಜಯ ವಿಜಯರನ್ನು ನೋಡಿ ಕುಮಾರರಿಗೆ ಮಹಾಕೋಪ ಬರುತ್ತೆ. ಅವರು ಭಗವಂತನ ದ್ವಾರವನ್ನು ಕಾಯ್ತಾ ಇದ್ದೀವಿ ಅನ್ನುವ ಅಹಂಕಾರ ನಿಮ್ಮ ನೆತ್ತಿಗೇರ್ಬಿಟ್ಟಿದೆ, ಯಾರ ಸಾನ್ನಿಧ್ಯದಿಂದ ಇಷ್ಟೊಂದು ಜಂಬ ಮಾಡ್ತಾ ಇದ್ದೀರೋ ಅಂತಹ ಭಗವಂತ ವಿಷ್ಣುವಿನ ಸಾನ್ನಿಧ್ಯ ನಿಮಗೆ ಸಿಗದೇ ಹೋಗಲಿ, ನೀವು ಭೂಮಿಯಲ್ಲಿ ಜನ್ಮ ತಾಳಿ ಪಕ್ವರಾಗಿರಿ ಅಂತ ಶಪಿಸಿಬಿಡ್ತಾರೆ. ಅವರು ಶಾಪ ಕೇಳ್ತಾ ಇದ್ದಾಗೆ ಜಯ ವಿಜಯರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ. ಅವರು ಕುಮಾರರ ಕಾಲಿಗೆ ಬಿದ್ದು ತಮಗೆ ಈ ಶಾಪದಿಂದ ಮುಕ್ತಿ ಕೊಡಿಸಿ ಅಂತ ಬೇಡ್ಕೊಳ್ತಾರೆ. ಈ ಗಲಾಟೆಯನ್ನು ಕೇಳಿ ಸ್ವತಃ ವಿಷ್ಣುವೇ ಹೊರಗೆ ಬರ್ತಾನೆ. ಪರಿಸ್ಥಿತಿ ವಿಕೋಪಕ್ಕೆ ಹೋದದ್ದನ್ನು ನೋಡಿ ಅವನು ಕುಮಾರರನ್ನು ಸಮಾಧಾನ ಮಾಡ್ತಾ, ಜಯ ವಿಜಯರು ನನ್ನ ಆತ್ಮದ ಭಕ್ತರು, ಅವರಿಂದ ಅಪಚಾರವೂ ಆಗಿಬಿಟ್ಟಿದೆ ನಿಜ, ಆದರೆ ಅವರಿಗೆ ಇಂತಹ ಶಿಕ್ಷೆ ತರವಲ್ಲ, ಶಾಪ ವಿಮೋಚನೆಯ ದಾರಿಯನ್ನು ನೀವೇ ತೋರಬೇಕು ಅಂತ ಕೇಳ್ತಾನೆ. ಭಗವಂತನೇ ಕೇಳಿಕೊಂಡಾಗ ಕುಮಾರರು ಇಲ್ಲ ಅನ್ನೋಕ್ಕಾಗದೆ ಅವರು ಭೂಲೋಕದಲ್ಲಿ ಜನ್ಮಿಸಿದ ಅವರ ಸಾವು ವಿಷ್ಣುವಿನಿಂದಲೇ ಆಗುತ್ತೆ, ಆದರೆ ಅವರಿಗೆ ಮುಕ್ತಿ ದೊರೆತು ಅವರು ಮತ್ತೆ ವೈಕುಂಠವಾಸಿಗಳಾಗ್ತಾರೆ ಅಂತ ಹೇಳಿ ಹೊರಟೋಗ್ತಾರೆ. ಆದರೆ ಜಯ ವಿಜಯರು, ಭಗವಂತ ನಿನ್ನಿಂದ ದೂರವಾಗಿ ನಾವು ಇರೋಕ್ಕೆ ಆಗೋದಿಲ್ಲ, ನಮ್ಮ ತಪ್ಪನ್ನು ಮನ್ನಿಸಿ ನಿನ್ನ ಸೇವಾ ಭಾಗ್ಯವನ್ನು ಮತ್ತೆ ಕರುಣಿಸುದೇವ ಅಂತ ಗೋಳಾಡ್ತಾರೆ. ಅವರ ದುಃಖವನ್ನು ನೋಡೋಕ್ಕಾಗದೆ ವಿಷ್ಣು, ನೀವು ಒಳ್ಳೆಯವರಾಗಿ 7 ಬಾರಿ ಜನ್ಮ ತಾಳ್ತಿರೋ ಅಥವಾ ನನ್ನ ಶತ್ರುಗಳಾಗಿ 3 ಜನ್ಮ ತಾಳ್ತಿರೋ ಅನ್ನುವಂತಹ ಒಂದು ಅವಕಾಶವನ್ನು ನೀಡ್ತಾನೆ. ಆದಷ್ಟು ಬೇಗ ತಮ್ಮ ಇಷ್ಟದೇವನನ್ನು ಸೇರುವ ತವಕ ಅವರದ್ದಾಗಿತ್ತು. ಆಗ ಅವರು, ಪ್ರಭುವೇ, ಶತ್ರುಗಳಾಗಿ 3 ಜನ್ಮವನ್ನು ತಾಳಿ ಬೇಗನೆ ನಿನ್ನ ಸಾನ್ನಿಧ್ಯವನ್ನು ಪಡಿತೀವಿ ಅಂತ ಒಪ್ಕೊಳ್ತಾರೆ. ಈ ಶಾಪದಿಂದ ಅವರು ಮೊದಲನೆಯ ಜನ್ಮದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶ್ಯಪವಾಗಿಯೂ, 2ನೇ ಜನ್ಮದಲ್ಲಿ ರಾವಣ ಕುಂಭಕರ್ಣರಾಗಿಯೂ, 3ನೇ ಜನ್ಮದಲ್ಲಿ ಶಿಶುಪಾಲ ದಂತ ವಕ್ರರಾಗಿಯೂ ಜನಿಸ್ತಾರೆ. ವರಾಹಾವತಾರದಲ್ಲಿ ಹಿರಣ್ಯಾಕ್ಷನನ್ನು, ನರಸಿಂಹಾವತಾರದಲ್ಲಿ ಹಿರಣ್ಯಕಶ್ಯಪುವನ್ನು, ರಾಮಾವತಾರದಲ್ಲಿ ರಾವಣ ಕುಂಭಕರ್ಣರನ್ನು, ಕೃಷ್ಣಾವತಾರದಲ್ಲಿ ಶಿಶುಪಾಲ ದಂತ ವಕ್ರರನ್ನು ವಧಿಸಿ ಅವರಿಗೆ ವಿಷ್ಣು ಮುಕ್ತಿಯನ್ನು ನೀಡ್ತಾನೆ. ಹೀಗೆ ಗರ್ವಿಷ್ಠರಾದ ಜಯವಿಜಯರು ತಮ್ಮ ಅಹಂಕಾರಕ್ಕೆ ತಕ್ಕ ಬೆಲೆಯನ್ನು ತೆರಬೇಕಾಗಿ ಬರುತ್ತೆ.
10: ಓಹೋ, ಇವರೆಲ್ಲ ಜಯ ವಿಜಯರ
6: ಶಾರ್ಟ್ಕಟ್ ಉಪಯೋಗಿಸಿ ತಮ್ಮ ಶಾಪ ವಿಮೋಚನೆ ಮಾಡಿಕೊಂಡ್ರು.
9: ಹೌದು, ಈಗ ಹೇಳಿ ಇದರಿಂದ ಏನು ತಿಳಿತು ನಿಮಗೆ? ನಾನೇ ಹೇಳ್ತೀನಿ ಕೇಳಿ. ಉತ್ತಮ ಸ್ಥಾನಮಾನಗಳಿಂದ ಅಹಂಕಾರ ನಮಗೆ ಅರಿವಿಲ್ಲದ ಹಾಗೆ ನುಸುಳಿಬಿಡುತ್ತೆ.
5: ಹಾಗಾಗದೇ ಇದ್ದಾಗೆ ನಾವು ಎಚ್ಚರವಾಗಿದ್ದು ನಮ್ಮನ್ನು ನಾವು ಗಮನಿಸ್ತಾ ಇರಬೇಕು.
9: ಹೌದು ಕಂದ.
2: ಇದುವರೆಗೂ ಪೊನ್ನಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
11: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
6: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
5: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
6: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
5: ಏ
6: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
5: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
6: ಏನವಿ ಅದು?
5: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
6: ಹಂಗ ಅದ್ಯಾಕಂತೆ?
5: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
6: ಕಣಕ್ಕ ಮೊನ್ನೆ ಜೋರಾಗ್ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
5: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
7: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
9: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ನಂದಿನಿ. ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ತಾಯಿ ಹಾಲು ಜಗತ್ತಿನಲ್ಲಿ ಬೆಲೆ ಕಟ್ಟಲಾಗದ ಆಹಾರ. ತಾಯಂದಿರು ಯಾವುದೇ ಪೂರ್ವಗ್ರಹಕ್ಕೆ ಒಳಗಾಗದೆ ತಮ್ಮ ಜವಾಬ್ದಾರಿ ಮೆರೆಯಬೇಕು ಎಂದು ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ದಯಾನಂದ್ ಹೇಳಿದರು. ಸೊರಬ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಯೋಜಿಸಿದ್ದ ವಿಶ್ವ ಸ್ತನ್ಯಪಾನ ದಿನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಶಿಶುಗಳು ತಮ್ಮ ಜೀವನದ ಆರಂಭದಲ್ಲಿ ಅತ್ಯುತ್ತಮ ಪೋಷಣೆ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಸ್ತನ್ಯಪಾನವು ಸಾಮಾನ್ಯ ಮತ್ತು ನೈಸರ್ಗಿಕ ಮಾರ್ಗ. ಇದು ಆರೋಗ್ಯಕರ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಎಲ್ಲ ತಾಯಂದಿರು ಮಗುವಿನ ಲಾಲನೆ ಪಾಲನೆಯಲ್ಲಿ ಹಾಲುಣಿಸುವುದನ್ನು ಮೊದಲ ಆದ್ಯತೆಯಾಗಿ ಪರಿಗಣಿಸಬೇಕು ಎಂದು ಸಲಹೆ ನೀಡಿದರು. ಆರೋಗ್ಯ ರಕ್ಷಾ ಸಮಿತಿ ಸದಸ್ಯ ರವಿ ಕಲ್ಲಂಬಿ ಮಾತನಾಡಿ, ಅರಿವಿನ ಕೊರತೆಯಿಂದ ಮಗುವಿಗೆ ತಾಯಿ ಹಾಲು ಉಣಿಸುವಲ್ಲಿ ಬಹಳಷ್ಟು ಮಹಿಳೆಯರು ಜಾಗೃತಿ ವಹಿಸುತ್ತಿಲ್ಲ. ಆರೋಗ್ಯವಂತ ಮಗುವಿಗೆ ತಾಯಿಯ ಎದೆಹಾಲು ಶ್ರೇಷ್ಠ ಎಂಬುದರ ಬಗ್ಗೆ ಅರಿವು ಮೂಡಿಸುವಲ್ಲಿ ಇಂತಹ ಕಾರ್ಯಕ್ರಮಗಳು ಪೂರಕ ಎಂದರು. ಮಕ್ಕಳ ತಜ್ಞ ಡಾ ಮಹಲಿಂಗ ಕೊಳ್ಳೆ, ಮೂಳೆ ತಜ್ಞ ಡಾ ಪ್ರಭು ಸಾವುಕಾರ್, ಡಾ ಪ್ರತಿಮಾ, ಡಾ ದವಳ್, ಡಾ ಚಂದನ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮುಂದಿನ ವಿವರ. ಶಾಶ್ವತ ನೀರಾವರಿ ಯೋಜನೆ ಅನುಷ್ಠಾನ ಪರಿಣಾಮ ತಾಲೂಕಿನ ಕೆರೆಕಟ್ಟೆಗಳು ತುಂಬುತ್ತಿವೆ ಎಂದು ಶಾಸಕ ಬಿವೈ ವಿಜಯೇಂದ್ರ ಹೇಳಿದರು. ಶಿಕಾರಿಪುರ ತಾಲೂಕಿನ ಅಂಬ್ಲಿಗೋಳ ಜಲಾಶಯಕ್ಕೆ ಬಾಗಿನ ಅರ್ಪಿಸಿ ಮಾತನಾಡಿ, ರೈತರಿಗೆ ಅನುಕೂಲ ಒದಗಿಸಲು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ನೀರಾವರಿ ಯೋಜನೆಗೆ ಹೆಚ್ಚಿನ ಪ್ರಾಮುಖ್ಯ ನೀಡಿದ್ದರು. ಈ ವರ್ಷ ಆರಂಭದಲ್ಲಿ ಸರಿಯಾಗಿ ಮಳೆ ಆಗಿರಲಿಲ್ಲ. ಈಗ ಹೆಚ್ಚಿನ ಮಳೆ ಬಂದಿರುವುದು ಸಂತಸ ತಂದಿದೆ. ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಲೋಕಸಭಾ ಸದಸ್ಯ ಬಿವೈ ರಾಘವೇಂದ್ರ ಮಾತನಾಡಿ, ರಾಜ್ಯ ಸರ್ಕಾರ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚಿನ ಅನುದಾನ ನೀಡುತ್ತಿಲ್ಲ. ಕ್ಷೇತ್ರದಲ್ಲಿ ಆಗಬೇಕಿರುವ ಕಾಮಗಾರಿಗಳಿಗೆ ಸರ್ಕಾರ ಅನುದಾನ ನೀಡಬೇಕು ಎಂದರು. ಮುಂದಿನ ವಿವರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನನ್ನ ಸಹೋದರ ಸಮಾನರು. ಅವರಿಗೆ ನಮ್ಮ ತಂದೆ ಮಾಜಿ ಸಿಎಂ ಎಸ್ ಬಂಗಾರಪ್ಪ ಅವರ ಮೇಲೆ ಅಪಾರ ಗೌರವ ಇರುವ ಕಾರಣ ಸಂಪುಟದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಂಗಾರಪ್ಪ ಅವರ ಕಾಲದಿಂದಲೂ ನಮ್ಮ ಹಾಗೂ ಡಿಕೆ ಶಿವಕುಮಾರ್ ಕುಟುಂಬದ ನಡುವೆ ಆತ್ಮೀಯ ಬಾಂಧವ್ಯವಿದ್ದು ಹೈಕಮಾಂಡ್ ನನ್ನ ಮೇಲೆ ವಿಶ್ವಾಸವಿಟ್ಟು ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿದೆ ಎಂದರು. ಈ ಹಿಂದೆ ಸಚಿವನಾಗಿದ್ದಾಗ ಯಾವುದೇ ನಿರೀಕ್ಷೆ ಇಲ್ಲದೆ ಶಿಕ್ಷಣ ಖಾತೆ ನೀಡಿದ್ದರು. ಈ ಬಾರಿಯೂ ಯಾವುದೇ ನಿರೀಕ್ಷೆಗಳಿಲ್ಲ. ಶಿಕ್ಷಣ ಖಾತೆ ಸಹಿತ ಯಾವುದೇ ಜವಾಬ್ದಾರಿ ಕೊಟ್ಟರೂ ನಿಭಾಯಿಸುತ್ತೇನೆ. ನಾನು ಮೊದಲ ಬಾರಿ ಸಚಿವನಾಗಿದ್ದಾಗ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ವಿಚಾರವಾಗಿ ಎಲ್ಲ ರೀತಿಯ ಸಹಕಾರವನ್ನು ಕಾರ್ಯಕರ್ತರು ನೀಡಿದ್ದರು. ಈ ಬಾರಿಯೂ ಅಂತಹದೇ ಸಹಕಾರವನ್ನು ಅವರಿಂದ ಬಯಸುತ್ತೇನೆ ಎಂದು ಹೇಳಿದರು. ಮುಂದಿನ ವಿವರ. ತೀರ್ಥಹಳ್ಳಿ ಪಟ್ಟಣದಲ್ಲಿ ಆಗಸ್ಟ್ 2ರಂದು ಸಂಭವಿಸಿದ ಗುಡ್ಡ ಕುಸಿತದಲ್ಲಿ ನೆಲೆ ಕಳೆದುಕೊಂಡು ನಿರಾಶ್ರಿತರಾಗಿದ್ದ ಕುಟುಂಬಕ್ಕೆ ಸಾಮಾಜಿಕ ಕಾರ್ಯಕರ್ತ ಕುರುವಳ್ಳಿ ನಾಗರಾಜ್ ಕೆಲಕಾಲ ತಂಗಲು ತನ್ನ ಮನೆಯನ್ನೇ ಬಿಟ್ಟುಕೊಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಗುಡ್ಡ ಕುಸಿದ ದುರ್ಘಟನೆಯಲ್ಲಿ ಮೂವರು ಕಾರ್ಮಿಕರು ಮೃತರಾಗಿದ್ದು ರಮೇಶ್ ಎಂಬುವರ ಮನೆ ಮೇಲೆ ರಕ್ಷಣಾ ಗೋಡೆ ಉರುಳಿದೆ. ಪರಿಣಾಮ ಮನೆ ಸಂಪೂರ್ಣ ಕುಸಿದು ಮಲಗಿದ್ದ ರಮೇಶ್ ಪೆಟ್ಟು ಬಿದ್ದಿತು. ರಮೇಶ್ ಕುಟುಂಬದ ಸಂಕಷ್ಟಕ್ಕೆ ನೆರವಾಗಿರುವ ಕುರುವಳ್ಳಿ ನಾಗರಾಜ್ ಸ್ನೇಹಿತರ ನೆರವಿನೊಂದಿಗೆ ಅಗತ್ಯ ಗೃಹೋಪಯೋಗಿ ವಸ್ತುಗಳನ್ನು ನೀಡಿ ಮಾನವೀಯತೆ ಮೆರೆದರು. ಮುಂದಿನ ವಿವರ. ರಿಪ್ಪನ್ಪೇಟೆ ಸಮೀಪದ ಕೆಂಚನಾಲದಲ್ಲಿ ಶ್ರೀ ಮಾರಿಕಾಂಬಾದೇವಿಯ ಮಳೆಗಾಲದ ಜಾತ್ರಾ ಮಹೋತ್ಸವ ಆಗಸ್ಟ್ 11ರಂದು ನಡೆಯಲಿದೆ. ವರ್ಷದಲ್ಲಿ ಎರಡು ಬಾರಿ ಜಾತ್ರೆ ನಡೆಯುವುದು ಇಲ್ಲಿನ ವಿಶೇಷ. ಮಂಗಳವಾರ ಬೆಳಗ್ಗೆ 6ಕ್ಕೆ ದೇವಿ ಸನ್ನಿಧಿಯಲ್ಲಿ ವಿಶೇಷ ಅಲಂಕಾರ ಪೂಜೆ, ಮಂಗಳಾರತಿ ಹಾಗೂ ವಿವಿಧ ಧಾರ್ಮಿಕ ವಿಧಿವಿಧಾನ ನಡೆಯಲಿದೆ ಎಂದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮಾಚಿನಹಳ್ಳಿಯ ಪಂಚಮ್ಮ ದೇವಾಲಯ ಟ್ರಸ್ಟ್ನ 10ನೇ ವಾರ್ಷಿಕೋತ್ಸವ ಅಂಗವಾಗಿ ಆಗಸ್ಟ್ 9-11 ವಿವಿಧ ಧಾರ್ಮಿಕ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಆಗಸ್ಟ್ 10ರ ಬೆಳಗ್ಗೆ 8ರಿಂದ ಫಲ ಸಮರ್ಪಣೆ, ಮಹಾಗಣಪತಿ ಪೂಜೆ, ಅಂಕುರಾರ್ಪಣೆ, ಕೌತುಕ ಬಂಧನ, ಧ್ವಜಾರೋಹಣ, ಗೃಹಯಜ್ಞ, ಪೂರ್ಣಾಹುತಿ ನಡೆಯಲಿದೆ. ಸಂಜೆ 5ಕ್ಕೆ ಪಚ್ಚಯಮ್ಮ ಉತ್ಸವ, ಬಿಂಬಕ್ಕೆ ಅಭಿಷೇಕ, ನವಕಲಶ ಸ್ಥಾಪನೆ, ಮಂಡಲಾರಾಧನೆ, ಮಹಾಮಂಗಳಾರತಿ ಜರುಗಲಿದೆ. 11ರ ಬೆಳಗ್ಗೆ 8ರಿಂದ ಮಹಾಗಣಪತಿ ಹವನ, ಕಾರ್ತಿಕೇಯ ಹವನ, ನಾಗಮ್ಮದೇವಿ ಹವನ, ಪಚ್ಚಯಮ್ಮದೇವಿಗೆ ಮೂಲಮಂತ್ರ ಹವನ, ನವಕಲಶಾಭಿಷೇಕ, ಮೃಗಯಾತ್ರೆ, ಡೋಲೋತ್ಸವ ನಡೆಯಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮುಂದಿನ ವಿವರ. ಅಧಿಕಾರಿಗಳು ರೈತರ ಬಗ್ಗೆ ಕಾಳಜಿ ವಹಿಸಿ ತಕ್ಷಣ ಮಳೆ ಮಾಪನಗಳನ್ನು ಸರಿಪಡಿಸಬೇಕು ಎಂದು ಸಚಿವ ಮಧು ಬಂಗಾರಪ್ಪ ಸೂಚಿಸಿದರು. ಶಿಕಾರಿಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಕೃತಿ ವಿಕೋಪದ ಬಗ್ಗೆ ನಡೆದ ಅಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿ, ಕಳೆದ ವರ್ಷ ಮಳೆ ಮಾಪಕಗಳು ಸರಿ ಇರದ ಕಾರಣ ಅಕ್ಕಪಕ್ಕದ ಮಳೆ ಮಾಪನ ಕೇಂದ್ರಗಳ ವರದಿ ಆಧರಿಸಿ ಮಳೆ ಪರಿಸ್ಥಿತಿ ನಿರ್ಣಯ ಮಾಡಲಾಗಿತ್ತು. ಇದು ಸರಿಯಾದ ಕ್ರಮವಲ್ಲ. ಇದರಿಂದ ಇನ್ಶೂರೆನ್ಸ್ ಕಂಪನಿಗಳಿಗೆ ವರದಾನವಾಗಿ ರೈತರಿಗೆ ಅನ್ಯಾಯವಾಗುತ್ತದೆ ಎಂದರು. ಶಾಸಕ ಬಿವೈ ವಿಜಯೇಂದ್ರ ಮಾತನಾಡಿ, ಪ್ರಕೃತಿ ವೈಪರೀತ್ಯದಿಂದ ರೈತರಿಗೆ ತೊಂದರೆಯಾಗಿದೆ. ಅಧಿಕಾರಿಗಳು ರೈತರಿಗೆ ಅನಾನುಕೂಲವಾಗುವ ಹಾಗೆ ಸಹೃದಯತೆಯಿಂದ ಸ್ಪಂದಿಸಬೇಕು ಎಂದರು. ಮುಂದಿನ ವಿವರ. ರಿಪ್ಪನ್ಪೇಟೆಯ ಬೆಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಲ್ಲುಹಳ್ಳ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು ಸ್ಥಳೀಯ ರೈತರೊಬ್ಬರ ಕೆಸರುಗದ್ದೆಗಿಳಿದು ಭತ್ತದ ಸಸಿ ನಾಟಿ ಕಾರ್ಯದಲ್ಲಿ ಪಾಲ್ಗೊಂಡರು. ಶಿಕ್ಷಕರ ಮಾರ್ಗದರ್ಶನದಲ್ಲಿ ಶಿಕ್ಷಣ ಇಲಾಖೆ ಯೋಜನೆಯಂತೆ ವಿದ್ಯಾರ್ಥಿಗಳಿಗೆ ನೈಜ ಅನುಭವ ಮೂಲಕ ಕಲಿಕೆ. ಪ್ರಾತ್ಯಕ್ಷಿಕೆಯಲ್ಲಿ ಪಾಲ್ಗೊಂಡ ಮಕ್ಕಳು ರೈತರ ಜೊತೆಗೂಡಿ ಮಲೆನಾಡು ಭಾಗದ ಪ್ರಮುಖ ಆಹಾರ ಬೆಳೆ ಭತ್ತ ಕೃಷಿಯ ಬಗ್ಗೆ ಪ್ರಾಯೋಗಿಕ ಮಾಹಿತಿ ತಿಳಿದುಕೊಂಡರು. ಬೀಜ ಮೊಳಕೆಯಿಂದ ಸಸಿ ಮಡಿ ನಿರ್ಮಾಣ, ನೆಲಹಸನು, ಗೊಬ್ಬರ ನೀರು ನಿರ್ವಹಣೆ, ಔಷಧೋಪಚಾರಗಳ ಬಳಕೆ, ಆರೈಕೆ, ಬೆಳೆ ಕಟಾವು, ಧಾನ್ಯ ಸಂಸ್ಕರಣೆ, ಮೇವು ಮತ್ತು ಆಹಾರವಾಗಿ ಬಳಕೆಯ 5-6 ತಿಂಗಳ ರೈತರ ಸಮಯ ಪಾಲನೆ, ಪರಿಶ್ರಮ, ತಾಳ್ಮೆ, ಲಾಭ ನಷ್ಟಗಳ ನಿರೀಕ್ಷೆ, ಸವಾಲುಗಳು ಮುಂತಾದ ವಿಷಯಗಳನ್ನು ಮಕ್ಕಳು ರೈತರಿಂದ ಸಮಗ್ರವಾಗಿ ತಿಳಿದುಕೊಂಡರು. ಮುಖ್ಯ ಶಿಕ್ಷಕಿ ಫೌಜಿಯಾ ಸರಾವತ್ ಮಾತನಾಡಿ, ನಾವು ಪ್ರತಿದಿನ ಸೇವಿಸುವ ಅನ್ನದ ಹಿಂದೆ ರೈತರ ಅಪಾರ ಪರಿಶ್ರಮ ಅಡಗಿದೆ. ರೈತರ ಶ್ರಮವನ್ನು ಗೌರವಿಸುವ ಮನೋಭಾವ ಮಕ್ಕಳಲ್ಲಿ ಬೆಳೆಸುವುದು ಶಿಕ್ಷಣದ ಪ್ರಮುಖ ಉದ್ದೇಶವಾಗಿದೆ. ನೈಜ ಅನುಭವದ ಮೂಲಕ ಕಲಿಕೆ ಮಕ್ಕಳಲ್ಲಿ ಜೀವನ ಕೌಶಲ, ಶ್ರಮದ ಮೌಲ್ಯ, ಪ್ರಕೃತಿಯ ಬಗ್ಗೆ ಕಾಳಜಿ ಹಾಗೂ ಕೃಷಿಯ ಬಗ್ಗೆ ಆಸಕ್ತಿ ಮೂಡಿಸುತ್ತದೆ ಎಂದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ನೀಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಜನತೆ ಸಾಂಸ್ಕೃತಿಕ ಅಭಿರುಚಿ ಬೆಳೆಸಿಕೊಂಡರೆ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ಸಾಹಿತಿ ಡಾಕ್ಟರ್ ಪಿ ಶಾಂತಾರಾಮ್ ಪ್ರಭು ಅಭಿಪ್ರಾಯಪಟ್ಟರು. ಅವರು ನಗರದ ಶ್ರೀ ಮಂಜುನಾಥ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಭೂಮಿಕಾ ಸಾಂಸ್ಕೃತಿಕ ವೇದಿಕೆಯ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿ, ಆಧುನಿಕ ಯುಗದಲ್ಲಿ ಮಾನವನ ಬಯಕೆಗಳಿಗೆ ಮಿತಿಯೇ ಇಲ್ಲವಾಗಿದೆ. ಈ ದುರಾಸೆಯೇ ಅನಾರೋಗ್ಯಕರ ಪೈಪೋಟಿಗೆ ಕಾರಣವಾಗಿದೆ. ಮನುಷ್ಯ ಸಂಬಂಧದಲ್ಲಿ ಪ್ರೀತಿ ವಿಶ್ವಾಸಗಳ ಕೊರತೆಯುಂಟಾಗಿದೆ ಎಂದರು. ಉತ್ತಮ ಸಾಹಿತ್ಯ ಕೃತಿಗಳನ್ನು ಓದುವುದರಿಂದ, ಕಲಾ ಪ್ರದರ್ಶನಗಳನ್ನು ಆಸ್ವಾದಿಸುವುದರಿಂದ ಮಾನಸಿಕ ನೆಮ್ಮದಿ ಪಡೆಯಲು ಸಾಧ್ಯವಾಗುತ್ತದೆ. ಮಹರ್ಷಿ ವಾಲ್ಮೀಕಿ ವಿರಚಿತ ರಾಮಾಯಣ ಕೃತಿಯು ಆದರ್ಶಮಯ ಜೀವನ ಕುರಿತು ಹೇಳುತ್ತದೆ. ಮಹರ್ಷಿ ವ್ಯಾಸರ ಮಹಾಭಾರತದಲ್ಲಿ ನೈತಿಕತೆಯ ಚೌಕಟ್ಟಿನೊಳಗೆ ಜೀವನ ನಡೆಸುವಂತೆ ಶ್ರೀಕೃಷ್ಣ ಹೇಳುತ್ತಾರೆ. ಟಿಎಸ್ ಎಲಿಯಟ್, ಜಾನ್ ಕೀಟ್ಸ್ ಮೊದಲಾದವರ ಕಾವ್ಯಗಳಲ್ಲಿ ಅಮೋಘವಾದ ಜೀವನ ದರ್ಶನವಿದೆ. ಸಾಹಿತ್ಯದ ಓದಿನಿಂದ ಆತ್ಮವಿಕಾಸ ಹಾಗೂ ಮನೋವಿಕಾಸ ಸಾಧ್ಯ ಎಂದರು. ಮುಂದಿನ ವಿವರ. ನಿತ್ಯವೂ ಪೌಷ್ಟಿಕ ಆಹಾರ ಸೇವನೆಯಿಂದ ಉತ್ತಮ ಆರೋಗ್ಯ ಪಡೆಯಬಹುದು ಎಂದು ಎಡೆಹಳ್ಳಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಕೆಎಸ್ ಶಂಕರಪ್ಪ ಹೇಳಿದರು. ಹೊಳೆಹೊನ್ನೂರು ಪಟ್ಟಣದ ಸಮೀಪದ ಅರಹತೊಳಲು ಗ್ರಾಮದ ಸರಕಾರಿ ಪ್ರೌಢಶಾಲೆಯಲ್ಲಿ ಎಡೆಹಳ್ಳಿ ಲಯನ್ಸ್ ಕ್ಲಬ್ ಹಾಗೂ ಪಟ್ಟಣದ ಸರಕಾರಿ ಸಮುದಾಯ ಆರೋಗ್ಯ ಕೇಂದ್ರದ ವತಿಯಿಂದ ನಡೆದ ರಕ್ತಹೀನ ಮುಕ್ತ ಶಾಲೆ ಹಾಗೂ ಆರೋಗ್ಯ ಶಿಕ್ಷಣ ಸಂಚಿಕೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಅಸಮತೋಲಿತ ಆಹಾರ ಪದ್ಧತಿಯಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ರಕ್ತಹೀನತೆ ಹೆಚ್ಚಾಗಿ ಕಂಡುಬರುತ್ತದೆ. ಅಲ್ಲದೆ ಕುರುಕಲು ತಿಂಡಿಗಳು, ಬೇಕರಿ ಹಾಗೂ ಕರಿದ ಪದಾರ್ಥಗಳನ್ನು ಮಕ್ಕಳು ಹೆಚ್ಚಾಗಿ ಸೇವಿಸುವುದರಿಂದ ರಕ್ತದ ಕೊರತೆ ಉಂಟಾಗುತ್ತದೆ. ಇದು ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಅಡ್ಡಿ ಆಗುತ್ತದೆ. ಆದ್ದರಿಂದ ಉತ್ತಮ ಪೌಷ್ಟಿಕಾಂಶವುಳ್ಳ ಹಸಿರು ಸೊಪ್ಪು, ತರಕಾರಿಗಳು, ಹಣ್ಣುಗಳು ಹೆಚ್ಚಾಗಿ ಸೇವಿಸಬೇಕು ಎಂದರು. ಮುಂದಿನ ವಿವರ. ಗುರು ಕೇವಲ ವ್ಯಕ್ತಿಯಲ್ಲ, ನಮ್ಮನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸುವ ಶಕ್ತಿ. ಗುರು ಕೃಪೆ ದೊರೆತಾಗ ಜೀವನದಲ್ಲಿ ಮುನ್ನಡೆಯಲು ದಾರಿ ಸಿಕ್ಕಂತಾಗುತ್ತದೆ ಎಂದು ಹಿರಿಯ ತಬಲಾ ವಾದಕ ಪಂಡಿತ್ ಮೋಹನ್ ಹೆಗಡೆ ಹುಣಸೇಕೊಪ್ಪ ಹೇಳಿದರು. ಸಾಗರದ ಕಡುಪಲಿ ನಾದಮಂಟಪದಲ್ಲಿ ವೇದನಾದ ಪ್ರತಿಷ್ಠಾನ ಶ್ರೀ ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯದ ವತಿಯಿಂದ ಆಯೋಜಿಸಿದ್ದ ಗುರು ಪೂರ್ಣಿಮೆಯಲ್ಲಿ ಗುರು ವಂದನೆ ಸ್ವೀಕರಿಸಿ ಮಾತನಾಡಿದರು. ಗುರುತ್ವ ಶಕ್ತಿ ಎಂದರೆ ಎಲ್ಲರನ್ನು ತನ್ನತ್ತ ಸೆಳೆಯುವ ಸಾಮರ್ಥ್ಯ. ಮಕ್ಕಳನ್ನು ಸಂಗೀತದತ್ತ ಸೆಳೆದು ಅವರಿಗೆ ಜ್ಞಾನ ಮತ್ತು ಮಾರ್ಗದರ್ಶನ ನೀಡುವ ಶಕ್ತಿ ಗುರುವಿನಲ್ಲಿರುತ್ತದೆ. ಈ ಗುರುತ್ವ ಮತ್ತು ಗುರುತನ ಎಲ್ಲರಿಂದಲೂ ತುಂಬಿಸಿಕೊಳ್ಳಲು ಸಾಧ್ಯವಿಲ್ಲ. ಅಂಥ ಗುರುಶಕ್ತಿಗೆ ಗೌರವ ಸಲ್ಲಿಸುವ ಪರಂಪರೆ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಎಂದರು. ಮುಂದಿನ ವಿವರ. ವಿದ್ಯಾರ್ಥಿನಿಯರು ಜೀವನದಲ್ಲಿ ಸವಾಲುಗಳು ಮತ್ತು ಅಡೆತಡೆಗಳು ಬಂದಾಗ ಕುಗ್ಗದೆ ಆತ್ಮವಿಶ್ವಾಸದಿಂದ ಮುನ್ನಡೆಯಲು ಪ್ರೇರಣೆ ಅತ್ಯಗತ್ಯ. ನಮ್ಮ ಕನಸುಗಳನ್ನು ಸಾಧನೆಯಾಗಿ ಪರಿವರ್ತಿಸುವ ಶಕ್ತಿ ಹೊಂದಬೇಕು ಹಾಗೂ ನಮ್ಮ ಜೀವನವನ್ನು ಆದರ್ಶವಾಗಿ ರೂಪಿಸಿಕೊಳ್ಳಬೇಕು. ಸೋಲು ಅಂತ್ಯವಲ್ಲ, ಅದು ಯಶಸ್ಸಿನ ಕರೆದೊಯ್ಯುವ ಹೊಸ ಆರಂಭ ಎಂದು ಜಿಲ್ಲಾ ಪಂಚಾಯತಿನ ಉಪಕಾರ್ಯದರ್ಶಿಗಳಾದ ಸುಜಾತಾ ಕೆಆರ್ ಅವರು ಅಭಿಮತ ವ್ಯಕ್ತಪಡಿಸಿದರು. ಅವರು ಸ್ಕೌಟ್ಸ್ ಭವನದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ವಿದ್ಯಾರ್ಥಿನಿಯರಿಗೆ ಹಮ್ಮಿಕೊಳ್ಳಲಾದ ಪ್ರೇರಣಾ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಜೀವನ ಕಲೆ ಹಾಗೂ ಕೌಶಲ್ಯವನ್ನು ಕಲಿಸುವುದರ ಜೊತೆಗೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳನ್ನಾಗಿ ನಿರ್ಮಾಣ ಮಾಡುತ್ತದೆ. ವಿದ್ಯಾರ್ಥಿಗಳು ಪ್ರತಿದಿನ ಹೊಸ ಹೊಸ ಉತ್ಸಾಹದಿಂದ ದಿನವನ್ನು ಆರಂಭಿಸಿದರೆ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಎಂದು ನುಡಿದರು. ಎರಡು ದಿನದ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ರೋರಿಂಗ್ ರೇಂಜ್ ರಿಂಗ್ ಸಂಯೋಜಕ ಹಾಗೂ ಶಿಬಿರದ ನಾಯಕರಾದ ಶ್ರೀಮತಿ ಮಲ್ಲೇಶ್ವರಿ ಜುಜಾರೆ ಪ್ರೇರಣಾ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಮಾಹಿತಿಯನ್ನು ನೀಡಿದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
1: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
2: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
1: ನಿನ್ ಮಾತಿನ ಅರ್ಥ, ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
3: ಸ್ವಾದಿಷ್ಟವರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಅಕಾಲಿಕ ಮಳೆಗೆ

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारू हंगामिना बेले वीमे गागी ईगा नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್‌ಸೈಟ್‌ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಆತ್ಮೀಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಖುಷಿಯಾಗಿದ್ದೀರಾ ತಾನೇ? ಯಾವಾಗ್ಲೂ ಖುಷಿಯಾಗಿ ಆರೋಗ್ಯವಾಗಿರಿ. ಜೊತೆಗೆ ಸಮಯ ಕೂಡ 8:30 ಆಗಿದೆ. ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಗಿದೆ. ಇನ್ನು ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನ ಶುರು ಮಾಡೋಣ. ನಿಮ್ಮೆಲ್ರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕೇಳುಗರೆ, ಪರಿಸರ ಪರಿಚಯ ಅಂದಾಗ ನಮ್ಮ ಕಣ್ಣ ಮುಂದೆ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ ಎಲ್ಲವೂ ಕೂಡ ನೆನಪಾಗತ್ತೆ. ಹಾಗೆ ಕಾಡುತ್ತೆ ಕೂಡ. ಹೀಗಿರುವಾಗ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ರು ಅತಿಥಿ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಯಾರು ಗೊತ್ತಾ?

ಓಕೆ, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಆ ಗತ್ತು, ಆ ಗಾಂಭೀರ್ಯ ಬಹುಶಃ ಕಾಡಿನ ರಾಜ ಅಂತ ಅನ್ನಿಸ್ಕೊಳ್ಳಕ್ಕೆ ಸರಿಯಾಗಿ ಸೂಕ್ತವಾಗಿರುವಂತ ಒಂದು ಪ್ರಾಣಿ ಅಂದ್ರೆ ಬಹುಶಃ ಅದು ಸಿಂಹ ಅಂತ ಹೇಳ್ಬೋದು. ಹೌದು, ಆ ಒಂದು ಗಂಭೀರ ನಡಿಗೆ, ಆ ಮೈಕಟ್ಟು, ಆ ಒಂದು ಗರ್ಜನೆ ಕೇಳಿದ್ರೆ ಎಂತವ್ರಿಗೂ ಮೈ ಜುಮ್ ಅನ್ಸುತ್ತೆ. ಇವ್ರನ್ನ ವನರಾಜ ಅಂತ ಕೂಡ ಕರೀತಾರೆ, ಅವರೇ ನಮ್ಮ ಸಿಂಹ. ಇವತ್ತು ಯಾಕೆ ಸಿಂಹದ ಬಗ್ಗೆ ಮಾತಾಡ್ತಿದ್ಯಾ ಅರ್ಪಿತಾ ಅಂತ ನೀವು ಕೇಳಿದಾದ್ರೆ, ಇವತ್ತು ಆಗಸ್ಟ್ 10 ಜಗತ್ತಿನಾದ್ಯಂತ ವಿಶ್ವ ಸಿಂಹ ದಿನವನ್ನ ಆಚರಣೆ ಮಾಡ್ತಾರೆ. ಕಾಡಿನ ಈ ಅಂದದ ಪ್ರಾಣಿಯನ್ನ ಉಳಿಸಿ ಬೆಳೆಸಬೇಕು, ಅದರ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಿ ಜಾಗೃತಿ ಮೂಡಿಸೋಕಂತಲೇ 2013 ಈ ದಿನವನ್ನ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಹಾಗಿದ್ರೆ ಇವತ್ತು ಕಾಡಿನ ರಾಜನ ಬಗ್ಗೆ ಕೆಲವೊಂದು ಮಜವಾದ ಹಾಗೆ ಇಂಟ್ರೆಸ್ಟಿಂಗ್ ಹಾಗೆ ಅಚ್ಚರಿಯಾದ ಸಂಗತಿಗಳನ್ನ ತಿಳ್ಕೊಳ್ಳೋಣವಾ ಕೇಳುಗರೆ? ಮೊದಲನೇದಾಗ ಏನಪ್ಪಾ ಅಂದ್ರೆ, ನಮ್ಮ ಸಿಂಹ ಮಹಾರಾಜ ಇದರಲ್ಲ, ಅವರು ತುಂಬಾ ಶಕ್ತಿಶಾಲಿ ಕೂಡ. ಹೌದು, ಆದ್ರೆ ಸೋಮಾರಿತನದಲ್ಲಿ ಕೂಡ ನಂಬರ್ 1 ಗುರು. ಯಾಕೆ ಗೊತ್ತಾ? ದಿನಕ್ಕೆ ಸುಮಾರು 16-20 ಗಂಟೆಗಳ ಕಾಲ ಇದು ನಿದ್ರಿಸುತ್ತೆ ಅಥವಾ ಸುಮ್ಮನೆ ವಿಶ್ರಾಂತಿ ಪಡೆಯುತ್ತೆ, ಅಂದ್ರೆ ರಿಲ್ಯಾಕ್ಸ್ ಆಗ್ತಿರುತ್ತೆ. ಎರಡನೇದೇನ್ ಗೊತ್ತಾ, ಸಿಂಹಗಳು ಯಾವಾಗ್ಲೂ ಗುಂಪಿನಲ್ಲೇ ಇರೋಕೆ ಇಷ್ಟಪಡುತ್ತೆ. ಇಂಗ್ಲಿಷ್ ನಲ್ಲಿ ಈ ಸಿಂಹಗಳ ಗುಂಪಿಗೆ ಪ್ರೈಡ್ ಅಂತಾರೆ. ಒಂದು ಗುಂಪಿನಲ್ಲಿ ಸುಮಾರು 10-15 ಸಿಂಹಗಳು ಇರುತ್ತೆ. ಈ ಕಾಡಿನ ರಾಜನ ಗರ್ಜನೆ ಎಷ್ಟು ಪವರ್ಫುಲ್ ಗೊತ್ತಾ?

ಇದರ ಸದ್ದು ಸುಮಾರು 8-9 ಮೈಲಿಗಳ ದೂರದವರೆಗೂ ಕೇಳಿಸುತ್ತೆ. ಅಷ್ಟು ಜೋರಾಗಿರುತ್ತೆ. ನೀವೆಲ್ಲರೂ ಕೂಡ ಯಾವುದಾದ್ರೂ ಝೂ ಅಲ್ಲಿ ಅಥವಾ ನಮ್ಮ ಶಿವಮೊಗ್ಗದ ಝೂ ಆಗಿರ್ಬೋದು ಅಥವಾ ಮೈಸೂರು ಮೃಗಾಲಯ ಆಗಿರ್ಬೋದು, ಇಲ್ಲೆಲ್ಲ ಹೋದಾಗ ಸಿಂಹಗಳನ್ನ ನೋಡಿದಾಗ ಅದರ ಗರ್ಜನೆ ಕೇಳಿದ್ರೇ ಮೈ ಜುಮ್ ಅನ್ಸುತ್ತೆ. ನಾವು ಎಷ್ಟು ದೂರ ಇದ್ರೂ ಕೂಡ ಆ ಗರ್ಜನೆ ಕೇಳಿಸ್ತಾ ಇರುತ್ತೆ. ಅದು ಈ ಒಂದು ಸಿಂಹಕ್ಕೆ ಇರುವಂತಹ ಸಾಮರ್ಥ್ಯ ಅಂತಾನೆ ಹೇಳ್ಬೋದು. ಮತ್ತೊಂದು ಹೆಮ್ಮೆಯ ಸಂಗತಿ ಅಂದ್ರೆ ಆಫ್ರಿಕಾವನ್ನ ಬಿಟ್ರೆ ನಮ್ಮ ಭಾರತದಲ್ಲೇ ಅದರಲ್ಲೂ ಗುಜರಾತಿನ ಗಿರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಮಾತ್ರ ಪ್ರಸಿದ್ಧವಾದಂತಹ ಏಷ್ಯಾಟಿಕ್ ಸಿಂಹಗಳು ಸ್ವಾಭಾವಿಕವಾಗಿ ಕಂಡುಬರುತ್ತೆ. ಇತ್ತೀಚಿನ ವರದಿಗಳ ಪ್ರಕಾರ ನಮ್ಮ ಗಿರ್ ಕಾಡಿನಲ್ಲಿ ಸುಮಾರು 674 ಹೆಚ್ಚು ಸಿಂಹಗಳಿವೆ. ಆದ್ರೆ ಸ್ನೇಹಿತರೆ, ಅರಣ್ಯ ನಾಶ, ಹವಾಮಾನ ವೈಪರೀತ್ಯ ಹಾಗೆ ಅಕ್ರಮ ಬೇಟೆಯಿಂದಾಗಿ ಈ ರಾಜ ಪ್ರಭೇದದ ಸಂಖ್ಯೆ ದಿನ ದಿನ ಕುಸಿತಾ ಇದೆ. ಹಾಗಾಗಿ ಕೇವಲ ಫೋಟೋಗಳಿಗೆ ಪೋಸ್ ಕೊಡುವ ಈ ವನರಾಜನ ಅಸ್ತಿತ್ವವನ್ನ ಉಳಿಸೋದು ನಮ್ಮೆಲ್ಲರ ಕರ್ತವ್ಯ ಕೂಡ ಹೌದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಡಿನ ರಾಜ ಸಿಂಹನ ಬಗ್ಗೆ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಗೀತೆಯನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳುಗರೆ, ಇವತ್ತು ವನರಾಜ ಹಾಗೆ ಕಾಡಿನ ರಾಜ ಆಗಿರುವಂತ ಸಿಂಹನ ಬಗ್ಗೆ ಒಂದಿಷ್ಟು ಮಾತುಕತೆ ಆಡೋಣ ಅಂತ. ಯಾಕಪ್ಪ ಅಂದ್ರೆ ಇವತ್ತು ವಿಶ್ವವೇ ಸಿಂಹವನ್ನ ನೆನಪು ಮಾಡ್ಕೊಳ್ಳುವಂತ ದಿನ, ಅದೇನೆ ವರ್ಲ್ಡ್ ಲಯನ್ ಡೇ. ಹಾಗಿದ ಮೇಲೆ ಪ್ರತಿ ವರ್ಷ ಆಗಸ್ಟ್ 10ರಂದು ವಿಶ್ವ ಸಿಂಹ ದಿನವನ್ನ ಆಚರಿಸಲಾಗುತ್ತೆ. ಕಾಡಿನ ರಾಜ ಅಂತಾನೆ ಹೆಸರುವಾಸಿಯಾಗಿರುವಂತ ಸಿಂಹಗಳ ಸಂರಕ್ಷಣೆ, ಅವುಗಳ ಮಹತ್ವ ಮತ್ತು ಅವುಗಳು ಎದುರಿಸ್ತಾ ಇರುವಂತ ಸವಾಲುಗಳು ಹಾಗೆ ಅಳಿವಿನಂಚಿನ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸೋ ಸಲುವಾಗಿ ಈ ದಿನವನ್ನ ಮೀಸಲಿಡಲಾಗಿದೆ. ಇನ್ನು ಇದು ಆರಂಭ ಆದದ್ದು 2013ರಲ್ಲಿ. ಹೌದು, 2013ರಲ್ಲಿ ಮೊದಲ ಬಾರಿಗೆ ವಿಶ್ವ ಸಿಂಹ ದಿನವನ್ನ ಅಧಿಕೃತವಾಗಿ ಆಚರಿಸಲಾಯಿತು. ವನ್ಯಜೀವಿ ಸಂರಕ್ಷಕರಾದ ಡೆರೆಕ್ ಮತ್ತು ಬೆವರ್ಲಿ ಜೌಬರ್ಟ್ ಅನ್ನೋರು, ಈ ದಂಪತಿಗಳು ಹಾಗೂ ನ್ಯಾಷನಲ್ ಜಿಯೋಗ್ರಫಿಕ್ ಸಂಸ್ಥೆಯ ಬಿ ಕ್ಯಾಟ್ ಇನಿಷಿಯೇಟಿವ್ ಮೂಲಕ ಈ ದಿನದ ಆಚರಣೆಗೆ ನಾಂದಿ ಹಾಡಿದ್ರು. ಇನ್ನು ಪರಿಸರ ಸಮತೋಲನದಲ್ಲಿ ಸಿಂಹಗಳ ಪ್ರಾಮುಖ್ಯತೆ ಬಹಳಷ್ಟಿದೆ. ಆಹಾರ ಸರಪಳಿಯಲ್ಲಿ ಸಿಂಹಗಳು ಉನ್ನತ ಸ್ಥಾನದಲ್ಲಿದೆ. ಇವು ಪರಿಸರದ ಸಮತೋಲನವನ್ನ ಕಾಪಾಡೋಕೆ ಪ್ರಮುಖ ಪಾತ್ರವನ್ನ ಕೂಡ ವಹಿಸ್ತಾ ಇದೆ. ಕೇಳುಗರೆ, ಸಿಂಹಗಳು ಹೆಚ್ಚಾಗಿ ಗುಂಪುಗಳಲ್ಲಿ ವಾಸ ಮಾಡುತ್ತೆ. ಈ ಗುಂಪನ್ನ ನಾನಾಗ್ಲೇ ಹೇಳಿದೆ, ಪ್ರೈಡ್ ಅಂತ ಕರೀತಾರೆ ಅಂತ. ಸಾಮಾನ್ಯವಾಗಿ ಒಂದು ಗುಂಪಿನಲ್ಲಿ 10-15 ಸಿಂಹಗಳು ಇರುತ್ತೆ. ಇನ್ನು ಈ ಸಿಂಹಗಳು ಎಷ್ಟು ಸ್ಟ್ರಾಂಗ್ ಇದೆಯೋ ಅಷ್ಟೇ ಸ್ವಲ್ಪ ಲೇಜಿ ಕೂಡ ಹೌದು. 16-20 ಗಂಟೆಗಳ ಕಾಲ ಹೆಚ್ಚು ನಿದ್ದೆ ಮಾಡೋಕೆ, ವಿಶ್ರಾಂತಿಯನ್ನ ಪಡೆಯೋಕೆನೆ ಯೋಚನೆ ಮಾಡ್ತಾ ಇರುತ್ತೆ. ನಾನಾಗ್ಲೇ ಹೇಳಿದೆ, ಸಿಂಹಗಳು ಹೆಚ್ಚಾಗಿ ಗುಂಪಿನಲ್ಲಿ ಇರುತ್ತೆ ಅಂತ. ಗುಂಪಿನಲ್ಲಿ ಹೆಣ್ಣು ಸಿಂಹಗಳು ಹೆಚ್ಚಾಗಿ ಬೇಟೆಯಾಡುವ ಜವಾಬ್ದಾರಿಯನ್ನ ನಿರ್ವಹಿಸುತ್ತೆ. ಸಿಂಹಗಳ ಗರ್ಜನೆ ಕೂಡ ತುಂಬಾನೇ ತೀವ್ರವಾಗಿರುತ್ತೆ. ಇತಿಹಾಸದಲ್ಲಿ ಜುನಾಗಢದ ನವಾಬರು ಸಿಂಹಗಳ ಬೇಟೆಯನ್ನ ನಿಷೇಧಿಸುವ ಮೂಲಕ ಇವುಗಳ ರಕ್ಷಣೆಗೆ ಮುಂದಾಗಿದ್ರು. ಭಾರತದಲ್ಲಿ ಇತ್ತೀಚಿನ ವರದಿಗಳ ಪ್ರಕಾರ ಗೀರ್ ಕಾಡಿನಲ್ಲಿ ಸಿಂಹಗಳ ಸಂಖ್ಯೆ ಸರಿಸುಮಾರು 670 ಅಧಿಕವಾಗಿದೆ. ಕೇಳುಗರೆ, ಬಹುತೇಕ ಎಲ್ಲಾ ಕಾಡು ಸಿಂಹಗಳು ಆಫ್ರಿಕಾದಲ್ಲಿ ವಾಸಿಸುತ್ತೆ. ಆದ್ರೆ ಒಂದು ಸಣ್ಣ ಜನಸಂಖ್ಯೆಯು ಬೇರೆಡೆ ಅಸ್ತಿತ್ವದಲ್ಲಿದೆ. ಸಿಂಹಗಳು ಶಕ್ತಿಶಾಲಿ ಆದ್ರೆ ಸೋಮಾರಿಗಳು ಕೂಡ ಹೌದು. ಒಂದು ಸಿಂಹ ಒಂದ್ಸರಿಗೆ 40 kg ಮಾಂಸವನ್ನ ತಿನ್ನುವಂತ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಇನ್ನು ಸಾಮಾಜಿಕ ಗುಂಪುಗಳಲ್ಲಿ ನಿಯಮಿತವಾಗಿ ವಾಸಿಸುವಂತಹ ಏಕೈಕ ಬೆಕ್ಕುಗಳು ಇವು. ಇನ್ನು ವಿಶ್ವದ ಪ್ರೈಡನ್ ಗಾತ್ರವು ಸಾಮಾನ್ಯವಾಗಿ 10-15 ಪ್ರಾಣಿಗಳ ನಡುವೆ ಇರುತ್ತೆ. ಆದ್ರೆ ಇದು 2-40 ಸದಸ್ಯರ ನಡುವೆ ಬದಲಾಗಬಹುದು. 2 ಸಿಂಹ ಇದ್ರೂ ಕೂಡ ಅದನ್ನು ಕೂಡ ಪ್ರೈಡ್ ಅಂತ ಕರೀತಾರೆ. ಅನೇಕ ಹೆಣ್ಣು ಮರಿಗಳು ಹೆಮ್ಮೆಯಿಂದ ಒಂದೇ ಸಮಯದಲ್ಲಿ ಜನ್ಮವನ್ನ ನೀಡುತ್ತೆ. ಆದ್ರಿಂದ ಮರಿಗಳು ಬೇರೆ ಹೆಣ್ಣು ಮರಿಗಳಿಂದ ಹಾಲುಣಿಸುತ್ತೆ. ಇದು ವಿಶೇಷವಾಗಿದೆ ಅಲ್ವಾ? ಹೌದು, ಹೆಣ್ಣು ಸಿಂಹಗಳು ಸಾಮಾನ್ಯವಾಗಿ ತಮ್ಮ ಮರಿಗಳನ್ನ ಒಟ್ಟಿಗೆನೆ ಸಾಕುತ್ತೆ. ವಾಸ್ತವವಾಗಿ ಮರಿಗಳು ಹಾಲು ಉತ್ಪಾದಿಸುವ ತಮ್ಮ ಹೆಮ್ಮೆಯೊಳಗಿನ ಯಾವುದೇ ಹೆಣ್ಣಿನಿಂದ ಆಹಾರವನ್ನ ಸೇವಿಸುತ್ತೆ, ಪರಸ್ಪರ ಮರಿಗಳನ್ನ ನೋಡ್ಕೊಳ್ಳುತ್ತೆ. ಇನ್ನು ತಾಯಿ ಸಿಂಹಗಳು ತಮ್ಮ ಮರಿಗಳನ್ನ ಅಷ್ಟೇ ಜೋಪಾನವಾಗಿ ಕೂಡ ನೋಡ್ಕೊಳ್ಳುತ್ತೆ.

ಆದ್ರೆ ಕಾಡಿನಲ್ಲಿ ಸಿಂಹಗಳು 8-10 ವರ್ಷದವರೆಗೆ ಬದುಕಬಲ್ಲದು. ಆದ್ರೆ ಸೆರೆಯಲ್ಲಿದ್ದಂತಹ ಸಿಂಹಗಳು 25 ವರ್ಷಗಳಿಗಿಂತ ಹೆಚ್ಚು ಜೀವಿತಾವಧಿಗೆ ಬದುಕಬಹುದು. ಇನ್ನು ಪ್ರಪಂಚಾದ್ಯಂತ ನಾನಾ ಬಗೆಯ ಸಿಂಹಗಳಿದೆ. ಅದರಲ್ಲಿ ಬಾರ್ಬರಿ ಸಿಂಹ ಇರ್ಬೋದು, ಪಶ್ಚಿಮ ಆಫ್ರಿಕನ್ ಸಿಂಹ ಇರ್ಬೋದು, ನೈಋತ್ಯ ಆಫ್ರಿಕನ್ ಸಿಂಹ, ಇನ್ನು ಮಸಾಯಿ ಸಿಂಹ, ಟ್ರಾನ್ಸ್ವಾಲಾ ಸಿಂಹ, ಜೊತೆಗೆ ಇಥಿಯೋಪಿಯನ್ ಸಿಂಹ ಅಂತ ಕೂಡ ಇದೆ, ಇನ್ನು ಏಷ್ಯಾಟಿಕ್ ಸಿಂಹ, ಹಾಗೆ ಅಳಿವಿನಂಚಿನಲ್ಲಿರುವಂತಹ ಸಿಂಹಗಳು ಕೂಡ ಇದೆ. ಈ ರೀತಿ ವಿಧಗಳನ್ನ ಕೂಡ ಮಾಡಲಾಗಿದೆ. ಕೇಳುಗರೆ, ಪೂರ್ವ ಆಫ್ರಿಕಾದಲ್ಲಿರುವಂತಹ ಟಾಂಜಾನಿಯಾ ವಿಶ್ವಾದ್ಯಂತ ಅತಿ ಹೆಚ್ಚು ಕಾಡು ಸಿಂಹಗಳನ್ನ ಹೊಂದಿದೆ. 14,500 ಅಂತ ಒಂದು ವರದಿ ಹೇಳುತ್ತೆ. ಈ ಟಾಂಜಾನಿಯಾದ ರಾಷ್ಟ್ರೀಯ ಉದ್ಯಾನವನಗಳು ಹಾಗೆ ಸಂರಕ್ಷಿತ ಪ್ರದೇಶಗಳಲ್ಲಿ ವಾಸಿಸುತ್ತೆ. ಇನ್ನು ಗಮನಾರ್ಹ ಸಿಂಹ ಜನಸಂಖ್ಯೆಯನ್ನ ಹೊಂದಿರೋ ಮತ್ತೊಂದು ದೇಶ ಅಂದ್ರೆ ಅದು ದಕ್ಷಿಣ ಆಫ್ರಿಕಾ ಕೂಡ ಹೌದು. ಹಾಗಿದ್ರೆ ನಮ್ಮ ಭಾರತದ ಸಿಂಹಗಳ ಬಗ್ಗೆ ಕೂಡ ಮತ್ತೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಡಿನ ರಾಜ ಸಿಂಹನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡೋಣ ಅಂತ. ಯಾಕಪ್ಪ ಅಂದ್ರೆ, ನಮ್ಮ ಪರಿಸರ ಸಮತೋಲನದಿಂದ ಇರಬೇಕು ಅಂದ್ರೆ ಕಾಡಿನ ರಾಜನ ಪ್ರಾಮುಖ್ಯತೆ ಬಹಳಷ್ಟಿದೆ. ಪ್ರತಿಯೊಂದು ಪ್ರಾಣಿ ಪಕ್ಷಿಗೂ ಕೂಡ ಅದರದೇ ಆದಂತ ಮಹತ್ವ ಇರೋ ಹಾಗೇನೆ ಸಿಂಹಕ್ಕೂ ಕೂಡ ತನ್ನದೇ ಆದಂತಹ ವೈಶಿಷ್ಟ್ಯತೆ ಇರುವಂತದ್ದು. ಕೇಳುಗರೆ, ನಾನಾಗ್ಲೇ ಹೇಳ್ತಾ ಇದ್ದೆ ಸಿಂಹಗಳಲ್ಲೇ ಎಷ್ಟು ವಿಧದ ಸಿಂಹಗಳಿದೆ ಅಂತ. ಇನ್ನು ಬಾರ್ಬರಿ ಸಿಂಹದಿಂದ ಹಿಡಿದು ಅಳಿವಿನಂಚಿನಲ್ಲಿರುವ ಸಿಂಹಗಳ ಬಗ್ಗೆ ಕೂಡ ವಿಷಯವನ್ನ ತಿಳಿಸ್ಕೊಡ್ತಾ ಇದ್ದೆ. ಆದ್ರೆ ಈಗ ನಾವು ಭಾರತದ ಸಿಂಹದ ಬಗ್ಗೆ ಮಾತನಾಡದಾದ್ರೆ ಇವುಗಳನ್ನ ಏಷ್ಯಾಟಿಕ್ ಸಿಂಹಗಳು ಅಂತ ಕರೀತಾರೆ. ಇನ್ನು ಭಾರತವು ಏಷ್ಯಾಟಿಕ್ ಸಿಂಹಗಳ ಕೊನೆಯ ಜನಸಂಖ್ಯೆಗೆ ನೆಲೆಯಾಗಿದೆ. ಈ ಸಿಂಹಗಳು ಗುಜರಾತ್ನ ಗಿರ್ ರಾಷ್ಟ್ರೀಯ ಉದ್ಯಾನವನ ಹಾಗೆ ವನ್ಯಜೀವಿ ಅಭಯಾರಣ್ಯದಲ್ಲಿ ಮಾತ್ರ ಕಂಡುಬರುತ್ತೆ. ಇತ್ತೀಚಿನ ಜನಗಣತಿಯ ಪ್ರಕಾರ ಭಾರತದಲ್ಲಿ ಸಿಂಹಗಳ ಜನಸಂಖ್ಯೆಯು ಸುಮಾರು 674 ವ್ಯಾಪ್ತಿಗಳಷ್ಟಿದೆ. ಗಿರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಂರಕ್ಷಣಾ ಪ್ರಯತ್ನಗಳು ಏಷ್ಯಾಟಿಕ್ ಸಿಂಹಗಳ ಸಂಖ್ಯೆಯನ್ನ ಸ್ಥಿರಗೊಳಿಸೋಕೆ ಜೊತೆಗೆ ಸ್ವಲ್ಪ ಹೆಚ್ಚಿಸೋಕೆ ಪ್ರಮುಖ ಪಾತ್ರವನ್ನು ಕೂಡ ವಹಿಸ್ತಾ ಇದೆ. ಇನ್ನು ಗುಜರಾತ್ ರಾಜ್ಯ ಅರಣ್ಯ ಹಾಗೆ ಪರಿಸರ ಇಲಾಖೆಯ ಮೂಲಗಳ ಪ್ರಕಾರ ಗುಜರಾತ್ನಲ್ಲಿರುವಂತಹ ಗಿರ್ ಅರಣ್ಯವು ಏಷ್ಯಾಟಿಕ್ ಸಿಂಹಗಳ ಏಕೈಕ ನೈಸರ್ಗಿಕ ಆವಾಸ ಸ್ಥಾನವಾಗಿದೆ. ಸರ್ಕಾರಿ ಅಂಕಿ ಅಂಶಗಳ ಪ್ರಕಾರ ಗಿರ್ನಲ್ಲಿ ಈ ದೊಡ್ಡ ಸಿಂಹಗಳ ಸಂಖ್ಯೆ ಸುಮಾರು 2015 523 2020 675 ಏರಿದೆ ಅಂತ. ಹಾಗಿದ್ಮೇಲೆ ಸ್ವಲ್ಪ ಸುಧಾರಿಸ್ಕೋಬಹುದು, ಒಂದ್ ಸ್ವಲ್ಪ ಆದ್ರೂ ಇಂಪ್ರೂವ್ ಆಗಿದೆ ಅಂತ ನಾವು ಖುಷಿ ಪಡಬಹುದು. ಏಷ್ಯಾಟಿಕ್ ಸಿಂಹ ಸಂರಕ್ಷಣಾ ಯೋಜನೆ ಅಂದ್ರೆ ಭಾರತ ಸರ್ಕಾರದ ಪರಿಸರ ಅರಣ್ಯ ಹಾಗೆ ಹವಾಮಾನ ಬದಲಾವಣೆ ಸಚಿವಾಲಯವು ವಿಶ್ವದ ಕೊನೆಯ ಶ್ರೇಣಿಯ ಮುಕ್ತ ಜನಸಂಖ್ಯೆಯಾದ ಏಷ್ಯಾಟಿಕ್ ಸಿಂಹ ಅದರ ಸಂಬಂಧಿತ ಪರಿಸರ ವ್ಯವಸ್ಥೆಯನ್ನು ರಕ್ಷಿಸೋಕೆ ಇನ್ನು ಸಂರಕ್ಷಿಸೋಕೆ ಏಷ್ಯಾಟಿಕ್ ಸಿಂಹ ರಕ್ಷಣಾ ಯೋಜನೆಯನ್ನು ಕೂಡ ಪ್ರಾರಂಭಿಸಿದೆ. ಕೇಳುಗರೆ, ಆಫ್ರಿಕನ್ ಸಿಂಹಗಳಿಗೆ ಹೋಲಿಸಿದ್ರೆ ಏಷ್ಯಾಟಿಕ್ ಸಿಂಹಗಳು ಪ್ರಪಂಚದಲ್ಲಿ ಕೇವಲ ಭಾರತದಲ್ಲಿ ಮಾತ್ರ ಸ್ವಾಭಾವಿಕವಾಗಿ ನೆಲೆಸಿದೆ. ಹಿಂದೆ ಇವು ಗ್ರೀಕ್ ದೇಶದಿಂದ ಮಧ್ಯ ಪ್ರಾಚ್ಯ ಅಂದ್ರೆ ಇರಾನ್ ಇರಾಕ್ ಮೂಲಕ ಭಾರತದವರೆಗೆ ಅಂದ್ರೆ ದೆಹಲಿ ಹಾಗೆ ಮಧ್ಯಪ್ರದೇಶದವರೆಗೂ ವ್ಯಾಪಿಸಿತ್ತು. ಆದ್ರೆ ಅತಿಯಾದ ಬೇಟೆ ಜೊತೆಗೆ ಕಾಡಿನ ನಾಶದಿಂದಾಗಿ ಇವುಗಳು ಕ್ರಮೇಣ ಮಾಯವಾಯಿತು. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ನಾವು ಕೆಲವೊಂದು ದೇಶವನ್ನ ನೋಡಕ್ ಹೋದಾಗ ಅಲ್ಲಿ ಹುಲಿಗಳು ಇರುತ್ತೆ, ಇಲ್ಲ ಸಿಂಹಗಳು ವಾಸಿಸುತ್ತೆ. ಆದ್ರೆ ನಮ್ಮ ಭಾರತ ದೇಶದ ಹೆಮ್ಮೆ ಏನ್ ಗೊತ್ತಾ, ಇಲ್ಲಿ ಹುಲಿಗಳು ವಾಸ ಮಾಡಬಹುದು, ಹಾಗೆ ಸಿಂಹಗಳು ಕೂಡ ವಾಸ ಮಾಡಬಹುದು. ಹುಲಿಗಳಿಗೆ ಬೇಕಾಗಿರುವಂತಹ ವಾತಾವರಣವು ನಮ್ಮ ಭಾರತದಲ್ಲಿದೆ, ಹಾಗೆ ಸಿಂಹಗಳಿಗೆ ವಾಸಿಸೋಕೆ ಬೇಕಾಗಿರುವಂತಹ ವಾತಾವರಣಗಳು ಕೂಡ ನಮ್ಮ ಭಾರತದಲ್ಲಿ ಇರುವಂತದ್ದು. ಇನ್ನು ಪ್ರಸ್ತುತ ಈ ಗುಜರಾತ್ ರಾಜ್ಯದ ಸೌರಾಷ್ಟ್ರ ಪ್ರದೇಶದಲ್ಲಿರುವಂತಹ ಗಿರ್ ರಾಷ್ಟ್ರೀಯ ಉದ್ಯಾನವನ ಹಾಗೆ ವನ್ಯಜೀವಿ ಅಭಯಾರಣ್ಯ, ಇದನ್ನ ಗಿರ್ ನ್ಯಾಷನಲ್ ಪಾರ್ಕ್ ಅಂತ ಕರೀತಾರೆ, ಇನ್ನು ಸುತ್ತಮುತ್ತಲಿನ ಒಣ ಕಾಡುಗಳಿಗೆ ಸಂಪೂರ್ಣವಾಗಿ ಸೀಮಿತಗೊಂಡಿದೆ. ಹಾಗಿದ್ರೆ ಅರ್ಪಿತಾ, ಈ ಆಫ್ರಿಕನ್ ಸಿಂಹಗಳಿಗೂ ಇನ್ನು ಏಷ್ಯನ್ ಸಿಂಹಗಳಿಗೂ ಏನು ಹೆಚ್ಚಿನ ವ್ಯತ್ಯಾಸ ಅಂತ ನೀವು ಕೇಳೋದಾದ್ರೆ ಗಾತ್ರದಲ್ಲಿ ವ್ಯತ್ಯಾಸ ಇರುತ್ತೆ. ಹೌದು, ಆಫ್ರಿಕನ್ ಸಿಂಹಗಳಿಗಿಂತ ಭಾರತೀಯ ಸಿಂಹಗಳು ಗಾತ್ರದಲ್ಲಿ ಸ್ವಲ್ಪ ಚಿಕ್ಕದಿರುತ್ತೆ. ಇನ್ನು ಬೆಲ್ಲಿ ಫೋಲ್ಡ್ ಅಂದ್ರೆ ಚರ್ಮದ ಮಡಿಕೆ ಕೂಡ ವಿಭಿನ್ನವಾಗಿರುತ್ತೆ. ಭಾರತೀಯ ಸಿಂಹಗಳ ಹೊಟ್ಟೆಯ ಕೆಳಭಾಗದಲ್ಲಿ ಉದ್ದನೆಯ ಚರ್ಮದ ಮಡಿಕೆ ಅಂದ್ರೆ ಬೆಲ್ಲಿ ಫೋಲ್ಡ್ ಸ್ಪಷ್ಟವಾಗಿ ನೇತಾಡ್ತಾ ಇರುತ್ತೆ. ಇದು ಆಫ್ರಿಕನ್ ಸಿಂಹಗಳಲ್ಲಿ ಸಾಮಾನ್ಯವಾಗಿ ಇರೋದಿಲ್ಲ. ಇನ್ನು ಆಫ್ರಿಕನ್ ಗಂಡು ಸಿಂಹಗಳಿಗೆ ಇರೋದಕ್ಕಿಂತ ಏಷ್ಯನ್ ಸಿಂಹಗಳ ತಲೆಯ ಮೇಲಿನ ಕೇಸರ ಸ್ವಲ್ಪ ಕಡಿಮೆ ಇರುತ್ತೆ, ತೆಳುವಾಗಿ ಕೂಡ ಇರುತ್ತೆ. ಇದರಿಂದಾಗಿ ಇವುಗಳ ಕಿವಿಗಳು ಸ್ಪಷ್ಟವಾಗಿ ಕಾಣಿಸುತ್ತೆ. ಆಫ್ರಿಕನ್ ಸಿಂಹಗಳು ಗುಂಪುಗಳಿಗೆ ಹೋಲಿಸಿದ್ರೆ ಏಷ್ಯಾಟಿಕ್ ಸಿಂಹಗಳ ಗುಂಪು ಚಿಕ್ಕದಾಗಿರುತ್ತೆ. ಇಲ್ಲಿ ಗಂಡು ಸಿಂಹಗಳು ಹೆಣ್ಣು ಸಿಂಹಗಳೊಂದಿಗೆ ಹೆಚ್ಚು ಕಾಲ ಒಟ್ಟಿಗೆ ಇರೋದಿಲ್ಲ, ಸಂಯೋಗದ ಸಮಯದಲ್ಲಿ ಮಾತ್ರ ಒಂದಾಗಿರುತ್ತೆ. ಇತ್ತೀಚಿನ ಅರಣ್ಯ ಇಲಾಖೆ ಹಾಗೆ ಸಂಶೋಧನಾ ವರದಿಗಳ ಪ್ರಕಾರ ಗುಜರಾತ್ನಲ್ಲಿ ಸಿಂಹಗಳ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಇವುಗಳ ಸಂಖ್ಯೆ ಒಟ್ಟು 891 ತಲುಪಿದೆ ಅಂತ ಒಂದು ಅಧ್ಯಯನ ಕೂಡ ಹೇಳುತ್ತೆ. ಇವು ಮುಖ್ಯವಾಗಿ ಜಿಂಕೆಗಳು, ಸಾಂಬಾರ್ ಅಥವಾ ಸ್ಪಾಡಿಡ್ ಡೀರ್ ಅಂತ ನಾವೇನ್ ಕರಿತೀವಿ, ಅದು ನೀಲ್ಗಾಯ್, ಕಾಡು ಕುದುರೆ, ಕಾಡು ಹಂದಿ ಹಾಗೆ ಸಾಕು ಪ್ರಾಣಿಗಳನ್ನ ಬೇಟೆಯಾಡಿ ತಿನ್ನುತ್ತೆ. ಜೀವಿತಾವಧಿ ಕಾಡಿನಲ್ಲಿ ಸ್ವಾಭಾವಿಕವಾಗಿ ಇವುಗಳು 12-15 ವರ್ಷ ಇರುತ್ತೆ. ಇನ್ನು ಭಾರತೀಯ ಇತಿಹಾಸ, ಶಿಲ್ಪಕಲೆ ಹಾಗೆ ರಾಜಮುದ್ರೆಗಳಲ್ಲಿ ಸಿಂಹಕ್ಕೆ ಅತ್ಯಂತ ಉನ್ನತ ಸ್ಥಾನ ಕೂಡ ಇದೆ. ಉದಾಹರಣೆಗೆ ನಾವು ಅಶೋಕ ಸ್ತಂಭವನ್ನೇ ನೋಡಬಹುದು. ರಾಷ್ಟ್ರೀಯ ಲಾಂಛನದಲ್ಲಿರುವ ಸಿಂಹಗಳು ಭಾರತದ ಹೆಮ್ಮೆಯ ಪ್ರತೀಕವಾಗಿ ಕೂಡ ಇರುವಂತದ್ದು. ಹಾಗಿದ್ರೆ ಕೇಳುಗರೆ, ಈ ಒಂದು ಸಿಂಹವನ್ನ ಉಳಿಸ್ಕೋಬೇಕಾದ್ರು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಸಿಂಹಗಳಿಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀವಿ ಅನ್ನುವಾಗ ಇವುಗಳ ಉಳಿವಿಕೆ ಕೂಡ ಅಷ್ಟೇ ಪ್ರಾಮುಖ್ಯವಾಗಿರುವಂತದ್ದು ಅಲ್ವಾ. ಹಾಗಿದ್ಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಶ್ವ ಸಿಂಹಗಳ ದಿನದ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋ ಸಮಯ ಕೂಡ ಬಂದಿದೆ. ಈ ಭೂಮಿ ಮೇಲಿರುವಂತಹ ಪ್ರತಿಯೊಂದು ಪ್ರಾಣಿ ಪಕ್ಷಿ ಜೀವಿಗಳಿಗೂ ಕೂಡ ಇಲ್ಲಿ ಬದುಕುವ ಹಕ್ಕಿದೆ. ಹಾಗಾಗಿ ಎಲ್ಲಾ ಜೀವಿಗಳು ಕೂಡ ಇಲ್ಲಿ ಬದುಕಲಿ, ಎಲ್ಲವೂ ಕೂಡ ಇಲ್ಲಿ ಜೀವಿಸ್ಲಿ ಅಂತ ನಾವು ಆಶಿಸ್ತಾ, ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಇದುವರೆಗೂ ನೀವು ಕೇಳಿದ್ದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಹೆಂಗಮ್ಮ ಮಲ್ಗೆ ಮಾರು,
6: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
5: ಇದೇನೆ ಹೊಸ್ತ ಕೇಳ್ತಿದ್ಯಾ, ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
6: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ, ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
7: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
8: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
9: ಹೂನೆ ರೆಡಿ ಆಗ್ತಾ ಇದೆ.
8: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ, ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ, ಮತ್ತೆ ತಡ ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕೆ.
0: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ,
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
3: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
10: ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ ನೀವು ಕೂಡ ಸೂಪರ್ ಆಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಎಲ್ಲ ಹೇಳಿ ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಅಂದ್ರೆ ಇಷ್ಟ ಆಗೇ ಆಗುತ್ತೆ ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಲ್ವಾ ಇನ್ನು ಟ್ರಾವೆಲಿಂಗ್ ಅನ್ನೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಹೋಗೋದು ಅಂತ ಹೇಳಿದ್ರೆ ಎಂಜಾಯ್ ಮಾಡೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್ನ ಅಂತಲೇ ಹೇಳಬಹುದು ಹಾಗೆ ನೀವೇನಾದರೂ ತುಂಬ ಸ್ಟ್ರೆಸ್ಸಲ್ಲಿದ್ದರೆ ಯಾವುದಾದ್ರೂ ನಿಸರ್ಗದತ್ತ ತಾಣಗಳಿಗೆ ನೀವು ಭೇಟಿಯನ್ನು ನೀಡಿದ್ರೆ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ಹಾಗೆ ನಿಮ್ಮ ಒಂದು ಲೈಫ್ನ ಹೊಸದಾಗಿ ರಿಫ್ರೆಶ್ ಆಗಿ ಸ್ಟಾರ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳಬಹುದು ಹಾಗೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ ಸಿಗುತ್ತೆ ಹಾಗೆ ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳಬಹುದು ಇಷ್ಟೇ ಅಲ್ಲದೆ ಹೆಲ್ತ್ ಬೆನಿಫಿಟ್ ಕೂಡ ಇದೆ ಏನಪ್ಪಾ ಅಂತ ಹೇಳಿದ್ರೆ ನೀವು ಟ್ರಾವೆಲಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಜೊತೆಗೆ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನೀವು ಯಾವುದೋ ಒಂದು ಹಿಲ್ ಸ್ಟೇಷನ್ಗೆ ಹೋಗ್ತೀರಾ ಅಥವಾ ನೇಚರ್ ರಿಲೇಟೆಡ್ ಪ್ಲೇಸಿಗೆ ಹೋಗ್ತೀರಾ ಅಥವಾ ಯಾವುದೋ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತೀರಾ ಅಂದಾಗ ಅಲ್ಲಿನ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತೆ ಅಂತಲೇ ಹೇಳಬಹುದು ಹಾಗೆ ನಿಮ್ಮ ಒಂದು ದೈಹಿಕ ಹಾಗೆ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈ ಒಂದು ಟ್ರಾವೆಲಿಂಗ್ ಮಾಡೋದ್ರಿಂದ ಸೊ ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾಗಿರುವಂತಹ ಟ್ರಾವೆಲಿಂಗ್ ಪ್ಲೇಸ್ನ ಬಗ್ಗೆ ಪರಿಚಯಿಸಬೇಕು ಅಂತ ಹೊರಟಿದ್ದೀನಿ ನನ್ನ ಜೊತೆ ಟ್ರಾವೆಲಿಂಗ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ ಹಾಗೆಯೇ ಇವತ್ತು ನಾನು ನಿಮಗೆ ಒಂದು ಅದ್ಭುತವಾಗಿರುವಂತಹ ಸ್ಥಳವನ್ನು ಪರಿಚಯಿಸೋಣ ಅಂತ ಹೊರಟಿದ್ದೀನಿ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ ಹಾಗೆ ಇವತ್ತು ನಾನು ನಿಮಗೆ ಒಂದು ಅದ್ಭುತವಾಗಿರುವ ದೇವಾಲಯದ ಪರಿಚಯವನ್ನ ಮಾಡೋಣ ಅಂತ ಹೊರಟಿದ್ದೀನಿ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ದೇವಾಲಯ ಯಾವುದಪ್ಪ ಅಂತ ಹೇಳಿದ್ರೆ ಮಹಾಬಲೇಶ್ವರ ದೇವಾಲಯ ಹೌದು ಈ ಮಹಾಬಲೇಶ್ವರ ದೇವಾಲಯ ಇರುವುದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಇದು 4ನೇ ಶತಮಾನದ ಪ್ರಸಿದ್ಧ ಶಿವಕ್ಷೇತ್ರವಾಗಿದೆ ಹಾಗೆ ಇದು ದ್ರಾವಿಡ ಶೈಲಿಯಲ್ಲಿ ಹಾಗೆ ಕಾಶಿ ಸಮಾನವಾದ ಮುಕ್ತಿ ಕ್ಷೇತ್ರ ಅಂತ ಹೇಳಿ ಕೂಡ ಕರೆಯಲಾಗುತ್ತೆ ಇನ್ನು ರಾವಣನು ಶಿವನನ್ನ ಒಲಿಸಿಕೊಂಡು ಆತ್ಮಲಿಂಗವನ್ನ ಪಡೆದ ಸ್ಥಳ ಅಂತನೂ ಹೇಳಲಾಗುತ್ತೆ ಹಾಗೆ ಲಂಕೆ ತಲುಪುವ ಮೊದಲು ಶಿವಲಿಂಗವನ್ನ ಭೂಮಿಗೆ ಇಡಬಾರದು ಅನ್ನುವಂತಹ ನಿಬಂಧನೆ ಇತ್ತು ಹಾಗೆ ಆ ಲಿಂಗವೇ ಈಗ ಮಹಾಬಲೇಶ್ವರ ಲಿಂಗ ಅಂತ ಹೇಳಿ ಹೇಳಲಾಗುತ್ತೆ 7 ಮುಕ್ತಿ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದಾಗಿದೆ ಹಾಗಿದ್ರೆ ಗೋಕರ್ಣದ ಮಹಾಬಲೇಶ್ವರ ದೇವಾಲಯದ ಬಗ್ಗೆ ಇಲ್ಲಿನ ಇತಿಹಾಸದ ಬಗ್ಗೆ ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದದ್ದು ಯಾವುದಪ್ಪ ಅಂತ ಹೇಳಿದ್ರೆ ಗೋಕರ್ಣದ ಬಗ್ಗೆ, ಗೋಕರ್ಣದ ಮಹಾಬಲೇಶ್ವರ ದೇವಾಲಯದ ಬಗ್ಗೆ. ಹಾಗೆ ಇಲ್ಲಿನ ಒಂದಿಷ್ಟು ವಿಷಯವನ್ನ ತಿಳಿಸ್ತಾ ಇದ್ದೆ. ಹಾಗಿದ್ರೆ ಈ ದೇವಾಲಯದ ಬಗ್ಗೆ, ಇಲ್ಲಿನ ಇತಿಹಾಸ, ಇಲ್ಲಿನ ಪರಂಪರೆ, ಇಲ್ಲಿನ ಸ್ಥಳ ಪುರಾಣದ ಬಗ್ಗೆಯೆಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಗೋಕರ್ಣ, ಇದು ಆಗ್ಲೇ ಹೇಳ್ದಾಗೆ ರಾವಣನಿಗೆ ಸಂಬಂಧಿಸಿದೆ ಅನ್ನೋದಾಗಿ ಹೇಳ್ತಾ ಇದೆ. ರಾವಣ ಗುಣದಲ್ಲಿ ದುಷ್ಟನಾಗಿದ್ರು ಕೂಡ ಅಪಾರ ಶಿವಭಕ್ತಿಯನ್ನ ಹೊಂದಿದ್ದ, ದೊಡ್ಡ ಶಿವಭಕ್ತನಾಗಿದ್ದ. ತಾಯಿಯ ಆಸೆಯನ್ನ ಈಡೇರಿಸುವ ಸಲುವಾಗಿ ಶಿವನ ತಪಸ್ಸನ್ನ ಕೈಗೊಳ್ತಾನೆ ರಾವಣ. ಶಿವನ ಕೃಪೆಗೆ ಒಳಗಾದ ರಾವಣನು ಶಿವನಿಂದ ಆತ್ಮಲಿಂಗವನ್ನು ಪಡೆದುಕೊಂಡು ಖುಷಿಯಿಂದ ಮನೆಗೆ ಸಾಗುವಾಗ ಸಂಧ್ಯಾಕಾಲ ಅಂದ್ರೆ ಸಂಜೆಯಾಗಿರುತ್ತೆ. ಆ ಪವಿತ್ರ ಸಮಯದಲ್ಲಿ ಅರ್ಘ್ಯವನ್ನ ನೀಡುವ ಸಲುವಾಗಿ ಅಲ್ಲಿಯೇ ಇದ್ದ ಹುಡುಗನ ಕೈಯಲ್ಲಿ ಆತ್ಮಲಿಂಗವನ್ನ ಹಿಡಿದುಕೊಳ್ಳಲು ಹೇಳ್ತಾನೆ. ಆತ್ಮಲಿಂಗದ ರಕ್ಷಣೆಗಾಗಿ ಬಾಲಕನ ರೂಪದಲ್ಲಿ ಗಣೇಶ ಅಲ್ಲಿ ಇರ್ತಾನೆ. ಆತ್ಮಲಿಂಗವನ್ನ ಭೂಮಿಯಲ್ಲಿ ಇಡ್ತಾನೆ. ಅದನ್ನ ಕಂಡ ರಾವಣ ಸಿಟ್ಟಿನಿಂದ ಲಿಂಗವನ್ನ ನೆಲದಿಂದ ಬಿಡಿಸಿಕೊಳ್ಳೋದಕ್ಕೆ ಪ್ರಯತ್ನಿಸ್ತಾನೆ. ಆದ್ರೆ ಅದು ವಿಫಲವಾಗುತ್ತೆ. ಆತ್ಮಲಿಂಗ ಚೂರೇ ಚೂರು ಕೂಡ ಅಲ್ಲಾಡುವುದಿಲ್ಲ. ಅಂತಹ ಬಲಶಾಲಿ ರಾವಣನಿಂದಲೂ ಕೂಡ ಆ ಲಿಂಗವನ್ನ ಕೈಯಲ್ಲಿ ಎತ್ಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗೆ ಅವನು ಜೋರಾಗಿ ಎಳೆಯುವಂತಹ ಸಂದರ್ಭದಲ್ಲಿ ಆತ್ಮಲಿಂಗವು ಚೂರು ಚೂರಾಗಿ ರಾವಣ ಕೈಗೆ ಬರುತ್ತೆ. ಆಗ ಅದನ್ನ ಸಿಟ್ಟಿನಿಂದ ದೂರ ದೂರದ ಸ್ಥಳಗಳಿಗೆ ರಾವಣ ಎಸಿತಾನೆ. ಆ ಲಿಂಗದ ಚೂರು ಯಾವ ಸ್ಥಳದಲ್ಲಿ ಬಿದ್ದಿತ್ತೋ ಅಲ್ಲೆಲ್ಲ ಶಿವನ ದೇವಸ್ಥಾನ ನಿರ್ಮಿಸಲಾಯಿತು. ಅಂತಹ ಒಂದು ಹಿನ್ನೆಲೆಯನ್ನು ಹೊಂದಿರುವ ದೇವಸ್ಥಾನದಲ್ಲಿ ಮಹಾಬಲೇಶ್ವರ ದೇವಸ್ಥಾನವು ಒಂದು ಅಂತಲೇ ಹೇಳಬಹುದು. ಇನ್ನು ಮಹಾಬಲೇಶ್ವರ ದೇವಸ್ಥಾನವು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಇದೆ. ಸಮುದ್ರ ತೀರಕ್ಕೆ ಸಮೀಪದಲ್ಲಿ ಇರುವ ಈ ದೇವಾಲಯವು ಅತ್ಯಂತ ಪವಿತ್ರತೆಯಿಂದ ಕೂಡಿದೆ. ಈ ದೇವಸ್ಥಾನದಲ್ಲಿ ಶಿವನ ಆತ್ಮಲಿಂಗ ಇರುವುದನ್ನ ಕಾಣಬಹುದು. ಇಲ್ಲಿ ಶಿವನು ಸಮುದ್ರ ತೀರದ ಕಡೆಗೆ ಮುಖ ಮಾಡಿ ನೆಲೆಸಿದ್ದಾನೆ. ಈ ದೇವಾಲಯದಲ್ಲಿ ಧನಾತ್ಮಕ ಶಕ್ತಿ ಅತಿಯಾಗಿ ಇರೋದ್ರಿಂದ ಭಕ್ತರು ಕೋರಿಕೊಂಡ ಆಸೆಗಳು ಬಹುಬೇಗ ನೆರವೇರುತ್ತೆ ಅನ್ನುವಂತಹ ಮಾತಿದೆ. ಹಾಗಿದ್ರೆ ಈ ದೇವಾಲಯದ ಬಗ್ಗೆ, ಇಲ್ಲಿನ ಇತಿಹಾಸದ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸುಮ್ಮನೆ ತಮಾಷೆಗೆ ಊಹಿಸ್ಕೋ, ಜಸ್ಟ್ ಥಿಂಕ್, ಕಲ್ಪಿಸ್ಕೋ. ತಾರೆ ತುಂಬಾನೇ ದೂರ, ನೀನೇ ಆ ತಾರೆ ಆದ್ರೆ. ಹೂವು ತುಂಬಾನೇ ಮುರಿದು, ನೀನೇ ಆ ಹೂ ಆದ್ರೆ. ಎಟುಕುವ ತಾರೆ ನಲಗದ ಹೂ ನೀನಾಗ್ತೀಯ. ಓಕೆ, ರಿಯಾಲಿಟಿ ಇನ್ ಇಮ್ಯಾಜಿನೇಷನ್. ರೈಟ್
1: ರೈಟ್
0: ಜೂಟ್
1: ಜೂಟ್.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇದ್ದಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಗೋಕರ್ಣದ ಮಹಾಬಲೇಶ್ವರ ದೇವಾಲಯದ ಬಗ್ಗೆ, ಹಾಗೆ ಇಲ್ಲಿನ ಇತಿಹಾಸ, ಹಾಗೆ ಮಹಾಬಲೇಶ್ವರ ಸ್ವಾಮಿ ಇಲ್ಲಿ ಹೇಗೆ ನೆಲೆಗೊಂಡಿದ್ದಾನೆ, ಇದಕ್ಕೆ ಕಾರಣ ಏನು ಅನ್ನುವುದನ್ನ ತಿಳಿಸ್ತಾ ಇದೆ. ಹಾಗಿದ್ರೆ ಈ ದೇವಾಲಯದ ಬಗ್ಗೆ, ಇಲ್ಲಿನ ಇತಿಹಾಸದ ಬಗ್ಗೆ ಎಲ್ಲ, ಹಾಗೆ ದೇವಾಲಯ ಹೇಗಿದೆ, ಈ ದೇವಾಲಯಕ್ಕೆ ಹೋಗ್ಬೇಕು ಅಂದ್ರೆ ಹೇಗೆ ಹೋಗ್ಬೇಕು, ಸುತ್ತಮುತ್ತಲು ಇನ್ನು ಯಾವೆಲ್ಲ ಸ್ಥಳಗಳು ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ. ಗೋಕರ್ಣ ಕ್ಷೇತ್ರವನ್ನ ದಕ್ಷಿಣದ ಕಾಶಿ ಅಂತಲೇ ಕರೆಯಲಾಗುತ್ತೆ. ಗೋಕರ್ಣವು ದೇವತೆಗಳು ವಾಸವಿರುವಂತಹ ಪವಿತ್ರ ಭೂಮಿ ಎನ್ನುವಂತಹ ಮಾತಿದೆ. ಹಾಗೆ ಇಲ್ಲಿ ನಿತ್ಯವೂ ಕೂಡ ವಿಶೇಷ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಈ ದೇವಾಲಯಕ್ಕೆ ಲಕ್ಷಾಂತರ ಭಕ್ತರು ಪ್ರತಿದಿನ ಕೂಡ ಆಗಮಿಸ್ತಾರೆ. ಸಾಕಷ್ಟು ಮಂದಿ ಬಂದು ದೇವರ ದರ್ಶನವನ್ನ ಪಡೆದು ದೇವರ ಕೃಪೆಗೆ ಪಾತ್ರರಾಗುವುದನ್ನ ನೋಡಬಹುದಾಗಿದೆ. ಹಾಗೆ ಶಾಸ್ತ್ರೀಯ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಲ್ಲಿ ದೇವಾಲಯವನ್ನು ನಿರ್ಮಿಸಲಾಗಿದೆ. ಮೊದಲು ಕದಂಬ ರಾಜವಂಶದ ಮಯೂರ ಶರ್ಮ ಈ ಒಂದು ದೇವಾಲಯವನ್ನ ನಿರ್ಮಿಸಿದ್ರು ಅಂತ ಹೇಳಿ ಹೇಳಲಾಗುತ್ತೆ. ಇವರು 345 ನಡುವೆ ಆಳ್ವಿಕೆಯನ್ನ ನಡೆಸ್ತಾರೆ. ಈ ಪ್ರದೇಶದ ಮೇಲೆ ಆಧಿಪತ್ಯ ಹೊಂದಬೇಕು ಅಂತ ಸಾಕಷ್ಟು ಯಜ್ಞ ಮತ್ತು ಯಾಗಾದಿಗಳನ್ನ ಮಾಡ್ತಾರೆ. ಅದೇ ರೀತಿ ಪೂಜೆ, ಹವನ ಸೇರಿದಂತೆ ಇನ್ನಿತರ ಆಚರಣೆಗಳನ್ನ ಮಾಡ್ತಾರೆ. ಬ್ರಾಹ್ಮಣ ಕುಟುಂಬದವರನ್ನ ಇಲ್ಲಿಗೆ ಕರೆತರ್ತಾರೆ. ಕಾಳಿದಾಸನ ಶತಮಾನದಲ್ಲಿಯೂ ಕೂಡ ಗೋಕರ್ಣದ ಭಗವಾನ್ ಎನ್ನುವುದು ಉಲ್ಲೇಖವಿದೆ. ಈ ದೇವಾಲಯವು 7 ಶತಮಾನಗಳ ಇತಿಹಾಸವನ್ನ ಸಹ ಒಳಗೊಂಡಿದೆ. ಇನ್ನು ರಾಣಿ ಚೆನ್ನಮ್ಮ ಮತ್ತೆ ಅವಳ ಮಗ ಸೋಮಶೇಖರ ನಾಯ್ಕ ಕೇಲಾಡಿ 1653 1671 ಕಾಲದಲ್ಲಿ ಇಲ್ಲಿ ಆಳ್ವಿಕೆಯನ್ನ ನಡೆಸ್ತಾರೆ. ಆ ಸಮಯದಲ್ಲಿ ಕುಂದಾಪುರದ ವಿಶ್ವೇಶ್ವರಯ್ಯ ಅವರು ಚಂದ್ರಶಾಲೆ ಮತ್ತೆ ನಂದಿ ಮಂಟಪವನ್ನು ನಿರ್ಮಾಣ ಮಾಡ್ತಾರೆ. ಈ ದೇವಾಲಯವು ವಿಶೇಷವಾದ ದೊಡ್ಡ ಸಂಕೀರ್ಣವನ್ನ ಹೊಂದಿದೆ. ಹಾಗೆ ಈ ಒಂದು ಪ್ರದೇಶವನ್ನ ವಿಜಯನಗರದ ಅರಸರು ಕೂಡ ಆಳಿದ್ದಾರೆ ಎನ್ನುವಂತಹ ಉಲ್ಲೇಖಗಳು ಇದೆ. ಇನ್ನು ಅಂದಿನಿಂದ ವಿಜಯನಗರ ಕಾಲಕ್ಕೆ ಸೇರಿದ್ದು ಅಂತ ಹೇಳಿ ಹೇಳಲಾಗುತ್ತೆ. ಹಾಗೆ ಇಲ್ಲಿ ಆತ್ಮಲಿಂಗವನ್ನ ಹೊಂದಿರುವಂತಹ ಮಹಾಬಲೇಶ್ವರ ದೇವಾಲಯದ ಜೊತೆಗೆ ಮಹಾಗಣಪತಿ ದೇವಸ್ಥಾನ, ಭದ್ರಕಾಳಿ ದೇವಸ್ಥಾನ, ವರದರಾಜ ದೇವಸ್ಥಾನ ಮತ್ತು ವೆಂಕಟರಮಣ ದೇವಾಲಯ ಸೇರಿದಂತೆ ಇನ್ನೂ ಅನೇಕ ಪ್ರಮುಖ ದೇವಸ್ಥಾನಗಳು ಇರುವುದನ್ನ ಕಾಣಬಹುದಾಗಿದೆ. ಹಾಗೆ ಗೋಕರ್ಣ ಅನ್ನುವಂತಹ ಹೆಸರು ಬರಲಿಕ್ಕೆ ಕೂಡ ಒಂದು ಕಾರಣ ಇದೆ. ಒಮ್ಮೆ ಬ್ರಹ್ಮದೇವರು ಶಿವನನ್ನ ಪಾತಾಳಕ್ಕೆ ಕಳಿಸಿದ್ರು. ಆಗ ಶಿವನು ಗೋವಿನ ಕಿವಿಯಿಂದ ಕಾಣಿಸಿಕೊಳ್ತಾರಂತೆ. ಅದಕ್ಕಾಗಿಯೇ ಗೋ ಎಂದರೆ ಹಸು, ಕರ್ಣ ಎಂದರೆ ಕಿವಿ. ಹಸುವಿನ ಕಿವಿ ಎನ್ನುವಂತಹ ಅರ್ಥದೊಂದಿಗೆ ಗೋಕರ್ಣ ಅನ್ನುವಂತಹ ಹೆಸರು ಬಂದಿದೆ ಅಂತ ಹೇಳಿ ಹೇಳಲಾಗುತ್ತೆ. ಹಾಗೆ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ, ಇವತ್ತಿಗೂ ಕೂಡ ಗೋವಿನ ಕಿವಿಯನ್ನೇ ಹೋಲುವಂತಹ ಒಂದು ಗುಹೆ ಇದೆ ಇಲ್ಲಿ. ಅಲ್ಲಿ ಒಳಹೊಕ್ಕಿ ಹೊರಗೆ ಬಂದ್ರೆ ವ್ಯಕ್ತಿಯು ಜೀವನದಲ್ಲಿ ಮಾಡಿದಂತಹ ಪಾಪಗಳೆಲ್ಲ ತೊಳೆಯುತ್ತೆ ಅಂತ ಹೇಳಿ ಇವತ್ತಿಗೂ ಕೂಡ ಇಲ್ಲಿನ ಭಕ್ತಾದಿಗಳ ನಂಬಿಕೆಯಾಗಿದೆ. ಹಾಗೆ ಗೋಕರ್ಣ ಕ್ಷೇತ್ರವನ್ನ ಮುಕ್ತಿಧಾಮ ಅಂತಲೂ ಕೂಡ ಕರೆಯಲಾಗುತ್ತೆ. ಗೋಕರ್ಣವನ್ನ ಮುಕ್ತಿಧಾಮ ಅಥವಾ ಮುಕ್ತಿ ಸ್ಥಳ ಅಂತ ಸಹ ಕರೀತಾರೆ. ಬಹುತೇಕ ಜನರು ಹಿರಿಯರು ಮರಣ ಹೊಂದಿದ ಮೇಲೆ ಇಲ್ಲಿಗೆ ಬಂದು ಅಂತ್ಯ ಸಂಸ್ಕಾರಕ್ಕೆ ಸಂಬಂಧಿಸಿದ ಕ್ರಿಯೆಯನ್ನ ಮಾಡ್ತಾರೆ. ಶಿವರಾತ್ರಿಯ ಸಮಯದಲ್ಲಿ ಇಲ್ಲಿ ವಿಶೇಷ ಪೂಜೆ ಮಾಡಲಾಗುತ್ತೆ. ಹಬ್ಬದಂದು ಇಡೀ ಪಟ್ಟಣವೇ ಅಲಂಕಾರಗೊಂಡಿರುತ್ತೆ. ಜೊತೆಗೆ ದೇವತೆಯನ್ನ ಮೆರವಣಿಗೆ ಕೊಂಡೊಯ್ಯಲಾಗುತ್ತೆ. ಅದೇ ರೀತಿ ಕಾರ್ತಿಕೋತ್ಸವದ ಸಮಯದಲ್ಲೂ ಕೂಡ ಭವ್ಯವಾದ ಆಚರಣೆ ಇಲ್ಲಿ ನಡೆಯುತ್ತೆ. ಹಾಗೆ ಗೋಕರ್ಣದಲ್ಲಿ ಇನ್ನೊಂದು ಸ್ಥಳ ಅಂತ ಹೇಳಿದ್ರೆ ಓಂ ಬೀಚ್. ಖಂಡಿತವಾಗ್ಲೂ ಓಂ ಆಕಾರದಲ್ಲಿರುವಂತಹ ಈ ಬೀಚ್ ಕೂಡ ತುಂಬಾನೇ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಇನ್ನು ಇದು ಕಾರವಾರದಿಂದ 58 ಕಿಲೋಮೀಟರ್ ದೂರದಲ್ಲಿದೆ. ಅಂಕೋಲದಿಂದ 75 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 165 ಕಿಲೋಮೀಟರ್, ಪಣಜಿಯಿಂದ 514 ಕಿಲೋಮೀಟರ್, ಬೆಂಗಳೂರಿನಿಂದ 514 ಕಿಲೋಮೀಟರ್ ದೂರದಲ್ಲಿದೆ. ಪ್ರಸಿದ್ಧ ತೀರ್ಥಯಾತ್ರೆಯ ಸ್ಥಳವಾದ ಇಲ್ಲಿಗೆ ವಿಶೇಷ ಸಾರಿಗೆ ವ್ಯವಸ್ಥೆ ಹಾಗೆ ಬೇರೆ ಬೇರೆ ರೀತಿಯ ಟ್ಯಾಕ್ಸಿ ಸೌಲಭ್ಯಗಳು ಇರೋದನ್ನ ಕಾಣಬಹುದು. ಹಾಗೆ ಇಲ್ಲಿ ಬೀಚ್ ಕೂಡ ಇರೋದ್ರಿಂದ ಇದು ಒಂದು ಕರ್ನಾಟಕದ ಸುಂದರ ಪ್ರವಾಸಿ ತಾಣವಾಗಿ ಕೂಡ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಸ್ನೇಹಿತರೆ, ಖಂಡಿತವಾಗ್ಲೂ ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಈ ಒಂದು ಅದ್ಭುತವಾಗಿರುವಂತಹ ಗೋಕರ್ಣ ಕ್ಷೇತ್ರಕ್ಕೆ ಭೇಟಿಯನ್ನ ನೀಡಿ ಜೀವನದಲ್ಲಿ ಮಾಡಿದಂತಹ ಪಾಪಗಳನ್ನೆಲ್ಲ ತೊಳೆದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮ ನಿಮ್ಗೆ ಹೇಗನ್ನಿಸ್ತು ಏನು ಅನ್ನುವುದನ್ನ ನಮ್ಮ ಸಂಖ್ಯೆ 9662796860962799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅರವೇ ಔಷಧಿ ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
5: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
4: ರೇಡಿಯೋದಲ್ಲಿ ಕತೆನಾ?
5: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
3: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ?

0: ಬೇರೆ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ, ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಏನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಯಶಸ್ಸು ಯಾರಿಗೆ ಬೇಡ ಹೇಳಿ? ಯಶಸ್ಸು ಅನ್ನುವಂಥದ್ದು ಬಂದರೆ ಎಲ್ರಿಗೂ ಕೂಡ ಖುಷಿನೇ. ಆದರೆ ಆ ಯಶಸ್ಸಿಗೆ ಕಾರಣವಾಗುವಂತಹ ಶ್ರಮ ನಾವು ಪಡಲೇಬೇಕು. ಆ ಯಶಸ್ಸು ನಮಗೆ ಬರಲೇಬೇಕು ಅಂದರೆ ಆ ಯಶಸ್ಸಿಗೆ ತಕ್ಕಂತೆ ನಮ್ಮ ಕಾರ್ಯವೈಖರಿ ಕೂಡ ಚೆನ್ನಾಗಿರಬೇಕು ಅಲ್ವಾ? ಅಂದಾಗೆ ಸ್ನೇಹಿತರೆ, ಯಶಸ್ಸು ಸುಮ್ಮನೆ ಸಿಗೋದಿಲ್ಲ. ಯಶಸ್ಸು ಬೇಕು ಅಂದರೆ ಈ 7 ಅಂಶಗಳು ಇರಲೇಬೇಕು ಅಂತ ಹೇಳ್ತಾರೆ ತಿಳಿದಂತಹ ಜ್ಞಾನಿಗಳು. ಯಾವುದೆಲ್ಲ ಅನ್ನೋದನ್ನು ನೋಡೋದಾದರೆ, ಉತ್ಸಾಹ ಸಂಪನ್ನಮ ದೀರ್ಘಸೂತ್ರಂ, ಕ್ರಿಯಾವಿಧಿಗ್ನಂ ವ್ಯಸನೇಶ್ವ ಸಕ್ತಂ, ಶೂರಂ ಕೃತಜ್ಞಂ ದೃಢ ಸೌಹೃದಯಂ ಚ ಲಕ್ಷ್ಮೀ ಸ್ವಯಂ ಯಾತಿ ನಿವಾಸ ಹೇತೋಹ. ಉತ್ಸಾಹ ಇರಬೇಕು, ಜೊತೆಗೆ ಹಾಗೆ ಮಾಡುವಂತಹ ಕೆಲಸವನ್ನು ಆ ಸಮಯದಲ್ಲಿ ಆ ದಿನದಲ್ಲಿ ಮಾಡಿ ಮುಗಿಸುವಂತಹ ಉತ್ಸಾಹ ಇರಬೇಕು. ಅದರೊಟ್ಟಿಗೆ ಈ ದಿನ ಮುಗಿಸುವಂತಹ ಕೆಲಸವನ್ನು ಈ ದಿನನೇ ಮುಗಿಸ್ಬೇಕು. ಈ ದಿನ ನಾವು ಯಾವ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀವೋ, ಈ ಕೆಲಸ ಈಗಿರಬೇಕು, ಈ ರೀತಿ ಮುಗಿಬೇಕು, ಈ ದಿನ ಆ ಕೆಲಸ ಕಂಪ್ಲೀಟ್ ಆಗಬೇಕು ಅಂತ ಅಂದ್ಕೊಂಡಿರ್ತೀವೆಯೋ ಅದು ಇವತ್ತೇ ಆಗಿಬಿಡಬೇಕು. ಅದನ್ನು ಮುಂದಿನ ದಿನಗಳಲ್ಲಿ ಅಥವಾ ನಾಳೆ ನಾಡಿದ್ದು ಯಾವಾಗೋ ಮಾಡಿದ್ರೆ ಆಯಿತು ಅಂತ ಉದಾಸೀನತೆಯನ್ನು ಮಾಡದೇ ಇರುವಂಥದ್ದು. ಜೊತೆಗೆ ಒಂದು ಯಶಸ್ಸು ಸಿಗಬೇಕು ಅಂದರೆ ಆ ಕೆಲಸವನ್ನು, ಹಿಡಿದಿಟ್ಟ ಕೆಲಸವನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದು ಪ್ಲ್ಯಾನ್ ಇರಬೇಕು. ಯೋಚನೆ ಮತ್ತು ಯೋಜನೆ ಇರಲೇಬೇಕು. ಈ ಕೆಲಸ ಈ ರೀತಿ ಮಾಡ್ತಾ ಇದ್ದೀವಿ ಅಂದರೆ ಅದು ಹೇಗೆ, ಯಾಕೆ, ಯಾವಾಗ, ಎಲ್ಲಿ, ಯಾವ ರೀತಿ ಆಗುತ್ತೆ, ಅದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ಕ್ರಿಯಾತ್ಮಕವಾಗಿ ಯೋಚನೆ ಮಾಡಬೇಕು. ಇದರೊಟ್ಟಿಗೆ ಯಾವುದೇ ವ್ಯಸನಗಳಿರಬಾರ್ದು. ಯಾವುದೇ ವ್ಯಸನಗಳಿರಬಾರ್ದು. ಶೂರನಾಗಿರಬೇಕು ಮತ್ತು ಕೃತಜ್ಞರಾಗಿರಬೇಕು. ಯಾವಾಗಲೂ ಕೂಡ ಬೇರೆಯವರು ಯಾವುದೇ ಒಂದು ಸಣ್ಣ ಉಪಕಾರ ಮಾಡಿರಲಿ, ಒಂದು ಸಣ್ಣ ಸಹಾಯ ಮಾಡಿರಲಿ, ಅವರಿಗೆ ಒಂದು ಥ್ಯಾಂಕ್ ಯು ಹೇಳುವಂಥದ್ದು, ಧನ್ಯವಾದಗಳನ್ನ ತಿಳಿಸುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಜೊತೆಗೆ ಎಲ್ಲರೊಟ್ಟಿಗೂ ಒಂದು ಆತ್ಮೀಯ ಸಂಬಂಧವನ್ನು ಇಟ್ಕೊಂಡಿರಬೇಕು. ಇಂತಹ ಗುಣಗಳಿರುವಂತಹ ವ್ಯಕ್ತಿಗಳಲ್ಲಿ ಯಶಸ್ಸು ಹಣ ತಾನಾಗೆ ಬಂದು ಸೇರತ್ತೆ ಅಂತ ಹೇಳ್ತಾರೆ ತಿಳಿದಂತಹ ಮಹಾನ್ ವ್ಯಕ್ತಿಗಳು. ಬದುಕಿನಲ್ಲಿ ಏನೇ ಬೇಕು ಅಂತ ನಾವು ಬಯಸಿದ್ರೂ ಅದನ್ನು ಈಡೇರಿಸುವ ನಿಟ್ಟಿನಲ್ಲಿ ಈ ರೀತಿಯ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಳ್ಳೇಬೇಕಾಗತ್ತೆ. ಜೊತೆಗೆ ಇಂತಹ ಸ್ವಭಾವ ನಮ್ಮದಾಗಿದ್ದರೆ ಖಂಡಿತವಾಗ್ಲೂ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಲೇಖಕಿ ಹಾಗೂ ಹವ್ಯಾಸಿ ಬರಹಗಾರರಾದಂತಹ TN ಸರಸ್ವತಿ ಮೇಡಮ್ ಅವರು ಅವರೇ ಬರೆದಂತಹ ಗೀತೆಗಳನ್ನು ಹಾಡ್ತಾ ಇದ್ದಾರೆ. ಜೊತೆಗೆ ಅವರ ಸಾಹಿತ್ಯ ರಚನೆಯಲ್ಲಿ ಮೂಡಿ ಬಂದಂತಹ ಗೀತೆಗೆ ಗಾಯನ ಮತ್ತು ರಾಗ ಸಂಯೋಜನೆ ಆಗಿದ್ದಾರೆ ಮಲೆನಾಡಿನ ಕೋಗಿಲೆ ಎಂದು ಹೆಸರಾದ ಶ್ರೀಮತಿ ವಾಸಂತಿ ರಮೇಶ್ ಶೆಣೈ ಅವರು. ಸಂಗೀತವನ್ನು ಕಾರ್ತಿಕ ಭೂಷಣ್ ಅವರು ನೀಡಿದ್ದಾರೆ. ಈ ಗೀತೆಯನ್ನು ಕೇಳೋಣ.

0: ಜಗತ್ತಿನಲ್ಲಿ ಸ್ವಾರ್ಥ ಇಲ್ಲದ ಪ್ರೀತಿ ಅನ್ನೋದಿದ್ರೆ ಅದು ಅಮ್ಮನ ಪ್ರೀತಿ ಮಾತ್ರ. ಅಮ್ಮನ ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಪ್ರೀತಿಯ ಗೀತೆಯನ್ನು ತುಂಬ ಸೊಗಸಾಗಿ ಭಾವನಾತ್ಮಕವಾಗಿ ಪ್ರೀತಿಯಿಂದ ಹಾಡಿದರು ಮಲೆನಾಡಿನ ಕೋಗಿಲೆ ಎಂದು ಹೆಸರಾದ ಶ್ರೀಮತಿ ವಾಸಂತಿ ರಮೇಶ್ ಶೆಣೈ ಅವರು. ಅದಕ್ಕೆ ಸಂಗೀತವನ್ನು ಕಾರ್ತಿಕ್ ಭೂಷಣ್ ಅವರು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಜೊತೆಗೆ ಸರಸ್ವತಿ ಟಿ ಎನ್ ಮೇಡಮ್ ಅವರ ಸಾಹಿತ್ಯದಲ್ಲಿ ಮೂಡಿ ಬಂದಂತಹ ಗೀತೆ ತುಂಬ ಸೊಗಸಾಗಿತ್ತು ಕೇಳಲಿಕ್ಕೂ ಕೂಡ. ಸೊ ಇಂತಹ ಮತ್ತಷ್ಟು ಗೀತೆಗಳನ್ನು ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ,
2: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
3: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಲೇಖಕಿ ಮತ್ತು ಹವ್ಯಾಸಿ ಬರಹಗಾರರಾದ ಟಿ ಎನ್ ಸರಸ್ವತಿ ಮೇಡಮ್ ಅವರ ಸಾಹಿತ್ಯ ರಚನೆಯಲ್ಲಿ ಮೂಡಿ ಬಂದಂತಹ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ಅಮ್ಮನ ಪ್ರೀತಿಯ ಬಗ್ಗೆ ಮೂಡಿ ಬಂದಂತಹ ಗೀತೆ ಅದ್ಭುತವಾಗಿತ್ತು. ಅದರೊಟ್ಟಿಗೆ ಮಲೆನಾಡಿನ ಮಳೆಯ ಬಗ್ಗೆ ಕೂಡ ಒಂದು ಗೀತೆಯನ್ನು ಅದ್ಭುತವಾಗಿ ಬರೆದಿದ್ದಾರೆ. ಈ ಗೀತೆಗೆ ಸರಸ್ವತಿ ಟಿ ಎನ್ ಮೇಡಮ್ ಅವರು ಧ್ವನಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಶ್ರೀಮತಿ ಚಂಪಾ ಶ್ರೀಧರ್ ಅವರು ರಾಗ ಸಂಯೋಜನೆ ಮಾಡಿದ್ದಾರೆ. ತಡ ಮಾಡೋದು ಬೇಡ, ಟಿ ಎನ್ ಸರಸ್ವತಿ ಮೇಡಮ್ ಅವರ ಸಾಹಿತ್ಯ ರಚನೆಯಲ್ಲಿ ಮೂಡಿ ಬಂದಂತಹ ಮಲೆನಾಡಿನ ಮಳೆಯ ಗೀತೆಯನ್ನು ಕೇಳೋಣ.

0: ಮಳೆಯಿಂದಾಗಿ ಪ್ರಕೃತಿಯ ಸೊಬಗು ಹೆಚ್ಚಾಗತ್ತೆ. ಎಲ್ಲಿ ನೋಡಿದರೂ ಹಚ್ಚ ಹಸಿರಿನ ವಾತಾವರಣ. ಕೆಲವರಿಗೆ ಮಳೆ ಅಂದರೆ ಬೇಜಾರು, ಇನ್ನು ಕೆಲವರಿಗೆ ಮಳೆ ಅಂದರೆ ಎಲ್ಲಿಲ್ಲದ ಖುಷಿ. ನಮ್ಮ ರೈತ ಬಾಂಧವರಿಗೆ ಬೆಳೆ ಬೆಳಿಲಿಕ್ಕೆ ಖುಷಿಯಾದರೆ ಮಕ್ಕಳಿಗೆ ಮಳೆಯಲ್ಲಿ ಆಟವಾಡಲಿಕ್ಕೆ ಮತ್ತಷ್ಟು ಖುಷಿ. ಸೊ ಈ ರೀತಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಮಳೆ ಸ್ಫೂರ್ತಿ ಆಗತ್ತೆ ಅಂತ ಹೇಳ್ತಾ ಮಲೆನಾಡಿನ ಮಳೆಯ ಬಗ್ಗೆ ತುಂಬ ಚೆನ್ನಾಗಿ ವರ್ಣನೆ ಮಾಡಿ ಹಾಡಿದರು ಸರಸ್ವತಿ ಟಿ ಎನ್ ಮೇಡಮ್ ಅವರು. ಈ ಗೀತೆಗೆ ರಾಗ ಸಂಯೋಜನೆ ಮಾಡಿದರೆ ಶ್ರೀಮತಿ ಚಂಪಾ ಶ್ರೀಧರ್ ಅವರು. ಸೊ ಇಂತಹ ಮತ್ತಷ್ಟು ಗೀತೆಗಳನ್ನು ಇವರಿಂದ ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಓ, ಯಾವುದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
1: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
1: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮಹಾಲಕ್ಷ್ಮಿ ಸ್ವೀಟ್ಸ್. ಮತ್ತೊಮ್ಮೆ

ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಲೇಖಕಿ ಮತ್ತು ಹವ್ಯಾಸಿ ಬರಹಗಾರರಾದ ಟಿಎನ್ ಸರಸ್ವತಿ ಮೇಡಮ್ ಅವರ ಸಾಹಿತ್ಯ ರಚನೆಯಲ್ಲಿ ಮೂಡಿಬಂದಂತಹ ಗೀತೆಗಳನ್ನು ತುಂಬ ಸೊಗಸಾಗಿ ಹಾಡ್ತಾ ಇದ್ದಾರೆ. ಮಲೆನಾಡಿನ ಮಳೆಯ ಚಿತ್ರಣ ಅವರ ಧ್ವನಿಯಲ್ಲಿ ತುಂಬ ಚೆನ್ನಾಗಿ ಮೂಡಿಬಂತು. ಅದೇ ರೀತಿಯಲ್ಲಿ ಬಾಲ್ಯದ ನೆನಪಿಗೆ ನಮ್ಮನ್ನೆಲ್ಲ ಕರೆದೊಯ್ತಾ ಇದ್ದಾರೆ ಸ್ನೇಹಿತರೆ. ಸೊ ಅವರ ಸಾಹಿತ್ಯದಲ್ಲಿ ಮೂಡಿಬಂದಂತಹ ಬಾಲ್ಯದ ಗೀತೆಯನ್ನು ಅವರಿಂದಲೇ ಕೇಳೋಣ.

ಖಂಡಿತವಾಗ್ಲೂ ಆ ಬಾಲ್ಯದ ದಿನಗಳು ಅಮೂಲ್ಯವಾಗಿರುವಂತಹ ಸವಿನೆನಪನ್ನ ಕೊಡ್ತವೆ. ಅದೇ ರೀತಿಯಲ್ಲಿ ಮತ್ತೊಂದು ಅದ್ಭುತವಾದಂತಹ ಜೋಗುಳದ ಗೀತೆಯನ್ನ ಕೇಳೋಣ ಸ್ನೇಹಿತರೆ. ಈ ಗೀತೆಯ ಸಾಹಿತ್ಯವನ್ನ ಸರಸ್ವತಿ ಟಿ ಎನ್ ಮೇಡಮ್ ಅವರು ಮಾಡಿದ್ದಾರೆ. ಗಾಯನ ಮತ್ತು ರಾಗ ಸಂಯೋಜನೆ ಕೊಟ್ಟವರು ಶ್ರೀಮತಿ ದೀಪ್ತಿ ಪ್ರಶಾಂತ್ ಬೆಂಗಳೂರು ಅವರು.

0: ಸ್ನೇಹಿತರ ಕೇಳ್ತಾ ಇದ್ದೀರಲ್ವಾ, ಟಿ ಎನ್ ಸರಸ್ವತಿ ಮೇಡಮ್ ಅವರ ಸಾಹಿತ್ಯದಲ್ಲಿ ಮೂಡಿ ಬಂದಂತಹ ಗೀತೆಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿದ್ದಾವೆ. ಸರಸ್ವತಿ ಟಿ ಎನ್ ಮೇಡಮ್ ಅವರಿಗೂ ಮತ್ತು ಈ ಗೀತೆಗಳ ರಚನೆಗೆ ರಾಗ ಸಂಯೋಜನೆ ನೀಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸಲೇಬೇಕು. ವಾಸಂತಿ ರಮೇಶ್ ಶೆಣೈ ಮೇಡಮ್ ಅವರಿಗೂ, ಕಾರ್ತಿಕ್ ಭೂಷಣ್ ಅವರಿಗೂ, ಶ್ರೀಮತಿ ದೀಪ್ತಿ ಪ್ರಶಾಂತ್ ಅವರಿಗೂ ಹಾಗೂ ಚಂಪಾ ಶ್ರೀಧರ್ ಅವರಿಗೂ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಸರಸ್ವತಿ ಮೇಡಮ್ ಅವರ ಸಾಹಿತ್ಯದ ಕೊಡುಗೆ ಇದೇ ರೀತಿಯಲ್ಲಿ ಮುಂದುವರಿಲಿ ಅಂತ ನಾವು ಕೂಡ ಆಶಿಸ್ತೀವಿ. ಮತ್ತೊಮ್ಮೆ ಸರಸ್ವತಿ ಟಿ ಎನ್ ಮೇಡಮ್ ಅವರಿಗೆ ಸ್ಪೆಷಲ್ ಆಗಿ ಥ್ಯಾಂಕ್ ಯು ಹೇಳ್ತಾ ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಮಗ, ಅದೇ ಕೆಲ್ಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
2: ಓಕೆ,
4: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
2: ಓಕೆ
5: ಡ್ಯೂಡ್, ನಾನು ಯಾಕೆ ಯಾವುದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್,
6: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
7: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರದ

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.

0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
5: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
0: ಹಾಯ್, ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಅರ್ಪಿತಾ. ಹಾಗೆ ನೀವೀಗ ಕೇಳ್ತಾ ಇರೋದು ಬೆಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸೊ ಸಮಯ ಕೂಡ 10 ಗಂಟೆ ಆಯ್ತು ರೀ. ನಾನು ನಿಮ್ಮ RJ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಯ್ತು. ಇನ್ನು ಲೇಟ್ ಮಾಡೋದು ಬೇಡ, ಕಾರ್ಯಕ್ರಮವನ್ನ ಶುರು ಮಾಡೋಣ, ಏನಂತೀರಾ? ಸೊ ಇವತ್ತು ವಾರದ ಮೊದಲನೇ ದಿನ, August 10th, ಸೋಮವಾರ. ಸೊ ಸಮಯ 10:01 ಕೂಡ ಆಗಿದೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಿಮಗಾಗಿ ಟಾಪಿಕ್ಗಳು ಕೂಡ ರೆಡಿಯಾಗಿದೆ. ಟಾಪಿಕ್ ಏನು ಅಂತ ಕೂಡ ಹೇಳ್ತೀನಿ. ಆದರೆ ಏನಪ್ಪ ಅಂದರೆ, ಇವತ್ತು August 10th ಯಾರೆಲ್ಲ ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇದ್ರು ಎಲ್ರಿಗೂ ಕೂಡ ಹ್ಯಾಪಿ ಹ್ಯಾಪಿ ಹ್ಯಾಪಿಯಸ್ ಬರ್ತ್ಡೇ ತಿಳಿಸ್ತಾ, ಹಾಗೆ ಯಾರೆಲ್ಲ ಆ್ಯನಿವರ್ಸರಿಯನ್ನು ಆಚರಿಸ್ಕೊಳ್ತಾ ಇದ್ರು ನಿಮಗೂ ಕೂಡ ಹ್ಯಾಪಿ ವೆಡಿಂಗ್ ಆ್ಯನಿವರ್ಸರಿ ತಿಳಿಸ್ತಾ, ಜೊತೆಗೆ ಯಾರೆಲ್ಲ ಶುಭ ಕಾರ್ಯವನ್ನು ಮಾಡೋಕೆ ಹೊರಟಿದ್ರು ನಿಮ್ಮೆಲ್ರಿಗೂ ಶುಭವಾಗಲಿ ಅಂತ ಮನಸಾರೆ ಆಶಿಸ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಹಾಗೆ ಇವತ್ತು ಲಯನ್ ಕೂಡ ತನ್ನ ಬರ್ತ್ಡೇನ ಆಚರಿಸ್ಕೊಳ್ತಾ ಇದೆ. ಹೌದು, ಇವತ್ತು ವರ್ಲ್ಡ್ ಲಯನ್ ಡೇ ಕೂಡ. ಹೌದು, ಕಾಡಿನ ರಾಜ ಸಿಂಹನಿಗೂ ಕೂಡ ಹ್ಯಾಪಿ ಬರ್ತ್ಡೇ ತಿಳಿಸ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದಿಷ್ಟು ಕನ್ನಡದ ಬಗ್ಗೆ ಇರುವಂತಹ ಪ್ರೀತಿ ಅಭಿಮಾನವನ್ನು ಹೆಚ್ಚಿಸೋಣ ಅಂತ ಇದ್ದೀನಿ. ಏನಿಲ್ಲ, ಜಾಸ್ತಿ ಕಷ್ಟನೂ ಏನಿಲ್ಲ. ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಕನ್ನಡ ಪದಗಳ ಆಟ ಇರುತ್ತೆ. ಉದಾಹರಣೆಗೆ, ಒಂದು ಪದಕ್ಕೆ ಸಮಾನಾರ್ಥಕ ಪದ ಯಾವುದು, ವಿರುದ್ಧಾರ್ಥಕ ಪದ ಯಾವುದು, ಹಾಗೆ ಪ್ರಾಸ ಪದಗಳನ್ನ ಕೂಡ ನೀವು ಹೇಳಬಹುದು. ಹಾಗಿದ್ರೆ ನೀವು ಕನ್ನಡ ಕಲಿಯೋಕೆ, ಜೊತೆಗೆ ಕನ್ನಡದ ಮೇಲಿರುವಂಥ ಅಭಿಮಾನವನ್ನು ಹೆಚ್ಚಿಸ್ಕೊಳ್ಳೋಕೆ ತಯಾರಾಗಿದ್ರೆ ನಮ್ಮ ಸಂಖ್ಯೆ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕರೆಯನ್ನು ಮಾಡಿ, ಹಾಗೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆಯನ್ನು ಮಾಡಿ, ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ಕರೆಯನ್ನು ಮಾಡಿ, ಸರಿನಾ? ಸೊ ನಮ್ಮ ಫಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆಯನ್ನು ಮಾಡ್ತಿದ್ದಾರೆ ಕೇಳುವ. ಹಲೋ,
7: ಹಲೋ, ನಮಸ್ಕಾರ.
0: ಹಲೋ, ನಮಸ್ತೆ.
7: ಸುರೇಶ್ ಅಂತ, ಬಾಗೇಪಲ್ಲಿಂದ.
0: ಸರ್, ಇನ್ನೊಮ್ಮೆ ಹೇಳಿ.
7: ನನ್ನ ಹೆಸರು ಸುರೇಶ್ ಅಂತ, ಬಾಗೇಪಲ್ಲಿಂದ.
0: ಸುರೇಶ್ ಸರ್, ಓಕೆ, ಆಯ್ತು, ತಿಂಡಿ
7: ಎಲ್ಲ ಆಯ್ತು. ಎಷ್ಟು ದಿನ ಕನೆಕ್ಟ್ ಆಗಿಲ್ಲ ಇವಾಗ
0: ಸರ್? ನಿಮ್ಮ ಧ್ವನಿಯಲ್ಲಿ ಸ್ವಲ್ಪ ನಿಧಾನ ಕೇಳಿಸಿದೆ, ಸ್ವಲ್ಪ ಜೋರಾಗಿ ಮಾತಾಡ್ತೀರಾ?
7: ಅದೇ, ಇವತ್ತು ಕನೆಕ್ಟ್ ಆಗಿದೆ, ಇಷ್ಟು ದಿನ ಇದಿಲ್ಲ.
0: ಓ, ಇಷ್ಟು ದಿನ ಪ್ರಯತ್ನ ಪಡ್ತಾ ಇದ್ರಿ, ಇವತ್ತು ಕನೆಕ್ಟ್ ಆಯ್ತಾ? ಓಕೆ ಓಕೆ ಸರ್, ಏನ್ ಮಾಡ್ಕೊಂಡಿರೋದ್ ನೀವು?
7: ನಾವು ಹೋಟೆಲ್ ಬಿಸ್ನೆಸ್ ಮಾಡ್ತೀವಿ.
0: ಹೋಟೆಲ್ ಬಿಸ್ನೆಸ್? ಏನು ನಿಮ್ಮ ಹೋಟೆಲ್ ಸ್ಪೆಷಲ್?
7: ಸ್ಪೆಷಲ್ ಅಂದ್ರೆ ದೋಸೆ ಇಡ್ಲಿ. ಅದು ಸ್ಪೆಷಲ್,
0: ದೋಸೆ ಇಡ್ಲಿ ಸ್ಪೆಷಲ್. ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ನಡ ಪದಗಳ ಆಟವನ್ನ ಆಡಿಸ್ತಾ ಇದೆ. ನಾನು ಕೊಡುವಂತ ಪದಕ್ಕೆ ನೀವು ಸಮಾನಾರ್ಥಕ ಪದ ಹೇಳ್ಬೇಕು, ವಿರುದ್ಧಾರ್ಥಕ ಪದ ಹೇಳ್ಬೇಕು, ಹಾಗೆ ಪ್ರಾಸ ಪದವನ್ನ ಕೂಡ ಹೇಳ್ಬೇಕು. ಓಕೆನಾ?

0: ಓಕೆ, ನಿಮ್ಮ ಮೊದಲನೇ ಪದ ಭಿನ್ನಹ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ಏನು ಸರ್? ಭಿನ್ನಹ ಭಿನ್ನಹ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ಏನು? ಗೊತ್ತಾಗಿಲ್ವಾ? ನೆಕ್ಸ್ಟ್ ಕಾಲರ್ಗೆ ಅದು ಕೇಳ್ತೀನಿ. ಹಾಗೆ ವಿರೋಧಾರ್ಥಕ ಪದ ಹೇಳ್ಬೇಕೀಗ. ಅಸೂಯೆಗೆ ವಿರೋಧಾರ್ಥಕ ಪದ ಏನು ಸರ್? ಅದು ಗೊತ್ತಾಗಿಲ್ವಾ? ನೀವು ಕನ್ನಡ ಮೀಡಿಯಂ ಓದಿದ್ದ, ಇಂಗ್ಲಿಷ್ ಮೀಡಿಯಂ ಓದಿದ್ದ?
1: ಕನ್ನಡ ಮೀಡಿಯಂ ಓದಿದ್ದೆ.
0: ಕನ್ನಡ ಮೀಡಿಯಂ ಓದಿದ್ದು. ಓಕೆ, ಈಗ ಒಂದು ಪ್ರಾಸ ಪದವನ್ನಾದ್ರೂ ಹೇಳ್ತೀರಾ?
1: ಜಾಗ.
0: ಪ್ರಾಸ ಪದಕ್ಕೆ, ಹಬ್ಬ ಅನ್ನೋ ಪದಕ್ಕೆ ಒಂದು ಪ್ರಾಸ ಪದ ಹೇಳ್ಬೋದಾ? ಯಾವುದು?
1: ಹಬ್ಬಕ್ಕ ಹಬ್ಬ ಅಂತ ಕೇಳ್ತಾರೆ. ಅದು
0: ಹಬ್ಬಕ್ಕೆ ಸಮಾನಾರ್ಥಕವಾದ ಡಬ್ಬ ಅಂತ ಹೇಳ್ಬೋದು. ಡಬ್ಬ ಅಂತ. ಸೊ ನೀವು ಫಸ್ಟ್ ಟೈಮ್ ಕಾಲ್ ಮಾಡೋದಕ್ಕೆ ಸ್ವಲ್ಪ ನರ್ವಸ್ ಆಗಿದ್ದೀರಾ ಅನ್ಸುತ್ತೆ. ಹೀಗೆ ಕರೆ ಮಾಡ್ತಾ ಇರಿ, ಆಗ ಸರಿ ಹೋಗುತ್ತೆ. ಓಕೆನಾ? ಥ್ಯಾಂಕ್ ಯು ಸುರೇಶ್ ಸರ್ ಕರೆ ಮಾಡಿದ್ದಕ್ಕೆ. ಎಸ್, ಬಾಗೇಪಲ್ಲಿಯಿಂದ ಸುರೇಶ್ ಅವ್ರು ಕರೆ ಮಾಡಿದ್ರು. ಫಸ್ಟ್ ಟೈಮ್ ಕಾಲ್ ಮಾಡಿದೆ ಅಂತ ಹೇಳಿದ್ರು, ಸ್ವಲ್ಪ ನರ್ವಸ್ ಕೂಡ ಆಗಿದ್ರು. ಅಂಡ್ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ.
2: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
0: ನಮಸ್ತೆ ಶುಭೋದಯ. ಆಯ್ತಾ ಟಿಫನ್?
2: ಇಲ್ಲಪ್ಪ, ಇನ್ನು ಪೊಂಗಲ್.
0: ಪೊಂಗಲ್ ಮಾಡ್ಬೇಕು. ಓಕೆ ಓಕೆ, ನಮ್ಮದು ಇವತ್ತು ಚಿತ್ರಾನ್ನ. ಸೊ ಇವತ್ತು ಕನ್ನಡ ಪದಗಳ ಆಟ ಆಡೋಕೆ ರೆಡಿ ಇದ್ದೀರಾ?
2: ನೋಡೋಣ, ಸ್ವಲ್ಪ ತಲೆ ಹುಳ ಬಿಟ್ಟಿದ್ದೀರಾ.
0: ಓಕೆ, ಮೊದಲು ನಿಮಗೆ ಪ್ರಾಸ ಪದವನ್ನ ಕೇಳ್ತೀನಿ. ಓಕೆನಾ? ಮೋಟು ಅನ್ನೋ ಪದಕ್ಕೆ ಪ್ರಾಸ ಪದ ಏನು?
2: ಮೋಟು. ಚೋಟು.
0: ಎಸ್, ಚೋಟು ಸರಿಯಾದ ಉತ್ತರ. ವಿರುದ್ಧಾರ್ಥಕ ಪದ ಅಸೂಯೆ ಅನ್ನೋ ಪದಕ್ಕೆ ವಿರುದ್ಧಾರ್ಥಕ ಪದ ಏನು?
2: ಅಸೂಯೆ ಅಲ್ಲ.
0: ಏನು
2: ಅಸೂಯೆ ಅಂದ್ರೆ? ಸಂತೋಷ ಆಗತ್ತ?
0: ಇಲ್ಲ ಇಲ್ಲ, ಅದಕ್ಕೊಂದು ಸರಿಯಾದ ಪದ ಇದೆ. ಅಸೂಯೆ ಅಂದ್ರೆ ಹೊಟ್ಟೆ ಕಿಚ್ಚು ಪಡೋದು.
2: ಹೊಟ್ಟೆ ಕಿಚ್ಚು,
0: ಅದಕ್ಕೆ ಆಪೋಸಿಟ್ ವರ್ಡ್ ಏನು?
2: ಖುಷಿ ಪಡೋದು.
0: ಅಲ್ಲ ಅಲ್ಲ, ಅದಕ್ಕೊಂದು ಸರಿಯಾದ ಪದ ಇದೆ. ಸೋತ್ರ.
2: ಅಸೂಯೆ.
0: ಅಸೂಯೆಗೆ ವಿರುದ್ಧಾರ್ಥಕ ಪದ ಅನಸೂಯೆ. ಹೌದು, ನೀವು ಅನಸೂಯೆ ಅಂತ ಹೆಸರಿಟ್ಟಿರ್ತಾರೆ, ಕೇಳಿದಿರಾ ಅಲ್ವಾ ಹೆಣ್ಮಕ್ಳಿಗೆ? ಅನಸೂಯೆ ಅಂದ್ರೆ ಅಸೂಯೆ ಇಲ್ದೇ ಇರೋರ್ಗೆ ಅನಸೂಯೆ ಅಂತ ಹೇಳ್ತಾರೆ. ಓಕೆನಾ? ಸೊ ಈಗ ಸಮಾನಾರ್ಥಕ ಪದ ಭಿನ್ನ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ಏನು?
2: ವಿನಂತಿ
0: ಆಗತ್ತೆ. ವಿಭಿನ್ನ ಆಗಲ್ಲ, ಭಿನ್ನ ಹಾಕಿ ಪ್ರಾರ್ಥನೆ, ವಿಜ್ಞಾಪನೆ, ಮನವಿ ಎಲ್ಲವೂ ಕೂಡ ಆಗತ್ತೆ. ಸೂಪರ್. ಕೊನೆಗೆ ಹೋಗಿದ್ರಿ ಕನ್ನಡ ಕ್ಲಾಸ್ ಅಲ್ಲಿ
2: ಮೇಡಮ್ ಅಷ್ಟು ಚೆನ್ನಾಗಿ ಸ್ವಲ್ಪ ಹೆಲ್ಪ್ ಮಾಡ್ತಾರಲ್ಲ, ಹಿಂಗಿದ್ರು ಹಂಗ ಕಾಫಿ ಚಟ್ ಹೊಡಿಯೋದೇನ್ ಬೇಡ.
0: ಓಕೆ ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್
0: ಯು. ಎಸ್, ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ.
3: ನಮಸ್ತೆ ಮೇಡಮ್.
0: ಹಲೋ, ನಮಸ್ತೆ ಸರ್. ನಾನ್ ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ?
3: ಆಯ್ತಾ
0: ಟಿಫನ್?
3: ಊಟ ಆಯ್ತ್ರಿ ಮೇಡಮ್, ಇವಾಗ ನ್ಯಾರಿ ಮಾಡಿದ್ರು ನೋಡ್ರಿ. ಇವಾಗ
0: ಬೆಳಗ್ಗೆನೆ ನ್ಯಾರಿ ಮಾಡಿದಿರೇನ್ರಿ?
3: ಹೌದ್ರಿ ಮೇಡಮ್.
0: ಓಕೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತೇನ್ರಿ?
3: ಸಮಾನಾರ್ಥಕ ಪದ ಮತ್ತು ವಿರುದ್ಧಾರ್ಥಕ ಪದ ಕೊಡಕ್ ಹತ್ತಿರಿ ಮೇಡಮ್.
0: ಪ್ರಾಸ ಪದ ಕೂಡ ಕೊಡ್ತೀನಿ, ಮೂರುಟಕ್ಕೂ ಹೇಳ್ಬೇಕು ಆನ್ಸರ್.
3: ಗೊತ್ತಿದ್ರೆ ಗೊತ್ತಿರ್ಲಿ, ಕೈಯಿಲ್ಲ ತಿಳಿದ್ರಿ, ಅದ್ರಾಗ ಏನೈತ್ರಿ?
0: ಅಷ್ಟೇ, ಅದ್ರಲ್ಲಿ ಏನಿದೆ? ಪ್ರಯತ್ನ ಪಡೋದಲ್ಲ.
3: ಅಲ್ಲ, ಶಿಕ್ಷೆ ಏನ್ ಕೊಡಂಗಿಲ್ಲ.
0: ಇಲ್ಲ ಇಲ್ಲ ಸರ್, ಶಿಕ್ಷೆ ಎಲ್ಲ ಕೊಡಲ್ಲ, ಇದು ಕೇವಲ ಖುಷಿಗಾಗಿ, ಜ್ಞಾನವನ್ನ ಹೆಚ್ಚಿಸಿಕೊಳ್ಳಕ್ಕಾಗಿ.
3: ಖುಷಿಗಾಗಿ ಎಲ್ಲಾ ತರದಿಂದ ಒಂದು ಕಾರ್ಯಕ್ರಮ ತರ್ತೀವಿ. ಮೊನ್ನೆ ಒಂದು ಕಾರ್ಯಕ್ರಮ ಬಹಳ ಒಳ್ಳೆ ಕಾರ್ಯಕ್ರಮ, ಕತೆಗಳ ಕಾರ್ಯಕ್ರಮ ಬರುತ್ತೆ ಗುರು ಶನಿವಾರ ದಿವಸ.
0: ಹೌದೌದು,
3: ಅದು ಸೂಪರ್ ಕಾರ್ಯಕ್ರಮ ಮೇಡಮ್ ಅದು.
0: ಓಕೆ, ಸೊ ಈಗ ನೆಕ್ಸ್ಟ್
3: ಶನಿವಾರ ಆಗಬೇಕಾದ್ರೆ ರವಿವಾರ ಮಾಡ್ಬಿಡ್ರಿ ಸಾಯಂಕಾಲ ಅದನ್ನ.
0: ಸರಿ ಸರ್, ಹೇಳ್ತೀನಿ. ಯಾರ್ದೇ ರಕ್ಷಿತಾ ಹೊಳ್ಳವ್ರು ನಡ್ಸ್ಕೊಡ್ತಿದ್ರು, ಅವ್ರಿಗೆ ಹೇಳ್ತೀನಿ ಆಯ್ತಾ, ಪ್ರತಿ ಶನಿವಾರ ಕತೆ ಕಾರ್ಯಕ್ರಮ ತಗೊಂಡೋಗಿ ಅಂತ. ಹಾಗೆ ಅವರು ಬೆಳಗ್ಗೆ 11 ಗಂಟೆಗೆ ಸೋಷಿಯಲ್ ಮೀಡಿಯಾ ಕತೆಗಳು ಅಂತ ಕೂಡ ಕಾರ್ಯಕ್ರಮ ನಡ್ಸ್ಕೊಡ್ತಾರೆ ಸರ್, ಅದರಲ್ಲೂ ಕೂಡ ಒಳ್ಳೆ
3: ಕತೆಗಳು.
0: ಸೂಪರ್ ಸರ್. ಸೊ ಈಗ ನಿಮ್ಗೆ ಸಮಾನಾರ್ಥಕ ಪದ ಭೂಮರ ಅನ್ನೋ ಒಂದು ಪದಕ್ಕೆ ಸಮಾನಾರ್ಥಕ ಪದ ಏನು ಸರ್?
3: ಏನ್ ಹೇಳಿ ಮೇಡಮ್?
0: ಭೂಮರ.
3: ಭೂಮರ
0: ಹೌದು.
3: ಅದಕ್ಕೆ ಆ ಮರ ಅಂತ ಕರೀತಾರೆ ಮೇಡಮ್?
0: ಇಲ್ಲ ಇಲ್ಲ, ಸಮಾನಾರ್ಥಕ ಪದ ಹೇಳ್ಬೇಕು.
3: ಸಮಾನಾರ್ಥಕ ಪದ ವಿರುದ್ಧಾರ್ಥಕ ಹೇಳಿದೆ.
0: ಯಾವ್ದು? ಭೂಮರಕ್ಕೆ ಆ ಮರ ಅಲ್ಲ. ಭೂಮರ ಅಂದ್ರೆ ಭೂಮಿ, ಧರೆ, ಇಳೆ, ಧರಣಿ ಆಗತ್ತೆ.
3: ಅದೇನ್ ಮರ ಬರುತ್ತೆ ಮೇಡಮ್, ಅದೇನು
0: ಸಂಬಂಧ ಇಲ್ಲ. ಭೂಮಿಗೆ ಭೂಮರ ಅಂತ ಕೂಡ ಕರೀತಾರೆ,
3: ಗೊತ್ತಿಲ್ಲ ರೀ ಮೇಡಮ್ ನಮ್ಗೆ.
0: ಸರಿ, ವಿರುದ್ಧಾರ್ಥಕ ಪದ ಕೇಳ
3: ಮೇಡಮ್, ಗೊತ್ತಿದ್ರೆ ಹೇಳೋ ಇಲ್ಲಿಗೆ ಇಲ್ಲ ಕೇಳ್ಬಿಡ್ತೀರಿ.
0: ಓಕೆ, ಸುಲಭವಾದ ಕೇಳ್ತೀನಿ ಹೇಳಿ ಸರ್, ಅಮೃತ ಅನ್ನೋ ಪದಕ್ಕೆ ವಿರುದ್ಧಾರ್ಥಕ ಪದ ಏನು?
3: ಅಮೃತ ಅನ್ನೋ ಪದಕ್ಕೆ ವಿರುದ್ಧಾರ್ಥಕ ಪದ ಮೇಡಮ್ ವಿಷಕಾರಿ ಅಂತ ಕರೀತಾರೆ, ವಿಷಹಾರ ಅಂತ.
0: ಸರಿ ಇದೆ, ಸರಿ ಇದೆ. ಈಗ ದೀಪ ಅನ್ನೋ ಪದಕ್ಕೆ ಒಂದು ಪ್ರಾಸ ಪದ ಹೇಳಿ ಸರ್.
3: ದೀಪ ರೀ?
0: ಹಾ,
3: ದೀಪ ಅದಕ್ಕೇನ ವಿರುದ್ಧಾರ್ಥಕ ಪದ?
0: ವಿರುದ್ಧಾರ್ಥಕ ಅಲ್ಲ, ಪ್ರಾಸ ಪದ. ಅಂದ್ರೆ ನಾವು ಉಚ್ಚಾರಣೆ ಮಾಡುವಾಗ ಒಂದೇ ತರ ಬರುತ್ತೆ ಪದಗಳು. ಉದಾಹರಣೆಗೆ ಹಬ್ಬ, ಡಬ್ಬ, ಮೋಟು, ಚೋಟು,
3: ಈ ರೀತಿ.
0: ದೀಪಗೆ ದೀಪ ಬರಲ್ಲ, ಸರಿಯಾದ ಪದ ಬೇರೆ ಇದೆ.
3: ದೀಪ ದೀಪ ಪಾಪ ಅದು ಬರುತ್ತೆ, ದೀಪ ದೀಪ ಅಂತ ನಾವು ಹಚ್ಚಿದ್ವಿ ಮೇಡಮ್. ಏ ದೀಪ ಪಾಪ ಚೋಪ ಒಂದಿಟ್ಟು ಅಂತೇಳಿ
0: ದೀಪ ಪಾಪ. ಓಕೆ, ದೀಪ ರೂಪ ಕೂಡ ಆಗತ್ತೆ ಸರ್.
3: ಅದೇ ಅದೇ ಮೇಡಮ್, ರೂಪ.
0: ದೀಪ ರೂಪ
3: ಎರಡು ಆಗುತ್ತೆ ಮೇಡಮ್.
0: ಹೌದು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
3: ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್.
0: ಓಕೆ, ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ,
4: ಹಲೋ, ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ.
0: ನಮಸ್ತೆ ಸರ್, ವೆರಿ ಗುಡ್ ಮಾರ್ನಿಂಗ್. ಆಯ್ತಾ ತಿಂಡಿ?
4: ತಿಂಡಿ ಆಯ್ತು ಮೇಡಮ್, ಇವತ್ತು ಉಪ್ಪಿಟ್ಟು, ಉಪ್ಮಾ ಉಪ್ಮಾ
0: ಉಪ್ಮಾ ಉಪ್ಮಾ.
4: ನಿಮ್ದು ಮೇಡಮ್?
0: ನಮ್ದು ಇವತ್ತು ಚಿತ್ರಾನ್ನ ಸರ್, ಫಿಗರ್ ರೈಸ್.
4: ಚಿತ್ರಾನ್ನ ಚಿತ್ರಾನ್ನ ಚಿತ್ರ ಚಿತ್ರ ಚಿತ್ರಾನ್ನ ಮೇಡಮ್. ಇವತ್ತು ಟಾಪಿಕ್ ಏನು?
0: ಇವತ್ತು ಕನ್ನಡ ಪದಗಳ ಆಟ.
4: ನೋಡೋಣ, ಟ್ರೈ ಮಾಡೋಣ ಮೇಡಮ್.
0: ಓಕೆ, ಸೊ ನಿಮಗೆ ಮೊದಲು ಸಮಾನಾರ್ಥಕ ಪದವನ್ನ ಕೇಳ್ತಿದ್ದೀನಿ. ತನುಜೆ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ಏನು ಸರ್?
4: ಕರೆಕ್ಟ್ ವರ್ಡ್ ಹೇಳಬೇಕಾ ಅಥವಾ ಪರವಾಗಿ ಯಾವ್ದಾರು ಹೇಳಿದ್ರೆ?
0: ಸಮಾನಾರ್ಥಕ ಪದ
4: ಮಗಳು ಅಂತ.
0: ಎಸ್, ಸೂಪರ್. ಇನ್ನೊಂದು ಹೇಳ್ಬೋದಾ?
4: ಹಾ ಆಯ್ತು ಮೇಡಮ್,
0: ಹೇಳಿ ಇನ್ನೊಂದು. ಮತ್ತೆ ತನುಜೆ ಇನ್ನೇನ್ ಅಂತಾರೆ ಅಂತ? ಮಗಳು, ಪುತ್ರಿ, ಕುಮಾರಿ, ಕುವರಿ,
4: ಸುಪುತ್ರಿ,
0: ಎಲ್ಲಾನು ಹೇಳ್ತಾರೆ. ಸೂಪರ್. ಸೊ ಈಗ ವಿರುದ್ಧಾರ್ಥಕ ಪದ. ಓಕೆನಾ?
4: ಆಯ್ತು ಮೇಡಮ್.
0: ಆಧುನಿಕ ಅನ್ನೋ ಪದಕ್ಕೆ ವಿರುದ್ಧಾರ್ಥಕ ಪದ ಏನು?
4: ಪುರಾತನ, ಹಳೆಯದು.
0: ಇನ್ನೊಂದ್ ಸ್ವಲ್ಪ ಹತ್ರ ಇದ್ದೀರಾ?
4: ಪುರಾತನ, ಹಳೆಯದು,
0: ಪ್ರಾಚೀನ ಅಂತ ಕೂಡ ಕರೀತಾರೆ.
4: ಭೂತಕಾಲ.
0: ಸೂಪರ್ ಸರ್. ಸೊ ಈಗ ಪ್ರಾಸ ಪದ. ಓಕೆನಾ?
4: ಆಯ್ತು ಮೇಡಮ್.
0: ವನಕೆ ಅನ್ನೋ ಪದಕ್ಕೆ ಪ್ರಾಸ ಪದ ಏನು?
4: ಇನಕೆ.
0: ಇನಕೆ, ಮನಕೇನೋ ಆಗತ್ತೆ, ಇನಕೇನೋ ಆಗತ್ತೆ,
4: ಒನಕೆ ಗಿನಕೆ,
0: ಗಿನಕೇನೋ ಆಗತ್ತೆ. ಸೂಪರ್ ಸೂಪರ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರಿಯಾದ ಉತ್ತರ.
4: ಇವತ್ತು ಕನ್ನಡದ ಒಂದು ಪದಗಳನ್ನ ಪರಿಚಯ ಮಾಡ್ಕೊಡ್ತಿದ್ದೀರಾ, ಜ್ಞಾನ ಹೆಚ್ಚಿಸ್ತಿದ್ದೀರಾ, ನಿಮ್ಮ ಎಫ್ ಎಂಗೆ ವಿಶೇಷ ಅಭಿನಂದನೆಗಳು.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್.
4: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
0: ಎಸ್, ರಾನೇಡವರು ಕರೆ ಮಾಡಿ ಎಲ್ಲದಕ್ಕೂ ಸರಿಯಾದ ಉತ್ತರವನ್ನ ಕೂಡ ನೀಡಿದ್ರು. ಹಾಗಿದ್ರೆ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳುವ? ಹಲೋ,
5: ನಮಸ್ತೆ ಅರ್ಪಿತಾ ಮೇಡಮ್.
0: ನಮಸ್ತೆ ಸರ್, ಹೇಗಿದ್ದೀರಾ?
5: ಆರಾಮಿದೀನಿ ಮೇಡಮ್. ಕಾಲ ಸಿಕ್ಕಲ್ಲ ಮೇಡಮ್, ತುಂಬಾ ಟ್ರೈ ಮಾಡ್ತಾ ಇರ್ತೀನಿ, ಸಿಗದೇ ಇಲ್ಲ.
0: ಎಲ್ರು ಕೂಡ ಪ್ರಯತ್ನ ಪಡ್ತಾ ಇರ್ತಾರಲ್ವ ಸರ್, ಹಾಗಾಗಿ ಸಿಗಲ್ಲ.
5: ಕೆಳಗೆ ಕರ್ತೀನಿ ಬಿಟ್ರೆ ಮೇಡಮ್, ಬೋರ್ ಯಾವ್ದು ಬಿಡಲ್ಲ. ಚೆನ್ನಾಗಿ ನಡ್ಸ್ಕೊಟ್ರಿ, ಗುಜರಾತ್ ಅಲ್ಲಿ ಸಿಂಹಗಳು ಹೆಚ್ಚಿಗೆ ಕಾಣಬರ್ತವೆ.
0: ಗೀರ್ ಅರಣ್ಯ ಪ್ರದೇಶದಲ್ಲಿ
5: ಗೀರ್ ಅರಣ್ಯ ಪ್ರಸಂಗ ಮಾಡಿ ಅದಕ್ಕೆ ಬೆಳಿಗ್ಗೆ ಕೇಳಿದೆ ಮೇಡಮ್, ಚೆನ್ನಾಗಿತ್ತು ಪ್ರೋಗ್ರಾಮ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಸೊ ಕೃಷ್ಣಪ್ಪ ಅವರೇ,
5: ಹೇಳಿ ಮೇಡಮ್.
0: ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ನಡ ಪದಗಳ ಆಟವನ್ನ ಆಡಿಸ್ತಾ ಇದ್ದೆ. ಸೊ ನಿಮಗೆ ನಾನು ಮೊದಲು ಸಮಾನಾರ್ಥಕ ಪದವನ್ನ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡಿ. ಓಕೆನಾ?
5: ಹೇಳಿ ಮೇಡಮ್.
0: ಹಾ, ಕುಸುಮ ಅನ್ನೋ ಪದಕ್ಕೆ ಒಂದು ಸಮಾನಾರ್ಥಕ ಪದ ಹೇಳಿ.
5: ಕುಸುಮ ಅನ್ನಕ್ಕೆ ಹೂವು.
0: ಹಾ,
5: ಪುಷ್ಪ,
0: ಸರಿಯಾದ ಉತ್ತರ. ಈಗ ವಿರುದ್ಧಾರ್ಥಕ ಪದ ಆಯ್ತಾ? ಆಯಾಸಕ್ಕೆ ವಿರುದ್ಧಾರ್ಥಕ ಪದ ಏನು? ನಿರಾಯಾಸ ಅಥವಾ ಅನಾಯಾಸ ಅಂತ ಕೂಡ ಕರೀತಾರೆ. ಓಕೆ, ನನಗೆ ರೇಡಿಯೋ ವಾಲ್ಯೂಮ್ ಕೇಳಿಸ್ತಿದ್ಯಲ್ಲ? ಓಕೆ, ಕಾಲು ಅನ್ನೋ ಪದಕ್ಕೆ ಪ್ರಾಸ ಪದ ಏನು ಸರ್?
5: ಕಾಲು ಗೀಲು ಮೇಡಮ್.
0: ಕಾಲು ಗೀಲು ಆಗತ್ತೆ. ನಾನು ಪ್ರಾಸ ಪದ ಕೇಳಿದ್ರೆ ಎಲ್ಲ ಜೋಡಿ ಪದ ಹೇಳ್ತಾರೆ, ಕಾಲು ಗೀಲು ಜೋಡಿ ಪದ ಆಗತ್ತೆ. ಕಾಲುಗೆ ಸಮನ ಪ್ರಾಸ ಪದ ಹಾಲು ಆಗತ್ತೆ.
5: ಕಾಲು, ಹಾಲು, ಪಾಲು.
0: ಹಾ, ಆಗತ್ತೆ. ಓಕೆ, ಸರಿಯಾದ ಉತ್ತರ ನೀಡಿದ್ರಿ, ಧನ್ಯವಾದಗಳು ಸರ್.
5: ಥ್ಯಾಂಕ್ ಯು ಮೇಡಮ್, ಕನ್ನಡ ಬಗ್ಗೆ ನೀವು ಅಭಿಮಾನ ನಡೆಸ್ಕೊಡ್ತಿದ್ರೆ ನಮಗೂ ಕೂಡ ಕೇಳ ಖುಷಿ ಆಗುತ್ತೆ ಮೇಡಮ್. ಮತ್ತೆ ಕನ್ನಡ ಎಷ್ಟು ಕೇಳಿದ್ರೆ ಖುಷಿ ಅನ್ಸುತ್ತೆ ಮೇಡಮ್ ಈ ಪ್ರೋಗ್ರಾಮ್ ನನಗೆ.
0: ಖಂಡಿತ ಖಂಡಿತ ಸರ್, ನಿಮ್ಮೆಲ್ಲರ ಖುಷಿಗಾಗಿನೇ ಈ ಒಂದು ಕಾರ್ಯಕ್ರಮ. ಧನ್ಯವಾದಗಳು ಕರೆ ಮಾಡಿದಕ್ಕೆ.
5: ಓಕೆ, ಧನ್ಯವಾದ.
0: ಎಸ್, ಕೃಷ್ಣಪ್ಪ ಅವ್ರು ಕರೆ ಮಾಡಿ ಮಾತಾಡ್ತಾ ಇದ್ರು. ಸೊ ಅವ್ರಿಗೆ ಪ್ರೋಗ್ರಾಮ್ಸ್ ಎಲ್ಲ ಇಷ್ಟ ಆಗುತ್ತೆ ಕನ್ನಡದ ಬಗ್ಗೆ ಮಾತಾಡೋದು ಅಂತ. ಹಾಗಿದ್ರೆ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ ಹಲೋ
6: ನಮಸ್ತೆ ಮೇಡಮ್.
0: ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿದ್ರಾ?
6: ಏನ್ ಮೇಡಮ್?
0: ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿದ್ರಾ?
6: ಮಾಡಿದ್ವಿ ಮೇಡಮ್, ಲೈನ್ ಸಿಕ್ತಲ್ಲ ಅದಕ್ಕೆ ಕಮ್ಮಿ ಮಾಡ್ಬಿಟ್ಟಿದ್ವಿ.
0: ಓಕೆ ಓಕೆ ಸರ್, ಹೇಳಿ ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
6: ನಾವು ಬೆಂಗಳೂರಿಂದ ಸುಬ್ರಹ್ಮಣ್ಯ ಜಯಂತ್.
0: ಜಯಂತ್ ಅವರೇ, ತಿಂಡಿ ಆಯ್ತಾ?
6: ಆಯ್ತು ಮೇಡಮ್. ನಿಮ್ದು ಆಯ್ತಾ ಮೇಡಮ್?
0: ನಂದು ಆಯ್ತು ಸರ್.
6: ಹಾ ಮೇಡಮ್,
0: ಏನ್ ಟಿಫನ್ ಇವತ್ತು?
6: ಇಡ್ಲಿ ಚಟ್ನಿ ಮೇಡಮ್.
0: ಇಡ್ಲಿ ಚಟ್ನಿ?
6: ಹೌದು ಮೇಡಮ್.
0: ಎಷ್ಟ್ ಇಡ್ಲಿ ತಿಂದ್ರಿ?
6: ಬಾರ್ಸಿದೀನಿ ಒಂದ್ ಐದು.
0: ಐದಷ್ಟೇನಾ? ಬಾರ್ಸಿದೀನಿ ಅಂತ ಬೇರೆನಾ?
6: ಮೇಡಮ್.
0: ಓಕೆ, ಸೊ ಸೂಪರ್ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕನ್ನಡ ಪದಗಳ ಆಟವನ್ನ ಆಡಿಸ್ತಾ ಇದೆ.
6: ಹೌದು ಮೇಡಮ್, ಕೇಳ್ತಾ ಇದ್ದೀನಿ ಕಾರ್ಯಕ್ರಮ.
0: ಸೊ ನಿಮಗೆ ಮೊದಲನೇ ಪದ ಸಮಾನಾರ್ಥಕ ಪದ, ಕಾನನ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ಏನು ಸರ್?
6: ಏನ್ ಮೇಡಮ್?
0: ಕಾನನ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ಏನು ಸರ್?
6: ಅರಣ್ಯ, ಕಾಡು, ವನ ಈ ತರ ಬರುತ್ತೆ ಮೇಡಮ್.
0: ಎಸ್, ಸೂಪರ್, ಸರಿಯಾದ ಉತ್ತರ. ಈಗ ವಿರುದ್ಧಾರ್ಥಕ ಪದ, ಇಂಚರ ಅನ್ನೋ ಪದಕ್ಕೆ ವಿರುದ್ಧಾರ್ಥಕ ಪದ ಏನು ಸರ್?
6: ಏನ್ ಮೇಡಮ್?
0: ಇಂಚರ ಅನ್ನೋ ಪದಕ್ಕೆ ವಿರುದ್ಧಾರ್ಥಕ ಪದ ಏನು ಸರ್?
6: ವಿರುದ್ಧಾರ್ಥಕ ಪದನಾ? ಇಂಚರನಾ ಮೇಡಮ್? ಇಂಚರ,
0: ಇಂಚರ ಅಂದ್ರೆ ಇಂಪಾಗಿ ಕೇಳಿಸುವಂತದ್ದು.
6: ಏನ್ ಮೇಡಮ್? ಮಧುರ ಸ್ವರ ಬರುತ್ತಾ ಮೇಡಮ್?
0: ವಿರುದ್ಧಾರ್ಥಕ ಕೇಳ್ತಾ ಇರೋದು. ಇಂಚರ ಅಂದ್ರೆ ಇಂಪಾಗಿ ಕೇಳಿಸೋದು. ಅದಕ್ಕೆ ವಿರುದ್ಧಾರ್ಥಕ ಪದ ಏನು?
6: ಏನೋ ಅರ್ಥ ಆಗ್ಲಿಲ್ಲ.
0: ನೀವು ಬೆಂಗಳೂರಲ್ಲಿ ಇದ್ದೀರಾ ಅಂದ್ರೆ ನಿಮಗೆ ಈ ಪದ ತುಂಬಾ ಚೆನ್ನಾಗಿ ಅರ್ಥ ಆಗಿರುತ್ತೆ ಸರ್.
6: ಕರ್ಕಶ ಅಂತ.
0: ಸರಿಯಾದ ಉತ್ತರ.
6: ಹೌದಾ?
0: ಫೈನಲಿ ಸರಿಯಾದ ಉತ್ತರ ಹೇಳಿದ್ರಿ ನೋಡಿ. ಸೊ ಈಗ ಪ್ರಾಸ ಪದ ಹೇಳ್ಬೇಕು. ಹಳ್ಳಿ ಅನ್ನೋ ಪದಕ್ಕೆ ಪ್ರಾಸ ಪದ ಏನು ಸರ್?
6: ಬಳ್ಳಿ.
0: ಸರಿಯಾದ ಉತ್ತರ.
6: ಪರವಾಗಿಲ್ಲ ಮೇಡಮ್, ನಾನು ಎರಡ್ ಸತಿ ಎಸ್ ಎಲ್ ಸಿ ಬರ್ದ್ರು ಸಾರ್ಥಕ ಆಗೋಯ್ತು ಮೇಡಮ್.
0: ಸಾರ್ಥಕ ಆಗೋಯ್ತಾ? ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿ ಸರಿಯಾದ ಉತ್ತರ ನೀಡಿದಕ್ಕೆ.
6: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
0: ಓಕೆ, ಎಸ್, ಜಯಂತ್ ಸರ್ ಕರೆ ಮಾಡಿ ಸರಿಯಾದ ಉತ್ತರ ನೀಡಿದ್ರು. ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ
7: ಹಲೋ, ಗುಡ್ ಮಾರ್ನಿಂಗ್.
0: ವೆರಿ ಗುಡ್ ಮಾರ್ನಿಂಗ್. ಆಯ್ತಾ ತಿಂಡಿ ಮೀನಮ್ಮ?
7: ಕನ್ನಡ ಗುರುಗಳಿಗೆ ನಮಸ್ಕಾರ.
0: ನಮ್ಮ ಕಡೆಯಿಂದ ನಿಮಗೂ ಶುಭೋದಯಗಳು.
7: ಧನ್ಯವಾದಗಳು.
0: ಇವತ್ತು ತಿಂಡಿ ಆಯ್ತಾ?
7: ಕನ್ನಡ ತಿಂಡಿ ಆಯ್ತು. ಚಿತ್ರಾನ್ನ?
0: ಚಿತ್ರಾನ್ನ, ನಂದು ಚಿತ್ರಾನ್ನ.
7: ಓಹೋ,
0: ಸೇಮ್ ಸೇಮ್, ನಮ್ಮನೆಯಿಂದಲೇ ತಗೊಂಡೋದ್ರ ಅಂತ.
7: ಓ ಚೆನ್ನಾಗಿತ್ತಪ್ಪ, ಒಂಚೂರು ಖಾರ ಆಯ್ತು.
0: ಖಾರ ಆಯ್ತಾ? ಅದು ಹಸಿ ಮೆಣಸಿನಕಾಯಿ, ಚೋಟ್ ಮೆಣಸಿನಕಾಯಿ ಇತ್ತು, ಗೊತ್ತಾಗಿಲ್ಲ ನೋಡಿ, ಹಂಗಾಗಿ ಸ್ವಲ್ಪ ಖಾರ ಆಗೋಯ್ತು. ಓಕೆ ಮೀನಮ್ಮ,
7: ಇವತ್ತು ಕನಸಿನ ರಾಣಿ ಮಾಲಾಶ್ರೀ ಅವರ ಹುಟ್ಟುಹಬ್ಬ, ಅವರಿಗೆ ನಮ್ಮ ಕಡೆಯಿಂದ ಶುಭಾಶಯಗಳು.
0: ಓಕೆ, ಮಾಲಾಶ್ರೀ ಅವರಿಗೆ ನಮ್ಮ ಕಡೆಯಿಂದ ಕೂಡ ಹ್ಯಾಪಿ ಬರ್ತ್ಡೇ. ಸೊ ಮೀನಮ್ಮ, ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ನಡ ಪದಗಳ ಬಗ್ಗೆ ಆಟ ಆಡಿಸ್ತಿದ್ದೆ.
7: ಹೇಳಿ.
0: ಸೊ ನಿಮಗೆ ಮೊದಲು ಪ್ರಾಸ ಪದ ಕೇಳ್ತೀನಿ, ಓಕೆನಾ?
7: ಪ್ರಾಸ ಪದ.
0: ಎತ್ತು ಅನ್ನೋ ಪದಕ್ಕೆ ಪ್ರಾಸ ಪದ ಏನು?
7: ಗತ್ತು.
0: ಗತ್ತು, ಬಿತ್ತುನು ಆಗತ್ತೆ, ಗತ್ತುನೂ ಆಗತ್ತೆ. ಗತ್ತು, ಬಿತ್ತು ಎಲ್ಲಾನು ಆಗತ್ತೆ. ಹೌದು. ಸೊ ಈಗ ವಿರುದ್ಧಾರ್ಥಕ ಪದ, ಉತ್ತಮ ಅನ್ನೋ ಪದಕ್ಕೆ ವಿರುದ್ಧಾರ್ಥಕ ಪದ ಏನು?
7: ಉತ್ತಮ, ನಿರುತ್ತಮ.
0: ಉತ್ತಮ ಏನಿರ್ಬೋದು? ಈಗ ಒಂದ್ ಕೆಲ್ಸ ತುಂಬಾ ಚೆನ್ನಾಗಿ ಮಾಡಿದಾರೆ, ಒಳ್ಳೆ ಉತ್ತಮವಾಗಿ ಮಾಡಿದಾರೆ ಅಂತಾರೆ, ಅದೇ ಚೆನ್ನಾಗಿ ಮಾಡಿಲ್ಲ ಅನ್ನೋದಾದ್ರೆ
7: ನಿರುತ್ತಮ.
0: ಅಲ್ಲ.
7: ಹೌದಾ?
0: ಕಳಪೆ.
7: ಕಳಪೆ,
0: ಕಳಪೆ ಕಾಮಗಾರಿ ಅಂತ ಕೇಳುವ ಪದ. ಸೊ ಉತ್ತಮಕ್ಕೆ ವಿರುದ್ಧಾರ್ಥಕ ಪದ ಕಳಪೆ ಅಥವಾ ಅಧಮ ಅಂತ ಕೂಡ ಹೇಳ್ತಾರೆ.
7: ಓಕೆ,
0: ಸೊ ಸಮಾನಾರ್ಥಕ ಪದ ಈಗ. ದುರುಳೆ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ಏನು? ದುರುಳೆ.
7: ದುರುಳೆ, ಯಾವ್ದೋ ಪದ ಹುಡ್ಕೊಂಡ್ ಬರ್ತೀರಾ ನೀವು?
0: ಮತ್ತೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗ್ಬೇಕಲ್ವಾ ಅದಕ್ಕೆ?
7: ಹೌದು ಹೌದು, ನಮ್ ಜ್ಞಾನ ಹೆಚ್ಚಿಸ್ಬೇಕಲ್ಲ.
0: ಹೌದು ಹೇಳಿ. ದುರುಳೆ ಅಂತ ಹೇಳಿದ್ರೇನು? ನೀವು ಡ್ರಾಮಾಗಳಲ್ಲಿ ನಾಟಕಗಳಲ್ಲಿ ಜಾಸ್ತಿ ಈ ವರ್ಡ್ ಕೇಳಿರ್ಬೋದು, ಏ ದುರುಳೆ ಅಂತ.
7: ಹೌದಾ? ದುಷ್ಟ.
0: ಕರೆಕ್ಟ್ ಕರೆಕ್ಟ್, ದುರುಳ ಅಂದ್ರೆ ದುಷ್ಟ, ದುರುಳೆ ಅಂದ್ರೆ ದುಷ್ಟೆ.
7: ದುಷ್ಟೇ.
0: ಪರವಾಗಿಲ್ಲ ಮೀನಮ್ಮ, ಸರಿಯಾದ ಉತ್ತರ ನೀಡಿದ್ರಿ.
7: ಯೋಚನೆ ಮಾಡಿದೆ.
0: ಥ್ಯಾಂಕ್ ಯು ಮೀನಮ್ಮ ಕರೆ ಮಾಡಿದಕ್ಕೆ.
7: ಥ್ಯಾಂಕ್ ಯು.
0: ಎಸ್, ಸೊ ಕನ್ನಡ ಪದಗಳು ಎಷ್ಟು ಚೆನ್ನಾಗಿದೆ ಅಲ್ವಾ, ಹೊಸ ಹೊಸ ಪದಗಳನ್ನ ಕೇಳ್ತಾ ಇರೋಕೆ ತುಂಬಾ ಖುಷಿ ಆಗುತ್ತೆ. ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವ? ಹಲೋ, ನಮಸ್ತೆ ಪ್ರೇಮಕ್ಕ, ಹೇಗಿದ್ದೀರಾ?
8: ಚೆನ್ನಾಗಿದ್ದೀನಿ.
0: ಚೆನ್ನಾಗಿದ್ದೀರಾ, ಆಯ್ತಾ ತಿಂಡಿ?
8: ತಿಂಡಿ ಆಯ್ತು, ಇವತ್ತು ರೊಟ್ಟಿ ಕೆಸುವಿನ ಪಲ್ಯ.
0: ಓಹೋ, ಕೆಸುವಿನ ಪಲ್ಯ,
8: ಹೌದು,
0: ಸೂಪರ್. ತಿಂದಿದ್ದಾಯ್ತಾ ರೊಟ್ಟಿ ಎಲ್ಲ?
8: ಎಲ್ಲ ಆಯ್ತು, ನಮ್ದು ಬೇಗ ಮುಗಿದ್ಬಿಡುತ್ತೆ 9 ಗಂಟೆ ಅಷ್ಟೊತ್ತಿ.
0: ಸೊ ಪ್ರೇಮಕ್ಕ, ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ನಡ ಪದಗಳ ಆಟವನ್ನ ಆಡಿಸ್ತಾ ಇದ್ದೆ. ಸೊ ನಿಮಗೀಗ ಸಮಾನಾರ್ಥಕ ಪದವನ್ನ ಕೇಳ್ತಿದ್ದೀನಿ. ರಮಣ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ಏನು?
8: ಸಮಾನಾರ್ಥಕ ಪದನ?
0: ಹೌದು, ರಮಣ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ಏನು?
8: ರಮಣ, ರಮಣಿ ಬರಲ್ಲ ಅಲ್ಲ, ಸಮಾನಾರ್ಥಕ ಪದ. ರಮಣ,
0: ರಮಣ ಗೊತ್ತಾಗ್ಲಿಲ್ವಾ? ಅಥವಾ ರಾಯ ಅನ್ನೋ ಪದಕ್ಕೆ?
8: ರಾಯ, ರಾಯ, ರಾಣಿ ಬರಲ್ಲ.
0: ನೀವು ವಿರುದ್ಧ ಅರ್ಥಕ ಪದ ಹೇಳ್ತಿದ್ರ, ನಾನ್ ಕೇಳ್ತಿದ್ದು ಸಮಾನಾರ್ಥಕ ಪದ.
8: ಪದನೇ ರಾಯ
0: ಏನ್ ಗೊತ್ತಾ? ರಮಣ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ಒಡೆಯ ಅಥವಾ ಗಂಡ ಪತಿ ಅಂತ ಕೂಡ ಆಗತ್ತೆ.
8: ರಾಯ ಅನ್ನೋದಕ್ಕೂ
0: ರಾಯನು ಆಗತ್ತೆ. ಹೌದು,
8: ಕರೆಕ್ಟ್.
0: ಸೊ ಈಗ ಪರವಾಗಿಲ್ಲ, ವಿರುದ್ಧಾರ್ಥಕ ಪದ ಆಯ್ತಾ. ಉಗ್ರ ಅನ್ನೋ ಪದಕ್ಕೆ ವಿರುದ್ಧಾರ್ಥಕ ಪದ ಏನು?
8: ಉಗ್ರ, ಶಾಂತ.
0: ಏ ಸೂಪರ್. ಸೊ ಈಗ ಪ್ರಾಸ ಪದ ಹೇಳ್ಬೇಕಾಯ್ತಾ? ಸೊ ಈಗ ನಿಮ್ಗೆ ಒನಕೆ ಅನ್ನೋ ಪದಕ್ಕೆ ಪ್ರಾಸ ಪದ ಹೇಳಿ.
8: ಒನಕೆ, ಒನಕೆ ಗಿಣಕೆ ಆಗತ್ತ?
0: ಹಾ, ಒನಕೆ ಗಿಣಕೆ ಆಗತ್ತೆ. ಮನಕೆ ಅನ್ನೋದು ಸರಿಯಾದ ಉತ್ತರ. ಓಕೆನಾ? ಸೂಪರ್, ಒಳ್ಳೆ ಪ್ರಯತ್ನ ಪಟ್ರಿ. ಥ್ಯಾಂಕ್ ಯು ಸೋ ಮಚ್ ಪ್ರೇಮಕ್ಕ ಕರೆ ಮಾಡಿದಕ್ಕೆ.
8: ಧನ್ಯವಾದಗಳು.
0: ಓಕೆ, ಎಸ್, ಪ್ರೇಮಕ್ಕ ಅವ್ರು ಕರೆ ಮಾಡಿ ಒಳ್ಳೆ ಪ್ರಯತ್ನ ಪಟ್ರು. ಹಾಗಿದ್ರೆ ಕಾರ್ಯಕ್ರಮ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಈ ಒಂದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಬ್ರೇಕ್ ತೆಗೆದುಕೊಂಡು ಬೇಗ ವಾಪಸ್ ಬನ್ನಿ, ಇನ್ನಷ್ಟು ಕನ್ನಡ ಪದಗಳ ಆಟವನ್ನ ಆಡೋಣ ಅಂತ ತಿಳಿಸ್ತಾ. ಸೊ ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನ ಬಿಂದಾಸ್ ಆಗಿ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಸೊ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ರೀ, ಮನೆ ಖರ್ಚಿಗೆ ಹಣ ಕೊಡಿ.
10: ಇದು ರೇಷನ್ಗೆ 15,000, ತರಕಾರಿಗೆ 2,000,
9: ಮತ್ತೆ ವಿದ್ಯುತ್ ಬಿಲ್ಲಿಗೆ
10: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
9: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
10: ಖಂಡಿತ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in ನಲ್ಲಿ.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
13: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
14: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು, ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
13: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
11: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 707777555. ಇದಕ್ಕೆ ಸಂಪರ್ಕಿಸಬಹುದು.
15: 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಯಸ್.

0: ಮತ್ತೊಮ್ಮೆ 9686096279. ಹಾಗೆ ನಾನು ಕೇಳುವಂತಹ ಪ್ರಶ್ನೆಗಳಿಗೆ ಮೆಸೇಜ್ ಮುಖಾಂತರ ಉತ್ತರವನ್ನ ನೀಡ್ತಾ ಇದ್ದಾರೆ, ಅವರಿಗೆ ಧನ್ಯವಾದವನ್ನು ತಿಳಿಸಬೇಕು. ಅದರಲ್ಲೂ ಸುಧಾ ವೆಂಕಟೇಶ್ ಅವರು ಸರಿಯಾದ ಉತ್ತರವನ್ನ ನೀಡಿದ್ದಾರೆ, ಇನ್ನು ಸೋಮಶೇಖರ್ ಅವರು ಕೂಡ ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ನಿಮ್ಮಿಬ್ಬರಿಗೂ ಅಭಿನಂದನೆಯನ್ನ ತಿಳಿಸ್ತಾ ನಿಮ್ಮ ಉತ್ತರ ಸರಿಯಾಗಿದೆ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳುವ? ಹಲೋ
1: ಹಲೋ
0: ಹಲೋ ನಮಸ್ತೆ
1: ನಮಸ್ತೆ,
0: ಹೇಗಿದ್ದೀರಾ ಮೇಡಮ್?
1: ಆರಾಮಿದ್ದೀವ್ರಿ, ನೀವು?
0: ನಾವು ಆರಾಮಿದ್ದೀವ್ರಿ. ನಾಷ್ಟ ಆಯ್ತ್ರಿ ನಿಮ್ದು?
1: ಆಯ್ತ್ರಿ.
0: ಆಗಿದೆಯಾ? ಓಕೆ ಮೇಡಮ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
1: ಕ್ರಾಸ ಸಾಲು ಮತ್ತು
0: ಸಮಾನಾರ್ಥಕ ವಿರುದ್ಧಾರ್ಥಕ. ಓಕೆನಾ? ಸೊ ಮೊದಲು ನಿಮಗೆ ಈಗ ಸಮಾನಾರ್ಥಕ ಪದ. ಓಕೆನಾ? ಸೊ ಆಸೆ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ಹೇಳಿ.
1: ಆಶೆ ಭಾಷೆ.
0: ನಾನು ಪ್ರಾಸ ಪದ ಕೇಳ್ತಾ ಇಲ್ಲ, ಸಮಾನಾರ್ಥಕ ಪದ ಕೇಳ್ತಾ ಇರೋದು. ಆಸೆ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ಏನು? ಸಮಾನಾರ್ಥಕ ಸರಿಯಾಗಿ ಕೇಳಿಸ್ಕೋಬೇಕು.
1: ಸಮಾನಾರ್ಥಕ ಏನೇ ಮಾಡ್ರಿ?
0: ಆಸೆ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ಏನು?
1: ಖುಷಿ ಸಮಯ ಇದೆ.
0: ಖುಷಿ ಎಲ್ರಿ ಆಗತ್ತೆ, ಆಸೆ ಬೇರೆ ಖುಷಿ ಬೇರೆ ಕಣ್ರಿ. ಉತ್ತರ ನಾನು ಹೇಳ, ಆಸೆ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ಬಯಕೆ ಅಂತ ಕೂಡ ಕರೀತಾರೆ, ಇಚ್ಛೆ ಅಂತ ಕೂಡ ಕರೀತಾರೆ. ಓಕೆನಾ? ಸೊ ಈಗ ವಿರುದ್ಧಾರ್ಥಕ ಪದ ನೀವು ಹೇಳಬೇಕು. ಸೊ ಉತ್ಸಾಹ ಅನ್ನೋ ಪದಕ್ಕೆ ವಿರುದ್ಧಾರ್ಥಕ ಪದ ಏನು? ಉತ್ಸಾಹ.
1: ಬೇಸರ
0: ಅಲ್ಲ ಅಲ್ಲ, ಅದಕ್ಕೆ ಅಂತ ಒಂದು ಸರಿಯಾಗಿರೋ ಪದ ಇದೆ. ಬೇಸರ ಹೇಗಾಗುತ್ತೆ? ಸಂತೋಷಕ್ಕೆ ಬೇಸರ ಆಗುತ್ತೆ, ಆದ್ರೆ ಉತ್ಸಾಹಕ್ಕೆ ಬೇರೆ ಒಂದು ಪದ ಇದೆ. ಉತ್ಸಾಹ ಇಲ್ಲದೆ ಇರೋದಕ್ಕೆ ಏನಂತಾರೆ?
1: ಮೌನ ಅಥವಾ ಬೇಸರ.
0: ನಿರುತ್ಸಾಹ ಅಂತಾರೆ. ಈಗ ಪ್ರಾಸ ಪದ ಕೇಳ್ತೀನಿ, ಅದಾದ್ರೂ ಸರಿಯಾಗಿ ಉತ್ತರ ನೀಡಿ. ಓಕೆನಾ? ಅಜ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ಪ್ರಾಸ ಪದ ಏನು? ಅಜ ಗಜ ಮಜಾ ಎಲ್ಲಾನು ಆಗುತ್ತೆ. ಸೊ ನೀವು ಪ್ರಾಸ ಪದಗಳಂದ್ರೆ ನಿಮ್ಗೆ ತುಂಬಾ ಇಷ್ಟ ಅನ್ಸುತ್ತಲ್ವಾ?
1: ಇಲ್ಲ, ಯಾಕಂದ್ರೆ ಯಾವಾಗ ಕನ ಬರೆಯಾಗ ಪ್ರಾಸ ಜಾಸ್ತಿ ಬರ್ತಿರ್ತಲ್ಲ, ಒಂದು ಪದ ರೀತಿ
0: ಮಾಡಿ. ಓಕೆ ಮೇಡಮ್, ಒಳ್ಳೆ ಪ್ರಯತ್ನ ಪಟ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಎಸ್, ಮತ್ತೊಂದು ಕರೆ ಸಿದ್ಧವಾಗಿದೆ. ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ, ಅವರಿಗೆ ಯಾವ ಪದವನ್ನ ಸಿಗುತ್ತೆ ಕೇಳುವ? ಹಲೋ ಹಲೋ
2: ಹಲೋ,
0: ನನ್ನ ವಾಯ್ಸ್ ನನ್ಗೆ ಜೋರಾಗಿ ಕೇಳಿಸ್ತಿತ್ತಲ್ಲ,
2: ಆಫ್ ಮಾಡಿದ್ನಲ್ಲ.
0: ಆಫ್ ಮಾಡಿದ್ರಾ?
2: ಕೇಳ್ಕೊಂಡು ತಿಂಡಿ ತಿಂತಾ ಇದ್ದೆ, ನೋಡೋಣ ಅಂತ ಟ್ರೈ ಮಾಡಿದೆ, ಸಿಕ್ಬಿಡ್ತು ಮೇಡಮ್.
0: ಸೂಪರ್, ಇವತ್ತು ಲಕ್ಕಿ ಇದ್ದೀರಾ, ಕಾಲ್ ಟ್ರೈ ಮಾಡಿದ ತಕ್ಷಣ ಕಾಲ್ ಸಿಕ್ಕಿದೆ ನೋಡಿ.
2: ಹೌದು
0: ಅಲ್ವಾ?
2: ಹೌದು
0: ಮೇಡಮ್. ಓಕೆ ಶಾಂತಿನಿ ಮ್ಯಾಮ್, ಏನ್ ಟಿಫನ್ ಇವತ್ತು?
2: ಇವತ್ತು ಪುರಿ ಉಪ್ಪಿಟ್ಟು ಮಂಡಕ್ಕಿ ಉಸ್ಲಿ.
0: ಮಂಡಕ್ಕಿ ಉಸ್ಲಿ. ಓಕೆ ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಷಯಗಳು ಗೊತ್ತಾಯ್ತಾ?
2: ಹಾ ಗೊತ್ತಾಯ್ತು ಮೇಡಮ್. ಕನ್ನಡ ಪದಗಳನ್ನು ಬರೀ ಹಾಡ್ ಮಾತ್ರ ಹೇಳ್ಬೇಡಿ ಅಂತೇಳಿ ತಲೆಗೆ ಸ್ವಲ್ಪ ಕೆಲಸ ಕೊಡ್ತಾ ಇದ್ದೀರಾ. ಕನ್ನಡ ಪದಗಳು ಅಂದ್ರೆ ಇಷ್ಟ ಆಗುತ್ತೆ ಮೇಡಮ್, ಯಾರಿಗೆ ಇಷ್ಟ ಆಗಲ್ಲ ಕನ್ನಡಿಗರಿಗೆ ಅಲ್ವಾ?
0: ಹೌದು, ನಿನ್ನೆ ಎಲ್ಲ ಹಾಡ್ ಹೇಳಿದ್ರಿ ಅಲ್ವಾ, ಅದಕ್ಕೆ ಇವತ್ತು ಸ್ವಲ್ಪ ತಲೆ ಕೆಲಸ ಕೊಡೋಣ ಅಂತ.
2: ಖಂಡಿತ ಖಂಡಿತ.
0: ಓಕೆ, ಇಷ್ಟ ಆಯ್ತಾ ಟಾಪಿಕ್?
2: ಖಂಡಿತ ತುಂಬಾ ಇಷ್ಟ ಆಗುತ್ತೆ ಮೇಡಮ್, ನನಗೆ ಅಚ್ಚುಮೆಚ್ಚಿನ ಇದೊಂದು ಟಾಪಿಕ್ ಅಂದ್ರೆ.
0: ಓಕೆ ಎಸ್ ಶಾಂತಿನಿ ಮ್ಯಾಮ್, ಈಗ ನಿಮಗೆ ಮೊದಲು ಪ್ರಾಸ ಪದವನ್ನ ಕೇಳ್ತೀನಿ, ಅದಕ್ಕೆ ಉತ್ತರವನ್ನ ನೀಡಬೇಕು. ಓಕೆನಾ?
2: ಪ್ರಾಸ.
0: ಹಾ, ಸೊ ಗುಡುಗು ಅನ್ನೋ ಪದಕ್ಕೆ ಒಂದು ಪ್ರಾಸ ಪದ ಹೇಳಿ ಮ್ಯಾಮ್.
2: ಗುಡುಗು.
0: ಹಾ,
2: ಗುಡುಗು ಮಿಡುಗು ಮಿಡುಕು ಆಗ್ಬಿಡತ್ತೆ
0: ಅಲ್ಲ.
2: ಹಡಗು.
0: ಹಡಗು ಓಕೆ.
2: ತುಡುಗು.
0: ಹಾಗೆ ನಡುಗುನು ಆಗುತ್ತೆ.
2: ಹಿಡುಗು ಹಿಡುಗು ನಡುಗು.
0: ಸೂಪರ್ ಸೂಪರ್. ಈಗ ವಿರುದ್ಧಾರ್ಥಕ ಪದ ಹೇಳಿ. ಓಕೆನಾ?
2: ವಿರುದ್ಧ.
0: ವಿರುದ್ಧಾರ್ಥಕ ಪದ ನಿಮ್ಗೆ ಸಿಗ್ತಾ ಇರುವಂತು ಆತಂಕ.
2: ನಿರಾತಂಕ.
0: ಸೂಪರ್, ಕನ್ನಡದ ಮೇಲೆ ಅಭಿಮಾನ ಹೆಚ್ಚಿಗೆ ಇದೆ ಅಲ್ವಾ?
2: ಖಂಡಿತ, ತುಂಬಾ ಇಷ್ಟವಾದ ಕಾರ್ಯಕ್ರಮ ಇದೆ.
0: ಓಕೆ, ಹಾಗಿದ್ರೆ ಮತ್ತೊಂದು
2: ತುಂಬಾ ಖುಷಿ ಆಗುತ್ತೆ. ಹೇಳಿ ಮೇಡಮ್, ಮತ್ತೊಂದು.
0: ಕುಟಿಲತೆ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ಏನು?
2: ಕುಟಿಲತೆ. ಕುಟಿಲತೆ ಅಂದ್ರೆ ಒಂದ್ ರೀತಿ.
0: ಯಾವ ರೀತಿ ಕುಟಿಲತೆಗೆ ಮತ್ತೊಂದು ಉದಾಹರಣೆ ಯಾರು ಗೊತ್ತಾ?
2: ಕುಟಿಲತೆ ಅಂದ್ರೆ

0: ಕೆಟ್ಟ
1: ಶಕುನಿ ಶಕುನಿ ಮಾಡಿದ್ರು ತುಂಬಾ ಕುಟಿಲತೆ ಪದ ನೆನ್ಪಾಗ್ತಿಲ್ವಾ?
0: ಕುಟಿಲತೆ ಮತ್ತೊಂದು ಪದ ಹೇಳ್ತಿದೀರಿ ಅಲ್ವಾ?
1: ಸಮಾನಾರ್ಥಕ ಪದ ಹೇಳಿ.
0: ಸಮಾನಾರ್ಥಕ ಪದ ಅಂದ್ರೆ ದುಷ್ಟತನ ಅಂತೀವಲ್ಲ,
1: ಮೋಸ ಕಪಟ ವಂಚನೆ
0: ಅಂತ ಅಂದ್ರೆ ಕುತಂತ್ರ.
1: ಕುತಂತ್ರ
0: ನೆನ್ಪ್ ಮಾಡ್ಕೊಂಡು ನೆನ್ಪಿದೆ ನನಗೆ, ಬಟ್ ಬಾಯಿಗೆ ಬರ್ತಾ ಇಲ್ಲ ಅದು ಆ ಪದ.
1: ಇರ್ಲಿ ಇರ್ಲಿ ಮ್ಯಾಮ್, ಒಳ್ಳೆ ಪ್ರಯತ್ನ ಪಟ್ಟರೆ
0: ಗೊತ್ತಾಗ್ತಾ ಇತ್ತು.
1: ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
0: ಥ್ಯಾಂಕ್ ಯು ವೆರಿ ಮಚ್.
1: ಯಸ್, ಸೊ ನೆಕ್ಸ್ಟ್ ಕಾಲರ್ ಹೇಳಿದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ,
2: ನಾನು ತಡವಾಗಿ ಹಾಜರಾಗಿದ್ದೇನೆ ಗುರುಗಳೇ.
1: ಪರವಾಗಿಲ್ಲ, ನಾವು ಒಪ್ಪಿಕೊಳ್ಳುತ್ತೇವೆ ನಮ್ಮ ಶಿಷ್ಯಂದ್ರನ್ನೆಲ್ಲರನ್ನು.
2: ನಮ್ಮ ವಾಹನ ಯಾಕೋ ಬೇಗ ಸಿಗಲಿಲ್ಲ.
1: ವಾಹನ ಸಿಗ್ಲಿಲ್ವಾ? ಟ್ರಾಫಿಕ್ ಜಾಮ್ ಆಗಿತ್ತಾ?
2: ಹೌದು.
1: ಓಕೆ ಓಕೆ, ಏನ್ ಮಾಡಕ್ಕಾಗಲ್ಲ, ಬೆಂಗಳೂರು ಅಂದ್ಮೇಲೆ ಟ್ರಾಫಿಕ್ ಜಾಮ್ ಇದ್ದೇ ಇರುತ್ತೆ.
2: ಹೌದು ಹೌದು
1: ಅಲ್ವಾ? ಸೊ ಪರವಾಗಿಲ್ಲ, ನೀವೆಲ್ಲರೂ ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳಾಗಿರೋದ್ರಿಂದ ನೀವು ಮಾಡುವಂತ ಚಿಕ್ಕ ಪುಟ್ಟ ತಪ್ಪನ್ನ ನಾವು ಸಹಿಸಿಕೊಳ್ತೀವಿ. ಮಸಾಲಾ ದೋಸೆ ಗೊತ್ತು, ಇದು ಮಸಾಲಾ ಇಡ್ಲಿ
2: ಅಲ್ಲ, ಇಡ್ಲಿಗಳ ಮಾಮೂಲಿ ಇಡ್ಲಿಗೆ ಎಲ್ಲ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು.
1: ಅಲ್ಲ, ಕ್ಲಾಸಿಗೆ ಬರೋದ್ ಬಂದ್ರಿ, ಒಂದೆರಡು ಮಸಾಲಾ ಇಡ್ಲಿ ತಗೋಬರಕ್ಕಾಗಿಲ್ಲ?
2: ಅಯ್ಯೋ, ಅದೇ ವಾಹನದಲ್ಲಿ ಬಿಟ್ಟು ಬಂದ್ಬಿಟ್ಟಿ.
1: ವಾಹನದಲ್ಲೇ ಬಿಟ್ಟು ಬಂದ್ರ? ಸರಿ, ನೆಕ್ಸ್ಟ್ ತರಗತಿಗೆ ತೆಗೆದುಕೊಂಡು ಬನ್ನಿ. ಓಕೆನಾ?
2: ನಮಸ್ಕಾರ. ಓಕೆ, ಆಗ್ಲಿ.
1: ಓಕೆ, ಈಗ ನಿಮಗೆ ಮೊದಲು ಸಮಾನಾರ್ಥಕ ಪದವನ್ನ ಕೇಳ್ತೀನಿ, ಅದಕ್ಕೆ ಉತ್ತರವನ್ನ ನೀಡಬೇಕು.
2: ಆಯ್ತಪ್ಪ.
1: ಓಕೆನಾ?
2: ಓಕೆ.
1: ಸೊ ನಿಮಗೆ ಸಿಗ್ತಾ ಇರುವಂತ ಮೊದಲನೇ ಪದ ತುರು ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ಹೇಳಿ.
2: ತುರು.
1: ಹ್ಮ್,
2: ತುರು ಕರು ಅಂದ್ರೆ ಹಸು.
1: ಯಸ್, ಸೂಪರ್. ಆಕಳು, ಗೋವು, ಹಸು ಕೂಡ ಆಗುತ್ತೆ.
2: ಹೌದು.
1: ಏ ನೋಡಿ, ನಮ್ಮ ವಿದ್ಯಾರ್ಥಿ ಎಷ್ಟು ಬುದ್ಧಿವಂತ ಇದ್ದಾರೆ ಅಂತ. ಓಕೆ, ಈಗ ವಿರುದ್ಧಾರ್ಥಕ ಪದ
2: ಹೇಳಿಪ್ಪ.
1: ಕನ್ಯೆ ಅನ್ನೋ ಪದಕ್ಕೆ ವಿರುದ್ಧಾರ್ಥಕ ಪದ ಏನು?
2: ಕನ್ಯೆ.
1: ಹ್ಮ್,
2: ಕನ್ಯೆ ಅಂದ್ರೆ ಮದುವೆ ಆಗದವಳು ಅಂತ.
1: ಹ್ಮ್,
2: ಅದೇ ಅಲ್ವಾ?
1: ಹೌದು. ವಿರುದ್ಧಾರ್ಥಕ ಪದ?
2: ವಿರುದ್ಧಾರ್ಥಕ ಪದ ಅಲ್ವ ಕೇಳ್ತೇವೆ ನಾವು. ಕನ್ಯೆ ವಿರುದ್ಧಾರ್ಥಕ ಪದ. ಅದಕ್ಕೆ ಕರೆಕ್ಟ್ ಆಗಿ ಗೊತ್ತಿಲ್ಲ, ಮದುವೆ ಆದವಳು ಅಂತ ಹೇಳ್ಬೋದು.
1: ಸ್ತ್ರೀ ಅಂತ ಬಳಸ್ಬೋದು.
2: ಸ್ತ್ರೀ ಅಂತಾನೆ?
1: ಹೌದು. ಕನ್ಯೆ ಅನ್ನೋ ಪದಕ್ಕೆ ವಿರುದ್ಧಾರ್ಥಕ ಪದ ಸ್ತ್ರೀ. ಓಕೆನಾ? ಈಗ ಪ್ರಾಸಪದ ಹೇಳ್ಬೇಕು. ಓಕೆನಾ? ರೀತಿಗೆ ಪ್ರಾಸಪದ ಏನು?
2: ಪ್ರೀತಿ.
1: ರೀತಿ, ರೀತಿ,
2: ರೀತಿ. ರೀತಿಗೆ ಪ್ರಾಸಪದ ರೀತಿ ನೀತಿ.
1: ಯಸ್, ಸೂಪರ್.
2: ರೀತಿ,
1: ರೀತಿ ನೀತಿ, ಸರಿಯಾದ ಪ್ರಾಸಪದ. ಧನ್ಯವಾದಗಳು ಬೀನಾ ಮ್ಯಾಮ್ ಕರೆ ಮಾಡಿದ್ದಕ್ಕೆ.
2: ಧನ್ಯವಾದಗಳು ಅಧ್ಯಾಪಕಿಯವರೇ.
1: ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಯಸ್, ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವ. ಹಲೋ,
3: ನಮಸ್ಕಾರ ಮೇಡಮ್.
1: ನಮಸ್ತೆ ಸರ್.
3: ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಮಾದಿಹಳ್ಳಿಯಿಂದ ಮೇಡಮ್ ಮಧುಕುಮಾರ್ ಮಾತಾಡ್ತಾ ಇದ್ದೀನಿ.
1: ಮಧುಕುಮಾರ್ ಅವರೇ, ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
1: ನಾನು ಕೂಡ ಸೂಪರ್ ಆಗಿದ್ದೀನಿ.
3: ತಿಂಡಿ ಎಲ್ಲ ಆಯ್ತಾ?
1: ತಿಂಡಿ ಆಯ್ತು ಸರ್. ಚಿತ್ರಾನ್ನ ನಿಮ್ಮದು?
3: ನಮ್ಮದು ಇವತ್ತು ಉಪ್ಪಿಟ್ಟು.
1: ಉಪ್ಪಿಟ್ಟು. ಸೊ ನಿಮ್ಮೂರು ಹೇಗಿದೆ, ಮಳೆ ಬೆಳೆ ಹೇಗಿದೆ?
3: ಮಳೆ ಸ್ವಲ್ಪ ಸಾಧಾರಣ. ನಿಮ್ಮ ಮಲೆನಾಡು ಭಾಗದಲ್ಲಿ ಮಳೆ ಕಡಿಮೆ ಇರೋದ್ರಿ ನಮ್ ಕಡೆ ಕೇಳ್ಬೇಕಾ? ನಮ್ದು ಸ್ವಲ್ಪ ಅರೆ ಮಲೆನಾಡು ಸೇರುತ್ತೆ.
1: ಆಕ್ಚುಲಿ ನಿನ್ನೆ ತನಕ ಮಳೆ ಆಗ್ತಿತ್ತು ಸರ್, ಇವತ್ ಬೆಳಗ್ಗೆ ಸ್ವಲ್ಪ ಆಯ್ತಷ್ಟೇ.
3: ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದಾವೆ ಎಲ್ಲಾ ಕಾರ್ಯಕ್ರಮಗಳು.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಹೀಗೆ ಎಲ್ಲಾ ಕಾರ್ಯಕ್ರಮ ಕೇಳಿ. ಓಕೆನಾ?
3: ಓಕೆ, ಓಕೆ ಮೇಡಮ್.
1: ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ನಡ ಪದಗಳ ಆಟವನ್ನ ಆಡಿಸ್ತಾ ಇದೆ. ನಿಮಗೆ ಮೊದಲನೇದಾಗಿ ಪ್ರಾಸ ಪದವನ್ನ ಕೇಳ್ತೀನಿ.
3: ಓಕೆ.
1: ಓಕೆನಾ? ಬಳೆ ಅನ್ನೋ ಪದಕ್ಕೆ ಒಂದು ಪ್ರಾಸ ಪದ ಹೇಳ್ಬಹುದಾ?
3: ಬಳೆ.
1: ಹ್ಮ್,
3: ಅಂದ್ರೆ ಅಂದ್ರೆ ಪ್ರಾಸ ಪದ ಅಂತಂದ್ರೆ
1: ಒಂದೇ ತರ ಬರ್ಬೇಕು. ಈಗ ಉದಾಹರಣೆಗೆ ರೀತಿ ನೀತಿ ಅಂತ ಹೇಳಿದ್ರು ಅಲ್ವಾ? ಆತರ
3: ಅಂದ್ರೆ ಬಳೆ ಅಂದ್ರೆ ಈ ಯಾವ್ದು ಕೈಗೆ ಹಾಕೋ ಬಳೆಗಳು ಹೇಳ್ತಾ ಇದ್ರೆ ಮಳೆ ಅಂತ ಕೇಳ್ತಾ ಇದ್ರೆ.
1: ಬಳೆಗೆ ಮಳೆ ಕೂಡ ಪ್ರಾಸ ಪದ ಆಗತ್ತೆ ಸರ್. ಪ್ರಾಸ ಪದಗಳು ಅಂದ್ರೆ ಒಂದೇ ರೀತಿ ಇರ್ಬೇಕು ಪದಗಳು, ಉಚ್ಚಾರಣೆ ಮಾಡುವಾಗ ಒಂದೇ ರೀತಿ ಕೇಳಿಸುತ್ತೆ.
3: ಅದು ಲೇ ಮತ್ತೆ ಇದು ಲಾ ಆಯ್ತಲ್ಲ.
1: ಬಳೆ ಹೇಳಿದ್ ಸರ್ ನಾನು, ಬಳೆ ಹೇಳಿಲ್ಲ. ಬಳೆ,
3: ಬಳೆ,
1: ಬಳೆಗೆ ಮಳೆ ತಾನೆ ಮಳೆ ಅಂತ ಹೇಳಲ್ವಲ್ಲ.
3: ಮಳೆ, ಮಳೆ,
1: ಬಳೆ, ಮಳೆ, ಕಳೆ ಕೂಡ ಆಗತ್ತೆ.
3: ಹೌದೌದು.
1: ಈಗ ಸಮಾನಾರ್ಥಕ ಪದ ಹೇಳ್ಬೇಕು. ಓಕೆನಾ? ನಿಮಗೆ ಸಿಗ್ತಾ ಇರುವಂತಹ ಸಮಾನಾರ್ಥಕ ಪದ ಯಾವ್ದಪ್ಪ ಅಂದ್ರೆ ಸಂತಸ.
3: ಸಮಾನಾರ್ಥಕ ಪದ? ಉಲ್ಲಾಸ.
1: ಉಲ್ಲಾಸ, ಓಕೆ. ಸಂತೋಷ, ಓಕೆ. ಖುಷಿ, ಓಕೆ. ಆನಂದನೂ ಆಗತ್ತೆ.
3: ಹೌದು,
1: ಹೌದಲ್ವಾ? ಈಗ ವಿರುದ್ಧಾರ್ಥಕ ಪದ. ಕೀರ್ತಿ ಅನ್ನೋ ಪದಕ್ಕೆ ವಿರುದ್ಧಾರ್ಥಕ ಪದ ಯಾವ್ದು ಸರ್?
3: ಅಪಕೀರ್ತಿ.
1: ಸೂಪರ್ ಸರ್, ಸರಿಯಾದ ಉತ್ತರವನ್ನ ನೀಡಿದ್ರಿ.
3: ಮತ್ತೆ ಒಂದು ಸಲಹೆ ಕೊಡ್ಲಿಕ್ಕೆ ಹೇಳ್ತೀನಿ ನಾನು.
1: ಖಂಡಿತವಾಗ್ಲೂ ನೀಡಿ ಸರ್.
3: ಕಾರ್ಯಕ್ರಮದಲ್ಲಿ ಈಗ ನೀವು ಇದೇ ರೀತಿ ಕಾರ್ಯಕ್ರಮಗಳೆಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮಧ್ಯ ಮಧ್ಯ ಒಂದು ಒಗಟುಗಳ ಕಾರ್ಯಕ್ರಮ ಒಂದ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ.
1: ಸರ್, ನೀವು ಬಹುಶಃ ಕಾರ್ಯಕ್ರಮ ಕೇಳಿಲ್ಲ ಅನ್ಸುತ್ತೆ, ನಮ್ಮಲ್ಲಿ ವಾರಕ್ಕೊಂದ್ಸರಿ ಒಗಟು ಅಥವಾ 15 ದಿನಕ್ಕೊಂದ್ಸರಿ ಒಗಟು ಗಾದೆಗಳ ಕಾರ್ಯಕ್ರಮ ಕೂಡ ತೆಗೆದುಕೊಂಡು ಬರ್ತೀವಿ ಸರ್. ಇನ್ಮೇಲೆ ಕೇಳಿ ಆಯ್ತಾ? ಒಗಟು ಕಾರ್ಯಕ್ರಮ ಕೂಡ ಪ್ರಸಾರ ಆಗುತ್ತೆ. ಅದಕ್ಕೆ ನನಗೆ ಅರ್ಥ ಆಯ್ತು, ನೀವು ಇತ್ತೀಚೆಗೆ ಕೇಳ್ತಾ ಇರೋದು, ನೆಕ್ಸ್ಟ್ ಕೇಳ್ತಾ ಇರಿ ಸರ್, ಒಗಟು ಕಾರ್ಯಕ್ರಮ ಕೂಡ ಬರುತ್ತೆ. ಓಕೆನಾ?
3: ನೀವು 3 ಜನ ಕಾರ್ಯಕ್ರಮಗಳು, ಇವ್ರು ಶ್ರೀಧರ್ ಅವರು, ನೀವು ಮತ್ತೆ ಎಲ್ಲ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತೀರಿ.
1: ಓಕೆ,
3: ತುಂಬಾ ಸಖತ್ತಾಗಿ ಬರ್ತಾ ಇದೆ ಕಾರ್ಯಕ್ರಮಗಳು.
1: ಥ್ಯಾಂಕ್ ಯು ಸರ್.
3: ಓಕೆ,
1: ಹೀಗೆ ಕಾರ್ಯಕ್ರಮ ಕೇಳಿ. ಓಕೆನಾ?
3: ಓಕೆ ಮೇಡಮ್,
1: ಧನ್ಯವಾದಗಳು. ಎಸ್, ಮಧುಕುಮಾರ್ ಅವರು ಕರೆ ಮಾಡಿ ಸರಿಯಾದ ಉತ್ತರವನ್ನ ನೀಡಿದ್ರು. ಹಾಗೆ ನೆಕ್ಸ್ಟ್ ಕಾಲರ್ ಅಡಿದರೆ ಯಾರು ಕೇಳುವ? ಹಲೋ ಹಲೋ
4: ಹಲೋ, ಗುಡ್ ಮಾರ್ನಿಂಗ್ ಟೀಚರ್.
1: ವೆರಿ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್. ತಿಂಡಿ ಆಯ್ತಾ? ಏನ್ ತಿಂಡಿ ತಿಂದ್ರಿ?
4: ಇಡ್ಲಿ. ಇಡ್ಲಿ
1: ನಿಮ್ಮದು? ಇಡ್ಲಿನಾ?
4: ಇಡ್ಲಿ ಸಾಂಬಾರ್ ಚಟ್ನಿ.
1: ಇಡ್ಲಿ ಸಾಂಬಾರ್ ಚಟ್ನಿ? ಏನ್ ಇವತ್ತು ಕರೆ ಮಾಡಿರೋಲ್ಲ, ಇಡ್ಲಿ ಸಾಂಬಾರ್ ಚಟ್ನಿ ತಿಂತಿದಿರಲ್ಲ ಅಂತ. ಯಾಕೋ ಇವತ್ತು ನೀರ್ದೋಸೆ ಮಾಡಿಲ್ವಾ?
4: ಇಲ್ಲ ಮೇಡಮ್.
1: ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ನಡ ಪದಗಳ ಆಟವನ್ನ ಆಡಿಸ್ತಾ ಇದ್ದೆ. ನಿಮಗೆ ಮೊದಲು ವಿರುದ್ಧಾರ್ಥಕ ಪದವನ್ನ ನೀಡ್ತಿದ್ದೀನಿ. ಕಾಲ ಅನ್ನೋ ಪದಕ್ಕೆ ವಿರುದ್ಧಾರ್ಥಕ ಪದ ಏನು ಸರ್?
4: ಕಾಲ. ವಿರುದ್ಧನಾ?
1: ಹೌದು.
4: ಕಾಲ ಅಂದ್ರೆ ವರ್ಷ ಎಲ್ಲ ಆಗುತ್ತೆ.
1: ನಾನು ಕೇಳ್ತಿದ್ದು ವಿರುದ್ಧಾರ್ಥಕ ಪದ.
4: ಕಾಲ.
1: ಕಾಲಕ್ಕೆ ವಿರುದ್ಧಾರ್ಥಕ ಪದ ಅಕಾಲ. ಈಗ ನೀವು ಕೇಳಿರ್ಬೋದು ಅಕಾಲಿಕವಾಗಿ ಸಂದರ್ಭ ಆಯ್ತು ಅಂತ ಹೇಳ್ತಾರೆ, ಇಲ್ಲ ಕಾಲ್ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆ ಆಯ್ತು ಅಂತಾರೆ. ಸರಿಯಾಗಿ ಆಗದೆ ಇರೋದನ್ನ ಅಕಾಲ ಅಂತ ಕರೀತಾರೆ. ಓಕೆನಾ? ಸೊ ಈಗ ಸಮಾನಾರ್ಥಕ ಪದವನ್ನ ಹೇಳ್ಬೇಕು ನೀವು. ತಯಾರಿದ್ದೀರಾ? ಓಕೆ, ನಿಮಗೆ ಸಿಗ್ತಾ ಇರುವಂತಹ ಸಮಾನಾರ್ಥಕ ಪದ ಯಾವ್ದಪ್ಪ ಅಂದ್ರೆ ನಯನ ಅನ್ನೋ ಪದಕ್ಕೆ ಒಂದು ಸಮಾನಾರ್ಥಕ ಪದ ಹೇಳಿ ಸರ್.
4: ನಯನ. ಹೊಳಪು.
1: ಹೊಳಪುನ? ನಯನ ಅಂದ್ರೆ ಏನು ಸರ್?
4: ನಯನ ಅಂದ್ರೆ ಮುಖ ಅಲ್ಲ ಮೇಡಮ್?
1: ಅಲ್ಲ ಸರ್.
4: ನಯನ ವಿರುದ್ಧ ಪದವ?
1: ಸಮಾನಾರ್ಥಕ ಪದ ಸರ್.
4: ನಯನ ಕಣ್ಣು.
1: ಕಣ್ಣು, ನೇತ್ರ. ಮರ್ಕೊಂಬಿಟ್ರಾ?
4: ಹೌದು ಮೇಡಮ್.
1: ಸ್ಕೂಲಿಂದ ಪಾಠ ಸ್ಕೂಲಿಗೆ ಬಿಟ್ಟು ಬಂದ್ಬಿಟ್ರಾ?
4: ಹೌದೌದು.
1: ಓಕೆ, ಈಗ ಒಂದು ಪ್ರಾಸ ಪದ ಹೇಳಿ ಆಯ್ತಾ? ಆತ ಅನ್ನೋ ಪದಕ್ಕೆ ಪ್ರಾಸ ಪದ ಏನು?
4: ಯಾವ್ದು ಮೇಡಮ್? ಆಟ.
1: ಆತ. ಆತ. ಸರಿಯಾದ ಉತ್ತರ. ಫೈನಲಿ ಸರಿಯಾದ ಉತ್ತರ ನೀಡಿದ್ರಿ. ನಿಮಗೆ ಒಂದು 30 ಮಾರ್ಕ್ಸ್, 20 ಮಾರ್ಕ್ಸ್ ಕೊಡ್ತೀನಿ. 10 ಮಾರ್ಕ್ಸ್ ಹೋಯ್ತು. ನೆಕ್ಸ್ಟ್ ಟೈಮ್ ನೀಟಾಗಿ ಕಲ್ತ್ಕೊಬರ್ಬೇಕು. ಓಕೆನಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಎಸ್, ರಾಘವೇಂದ್ರ ಸರ್ ಕರೆ ಮಾಡಿ ಸರಿಯಾದ ಉತ್ತರವನ್ನು ನೀಡೋಕೆ ಪ್ರಯತ್ನಿಸಿದ್ರು. ಸೊ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವ? ಹಲೋ.
5: ನಮಸ್ಕಾರ ಮೇಡಮ್.
1: ನಮಸ್ಕಾರ ಸರ್, ಹೇಗಿದ್ದೀರಿ?
5: ಆರಾಮದೇವ್ರಿ ಮೇಡಮ್. ನೀವು ಆರಾಮಿದ್ದೀರಿ?
1: ನಾವು ಚಲೋ ಇದೀವ್ರಿ. ಆಯ್ತೇನ್ರಿ ತಿಂಡಿ?
5: ಇನ್ನೂ ಇಲ್ರಿ ಮೇಡಮ್, ಇವತ್ತು ಸೋಮವಾರ ಉಪವಾಸ ರೀ. ಮನಿ ಕೆಲಸ ನಡೆದೈತ್ರಿ, ಮನಿ ಕೆಲಸಗಾರ ಬಂದಾರ, ಹಂಗಾಗಿ ಇನ್ನು ಸ್ನಾನೇ ಮಾಡಿಲ್ರಿ ಮೇಡಮ್.
1: ಓಹೋ, ಓಕೆ ಓಕೆ, ಮನೆ ಕಟ್ತಾ ಇದ್ದೀರಾ ಸರ್?
5: ಹೌದ್ರಿ ಮೇಡಮ್.
1: ಓಕೆ, ಗ್ರೂಪ್ ಪ್ರವೇಶಕ್ಕೆ ಬರೋದೇ ಹಂಗಾದ್ರೆ?
5: ಬರ್ಲೇಬೇಕ್ರಿ.
1: ಓಕೆ ಓಕೆ ಸರ್, ಬರುವ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ನಡ ಪದಗಳ ಆಟವನ್ನ ಆಡಿಸ್ತಾ ಇದೆ. ನಿಮಗೆ ಮೊದಲನೇದಾಗಿ ಪ್ರಾಸ ಪದ ನೀಡ್ತಾ ಇದ್ದೀನಿ.
5: ನಮಗೊಂದ್ ಸ್ವಲ್ಪ ಓದಿಲ್ ಗೊತ್ತಾಗಲ್ಲ, ಸರಳ ಇದ್ದು
1: ಪರವಾಗಿಲ್ಲರಿ. ಆಡು ಭಾಷೆಯಲ್ಲಿ ಬಳಸುವಂತ ಪದಗಳನ್ನೇ ಕೇಳ್ತೀನಿ. ಓಕೆನಾ? ಚರಕ ಅನ್ನೋ ಪದಕ್ಕೆ ಒಂದು ಪ್ರಾಸ ಪದ ಹೇಳಿ ಸರ್.
5: ಚರಕ.
1: ಸಮಾನಾರ್ಥಕ ಪದ ಅಲ್ಲ, ಪ್ರಾಸ ಪದ ಅಂದ್ರೆ ಅದು ಒಂದೇ ತರ ಪದಗಳು ಬರುತ್ತೆ.
5: ಚರಕ ಮತ್ತು ಕರಕ ಬರ್ತೈತೆ ಅಂದ್ರೆ ಮೇಡಮ್?
1: ಕರಕ ಬರಲ್ರಿ, ನರಕ ಬರತ್ರಿ.
5: ನರಕ.
1: ಹೌದಲ್ಲ?
5: ಚರಕ ನರಕ.
1: ಈಗ ಗೌರವ ಅನ್ನೋ ಪದಕ್ಕೆ ವಿರುದ್ಧಾರ್ಥಕ ಪದ ಹೇಳಿ ಸರ್.
5: ಅಗೌರವ.
1: ಎಸ್, ಸರಿಯಾದ ಉತ್ತರ. ಈಗ ಸಮಾನಾರ್ಥಕ ಪದ ಹೇಳ್ಬೇಕಾಯ್ತಾ? ಆಧಾರ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ಏನು ಸರ್?
5: ಆಧಾರ. ಆಸರೆ.
1: ಆಸರೆ, ಆಶ್ರಯ, ಎರಡು ಆಗುತ್ತೆ. ನೋಡಿ, ಬರಲ್ಲ ಬರಲ್ಲ ಅಂತ ಹೇಳಿ ಸರಿಯಾದ ಉತ್ತರ ನೀಡಿದ್ರಲ್ಲ.
5: ಎಲ್ಲ ನಿಮ್ದು ಆಶೀರ್ವಾದ ರೀ ಮೇಡಮ್.
1: ಅಯ್ಯೋ ದೇವ್ರೆ,
5: ಕೇಳ್ತಾ ಕೇಳ್ತಾನೆ ಬರ್ಲಾಕತ್ತವ್ರಿ. ಈಗ ಹೇಳ್ತಾರಲ್ರಿ, ಅವ್ರಿಗೆ ಕೇಳ್ದಂಗೆ ಹಿಂಗೆ ಇರ್ಬೋದು ಅಂತ ಹೇಳ್ಕೇಶಿ ಸುಮ್ ಹಂಗ ಅಂದಾಜ ಹೇಳ್ಬಿಟ್ಟಿರ್ತೇವ್ರಿ. ಏನು ಗೊತ್ತಿರಲ್ರಿ ಮೇಡಮ್, ಇವ್ರನ್ನ ಕೇಳೇ ಕಲೀಲಾಕತ್ತೇವ್ರಿ ನಿಮ್ಮಿಂದಾನೆ.
1: ಅಂದಾಜ ಹೇಳಿದ್ರೆ ಸರಿಯಾದ ಉತ್ತರ ಇದೆಯಲ್ಲ.
5: ಮತ್ತು ನೀವು ಗುರುಗಳು ರೀ ಮೇಡಮ್ ನನ್ನ ಪಾಲಿಗಂತೂ.
1: ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಈ ಒಂದು ಅಭಿಮಾನಕ್ಕೆ ನಾವು ಅಭಿನಂದನೆಗಳನ್ನ ತಿಳಿಸ್ತೀವಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
5: ನೀಡುವಂತ ಮಾಧ್ಯಮಕ್ಕೆ ನಾವು ಅಭಿಮಾನ ಇಡಲೇಬೇಕಲ್ರಿ ಮೇಡಮ್.
1: ಖಂಡಿತ ಖಂಡಿತ ಸರ್,
5: ಅವಕಾಶಕ್ಕೆ ಧನ್ಯವಾದ. ನಮಸ್ಕಾರ ಮೇಡಮ್.
1: ನಮಸ್ಕಾರ ಸರ್. ಓಕೆ, ರಮೇಶ್ ಸರ್ ಕರೆ ಮಾಡಿದ್ರು. ಹಾಗಿದ್ರೆ ಬೇಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಕನ್ನಡ ಪದಗಳ ಆಟವನ್ನ ಮುಂದುವರಿಸ್ತೀನಿ. ಆದ್ರೆ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ ತಗೊಳ್ಳೋ ಸಮಯ ಬಂದಿದೆ. ಸೊ ಲೆಟ್ಸ್ ಟೇಕ್ ಎ ಒನ್ ಮೋರ್ ಬ್ರೇಕ್. ನೀವು ಕೇಳ್ತಾ ಇರೋದು ಬೇಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಹಾಗೆ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
9: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
8: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
9: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
8: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
9: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನ ಬಿಂದಾಸ್ ನಡೆಸ್ಕೊಡ್ತಾ ಇರೋದು, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಸೊ ಪ್ರೀತಿಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕನ್ನಡ ಪದಗಳ ಆಟವನ್ನ ಆಡಿಸ್ತಾ ಇದೆ. ಕನ್ನಡ ಪದಗಳು ಎಷ್ಟು ಕೇಳಿದ್ರು ಕೂಡ ಸಾಲಲ್ಲ, ಕಿವಿಗೆ ತಂಪನ್ನ ನೀಡುತ್ತೆ. ಹೀಗಿರುವಾಗ ಕನ್ನಡ ಪದಗಳ ಹೊಸ ಹೊಸ ಬಳಕೆ ಏನಿದೆ, ಕನ್ನಡದ ಮೇಲಿರುವಂತಹ ಅಭಿಮಾನವನ್ನ ಇನ್ನಷ್ಟು ಹೆಚ್ಚಿಗೆ ಮಾಡುವಂಥದ್ದು. ಹಾಗಾಗಿ ಇವತ್ತು ಕನ್ನಡ ಪದಗಳ ಆಟಗಳನ್ನ ತಗೊಂಡಿದ್ದೀನಿ. ಅದರಲ್ಲೂ ಪ್ರಾಸಪದ ಕೇಳುವಾಗ ಖುಷಿ ಆಗುತ್ತೆ. ಇನ್ನು ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದ, ಇವುಗಳ ಬಗ್ಗೆ ಆಟವನ್ನು ಆಡಿಸ್ತಾ ಇದೆ. ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ನಮ್ಮ ಸಂಖ್ಯೆ 9686096279 ಸಂಖ್ಯೆ ಮತ್ತೊಮ್ಮೆ 9686096279. ಈ ಸಂಖ್ಯೆಗೆ ಕರೆಯನ್ನ ಮಾಡಿ ಅಂತ ತಿಳಿಸ್ತಾ. ಸೊ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳುವ. ಹಲೋ,
10: ನಮಸ್ತೆ ಮೇಡಮ್.
1: ನಮಸ್ತೆ ಮೇಡಮ್, ಹೇಗಿದ್ದೀರಾ?
10: ಅವಲಕ್ಕಿ
1: ಪವಲಕ್ಕಿ ಕಾಂಚನ ಮೆನ ಮೆನ. ಇವತ್ತು ನಮ್ಮ ಮನೆಯಲ್ಲಿ ಅವಲಕ್ಕಿಯ ಅಕ್ಕ ಚಿತ್ರಾನ್ನ.
10: ಅವಲಕ್ಕಿ ಪವಲಕ್ಕಿ ಹೇಳ್ಬೇಕ್ರಿ, ನನಗ್ ಯಾವ ಪದ ಕೊಡ್ತೀರಿ? ಸರಳವಾಗಿದ್ದು ಕೊಡೋದ್ರಿ ನನಗ್.
1: ಕಂಡೀಷನ್ಸ್ ಎಲ್ಲ ಅಪ್ಲೈ ಇಲ್ಲ ಇಲ್ಲಿ, ಎಲ್ಲರಿಗೂ ಕೊಡೋ ಪದನೇ ನಿಮಗೂ ಕೊಡೋದು. ಓಕೆನಾ? ಓಕೆ. ನಿಮಗೆ ಮೊದಲನೇದಾಗಿ ಸಮಾನಾರ್ಥಕ ಪದವನ್ನ ಕೇಳ್ತಾ ಇದ್ದೀನಿ. ಬಲ ಅನ್ನೋ ಪದಕ್ಕೆ ಒಂದು ಸಮಾನಾರ್ಥಕ ಪದ ಏನು? ಬಲ, ಬಲ, ಭೀಮನ ಬಲ ಕೇಳಿಲ್ವಾ?
10: ಬಲ, ಬಲ, ಬಲ. ಅದಕ್ಕೆ ಏನಂತಾರಿ?
1: ಏನಂತಾರ್ರಿ ಸಮಾನಾರ್ಥಕ ಪದ ಹೇಳ್ರಿ. ಎಷ್ಟು ಬಲವಂತ ಇದನ್ ನೋಡು ಇವನ ಅಂತ ಹೇಳಲ್ವೇನೋ? ಶಕ್ತಿ ಸರಿಯಾದ ಉತ್ತರ ಐತ್ರಿ. ಶಕ್ತಿ ಮತ್ತೆ ಸಾಮರ್ಥ್ಯ ಎರಡು ಕೂಡ ನಡೀತೈತ್ರಿ.
10: ಹೌದ್ರಿ, ಶಕ್ತಿ ಅಂತ ಕರಿತೀರಿ ಬಲ ಅಂದ್ರ.
1: ಹೌದು. ಈಗ ಒಂದು ವಿರುದ್ಧಾರ್ಥಕ ಪದ ಹೇಳ್ಬೇಕು, ಓಕೆನಾ?
10: ಹೇಳ್ರಿ.
1: ಕಲ್ಮಶ ಅನ್ನೋ ಪದಕ್ಕೆ ವಿರುದ್ಧಾರ್ಥಕ ಪದ ಏನು?
10: ಕಲ್ಮಶ ಅದಕ್ಕೆ
1: ತುಂಬಾ ಹತ್ರ ಇದ್ದೀರಾ, ಬೇಗ ಹೇಳಿ. ಕಲ್ಮಶ ಅದರಲ್ಲೇ ಸ್ವಲ್ಪ ಉತ್ತರನೂ ಇದೆ.
10: ಕಲ್ಮಶ
1: ನಿಷ್ಕಲ್ಮಶ, ಸ್ವಲ್ಪನೂ ಕಲ್ಮಶ ಇಲ್ದೇ ಇರೋರ್ಗೆ ನಿಷ್ಕಲ್ಮಶವಾದವರು ಅಂತ ಕರೀತಾರೆ. ಈಗ ನೀವು ಪ್ರಾಸಪದ ಹೇಳಬೇಕು. ರಚನ ಅನ್ನೋ ಪದಕ್ಕೆ ಒಂದು ಪ್ರಾಸಪದ ಹೇಳಿ.
10: ರತನ.
1: ರಚನ.
10: ರಕ್ಷಣ.
1: ರಚನ.
10: ರಕ್ಷಣ.
1: ರಕ್ಷಣ ಅಲ್ಲ ಮೇಡಮ್, ರಚನ. ರಚನ. ರಚನ.
10: ಸಾಕ್ರಿ ಮೇಡಮ್, ನಮಸ್ಕಾರ.
1: ಯಾಕ್ರಿ ಮೇಡಮ್ ಗೊತ್ತಾಗ್ಲಿಲ್ಲೇನ?
10: ಗೊತ್ತಾಗ್ಲಿಲ್ಲರಿ. ಅದು ಏನಾಗ್ತದ್ರಿ, ಪೈಲನೇ ಗೊತ್ತಿರ್ತೈತಿ ನನಗೆ, ನನಗೆ ಗೊತ್ತಾಗಂಗಿಲ್ಲ ಅಂತೇಳಿ ಆದ್ರೂ ಮನ್ಸು ಕೇಳಂಗಿಲ್ಲ.
1: ಪರವಾಗಿಲ್ಲ. ರಚನಾ ಅನ್ನೋ ಪದಕ್ಕೆ ಪ್ರಾಸಪದ ವಚನ, ಓಕೆನಾ? ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಎಸ್, ನೆಕ್ಸ್ಟ್ ಕರೆ ಸಿದ್ಧವಾಗಿದೆ, ಯಾರು ಕೇಳೋಣ? ಹಲೋ.
11: ಹಲೋ ಮೇಡಮ್, ನಮಸ್ಕಾರ.
1: ನಮಸ್ಕಾರ ರೀ ಮೇಡಮ್.
11: ಆರಾಮಿದ್ದೀರಿ ಮೇಡಮ್?
1: ನಾನು ಆರಾಮಿದ್ದೀನಿ, ನೀವು?
11: ನಾವು ಕೂಡ ಆರಾಮಿದ್ದೀವಿ ಮೇಡಮ್.
1: ಆಯ್ತಾ ಟಿಫನ್?
11: ಆಯ್ತು ಮೇಡಮ್.
1: ಏನ್ ತಿಂಡಿ?
11: ಇನ್ನ ಊಟ ಮಾಡ್ಬೇಕ್ರಿ ಮೇಡಮ್, ಇವತ್ತು ನಾಷ್ಟ ಏನ್ ಮಾಡಿಲ್ಲ, ಚಪಾತಿ ಮತ್ತೆ ಪಲ್ಯ ಮಾಡಿವ್ರಿ ಮೇಡಮ್, ಬದ್ನಿಕಾಯಿ ಪಲ್ಯ ಚಪಾತಿ.
1: ಓಕೆ, ಈಗ ನಿಮಗೆ ಮೊದಲನೇದಾಗಿ ಪ್ರಾಸಪದವನ್ನ ಕೇಳ್ತೀನಿ, ಅದಕ್ಕೆ ಉತ್ತರವನ್ನ ನೀಡಬೇಕು.
11: ಪ್ರಾಸಪದ ಕೇಳ್ರಿ ಮೇಡಮ್.
1: ಊರು ಅನ್ನೋ ಪದಕ್ಕೆ ಪ್ರಾಸಪದ ಏನು ಮೇಡಮ್?
11: ಊರು ರೀ. ಊರು ಗೀರು.
1: ಊರು ಗೀರುನು ಆಗತ್ತೆ, ಬೀರುನು ಆಗತ್ತೆ. ಓಕೆನಾ? ಸೊ ಈಗ ರಮಣೀಯ ಅನ್ನೋ ಪದಕ್ಕೆ ಒಂದು ಸಮಾನಾರ್ಥಕ ಪದ ಹೇಳಿ.
11: ರಮಣೀಯ. ಸುಂದರವಾದ.
1: ಸುಂದರವಾದದ್ದು, ಚೆಲುವಾಗಿರುವಂತದ್ದು ಅಂತ ಕೂಡ ಕರೀತಾರೆ. ಓಕೆನಾ? ಈಗ ವಿರುದ್ಧಾರ್ಥಕ ಪದ. ಚೇತನ ಅನ್ನೋದಕ್ಕೆ ಒಂದು ವಿರುದ್ಧಾರ್ಥಕ ಪದ ಹೇಳಿ.
11: ಚೇತನ. ಅಚೇತನ ಆಗುತ್ತ.
1: ಸರಿಯಾದ ಉತ್ತರ ಆಯ್ತು ನೋಡ್ರಿ, ಮೂರಕ್ ಮೂರು ಸರಿಯಾದ ಉತ್ತರ ನೀಡಿದ್ರಿ.
11: ಹ್ಞೂ ರೀ ಮೇಡಮ್.
1: ಸೂಪರ್ ಹ್ಯಾಟ್ರಿಕ್ ವಿನ್ನರ್.
11: ಮತ್ತೆ ಸಾಲಿಗೆ ಹೋದಷ್ಟು ಖುಷಿ ಆಯ್ತಲ್ರಿ ಮೇಡಮ್. ಬರ್ತಾವಲ್ರಿ, ಹ್ಞೂ ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದ, ಅವೆಲ್ಲ
1: ಪ್ರಾಸಪದಗಳು.
11: ಸ್ಕೂಲಿಗೆ ಹೋದಷ್ಟು ಖುಷಿ ಆಯ್ತು ನೋಡ್ರಿ ಮೇಡಮ್, ಅವಾಗಿನ ಒಳ್ಳೆ ನೆನಪಿಗೆ ಬರ್ತಾವ.
1: ಖಂಡಿತ ಖಂಡಿತ ಮೇಡಮ್, ಒಮ್ಮೆ ಎಲ್ರು ಶಾಲೆ ಕರ್ಕೊಂಡು ಹೋಗ್ತಾ ಇದೀನಿ.
11: ಹಾರಿ ಮೇಡಮ್,
1: ಥ್ಯಾಂಕ್ ಯು ಸೋ ಮಚ್ ರೀ ಮೇಡಮ್ ಕರೆ ಮಾಡಿದಕ್ಕ. ನಮಸ್ಕಾರ. ಸುಮಿತ್ರ ಮೇಡಮ್ ಕರೆ ಮಾಡಿದ್ರು, ಎಲ್ಲವೂ ಕೂಡ ಸರಿಯಾದ ಉತ್ತರವನ್ನು ನೀಡಿದ್ರು. ಹಾಗೆ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವ? ಹಲೋ.
12: ಹಲೋ ಮೇಡಮ್, ಗುಡ್ ಮಾರ್ನಿಂಗ್. ಅರ್ಪಿತಾ.
1: ವೆರಿ ಗುಡ್ ಮಾರ್ನಿಂಗ್. ಯಾರಿದು?
12: ರೇಖಾ ಅಂತ, ಕೃಷಿ ನಗರ.
1: ರೇಖಾ ಮೇಡಮ್ ಅವರು?
12: ಬೆಳಗ್ಗೆಯಿಂದ ಕಾಲ್ ಮಾಡ್ತಾ ಇದ್ದೀನಿ.
1: ಇವಾಗ ಸಿಕ್ತಾ?
12: ಇವಾಗ ಸಿಕ್ತು, ಖುಷಿ ಆಯ್ತು ಮೇಡಮ್ ಹೇಳಿ.
1: ಓಕೆ, ಏನ್ ಮಾಡುದು ಮೇಡಮ್, ಎಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇರ್ತಾರಲ್ವಾ?
12: ಅಲ್ಲ, ಹೌದು ಹೌದು ಹೌದು, ಕಷ್ಟ ಹೌದು.
1: ಸೊ ಮೇಡಮ್, ಈಗ ನಿಮಗೆ ಮೊದಲನೇದಾಗಿ ವಿರುದ್ಧಾರ್ಥಕ ಪದವನ್ನ ಕೇಳ್ತೀನಿ, ಅದಕ್ಕೆ ಉತ್ತರ ನೀಡಿ. ಓಕೆನಾ?
12: ಓಕೆ ಮೇಡಮ್.
1: ತೇಲು ಅನ್ನೋ ಪದಕ್ಕೆ ವಿರುದ್ಧಾರ್ಥಕ ಪದ ಏನು?
12: ತೇಲು. ಮುಳುಗು.
1: ಮುಳುಗು, ಸರಿಯಾದ ಉತ್ತರ. ಈಗ ಸಮಾನಾರ್ಥಕ ಪದ ಹೇಳಬೇಕು.
12: ಓಕೆ.
1: ತಳಮಳ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ಏನು?
12: ಕಳವಳ.
1: ಕಳವಳ, ಅದು ನೀವ್ ಹೇಳ್ತಾ ಇರೋದು ಪ್ರಾಸಪದ ಆಗತ್ತೆ. ತಳಮಳ ಅನ್ನೋ ಪದಕ್ಕೆ ಸರಿಯಾದ ಸಮಾನಾರ್ಥಕ ಪದ ಏನು?
12: ತಳಮಳ ಅಂದ್ರೆ ಸಮಾನಾರ್ಥಕ ಪದ.
1: ಸ್ವಲ್ಪ ಹತ್ರದಲ್ಲಿ ಇದ್ದೀರಾ?
12: ಗೊಂದಲ.
1: ಗೊಂದಲ ಆಗಲ್ಲ, ಆತಂಕ ಆಗತ್ತೆ.
12: ಆತಂಕ. ಓಕೆ ಓಕೆ.
1: ಆತಂಕ
12: ಇದೀವಲ್ಲ, ಆತಂಕ.
1: ಆತಂಕ ಹಾಗೆ ಭಯ ಆಗತ್ತೆ. ಓಕೆನಾ? ಈಗ ಪ್ರಾಸಪದ ಹೇಳ್ಬೇಕು. ರನ್ನ ಅನ್ನೋ ಪದಕ್ಕೆ ಒಂದು ಪ್ರಾಸಪದ ಹೇಳಿ.
12: ಪೊನ್ನ.
1: ಪೊನ್ನ. ಚಿನ್ನ.
12: ಚಿನ್ನ. ಓಕೆ,
1: ಎಲ್ಲವೂ ಆಗುತ್ತೆ. ಓಕೆ, ಒಳ್ಳೆ ಪ್ರಯತ್ನ ಪಟ್ರಿ ರೇಖಾ ಅವರೇ, ಥ್ಯಾಂಕ್ ಯು ಸೋ ಮಚ್.
12: ಖುಷಿ ಆಯ್ತು, ಚೆನ್ನಾಗಿದೆ ಪ್ರೋಗ್ರಾಮ್, ಇವತ್ತಿನ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಡಮ್.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
12: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್.
1: ಬಾಯ್. ಎಸ್, ರೇಖಾ ಅವ್ರು ಕರೆ ಮಾಡಿದ್ರು, ಒಳ್ಳೆ ಕಾನ್ಸೆಪ್ಟ್ ಅಂತ ಕೂಡ ಹೇಳ್ತಿದ್ರು. ನಮ್ಮ ಕೇಳುವರಿ ಕಾನ್ಸೆಪ್ಟ್ ಇಷ್ಟ ಆದ್ರೆ ನಮಗೊಂದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಯಾಕಂದ್ರೆ ನಿಮಗಾಗಿನೇ ಈ ಒಂದು ಕಾರ್ಯಕ್ರಮ ನಡೆಸುವಂತದ್ದು. ಸೊ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳುವ? ಹಲೋ. ಓಕೆ, ಕರೆ ಕಟ್ ಆಯ್ತು. ಮತ್ತೊಂದು ಕರೆ ಸಿದ್ಧವಾಗಿದೆ, ಅವ್ರನ್ನ ಕೇಳೋಣ, ಮಾತಾಡ್ಸೋಣ. ಹಲೋ.
13: ನಮಸ್ತೆ ಮೇಡಮ್.
1: ನಮಸ್ತೆ.
13: ಮೂರನೇ ಪೀರಿಯಡ್ ಮುಗಿಯಾಕ ಬಂದಿನ್ ಶಾಲೆಗೆ ಬಂದಂಗ ಆಯ್ತು ಮೇಡಮ್. ನಾವು
1: ಮೂರನೇ ಪೀರಿಯಡ್ ಮುಗ್ದಾಗ ಬಂದಾಗ ಶಾಲೆಗೆ ಬಂದ್ರೇನ್ರಿ?
13: ಹಾ ರೀ, ಶಾಲೆಗಂತೂ ಪೂರ್ಣ ದಡ್ರಿ ಮೇಡಮ್.
1: ಯಾಕ್ರಿ ಲೇಟ್ ಆಗಿ ಬಂದ್ರಿ?

0: ಲೇಟಾಗಿ ದಡ್ತಾನ್ರಿ ಮೇಡಮ್, ಹೊಡಿತಾರಂತೇಳಿ ಭಯ ರೀ ಮೇಡಮ್.
1: ಹೊಡಿತಾರೆ ಅಂತ ಲೇಟಾಗಿ ಬಂದ್ರಿ, ಈಗೇನು ಹೊಡಿಯಲ್ಲ ಅನ್ಕೊಂಡಿದ್ರೇನು?
0: ಈಗ ಮತ್ತೆ ಹೊಡ್ಸ್ಕೊಳ್ಳೋದ್ರಿ ಮೇಡಮ್.
1: ಲೇಟಾಗಿ ಬಂದ್ರೆ ಪನಿಷ್ಮೆಂಟ್ ಇದ್ದಿದ್ದೆ. ರಮೇಶ್ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಗಿದೆ ಅಲ್ಲ?
0: ಹೌದು ಮೇಡಮ್, ಸ್ವಲ್ಪ ಸರಳ ಇದ್ದಿದ್ರ ಹೇಳ್ತೀನಿ ಇಲ್ಲ ಅಂತಂದ್ರಿ ಮೇಡಮ್.
1: ಪರವಾಗಿಲ್ಲ, ಪ್ರಯತ್ನ ಪಡಿ, ಓಕೆನಾ? ನಿಮಗೀಗ ಮೊದಲು ಪ್ರಾಸಪದವನ್ನ ಕೇಳ್ತಾ ಇದ್ದೀನಿ. ರವಿ ಅನ್ನೋ ಪದಕ್ಕೆ ಒಂದು ಪ್ರಾಸಪದ ಹೇಳಿ ಸರ್.
0: ರವಿ ಶಶಿ
1: ಸರ್, ಸಮಾನಾರ್ಥಕ ಪದ ಬೇರೆ, ಪ್ರಾಸಪದ ಬೇರೆ. ಪ್ರಾಸಪದ ಅನ್ನುವಾಗ ಒಂದೇ ರೀತಿಯ ಪದಗಳು ಬರುವಂತದ್ದು.
0: ರವಿ ರೀ ಮೇಡಮ್?
1: ಹೌದ್ರಿ.
0: ರವಿ ಗಿವಿ?
1: ಹಾ, ರವಿಗೆ ಕವಿ ಆಗತ್ರಿ.
0: ರವಿ ಗಿವಿ ಕವಿ ಬರುತ್ತೆ ಮೇಡಮ್.
1: ಹೌದು. ಸೊ ಈಗ ವಿರುದ್ಧಾರ್ಥಕ ಪದ ಕೇಳ. ನಿಶ್ಚಿತ ಅನ್ನೋ ಪದಕ್ಕೆ ಒಂದು ವಿರುದ್ಧಾರ್ಥಕ ಪದ ಹೇಳಿ ಸರ್.
0: ಅನಿಶ್ಚಿತ.
1: ಅನಿಶ್ಚಿತ, ಸರಿಯಾದ ಉತ್ತರ. ಈಗ ಸಮಾನಾರ್ಥಕ ಪದ, ಓಕೆನಾ? ಸಾಹಸಿ ಅನ್ನೋ ಪದಕ್ಕೆ ಒಂದು ಸಮಾನಾರ್ಥಕ ಪದ ಹೇಳಿ ಸರ್.
0: ಅಸಾಹಸಿ
1: ಸರ್, ವಿರುದ್ಧಾರ್ಥಕ ಅಲ್ಲ ಸಮಾನಾರ್ಥಕ. ಅಸಾಹಸಿ ನೀವು ವಿರುದ್ಧಾರ್ಥಕ ಹೇಳ್ತಿದ್ದೀರಾ.
0: ಸಾಹಸಿ ಅಂದ್ರೆ ಸಾಧಕ ಮೇಡಮ್.
1: ಸಾಧಕ ಬರಲ್ಲ, ಸಾಹಸಿ ಅಂದ್ರೆ ಬೇರೆ ಬರುತ್ತೆ.
0: ಹೌದ್ರಿ ಮೇಡಮ್.
1: ಹಾ, ಯುದ್ಧ ಭೂಮಿಯಲ್ಲಿ ಈ ಪದವನ್ನ ಹೆಚ್ಚಾಗಿ ಬಳಸ್ತಾರೆ.
0: ಹೌದ್ರಿ ಮೇಡಮ್.
1: ಹೌದು.
0: ಸಾಮರ್ಥ್ಯ ಮೇಡಮ್?
1: ಅಲ್ಲ, ಬಲಕ್ಕೆ ಸಾಮರ್ಥ್ಯ ಆಗತ್ತೆ. ಸಾಹಸಿ ಅಂದ್ರೆ ಶೂರ, ವೀರ, ಪರಾಕ್ರಮಿ ಆಗತ್ತೆ.
0: ಓಕೆ ಮೇಡಮ್.
1: ಹೌದಲ್ಲ?
0: ಹಾರೆ ಮೇಡಮ್.
1: ಓಕೆ ರೀ, ಒಳ್ಳೆ ಪ್ರಯತ್ನ ಪಟ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಅವಕಾಶಕ್ಕೆ ಧನ್ಯವಾದಗಳು ಮೇಡಮ್.
1: ಓಕೆ, ಎಸ್, ರಮೇಶ್ ಸರ್ ಕರೆ ಮಾಡಿದ್ರು. ಸೊ ಅವರು ಕೂಡ ಒಳ್ಳೆ ಪ್ರಯತ್ನ ಪಟ್ರು. ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ,
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಸರ್. ಸತೀಶ್ ಸರ್, ಆಯ್ತಾ ಟಿಫನ್? ಏನ್ ಟಿಫನ್ ಇವತ್ತು?
2: ದೋಸೆ, ಚಟ್ನಿ.
1: ದೋಸೆ,
2: ದೋಸೆ, ದೋಸೆ.
1: ಸೂಪರ್ ಸೂಪರ್ ಸರ್. ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಕೇಳ್ತಾ
1: ಇದ್ದೀರಾ.
2: ನಿನ್ನೆ ತುಂಬಾ ಚೆನ್ನಾಗಿತ್ತು ಮೇಡಮ್ ಇದು, ನಿನ್ನೆ ಕಾರ್ಯಕ್ರಮ.
1: ಹೌದಾ? ಆಯ್ತು ಆಯ್ತು ಸರ್. ನೋಡಿ, ಎಲ್ಲ ಕೇಳುಗರು ಅವ್ರವ್ರ ಪ್ರೀತಿಯಿಂದ ಹಾಡನ್ನು ಡೆಡಿಕೇಟ್ ಮಾಡ್ತಾ ಇದ್ರು.
2: ಹೌದು ಹೌದು ಹೌದು, ಚೆನ್ನಾಗಿತ್ತು ಒಂಥರ ಅದು. ಒಬ್ಬರೊಬ್ರಿಗೆ ಮತ್ತೆ ಒಬ್ರಿಂದ ಒಬ್ರಿಗೆ ಒಂದು ಒಂದು ಪರಿಚಯ, ಒಂದು ಒಂದೇನೋ ಒಂದು ಒಬ್ರ ಮೇಲೆ ಒಬ್ರು ಇದೊಂದು
1: ಬಾಂಧವ್ಯ ಬೆಳೆಯುತ್ತೆ.
2: ಹೌದು ಹೌದು ಮೇಡಮ್, ಚೆನ್ನಾಗಿತ್ತು.
1: ಖಂಡಿತ ಖಂಡಿತ ಸರ್. ಸೊ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯದ ಬಗ್ಗೆ ಮಾತಾಡೋಣವಾ? ಸಮರ ಅನ್ನೋ ಪದಕ್ಕೆ ಒಂದು ಸಮಾನಾರ್ಥಕ ಪದ ಹೇಳಿ ಸರ್.
2: ಸಮರ,
1: ಸಮರ,
2: ಸಮರ, ಯುದ್ಧ,
1: ಯುದ್ಧ, ಕದನ, ಎರಡು ಕೂಡ ಆಗತ್ತೆ. ಓಕೆ, ಈಗ ವಿರುದ್ಧಾರ್ಥಕ ಪದ. ಪೂರ್ಣ ಅನ್ನೋ ಪದಕ್ಕೆ ಒಂದು ವಿರುದ್ಧಾರ್ಥಕ ಪದ.
2: ಪೂರ್ಣ, ಅಪೂರ್ಣ.
1: ಅಪೂರ್ಣ, ಸರಿಯಾದ ಉತ್ತರ. ಈಗ ಪ್ರಾಸಪದ. ಹಳ್ಳಿ ಅನ್ನೋ ಪದಕ್ಕೆ ಒಂದು ಪ್ರಾಸಪದ.
2: ಯಾವ್ದ್ಯಾವ್ದು?
1: ಹಳ್ಳಿ.
2: ಹಳ್ಳಿ,
1: ಹೌದು.
2: ಹಳ್ಳಿ, ದಿಲ್ಲಿ.
1: ಸರ್, ವಿರುದ್ಧಾರ್ಥಕ ಪದ ಹೇಳ್ತಿದ್ದೀರಾ, ಪ್ರಾಸಪದ ಹೇಳಿ ಸರ್.
2: ಪ್ರಾಸ ಹೇಳ್ಬೇಕಲ್ಲ, ಹಳ್ಳಿ, ಪಟ್ಟಣ ಅಂದ್ಬೇಕ? ಏನದು,
1: ಏನಿದೆ ಪ್ರಾಸಪದ, ಯೋಚನೆ ಮಾಡಿ.
2: ಪ್ರಾಸ, ಹಳ್ಳಿ, ಹಳ್ಳಿ, ಸಂಗೊಳ್ಳಿ.
1: ಅಲ್ಲ ಸರ್, ಹಳ್ಳಿ, ಬಳ್ಳಿ.
2: ಹಳ್ಳಿ, ಬಳ್ಳಿ,
1: ಬಳ್ಳಿ ಆಗುತ್ತೆ
2: ಒಟ್ಟು. ಅದೇ ಅದೇ ಅದೇ
1: ಅದೇ ತರ ಬರ್ಬೇಕು.
2: ದಿಲ್ಲಿ, ಅದಕ್ಕೆ ದಿಲ್ಲಿ ಅನ್ನಲ್ಲ, ಪ್ರಾಸನ ಬರುತ್ತೆ ಈ ಕಡೆ.
1: ಪ್ರಾಸ ಪದಗಳು ಅನ್ನುವಾಗ ಒಂದೇ ರೀತಿಯ ಉಚ್ಚಾರಣೆ ಇರ್ಬೇಕು. ದಿಲ್ಲಿ ಅನ್ನುವಾಗ ಲಾಸ್ಟಿಗೆ ಲಾ ಬರುತ್ತಲ್ವಾ, ಆ ರೀತಿ. ಓಕೆ ಸರ್,
2: ದಿಲ್ಲಿ, ಲೀಲಿ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಓಕೆ, ಎಸ್, ಸತೀಶ್ ಸರ್ ಕರೆ ಮಾಡಿದ್ರು, ಒಳ್ಳೆ ಆನ್ಸರ್ ಮಾಡೋಕ್ಕೆ ನೀಡೋಕ್ ರೆಡಿ ಆಗಿದ್ರು. ಸೊ ನೆಕ್ಸ್ಟ್ ಕಾಲರ್ ಕೂಡ ರೆಡಿ ಇದ್ದಾರೆ, ಯಾರು ಕೇಳುವ? ಹಲೋ,
3: ಹಲೋ,
1: ನಮಸ್ತೆ.
3: ಹಲೋ,
1: ಕೇಳಿಸ್ತಾ ಇದೆಯಾ ಸರ್?
3: ನಮಸ್ತೆ ಮೇಡಮ್.
1: ಆಯ್ತಾ ಸರ್ ತಿಂಡಿ? ಆಫ್ ಮಾಡಿ ಸರ್, ಮತ್ತೆ ಕಾಲ್ ಕಟ್ ಮಾಡಿದ್ಮೇಲೆ ಮತ್ತೆ ಆನ್ ಮಾಡಿ, ಓಕೆನಾ? ಓಕೆ. ಸೊ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
3: ಕೇಳ್ತಾ ಇದ್ದೀನಿ ಮೇಡಮ್.
1: ಕೇಳ್ತಾ ಇದ್ದೀರಾ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮೊದಲನೇದಾಗಿ ಸಮಾನಾರ್ಥಕ ಪದವನ್ನ ಕೇಳ್ತೀನಿ, ಅದಕ್ಕೆ ನೀವು ಉತ್ತರವನ್ನ ನೀಡಬೇಕು. ಓಕೆ, ನಿಮ್ಮ ಮೊದಲನೇ ಪದ ಸಮಾನಾರ್ಥಕ ಪದ. ನೀರು ಅನ್ನೋ ಪದಕ್ಕೆ ಒಂದು ಸಮಾನಾರ್ಥಕ ಪದ ಹೇಳಿ ಸರ್.
3: ಉದಕ ಮೇಡಮ್.
1: ಉದಕ,
3: ನೀರಿಗೆ,
1: ನೀರಿಗೆ
3: ಉದಕ ಅಂತ.
1: ಸೂಪರ್. ಮತ್ತೆ ಇನ್ನೊಂದು ಪದ?
3: ಇನ್ನೊಂದು ಮಸ್ತ್ ಆಗಿದೆ ಮೇಡಮ್, ನೀರಿಗೆ.
1: ಅದೇ ಹೇಳಿ ಸರ್. ಮತ್ತೆ
3: ಜಲ,
1: ಜಲ ಹೇಳ್ತಾರೆ. ಓಕೆ, ಈಗ ಮತ್ತೆ ವಿರುದ್ಧಾರ್ಥಕ ಪದ ಹೇಳಿ, ಓಕೆನಾ? ಬಾಲ್ಯ ಅನ್ನೋ ಪದಕ್ಕೆ ಒಂದು ವಿರುದ್ಧಾರ್ಥಕ ಪದ.
3: ಮುಪ್ಪು,
1: ಮುಪ್ಪು. ವಾವ್, ಸರಿಯಾದ ಉತ್ತರ ಸರ್. ಓಕೆ, ಈಗ ನಮನ ಅನ್ನೋ

0: ಪದಕ್ಕೆ ಒಂದು ಪ್ರಾಸಪದ ಹೇಳಿ ಸರ್.
1: ನಮನ ಪ್ರಾಸಪದ.
0: ಹೌದು,
1: ಕವನ. ಕವನ ಮೇಡಮ್,
0: ಕವನ ಆಗತ್ತೆ, ಗಮನ ಆಗತ್ತೆ. ಓಕೆನಾ? ಸೊ ಸರಿಯಾಗಿ ಉತ್ತರವನ್ನ ನೀಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ.
1: ತಮಗೂ ಧನ್ಯವಾದಗಳು ಮೇಡಮ್.
0: ಓಕೆ, ಎಸ್, ನಮ್ಮ ಕೇಳುಗರು ಎಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತಾ ಇದಾರಲ್ವಾ. ಹೌದು, ನಿಜಕ್ಕೂ ಕೇಳಕ್ಕೆ ತುಂಬಾನೇ ಖುಷಿಯಾಗುತ್ತೆ. ಹಾಗಿದ್ರೆ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳಿ ತಿಳಿಯೋಣ. ಹಲೋ ಹಲೋ. ಓಕೆ, ಕರೆ ಕಟ್ ಆಯ್ತು. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ಒಳ್ಳೊಳ್ಳೆ ಪ್ರಯತ್ನವನ್ನ ನೀಡಿದ್ರು ಆನ್ಸರ್ ಮಾಡಕ್ಕೆ. ವಿಶೇಷವಾಗಿ ನಮ್ಮ ಕೇಳುಗರು ಕಾಲ್ ಸಿಗ್ತಿಲ್ಲ ಅಂತ ಮೆಸೇಜ್ ಮುಖಾಂತರ ಕೂಡ ಆನ್ಸರ್ ಮಾಡ್ತಿದ್ದಾರೆ. ಅದರಲ್ಲಿ ಶಾಂತಿನಿ ಮೇಡಮ್ ಅವರು ಸರಿಯಾದ ಉತ್ತರ ನೀಡಿದ್ದಾರೆ, ಸೋಮಶೇಖರ್ ಅವರು, ಹಾಗೆ ಸುಧಾ ಮೇಡಮ್ ಅವರು, ಜೊತೆಗೆ ಮೀನಾ ಮೇಡಮ್ ಅವರು ಸರಿಯಾದ ಉತ್ತರ ನೀಡಿದ್ದಾರೆ, ರಾಘವೇಂದ್ರ ಅವರು ಕೂಡ ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ಜೊತೆಗೆ ಒಂದು ಫೀಡ್ಬ್ಯಾಕ್ ಕೂಡ ಬಂದಿದೆ, ಈಗ ಪ್ರಸಾರ ಆಗ್ತಾ ಇರುವಂಥ ಪ್ರೋಗ್ರಾಮ್ ಸೂಪರ್ ಆಗಿದೆ ಅಂತ ಹೇಳಿ ಮಧುಕುಮಾರ್ ಸರ್ ಕಳಿಸಿದ್ದಾರೆ. ವಿಶೇಷವಾಗಿ ಇನ್ನು ಸವಿತಾ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ, ಪ್ರೋಗ್ರಾಮ್ ಚೆನ್ನಾಗಿ ಬರ್ತಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಸೊ ಲಾಸ್ಟ್ ಕಾಲರ್ ಒಬ್ರು ರೆಡಿ ಇದ್ದಾರೆ, ಯಾರು ಇಲ್ಲಿಂದ ಕರೆ ಮಾಡಿದ್ದಾರೆ ಕೇಳ್ಬಿಡೋಣ. ಹಲೋ
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ,
2: ಗುಡ್ ಮಾರ್ನಿಂಗ್.
0: ವೆರಿ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀರಾ? ನಾನು ಕೂಡ ಆರಾಮಿದ್ದೀನಿ. ಸೊ ಇವತ್ತು ನೀವು ಲಾಸ್ಟ್ ಕಾಲರ್ ಆಗಿದ್ದೀರಾ?
2: ಬಿಸಿನೋ ಬಿಸಿ ಗೆಸ್ಟ್ಗಳು, ಅದರಲ್ಲೂ ಕಾಲ್ ಮಾತ್ರ ಬಿಡಕ್ ಸಾಧ್ಯನೇ ಇಲ್ಲ.
0: ಮನೇಲಿ ಗೆಸ್ಟ್ ಇದ್ರು ಕಾಲ್ ಮಾಡ್ತಿರಲ್ಲ?
2: ಇದಾರೆ ಅಷ್ಟು ಗೆಸ್ಟ್ಗಳು ಡೈಲಿ, ಆದ್ರೂ ಅದ್ರಲ್ಲಿ ಸ್ಕೂಲಿಗೆ ಸೇರ್ಲೇಬೇಕು ಇವತ್ತು. ನಾನು
0: ಕೊನೆಗೂ ಅಡ್ಮಿಷನ್ ಸಿಕ್ತು ನೋಡಿ.
2: ಅಡ್ಮಿಷನ್ ಆಗ ಅಟೆಂಡೆನ್ಸ್ ಆಯ್ತು.
0: ಸೊ ಕಲ್ಪನಾ ಮೇಡಮ್, ಈಗ ಮೊದಲನೇದಾಗಿ ನಿಮಗೆ ವಿರುದ್ಧಾರ್ಥಕ ಪದವನ್ನ ಕೇಳ್ತೀನಿ, ಅದಕ್ಕೆ ಉತ್ತರವನ್ನು ನೀಡಬೇಕು.
2: ಹೇಳಿ ಮೇಡಮ್.
0: ಓಕೆನಾ?
2: ಮೇಡಮ್,
0: ಸೊ ನಿಮಗೆ ಕೇಳ್ತಾ ಇರುವಂತಹ ವಿರುದ್ಧಾರ್ಥಕ ಪದ ಭಯಂಕರ ಅನ್ನೋದಕ್ಕೆ ವಿರುದ್ಧಾರ್ಥಕ ಪದ ಏನು?
2: ಭಯಂಕರ. ಹೆದರಿಕೆ.
0: ವಿರುದ್ಧಾರ್ಥಕ ಪದ
2: ಭಯಂಕರ.
0: ಹೌದು
2: ಅಪ್ಪಜಿ, ಭಯಂಕರ ಅನ್ನಕ್ಕೆ ವಿರುದ್ಧಾರ್ಥಕ ಪದ ಏನಪ್ಪಜಿ?
3: ಭಯಂಕರ ಅನ್ನಕ್ಕ
0: ಯಾರಿಗೆ ಹೆಲ್ಪ್ ತಗೊಳ್ತಿದ್ರ?
2: ನಮ್ ತಂದೆ ತುಂಬಾ ಚೆನ್ನಾಗಿ
0: ಹೇಳ್ತಾರೆ. ಸಿಗ್ತಾ?
2: ಇಲ್ಲ ಇಲ್ಲ, ಅವ್ರಿಗೂ ನೆನ್ಪಾಗ್ತಿಲ್ಲ.
0: ಅಭಯಂಕರ.
2: ಭಯಂಕರ
0: ಗೊತ್ತಾಯ್ತಾ? ಸೊ ಒಂದು ಪ್ರಾಸಪದ, ಜಲ ಅನ್ನೋ ಪದಕ್ಕೆ ಒಂದು ಪ್ರಾಸಪದ ಹೇಳಿ.
2: ಜಲ. ಜಲ ಜಲ ನೆನ್ಪಾಗ್ತಿಲ್ಲ ಮೇಡಮ್.
0: ಜಲಕ್ಕೆ ಫಲ ಅಂತ ಹೇಳ್ತಾರೆ. ಜಲ ಫಲ ಅಂತ ಹೇಳ್ತಾರೆ.
2: ಲಾಸ್ಟ್ ಅಕ್ಷರ
0: ಒಂದೇ ತರ ಇರಬೇಕು. ಈಗ ಸಮಾನಾರ್ಥಕ ಪದ. ಶರದಿ ಅನ್ನೋ ಪದಕ್ಕೆ ಒಂದು ಸಮಾನಾರ್ಥಕ ಪದ ಹೇಳಿ.
2: ಶರದಿ.
0: ಶರದಿ
2: ಬೆಟ್ಟ
0: ಅಲ್ಲ.
2: ಅಲ್ಲ ಮೇಡಮ್. ಶರದಿ ಕಾಡು ಆಗುತ್ತೆ ಮೇಡಮ್.
0: ಸಮುದ್ರ.
2: ಸಮುದ್ರ.
0: ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕರೆ ಮಾಡಿದಕ್ಕೆ. ಎಸ್, ಸೊ ಇದರೊಂದಿಗೆ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ ಕೇಳುಗರೆ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು, ನನಗಂತೂ ತುಂಬ ಖುಷಿ ಆಯಿತು. ಸೊ ಯಾರ್ಯಾರಿಗೆ ಕರೆ ಸಿಕ್ಕಿಲ್ವೋ ಬೇಜಾರಾಗಬೇಡಿ, ನೆಕ್ಸ್ಟ್ ಕಾಲ್ ಮಾಡಿ ಕರೆ ಸಿಕ್ಕೇ ಸಿಗುತ್ತೆ. ಸಂಜೆ ಕೂಡ ಲೈವ್ ಕಾರ್ಯಕ್ರಮ ಇರುತ್ತೆ, ಸಂಜೆ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ತಿಳಿಸ್ತಾ. ಸೊ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಸೊ ಕರೆ ಮಾಡಿದಂತಹ ಪ್ರೀತಿಯ ಕೇಳುಗರು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಆತ್ಮೀಯ ಅಭಿನಂದನೆಗಳನ್ನ ತಿಳಿಸ್ತಾ, ಹಾಗೆ ಮಾಲಶ್ರೀವರಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯನ ಕೋರ್ತಾ, ಎಲ್ರಿಗೂ ಯಾರೆಲ್ಲ ಆಚರಿಸ್ಕೊಳ್ತಾ ಇದ್ರು ಬರ್ಡೇನ, ಅವರೆಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ಬರ್ತ್ಡೇ ತಿಳಿಸ್ತಾ. ನಾನು ಹೋಗಿ ಬರ್ತೀನಿ, ಯಾವಾಗ್ಲೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಭಾರತದ ಪ್ರತಿ ಎರಡನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
5: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
4: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.

0: ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986759661. ಸಂಖ್ಯೆ ಮತ್ತೊಮ್ಮೆ 9986759661.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಾನೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳ್ಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಹೇಳ್ತಾ ಇರುವಂತಹ ಕಥೆ ಆನೆ ಮತ್ತೆ ಗೆಳೆಯರ ಕಥೆ ಅನ್ನುವಂತಹ ಒಂದು ನೀತಿ ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಒಂಟಿ ಆನೆಯು ಸ್ನೇಹಿತರನ್ನ ಹುಡುಕುತ್ತಾ ಕಾಡಿನಲ್ಲಿ ನಡೆಯಿತು. ಆಗ ಅದು ಮರದ ಮೇಲೆ ಕುಳಿತಿದ್ದ ಕೋತಿಯನ್ನ ಗಮನಿಸಿತು. ಮತ್ತೆ, ನಾವು ಸ್ನೇಹಿತರಾಗಬಹುದೇ ಕೋತಿ ಅಂತ ಕೇಳ್ತು. ಕೋತಿ, ನೀನು ತುಂಬಾ ದೊಡ್ಡೋನು, ಮತ್ತೆ ನನ್ನಂತೆ ಮರದಿಂದ ಮರಕ್ಕೆ ಜಿಗಿಯೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾನು ನಿನ್ನ ಸ್ನೇಹಿತನಾಗಲು ಸಾಧ್ಯವಿಲ್ಲ ಎಂದು ಉತ್ತರಿಸಿತು. ಬೇಸರಗೊಂಡ ಆನೆಯು ಮುಂದೆ ಸಾಗಿದಾಗ ದಾರಿಯಲ್ಲಿ ಸಾಗುತ್ತಿದ್ದ ಮೊಲವನ್ನ ಕಂಡಿತು. ಆನೆಯು ಮೊಲವನ್ನ, ನಾವು ಸ್ನೇಹಿತರಾಗಬಹುದೇ ಮೊಲ ಎಂದು ಕೇಳ್ತು. ಮೊಲವು ಆನೆಗೆ, ನೀವು ನನ್ನ ಬಿಲದೊಳಗೆ ಪ್ರವೇಶಿಸಲು ಸಾಧ್ಯವಿಲ್ಲ, ಆದ್ರಿಂದ ನೀವು ನನ್ನ ಸ್ನೇಹಿತರಾಗಲು ಸಾಧ್ಯವಿಲ್ಲ ಎಂದು ಹೇಳಿತು. ನಂತರ ಆನೆಯು ಕಪ್ಪೆಯನ್ನ ಭೇಟಿಯಾಗುವವರೆಗೂ ಮುಂದುವರಿಯಿತು. ಮತ್ತೆ ಆನೆಯು ಕಪ್ಪೆಯನ್ನ ಅದೇ ಪ್ರಶ್ನೆ ಪ್ರಶ್ನಿಸಿತು. ಕಪ್ಪೆ, ನೀನು ನನ್ನ ಸ್ನೇಹಿತನಾಗುತ್ತೀಯಾ? ಅದಕ್ಕೆ ಕಪ್ಪೆ ಉತ್ತರಿಸಿತು, ನೀವು ತುಂಬಾ ದೊಡ್ಡವರು, ಭಾರವಾಗಿದ್ದೀರಿ, ನೀವು ನನ್ನಂತೆ ನೆಗೆಯಲು ಸಾಧ್ಯವಿಲ್ಲ, ಕ್ಷಮಿಸಿ, ಆದ್ರಿಂದ ನೀವು ನನ್ನ ಸ್ನೇಹಿತರಾಗಲು ಸಾಧ್ಯವಿಲ್ಲ ಎಂದು ಉತ್ತರಿಸಿತು. ಆನೆಯು ತನ್ನ ದಾರಿಯಲ್ಲಿ ಸಿಗುವ ಎಲ್ಲಾ ಪ್ರಾಣಿಗಳನ್ನು ಕೇಳುವುದನ್ನ ಮುಂದುವರಿಸಿತು. ಆದ್ರೆ ಎಲ್ಲರಿಂದಲೂ ಇಲ್ಲ ಎಂಬ ಉತ್ತರ ದೊರೆಯಿತು. ಮರುದಿನ ಆನೆ ಎಲ್ಲಾ ಕಾಡಿನ ಪ್ರಾಣಿಗಳು ಭಯದಿಂದ ಓಡುತ್ತಿರುವುದನ್ನ ಕಂಡಿತು. ಏನಾಗುತ್ತಿದೆ ಎಂದು ಕೇಳಲು ಆನೆಯು ಕರಡಿಯನ್ನ ನಿಲ್ಲಿಸಿತು. ಹಾಗೂ ಕರಡಿಯಲ್ಲಿ ಏನಾಗುತ್ತಿದೆ, ಯಾಕೆ ಎಲ್ಲ ಓಡಿ ಹೋಗುತ್ತಿರುವುದೆಂದು ಪ್ರಶ್ನಿಸಿತು. ಆಗ ಕರಡಿಯು, ಹುಲಿ ಎಲ್ಲಾ ಸಣ್ಣ ಪ್ರಾಣಿಗಳ ಮೇಲೆ ದಾಳಿ ಮಾಡುತ್ತಿದೆ ಎಂದು ತಿಳಿಸಿತು. ಆನೆಯು ಇತರ ಪ್ರಾಣಿಯನ್ನ ಉಳಿಸಲು ಬಯಸಿತು. ಆದ್ರಿಂದ ಅದು ಹುಲಿಯ ಬಳಿ ಹೋಗಿ, ದಯವಿಟ್ಟು ನನ್ನ ಸ್ನೇಹಿತರನ್ನ ಬಿಟ್ಬಿಡು, ಅವುಗಳನ್ನ ತಿನ್ನಬೇಡ ಎಂದು ವಿನಂತಿಸಿತು. ಆದ್ರೆ ಹುಲಿ ಆನೆಯ ಮಾತನ್ನ ಕೇಳಲಿಲ್ಲ. ಅದು ಆನೆಗೆ ತನ್ನ ಕೆಲಸವನ್ನ ನೋಡಿಕೊಳ್ಳಲು ಹೇಳಿತು. ನಂತರ ಸಣ್ಣ ಪ್ರಾಣಿಗಳೆಲ್ಲ ಬಂದು ಆನೆಯ ಬಳಿ ಬಂದು, ನಾವು ನಿನ್ನನ್ನ ಸ್ನೇಹಿತರನ್ನಾಗಿ ಮಾಡ್ಕೊಳ್ತೀವಿ, ಹೇಗಾದ್ರೂ ನಮ್ಮನ್ನೆಲ್ಲ ಕಾಪಾಡು ಆನೆ ಅಂತ ಕೇಳ್ತು. ನಂತರ ಆನೆಯು ಹುಲಿಗೆ ಜೋರಾಗಿ ಕದರಿಸಿ ಹುಲಿಯನ್ನ ಅಲ್ಲಿಂದ ಓಡಿಸ್ತು. ನಂತರ ಎಲ್ಲಾ ಪ್ರಾಣಿಗಳು ಬಂದು ಆನೆಯ ಬಳಿ ಕ್ಷಮೆ ಯಾಚಿಸಿದವು. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಈ ಒಂದು ಕಥೆ? ಹಾಗೆ ನನಗಂತೂ ಈ ಕಥೆ ತುಂಬಾನೇ ಇಷ್ಟ ಆಯ್ತು. ಹಾಗೆ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಿಮಗಾಗಿ ಆಗಲೇ ಒಂದು ಕಥೆಯನ್ನ ಹೇಳ್ತಾ ಇದ್ದೆ. ಸೊ ಅದೇ ರೀತಿಯಾಗಿ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳೋದಕ್ಕೆ ಬಂದಿದ್ದೀನಿ. ಕಥೆಯ ಶೀರ್ಷಿಕೆ ಈ ಯಶಸ್ಸು ಕೃಷ್ಣನದ್ದು ಮನುಷ್ಯನದ್ದು ಅಂತ ಹೇಳಿ. ನಮ್ಗೆ ವಯಸ್ಸಾಯ್ತು, ಕಾಡ್ ಬಾ ಅನ್ನುತ್ತೆ, ಊರ್ ಹೋಗು ಅನ್ನುತ್ತೆ ಎಂದು ಹೇಳ್ಕೊಳ್ಳುವರು ಗಮನಿಸಲೇಬೇಕಾದ ಯಶಸ್ಸು ಅವರದ್ದು. 69 ವರ್ಷ ವಯಸ್ಸಿನ ವ್ಯಕ್ತಿ ತನ್ನ ಜೀವನದ ಕೊನೆಯ 12 ವರ್ಷಗಳಲ್ಲಿ ಸಾಧಿಸಿದ ಯಶಸ್ಸು ಕಲ್ಪನೆಗೂ ಮೀರಿತು. 1965 ಕೋಲ್ಕತ್ತಾದ ಬಂದರಿನಿಂದ ಅಮೆರಿಕಕ್ಕೆ ಹೊರಟ ಹಡಗನ್ನ ಹತ್ತಿದಾಗ ಅವರಿಗೆ 69 ವರ್ಷ ವಯಸ್ಸು. ಕೈಯಲ್ಲೊಂದು ಸೂಟ್ ಕೇಸ್, ಕಂಕುಳಲ್ಲೊಂದು ಛತ್ರಿ ಮತ್ತೆ ಒಂದು ಪುಸ್ತಕಗಳ ಗಂಟು, ಇವಿಷ್ಟೇ ಅವರ ಲಗೇಜು. ನ್ಯೂಯಾರ್ಕ್ ತಲುಪಿದಾಗ ಅವರ ಬಳಿ ಇದ್ದಿದ್ದು ಕೇವಲ $7. ಅವರು ಹೋಗಿ ನೆಲೆಸಿದ ಕಾಲೋನಿಯಲ್ಲಿದ್ದ ಹಿಪ್ಪಿಗಳದ್ದು ಮಾದಕ ವಸ್ತು ಸೇವನೆ. ಆಧುನಿಕ ಜೀವನದ ಅಸ್ಥಿರತೆಯನ್ನ ಅನುಭವಿಸುತ್ತಿದ್ದ ಅವರಲ್ಲಿ ಇವರು ಒಂದು ಸಂಚಲನವನ್ನೇ ಉಂಟು ಮಾಡಿದರು. ಅವರು ತಮ್ಮದೇ ಆದ ರಾಗದಲ್ಲಿ ಹಾಡುತ್ತಾ ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರೇ ಎಂದು ಮಧುರ ಗಾನ ಅಮೆರಿಕವನ್ನ ಆಕರ್ಷಿಸಿತ್ತು. ಒಬ್ಬೊಬ್ಬರಾಗಿ ಅಲ್ಲಿದ್ದ ಜನ ಇವರ ಪಂಥವನ್ನ ಸೇರಲಾರಂಭಿಸಿದ್ರು. ಇವರ ಪಂಥದಲ್ಲಿ ಜೂಜಾಟ, ಮಾದಕ ಪಾನೀಯ ಸೇವನೆ, ಕಾಫಿ, ಟೀ, ಸಿಗರೆಟ್ ಮತ್ತೆ ಮಾಂಸಾಹಾರ ಸೇವನೆ ನಿಷಿದ್ಧ. ಇಷ್ಟೆಲ್ಲ ಕಟ್ಟುಪಾಡುಗಳಿದ್ರೂ ಪಂಥಾನುಯಾಯಿಗಳ ಸಂಖ್ಯೆ ಬೆಳೆಯುತ್ತಲೇ ಹೋಯಿತು. ಇವರ ಸತ್ಸಂಗಿಗಳಿಗೆ ಜನ ಮುಗಿಬೀಳುತ್ತಿದ್ದರು. ಅಲ್ಲಿಯೇ ಒಂದು ಕೃಷ್ಣ ದೇವಸ್ಥಾನ ನಿರ್ಮಿಸಲಾಯಿತು. ಹರೇ ಕೃಷ್ಣ ಪಂಥವೆಂದೇ ಹೆಸರಾದ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಮೊದಲಾಗಿದ್ದು ಹೀಗೆ. ಆ ವ್ಯಕ್ತಿ ಶ್ರೀ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು. ಮುಂದಿನ 12 ವರ್ಷಗಳಲ್ಲಿ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಜಗತ್ತಿನಲ್ಲೆಲ್ಲ ಹರಡಿತು. ಅವರು 14 ಬಾರಿ ವಿಶ್ವ ಪರ್ಯಟನೆ ಮಾಡಿದ್ರು. ಧರ್ಮ ಪ್ರಚಾರ ಮಾಡಿ ಪಂಥವನ್ನ ಬೃಹದಾಕಾರವಾಗಿ ಬೆಳೆಸಿದ್ರು. ವಿಶ್ವದಾದ್ಯಂತ ಇಸ್ಕಾನ್ ಎಂದೇ ಪ್ರಖ್ಯಾತಿ ಹೊಂದಿತು ಈ ಸಂಸ್ಥೆ. 100+ ದೇವಾಲಯವನ್ನ, ಶಾಲೆಯನ್ನ, ಆಶ್ರಮಗಳನ್ನ ಸ್ಥಾಪಿಸಿತು. ಅವರು ಸ್ವತಃ 64+ ಗ್ರಂಥವನ್ನ ಬರೆದು ಪ್ರಕಟಿಸಿದ್ರು. ಭಾಗವತದ 18,000 ಶ್ಲೋಕಗಳ ವ್ಯಾಖ್ಯಾನಗಳು ಪ್ರಪಂಚದ ಬಹುತೇಕ ಭಾಷೆಗಳಲ್ಲಿ ಪ್ರಕಟಗೊಂಡವು. ಭಗವದ್ಗೀತೆಯಂತೂ ಕೋಟಿಗಟ್ಟಲೆ ಜನರ ಕೈ ಸೇರಿತು. ಕೋಲ್ಕತ್ತಾದಲ್ಲಿ ಜನಿಸಿದ ಅಭಯ ಚರಂಡೆ ಅವರು ಔಷಧ ವ್ಯಾಪಾರಿ ವೃತ್ತಿಯಲ್ಲಿದ್ದವರು. ಸಂಸಾರಸ್ಥರ ಜೀವನ ನಡೆಸಿದವರು. ತಮ್ಮ 63 ವಯಸ್ಸಿನಲ್ಲಿ ಸನ್ಯಾಸ ಸ್ವೀಕರಿಸಿದರು. ಧರ್ಮ ಪ್ರಚಾರದಲ್ಲಿ ತೊಡಗಿಕೊಂಡ್ರು. ಇದ್ಯಾವುದೋ ವಿಶೇಷವಲ್ಲ. ಆದ್ರೆ ತಮ್ಮ 69 ವಯಸ್ಸಿನಲ್ಲಿ ಪರದೇಶಕ್ಕೆ ಹೋಗಿ ಕೇವಲ 12 ವರ್ಷಗಳಲ್ಲಿ ಒಂದು ಬೃಹತ್ ಸಂಸ್ಥೆಯನ್ನ ಸ್ಥಾಪಿಸಿ ಅದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ಸುಗೊಳಿಸಿದ್ದು ಒಂದು ವಿಶೇಷಗಳಲ್ಲಿ ವಿಶೇಷ. ಇದು ಮನುಷ್ಯನ ಪ್ರಯತ್ನಶೀಲತೆಯ ವಿಜಯ ಅಂತಾನೆ ಹೇಳಬಹುದು. ಸಾಧನೆ ಮಾಡುವುದಕ್ಕೆ ವಯಸ್ಸೆನ್ನುವುದು ಅಡ್ಡಿಯಾಗುವುದಿಲ್ಲ ಅಲ್ವಾ? ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಈ ಒಂದು ಕಥೆ. ವಯಸ್ಸು ಅನ್ನೋದು ಖಂಡಿತವಾಗ್ಲೂ ಯಾವುದಕ್ಕೂ ಕೂಡ ಅಡ್ಡಿಯಾಗುವುದಿಲ್ಲ. ಏಜ್ ಇಸ್ ಜಸ್ಟ್ ನಂಬರ್ ಅನ್ನೋ ಮಾತೇ ಇದೆ ಅಲ್ವಾ? ಸೊ ಹಾಗಾಗಿ ವಯಸ್ಸನ್ನ ಯಾವತ್ತೂ ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ಳಬಾರದು. ನಮ್ಮ ಸಾಧನೆ, ನಮ್ಮ ಛಲ, ನಮ್ಮ ಒಂದು ಆಕಾಂಕ್ಷೆ ಏನಿದೆ ಅನ್ನೋದ್ರತ್ತ ನಾವು ಗಮನ ಹರಿಸ್ಬೇಕು. ನಾವು ಅಂದುಕೊಂಡಿದ್ದನ್ನ ಸಾಧಿಸ್ಬೇಕು ಅಲ್ವಾ? ಸೊ ಈ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು, ಹಾಗೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ, ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ? ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು

0: ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಮಹಾಲಕ್ಷ್ಮಿ ಸ್ವೀಟ್ಸ್.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
5: ಎಲ್ಲರಿಗೂ ಭೀಮ ನಮನಗಳು. ನಾನು ಶಿಲ್ಪಾ ಬೆಣ್ಣೆಗೆರೆ. ಈ ದಿನ ನಾನು ಅಂಬೇಡ್ಕರ್ ಓದು ಸರಣಿಯ ಭಾಗವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಸಂಯುಕ್ತವಾಗಿ ಪ್ರಕಟಿಸಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ 1 ಅಡಕವಾಗಿರುವ 1916 May 9 ಅಮೇರಿಕೆಯ ನ್ಯೂಯಾರ್ಕಿನ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಮಾನವ ಕುಲಶಾಸ್ತ್ರ ವಿಚಾರ ಸಂಕಿರಣದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಂಡಿಸಿದ ಪ್ರಬಂಧ ಭಾರತದಲ್ಲಿ ಜಾತಿಗಳು, ಇದರ ಉತ್ತರಾರ್ಧ ಭಾಗವನ್ನು ವಾಚಿಸುತ್ತಿದ್ದೇನೆ. ಭಾರತವು ಮೂಲತಃ ಜಾತಿ ವ್ಯವಸ್ಥೆಯಿಂದ ಕೂಡಿರತಕ್ಕಂತಹ ಸಮಾಜ ಹಾಗೂ ಇಲ್ಲಿನ ಜನರನ್ನ ತರತಮ ಭೇದಗಳಿಗೆ ಒಳಪಡಿಸಲಾಗಿದೆ. ಜಾತಿಯ ಕುರಿತ ವೈಜ್ಞಾನಿಕ ದೃಷ್ಟಿಕೋನ ಮಾತ್ರವೇ ಈ ಜಾತಿ ವ್ಯವಸ್ಥೆಯ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಬಹುದು. ಆದುದರಿಂದ ಜಾತಿಯನ್ನ ಕುರಿತ ಅಂಬೇಡ್ಕರ್ ಅವರ ಸಂಶೋಧನಾ ಪ್ರಬಂಧವು ಭಾರತೀಯ ಸಮಾಜದ ಬಗೆಗಿನ ಆಳವಾದ ಒಳನೋಟಗಳನ್ನು ಕೊಡುವುದರಿಂದ ನಾನು ಈ ಭಾಗವನ್ನು ವಾಚಿಸಲು ಆಯ್ಕೆ ಮಾಡಿಕೊಂಡಿರುತ್ತೇನೆ. ಹಿಂದೂ ಸಮಾಜವು ಇತರ ಸಮಾಜಗಳ ರೀತಿಯಲ್ಲಿಯೇ ವರ್ಗಗಳಿಂದ ಕೂಡಿದ್ದಾಗಿತ್ತು ಎಂಬುದನ್ನು ಪ್ರಾರಂಭದಲ್ಲೇ ನೆನಪಿಗೆ ತಂದುಕೊಳ್ಳುವುದು ಒಳ್ಳೆಯದು. ನಮಗೆ ತಿಳಿದು ಬಂದಿರುವ ಪ್ರಾರಂಭದ ವರ್ಗಗಳು ಬ್ರಾಹ್ಮಣರು ಅಥವಾ ಪುರೋಹಿತ ವರ್ಗ, ಕ್ಷತ್ರಿಯರು ಅಥವಾ ಸೈನಿಕ ವರ್ಗ, ವೈಶ್ಯರು ಅಥವಾ ವರ್ತಕ ವರ್ಗ, ಶೂದ್ರರು ಅಥವಾ ಕುಶಲಕರ್ಮಿಗಳು ಹಾಗೂ ದಾಸ್ಯ ವೃತ್ತಿಯವರು. ಇದು ಮೂಲಭೂತವಾಗಿ ಒಂದು ವರ್ಗ ವ್ಯವಸ್ಥೆಯಾಗಿತ್ತು. ಅಂತೆಯೇ ಈ ವರ್ಗಗಳಲ್ಲಿರುವ ವ್ಯಕ್ತಿಗಳು ಅರ್ಹತೆಗನುಸಾರವಾಗಿ ತಮ್ಮ ವರ್ಗವನ್ನು ಬದಲಾಯಿಸಲು ಮತ್ತು ವರ್ಗಗಳು ಸಿಬ್ಬಂದಿಗಳನ್ನು ಬದಲಾಯಿಸಿಕೊಳ್ಳಲು ಅವಕಾಶವಿತ್ತು ಎಂಬ ಅಂಶಕ್ಕೆ ನಿರ್ದಿಷ್ಟವಾದ ಗಮನವನ್ನು ಹರಿಸಬೇಕು. ಹಿಂದೂಗಳ ಇತಿಹಾಸದ ಯಾವುದೋ ಒಂದು ಹಂತದಲ್ಲಿ ಪುರೋಹಿತ ವರ್ಗ ಸಾಮಾಜಿಕವಾಗಿ ಉಳಿದ ಜನರಿಂದ ತಾನಾಗಿ

0: ಬೇರ್ಪಟ್ಟಿತು. ಇತಿಹಾಸದ ಯಾವುದೋ ಒಂದು ಹಂತದಲ್ಲಿ ಪುರೋಹಿತ ವರ್ಗ ಸಾಮಾಜಿಕವಾಗಿ ಉಳಿದ ಜನರಿಂದ ತಾನಾಗಿ ಬೇರ್ಪಟ್ಟಿತು ಮತ್ತು ತನ್ನ ಬಾಗಿಲು ಮುಚ್ಚುವ ವರ್ತನೆಯಿಂದಾಗಿ ತಾನೇ ಒಂದು ಜಾತಿಯಾಗಿ ಪರಿವರ್ತನೆಗೊಂಡಿತು. ಸಾಮಾಜಿಕ ಮತ್ತು ಶ್ರಮ ವಿಭಜನೆಯ ಕಟ್ಟಳೆಗೆ ಒಳಪಟ್ಟು ಉಳಿದ ವರ್ಗಗಳು ತಾರತಮ್ಯಗಳಿಗೆ ಒಳಗಾದವು. ಕೆಲವು ದೊಡ್ಡ ಗುಂಪುಗಳಾದರೆ ಉಳಿದವುಗಳು ಸಣ್ಣ ಪುಟ್ಟ ಗುಂಪುಗಳಾದವು. ವೈಶ್ಯ ಮತ್ತು ಶೂದ್ರ ವರ್ಗಗಳು ಮೂಲ ಜೀವದ್ರವ್ಯವಾಗಿದ್ದು ಇಂದಿನ ಅಸಂಖ್ಯಾತ ಜಾತಿಗಳಿಗೆ ಆಕರವಾದವು. ಸೈನಿಕ ವೃತ್ತಿಯು ಅಷ್ಟು ಸುಲಭವಾಗಿ ತನ್ನನ್ನು ತಾನು ಅತಿ ಚಿಕ್ಕದಾಗಿ ಉಪವಿಭಜನೆಗೊಳ್ಳಲು ಅವಕಾಶ ಕೊಡುವುದಿಲ್ಲವಾದ್ದರಿಂದ ಕ್ಷತ್ರಿಯ ವರ್ಗವು ಸೈನಿಕರು ಮತ್ತು ಆಡಳಿತಗಾರರು ಎಂದು ವ್ಯತ್ಯಾಸಗೊಂಡಿರಬಹುದು. ಒಂದು ಸಮಾಜದ ಈ ಉಪವಿಭಜನೆಯು ತೀರಾ ಸ್ವಾಭಾವಿಕವಾದುದು. ಈ ಉಪವಿಭಜನೆಗಳ ಅನೈಸರ್ಗಿಕ ಸಂಗತಿಯೆಂದರೆ ಅವು ವರ್ಗ ವ್ಯವಸ್ಥೆಯ ಮುಕ್ತ ದ್ವಾರ ಲಕ್ಷಣವನ್ನು ಕಳೆದುಕೊಂಡಿರುವುದು ಮತ್ತು ತನ್ನ ಸುತ್ತ ಬೇಲಿ ಕಟ್ಟಿಕೊಂಡ ಘಟಕಗಳಾಗಿ ಅಂದರೆ ಜಾತಿಗಳಾಗಿ ಬದಲಾಗಿರುವುದು. ಈಗ ಪ್ರಶ್ನೆ ಏನೆಂದರೆ ಅವರನ್ನು ತಮ್ಮ ಬಾಗಿಲುಗಳನ್ನು ಮುಚ್ಚುವಂತೆ ಮತ್ತು ಸ್ವಜಾತಿ ವಿವಾಹ ಪದ್ಧತಿಯವರಾಗುವಂತೆ ಒತ್ತಾಯಿಸಲಾಯಿತೆ ಅಥವಾ ಅವರೇ ಸ್ವ ಇಚ್ಛೆಯಿಂದ ಬಾಗಿಲುಗಳನ್ನು ಮುಚ್ಚಿದರೋ? ಇದಕ್ಕೆ ಎರಡು ವಿಧವಾದ ಉತ್ತರವಿದೆ ಎಂದು ನಾನು ನಿವೇದಿಸುತ್ತೇನೆ. ಕೆಲವರು ಬಾಗಿಲುಗಳನ್ನು ಮುಚ್ಚಿದರು, ಉಳಿದವರು ತಮ್ಮ ಪಾಲಿಗೆ ಬಾಗಿಲುಗಳನ್ನು ಮುಚ್ಚಲಾಗಿದೆ ಎಂದುಕೊಂಡು ಕಂಡುಕೊಂಡರು. ಒಂದು ಮನಃಶಾಸ್ತ್ರೀಯವಾದ ವಿವರಣೆಯಾಗಿದ್ದರೆ ಇನ್ನೊಂದು ಯಾಂತ್ರಿಕವಾದುದು. ಆದರೆ ಇವೆರಡೂ ಪರಸ್ಪರ ಪೂರಕವಾಗಿವೆ ಮತ್ತು ಜಾತಿ ವ್ಯವಸ್ಥೆಯ ಸಂಗತಿಯನ್ನು ಅದರ ಸಮಗ್ರತೆಯಲ್ಲಿ ವಿವರಿಸಲು ಇವೆರಡೂ ಅಗತ್ಯ. ನಾನು ಮೊದಲು ಮನಃಶಾಸ್ತ್ರೀಯ ವ್ಯಾಖ್ಯಾನಗಳನ್ನು ತೆಗೆದುಕೊಳ್ಳುತ್ತೇನೆ. ಈ ಸಂಬಂಧವಾಗಿ ಉತ್ತರಿಸಬೇಕಾದ ಪ್ರಶ್ನೆ ಇದು. ಈ ಕೈಗಾರಿಕಾ, ಧಾರ್ಮಿಕ ಅಥವಾ ಬೇರೆಯೇ ಆದ ಉಪವಿಭಾಗಗಳು ಅಥವಾ ವರ್ಗಗಳು ತಮ್ಮ ಬಾಗಿಲುಗಳನ್ನು ತಾವೇ ಮುಚ್ಚಿದ್ದು ಅಥವಾ ಸ್ವಜಾತಿ ಮದುವೆಯ ಘಟಕಗಳಾದದ್ದು ಯಾಕೆ? ಯಾಕೆಂದರೆ ಬ್ರಾಹ್ಮಣರು ಹಾಗಿದ್ದರು ಎಂಬುದೇ ನನ್ನ ಉತ್ತರ. ಸ್ವಜಾತಿ ವಿವಾಹ ಪದ್ಧತಿ ಅಥವಾ ಬಾಗಿಲು ಮುಚ್ಚಿದ ವ್ಯವಸ್ಥೆಯು ಹಿಂದೂ ಸಮಾಜದಲ್ಲಿ ಒಂದು ಶೈಲಿಯಾಗಿತ್ತು ಮತ್ತು ಅದು ಬ್ರಾಹ್ಮಣ ಜಾತಿಯಿಂದ ಹುಟ್ಟಿದ ರೂಢಿಯಾಗಿದ್ದುದರಿಂದಾಗಿ ಅದನ್ನು ಎಲ್ಲಾ ಬ್ರಾಹ್ಮಣೇತರ ಉಪವಿಭಾಗ ಅಥವಾ ವರ್ಗಗಳವರು ಹೃದಯಪೂರ್ವಕವಾಗಿ ಅನುಕರಿಸಿದರು. ಮುಂದೆ ಅವರುಗಳೇ ಸ್ವಜಾತಿ ಮದುವೆ ಪದ್ಧತಿ ಪಾಲಿಸುವ ಜಾತಿಗಳಾದರು. ಈ ಎಲ್ಲ ಉಪವಿಭಜನೆಗಳನ್ನೂ ಅನುಕರಣೆಯ ಅಂಟುಜಾಡ್ಯ ಬೆನ್ನು ಹತ್ತಿ ತಾರತಮ್ಯದ ಮುನ್ನಡೆಯೊಂದಿಗೆ ಅವುಗಳು ಜಾತಿಗಳಾಗುವಂತೆ ಮಾಡಿತು. ಅನುಕರಣೆಯ ಪ್ರವೃತ್ತಿ ಜನಮನದಲ್ಲಿ ಆಳವಾಗಿ ಬೇರೂರಿದೆ. ಭಾರತದಲ್ಲಿ ನಾನಾ ಜಾತಿಗಳು ರಚಿತವಾಗಲು ಈ ಅನುಕರಣೆಯ ಒಲವು ಕಾರಣವೆಂಬುದನ್ನು ಅಸಮರ್ಪಕ ವಿವರಣೆ ಎಂದು ಗ್ರಹಿಸಬಾರದು. ಅನುಕರಣಾ ಚಾಳಿ ಎಷ್ಟು ಆಳವಾಗಿ ಬೇರೂರಿದೆ ಎಂದರೆ ವಾಲ್ಟರ್ ಬೇಗ್ ಹಾರ್ಟ್ ಹೀಗೆ ವಾದಿಸಿದ್ದಾರೆ. ಅನುಕರಣೆಯು ಅಪ್ರೇರಿತವೆಂದು ಅಥವಾ ಪ್ರಜ್ಞಾಪೂರ್ವಕವಾದುದೆಂದು ನಾವು ಆಲೋಚಿಸಕೂಡದು. ಇದಕ್ಕೆ ತದ್ವಿರುದ್ಧವಾಗಿ ಮನಸ್ಸಿನ ಅಜ್ಞಾತ ಭಾಗಗಳಲ್ಲಿ ಅದು ತನ್ನ ಸ್ಥಳವನ್ನು ಪಡೆದಿದೆ. ಅದರ ಭಾವನೆಗಳು ಪ್ರಜ್ಞಾಪೂರ್ವಕವಾಗಿ ಮೂಡುವುದಕ್ಕಿಂತ ದೂರದಲ್ಲಿದ್ದು ಇವೆಯೆಂಬುದೇ ಅರಿವಿಗೆ ಬರಲಾರದು. ಅವು ಬರುವುದರ ಸುಳಿವೂ ತಿಳಿಯುವುದಿಲ್ಲ, ಅವು ಬಂದಾಗಲೂ ಗೊತ್ತಾಗುವುದಿಲ್ಲ. ನಮ್ಮ ಸ್ವಭಾವದಲ್ಲಿ ಇರುವ ಅನುಕರಣಾ ಪ್ರವೃತ್ತಿಯ ಮುಖ್ಯವಾದ ನೆಲೆಯೆಂದರೆ ನಮ್ಮ ನಂಬಿಕೆ. ಇದನ್ನು ನಂಬು ಅಥವಾ ಅದನ್ನು ನಂಬಬಾರದು ಎಂದು ನಮ್ಮನ್ನು ಮೊದಲೇ ನಿಯಂತ್ರಿಸುವ ಕಾರಣಗಳೆಂದರೆ ನಮ್ಮ ಸ್ವಭಾವದಲ್ಲಿರುವ ತೀರಾ ಅಜ್ಞಾತ ನೆಲೆಗಳು. ಆದರೆ ವಿಚಾರ ಮಾಡದೆಯೇ ಸುಮ್ಮನೆ ನಂಬಿ ಬಿಡುವ ಅನುಕರಣಾಶೀಲ ಪ್ರವೃತ್ತಿಯ ವಿಚಾರದಲ್ಲಿ ಯಾವ ಅನುಮಾನವೂ ಇಲ್ಲ. ಗೇಬ್ರಿಯಲ್ ಟರ್ಡೆ ಅವರು ಈ ಅನುಕರಣಾ ಪ್ರವೃತ್ತಿಯನ್ನು ವೈಜ್ಞಾನಿಕವಾಗಿ ಅಭ್ಯಸಿಸಿದ್ದಾರೆ. ಅವರು ಮೂರು ಅನುಕರಣೆಯ ನಿಯಮಗಳನ್ನು ಪ್ರತಿಪಾದಿಸಿದ್ದಾರೆ. ಈ ಮೂರು ನಿಯಮಗಳಲ್ಲಿ ಒಂದೆಂದರೆ ಅನುಕರಣೆ ಎಂಬುದು ಮೇಲಿನಿಂದ ಕೆಳಕ್ಕೆ ಹರಿಯುತ್ತದೆ ಎನ್ನುವುದು. ಅವರ ಮಾತುಗಳನ್ನೇ ಉದಾಹರಿಸುವುದಾದರೆ ಅವಕಾಶ ಕೊಟ್ಟಲ್ಲಿ ಉತ್ತಮ ವರ್ಗ ಯಾವಾಗಲೂ ಮತ್ತು ಎಲ್ಲೆಡೆಗಳಲ್ಲೂ ತನ್ನ ಮುಂದಾಳುಗಳು ರಾಜರು ಅಥವಾ ಸಾರ್ವಭೌಮರನ್ನು ಅನುಕರಿಸುತ್ತದೆ. ಅದರಂತೆ ಅವಕಾಶ ದೊರೆತಾಗ ಜನತೆ ತನ್ನ ಶ್ರೀಮಂತ ವರ್ಗಗಳನ್ನು ಅನುಕರಿಸುತ್ತದೆ. ಟರ್ಡೆ ಅವರು ಹೇಳುವ ಅನುಕರಣೆಯ ನಿಯಮಗಳನ್ನು ಇನ್ನೊಂದೆಂದರೆ ಅನುಕರಣೆಯ ವ್ಯಾಪ್ತಿ ಅಥವಾ ತೀವ್ರತೆಯು ದೂರದ ಅಂತರವನ್ನು ಅವಲಂಬಿಸಿ ವ್ಯತ್ಯಾಸಗೊಳ್ಳುತ್ತದೆ. ಅವರ ಮಾತುಗಳಲ್ಲೇ ಹೇಳುವುದಾದರೆ ಸಮೀಪವಿರುವ ವಸ್ತುಗಳಲ್ಲಿ ಅತ್ಯಂತ ಶ್ರೇಷ್ಠವಾದುದನ್ನು ಅತ್ಯಧಿಕವಾಗಿ ಅನುಕರಣೆ ಮಾಡಲಾಗುತ್ತದೆ. ಶ್ರೇಷ್ಠ ಮಾದರಿಯು ದೂರವಿದ್ದಷ್ಟು ಪ್ರಭಾವ ಕಡಿಮೆಯಾಗುತ್ತಾ ಹೋಗುತ್ತದೆ. ಇಲ್ಲಿ ದೂರವೆಂಬುದನ್ನು ಅದರ ಸಾಮಾಜಿಕ ಅರ್ಥದಲ್ಲಿ ಗ್ರಹಿಸಲಾಗಿದೆ. ಈ ದೃಷ್ಟಿಕೋನದಿಂದ ಒಬ್ಬ ಪರಿಸರದಿಂದ ಅದೆಷ್ಟು ದೂರವಿದ್ದರೂ ಕೂಡ ಅವನೊಂದಿಗೆ ನಾವು ದಿನನಿತ್ಯದ ಸಂಪರ್ಕ ಮತ್ತು ಸಂಬಂಧವನ್ನು ಹೊಂದಿದ್ದರೆ ಆತನನ್ನು ಅನುಕರಿಸುವ ನಮ್ಮ ಅಪೇಕ್ಷೆಯನ್ನು ತೃಪ್ತಿಗೊಳಿಸುವ ಎಲ್ಲ ಅನುಕೂಲವು ನಮಗಿರುತ್ತದೆ. ಹತ್ತಿರದವರನ್ನು ಅತ್ಯಂತ ಕಡಿಮೆ ದೂರದಲ್ಲಿರುವವರನ್ನು ನಿಧಾನವಾಗಿ ಮತ್ತು ನಿರಂತರವಾಗಿ ಅನುಕರಿಸುವ ಈ ನಿಯಮವು ಉನ್ನತ ಸಾಮಾಜಿಕ ಸ್ತರಗಳವರು ಹಾಕಿರುವ ಮೇಲ್ಪಂಕ್ತಿ ಬುನಾದಿಯ ಮೇಲೆಯೇ ನಿಂತಿದೆ. ಕೆಲವು ಜಾತಿಗಳು ಅನುಕರಣೆಯಿಂದ ಹುಟ್ಟಿಕೊಂಡಿವೆ ಎಂಬ ನನ್ನ ಈ ವಾದದ ಸಮರ್ಥನೆಗೆ ಬೇರೆ ಪುರಾವೆಗಳ ಅಗತ್ಯವಿಲ್ಲವಾದರೂ ಅತ್ಯುತ್ತಮ ಮಾರ್ಗವೆಂದರೆ ಹಿಂದೂ ಸಮಾಜದಲ್ಲಿ ಅನುಕರಣೆಯಿಂದಾದ ಜಾತಿಗಳ ರಚನೆಗೆ ಜೀವಂತ ಸ್ಥಿತಿಗತಿಗಳು ಇದ್ದುವೆ ಇಲ್ಲವೇ ಎಂಬುದನ್ನು ಕಂಡುಕೊಳ್ಳುವುದೇ ಆಗಿದೆ ಎಂದು ನನಗೆ ತೋರುತ್ತದೆ. ಈ ಪ್ರಮಾಣಿತ ಆಧಾರದ ಪ್ರಕಾರ ಅನುಕರಣೆಗೆ ಇರುವ ಪರಿಸ್ಥಿತಿಗಳು, ಅನುಕರಣೆಗಿರುವ ಮೂಲ ಆಕರವು ಗುಂಪಿನಲ್ಲಿ ಪ್ರತಿಷ್ಠಿತವೆನಿಸಿರಬೇಕು. ಒಂದು ಗುಂಪಿನ ಸದಸ್ಯರೊಳಗೆ ಅನೇಕ ಮತ್ತು ದಿನನಿತ್ಯದ ಸಂಬಂಧಗಳು ಇರಲೇಬೇಕು. ಈ ಪರಿಸ್ಥಿತಿ ಭಾರತದಲ್ಲಿ ಇತ್ತೆ ಎಂಬುದನ್ನು ಸಂದೇಹಿಸಲು ಸ್ವಲ್ಪವೂ ಕಾರಣವಿಲ್ಲ. ಬ್ರಾಹ್ಮಣನು ಅರೆದೇವತೆ ಹಾಗೂ ಬಹುಮಟ್ಟಿಗೆ ದೈವಾಂಶ ಸಂಭೂತ. ಆತ ಒಂದು ಮಾದರಿಯನ್ನು ತಯಾರಿಸಿ ಉಳಿದವುಗಳನ್ನು ಅದರ ಪಡೆಯಚ್ಚಿನಂತೆ ರೂಪಿಸುತ್ತಾನೆ. ಆತನ ಪ್ರತಿಷ್ಠೆ ಪ್ರಶ್ನಾತೀತವಾದುದು. ಆತ ಪರಮಸುಖದ ಮತ್ತು ಉತ್ತಮವಾದುದರ ಉಗಮಸ್ಥಾನ. ಶಾಸ್ತ್ರಗಳಿಂದ ದೈವಮೂರ್ತಿಯೆಂದು ಪುರಸ್ಕೃತನಾದ ಮತ್ತು ಪುರೋಹಿತರಿಂದ ತುಂಬಿ ಹೋದ ಜನಸಮುದಾಯದಿಂದ ಪೂಜಿತನಾದ ಆತ ತನ್ನ ಘನ ವ್ಯಕ್ತಿತ್ವವನ್ನು ಉಳಿದ ಯಕಶ್ಚಿತ್ ಮಾನವ ಸಮುದಾಯದ ಮೇಲೆ ಹರಿಸದೆ ಬಿಡುತ್ತಾನೆಯೇ? ಅಷ್ಟೇ ಏಕೆ? ಈ ಕತೆ ನಿಜವೇ ಆದರೆ ಆತನೇ ಸೃಷ್ಟಿಯ ತುತ್ತ ತುದಿಯೆಂದು ನಂಬಲಾಗಿದೆ. ಅಂಥ ಜೀವಿಯೊಂದು ಕೇವಲ ಅನುಕರಣೆಗಿಂತ ಹೆಚ್ಚಿನದಕ್ಕೆ ಯೋಗ್ಯತೆ ಪಡೆದಿದ್ದರೂ ಕನಿಷ್ಠ ಅನುಕರಣ ಯೋಗ್ಯವಂತೂ ಹೌದು. ಆತ ಸ್ವಜಾತಿ ವಿವಾಹ ಪದ್ಧತಿಯ ಪರಿಧಿಯೊಳಗೆ ವಾಸಿಸಿದರೆ ಉಳಿದವರು ಕೂಡ ಆತನ ಮಾದರಿಯನ್ನು ಅನುಕರಿಸಬೇಡವೇ? ದುರ್ಬಲ ಮಾನವ ಕುಲವೇ ಇಂಥದ್ದೊಂದು ವಿಚಾರ ತುಂಬಿಕೊಂಡ ಮಹತ್ವದ ತತ್ವಜ್ಞಾನಿಯಾಗಲಿ, ಸಾಧಾರಣ ಮನೆ ಕೆಲಸದವಳಾಗಲಿ ಅದಕ್ಕೆ ಬಲಿಪಶುವಾಗುತ್ತಾರೆ. ಅದು ಬೇರೆ ರೀತಿ ಇರಲು ಸಾಧ್ಯವೇ ಇಲ್ಲ. ಅನುಕರಣೆ ಸುಲಭ, ಆವಿಷ್ಕಾರ ಕಷ್ಟ. ಜಾತಿಗಳು ರೂಪುಗೊಳ್ಳುವುದರಲ್ಲಿ ಅನುಕರಣೆಯ ಪಾತ್ರವನ್ನು ದೃಷ್ಟಾಂತ ಸಹಿತ ಪ್ರತಿಪಾದಿಸಲು ಇನ್ನೂ ಒಂದು ಮಾರ್ಗವಿದೆ. ಅದಕ್ಕೆ ಬ್ರಾಹ್ಮಣೇತರ ವರ್ಗಗಳ ಧೋರಣೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಇತಿಹಾಸದ ಬೆಳವಣಿಗೆಯಲ್ಲಿ ಸಂಪ್ರದಾಯಗಳು ಹಿಂದೂ ಬುದ್ಧಿಯಲ್ಲಿ ಗಟ್ಟಿಯಾಗಿ ಕುಳಿತು ಬಿಟ್ಟವು ಮತ್ತು ಇಂದಿಗೂ ಅವು ಕೆರೆಯ ನೀರಿನ ಮೇಲೆ ಕಳೆ ಗಿಡಗಳು ತೇಲುತ್ತಿರುವಂತೆ ಯಾವ ಸಹಾಯವೂ ಇಲ್ಲದೆ ಅಲ್ಲಿಯೇ ನೇತಾಡುತ್ತಿವೆ. ಅವಕ್ಕೆ ಯಾವ ಆಸರೆಯೂ ಬೇಕಾಗಿಲ್ಲ, ನಂಬಿಕೆಯೇ ಸಾಕು. ಆದರೆ ಒಂದು ರೀತಿಯಲ್ಲಿ ಮಾತ್ರ, ಅದೊಂದೇ ರೀತಿ ಮಾತ್ರ. ಹಿಂದೂ ಸಮಾಜದಲ್ಲಿ ಜಾತಿಯ ಪ್ರತಿಷ್ಠೆಯು ಸತಿ, ಒತ್ತಾಯದ ವೈಧವ್ಯ ಮತ್ತು ಹೆಣ್ಣು ಮಕ್ಕಳ ಬಾಲ್ಯ ವಿವಾಹ ಈ ಪದ್ಧತಿಗಳ ಆಚರಣೆಯೊಂದಿಗೆ ನೇರವಾಗಿ ಬದಲಾಗುತ್ತದೆ. ಆದರೆ ಈ ಸಂಪ್ರದಾಯಗಳ ಆಚರಣೆ ಕೂಡ ನೇರವಾಗಿ ಜಾತಿಯನ್ನ ಬೇರ್ಪಡಿಸುವ ಅಂತರಕ್ಕೆ, ನಾನು ಟರ್ಡೆಯವರ ಅರ್ಥದಲ್ಲಿ ಈ ಶಬ್ದವನ್ನ ಬಳಸುತ್ತಿದ್ದೇನೆ, ಅನುಗುಣವಾಗಿ ವ್ಯತ್ಯಾಸಗೊಳ್ಳುತ್ತದೆ. ಬ್ರಾಹ್ಮಣರಿಗೆ ಸಮೀಪವಿರುವ ಜಾತಿಗಳು ಮೂರೂ ಸಂಪ್ರದಾಯಗಳನ್ನು ಅನುಕರಿಸಿವೆ ಮತ್ತು ಅವುಗಳ ಕಟ್ಟುನಿಟ್ಟಾದ ಆಚರಣೆಗೆ ಒತ್ತಾಯಿಸಿವೆ. ಕಡಿಮೆ ಅಂತರದಲ್ಲಿರುವ ಜಾತಿಗಳು ಕಡ್ಡಾಯ, ವೈಧವ್ಯ ಮತ್ತು ಬಾಲ್ಯ ವಿವಾಹವನ್ನು ಅನುಕರಿಸಿವೆ. ಉಳಿದವರು, ಇನ್ನೂ ಸ್ವಲ್ಪ ದೂರದಲ್ಲಿರುವವರು ಬಾಲ್ಯ ವಿವಾಹವನ್ನಷ್ಟೇ ಅನುಕರಿಸಿದ್ದಾರೆ. ಅದಕ್ಕೂ ಹೆಚ್ಚು ದೂರದಲ್ಲಿ ಇರುವವರು ಜಾತಿ ನಿಯಮದ ನಂಬಿಕೆಯನ್ನಷ್ಟೇ ಅನುಕರಿಸಿದ್ದಾರೆ. ಈ ಅಪೂರ್ಣ ಅನುಕರಣೆಗೆ ಭಾಗಶಃ ಟರ್ಡೆಯವರು ಹೇಳುವಂತೆ ಅಂತರವೂ, ಭಾಗಶಃ ಈ ಸಂಪ್ರದಾಯಗಳ ಅನಾಗರಿಕ ಲಕ್ಷಣವೂ ಕಾರಣವಾಗಿವೆ ಎಂದು ನಾನು ಧೈರ್ಯವಾಗಿ ಹೇಳಬಲ್ಲೆ. ಈ ಸಂಗತಿಯು ಟರ್ಡೆಯವರು ಹೇಳುವ ನಿಯಮಕ್ಕೆ ಸಂಪೂರ್ಣವಾಗಿ ಅನ್ವಯವಾಗುವ ನಿದರ್ಶನವಾಗಿದೆ. ಭಾರತದಲ್ಲಿ ಜಾತಿ ರಚನೆಯು ಮೇಲುವರ್ಗದವರನ್ನು ಕೆಳವರ್ಗದವರು ಅನುಕರಿಸುವ ಪ್ರಕ್ರಿಯೆಯೇ ಆಗಿದೆ ಎಂಬುದರಲ್ಲಿ ಸಂಶಯ ಉಳಿಯುವುದಿಲ್ಲ. ಈ ಹಂತದಲ್ಲಿ ನಾನು ಹಿಂದಿನ ತೀರ್ಮಾನವೊಂದನ್ನು ಬೆಂಬಲಿಸುವ ಸಲುವಾಗಿ ಹತ್ತ ಹೊರಳುತ್ತೇನೆ. ನಿಮಗೆ ನನ್ನ ಇಂದಿನ ತೀರ್ಮಾನವು ತೀರಾ ದುಡುಕಿನದೆಂದು ಅಥವಾ ಆಧಾರರಹಿತವೆಂದು ತೋರಿರಬಹುದು. ಇಲ್ಲಿ ಪ್ರಶ್ನಿಸಲಾಗುತ್ತಿರುವ ಮೂರು ಸಂಪ್ರದಾಯಗಳ ಸಹಾಯದಿಂದ ಬ್ರಾಹ್ಮಣ ವರ್ಗವು ಮೊದಲು ಜಾತಿಯ ರಚನೆಯನ್ನು ನಿರ್ಮಿಸಿತೆಂದು ನಾನು ಹೇಳಿದ್ದೇನೆ. ಆ ತೀರ್ಮಾನಕ್ಕೆ ನನ್ನ ತರ್ಕ ಯಾವುದೆಂದರೆ, ಉಳಿದ ವರ್ಗಗಳಲ್ಲಿ ಅವುಗಳ ಅಸ್ತಿತ್ವ ನಿಷ್ಪನ್ನವಾದುದೆಂದು. ಅಂತೆಯೇ ಬ್ರಾಹ್ಮಣೇತರ ಜಾತಿಗಳಲ್ಲಿ ಈ ಸಂಪ್ರದಾಯಗಳು ಅನುಕರಣೆಗೆ ಪಾತ್ರವಾಗಿರುವ ಬಗ್ಗೆ ನಾನು ಹೇಳಿದ್ದೇನೆಂದರೆ, ಅನುಕರಣೆಯು ಒಂದು ವಿಧಾನ ಅಥವಾ ಆದರ್ಶವೆಂದು. ಅನುಕರಿಸುವವರಿಗೆ ಅದರ ಅರಿವೇ ಇರುವುದಿಲ್ಲವಾದರೂ ಅವು ಅನುಕರಣೆಯ ಹಂತದ ಉಪ ಉತ್ಪನ್ನವಾಗಿ ಅವರಲ್ಲಿ ರೂಢಿಯಲ್ಲಿವೆ. ಹೀಗೆ ಅವು ಇನ್ನೊಂದರಿಂದ ಉತ್ಪತ್ತಿಯಾದುದು ಎಂದಾದರೆ ಅವರಿಗೆ ಮಾದರಿಯಾಗಿ ನಿಲ್ಲುವಷ್ಟು ಉನ್ನತವಾದ ಮೂಲ ಜಾತಿಯೊಂದು ಇದ್ದಿರಲೇಬೇಕು. ಆದರೆ ಅರ್ಚಕರೇ, ಆಳುವ ಸಮಾಜದಲ್ಲಿ ದೇವರ ಸೇವಕನ ಹೊರತು ಬೇರೆ ಯಾರು ತಾನೇ ಮಾದರಿಯಾಗಿರಲು ಸಾಧ್ಯವಿದೆ? ತಮ್ಮ ಕದಗಳನ್ನು ಮುಚ್ಚುವಷ್ಟು ದುರ್ಬಲರಾದವರ ಕತೆ ಇಲ್ಲಿಗೆ ಮುಗಿಯುತ್ತದೆ. ತಮಗೆ ಒಳಗೆ ಬಿಡದಂತೆ ಬಾಗಿಲು ಹಾಕಿಕೊಂಡ ಕಾರಣದಿಂದ ಹೊರಗೆ ಉಳಿದೇ ಇತರರು ಹೇಗೆ ಕದ ಮುಚ್ಚಿಕೊಂಡರೆಂಬುದನ್ನು ಈಗ ನಾವು ನೋಡೋಣ. ಇದನ್ನು ನಾನು ಜಾತಿ ರಚನೆಯ ಒಂದು ಯಾಂತ್ರಿಕ ಪ್ರಕ್ರಿಯೆ ಎನ್ನುತ್ತೇನೆ. ಅದು ಯಾಂತ್ರಿಕವಾದುದು, ಏಕೆಂದರೆ ಅದು ಅನಿವಾರ್ಯವಾಗಿತ್ತು. ವಿಷಯವನ್ನು ವಿವರಿಸುವುದರಲ್ಲಿ ಈ ಧಾಟಿಯ ವಿಶ್ಲೇಷಣೆ ಮತ್ತು ಮಾನಸಿಕ ವಿವರಣೆ ನನಗಿಂತ ಹಿಂದಿನವರ ಹಿಡಿತದಿಂದ ಜಾರಿ ಹೋಗಿದೆ. ಅದಕ್ಕೆ ಕಾರಣವೇನೆಂದರೆ, ಅವರು ಜಾತಿಯನ್ನು ಜಾತಿ ವ್ಯವಸ್ಥೆಯೊಳಗಿನದ್ದೇ ಆಗಿರುವ ಒಂದು ಘಟಕವೆಂದು ಗ್ರಹಿಸದೆ ಅದು ತನಗೆ ತಾನೇ ಅನನ್ಯವಾಗಿ ಇರುವ ಘಟಕವೆಂದು ಭಾವಿಸಿದ್ದು. ಈ ಬಗೆಯ ಅಜಾಗರೂಕತೆ ಅಥವಾ ದೃಷ್ಟಿದೋಷದ ಪರಿಣಾಮವಾಗಿ ಜಾತಿ ವಿಷಯವನ್ನು ಸಮಂಜಸವಾಗಿ ಅರ್ಥೈಸಲು ಮತ್ತು ಆ ಮೂಲಕ ಜಾತಿಯನ್ನು ಸರಿಯಾಗಿ ವಿವರಿಸಲು ಅಡ್ಡಿಯಾಗಿ ಪರಿಣಮಿಸಿದೆ. ಈಗ ನನ್ನದೇ ವಿವರಣೆಯನ್ನ ಕೊಡತೊಡಗುತ್ತೇನೆ. ಇದರ ಸಂಬಂಧದಲ್ಲಿ ನನ್ನ ಒಂದು ಹೇಳಿಕೆಯನ್ನು ನಿರಂತರವಾಗಿ ನೆನಪಿಡಬೇಕೆಂದು ಆಗ್ರಹಪಡಿಸುತ್ತೇನೆ. ಅದೆಂದರೆ, ಏಕಾಂಗಿ ಜಾತಿ ಎಂಬುದು ಅವಾಸ್ತವ. ಜಾತಿಗಳು ಯಾವಾಗಲೂ ಹೆಚ್ಚಿನ ಸಂಖ್ಯೆಯಲ್ಲೇ ಬದುಕಿರುತ್ತವೆ. ಒಂದು ಜಾತಿ ಎಂಬುದು ಇಲ್ಲ, ಯಾವಾಗಲೂ ಜಾತಿಗಳು ಇರುತ್ತವೆ. ನನ್ನ ಅರ್ಥವೇನೆಂಬುದಕ್ಕೆ ಉದಾಹರಣೆ ನೀಡುತ್ತೇನೆ. ತಮ್ಮನ್ನೇ ಒಂದು ಜಾತಿಯಾಗಿಸಿಕೊಂಡ ಬ್ರಾಹ್ಮಣರು ತನ್ಮೂಲಕ ಬ್ರಾಹ್ಮಣೇತರ ಜಾತಿಗಳನ್ನು ಸೃಷ್ಟಿ ಮಾಡಿದರು, ಅಥವಾ ಇದನ್ನು ನನ್ನದೇ ಆದ ವಿಧಾನದಲ್ಲಿ ವ್ಯಕ್ತಪಡಿಸುವುದಾದರೆ, ಬ್ರಾಹ್ಮಣರು ತಾವು ಒಳಗೆ ಸೇರಿ ಬಾಗಿಲು ಮುಚ್ಚಿಕೊಳ್ಳುವುದರ ಮೂಲಕ ಉಳಿದವರನ್ನು ಹೊರಕ್ಕೆ ದಬ್ಬಿದರು. ಇನ್ನೊಂದು ದೃಷ್ಟಾಂತದೊಂದಿಗೆ ನನ್ನ ಅಭಿಪ್ರಾಯವನ್ನು ಸ್ಪಷ್ಟಪಡಿಸುತ್ತೇನೆ. ಭಾರತ ದೇಶವನ್ನು ಅದರ ವಿವಿಧ ಸಮುದಾಯಗಳೊಂದಿಗೆ ಒಟ್ಟಿಗೆ ನೋಡೋಣ. ಇಲ್ಲಿನ ಬೇರೆ ಬೇರೆ ಸಮುದಾಯಗಳು ವಿವಿಧ ಕೋಮುಗಳಿಗೆ ನಿಷ್ಠೆಯನ್ನು ಹೊಂದಿವೆ. ಅವುಗಳೆಂದರೆ ಹಿಂದೂಗಳು, ಮಹಮದೀಯರು, ಯಹೂದ್ಯರು, ಕ್ರಿಶ್ಚಿಯನ್ನರು ಮತ್ತು ಪಾರಸಿಗಳು. ಇವರಲ್ಲಿ ಹಿಂದೂಗಳನ್ನು ಬಿಟ್ಟರೆ ಉಳಿದವರು ಅವರವರೊಳಗೇ ಜಾತಿಯಿಲ್ಲದ ಕೋಮುಗಳು. ಆದರೆ ಪರಸ್ಪರವಾಗಿ ಮಾತ್ರ ಅವರೆಲ್ಲ ಜಾತಿಗಳೇ. ಮತ್ತೆ ಮೇಲೆ ಹೆಸರಿಸಿದ ಐವರಲ್ಲಿ ಮೊದಲನೆಯ ನಾಲ್ಕು ಕೋಮುಗಳವರು ತಾವೇ ಬಾಗಿಲು ಹಾಕಿಕೊಂಡಲ್ಲಿ ಪಾರಸಿಗಳು ನೇರವಾಗಿ ಹೊರಗುಳಿಯುತ್ತಾರೆ, ಹಾಗೂ ಪರ್ಯಾಯವಾಗಿ ಅವರೂ ಸಹ ತಮ್ಮೊಳಗೆ ಸೇರುತ್ತಾರೆ. ಸಾಂಕೇತಿಕವಾಗಿ ಹೇಳುವುದಿದ್ದರೆ, ಎ ಗುಂಪು ಸ್ವಜಾತಿ ಮದುವೆಯನ್ನು ಮಾತ್ರ ಮಾಡಿಕೊಳ್ಳಲು ಬಯಸಿದರೆ ಪರಿಸ್ಥಿತಿಯ ಒತ್ತಡದಿಂದಾಗಿ ಬಿ ಗುಂಪು ಕೂಡ ಹಾಗೆ ಆಗಬೇಕಾಗುತ್ತದೆ. ಈಗ ಇದೇ ತರ್ಕವನ್ನು ಹಿಂದೂ ಸಮಾಜಕ್ಕೂ ಅನ್ವಯಿಸಿರಿ ಮತ್ತು ಅದರಲ್ಲಿ ಅಂತರ್ಗತವಾಗಿರುವ ತನಗೆ ತಾನೇ ಇಮ್ಮಡಿಯಾಗುವ ಗುಣದೊಂದಿಗೆ ಜಾತಿ ವಿಭಜಿಸುತ್ತಾ ಹೋಗುವ ಲಕ್ಷಣದ ಕುರಿತ ಇನ್ನೊಂದು ವಿವರಣೆಯು ನಿಮ್ಮ ಮುಂದಿರುತ್ತದೆ. ಜಾತಿಯ ನೈತಿಕ, ಧಾರ್ಮಿಕ, ಸಾಮಾಜಿಕ ಸಂಹಿತೆಯನ್ನು ಗಂಭೀರವಾಗಿ ವಿರೋಧಿಸುವ ಯಾವುದೇ ಹೊಸ ಬದಲಾವಣೆಯನ್ನು ಜಾತಿಯು ಸಹಿಸಲಾರದು. ಒಂದು ಜಾತಿಯಲ್ಲಿ ತನಗೆ ಮಣಿಯದಿರುವ ಸದಸ್ಯರನ್ನು ಜಾತಿಯಿಂದ ಹೊರಗೆ ಹಾಕುವ ಅಪಾಯವಿದೆ. ಅಂಥವರಿಗೆ ಬೇರೆ ಜಾತಿಗಳವರು ತಮ್ಮೊಳಗೆ ಸೇರಿಸಿಕೊಳ್ಳುವ ಅಥವಾ ಬರಮಾಡಿಕೊಳ್ಳುವ ಪರ್ಯಾಯ ವ್ಯವಸ್ಥೆ ಇಲ್ಲದೆ ಅವರ ಪಾಡಿಗೆ ಅವರನ್ನು ಬಿಟ್ಟು ಬಿಡಲಾಗುವುದು. ಜಾತಿಯ ಕಟ್ಟುಪಾಡುಗಳು ಎಷ್ಟು ಕಠೋರವಾಗಿವೆ ಎಂದರೆ, ಅಪರಾಧಗಳ ಸ್ವರೂಪದಲ್ಲಿರುವ ವ್ಯತ್ಯಾಸಗಳನ್ನು ಸಹ ಗುರುತಿಸಲಾಗುವುದಿಲ್ಲ. ಬದಲಾವಣೆ ಎಂಬುದು ಯಾವುದೇ ಸ್ವರೂಪದ್ದಾಗಿರಬಹುದು, ಆದರೆ ಅವೆಲ್ಲವೂ ಒಂದೇ ಬಗೆಯ ದಂಡಕ್ಕೆ ಗುರಿಯಾಗುತ್ತವೆ. ಹೊಸ ಬಗೆಯ ಜಾತಿಗೆ ಅಹಿತಕರವಾದ ಆಲೋಚನೆ ಮಾಡುವ ಗೌರವದಿಂದ ಗುರು ಪ್ರವಾದಿ ಎಂದು ಕರೆಯಲ್ಪಡುವ ಆತನೂ, ಅನೈತಿಕ ಪ್ರೇಮದಲ್ಲಿ ತಪ್ಪಿತಸ್ಥರಾದವರೂ ಒಂದೇ ವಿಧಿಗೆ ಗುರಿಯಾಗುತ್ತಾರೆ. ಮೊದಲನೆಯಾತ ಹೊಸ ಧಾರ್ಮಿಕ ಪಂಗಡವನ್ನ ಸೃಷ್ಟಿ ಮಾಡಿದರೆ ಎರಡನೆಯವರು ಮಿಶ್ರ ಜಾತಿಯೊಂದರ ನಿರ್ಮಾತೃಗಳಾಗುತ್ತಾರೆ. ಜಾತಿಯ ಸಂಹಿತೆಯನ್ನು ಉಲ್ಲಂಘಿಸುವ ಧೈರ್ಯಶಾಲಿ ತಪ್ಪಿತಸ್ಥನಿಗೆ ಜಾತಿಗಳು ದಯೆ ತೋರುವುದಿಲ್ಲ. ಅವನಿಗೆ ದಂಡನೆ ಎಂದರೆ ಬಹಿಷ್ಕಾರ ಹಾಕುವುದು. ಇದರ ಫಲಿತಾಂಶವೆಂದರೆ ಇನ್ನೊಂದು ಹೊಸ ಜಾತಿ. ಬಹಿಷ್ಕೃತರಾದವರು ತಾವೇ ಒಂದು ಜಾತಿಯಾಗಲು ಪ್ರೇರೇಪಿಸಿದ್ದು ಹಿಂದೂ ಮನೋಧರ್ಮ ಇಚ್ಛಿಸುವ ವಿಶಿಷ್ಟತೆ ಅಲ್ಲ, ಅದು ಅದಕ್ಕಿಂತಲೂ ದೂರವೇ ಇದೆ. ಇದಕ್ಕೆ ತದ್ವಿರುದ್ಧವಾಗಿ ಬಹಿಷ್ಕರಿಸಲ್ಪಟ್ಟವರು ತಮ್ಮನ್ನು ಒಳಕ್ಕೆ ಬರಮಾಡಿಕೊಳ್ಳುವುದಕ್ಕೆ ಸಿದ್ಧವಿರುವ ಯಾವುದೇ ಸಾಧ್ಯವಾದರೆ ಮೇಲುಮಟ್ಟದ ಜಾತಿಯ ವಿನೀತ ಸದಸ್ಯರಾಗಿರಲು ಇಷ್ಟಪಡುತ್ತಾರೆ. ಆದರೆ ಜಾತಿಗಳು ಬೇಲಿ ಹಾಕಿಕೊಂಡ ಘಟಕಗಳು. ಆ ಜಾತಿಗಳ ತೀರಾ ಪ್ರಜ್ಞಾಪೂರ್ವಕವಾದ ಒಳಸಂಚೆ ಬಹಿಷ್ಕೃತರನ್ನು ಪ್ರತ್ಯೇಕವಾದ ಒಂದು ಜಾತಿಯಾಗುವಂತೆ ಒತ್ತಾಯಿಸುವುದು. ಈ ಹಠಮಾರಿತನದ ಪರಿಸ್ಥಿತಿಯ ಹಿಂದಿನ ತರ್ಕವು ನಿರ್ದಯವಾದುದು. ಈ ಒತ್ತಡಕ್ಕೆ ಮಣಿದು ತಾವೂ ಕೂಡ ತಮ್ಮ ಸುತ್ತಲೂ ಆವರಣ ಕಟ್ಟಿಕೊಂಡಿರುವುದು ಕೆಲವು ದುರದೃಷ್ಟದ ಗುಂಪುಗಳ ಗಮನಕ್ಕೆ ಬರುತ್ತದೆ. ಯಾಕೆಂದರೆ ಇತರರು ತಾವು ಬೇಲಿ ಕಟ್ಟಿಕೊಳ್ಳುವುದರ ಮೂಲಕ ಇವರನ್ನು ಹೊರಗಟ್ಟಿದ್ದರು. ಇದರ ಪರಿಣಾಮ ಹೊಸ ಗುಂಪುಗಳು ಜಾತಿ ಕಟ್ಟಳೆಗೆ ವಿರುದ್ಧವಾದ ಯಾವುದೇ ಭಾವದಿಂದ ರಚಿತವಾಗಿದ್ದು ಯಾಂತ್ರಿಕ ನಿಯಮಕ್ಕೆ ಅನುಗುಣವಾಗಿ ಜಾತಿಗಳನ್ನು ಕಂಗೆಡಿಸುವಷ್ಟು ಸಂಖ್ಯೆಯಲ್ಲಿ ವೃದ್ಧಿಸುತ್ತವೆ. ಭಾರತದ ಜಾತಿ ರಚನೆ ಪ್ರಕ್ರಿಯೆಯಲ್ಲಿ ಎರಡನೆಯ ಕಥೆಯನ್ನು ಹೀಗೆ ಹೇಳಲಾಗಿದೆ. ಈಗ ನನ್ನ ಪ್ರಬಂಧದ ಮುಖ್ಯಾಂಶಗಳನ್ನು ಕ್ರೋಢೀಕರಿಸಿ ಹೇಳಬೇಕಿದೆ. ಜಾತಿಯ ಅಭ್ಯಾಸಿಗಳಿಂದ ನಾನಾ ತಪ್ಪುಗಳಾಗಿವೆ ಎಂಬುದು ನನ್ನ ಅಭಿಪ್ರಾಯ. ಅವರ ಅನ್ವೇಷಣೆಯನ್ನು ಈ ತಪ್ಪುಗಳು ದಾರಿ ತಪ್ಪಿಸಿವೆ. ಜಾತಿಯ ಅಧ್ಯಯನ ನಿರತರಾದ ಯುರೋಪಿನ ಅಭ್ಯಾಸಿಗಳು ಅನಗತ್ಯವಾಗಿ ಜಾತಿ ವ್ಯವಸ್ಥೆಯಲ್ಲಿ ವರ್ಣದ ಪಾತ್ರವನ್ನು ಒತ್ತು ಕೊಟ್ಟು ಹೇಳಿದ್ದಾರೆ. ಸ್ವತಃ ತಾವೇ ವರ್ಣದ ಪೂರ್ವಾಗ್ರಹಗಳಿಗೆ ಒಳಗಾದ ಅವರು ತುಂಬಾ ಸುಲಭವಾಗಿ ಜಾತಿ ಸಮಸ್ಯೆಗೆ ಅದೇ ಪ್ರಧಾನವಾದ ಅಂಶವೆಂದು ಊಹಿಸಿದರು. ಆದರೆ ಯಾವುದೂ ಸತ್ಯದಿಂದ ದೂರ ಉಳಿಯಲಾರದು. ಮತ್ತು ಡಾಕ್ಟರ್ ಕೇತ್ಕರ್ ಅವರು ಸರಿಯಾಗಿಯೇ ಹೇಳಿದ್ದಾರೆ. ಆರ್ಯವೆನ್ನುವ ಅಥವಾ ದ್ರಾವಿಡವೆನ್ನುವ ಯಾವುದೇ ಜನಾಂಗಕ್ಕೆ ಸೇರಿದವರಾಗಲಿ ಎಲ್ಲ ರಾಜರೂ ಆರ್ಯರೇ ಆಗಿದ್ದರು. ವಿದೇಶಿ ವಿದ್ವಾಂಸರು ಬಂದು ವ್ಯತ್ಯಾಸದ ಗೆರೆಯನ್ನ ಎಳೆಯುವವರೆಗೂ ಒಂದು ಬುಡಕಟ್ಟು ಅಥವಾ ಒಂದು ಕುಟುಂಬ ಜನಾಂಗಿಕವಾಗಿ ಆರ್ಯವೋ ಅಥವಾ ದ್ರಾವಿಡವೋ ಎಂಬ ಪ್ರಶ್ನೆ ಭಾರತದ ಜನರನ್ನು ಎಂದೂ ಕಾಡಲಿಲ್ಲ. ಚರ್ಮದ ಬಣ್ಣ ಒಂದು ಮುಖ್ಯ ವಿಷಯವೆಂಬುದು ಎಂದೋ ಅಪ್ರಸ್ತುತವಾಗಿತ್ತು. ಅಲ್ಲದೆ ಅವರು ಉಲ್ಲೇಖಗಳನ್ನು ಮೂಲ ವಿವರಣೆಗಳೆಂದು ತಪ್ಪಾಗಿ ಗ್ರಹಿಸಿದ್ದಾರೆ. ಕುಲ ಕಸುಬಿನ ಧಾರ್ಮಿಕ ಮೊದಲಾದ ಜಾತಿಗಳಿವೆ ಎಂಬುದನ್ನು ನಿಜ, ಆದರೆ ಅದನ್ನು ಹೇಳಿದ ಮಾತ್ರಕ್ಕೆ ಯಾವುದೇ ರೀತಿಯಿಂದ ಅದೇ ಜಾತಿಯ ಉಗಮದ ವಿವರಣೆಯಾಗುವುದಿಲ್ಲ. ಈ ಕುಲ ಕಸುಬಿನ ಗುಂಪುಗಳು ಯಾಕೆ ಜಾತಿಗಳೆಂಬುದನ್ನು ನಾವಿನ್ನು ಕಂಡುಕೊಳ್ಳಬೇಕಿದೆ. ಆದರೆ ಈ ಪ್ರಶ್ನೆಯನ್ನು ಯಾವಾಗಲೂ ಕೇಳಿಯೇ ಇಲ್ಲ. ಕಡೆಯದಾಗಿ ಅವರು ಜಾತಿಯನ್ನು ಅದನ್ನು ಒಂದು ಉಸಿರು ಸೃಷ್ಟಿ ಮಾಡಿತೋ ಎಂಬಂತೆ ತುಂಬಾ ಲಘುವಾಗಿ ಪರಿಗಣಿಸಿದ್ದಾರೆ. ಇದಕ್ಕೆ ತದ್ವಿರುದ್ಧವಾಗಿ ಆಗಲೇ ನಾನು ವಿವರಿಸಿರುವಂತೆ ಜಾತಿಯ ಸಮಸ್ಯೆಯು ಅದು ಒಳಗೊಂಡಿರುವ ಭಯಾನಕವಾದ ಸಂಕಷ್ಟಗಳ ಕಾರಣದಿಂದ ಸಹಿಸಲು ಅಸಾಧ್ಯವಾದುದಾಗಿದೆ. ನಂಬಿಕೆಯ ಮೇಲೆ ಜಾತಿ ನಿಂತಿರುವುದೆಂಬುದು ನಿಜ, ಆದರೆ ನಂಬಿಕೆಯು ಒಂದು ಸಾಮಾಜಿಕ ಏರ್ಪಾಡಿನ ಬುನಾದಿಯಾಗುವುದಕ್ಕಿಂತಲೂ ಮುಂಚೆ ಸ್ವತಃ ಆ ಏರ್ಪಾಡೇ ಶಾಶ್ವತವಾಗಿರುವ ಮತ್ತು ಬಲಯುತವಾಗಿರುವ ಇಚ್ಛೆಯನ್ನು ಹೊಂದಿರುತ್ತದೆ. ಜಾತಿ ಸಮಸ್ಯೆಯನ್ನ ಕುರಿತ ನನ್ನ ಅಧ್ಯಯನದಲ್ಲಿ ನಾಲ್ಕು ಅಂಶಗಳಿವೆ. ಹಿಂದೂ ಜನ ಸಮುದಾಯ ಒಂದು ಸಂಕೀರ್ಣ ರಚನೆಯಾಗಿದ್ದರೂ ಅದರಲ್ಲೊಂದು ಆಳವಾದ ಸಾಂಸ್ಕೃತಿಕ ಏಕತೆ ಇದೆ. ವ್ಯಾಪಕವಾದ ಸಾಂಸ್ಕೃತಿಕ ಘಟಕದ ಪ್ರತಿಯೊಂದು ಭಾಗವನ್ನು ಜಾತಿಯು ಹೆಣೆದು ಕಟ್ಟಿದೆ. ಪ್ರಾರಂಭದಲ್ಲಿ ಇದ್ದದ್ದು ಒಂದೇ ಜಾತಿ ಮತ್ತು ಅನುಕರಣೆಯಿಂದಲೂ ಬಹಿಷ್ಕಾರದ ಕಾರಣದಿಂದಲೂ ವರ್ಗಗಳೇ ಜಾತಿಗಳಾಗಿ ಪರಿವರ್ತನೆಗೊಂಡಿವೆ. ಇಂದು ಭಾರತದಲ್ಲಿ ಜಾತಿ ಸಮಸ್ಯೆಗೆ ವಿಚಿತ್ರವಾದ ಹಿತಾಸಕ್ತಿಗಳು ತಳುಕು ಹಾಕಿಕೊಂಡಿವೆ. ಈ ಅಸಹಜ ಸಾಮಾಜಿಕ ಏರ್ಪಾಡನ್ನು ತೊಡೆದು ಹಾಕಲು ನಿರಂತರವಾದ ಪ್ರಯತ್ನಗಳನ್ನು ಮಾಡಲಾಗಿದೆ. ಆದರೆ ಸುಧಾರಣೆಯ ಅಂತಹ ಪ್ರಯತ್ನಗಳು ಸಹ ಜಾತಿಯ ಮೂಲವು ಒಂದು ಪರಮೋಚ್ಚ ಅಧಿಕಾರದ ಪ್ರಜ್ಞಾಪೂರ್ವಕ ಆದೇಶದಿಂದಾದುದೇ ಅಥವಾ ಮಾನವ ಸಮಾಜದ ಜೀವನದಲ್ಲಿ ವಿಚಿತ್ರವಾದ ಸನ್ನಿವೇಶಗಳಲ್ಲಾದ ಅಪ್ರಜ್ಞಾಪೂರ್ವಕವಾದ ಬೆಳವಣಿಗೆಯೇ ಎಂಬ ಜಾತಿಯ ಉಗಮದ ಬಗೆಗಿನ ಗಂಭೀರ ಭಿನ್ನಾಭಿಪ್ರಾಯವನ್ನು ಹುಟ್ಟುಹಾಕಿವೆ. ಈ ಎರಡನೆಯ ಅಭಿಪ್ರಾಯವನ್ನ ಹೊಂದಿರುವವರು ಈ ಪ್ರಬಂಧದಲ್ಲಿ ತಳೆದಿರುವ ದೃಷ್ಟಿಕೋನದಿಂದ ಆಲೋಚನೆಗೆ ಸ್ವಲ್ಪ ಗ್ರಾಸವನ್ನು ಪಡೆಯುವರೆಂದು ನಾನು ಭಾವಿಸುತ್ತೇನೆ. ಪ್ರಾಯೋಗಿಕ ಮಹತ್ವದ ಹೊರತಾಗಿಯೂ ಜಾತಿ ಎಂಬ ವಿಷಯವು ಪೂರ್ಣ ತನ್ಮಯಗೊಳಿಸುವ ಸಮಸ್ಯೆಯಾಗಿದ್ದು ಅದರ ತಾತ್ವಿಕ ತಳಹದಿಯ ವಿಚಾರವಾಗಿ ನನ್ನಲ್ಲಿ ಮೂಡಿದ ಆಸಕ್ತಿಯು ನಿಮ್ಮ ಮುಂದೆ ಕೆಲವು ತೀರ್ಮಾನಗಳನ್ನು ಮಂಡಿಸಲು ಪ್ರಚೋದಿಸಿದೆ. ಅವು ಸುಭದ್ರವೂ ಚೆನ್ನಾಗಿ ಬೆಂಬಲಿಸಲಾದ ತಳಹದಿಯ ಮೇಲೆ ನಿಂತಿರುವಂತಹವೂ ಆಗಿವೆ. ಹಾಗಿದ್ದು ಅವು ಒಂದು ವಿಷಯದ ಮೇಲಿನ ಸಂವಾದದ ಚಾಲನೆಗೆ ಬೇಕಾದ ಕೊಡುಗೆಗಿಂತ ಹೆಚ್ಚಿನದೆಂದು ಅಥವಾ ಅವೇ ಅಂತಿಮವಾದದ್ದೆಂದು ತಿಳಿಯುವ ದಾಷ್ಟ್ಯ ನನಗಿಲ್ಲ. ವಾಹನವನ್ನು ತಪ್ಪು ಸಾಲಿನಲ್ಲಿ ನಿಲ್ಲಿಸಿರುವಂತೆಯೂ ನನಗೆ ತೋರುತ್ತದೆ. ಆದರೆ ಈ ಪ್ರಬಂಧದ ಪ್ರಧಾನ ಆಶಯವೆಂದರೆ ಸಂಶೋಧನೆಯ ಉಪಯುಕ್ತ ಸತ್ಯದ ಬಳಿಗೆ ಕರೆದೊಯ್ಯುವ ಸರಿಯಾದ ದಾರಿ ಎಂದು ನಾನು ಯಾವುದನ್ನು ತಿಳಿದಿದ್ದೇನೆಯೋ ಅದನ್ನು ಸೂಚಿಸುವುದು. ನಾವು ವಿಷಯವನ್ನ ಪೂರ್ವಗ್ರಹದಿಂದ ಸಮೀಪಿಸದಂತೆ ಎಚ್ಚರ ವಹಿಸಬೇಕು. ವಿಜ್ಞಾನದ ಜಗತ್ತಿನಿಂದ ಭಾವುಕತೆಯನ್ನು ಹೊರಹಾಕಬೇಕು. ವಸ್ತುನಿಷ್ಠವಾದ ದೃಷ್ಟಿಕೋನದಿಂದ ಸಂಗತಿಗಳನ್ನು ತೂಗಿ ನೋಡಬೇಕು. ನನ್ನ ಈ ಸಿದ್ಧಾಂತವನ್ನು ಗುಣಾತ್ಮಕವಾಗಿ ನಾಶಪಡಿಸಿದಾಗಲೂ ಒಂದು ವಿಷಯದಲ್ಲಿರುವ ವೈಚಾರಿಕ ಭಿನ್ನಾಭಿಪ್ರಾಯದಂತೆ ನಾನು ಅಷ್ಟೇ ಸಂತೋಷ ಪಡುತ್ತೇನೆ. ಇದು ಅನೇಕ ವಿದ್ವತ್ಪೂರ್ಣ ವ್ಯಾಖ್ಯಾನಗಳ ಹೊರತಾಗಿಯೂ ವಿವಾದಾಸ್ಪದವಾಗಿ ನಿರಂತರ ಉಳಿಯಲೂಬಹುದು. ಕಡೆಯದಾಗಿ ಒಂದು ಮಾತು, ಜಾತಿಯ ಒಂದು ಸಿದ್ಧಾಂತವನ್ನ ಪ್ರತಿಪಾದಿಸಲು ನಾನು ಮಹತ್ವಾಕಾಂಕ್ಷಿಯಾಗಿದ್ದರೂ ನನ್ನ ಸಿದ್ಧಾಂತವು ಅತಾರ್ಕಿಕವಾದುದೆಂದು ತೋರಿಸಿಕೊಟ್ಟರೆ ಅದನ್ನು ತೊರೆದು ಬಿಡಲು ನಾನು ಸಿದ್ಧನಿದ್ದೇನೆ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಸಾಮಾನ್ಯವಾಗಿ ಈ ಅಡುಗೆಗಳ ವಿಷಯಕ್ಕೆ ಅಂತ ಬಂದಾಗ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅಡುಗೆಗಳನ್ನು ಇಷ್ಟಪಡೋದುಂಟು. ಅದರಲ್ಲೂ ಈ ಸಾಂಬಾರ್ಗಳು ಅಥವಾ ಕೂಟು ಅಂತ ಏನು ಕರಿತೀವಿ, ರಸಂ ಅಂತ ಏನು ಕರಿತೀವಿ, ಈ ರೀತಿಯ ಒಂದು ಅಡುಗೆಗಳು ವಿಭಿನ್ನವಾಗಿರುವಂಥ ರುಚಿಯನ್ನು ಕೊಡ್ತವೆ. ಕೆಲವರು ತಂಬುಳಿಗಳು ಇಷ್ಟಪಟ್ಟರೆ ಕೆಲವರು ಹೆಚ್ಚಾಗಿ ಮಸಾಲೆ ಇದ್ದಂತಹ ಸಾಂಬಾರ್ಗಳನ್ನು ಇಷ್ಟಪಡ್ತಾರೆ. ಇನ್ನು ಕೆಲವರು ನಮಗೆ ಲೈಟಾಗಿ ಒಂದು ರಸಮ್ ಇದ್ದರೆ ಸಾಕಪ್ಪ, ಆರಾಮಾಗಿ ಊಟ ಮಾಡ್ತೀವಿ, ರಸಮು, ಅನ್ನ, ಉಪ್ಪಿನಕಾಯಿ ಇದ್ರೆ ಸಾಕು, ಹೊಟ್ಟೆ ತುಂಬ ಊಟ ಮಾಡ್ತೀವಿ ಅನ್ನೋರು ಉಂಟು. ಈಗಂತೂ ಮದುವೆ ಮನೆಗಳಲ್ಲಿ ಟ್ರೆಂಡ್ ಆಗಿದೆ, ಒಂದು ತರಕಾರಿ ಸಾಂಬಾರು, ರಸಮು, ಮೊಸರನ್ನ ಈ ರೀತಿಯಲ್ಲಿ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ರಸಮನ್ನು ಸಾಕಷ್ಟು ಜನರು ಇಷ್ಟಪಡೋದುಂಟು. ರೈಸಿಗೂ ಓಕೆ, ಹಾಗೆ ಲೋಟದಲ್ಲಿ ಹಾಕ್ಕೊಂಡು ಕುಡಿಯೋಕ್ಕೂ ಓಕೆ. ಕೆಲವರು ಇದನ್ನು ರೈಸ್ ಒಟ್ಟಿಗೆ ತಿನ್ನೋದಕ್ಕಿಂತ ಕುಡಿಲಿಕ್ಕೆ ಹೆಚ್ಚಾಗಿ ಇಷ್ಟಪಡ್ತಾರೆ. ಬಿಸಿ ಬಿಸಿ ರಸಮ್ ಒಂದು ಲೋಟಕ್ಕೆ ಹಾಕ್ಕೊಂಡು ಕುಡಿತಾ ಇದ್ರೆ ಆಹಾ, ಗಂಟಲಿಗೆ ಹಿತ ಅನಿಸತ್ತೆ. ಈ ಶೀತ, ಕಿರಿಕಿರಿ, ಕೆಮ್ಮು, ನೆಗಡಿ, ಕಫ ಈ ರೀತಿಯಲ್ಲಿದ್ದರೆ ಕಾಳುಮೆಣ್ಸು ರಸಮ್ ಇರ್ಬೋದು, ಬೆಳ್ಳುಳ್ಳಿ ರಸಮ್ ಇರ್ಬೋದು, ಟೊಮೊಟೊ ರಸಮ್ ಇರ್ಬೋದು, ಈ ರೀತಿಯ ರಸಮ್ಗಳಿದ್ದರೆ ಗಂಟ್ಲಿಗೂ ಕೂಡ ಹಿತ ಆಗತ್ತೆ. ಈ ಸಾಮಾನ್ಯವಾಗಿ ಜ್ವರ ಬಂದಾಗ, ಶೀತ ಬಂದಾಗ ಬಾಯಿ ರುಚಿ ಕೊಡೋದೇ ಇಲ್ಲ, ಬಾಯೆಲ್ಲ ಕಹಿ ಕಹಿ ಆಗಿರುತ್ತೆ, ವಿಷ ವಿಷ ಅನಿಸತ್ತೆ, ಏನು ತಿಂದರೂ ಸಪ್ಪೆ ಸಪ್ಪೆ ಅನಿಸತ್ತೆ. ಅಂಥ ಸಮಯದಲ್ಲಿ ಕಾಳುಮೆಣಸು, ಜೀರಿಗೆ ಪೌಡ್ರ್ ಹಾಕ್ಕೊಂಡು ಅಥವಾ ಬೆಳ್ಳುಳ್ಳಿ ಹಾಕಿರುವ ರಸಮು ಅಥವಾ ಟೊಮೊಟೊ ಹಾಕಿರುವಂಥ ರಸಮು ಮಾಡಿಕೊಂಡ್ರೆ ಬಿಸಿ ಬಿಸಿ ಅನ್ನಕ್ಕೆ ತಿಂದರೆ ಒಂದಿಷ್ಟು ಏನೋ ಹಿತ ಅನಿಸತ್ತೆ, ಖುಷಿ ಆಗುತ್ತೆ ಅಲ್ವಾ? ಕೆಲವೊಂದು ಅಡುಗೆಗಳಲ್ಲಿ ಕೆಲವೊಂದು ಮ್ಯಾಜಿಕ್ ಇರುತ್ತೆ ಅಂದರೆ ತಪ್ಪಾಗಲಾರದು. ಖಂಡಿತವಾಗ್ಲೂ ನಿಮ್ಮ ಊಹೆ ಸರಿಯಾಗಿದೆ. ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಆಗಿರುವಂಥ ರಸಮ್ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ. ಈ ಶೀತ, ಕೆಮ್ಮು, ನೆಗಡಿ ಆದಾಗ ಈ ರೀತಿಯ ರಸಮ್ ಇದ್ದರೆ ಬೇಗನೂ ವಾಸಿ ಆಗತ್ತೆ, ಜೊತೆಗೆ ಒಂದಿಷ್ಟು ಹಿತ ಅನಿಸತ್ತೆ, ಹಾಗೆ ಹೊಟ್ಟೆ ತುಂಬ ಊಟ ಕೂಡ ಮಾಡ್ಬೋದು, ಬಾಯಿಗೆ ರುಚಿ ಸಿಗತ್ತೆ. ಸೊ ಅದು ಯಾವ ರಸಮ್ ಅಂತೀರಾ? ಕಾಳುಮೆಣಸು ರಸಮ್ ಸ್ನೇಹಿತರೆ. ಸೊ ಈ ಕಾಳುಮೆಣಸು ರಸಮನ್ನು ಹೇಗೆ ಮಾಡ್ಕೊಳ್ಬೇಕು, ಈ ಕಾಳುಮೆಣಸು ರಸಮ್ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ಎಕ್ಸ್ಟ್ರಾ ಫ್ಲೇವರ್ಸ್ ರೋಷನ್ ಸರ್ ಅವರಿಂದ ತಿಳಿಸ್ತೀನಿ ಸ್ನೇಹಿತರೆ. ನಾನು ಆಗಲೇ ಹೇಳ್ದಾಗೆ ಸ್ನೇಹಿತರೆ, ಈ ರಸಮ್ ಮಾಡೋದು ಒಂದು ರೀತಿಯ ಮ್ಯಾಜಿಕ್ ಅಂತ ಹೇಳಿದೆ. ತುಂಬಾ ಸುಲಭ, ಆದರೆ ಇಷ್ಟೇ ಕಾಳುಮೆಣಸು, ಇಷ್ಟೇ ಜೀರಿಗೆ ಪೌಡ್ರ್ ಹಾಕಬೇಕು ಅನ್ನೋದಿರುತ್ತಲ್ಲ, ಅದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಈ ಕಾಳುಮೆಣಸು, ಜೀರಿಗೆಯನ್ನು ಫ್ರೈ ಮಾಡ್ಕೊಳ್ಳುವಾಗ ಸ್ವಲ್ಪ ಏನಾದರೂ ಜಾಸ್ತಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಕಹಿ ಒಡೆಯುತ್ತೆ, ಜೀರಿಗೆನೂ ಕಹಿ ಬರುತ್ತೆ, ಹಾಗೆ ಕಾಳುಮೆಣಸು ರುಚಿ ಕೂಡ ಕೆಟ್ಟೋಗುತ್ತೆ. ಲೋ ಫ್ಲೇಮಲ್ಲಿ ಈ ಕಾಳುಮೆಣಸು, ಜೀರಿಗೆಯನ್ನು ಫ್ರೈ ಮಾಡಿಕೊಂಡು ರಸಮ್ ಮಾಡ್ತೀವಲ್ವ, ಅದು ತುಂಬ ಇಂಪಾರ್ಟೆಂಟು. ಈ ರಸಮ್ ಮಾಡುವಲ್ಲಿ ಅದೇ ಮೇನ್ ಟಾಸ್ಕು. ಈ ಕಾಳುಮೆಣಸು ಜೀರಿಗೆನ ಹದವಾಗಿ ಯಾವ ರೀತಿ ಫ್ರೈ ಮಾಡ್ತೀವೋ ಅದ್ರ ಮೇಲೆ ರಸಮ್ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಸಮಯದಲ್ಲಿ ಏನೋ ಮರೆತು ಜೀರಿಗೆಯನ್ನು ಹೆಚ್ಚಾಗಿ ಫ್ರೈ ಮಾಡಿಬಿಟ್ಟಿರ್ತೀರ, ಆಗ ಜೀರಿಗೆ ಕಹಿ ಬರುತ್ತೆ, ರಸಮು ಕೂಡ ಕಹಿ ಕಹಿ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಅಡುಗೆಗಳನ್ನು ಮಾಡುವಂಥದ್ದು ಕೂಡ ಒಂದು ರೀತಿಯ ಮ್ಯಾಜಿಕ್ ಅಂತ ಹೇಳಿದೆ. ಇಷ್ಟೇ ಅಳತೆಯಲ್ಲಿ ಸಾಸಿವೆ, ಮೆಂತೆಯನ್ನು ಕೂಡ ಬಳಸ್ಕೊಳ್ಬೇಕು ಅನ್ನೋದು ಅಲ್ವಾ? ಎಕ್ಸ್ಟ್ರಾ ಫ್ಲೇವರ್ಸ್ ರೋಷನ್ ಸರ್ ಅವರು ಯಾವೆಲ್ಲ ಸಾಮಗ್ರಿಗಳನ್ನು ಬಳಸ್ಕೊಂಡು ಹೇಗೆ ರಸಮನ್ನು ಮಾಡ್ತಿದ್ದಾರೆ ಅನ್ನೋದನ್ನು ಅವರಿಂದ ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸ್ಪೆಷಲ್ ಆಗಿ ಎಕ್ಸ್ಟ್ರಾ ಫ್ಲೇವರ್ಸ್ ರೋಷನ್ ಸರ್ ಅವರಿಂದ ರಸಮನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ ಅಂತ ಹೇಳಿದ್ದೆ. ಸೊ ತಡ ಮಾಡೋದು ಬೇಡ, ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರು ಯಾವ ರಸಮನ್ನು ತಿಳಿಸ್ತಾ ಇದ್ದಾರೆ ಅನ್ನೋದನ್ನು ಕೇಳೋಣ. ಯಾಕಪ್ಪ ಅಂದರೆ ರಸಮಲ್ಲಿ ಕೂಡ ಸಾಕಷ್ಟು ಫ್ಲೇವರ್ಸ್ ಇದ್ದಾವೆ ಸ್ನೇಹಿತರೆ. ಈ ಟೊಮೆಟೊ ರಸಮು, ಬೆಳ್ಳುಳ್ಳಿ ರಸಮು, ಈ ರೀತಿಯಲ್ಲಿ ಸಾಕಷ್ಟು ಫ್ಲೇವರ್ಸ್ಗಳಿದ್ದಾವೆ. ಹಾಗಾದರೆ ಎಕ್ಸ್ಟ್ರಾ ಫ್ಲೇವರ್ಸ್ ರೋಷನ್ ಸರ್ ಅವರು ಯಾವ ರಸಮನ್ನು ತಿಳಿಸ್ತಿದ್ದಾರೆ ಅನ್ನೋದನ್ನು ಕೇಳೋಣ.
5: ಯೂಶ್ವಲಿ ನಾವು ಯಾವುದಾದ್ರೂ ಹೋಟೆಲ್ಗಳಿಗೆ ಹೋದಾಗ, ಮದುವೆಗೆ ಹೋದಾಗ, ಅಥವಾ ಮನೆಯಲ್ಲೇ ಹಬ್ಬದ ಊಟ ಮಾಡಿದ್ಮೇಲೆ ಸ್ವಲ್ಪ ರಸಮ್ನ ಕುಡಿಯೋದ್ರಿಂದ ಅಥವಾ ರಸಮಲ್ಲಿ ಊಟ ಮಾಡೋದ್ರಿಂದ ಆಗೋ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಲೇ ಬೇರೆ. ಹಾಗೆಯೇ ನಮಗೆಲ್ಲಾದರೂ ಕೆಮ್ಮಿದ್ರೆ ಅಥವಾ ಶೀತ ಇದ್ದರೆ ನಾವು ಪೆಪ್ಪರ್ ರಸಮ್ ಮಾಡಿ ಕುಡಿತೀವಿ. ಇದು ತುಂಬ ಎಫೆಕ್ಟಿವ್ ನಮ್ಮ ಕೆಮ್ಮಿಗೆ ಅಥವಾ ಶೀತಕ್ಕೆ. ಸೊ ಇವತ್ತು ನಾನು ನಿಮಗೆ ಈ ಪೆಪ್ಪರ್ ರಸಮ್ನ ನನ್ನ ಸ್ಟೈಲಲ್ಲಿ ಮಾಡಿ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ತುಂಬ ರೆಸಿಪಿಗಳನ್ನು ಟ್ರೈ ಮಾಡಿರ್ತೀರ, ಬಟ್ ಈ ವರ್ಷನ್ನು ಕೂಡ ಟ್ರೈ ಮಾಡಿ. ಈ ಪೆಪ್ಪರ್ ರಸಮ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನೋಡಿ, ಅರ್ಧ ಕಪ್ನಷ್ಟು ನಾನಿಲ್ಲಿ ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ. ಇದನ್ನು ಫಸ್ಟ್ ಒಂದು ಅರ್ಧ ಗಂಟೆ ನಾನು ನೆನೆ ಇಡ್ತಾ ಇದ್ದೀನಿ. ಇದರಿಂದ ಬೇಯಿಸ್ಕೊಳ್ಳೋಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಒಂದು ಅರ್ಧ ಕಪ್ ನೀರಿಗೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ನಾನು ಹುಣಸೆ ಹುಳಿನ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ನಾವು ಚೆನ್ನಾಗಿ ನೆನೆಸಬೇಕು ಒಂದು 10 ನಿಮಿಷ. ಇವಾಗ ಈ ಪೆಪ್ಪರ್ ರಸಮ್ಗೆ ಬೇಕಾಗಿರೋ ಪೌಡರ್ನ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡಿ, ನಾನು ಒಂದು 4 ಟೇಬಲ್ಸ್ಪೂನ್ ಅಷ್ಟು ಇಲ್ಲಿ ನಾನು ಕರಿಮೆಣಸನ್ನು ತಗೊಂಡಿದ್ದೀನಿ, ಪೆಪ್ಪರ್ನ ತಗೊಂಡಿದ್ದೀನಿ, ಬ್ಲ್ಯಾಕ್ ಪೆಪ್ಪರ್ನ ಒಂದು 4 ಟೇಬಲ್ಸ್ಪೂನ್. ಓಕೆ, ಇದನ್ನು ಇವಾಗ ಮೀಡಿಯಂ ಫ್ಲೇಮಲ್ಲಿ 4-5 ನಿಮಿಷ ನಾವು ಚೆನ್ನಾಗಿ ಇದನ್ನು ಕಾಯಿಸ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್. ನೀವು ಇಲ್ಲಿ ಕಾಯಿಸ್ಕೊಳ್ಳದೆ ಇದನ್ನು ಪೌಡ್ರ್ ಮಾಡಿಕೊಂಡ್ರೆ ನಿಮಗೆ ಪೆಪ್ಪರ್ ರಸಮಲ್ಲಿ ಪರಿಮಳನೇ ಬರೋದಿಲ್ಲ. ಸೊ 4-5 ನಿಮಿಷ ಆದಮೇಲೆ ಅದಕ್ಕೇ ನಾನು 1-1.5 ಟೇಬಲ್ಸ್ಪೂನ್ ಅಷ್ಟು ಇಲ್ಲಿ ನಾನು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೀರಿಗೆಯನ್ನು ಸೇರಿಸ್ಕೊಂಡು ಜೀರಿಗೆ ಕಲ್ಲರ್ ಚೇಂಜ್ ಆಗೋ ತನಕ ಮೀಡಿಯಂ ಫ್ಲೇಮಲ್ಲಿ ಇದನ್ನು ನಾವು ಮತ್ತೆ ಕಾಯಿಸ್ಕೋಬೇಕು. ಇವಾಗ ನಾನು ಅದನ್ನು ಕಾಯಿಸ್ಕೊಂಡು ಅದನ್ನು ತಣ್ಣಗೆ ಮಾಡಿ ಇವಾಗ ಈ ಪೌಡರ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಬೇಳೆ ಕೂಡ ಚೆನ್ನಾಗಿ ನೆಂದಿದೆ. ಇದನ್ನು ಒಂದು ಕುಕ್ಕರಿಗೆ ಹಾಕ್ಕೊಂಡು 1-2 ಕಪ್ನಷ್ಟು ನೀರನ್ನು ಹಾಕ್ಕೊಂಡು, ಹಾಗೆಯೇ 1/4 ಚಮಚದಷ್ಟು ಅರಿಶಿನ ಹಾಕ್ಕೊಂಡು ಇದನ್ನು ನಾನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದ್ರದ್ದು ನೀರು ಮಾತ್ರ ಬೇಕು ನಮಗೆ. ಓಕೆ, ಇದು ಬೇಯ್ತಾ ಇರಲಿ. ಇಲ್ಲಿ ನಾನು ಒಂದು ಗುಟಾಣಿಯಲ್ಲಿ 15 ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡು ಜಜ್ಕೊಳ್ತಾ ಇದ್ದೀನಿ. ಇದನ್ನು ಮೀಡಿಯಂ ಜಜ್ಕೋಬೇಕು ನೀವು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡ್ಮೇಲೆ ಇವಾಗ ಒಂದು ಪ್ಯಾನಲ್ಲಿ ನಾನು 3-4 ಟೇಬಲ್ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆನ ಹಾಕಿದ್ದೀನಿ. ನೀವು ಬೇರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಸಾಸಿವೆಗಳನ್ನು ನಾವು ಹಾಕಬೇಕು. ಸಾಸಿವೆ ಒಡೆದಾದ್ಮೇಲೆ ಅದಕ್ಕೆ 1-2 ಕೆಂಪು ಮೆಣಸನ್ನು ಹಾಕಿ ಅದನ್ನು ನಾನು ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾವು ಜಜ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡು ಬೆಳ್ಳುಳ್ಳಿ ಕಲ್ಲರ್ ಪೂರ್ತಿಯಾಗಿ ಬ್ರೌನ್ ಆಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ 1/4 ಚಮಚ ಅರಿಶಿನ, ಹಾಗೆಯೇ 1/8 ಭಾಗ ಇಲ್ಲಿ ನಾನು ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ 3 ಚಿಟಿಕೆ. ಅದನ್ನು ಹಾಕ್ಕೊಂಡು ಹಾಗೆಯೇ ಇದಕ್ಕೆ ಟೊಮೆಟೋನ ಹಾಕ್ತಾ ಇದ್ದೀನಿ. ಮೀಡಿಯಂ ಗಾತ್ರದ 1-2 ಟೊಮೆಟೊ ನೀವು ಇಲ್ಲಿ ಹಾಕ್ಕೋಬೋದು. ಟೊಮೆಟೊ ಚೆನ್ನಾಗಿ ಬಾಡಬೇಕಿದ್ರಲ್ಲಿ ಅಲ್ಲಿ ತನಕ ನಾವು ಈ ಎಣ್ಣೆಯಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಟೊಮೆಟೊ ಚೆನ್ನಾಗಿ ಬಾಡಿದೆ. ಸೊ ನಾನೇನು ಮಾಡ್ತಾ ಇದ್ದೀನಿ, ಹುಣಸೆ ಹುಳಿ ನೀರನ್ನು ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಹುಣಸೆ ಹುಳಿ ನೀರನ್ನು ಹಾಕ್ಕೊಂಡು ನೀವು ಮಿನಿಮಮ್ 3 ನಿಮಿಷ ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಇದರಿಂದ ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ. ಹಾಗೆಯೇ ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೋಬೇಕು ನೀವು. 1-3 ನಿಮಿಷ ಆದರೂ ಇದನ್ನು ನೀವು ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ನೋಡಿ, ಬೇಳೆ ಬೆಂದಿರೋ ಆ ನೀರನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಬೇಳೆನ ಹಾಕ್ತಾ ಇಲ್ಲ. ಬೇಳೆನ ನೀವು ಬೇರೆ ಯಾವುದಕ್ಕಾದರೂ ಯೂಸ್ ಮಾಡ್ಬೋದು, ಬೇಳೆ ಸಾರೆಲ್ಲ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಸೊ ನಾನು ನೀರನ್ನು ಮಾತ್ರ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ನೀರನ್ನು ಕೂಡ ನಾನು ಸೇರಿಸ್ಕೊಂಡು ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಇದನ್ನು ಮಾಡ್ಕೋಬಹುದು. ಒಂದ್ಸಲ ಚೆನ್ನಾಗಿ ಕುದಿ ಬರಬೇಕು. ಒಂದ್ಸಲ ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ 1.5 ಟೇಬಲ್ ಸ್ಪೂನ್ ಅಷ್ಟು ನಾವು ಮಾಡ್ಕೊಂಡಿರುವಂತಹ ಪೌಡರ್ನ ಹಾಕೋಬೇಕು. ನಾನು ಹೇಳಿರೋ ಪ್ರಮಾಣಕ್ಕೆ 1.5 ಟೇಬಲ್ ಸ್ಪೂನ್ ಸಾಕು, ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ತುಂಬ ಖಾರ ಆಗಿಬಿಡುತ್ತೆ. ಓಕೆ, ಇದು ಚೆನ್ನಾಗಿ ಇವಾಗ ಕುದಿ ಬರ್ತಾ ಇದೆ. ನಾವು ಪೌಡರ್ ಹಾಕೊಂಡ್ಮೇಲೆ ಒಂದು 2-3 ನಿಮಿಷ ಚೆನ್ನಾಗಿ ಕುದಿ ತೆಗಿಬೇಕು. ಅದಾದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ನೀವು ಧಾರಾಳವಾಗಿ ಎಷ್ಟು ಬೇಕು ನಿಮಗೆ ಅಷ್ಟು ಹಾಕ್ಬೋದು. ಇದರಿಂದ ಪರಿಮಳನೂ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಕೊನೆಗೆ ನಾವು ಮಾಡಿರುವಂತಹ ಈ ರಸಂ ರೆಡಿಯಾಯಿತು. ಇದು ಕುಡಿಯೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಈ ರಸಂ. ಇದು ಊಟ ಮಾಡೋವಾಗಂತೂ ಕುಡಿಯೋದಕ್ಕೆ ಅಥವಾ ಅನ್ನದ ಜೊತೆ ಊಟ ಮಾಡೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ.
4: ಸ್ನೇಹಿತರೆ, ರೋಷನ್ ಸರ್ ಅವರು ಹೇಳಿದಾಗೆ ಖಂಡಿತವಾಗ್ಲೂ ಈ ರೆಸಿಪಿಯನ್ನು ಟ್ರೈ ಮಾಡಿ, ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ತುಂಬಾ ಸ್ಪೆಷಲ್ ಆಗಿರುವಂತಹ ರಸಂ ಬಗ್ಗೆ ತಿಳಿಸಿದರು. ಇಲ್ಲಿ ಬೇಳೆಯನ್ನು ಬೇಯಿಸ್ಕೊಂಡು ಅದರ ನೀರಿಂದ ಮಾತ್ರ ಮಾಡಿದ್ದಾರೆ, ಅದಕ್ಕೆ ಕಾಳುಮೆಣಸನ್ನು ಬಳಸ್ಕೊಂಡಿದ್ದಾರೆ. ಆ ಬೇಳೆಯನ್ನು ಬೇರೆ ಯಾವುದಾದ್ರೂ ಪಲ್ಯಕ್ಕೆ ಉಪಯೋಗ ಮಾಡ್ಕೊಳ್ಬೋದು ಸ್ನೇಹಿತರೆ. ಚೆನ್ನಾಗಿ ಒಮ್ಮೆ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಮತ್ತೊಂದು ವಿಶೇಷವಾಗಿರುವಂತಹ ರೆಸಿಪಿಯನ್ನು ಇವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರು ಕಾಳುಮೆಣಸು ಮತ್ತು ಬೇಳೆ ನೀರನ್ನು ಬಳಸ್ಕೊಂಡು ಅದ್ಭುತವಾಗಿರುವಂತಹ ರಸಮನ್ನ ಮಾಡಿ ತೋರಿಸಿದರು. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ, ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ಅನ್ನೋದನ್ನು ಕೂಡ ಹೇಳಿದರು. ನಿಮಗೆ ಆ ರಸಮನ್ನ ಕುಡಿಲಿಕ್ಕೆ ತುಂಬ ಖುಷಿಯಾಗುತ್ತೆ ಅನ್ನೋದನ್ನು ತುಂಬ ಕಾನ್ಫಿಡೆಂಟಲ್ಲಿ ಹೇಳಿದರು ಸ್ನೇಹಿತರೆ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ರೆಸಿಪಿ ಬಗ್ಗೆ ಅವರಿಂದ ತಿಳಿಯೋಣ ಸ್ನೇಹಿತರೆ. ರೆಸಿಪಿಗಳನ್ನು ಮಾಡುವುದರ ಮುಖಾಂತರ ಹೇಳ್ತಾ ನಮಗೆ ತಿಳಿಸ್ತಾ ಇದ್ದಾರೆ. ಸೊ ಅದು ಯಾವ ರೆಸಿಪಿ ಅನ್ನೋದನ್ನು ಅವರಿಂದ ಕೇಳೋಣ.
3: ಈ ವೆಜಿಟೇಬಲ್ ಸಾಂಬಾರ್ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಅಂದರೆ ನೀವು ಬೆಳಗಿನ ತಿಂಡಿಗೆ ಇಡ್ಲಿ ದೋಸೆ ಅಥವಾ ಕಡುಬು ನೀರು ದೋಸೆ ಏನೇ ಮಾಡಿದ್ರು ಕೂಡ ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಹಾಗೇನೆ ಅನ್ನದ ಜೊತೆ ಕೂಡ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಮೊದಲಿಗೆ ಇಲ್ಲಿ ಸುಮಾರು ಅರ್ಧ ಕೆ ಜಿಯಷ್ಟು ತರಕಾರಿಗಳನ್ನು ನಾನು ತಗೊಂಡಿದ್ದೀನಿ. ಅರ್ಧ ಕೆ ಜಿ ಅಂದರೆ ಸುಮಾರು 6 ಜನಕ್ಕಾಗುವಷ್ಟು ಸಾಂಬಾರ್ನ ನಾವು ಮಾಡ್ಕೋಬಹುದು. ತರಕಾರಿ ಕಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ಒಂದು ಕಪ್ಪಲ್ಲಿ ನಾನು ಒಂದು 1/4 ಕಪ್ನಷ್ಟು ತೊಗರಿಬೇಳೆನ ತಗೊಂಡು ಅದನ್ನು ಒಂದು ಕಪ್ಪಲ್ಲಿ ನೆನೆ ಹಾಕ್ತಾ ಇದ್ದೀನಿ. ಸುಮಾರು ಒಂದು 1/2 ಗಂಟೆ ನೆನೆ ಬಿಡ್ತಾ ಇದ್ದೀನಿ ಇದನ್ನು. ಇದನ್ನು ಈ ಥರ ನೆನೆ ಹಾಕೋದ್ರಿಂದ ನಿಮಗೆ ಬೇಗ ಅದು ಬೇಯಕ್ಕೆ ಹೆಲ್ಪ್ ಆಗುತ್ತೆ, ಹಾಗೇನೆ ಗ್ಯಾಸ್ ಕೂಡ ತುಂಬಾ ಉಳಿತಾಯ ಆಗುತ್ತೆ. ಓಕೆ, ಇದು ಇವಾಗ ನೆನೀತಾ ಇರಲಿ. ಇಲ್ಲಿ ತರಕಾರಿಗಳನ್ನ ಕಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ಹೇಳ್ತೀನಿ ನೋಡಿ, ತರಕಾರಿಗಳನ್ನ ಚೆನ್ನಾಗಿ ಫಸ್ಟ್ ತೊಳ್ಕೊಂಡು ಆಮೇಲೆ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಹಾಗೇನೆ ಇಲ್ಲಿ ಬದನೆಕಾಯಿ ಮತ್ತೆ ನುಗ್ಗೆಕಾಯಿನ ಸೇರಿಸೋದನ್ನ ಮರಿಬೇಡಿ. ಬೇರೆ ಯಾವುದೇ ತರಕಾರಿಗಳನ್ನ ನೀವು ಬೇಕಾದ್ರೂ ಹಾಕಿ, ಆದ್ರೆ ಈ ಎರಡನ್ನ ಸೇರಿಸೋದ್ರಿಂದ ಆ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ, ಹಾಗೇನೆ ರುಚಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ಹಾಕೊಳ್ಳೋದಾದ್ರೆ ಸ್ವಲ್ಪ ಬೇರೆ ತರಕಾರಿಗಳಿಗಿಂತ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಹಾಗೇನೆ ಇಲ್ಲಿ 3 ಟೊಮ್ಯಾಟೊಗಳನ್ನು ತಗೊಂಡಿದ್ದೀನಿ, ಅದರಲ್ಲಿ 1.5 ಟೊಮ್ಯಾಟೊ ನಾನು ರುಬ್ಕೊಳ್ಳೋಕೆ ಹಾಕ್ತಾ ಇದ್ದೀನಿ, ಹಾಗೇನೆ 1.5 ಟೊಮ್ಯಾಟೊ ನಾನು ಸಾರಿಗೆ ಹಾಕ್ತಾ ಇದ್ದೀನಿ. ಇವಾಗ ಒಂದು ಕುಕ್ಕರಲ್ಲಿ ನಾನು ನೆನೆ ಹಾಕಿರುವಂತಹ ಬೇಳೆನ ಹಾಕೊಂಡು ಅದಕ್ಕೆ ಸುಮಾರು 1 ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇನೆ 1/4 ಚಮಚದಷ್ಟು ಇದಕ್ಕೆ ಅರಿಶಿನ ಕೂಡ ಸೇರಿಸ್ಕೊಂಡು ಇದನ್ನು ಸುಮಾರು 3 ವಿಷಲ್ ನಾನು ಕೂಗಿಸ್ಕೊಳ್ತಾ ಇದ್ದೀನಿ. ರುಬ್ಕೊಳ್ಳೋಕೆ ಇಲ್ಲಿ ನೋಡಿ ಸುಮಾರು 1/2 ಭಾಗದಷ್ಟು ತೆಂಗಿನ ತುರಿನ ತಗೊಂಡಿದ್ದೀನಿ. ಹಾಗೇನೆ 5-6 ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಆಲ್ರೆಡಿ ಸಾಂಬಾರ್ ಪೌಡರ್ನ ಯೂಸ್ ಮಾಡೋದ್ರಿಂದ ನಾವು ಸ್ವಲ್ಪ ಕಮ್ಮಿನೇ ಖಾರ ಇಟ್ಕೊಳ್ಳೋದು ಒಳ್ಳೆಯದು. ಇದಕ್ಕೆ 1/2 ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇನೆ 2 ಟೇಬಲ್ಸ್ಪೂನಷ್ಟು ಧನಿಯಾನ ಹಾಕೋಬೇಕು. ಹಾಗೇನೆ 1/2 ಭಾಗದಷ್ಟು ಈರುಳ್ಳಿನ ಸೇರಿಸ್ಕೋಬೇಕು. ಈರುಳ್ಳಿ ಸೇರಿಸ್ಕೊಳ್ಳೋದ್ರಿಂದ ಸಾರು ಸ್ವಲ್ಪ ನಮಗೆ ಥಿಕ್ನೆಸ್ ಅಂದರೆ ಗಟ್ಟಿ ಚೆನ್ನಾಗಿರುತ್ತೆ. ಓಕೆ, ಇದಕ್ಕೆ 1/4 ಚಮಚದಷ್ಟು ಅರಿಶಿನ, ಹಾಗೇನೆ ನಾನು ಮೊದಲೇ ಕಟ್ ಮಾಡಿಟ್ಕೊಂಡಿರುವಂತಹ 1.5 ಭಾಗದಷ್ಟು ಟೊಮ್ಯಾಟೊನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಹುಣಸೆ ಹಣ್ಣು ಬೇಕಂದರೆ ನೀವು ಹುಣಸೆ ಹಣ್ಣನ್ನು ಹಾಕ್ಕೊಂಡು ಟೊಮ್ಯಾಟೊ ಕ್ವಾಂಟಿಟಿನ ಕಮ್ಮಿ ಮಾಡ್ಕೋಬಹುದು. ಓಕೆ, ಇದನ್ನೆಲ್ಲದನ್ನು ಇವಾಗ ನಾವು ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ಇಲ್ಲಿ ಇವಾಗ ಬೇಳೆ 1/3 ವಿಷಲ್ ನಾನು ಕೂಗಿಸ್ಕೊಂಡಿದ್ದೀನಿ, ಬೇಳೆ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂತಹ ತರಕಾರಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇನೆ 1/2 ಈರುಳ್ಳಿನ ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇನೆ ಕಟ್ ಮಾಡಿ ತೊಳ್ಕೊಂಡಿರುವಂತಹ ನುಗ್ಗೆಕಾಯಿಯನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ಹಾಗೇನೆ ಮನೆಯಲ್ಲೇ ಮಾಡಿರುವಂತಹ ಸಾಂಬಾರ್ ಪುಡಿ 1/2 ಕೆಜಿ ತರಕಾರಿಗೆ 2 ಟೇಬಲ್ಸ್ಪೂನ್ ಹಾಕ್ಕೋಬೇಕು. ಈ 2 ಟೇಬಲ್ಸ್ಪೂನ್ ಸಾಂಬಾರ್ ಪುಡಿನ ಹಾಕೊಂಡು ಇದನ್ನ ಒಂದ್ಸಲ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ಓಕೆ, ತರಕಾರಿಗಳನ್ನೆಲ್ಲ ಹಾಕೊಂಡು ಇದನ್ನ 1 ವಿಷಲ್ ನಾವು ಕೂಗಿಸ್ಕೋಬೇಕಾಗುತ್ತೆ. ಜಾಸ್ತಿ ಮಾಡ್ಕೋಬೇಡಿ, ತರಕಾರಿ ಎಲ್ಲ ಜಾಸ್ತಿ ಬೆಂದೋಗ್ಬಿಡುತ್ತೆ. 1 ವಿಷಲ್ ಆದ್ಮೇಲೆ ಇದಕ್ಕೆ ನಾನು ಇವಾಗ ರುಬ್ಕೊಂಡಿರುವಂತಹ ಮಸಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇನೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕೋಬಹುದು. ಇಲ್ಲಿ ತೊಗರಿ ಬೇಳೆ ಹಾಕಿರೋದ್ರಿಂದ ನೀವು ಸಾರು ಮತ್ತೆ ನೀವು ಬಿಸಿ ಮಾಡಿದಾಗ ಎಲ್ಲ ಅದು ಮತ್ತೆ ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಬೇಕಾದಷ್ಟು ನೀರನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನ 1-2 ಕುದಿ ಚೆನ್ನಾಗಿ ಬರಕ್ಕೆ ಬಿಡಬೇಕು. 1-4 ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಈ ತರ ಮಾಡಿದ್ರೆ ಈ ಅತಿ ರುಚಿಕರವಾದ ಸಾಂಬಾರ್ ಮನೆಯಲ್ಲೇ ರೆಡಿಯಾಗುತ್ತೆ. ಇದನ್ನ ನೀವು ದೋಸೆ ಅಥವಾ ಇಡ್ಲಿ ಅಥವಾ ನೀರು ದೋಸೆ ಕಡುಬು ಈ ತರ ಎಲ್ಲ ತಿಂಡಿಗಳಿಗೂ ಕೂಡ ನೀವು ಇದನ್ನ ಸೈಡ್ ಡಿಶ್ ಆಗಿ ಉಪಯೋಗ ಮಾಡಬಹುದು. ಹಾಗೇನೆ ಅನ್ನದ ಜೊತೆ ಕೂಡ ಒಳ್ಳೆ ಕಾಂಬಿನೇಷನ್ ಇದು
2: ಸ್ನೇಹಿತರೆ. ಅನ್ನದ ಜೊತೆ ಮ್ಯಾಚ್ ಆಗುವಂತಹ ವೆರಿ ಟೇಸ್ಟಿ ಆದಂತಹ ಸಾಂಬಾರನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಮಾಡುವುದರ ಮುಖಾಂತರ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರು. ನೀವು ಕೂಡ ಈ ಸಾಂಬಾರನ್ನು ಜೊತೆಗೆ ಸ್ಪೆಷಲ್ ಪೆಪ್ಪರ್ ರಸಮನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
1: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
0: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
1: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
0: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
2: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿಯಿಂದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
3: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು, ನೋಡೋದಕ್ಕೆ ಭಯ ಆಯ್ತು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಕಳೆದ 64 ವರ್ಷಗಳಿಂದ ಎಲೆಮರೆ ಕಾಯಿಯಂತೆ ಭಾರತೀಯ ಲಲಿತ ಕಲೆ, ಜಾನಪದ ಕಲೆಯನ್ನ ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವ ಅಭಿಯಾನದ ಮೂಲಕ ಜಾನಪದ ಕಲೆಯನ್ನ ಯಶಸ್ವಿಯಾಗಿ ಉಳಿಸಿ ಬೆಳೆಸುತ್ತಾ ಕಲಾಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸುತ್ತಿರುವ ನಗುಮುಗದ ಹಿರಿಯ ಕಲಾವಿದೆ ಸುಶೀಲಾ ಭವಾನಿ ಶಂಕರ್ ರಾವ್ ಮತ್ತು ಸಾವಿರ ಹಾಡುಗಳ ಸರದಾರ ಗಾನಗಾರುಡಿಗ ಭವಾನಿ ಶಂಕರ್ ರಾವ್ ಅವರಿಗೆ ಸಾಲು ಮರದ ತಿಮ್ಮಕ್ಕ ಸದ್ಭಾವನಾ ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಎಂದು ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಯೋಗಾಚಾರ್ಯ ಪತಂಜಲಿ ಜೆ ನಾಗರಾಜ್ ಹೇಳಿದರು. ಹೊಸಮನೆಯ ಪತಂಜಲಿ ಯೋಗ ಕಲಾಮಂದಿರದಲ್ಲಿ ಕರ್ನಾಟಕ ಅರಣ್ಯ ಇಲಾಖೆ, ಪತಂಜಲಿ ಯೋಗ ಮತ್ತು ಪ್ರಕೃತಿ ಸಂಸ್ಥೆ, ಕರ್ನಾಟಕ ರಾಜ್ಯ ಗ್ರಾಮ ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ ಸಮಗ್ರ ಪುನಶ್ಚೇತನ ತರಬೇತಿ ಕಾರ್ಯಾಗಾರ ಹಾಗೂ ಜಾನಪದ ಗೀತೆ ಗಾಯನ ಕಾರ್ಯಕ್ರಮದಲ್ಲಿ ಸಾಲು ಮರದ ತಿಮ್ಮಕ್ಕ ಸದ್ಭವನ ಪ್ರಶಸ್ತಿಯನ್ನ ಪ್ರದಾನ ಮಾಡಿ

ಮಾತನಾಡಿದ ಅವರು, 72 ವರ್ಷಗಳ ವಯಸ್ಸಿನ ಹಿರಿಯ ಕಲಾವಿದೆ ಸುಶೀಲಾ ಭವಾನಿ ಶಂಕರ್ ರಾವ್ ಮತ್ತು 80 ವರ್ಷ ವಯಸ್ಸಿನ ಸಾವಿರ ಹಾಡುಗಳ ಸರದಾರ ಗಾನಗಾರುಡಿಗ ಹಿರಿಯ ಕಲಾವಿದರಾದ ಭವಾನಿ ಶಂಕರ್ ರಾವ್ ದಂಪತಿಗಳು ಲಲಿತ ಕಲೆ, ಭಾವಗೀತೆ, ಭಕ್ತಿಗೀತೆ, ದೇಶಭಕ್ತಿ ಗೀತೆ, ಜನಪದ ಗೀತೆ, ಪರಿಸರ ಗೀತೆ, ನಾಡು ನುಡಿ, ಕನ್ನಡ ಗೀತೆಗಳು ಸೇರಿದಂತೆ ಕಲಾಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದ್ದಾರೆ. ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ಆಶ್ರಯದಲ್ಲಿ ಏರ್ಪಡಿಸುವ ಕಾಡ್ಗಿಚ್ಚು ತಡೆಗಟ್ಟುವ ಪರಿಸರ ಜಾಗೃತಿ ಬೀದಿ ನಾಟಕ ಗೀತಗಾಯನದ ಮೂಲಕ ಪರಿಸರದ ಮಹತ್ವವನ್ನ ತಿಳಿಸುವ ಪರಿಸರ ಗೀತೆಯನ್ನ ಹಲವು ಗ್ರಾಮ ಅರಣ್ಯ ಸಮಿತಿಗಳಲ್ಲಿ ವರ್ಷಗಳಿಂದ ಎಲೆಮರೆಯ ಕಾಯಿಯಂತೆ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದ್ದಾರೆ ಎಂದರು. ಕಳೆದ 64 ವರ್ಷಗಳಿಂದ ಎಲೆಮರೆ ಕಾಯಿಯಂತೆ ಭಾರತೀಯ ಲಲಿತ ಕಲೆ ಜನಪದ ಕಲೆಯನ್ನ ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವ ಅಭಿಯಾನದ ಮೂಲಕ ಜನಪದ ಕಲೆಯನ್ನ ಯಶಸ್ವಿಯಾಗಿ ಉಳಿಸಿ ಬೆಳೆಸುತ್ತಾ ಕಲಾಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸುತ್ತಿರುವ ನಗು ಮುಖದ ಹಿರಿಯ ಕಲಾವಿದರಾದ ಸುಶೀಲಾ ಭವಾನಿ ಶಂಕರ್ ಮತ್ತು ಭವಾನಿ ಶಂಕರ್ ರಾವ್ ಅವರು ಸಾಲು ಮರದ ತಿಮ್ಮಕ್ಕ ಸದ್ಭಾವನ ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿರುವುದು ನಮ್ಮೆಲ್ಲರಿಗೂ ಖುಷಿ ತಂದಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಖ್ಯಾತ ಅಂಕಣಕಾರರಾದ ಎಂಎನ್ ಸುಂದರ್ ರಾವ್, ಈಶ್ವರಪ್ಪ ನವಲೆ, ಬಾಲಪ್ಪ, ಹೂವಯ್ಯ, ರವಿಶಂಕರ್, ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಯೋಗಾಚಾರ್ಯ, ಪತಂಜಲಿ ನಾಗರಾಜ್ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಆಯುಷ್ ಇಲಾಖೆ, ಪಟ್ಟಣ ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಆಟೋ ಚಾಲಕರ ಸಂಘದ ಸಹಯೋಗದಲ್ಲಿ ಹೊಸನಗರ ಪಟ್ಟಣದ ಬಸ್ ನಿಲ್ದಾಣದ ಸಮೀಪ ಇರುವ ಸಮುದಾಯ ಅಭಿವೃದ್ಧಿ ಕೇಂದ್ರ ಭವನದಲ್ಲಿ ಇದೇ ಆಗಸ್ಟ್ 11 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಆಯುಷ್ ವಿಶೇಷ ಆರೋಗ್ಯ ಶಿಬಿರ 2026 ಹಮ್ಮಿಕೊಳ್ಳಲಾಗಿದೆ. ತಾಲೂಕಿನ ನುರಿತ ಆಯುಷ್ ವೈದ್ಯರಾದ ಡಾಕ್ಟರ್ ಕೆವಿ ಪತಂಜಲಿ, ಡಾಕ್ಟರ್ ಜಿಎಸ್ ಹರೀಶ್, ಡಾಕ್ಟರ್ ಪ್ರತಿಮಾ ಹಾಗೂ ಡಾಕ್ಟರ್ ಪ್ರದೀಪ್ ಕುಮಾರ್ ಸೇರಿದಂತೆ ಹಲವು ಆಯುಷ್ ವೈದ್ಯರು ಶಿಬಿರದಲ್ಲಿ ಭಾಗವಹಿಸಿ ರಕ್ತದೊತ್ತಡ, ಮಧುಮೇಹ, ಸಂದು, ಕೀರುಗಳ ನೋವು, ಚರ್ಮದ ಕಾಯಿಲೆ, ಅಲರ್ಜಿ, ಕೆಮ್ಮು, ಉಸಿರಾಟದ ಸಮಸ್ಯೆ, ಸ್ತ್ರೀರೋಗ ಸೇರಿದಂತೆ ಇತರ ಕಾಯಿಲೆಗಳ ತಪಾಸಣೆ, ಚಿಕಿತ್ಸೆ ಮತ್ತು ಉಚಿತ ಔಷಧಿ ವಿತರಣೆ ಮಾಡಲಿದ್ದಾರೆ. ಪಟ್ಟಣ ಪಂಚಾಯಿತಿ ನೌಕರರು, ಅಂಗನವಾಡಿ ಕಾರ್ಯಕರ್ತೆಯರು, ಆಟೋ ಚಾಲಕರು ಸೇರಿದಂತೆ ಸಾರ್ವಜನಿಕರು ಶಿಬಿರದ ಸದುಪಯೋಗ ಪಡೆಯುವಂತೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಾದ ಎಂಎಸ್ ಹರೀಶ್ ಕೋರಿದ್ದಾರೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಜಿಲ್ಲೆಯಲ್ಲಿರುವ ಎಲ್ಲ ಹೋಮ್ಸ್ಟೇ, ಹೋಟೆಲ್, ರೆಸಾರ್ಟ್ ಹಾಗೂ ಇತರ ವಸತಿ ಕಟ್ಟಡಗಳ ಮಾಲೀಕರು ತಮ್ಮ ಸಂಸ್ಥೆಯನ್ನ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಕಡ್ಡಾಯವಾಗಿ ನೋಂದಣಿ ಮಾಡಿಸಿಕೊಳ್ಳಬೇಕು. ಜೊತೆಗೆ ಪ್ರವಾಸಿಗರ ಸುರಕ್ಷತೆ, ಭದ್ರತೆ ಮತ್ತು ತುರ್ತು ನೆರವಿನ ಹಿತದೃಷ್ಟಿಯಿಂದ ಮಾಹಿತಿ ಫಲಕಗಳನ್ನು ಕಡ್ಡಾಯವಾಗಿ ಅಳವಡಿಸುವಂತೆ ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದ್ದಾರೆ. ಸಿಂಗಲ್ ಎಮರ್ಜೆನ್ಸಿ ಹೆಲ್ಪ್ಲೈನ್ 112, ನ್ಯಾಷನಲ್ ಟೂರಿಸಂ ಟೂರಿಸ್ಟ್ ಹೆಲ್ಪ್ಲೈನ್ 1800 11 1363, ಈ ನಂಬರ್ಗೆ ವುಮೆನ್ಸ್ ಸೇಫ್ಟಿ ಹೆಲ್ಪ್ಲೈನ್ 181, ಚೈಲ್ಡ್ ಹೆಲ್ಪ್ಲೈನ್ 1098, ಸಮೀಪದ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಂಪರ್ಕ ಮಾಹಿತಿ, ಸಹಾಯಕ ಉಪನಿರ್ದೇಶಕರು, ಪ್ರವಾಸೋದ್ಯಮ ಇಲಾಖೆ ಶಿವಮೊಗ್ಗ, ಇಲ್ಲಿಯ ಮೊಬೈಲ್ ಸಂಖ್ಯೆ 0818225144 ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಯ ಮೊಬೈಲ್ ಸಂಖ್ಯೆ 0818227101. ಈ ಎಲ್ಲ ಮಾಹಿತಿ ಫಲಕಗಳನ್ನ ಎಲ್ಲ ವಸತಿ ಕಟ್ಟಡಗಳಲ್ಲಿ ಸ್ಪಷ್ಟವಾಗಿ ಕಾಣುವಂತೆ ಕಡ್ಡಾಯವಾಗಿ ನಮೂದಿಸಬೇಕು ಎಂದು ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ: ಮಾನವೀಯ ಮೌಲ್ಯಗಳನ್ನ ಹೊತ್ತು ಅಪಘಾತ, ನೈಸರ್ಗಿಕ ವಿಕೋಪ, ಯುದ್ಧ ಮುಂತಾದ ಅವಘಡಗಳು ಸಂಭವಿಸಿದಾಗ ಅತ್ಯಂತ ಪ್ರಾಮಾಣಿಕ ಮತ್ತು ಉತ್ಸಾಹಿ ಸೇವಾ ಕಾರ್ಯ ಮಾಡುವ ಸ್ಕೌಟ್ ಅಂಡ್ ಗೈಡ್ಸ್ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಇಂದಿಗೂ ಸಹ ಪ್ರಸ್ತುತ ಹಾಗೂ ಮಾದರಿಯಾಗಿದೆ ಎಂದು ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ ಜಿಲ್ಲಾ ಮುಖ್ಯ ಆಯುಕ್ತರಾದ ಶಕುಂತಲಾ ಚಂದ್ರಶೇಖರ್ ತಿಳಿಸಿದರು. ನಿದಿಗೆಯಲ್ಲಿರುವ ಜೈನ್ ಪಬ್ಲಿಕ್ ಸ್ಕೂಲ್ನಲ್ಲಿ ವಿಶ್ವ ಸ್ಕೌಟ್ ಶಿರೋ ವಸ್ತ್ರ ದಿನ ಹಾಗೂ ಸ್ಕೌಟ್ ಸನ್ರೈಸ್ ದಿನದ ಅಂಗವಾಗಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸಿ ಮಾತನಾಡಿದ ಅವರು, 1907ರಲ್ಲಿ ಬ್ರೌನಿ ದ್ವೀಪದಲ್ಲಿ ನಡೆದ ಮೊದಲ ಸ್ಕೌಟ್ ಕ್ಯಾಂಪಿಂಗ್ನಲ್ಲಿ ಕೇವಲ 20 ಮಕ್ಕಳೊಂದಿಗೆ ಪ್ರಾರಂಭವಾದ ಈ ಚಳುವಳಿ ಇಂದು 160ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಹಜವಾಗಿ ಸ್ಕಾರ್ಫ್ ಕೇವಲ ಒಂದು ಸಂಕೇತವಾಗದೆ ಸ್ಕೌಟ್ ಭರವಸೆ ಮತ್ತು ಜಗತ್ತನ್ನ ನಮಗಿಂತ ಸ್ವಲ್ಪ ಉತ್ತಮವಾದ ನಮ್ಮ ಧೈರ್ಯಕ್ಕೆ ಬಲವಾದ ಸಂಕೇತವಾಗಿದೆ ಎಂದು ನುಡಿದರು. ಜೈನ್ ಪಬ್ಲಿಕ್ ಸ್ಕೂಲ್ನ ಪ್ರಾಚಾರ್ಯರಾದ ಶ್ರೀಮತಿ ದಿವ್ಯಾ ಶೆಟ್ಟಿ ಮಾತನಾಡಿ, ನಮ್ಮ ಶಾಲೆಯಲ್ಲಿ ಸ್ಕೌಟ್ ಅಂಡ್ ಗೈಡ್ಸ್ ಇರುವುದರಿಂದ ಮಕ್ಕಳು ಶಿಸ್ತು ಮತ್ತು ಸಮಾಧಾನದ ವ್ಯಕ್ತಿತ್ವವನ್ನ ಹಾಗೂ ಮಾನವೀಯ ಮೌಲ್ಯಗಳು ವ್ಯಕ್ತಿತ್ವ ವಿಕಸನ ಹೊಂದುವಂತಹ ಕಾರ್ಯಕ್ರಮಗಳನ್ನ ರೂಪಿಸುವ ಒಂದು ಮಹತ್ವದ ಭರವಸೆ ಹೊಂದಿದ್ದಾರೆ ಮತ್ತು ಮಕ್ಕಳು ಹೊಸ ಹೊಸ ರೂಪುರೇಷೆಗಳನ್ನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ತಿಳಿಸಿದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ರಿಪ್ಪನ್ಪೇಟೆ ಸಮೀಪದ ಇತಿಹಾಸ ಪ್ರಸಿದ್ಧ ಕೆಂಚನಾಳು ಶ್ರೀ ಮಾರಿಕಾಂಬಾ ದೇವಿಯ ಮಳೆಗಾಲದ ಜಾತ್ರಾ ಮಹೋತ್ಸವವು ಆಗಸ್ಟ್ 11 ಮಂಗಳವಾರ ನಡೆಯಲಿದೆ ಎಂದು ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವ ಸಮಿತಿ ಹಾಗೂ ದೇವಸ್ಥಾನ ಸೇವಾ ಸಮಿತಿ ತಿಳಿಸಿದೆ. ವರ್ಷದಲ್ಲಿ 2 ಬಾರಿ ನಡೆಯುವ ಮಾರಿಕಾಂಬಾ ದೇವಿಯ ಜಾತ್ರೆಯಲ್ಲಿ ಮಳೆಗಾಲದ ಜಾತ್ರೆ ಮಂಗಳವಾರ ಹಾಗೂ ಬೇಸಿಗೆಯ ಜಾತ್ರೆ ಬುಧವಾರ ನಡೆಯುವುದು ವಿಶೇಷವಾಗಿದೆ. ಆಗಸ್ಟ್ 11 ಬೆಳಿಗ್ಗೆ 6 ಗಂಟೆಯಿಂದ ದೇವಿಗೆ ವಿಶೇಷ ಅಲಂಕಾರ ಮಂಗಳಾರತಿ ನೆರವೇರಲಿದ್ದು, ದಿನವಿಡೀ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಮುಂದಿನ ವಿವರ. ನಗರದ ನೆಹರು ಕ್ರೀಡಾಂಗಣದಲ್ಲಿ ನಡೆದ 2026-27 ಸಾಲಿನ ಸರ್ಕಾರಿ ಎ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಪಿಳ್ಳಂಗಿರಿ ಕರ್ನಾಟಕ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ. ಬಾಲಕರ ವಿಭಾಗದಲ್ಲಿ 100 ಮೀಟರ್ ಪ್ರಥಮ, ದ್ವಿತೀಯ 200 ಮೀಟರ್, ಪ್ರಥಮ ಮತ್ತು ದ್ವಿತೀಯ 400 ಮೀಟರ್, ಪ್ರಥಮ 800 ಮೀಟರ್ ಹಾಗೂ ಉದ್ದ ಜಿಗಿತ ಪ್ರಥಮ 400 ಮೀಟರ್, ಎತ್ತರ ಜಿಗಿತ ಪ್ರಥಮ 400 ಮೀಟರ್ ರಿಲೇ ದ್ವಿತೀಯ, ವಾಲಿಬಾಲ್ ಪ್ರಥಮ, ಬಾಲ್ ಬ್ಯಾಡ್ಮಿಂಟನ್ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಬಾಲಕಿರ ವಿಭಾಗದಲ್ಲಿ ವಾಲಿಬಾಲ್ ಪ್ರಥಮ, ಥ್ರೋಬಾಲ್ ಪ್ರಥಮ, ಬ್ಯಾಡ್ಮಿಂಟನ್ ಪ್ರಥಮ, ರಿಲೇ ಪ್ರಥಮ ಪಡೆಯುವ ಮೂಲಕ ಹಾಗೂ ಬಾಲಕಿಯರ ವೈಯಕ್ತಿಕ ಚಾಂಪಿಯನ್ ಅನ್ನ ಕಾರ್ತಿಕ್ ಎಸ್ 9 ತರಗತಿ ವಿದ್ಯಾರ್ಥಿ ಪಡೆದಿರುತ್ತಾರೆ ಹಾಗೂ ಬಾಲಕರ ಸಮಗ್ರ ಚಾಂಪಿಯನ್ಶಿಪ್ ಹಾಗೂ ಬಾಲಕ ಬಾಲಕಿಯರ ಸಮಗ್ರ ಚಾಂಪಿಯನ್ಶಿಪ್ ಅನ್ನ ಪಿಳ್ಳಂಗಿರಿ ಶಾಲೆಯು ಪಡೆದಿದ್ದು, ಈ ಸಾಧನೆಗೆ ಕಾರಣರಾದ ದೈಹಿಕ ಶಿಕ್ಷಕರಾದ ರುದ್ರಪ್ಪ, ಶ್ರೀಮತಿ ನಮಿತಾ ರವರಿಗೆ ಹಾಗೂ ವಿಜೇತ ಮಕ್ಕಳಿಗೆ ಎಸ್ಡಿಎಂಸಿ ಅಧ್ಯಕ್ಷರಾದ ನಾಗರಾಜ್, ಪ್ರಾಚಾರ್ಯರಾದ ಹೇಮಕೇಶವ್, ಉಪ ಪ್ರಾಚಾರ್ಯರಾದ ಶ್ರೀನಿವಾಸ್, ಜಿಲ್ಲಾ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಧರ್ಮಪ್ಪ, ಗ್ರಾಮ ಪಂಚಾಯಿತಿಯ ಎಲ್ಲ ಅಧಿಕಾರಿಗಳು, ಅಧ್ಯಕ್ಷರು, ಸದಸ್ಯರು, ಪೋಷಕ ವರ್ಗದವರು ಅಭಿನಂದನೆ ಸಲ್ಲಿಸಿದ್ದಾರೆ. ಮುಂದಿನ ವಿವರ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಆಗಸ್ಟ್ 14 ನಗರದಲ್ಲಿ ಆಯೋಜಿಸಲಾಗುತ್ತಿರುವ ಸ್ವದೇಶಿ ಮಂತ್ರಂ 2026 ವಿಶೇಷ ದೇಶಭಕ್ತಿ ಕಾರ್ಯಕ್ರಮ ಯಶಸ್ವಿ ಯೋಜನೆ ಕುರಿತು ಪೂರ್ವಭಾವಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಕಾರ್ಯಕ್ರಮದ ರೂಪುರೇಷೆ, ಅಗತ್ಯ ಸಿದ್ಧತೆಗಳು, ವಿವಿಧ ಸಂಘ ಸಂಸ್ಥೆಗಳ ಸಮನ್ವಯ ಹಾಗೂ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಹಾಗೂ ಯಶಸ್ವಿಯಾಗಿ ಆಯೋಜಿಸುವ ಕುರಿತು ಸಮಗ್ರವಾಗಿ ಚರ್ಚಿಸಲಾಯಿತು. ಕ್ರಾಂತಿದೀಪ ಪತ್ರಿಕೆಯ ಮಂಜುನಾಥ್ ಮಾತನಾಡಿ, ಯುವ ಶಕ್ತಿಯನ್ನ ದೇಶಭಕ್ತಿಗಳೊಂದಿಗೆ ಬೆಸೆಯುವ ಮೂಲಕ ಕಾರ್ಯಕ್ರಮವನ್ನು ವಿಭಿನ್ನ ಹಾಗೂ ಪರಿಣಾಮಕಾರಿಯಾಗಿ ರೂಪಿಸಬೇಕು ಎಂದು ಹೇಳಿದರು. ಡಾಕ್ಟರ್ ಸತೀಶ್ ಶೆಟ್ಟಿ ಮಾತನಾಡಿ, ವಿವಿಧ ಸಂಘ ಸಂಸ್ಥೆಗಳು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು. ವಕೀಲರಾದ ಶ್ರೀಪಾದ್ ಮಾತನಾಡಿ, ಸ್ವದೇಶಿ ಉತ್ಪನ್ನಗಳ ಬಳಕೆ ಪ್ರತಿಯೊಬ್ಬರ ಜೀವನ ಶೈಲಿಯ ಭಾಗವಾಗಬೇಕು. ಯುವ ಜನರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ದೇಶಭಕ್ತಿ ಹಾಗೂ ಸ್ವದೇಶಿ ಸಂಕಲ್ಪವನ್ನ ಜನರಲ್ಲಿ ಬಲವಾಗಿ ಮೂಡಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೇ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ?
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡುವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864788. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
7: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.

ಉಚ್ಚಾರಣ ಸುದ್ದಿ. ಈ ವಾರ ನಾವು ನಿಮಗೆ ಕೇಳಿಸಲಿದ್ದೇವೆ ಮದ್ಯದ ನೋವು ನೀಗಿಸುವ ನೋನಿ, ನೀರ ಮೇಲಿನ ಗುಳ್ಳೆ ಸ್ಥಿರವಲ್ಲ ಹರಿಯೆ, ಬಾಯಿಗೊಂದು ಬ್ಯಾಂಡೇಜು, ಬೀಗಲ್ ಸಾಹಸಯಾನದ ಹಾಗೂ ವಾರದ ವಿಜ್ಞಾನಿ ಜಾನ್ ಬಾಯ್ಡ್ ಡನ್ಲಾಪ್. ಮದ್ಯದ ನೋವು ನೀಗಿಸುವ ನೋನಿ. ಮಧ್ಯಾಹ್ನದ ಹೊತ್ತು ಟಿವಿಯಲ್ಲಿ ಮಹಿಳೆಯರಿಗಾಗಿಯೇ ಬರುವ ತಿಂಡಿ ತಿನಿಸುಗಳ ಕಾರ್ಯಕ್ರಮ ಇಲ್ಲವೇ ಇತರೆ ಕಾರ್ಯಕ್ರಮಗಳಲ್ಲಿ ಎಲ್ಲ ರೋಗಗಳಿಗೂ ರಾಮಬಾಣ ಎನ್ನುವಂತೆ ನೋನಿ ಹಣ್ಣಿನ ರಸವನ್ನು ಶಿಫಾರಸು ಮಾಡುವ ಜಾಹೀರಾತುಗಳನ್ನ ಕಂಡಿರುತ್ತೀರಿ. ಕೀಲಿನೋವಿನಿಂದ ಹಿಡಿದು ಡಯಾಬಿಟೀಸ್ ವರೆಗೆ ಎಲ್ಲ ಬಗೆಯ ಕಾಯಿಲೆಗೂ ಇದನ್ನು ಬಳಸಬಹುದು ಎನ್ನುತ್ತವೆ ಈ ಜಾಹೀರಾತುಗಳು. ಇದು ಈ ಜಾಹೀರಾತುಗಳಿಗೆ ಆಹಾರವಾಗಬಲ್ಲ ಇನ್ನೊಂದು ಸುದ್ದಿ ಬಂದಿದೆ. ನೋನಿ ಹಣ್ಣಿನ ಸಾರವನ್ನು ಕುಡಿದರೆ ಮದ್ಯ ಸೇವಿಸಿದ್ದರಿಂದ ಉಂಟಾಗುವ ತಲೆನೋವು ಮೊದಲಾದ ಸಂಕಟಗಳನ್ನು ಕಡಿಮೆ ಮಾಡಬಹುದಂತೆ. ಹಾಗೆಂದು ದಕ್ಷಿಣ ಕೊರಿಯಾದ ಸಿಯೋಲ್ ರಾಷ್ಟ್ರೀಯ ವಿಶ್ವವಿದ್ಯಾನಿಲಯದ ವಿಜ್ಞಾನಿ ಕಿಮ್ ಜಿಯೂನ್ ಮತ್ತು ಸಂಗಡಿಗರು ಮೊನ್ನೆ ಫುಡ್ ಅಂಡ್ ಫಂಕ್ಷನ್ ಪತ್ರಿಕೆಯಲ್ಲಿ ವರದಿ ಮಾಡಿದ್ದಾರೆ. ನೋನಿ ನಮ್ಮೂರ ಹಣ್ಣಲ್ಲ. ಮೊರಿಂಡಾ ಸಿಟ್ರಿಫೋಲಿಯಾ ಎಂದು ವಿಜ್ಞಾನಿಗಳು ಹೆಸರಿಸುವ ಈ ಹಣ್ಣು ಮೂಲತಃ ಪೂರ್ವದಲ್ಲಿ ನ್ಯೂಜಿಲ್ಯಾಂಡ್ ಹಾಗೂ ಪಶ್ಚಿಮದಲ್ಲಿ ಹವಾಯಿ ದ್ವೀಪಗಳ ನಟ್ಟ ನಡುವೆ ಶಾಂತಸಾಗರದಲ್ಲಿ ಇರುವಂತಹ ಸಾವಿರಾರು ದ್ವೀಪಗಳಿರುವ ಪಾಲಿನೇಷಿಯಾ ಎನ್ನುವ ಪ್ರದೇಶದಲ್ಲಿ ಬೆಳೆಯುತ್ತಿತ್ತು. ಕಳೆದ ಕೆಲವು ದಶಕಗಳಿಂದ ಇದನ್ನು ಯುರೋಪು ಭಾರತದಲ್ಲಿಯೂ ಬೆಳೆಯುತ್ತಿದ್ದಾರೆ. ಪಾಲಿನೇಷಿಯನ್ನರ ಸಂಸ್ಕೃತಿಯಲ್ಲಿ ನಮ್ಮಲ್ಲಿ ಅರಿಶಿನ ಇರುವಂತೆಯೇ ಈ ಹಣ್ಣಿಗೂ ಸರ್ವರೋಗಗಳನ್ನು ಗುಣಪಡಿಸುವ ಸಾಮರ್ಥ್ಯ ಇದೆ ಎಂದು ನಂಬಲಾಗಿದೆ. ವೈಜ್ಞಾನಿಕ ಪರೀಕ್ಷೆಗಳು ಈ ಹಣ್ಣಿನ ರಸದಲ್ಲಿ ಹಾಗೂ ಈ ಗಿಡದ ಇತರೆ ಭಾಗಗಳಲ್ಲಿ ಹಲವು ಬಗೆಯ ಆಲ್ಕಲಾಯ್ಡ್ಗಳನ್ನು ಗುರುತಿಸಿದೆ. ನೋನಿಯ ಹಣ್ಣಿನ ರಸದಲ್ಲಿಯೇ ಸುಮಾರು 200ಕ್ಕೂ ಹೆಚ್ಚು ರಾಸಾಯನಿಕಗಳಿವೆ. ಇವುಗಳಲ್ಲಿ ಆಂಥ್ರಾಕ್ವಿನೋನ್ಗಳೆಂಬ ರಾಸಾಯನಿಕಗಳ ವರ್ಗ ಪ್ರಮುಖವಾದದ್ದು. ಅದರಲ್ಲಿಯೂ ನೋನಿಗೇ ವಿಶಿಷ್ಟವಾದ ಸ್ಕೋಪೋಲೆಟಿನ್, ಡಾಮ್ನಾಕ್ಯಾಂಥಲ್ ಎನ್ನುವ ರಾಸಾಯನಿಕಗಳು ಈ ಚಿಕಿತ್ಸಾ ಗುಣಕ್ಕೆ ಮೂಲ ಎಂದು ನಂಬಲಾಗಿದೆ. ನೋನಿಯ ಬಳಕೆಯಿಂದ ಹಲವು ನೋವುಗಳು ಮಾಯವಾಗಿವೆ ಎಂದು ರೋಗಿಗಳು ಹೇಳಿದ್ದರು. ಇದರಿಂದ ಅಂತಹ ಕಾಯಿಲೆಗಳನ್ನು ಗುಣಪಡಿಸುವ ಪ್ರಯತ್ನಗಳು ಖಚಿತವಾದ ಫಲಿತಾಂಶಗಳನ್ನು ನೀಡಿಲ್ಲ ಎನ್ನುವುದು ಕೂಡ ಸತ್ಯ. ಅದೇನೇ ಇರಲಿ, ನೋನಿಯ ಐತಿಹ್ಯ ಹೇಗಿದೆ ಎಂದರೆ ಕಳೆದ ಎರಡೇ ದಶಕಗಳಲ್ಲಿ ಪ್ರಪಂಚದಾದ್ಯಂತ ಕೇವಲ $35 ಲಕ್ಷ ವ್ಯಾಪಾರವಾಗುತ್ತಿದ್ದದ್ದು

ರಸವನ್ನ ಉಣಿಸಿದರು. ಅನಂತರ ಇಲಿಗಳ ರಕ್ತದಲ್ಲಿ ಅಸಿಟಾಲ್ಡಿಹೈಡ್, ಆಲ್ಡಿಹೈಡ್ ಡಿಹೈಡ್ರೋಜಿನೇಸು, ಇಥನಾಲುಗಳ ಪ್ರಮಾಣ ಎಷ್ಟಿದೆ ಎಂದು ಅಳೆದರು. ಕಿಲೋ ದೇಹ ತೂಕಕ್ಕೆ 100 ಮಿಲಿಗ್ರಾಂ ನುಣ್ಣೀರಸವನ್ನು ಉಣಿಸಿದ್ದ ಇಲಿಗಳ ರಕ್ತದಲ್ಲಿ ಮಾತ್ರ ಆಲ್ಕೋಹಾಲು ಹಾಗೂ ಅಸಿಟಾಲ್ಡಿಹೈಡಿನ ಪ್ರಮಾಣ ಕುಗ್ಗಿತ್ತು.

ಯುವಕ ಯುವತಿಯರಿಗೆ ಮದ್ಯ ಸೇವಿಸಲು ಅನುವು ಮಾಡಿಕೊಟ್ಟಿದ್ದಾರೆ. ಇವರಲ್ಲಿ ಕೆಲವರಿಗೆ ನೋನಿರಸವನ್ನು, ಇನ್ನು ಕೆಲವರಿಗೆ ಅದರಂತೆಯೇ ಇರುವ ಬೇರೆ ಪೇಯವನ್ನು ಕುಡಿಯಲು ಕೊಟ್ಟಿದ್ದಾರೆ. ಅನಂತರ ಅವರ ಹ್ಯಾಂಗ್ಓವರ್ ಅನುಭವವನ್ನು ವಿವರಿಸಲು ಕೇಳಿದ್ದಾರೆ. ಜೊತೆಗೆ ಅವರ ರಕ್ತದಲ್ಲಿನ ಇಥನಾಲು ಮತ್ತು ಅಸಿಟಾಲ್ಡಿಹೈಡಿನ ಪ್ರಮಾಣವನ್ನು 40 ನಿಮಿಷದಿಂದ 12 ಗಂಟೆಯವರೆಗೆ ಅಳೆದಿದ್ದಾರೆ. ನೋನಿ ರಸವನ್ನು ಸೇವಿಸಿದವರ ರಕ್ತದಲ್ಲಿ ಆಲ್ಕೋಹಾಲ್ ಪ್ರಮಾಣ ಬಲು ಬೇಗನೆ

0: ನಷ್ಟು. ನಾವು 6 ತಿಂಗಳು ತಿನ್ನುವಷ್ಟು ಆಹಾರವನ್ನು ಅದು ಒಂದೇ ದಿನಕ್ಕೆ ಸೇವಿಸುತ್ತದೆ.
1: ಬಾಯಿಗೊಂದು ಹೊಸ ಬ್ಯಾಂಡೇಜು. ಇಲ್ಲ, ಇದು ನಿಮ್ಮ ಮಾತನ್ನು ನಿಲ್ಲಿಸುವ ಬ್ಯಾಂಡೇಜು ಅಲ್ಲ. ನರಕಯಾತನೆ ನೀಡುವ ಹುಣ್ಣನ್ನು

ಒಂದಿಷ್ಟು ಗಾಯವಾಗಿ ರಕ್ತದ ಒಡನಾಟ ಸಿಕ್ಕೊಡನೆ ಅವು ಇನ್ನಷ್ಟು ಬೆಳೆಯಬಲ್ಲವು. ಅದಕ್ಕೆ ಗಾಯಕ್ಕೆ ಮದ್ದು ಹಚ್ಚಿ ಇವನ್ನು ಕೊಲ್ಲಲು ಇಲ್ಲವೇ ಬೆಳೆಯದಂತೆ ತಡೆಯಲು ವೈದ್ಯರು ಪ್ರಯತ್ನಿಸುತ್ತಾರೆ. ಬಾಯಿ ಹಾಗೂ ಗಂಟಲ ಕ್ಯಾನ್ಸರ್ ಬಂದಂತಹ ರೋಗಿಗಳಲ್ಲಿಯಂತೂ ಈ ಸಮಸ್ಯೆ ವಿಪರೀತ. ಮೈ ಮೇಲೆ ಆದ ಗಾಯಕ್ಕೆ ಮುಖದಲ್ಲಿ ಆದ ಮೊಡವೆಗೆ ಬ್ಯಾಂಡೇಜು ಹಾಕಿ ರಕ್ಷಿಸುತ್ತೇವಲ್ಲ, ಹಾಗೆಯೇ ಬಾಯಿಯೊಳಗಿನ ಹುಣ್ಣಿಗೂ ಮಾಡಬಾರದೇಕೆ? ಇದು ಪ್ರಶ್ನೆ. ಇದರಲ್ಲಿ ಒಂದು ಸಮಸ್ಯೆ ಇದೆ, ಅದುವೇ ಜೊಲ್ಲು ಹಾಗೂ ಬಾಯಿಯ ಒಳಗಿನ ಮೇಲ್ಮೈಯಲ್ಲಿ ಇರುವ ಲೋಳೆಯ ಪದರ. ಮೇಲೊಂದು ಜೆಲ್ಲಿಯಂತಹ ಸಕ್ಕರೆಯ ಪದರವಿರುವ ತೆಳುವಾದ ಕೋಶಗಳ ಹಾಳೆ ಇದು. ಲೋಳೆಯನ್ನು ಮ್ಯೂಕಸ್ ಎನ್ನುತ್ತಾರೆ. ಸಾಮಾನ್ಯವಾಗಿ

0: ತನ್ನ ತೂಕಕ್ಕಿಂತ ಜೊಲ್ಲನ್ನು ಹೀರಿಕೊಂಡು ಮೃದುವಾಗಿಯೇ ಉಳಿದಿತ್ತಂತೆ. ಈ ಸ್ಥಿತಿಯಲ್ಲಿ ಬಾಯಿ ಹೇಗೆಲ್ಲ ಆಡಿದರೂ ಹರಿಯದೆ ಮುರಿಯದೆ ಉಳಿದಿತ್ತು. ಜಂಟಾಮೈಸಿನಂತಹ ಔಷಧಿಯನ್ನು ಸಾಕಷ್ಟು ಪ್ರಮಾಣದಲ್ಲಿ ಒಳಗೂಡಿಸಿಕೊಂಡಿತ್ತು ಹಾಗೂ ಅಷ್ಟೇ ಸರಾಗವಾಗಿ ಅದನ್ನು ಬಿಟ್ಟುಕೊಟ್ಟು ತಟ್ಟೆಯಲ್ಲಿ ಬೆಳೆಯುತ್ತಿದ್ದ ಈಕೋಲಿ ಬ್ಯಾಕ್ಟೀರಿಯಾಗಳನ್ನು 100ಕ್ಕೆ 100ರಷ್ಟು ಪ್ರತಿ ಪರೀಕ್ಷೆಯಲ್ಲಿಯೂ ಕೊಂದಿತ್ತು. ಜೊಲ್ಲು ಹಚ್ಚಿದ ಕೃತಕ ಮೇಲ್ಮೈಗೆ ಭದ್ರವಾಗಿ ಅಂಟಿಕೊಂಡೂ ಇತ್ತಂತೆ. ಹೀಗೆ ಸೆಲ್ಯುಲೋಸಿನ ಬದಲಾಗಿ ಕೈಟೋಸಾನ್ ಹಾಗೂ ಸೆಲ್ಯುಲೋಸ್ ಎರಡನ್ನೂ ಬೆರೆಸಿ ಮಾಡಿದ ವಸ್ತು ಉತ್ತಮ ಬ್ಯಾಂಡೇಜ್ ಆಗಬಹುದು ಎಂದು ಲೀನಾ ಆಲ್ಟೋಮಾರಿ ತಂಡ ತೀರ್ಮಾನಿಸಿದೆ. ಇದು ಭಾರತಕ್ಕೆ ಬರಲು ಇನ್ನೂ ಸಾಕಷ್ಟು ವರ್ಷಗಳು ಬೇಕಾಗಬಹುದು ಎನ್ನಿ. ಅಲ್ಲಿಯವರೆಗೂ ಬಾಯಲ್ಲಿ ಹುಣ್ಣಿದ್ದರೆ ನರಕವನ್ನು ಧೇನಿಸಿಕೊಂಡು ಬಾಯಿ ಮುಚ್ಚಿಕೊಂಡು ಇರಬೇಕು ಅಷ್ಟೇ.
1: ನಿಮಗೆ ಗೊತ್ತೇ, ಆನೆಯ ಉದ್ದನೆಯ ದಂತ ಕೋರೆ ಹಲ್ಲಲ್ಲ, ಅದು ಬಾಚಿ ಹಲ್ಲು. ನಮ್ಮ ಬಾಯಿಯಲ್ಲಿ ಮುಂದೆ ಇದೆಯಲ್ಲ ಅಂಥದ್ದು.
2: ನೀರ ಮೇಲಿನ ಗುಳ್ಳೆ ಸ್ಥಿರವಲ್ಲ ಹರಿಯೇ.
3: ಯಾರಿ

ಈ ಹಾಡು ಕೇಳಿದ್ದೀರಲ್ಲ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಎಂದು ಅದನ್ನು ಬದುಕಿನ ಕ್ಷಣಿಕತೆಗೆ ಕವಿ ಹೋಲಿಸಿದ್ದಾನೆ. ನಿಜ, ನೀರ್ಗುಳ್ಳೆ ಶಾಶ್ವತವಲ್ಲ. ನೀರ ಮೇಲಿದ್ದರೆ ಮಾತ್ರವಲ್ಲ, ನೀರೊಳಗಿದ್ದರೂ ನೀರಗುಳ್ಳೆಯ ಬದುಕು ಹೀಗೆಯೇ ಸ್ಥಿರವಲ್ಲ. ಅದರ ಹರಿವು, ಚಲನೆ ಎಲ್ಲವೂ ಅಸ್ಥಿರ ಎನ್ನುತ್ತದೆ ಫಿಸಿಕ್ಸು. ಈ ಫಿಸಿಕ್ಸಿನ ನಿಯಮಕ್ಕೆ ಇದೀಗ ಹೊಸದೊಂದು ಲೆಕ್ಕ ಸೇರಿಕೊಂಡಿದೆ. ನೀರೊಳಗಿರುವ ಗಾಳಿಯ ಗುಳ್ಳೆ ನಿಧಾನಕ್ಕೆ ಮೇಲೇರುವಾಗ ನಿರ್ದಿಷ್ಟ ಗಾತ್ರ ಪಡೆದೊಡನೆ ಅಸ್ಥಿರವಾಗಿ ಗಿರಕಿ ಹೊಡೆಯುತ್ತಾ ಅಡ್ಡಾದಿಡ್ಡಿ ಚಲಿಸಲು ಆರಂಭಿಸುತ್ತದೆ. ಗುಳ್ಳೆ ಎಷ್ಟು ದೊಡ್ಡದಾದ ಮೇಲೆ ಹೀಗಾಗುತ್ತದೆ ಎನ್ನುವುದನ್ನು ಹಾಗೂ ಅದಕ್ಕೆ ಕಾರಣವನ್ನು ಇಂಗ್ಲೆಂಡಿನ ಬ್ರಿಸ್ಟಲ್ ವಿಶ್ವವಿದ್ಯಾನಿಲಯದ ಗಣಿತಜ್ಞ ಜೆನ್ಸ್ ಎಗ್ಗರ್ಸ್ ಮತ್ತು ಅವರ ವಿದ್ಯಾರ್ಥಿ ಮಿಗೆಲ್ ಹೆರಾಡ ಲೆಕ್ಕ ಹಾಕಿದ್ದಾರಂತೆ. ಹೀಗೆಂದು ಪ್ರೊಸೀಡಿಂಗ್ಸ್ ಆಫ್ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್ ಪತ್ರಿಕೆ ಇತ್ತೀಚಿನ ಸಂಚಿಕೆಯಲ್ಲಿ ಪ್ರಕಟಿಸಿದೆ. ಬಿಂದಿಗೆ ಕೊಳದಲ್ಲಿ ಮುಳುಗಿತೆನ್ನಿ, ಅದು ಮುಳುಗಿದ ಜಾಗದಲ್ಲಷ್ಟೇ ಅಲ್ಲ, ಅಕ್ಕಪಕ್ಕಗಳಲ್ಲಿಯೂ ಗುಳ್ಳೆಗಳು ಮೇಲೆ ಬರುವುದನ್ನು ಕಾಣುತ್ತೇವೆ. ಬಿಂದಿಗೆ ಮುಳುಗಿದಾಗಷ್ಟೇ ಅಲ್ಲ, ನೀರಿನೊಳಗೆ ಗಿಡಗಳಿಂದಲೋ ಮುಳುಗಿದ ಮನುಷ್ಯರ ಉಸಿರಾಟದಿಂದಲೋ ಹೊರಟ ಗಾಳಿಯ ಗುಳ್ಳೆಗಳು ಹೀಗೆಯೇ ವರ್ತಿಸುತ್ತವೆ. ಅವು ಮೇಲೇರುತ್ತಿದ್ದಂತೆ ದೊಡ್ಡದಾಗುತ್ತವೆ, ದೊಡ್ಡದಾಗುತ್ತಾ ಮೇಲೇರಿ ಸಾಗುತ್ತವೆ. ಸಾಗುವಾಗ ನೇರವಾಗಿ ಸಾಗುವುದಿಲ್ಲ, ಹೊರಟಲ್ಲಿಂದ ಸ್ವಲ್ಪ ಎತ್ತರದವರೆಗೆ ಏರುವ ತನಕ ಬಾಣದಂತೆ ನೇರವಾದ ಹಾದಿಯಲ್ಲಿ ಸಾಗುತ್ತಾ ಆನಂತರ ಇದ್ದಕ್ಕಿದ್ದ ಹಾಗೆ ದಿಕ್ಕು ಬದಲಿಸಿ ಎಡಕ್ಕೋ ಬಲಕ್ಕೋ ವಾಲುತ್ತವೆ ಅಥವಾ ಗಿರ್ರನೆ ತಿರುಗಲು ಆರಂಭಿಸುತ್ತವೆ. ಇದು ನಾವೆಲ್ಲ ಕಂಡಿರುವ ಸಹಜ ವಿದ್ಯಮಾನ. ಇದೇಕೆ ಹೀಗೆ ಎನ್ನುವುದು ಭೌತ ವಿಜ್ಞಾನಿಗಳನ್ನು ಸದಾ ಕಾಡುತ್ತಿದ್ದ ಪ್ರಶ್ನೆ. ಏಕೆಂದರೆ ಅತ್ಯಂತ ನಿಶ್ಚಲವಾದ ನೀರಿನಲ್ಲಿಯೂ ಗುಳ್ಳೆಗಳು ಹೀಗೆಯೇ ಏಳುತ್ತವೆ. ನೀರು ಅಲ್ಲಾಡುತ್ತಿದ್ದರೆ ಅದರ ಚಲನೆಯಿಂದಾಗಿ ಗುಳ್ಳೆ ದಿಕ್ಕು ಬದಲಿಸಿತು ಎನ್ನಬಹುದು. ಹಾಗಿಲ್ಲದೆ ನೀರು ನಿಶ್ಚಲವಾಗಿದ್ದಾಗಲೂ ಅದರೊಳಗಿಂದ ಏಳುವ ಗುಳ್ಳೆಗಳು ಮೇಲೇರುವಾಗ ದಿಕ್ಕನ್ನು ಬದಲಿಸುತ್ತವಲ್ಲ, ಯಾಕೆ? ಯಾವ ಬಲ ಅದನ್ನು ತಮ್ಮ ನೇರವಾದ ಹಾದಿಯಿಂದ ದೂಡುತ್ತಿದೆ? ಸ್ವಲ್ಪ ದೂರದವರೆಗೂ ನೀರಗುಳ್ಳೆ ನೇರವಾಗಿಯೇ ಏರುತ್ತದಲ್ಲ, ಆಗ ಆ ಬಲ ಎಲ್ಲಿ ಹೋಗಿರುತ್ತದೆ? ಆಗೇಕೆ ಅದು ಕಾಣುವುದಿಲ್ಲ? ಇಂಥ ಎಲ್ಲ ಪ್ರಶ್ನೆಗಳಿಗೆ ಅಷ್ಟಿಷ್ಟು ಉತ್ತರ ಹುಡುಕಲು ವಿಜ್ಞಾನಿಗಳು ಪ್ರಯತ್ನಿಸಿದ್ದಾರೆ. ಉದಾಹರಣೆಗೆ, ನೀರಗುಳ್ಳೆ ಮೇಲೇರುತ್ತಿದ್ದಂತೆ ಅದರ ಗಾತ್ರ ಹೆಚ್ಚಾಗುವುದಕ್ಕೆ ಸುತ್ತಲಿರುವ ನೀರಿನ ಒತ್ತಡ ಕಡಿಮೆಯಾಗುವುದು ಕಾರಣ ಎನ್ನುವುದು ಎಲ್ಲರಿಗೂ ತಿಳಿದಿರುವ ವಿಷಯ. ಗಾಳಿಯಲ್ಲಿ ಮೇಲೇರುವ ಬಲೂನು ಕೂಡ ಇದೇ ಕಾರಣಕ್ಕೆ ದೊಡ್ಡದಾಗುತ್ತಾ ಹೋಗಿ ಕೊನೆಗೆ ಒಡೆಯುತ್ತದೆ. ಗಾಳಿಯಲ್ಲಿ ಚಲಿಸುವ ಬಲೂನು ಕೂಡ ಅಡ್ಡಾದಿಡ್ಡಿಯಾಗಿ ಹೋಗುತ್ತದೆ. ಗಾಳಿ ಬೀಸುವುದರಿಂದ ಹೀಗಾಗುತ್ತದೆ ಎನ್ನಬಹುದು. ಆದರೆ ನಿಶ್ಚಲ ನೀರಿನಲ್ಲಿ ದಿಕ್ಕು ಬದಲಾಗುವುದಕ್ಕೆ ಯಾವ ಬಲ ಕಾರಣ? ಯಾವುದು ಆ ಗುಳ್ಳೆಯನ್ನು ಹೀಗೆ ದೂಡುತ್ತಿದೆ? ಎಗ್ಗರ್ಸ್ ಮತ್ತು ಹೆರಾಡ ಈ ಪ್ರಶ್ನೆಗಳಿಗೆ ಗಣಿತದ ಮೂಲಕ ಉತ್ತರ ಹುಡುಕಲು ಪ್ರಯತ್ನಿಸಿದ್ದಾರೆ. ಗುಳ್ಳೆಗಳು ಮೇಲೇರುವಾಗ ಒಂದು ಹಂತದವರೆಗೂ ನೇರವಾಗಿ ಮೇಲೇರುತ್ತವಷ್ಟೇ, ಅಂದ ಮೇಲೆ ಅವುಗಳು ದಿಕ್ಕು ಬದಲಿಸುವುದಕ್ಕೂ ಆ ಹಂತದಲ್ಲಿರುವ ಅವುಗಳ ಗಾತ್ರಕ್ಕೂ ಸಂಬಂಧ ಇರಬೇಕು. ಅಂದರೆ ನೀರಿನಿಂದ ಮೇಲೇರುವ ಗುಳ್ಳೆ ಒಂದು ನಿರ್ದಿಷ್ಟ ಗಾತ್ರಕ್ಕೆ ದೊಡ್ಡದಾದ ಕೂಡಲೇ ದಿಕ್ಕು ಬದಲಿಸುತ್ತದೆ. ಈ ಗಾತ್ರವನ್ನು ತಲುಪುವಾಗ ನೀರಿನಲ್ಲಿರುವ ಬಲಗಳಲ್ಲಿ ಏನೋ ಬದಲಾವಣೆಗಳಾಗಿರಬೇಕು.

0: ಎಂದು ತರ್ಕಿಸಿದ ಎಗ್ಗರ್ಸ್ ಮತ್ತು ಹೆರಾಡ, ನೀರಿನ ಗುಳ್ಳೆಗಳನ್ನು ಮೇಲೇರುವಂತೆ ಮಾಡುವ ಬೇರೆ ಬೇರೆ ಬಲಗಳನ್ನು ಗಣಿಸಿದ್ದಾರೆ. ಅವುಗಳ ನಡುವಣ ಸಂಬಂಧವನ್ನೂ ಹಾಗೂ ನೀರ್ಗುಳ್ಳೆಯ ಗಾತ್ರಕ್ಕೂ ಇರುವ ಸಂಬಂಧವನ್ನೂ ಗಣಿತೀಯ ಮಾದರಿಯ ಮೂಲಕ ಕಂಪ್ಯೂಟರಿನಲ್ಲಿ ವಿಶ್ಲೇಷಿಸಿದ್ದಾರೆ. ಇದೆಲ್ಲದರ ಫಲಿತಾಂಶವೆಂದರೆ ನೀರಗುಳ್ಳೆ ಮೇಲೇರುವಾಗ ದಿಕ್ಕು ಬದಲಿಸುವ ಹಂತದಲ್ಲಿ ಎಷ್ಟು ದೊಡ್ಡದಾಗಿರುತ್ತದೆ ಎಂದು ಲೆಕ್ಕ ಹಾಕಿರುವುದು. ನೀರಗುಳ್ಳೆ ಮೇಲೇರುವಾಗ ಅದನ್ನು ಹಲವು ಬಲಗಳು ಮೇಲೆದೋಡುತ್ತವೆ. ಮೊದಲನೆಯದು ಅದರ ತೇಲುವ ಬಲ ಅಥವಾ ಬಯನ್ಸಿ. ಇದು ಗುಳ್ಳೆಯ ಗಾತ್ರವನ್ನು ಅವಲಂಬಿಸಿದೆ. ಇದರಿಂದಾಗಿ ಗುಳ್ಳೆ ನೀರಿನ ಜಾಗದಲ್ಲಿ ಎಷ್ಟನ್ನು ತಾನು ಆಕ್ರಮಿಸುತ್ತದೆ ಎನ್ನುವುದು ನಿರ್ಧಾರವಾಗುತ್ತದಷ್ಟೇ. ಈ ನೀರಿನ ಭಾರ ಗುಳ್ಳೆಯ ಭಾರಕ್ಕಿಂತ ಕಡಿಮೆ ಇದ್ದಾಗ ಗುಳ್ಳೆ ಮೇಲೇರುತ್ತದೆ. ಅಂದರೆ ಗುಳ್ಳೆಯ ಗಾತ್ರ ಹೆಚ್ಚಾದಷ್ಟೂ ಈ ಬಲವೂ ಹೆಚ್ಚಬೇಕು. ನೀರಿನ ಒತ್ತಡ ಕಡಿಮೆ ಇರುವ ಜಾಗದಲ್ಲಿ ಗುಳ್ಳೆ ದೊಡ್ಡದಾಗುತ್ತದೆ. ಎಲ್ಲೋ ಒಂದೆಡೆ ಈ ತೇಲುವ ಬಲ ಹಾಗೂ ನೀರಿನ ಒತ್ತಡ ಎರಡೂ ಒಂದೇ ಪ್ರಮಾಣದಲ್ಲಿದ್ದಾಗ ಗುಳ್ಳೆ ನಿಂತಲ್ಲೇ ನಿಲ್ಲುತ್ತದೆ. ಗುಳ್ಳೆ ನಿಲ್ಲದೆ ಮೇಲೇರಲು ಇನ್ನೂ ಒಂದು ವಿಷಯ ನೆರವಾಗುತ್ತದೆ. ಗುಳ್ಳೆಯೊಳಗಿರುವ ಗಾಳಿಯನ್ನು ನೀರಿನ ತೆಳುವಾದ ಚೀಲ ಹಿಡಿದಿಟ್ಟಿರುತ್ತದೆ. ನೀರಿನ ಸ್ನಿಗ್ಧತೆ ಬಹಳ ಕಡಿಮೆ ಇರುವುದರಿಂದ ಈ ಚೀಲ ತುಂಬಾ ತೆಳು. ಒಳಗಿನ ಬಲ ಸ್ವಲ್ಪ ಹೆಚ್ಚಾದರೂ ಇದು ಒಡೆಯಬಲ್ಲುದು. ನೀರಿನ ಈ ತೆಳುವಾದ ಚೀಲಗಳು ಗುಳ್ಳೆ ಸ್ಥಿರವಾಗಿರುವಂತೆ ಕಾಪಾಡುತ್ತವೆ. ಆದರೆ ಗುಳ್ಳೆ ಮೇಲೇರಲು ಬಾಯನ್ಸಿಯ ಜೊತೆಗೆ ಇನ್ನೂ ಹಲವು ಬಲಗಳು ಕಾರಣವಾಗಿವೆ. ಗುಳ್ಳೆ ಮೇಲೇರುತ್ತಿದ್ದಂತೆ ಅದರ ಮೇಲ್ಮೈ ಗುಂಟ ನೀರು ಜಾರುತ್ತದೆ. ಈ ನೀರಿನ ಪ್ರವಾಹವು ಗುಳ್ಳೆಯನ್ನು ದೂಡುತ್ತದೆ. ವಿಮಾನದ ರೆಕ್ಕೆಯ ಸುತ್ತ ಗಾಳಿ ಹರಿಯುವಾಗ ಒತ್ತಡದಲ್ಲಿ ವ್ಯತ್ಯಾಸ ಆಗುವಂತೆ ಇಲ್ಲಿಯೂ ಆಗುತ್ತದೆ. ಅದು ಕೂಡ ಗುಳ್ಳೆಯನ್ನು ದೂಡುತ್ತದೆ. ನೀರು ಸರಾಗವಾಗಿ ಹರಿಯದಿದ್ದರೆ ಈ ಬಲ ಕಡಿಮೆಯಾಗುತ್ತದಷ್ಟೇ. ಹೀಗಾಗಿ ನೀರಿನ ಸ್ನಿಗ್ಧತೆ ಅರ್ಥಾತ್ ಸರಾಗವಾಗಿ ಹರಿಯುವ ಗುಣವೂ ಇಲ್ಲಿ ಪ್ರಧಾನ. ಇದಲ್ಲದೆ ಗುಳ್ಳೆಯ ಆಕಾರವೂ ಮುಖ್ಯ. ಗುಳ್ಳೆಯ ಆಕಾರ ದುಂಡಗಿರುವುದಿಲ್ಲ. ಸುತ್ತಲಿನ ನೀರಿನ ಒತ್ತಡದಿಂದಾಗಿ ಅದು ಸ್ವಲ್ಪ ಅಂಡಾಕಾರವಾಗಿರುತ್ತದೆ. ಇದರ ಫಲವಾಗಿ ಅದರ ಸುತ್ತಲೂ ಕೆಳಗೆ ಸರಿದು ಬರುವ ನೀರು ಎಲ್ಲ ಜಾಗವನ್ನು ಮುಟ್ಟುವುದಿಲ್ಲ. ಬುಡದಲ್ಲಿ ಈ ಹರಿಯುವ ನೀರು ಹಾಗೂ ಗುಳ್ಳೆಯ ನಡುವೆ ಒಂದಿಷ್ಟು ನೀರು ಅಲ್ಲಾಡದೆ ನಿಂತಿರುತ್ತದೆ. ಇದು ಒಂದು ಅಡ್ಡಿ. ಈ ಅಡ್ಡಿ ಎಷ್ಟು ದೊಡ್ಡದು ಎನ್ನುವುದು ಗುಳ್ಳೆಯ ಆಕಾರವನ್ನು ಅವಲಂಬಿಸಿರುತ್ತದೆ. ಇದೆಲ್ಲವನ್ನೂ ಗಣಿತ ಸೂತ್ರದ ಮೂಲಕ ಲೆಕ್ಕ ಹಾಕಬಹುದು. ಅದಕ್ಕೆಂದೇ ನೇಪಿಯರ್ ಸ್ಟೋಕ್ಸ್ ಎನ್ನುವ ಸೂತ್ರವೂ ಇದೆ. ಈ ವಿವಿಧ ಬಲಗಳ ನಡುವೆ ಇರುವ ಸಂಬಂಧವನ್ನು ಸೂಚಿಸುವ ಸೂತ್ರ ಇದು. ಕೊನೆಗೆ ನೀರಗುಳ್ಳೆಯ ಮೇಲೆ ನಿರ್ದಿಷ್ಟ ದಿಕ್ಕಿನಲ್ಲಿ ಯಾವಾಗ ಎಷ್ಟು ಬಲ ಬೀಳುತ್ತದೆ ಎಂದು ಗಣಿಸಬಹುದು. ಸಮಸ್ಯೆ ಎಂದರೆ ಇದನ್ನು ಬೆರಳಲ್ಲಿ ಗಣಿಸಲಾಗದು, ಕಂಪ್ಯೂಟರ್ ಬೇಕು. ಈ ಎಲ್ಲ ಲೆಕ್ಕಾಚಾರಗಳನ್ನು ಮಾಡಿದ ಎಗ್ಗರ್ಸ್ ಮತ್ತು ಹೆರಾಡ ಕೆಳಗಿನಿಂದ ಮೇಲೇರುತ್ತಿರುವ ಗುಳ್ಳೆಯ ವ್ಯಾಸವನ್ನು ಅತಿ ಕಡಿಮೆ ಎಂದಿಟ್ಟುಕೊಂಡರೆ ಅದು ಮೇಲೇರುತ್ತಾ 0.94 mm ವ್ಯಾಸವಿರುವಷ್ಟು ದೊಡ್ಡದಾದ ಕೂಡಲೇ ಈ ಬಲಗಳಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ, ಅತ್ತಿತ್ತ ಅದನ್ನು ದೂಡುವ ಬಲಗಳೂ ಹೆಚ್ಚಾಗುತ್ತವೆ. ಹೀಗಾಗಿ ಗುಳ್ಳೆ ಇದ್ದಕ್ಕಿದ್ದ ಹಾಗೆ ದಿಕ್ಕು ಬದಲಿಸುತ್ತದೆ ಎಂದು ಗಣಿಸಿದ್ದಾರೆ. ಅಷ್ಟೇ ಅಲ್ಲ, ಗುಳ್ಳೆಯ ಆಕಾರ ಬದಲಾಗುತ್ತಿದ್ದಂತೆ ಅದರ ಮೈ ಇನ್ನಷ್ಟು ನಯವಾದಂತೆ ಆಗುತ್ತದೆ. ಹೀಗಾಗಿ ಗುಳ್ಳೆಯ ಮೇಲಿಂದ ಕೆಳಗೆ ಸರಿಯುವ ನೀರಿನ ಪ್ರವಾಹ ವೇಗವಾಗುತ್ತದೆ. ಇದುವೇ ಗುಳ್ಳೆಯನ್ನು ದೂಡುತ್ತಿರುವ ಬಲಗಳಲ್ಲಿ ವ್ಯತ್ಯಾಸಗಳು ಉಂಟಾಗಲು ಕಾರಣ, ಗುಳ್ಳೆ ದಿಕ್ಕುಗೆಡಲು ಕಾರಣ ಎಂದು ವಿವರಿಸಿದ್ದಾರೆ.
1: ವಾರದ ವಿಜ್ಞಾನಿ ಜಾನ್ ಬಾಯ್ಡ್ ಡನ್ಲಪ್, ನಮ್ಮೆಲ್ಲರ ಸಾಗಾಟವನ್ನು ಸರಾಗಗೊಳಿಸಿದ ಆವಿಷ್ಕಾರಿ. ಸ್ಕಾಟ್ಲೆಂಡಿನಲ್ಲಿ February 5, 1820 ಇಸವಿಯಲ್ಲಿ ಡನ್ಲಪ್ ಜನಿಸಿದ. ಈತ ಒಬ್ಬ ಐರಿಷ್ ಪ್ರಜೆ. ಚಿಕ್ಕವನಾಗಿದ್ದಾಗ ಅವನ ಅಮ್ಮ, ಅವಧಿ ಕಳೆಯುವ 2 ತಿಂಗಳು ಮೊದಲೇ ನಿನ್ನ ಹೆರಿಗೆಯಾಗಿತ್ತು, ಹೀಗಾಗಿ ನಿನ್ನ ಆರೋಗ್ಯ ಯಾವಾಗಲೂ ಕೆಟ್ಟದಿರುತ್ತದೆ ಎಂದು ಹೆದರಿಸಿದ್ದರಂತೆ. ಆ ಹೆದರಿಕೆಯಿಂದಲೇ ಈತ 88 ವರ್ಷ ಬಾಳಿದ್ದ. ಡನ್ಲಪ್ ಓದಿದ್ದು ಪಶುವೈದ್ಯ. ಪಶುವೈದ್ಯನಾಗಿ ಅಭ್ಯಾಸ ಮಾಡುವಾಗಲೇ ರಬ್ಬರಿನ ವಸ್ತುಗಳಲ್ಲಿಯೂ ಆಸಕ್ತಿ ಬೆಳೆಸಿಕೊಂಡಿದ್ದ. ಅನಂತರ ತನ್ನ ಪುಟ್ಟ ಮಗ ಕಲ್ಲುಗಳಿದ್ದ ರಸ್ತೆಯಲ್ಲಿ ಪುಟ್ಟ ಸೈಕಲ್ ಓಡಿಸುವುದು ಕಷ್ಟ ಎಂದಾಗ ಅದಕ್ಕೊಂದು ಉಪಾಯ ಹೂಡಿ ಬೈಸಿಕಲ್ಲಿನ ಚಕ್ರಕ್ಕೆ ಗಾಳಿ ತುಂಬಿದ ರಬ್ಬರಿನ ಹಾಳೆಯನ್ನು ಹೊದಿಸಿದನಂತೆ. ಇದನ್ನು ಅಂತಹ ಹಾಳೆ ಹೊದಿಸಿದ ಚಕ್ರವನ್ನು ದೂಡಿದಾಗ ರಬ್ಬರು ಹೊದಿಸಿದ ಚಕ್ರ ಬಲುದೂರ ಚಲಿಸಿತಲ್ಲದೆ ಗೋಡೆಗೆ ಬಡಿದು ಹಿಂದಕ್ಕೆ ಪುಟಿದದ್ದನ್ನು ಈತ ಕಂಡ. ಅದನ್ನು ಗಮನಿಸಿದ ಡನ್ಲಪ್ ಮುಂದುವರೆದು ಗಾಳಿ ತುಂಬಿದ ಚಕ್ರವೊಂದನ್ನ ಅನ್ವೇಷಿಸಿದ. ಅದಕ್ಕಾಗಿ 1888ರಲ್ಲಿ ಒಂದು ಪೇಟೆಂಟ್ ಅನ್ನು ಕೂಡ ಪಡೆದ. ಈ ಪೇಟೆಂಟ್ ಅನ್ನು ಅನಂತರ ರೇಸಿಂಗ್ ಸೈಕಲ್ಲುಗಳನ್ನು ತಯಾರಿಸುವ ಕಂಪನಿಗೆ ಅತ್ಯಲ್ಪ ಹಣಕ್ಕೆ ಮಾರಿದ. ಆ ಕಂಪನಿ ಈತನ ಹೆಸರಿನಲ್ಲಿ ರಬ್ಬರು ಚಕ್ರಗಳನ್ನು ತಯಾರಿಸಿ ಮಾರಾಟ ಮಾಡಲಾರಂಭಿಸಿತು. ಆ ಕಂಪನಿಗೆ ಡನ್ಲಪರ ಹೆಸರನ್ನೇ ಇಡಲಾಗಿತ್ತು. ಡನ್ಲಪರಿಗೆ ಹೆಸರು ಬಂದದ್ದಷ್ಟೇ ಲಾಭವಾಯಿತು.
2: ಇನ್ನೂರು ವರ್ಷಗಳ ಹಿಂದೆ ಜೀವಿ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ ಬೀಗಲ್ ಹಡಗಿನಲ್ಲಿ ಕೈಗೊಂಡಿದ್ದ ಪಯಣದ ವೇಳೆ ಕಂಡು ದಾಖಲಿಸಿದ್ದ ವೈಜ್ಞಾನಿಕ ಸಂಗತಿಗಳ ಟಿಪ್ಪಣಿಗಳ ಅನುವಾದ ಬೀಗಲ್ ಸಾಹಸಯಾನ ಸಂಚಿಕೆ 163. ಇಂತಹ ಒಂದು ಗುಡಿಸಲಿನ ಬಳಿಗೆ ಬಂದವನಿಗೆ ಮೂಗು ಉಜ್ಜುವ ಅಥವಾ ಒತ್ತುವ ಆಚರಣೆಯನ್ನು ಕಂಡು ತಮಾಷೆ ಎನಿಸಿತು. ನಾವು ಹತ್ತಿರ ಸಾಗುತ್ತಿದ್ದಂತೆಯೇ ಅಲ್ಲಿನ ಮಹಿಳೆಯರು ಆರ್ತನಾದದಲ್ಲಿ ಏನೇನೋ ಹೇಳುತ್ತಿದ್ದರು. ಅನಂತರ ಎಲ್ಲರೂ ಕುಕ್ಕರಗಾಲಲ್ಲಿ ಕುಳಿತು ತಮ್ಮ ಮುಖವನ್ನು ಮೇಲೆ ಎತ್ತಿ ಹಿಡಿದರು. ಅವರ ಮುಂದೆ ನಿಂತ ನಮ್ಮ ಜೊತೆಗಾರ ಒಬ್ಬೊಬ್ಬರದೇ ಮೂಗುಗಳ ಮೇಲೆ ಅಡ್ಡಡ್ಡಲಾಗಿ ತನ್ನ ಮೂಗನ್ನಿಟ್ಟು ಒತ್ತಿದ. ಇದು ನಾವು ಆತ್ಮೀಯತೆಯಿಂದ ಕೈ ಕುಲುಕಲು ತೆಗೆದುಕೊಳ್ಳುವುದಕ್ಕಿಂತ ಬಲು ದೀರ್ಘವಾಗಿ ನಡೆಯಿತು. ಹಂದಿಗಳು ಒಂದಿನ್ನೊಂದನ್ನು ಉಜ್ಜುವಾಗ ಗುಟುರು ಹಾಕುತ್ತವಲ್ಲ, ಹಾಗೆಯೇ ಅವರು ಹಿತವಾಗಿ ಏನನ್ನು ಗುಣುಗುಣಿಸಿದರು. ಗುಲಾಮರು ಕೂಡ ತಮ್ಮೊಡೆಯರು ಉಜ್ಜಿದ್ದರೋ ಇಲ್ಲವೋ ನೋಡದೆಯೇ ಸಂಬಂಧಿಸಿದವರೆಲ್ಲರ ಮೂಗನ್ನು ಉಜ್ಜುತ್ತಿದ್ದುದನ್ನು ಕಂಡೆ. ಈ ಕಾಡು ಜನರ ಒಡೆಯರಿಗೆ ಗುಲಾಮರ ಬದುಕು ಸಾವಿನ ಮೇಲೆ ಸಂಪೂರ್ಣ ಹಿಡಿತವಿದ್ದರೂ ಅವರಿಬ್ಬರ ನಡುವೆ ಇಂತಹ ಯಾವ ಆಚರಣೆಯೂ ಇದ್ದುದು ಕಾಣಲಿಲ್ಲ. ದಕ್ಷಿಣ ಆಫ್ರಿಕಾದಲ್ಲಿನ ವರ್ಟು ಬಚಾಪಿನ್ ಜನರಲ್ಲಿಯೂ ಹೀಗೆ ಇರುವುದಾಗಿ ಮಿಸ್ಟರ್ ಬುಷೆಲ್ ಹೇಳಿದ್ದರು. ನಾಗರಿಕತೆಯು ಪರಿಚಯವಾದಂತೆಡೆ ಎಂದೋ ಒಂದು ದಿನ ಸಮಾಜದ ವಿವಿಧ ಸ್ತರಗಳ ನಡುವೆಯೂ ಸಂಕೀರ್ಣವಾದ ಆಚರಣೆಗಳು ಆರಂಭವಾಗುತ್ತವೆ. ಈ ಹಿಂದೆ ತಾಹಿತಿಯಲ್ಲಿಯೂ ರಾಜನ ಎದುರಿಗೆ ಬಂದವರೆಲ್ಲರೂ ತಮ್ಮ ನಡುಮಟ್ಟದವರೆಗೂ ಬೆತ್ತಲಾಗುವ ಆಚರಣೆಯಿತ್ತು. ಅಲ್ಲಿದ್ದವರೆಲ್ಲರ ಮೂಗನ್ನು ಉಜ್ಜುವ ವಿಧಿ ಮುಗಿದ ಮೇಲೆ ನಾವೆಲ್ಲರೂ ಒಂದು ಗುಡಿಸಲಿನ ಮುಂದೆ ವೃತ್ತಾಕಾರದಲ್ಲಿ ಕುಳಿತು ಅರ್ಧ ಗಂಟೆ ವಿರಮಿಸಿದೆವು. ಇಲ್ಲಿರುವ ಎಲ್ಲ ಗುಡಿಸಲುಗಳ ಆಕಾರ ಹಾಗೂ ಪ್ರಮಾಣವೆಲ್ಲವೂ ಒಂದೇ ತೆರನಾಗಿದ್ದುವು. ಎಲ್ಲವೂ ಒಂದೇ ಮಟ್ಟದಲ್ಲಿ ಗಲೀಜಾಗಿದ್ದುವು. ಕೊಟ್ಟಿಗೆಗಳಂತೆ ಇದ್ದ ಅವುಗಳ ಒಂದು ತುದಿ ತೆರೆದಿತ್ತು. ಒಳಗೊಂದು ಚೌಕಾಕಾರದ ಕಿಂಡಿ ಇದ್ದ ಅಡ್ಡಗೋಡೆಯೂ ಇತ್ತು. ಹೀಗೊಂದು ಮಬ್ಬಾದ ಕೋಣೆ ನಿರ್ಮಾಣವಾಗಿತ್ತು. ನಿವಾಸಿಗಳು ತಮ್ಮೆಲ್ಲ ಆಸ್ತಿಪಾಸ್ತಿಗಳನ್ನೂ ಇದರಲ್ಲಿಯೇ ಇಡುತ್ತಿದ್ದರು. ಚಳಿ ಹೆಚ್ಚಾದಾಗ ಅಲ್ಲಿಯೇ ಮಲಗುತ್ತಿದ್ದರು. ಆದರೆ ಭೋಜನವನ್ನಾಗಲಿ ವಿರಾಮದ ಸಮಯವನ್ನಾಗಲಿ ಅಂಗಳದಲ್ಲಿ ಕಳೆಯುತ್ತಿದ್ದರು. ಸಹ ಪಯಣಿಗರು ಪೈಪು ಸೇದಿ ಮುಗಿಸಿದ ನಂತರ ನಾವು ನಮ್ಮ ನಡಿಗೆಯನ್ನು ಮುಂದುವರೆಸಿದೆವು. ಹಾದಿಯು ಉಬ್ಬು ತಗ್ಗುಗಳ ಪ್ರದೇಶದಲ್ಲಿ ನಮ್ಮನ್ನು ಕೊಂಡೊಯ್ಯಿತು. ನೆರೆಹೊರೆಯೆಲ್ಲವೂ ನಾವು ಈ ಹಿಂದೆ ಕಂಡಿದ್ದ ಜರಿಗಿಡವನ್ನೇ ಹೊದ್ದಿದ್ದವು. ನಮ್ಮ ಬಲಗಡೆಗೆ ಹಾವಿನಂತೆ ಬಳುಕಿ ಸಾಗಿದ ನದಿಯೊಂದಿತ್ತು. ಅದರ ಬದಿಗಳಲ್ಲಿ ಮರಗಳ ಸೆರಗಿತ್ತು. ಅಲ್ಲಲ್ಲಿ ಗುಡ್ಡಗಳ ಬದಿಯಲ್ಲಿ ಒಂದಿಷ್ಟು ಕಾಡು ಗುಪ್ಪೆಯಾಗಿ ಬಿದ್ದಿತ್ತು. ಹಸಿರೇ ಆಗಿದ್ದರೂ ಇಡೀ ದೃಶ್ಯ ನಿರ್ಜನವಾಗಿ ವಿಷಣ್ಣವೆನಿಸಿತು. ಇಷ್ಟೊಂದು ಜರಿ ಗಿಡಗಳನ್ನು ಕಂಡಾಗ ಈ ನಾಡು ಬರಡೆನ್ನುವ ಭಾವ ಬರುತ್ತದೆ. ಆದರೆ ಅದು ಸರಿಯಲ್ಲ. ಎಲ್ಲೆಲ್ಲ ಜರಿ ಗಿಡಗಳು ಎದೆ ಎತ್ತರಕ್ಕೆ ಬೆಳೆದಿದೆ.

ಪ್ರದೇಶದ ವಿಶಿಷ್ಟ ಗುಣವಾಗಿತ್ತು. ಬಹುಶಃ ಮೂಲತಃ ಈ ನೆಲದಲ್ಲಿ ಕಾಡುಗಳು ಇದ್ದಿದ್ದರಿಂದ ಹೀಗಿದ್ದಿರಬೇಕು. ಇಲ್ಲಿನ ಮಣ್ಣು ಜ್ವಾಲಾಮುಖಿಯದ್ದು. ನಾವು ನಡೆದ ಹಾದಿಯಲ್ಲಿ ಹಲವೆಡೆ ಕಿಟ್ಟ ಅಥವಾ ಬೂದಿಯ ಮೇಲೆ

ಜನ ಬರಡು ಪ್ರದೇಶವನ್ನು ಹಾದು ಬಂದು ನಮಗೆ ತಟ್ಟನೆ ಎದುರಾದ ಸುತ್ತಮುತ್ತಲು ಅಂದವಾಗಿ ಕೃಷಿ ಮಾಡಿದ್ದ ಹೊಲಗಳಿದ್ದ ಇಂಗ್ಲಿಷ್ ತೋಟದ ಮನೆ ಯಾರೋ ಮಾಂತ್ರಿಕನೊಬ್ಬ ಅಲ್ಲಿಗೆ ತಂದಿಟ್ಟ ಮಾಯೆಯಂತೆ ನಾದಕರವೆನಿಸಿತು. ಮಿಸ್ಟರ್ ವಿಲಿಯಮ್ಸ್ ಮನೆಯಲ್ಲಿ ಇಲ್ಲದ್ದರಿಂದ ಮಿಸ್ಟರ್ ಡೇವಿಸರ ಮನೆಯಲ್ಲಿ ನನ್ನನ್ನು ಸ್ವಾಗತಿಸಿದರು. ಅವರ ಕುಟುಂಬದ ಜೊತೆಗೆ ಚಹಾವನ್ನು ಸೇವಿಸಿದ ನಂತರ

ಒತ್ತಡ, ತೇವಾಂಶ ಮುಂತಾದ ವಾಯು ಸಂಬಂಧಿತ ಅಂಶಗಳ ಅಧ್ಯಯನ. ಭೂಮಿಯ ಮೇಲ್ಮೈ ಘರ್ಷಣೆಯ ಪ್ರಭಾವಕ್ಕೆ ಒಳಪಡದ ವಾತಾವರಣವನ್ನು ಮಾತ್ರ ಇಲ್ಲಿ ಅಭ್ಯಾಸ

ಸ್ಟ್ರಟೋಸ್ಫಿಯರ್ ಸುಮಾರು 12 ಕಿಲೋಮೀಟರ್, ಭೂಮಿಯಿಂದ 12 ಕಿಲೋಮೀಟರ್ ಮೇಲುಭಾಗದಲ್ಲಿ ಸ್ಟ್ರಟೋಸ್ಫಿಯರ್ ಎಂದು ಕರೆಯುತ್ತಾರೆ. ಈ ಸ್ಟ್ರಟೋಸ್ಫಿಯರ್ನಲ್ಲಿ ಏರೋಸೋಲ್ಗಳು ದೀರ್ಘದ ಕಾಲ ಉಳಿಯುತ್ತವೆ. ಏಕೆಂದರೆ ಮಳೆ ಬರುವ ಮೋಡಗಳು ಕೇವಲ 1 ರಿಂದ 2 ಕಿಲೋಮೀಟರ್ ಎತ್ತರದಲ್ಲಿರ್ತವೆ. ಹಾಗಾಗಿ ಮಳೆ ಬರುವಾಗ 1 ರಿಂದ 2 ಕಿಲೋಮೀಟರ್ ಒಳಗಡೆ ಇರುವ ಎಲ್ಲ ಧೂಳಿನ ಕಣಗಳು, ದ್ರವ ಕಣಗಳು, ಅನಿಲ ಕಣಗಳು ಬಂದು ಮಳೆಯ ಮೂಲಕ ಭೂಮಿಯನ್ನು ಸೇರುತ್ತವೆ. ಆದರೆ ಸ್ಟ್ರಾಟೋಸ್ಫಿಯರ್ನಲ್ಲಿ ಇದ್ದಕ್ಕಂಥ ಕಣಗಳು ಅತಿ ದೀರ್ಘಕಾಲದವರೆಗೂ ಅವು ಅಲ್ಲೇ ತೇಲಾಡುತ್ತಾ ಇರುತ್ತವೆ. ತೇಲುಕಣಗಳು ವಾಯುಗೋಳದಲ್ಲಿ ಹೆಚ್ಚಾದಾಗ ಸೂರ್ಯಕಿರಣಗಳು ಭೂಮಿಗೆ ತಲುಪುವುದು ಗಮನಾರ್ಹವಾಗಿ ಕಡಿಮೆಯಾಗುತ್ತದೆ. ಇದಕ್ಕೊಂದು ಮುಖ್ಯ ಉದಾಹರಣೆ ಎಂದರೆ ಚಳಿಗಾಲದಲ್ಲಿ ಅತ್ಯಂತ ಹೆಚ್ಚು ಮಾಲಿನ್ಯವಾಗುವ ದೆಹಲಿಯ ಸಿಟಿಯಲ್ಲಿ ಸೂರ್ಯಕಿರಣಗಳು ಭೂಮಿಯನ್ನು ತಲುಪುವುದಿಲ್ಲ. ಹಾಗಾಗಿ ಹಲವಾರು ಬಾರಿ ವಿಮಾನಗಳನ್ನು ನಿಲ್ದಾಣಗಳಲ್ಲಿ ಇಳಿಸಲು ಆಗುವುದಿಲ್ಲ. ಅಂಥ ಸಮಯದಲ್ಲಿ ವಿಮಾನಗಳನ್ನು ಬೇರೆ ಏರೋಡ್ರಮ್ಗಳಿಗೆ ಡೈವರ್ಟ್ ಮಾಡುತ್ತಾರೆ. ಇದಕ್ಕೆ ಕಾರಣ ದೆಹಲಿಯಲ್ಲಿ ಇರುವ ಕಾರ್ಖಾನೆಗಳ ಧೂಳು ಹಾಗೂ ವಾಹನಗಳ ಧೂಳು ಈ ಗಾಳಿಯಲ್ಲಿ ಸೇರುವುದರಿಂದ ಅಲ್ಲಿ ಸೂರ್ಯನ ಕಿರಣಗಳು ನೆಲವನ್ನು ತಲುಪುವುದಿಲ್ಲ. ಅಲ್ಲದೆ ಡ್ರೈವಿಂಗ್ ಮಾಡುವವರಿಗೂ ಸಹ ಎದುರಿನ ವಾಹನಗಳು ಒಮ್ಮೊಮ್ಮೆ ಕಾಣುವುದಿಲ್ಲ. ಇದಕ್ಕೆ ಕಾರಣ ಧೂಳಿನ ಕಣಗಳು ಏರೋಸೋಲಾಗಿ ಗಾಳಿಯಲ್ಲಿ ಇರುತ್ತವೆ. ವಾಯುಗೋಳದಲ್ಲಿರುವ ಒತ್ತು ಏರೋಸೋಲ್ಗಳು 30%ಕ್ಕೂ ಹೆಚ್ಚು ಕಣಗಳು ಮಾನವನ ಚಟುವಟಿಕೆಯಿಂದ ಎಂದು ನಂಬಲಾಗಿದೆ. ಮಾನವನ ಚಟುವಟಿಕೆ ಎಂದರೆ ವಾಹನಗಳನ್ನು ನಡೆಸುವುದರಿಂದ, ಕಾರ್ಖಾನೆಗಳನ್ನು ನಡೆಸುವುದರಿಂದ ಇವು ಹೆಚ್ಚು ಕಣಗಳು ವಾತಾವರಣವನ್ನು ಸೇರುತ್ತವೆ. ಇದನ್ನು ಏರೋಸೋಲ್ ಎಂದು ಕರೆಯುತ್ತಾರೆ. ಕೆಲವೊಮ್ಮೆ ಕಾರ್ಖಾನೆಗಳಲ್ಲಿ ಕೆಲವು ವಿಷಗಾಳಿಯು ಸೇರುವ ಸಾಧ್ಯತೆ ಇದೆ. ಭೂಪಾಲ್ ಟ್ರ್ಯಾಜಿಡಿಯಲ್ಲಿ ವಿಷಗಾಳಿಯು ವಾತಾವರಣದ ಗಾಳಿಯೊಂದಿಗೆ ಬೆರೆತಿತ್ತು. ಅದು ಮೀಥೇಲ್ ಐಸೋಸೈನೈಡ್ ಗ್ಯಾಸ್. ಸೊ ಇದೇ ರೀತಿ ಹಲವಾರು ಕಾರ್ಖಾನೆಗಳಿಂದ ಕಲುಷಿತ ಅಥವಾ ಟಾಕ್ಸಿಕ್ ಗಾಳಿಯು ವಾತಾವರಣ ಸೇರಿದಾಗ ಹಲವಾರು ಸಾವುಗಳು ಸಂಭವಿಸಿವೆ. ಸೊ ಇದೆಲ್ಲ ಏರೋಸೋಲ್ನಲ್ಲೇ ಡೆಫಿನೇಷನ್ನಲ್ಲೇ ಬರುತ್ತದೆ. ಎಸ್ಟಿವೇಷನ್, ಗ್ರೀಷ್ಮ ಸುಪ್ತಿ, ಗ್ರೀಷ್ಮ ನಿಷ್ಕ್ರಿಯತೆ, ಬೇಸಿಗೆ ನಿದ್ದೆ, ಹೀಗೆ ಅದನ್ನು ಕರೆಯಬಹುದು. ಪ್ರಾಣಿಶಾಸ್ತ್ರದಲ್ಲಿ ಹೇಳುವುದಾದರೆ ಬೇಸಿಗೆ ಕಾಲದಲ್ಲಿ ಕೆಲವು ಪ್ರಾಣಿಗಳು ಸುಪ್ತಾವಸ್ಥೆಗೆ ಹೋಗುತ್ತವೆ. ಉದಾಹರಣೆಗೆ ಬಸವನ ಹುಳು, ಹಾಸ್ ಜಾತಿಯ ಮೀನು, ಇವುಗಳು ಬೇಸಿಗೆಯಲ್ಲಿ ಇರುವುದಿಲ್ಲ. ತೀವ್ರ ಬಿಸಿಲಿಗೆ ಬೇಗೆಗೆ ತಪ್ಪಿಸಿಕೊಳ್ಳಲು ಇವು ಮಣ್ಣಿನೊಳಗೆ ನುಸುಳುತ್ತವೆ, ಇಲ್ಲವೇ ನೆರಳಿನಲ್ಲಿ ಮಲಗುತ್ತವೆ. ಹಲವು ಸಿಹಿ ನೀರಿನ ಮೀನುಗಳು ಬಿಸಿಲು ಬೇಗೆ ಪ್ರಾರಂಭವಾಗುವಾಗ ಮೆದು ಮಣ್ಣಿನಲ್ಲಿ ಬಿಲ ಕೊರೆದು ಅದರಲ್ಲಿ ಜೀವಿಸುತ್ತವೆ. ಇನ್ನೂ ಕೆಲವು ಜಾತಿಯ ಮೀನುಗಳು ಚರ್ಮದಿಂದ ಒಸರುವ ಲೋಳೆ ಮತ್ತು ಒಣ ಮಣ್ಣನ್ನು ಮಿಶ್ರ ಮಾಡಿ ಈ ಮಿಶ್ರಣವನ್ನು ಇಡೀ ದೇಹಕ್ಕೆ ಹೊದಿಕೆಯ ರೂಪದಲ್ಲಿ ಸವರಿಕೊಳ್ಳುತ್ತವೆ. ಈ ಬೇಸಿಗೆ ನಿದ್ದೆಯು ಅಥವಾ ಗ್ರೀಷ್ಮ ಸುಪ್ತಿ ಅಥವಾ ಎಸ್ಟಿವೇಷನ್ ಬೇಸಿಗೆ ಕಾಲದ ಕೊನೆಯವರೆಗೂ ಮುಂದುವರಿಯುತ್ತದೆ. ಗ್ರೀಷ್ಮ ಸುಪ್ತಿಯಲ್ಲಿ ಪ್ರಾಣಿಗಳು ದೇಹದಲ್ಲಿರುವ ನೀರು ಹೆಚ್ಚು ಬಳಸಲ್ಪಡುವುದಿಲ್ಲ. ಹೀಗಾಗಿ ದೇಹದ ತಾಪ ನಿಯಂತ್ರಿಸಲ್ಪಡುತ್ತದೆ. ಈ ಸಂಗತಿಗೆ ಗ್ರೀಷ್ಮ ಸುಪ್ತಿ ಅಥವಾ ಬೇಸಿಗೆ ನಿದ್ದೆ ಎನ್ನುತ್ತಾರೆ. ಎರಡನೆಯ ಡೆಫಿನೇಷನ್ ಸಸ್ಯಶಾಸ್ತ್ರದಲ್ಲಿ ಹೂಗಳಲ್ಲಿ ದಳ, ಪುಷ್ಪದಳ, ಪತ್ರದಳಗಳು ಜೋಡಣೆಯ ವಿನ್ಯಾಸ. ದಳಗಳು ಒಂದರ ಮೇಲೊಂದು ಜೋಡಣೆಯಾಗಿರಬಹುದು, ಇಲ್ಲವೇ ಅವುಗಳ ಪಾರ್ಶ್ವ ತುದಿಗಳು ಒಂದನ್ನೊಂದು ಹಾದು ಹೋಗಿರಬಹುದು. ಇದೇ ದಳ ವಿನ್ಯಾಸ. ಸಸ್ಯ ವರ್ಗೀಕರಣದಲ್ಲಿ ಪರಿಣಿತಿಗಳು ಇರಿಸಿರುವ ಅತಿ ಮುಖ್ಯ ಲಕ್ಷಣಗಳಲ್ಲಿ ದಳವಿನ್ಯಾಸವು ಒಂದು. ಅಫಾರೆಸ್ಟೇಷನ್ ಅಥವಾ

0: ಅರಣ್ಯೀಕರಣ ಇದು ಸರ್ಕಾರದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಿಂದ ನಡೆಯುತ್ತದೆ ಅಥವಾ ಸ್ವಾಭಾವಿಕವಾಗಿ ಗಿಡ ಮರಗಳು ಕಾಡುಗಳಲ್ಲಿ ಹುಟ್ಟುತ್ತವೆ. ಸೊ ಎಲ್ಲಿ ಕಾಡು ಕಳೆಯುತ್ತಾರೋ ಅಂಥ ಸಮಯದಲ್ಲಿ ಹೊಸ ಮರಗಳನ್ನು ಸರ್ಕಾರದ ವತಿಯಿಂದ ಅರಣ್ಯ ಇಲಾಖೆಯವರು ನೆಡುತ್ತಾರೆ. ಸೊ ಮರಗಳಿರುವ ಪ್ರದೇಶದಲ್ಲಿ ಮರಗಳನ್ನು ಬೆಳೆಸುವ ತೀವ್ರ ಚಟುವಟಿಕೆಗಳು, ಮರಗಳ ಇರದ ಪ್ರದೇಶದಲ್ಲಿ ಮರಗಳು ಎಲ್ಲಿ ಇಲ್ಲವೋ ಅಲ್ಲಿ ಮರಗಳನ್ನು ಬೆಳೆಸುವ ಚಟುವಟಿಕೆಗೆ ಅಫಾರೆಸ್ಟೇಷನ್ ಎಂದು ಕರೆಯುತ್ತಾರೆ. ಈ ಪ್ರದೇಶ ಕಾಲಾಂತರದಲ್ಲಿ ಕಾಡಾಗಿ ಮಾರ್ಪಡುತ್ತದೆ. ಇದು ನೈಸರ್ಗಿಕ ಅನುಕ್ರಮಣದಿಂದ ಕೂಡಿ ಆಗುವ ಸಾಧ್ಯತೆ ಇದೆ. ನಶಿಸಿ ಹೋದ ಅರಣ್ಯ ಪ್ರದೇಶಗಳಲ್ಲಿ ಸಾರ್ವಜನಿಕ ಭೂಮಿಯಲ್ಲಿ ಕೂಡ ಆಗುವ ಸಾಧ್ಯತೆ ಇದೆ. ಸಾರ್ವಜನಿಕ ಭೂಮಿಯಲ್ಲಿ ಮತ್ತು ಕೃಷಿ ಭೂಮಿಯಲ್ಲಿ ಭಾರತವು ಅರಣ್ಯೀಕರಣ ಕಾರ್ಯಕ್ರಮವನ್ನು ವಿಶಾಲವಾಗಿ ಹಮ್ಮಿಕೊಂಡಿದೆ. ಇವುಗಳಲ್ಲಿ ಮುಖ್ಯವೆಂದರೆ ಗ್ರಾಮದ ಸಾರ್ವಜನಿಕ ಭೂಮಿಯಲ್ಲಿ ಸಮುದಾಯ ಅರಣ್ಯಗಳು ಮತ್ತು ನಶಿಸಿ ಹೋದ ಅರಣ್ಯ ಭೂಮಿಯಲ್ಲಿ ಸ್ಥಳೀಯ ಅರಣ್ಯಗಳನ್ನು ನಿರ್ಮಿಸುವುದು, ಕೃಷಿ ಭೂಮಿಯಲ್ಲಿ ಕೃಷಿ ಅರಣ್ಯವನ್ನು ನಿರ್ಮಿಸುವುದು, ರಸ್ತೆ ಹಳ್ಳಗಳ ಬದಿಗಳಲ್ಲಿ ಮತ್ತು ಕೊಳಗಳ ಸುತ್ತಲೂ ಸಾಲು ಮರಗಳನ್ನು ನೆಡುವುದು. ಸಾಲು ಮರಗಳು ಎಂದರೆ ನಮಗೆ ಮೊದಲು ನೆನಪಾಗುವ ಹೆಸರು ಸಾಲು ಮರದ ತಿಮ್ಮಕ್ಕ. ಮಾಗಡಿಯ ತಾಲೂಕಿನಲ್ಲಿ ಸಾಲು ಮರದ ತಿಮ್ಮಕ್ಕನವರು ಸುಮಾರು 300 ಗಿಡಗಳನ್ನು ಅಥವಾ ಸಾಲು ಮರಗಳನ್ನು ನೆಟ್ಟಿದ್ದರು. ಈಗವು ಕೋಟ್ಯಾನು ರೂಪಾಯಿಯಷ್ಟು ಆಸ್ತಿಯಾಗಿದೆ. ಸಾಲು ಮರದ ತಿಮ್ಮಕ್ಕ ಏನು ಓದದ ಅನಕ್ಷರತೆ, ಆದರೆ ಸಾಲು ಮರದ ತಿಮ್ಮಕ್ಕನಿಗೆ ಪ್ರಕೃತಿಯ ಮೇಲೆ ಅದೆಷ್ಟು ಪ್ರೀತಿ, ಮರಗಳ ಮೇಲೆ ಅದೆಷ್ಟು ಪ್ರೀತಿ. ಈ ಮರಗಳನ್ನು ಸುಮಾರು 300 ಮರಗಳನ್ನು ಬೆಳೆಸಲು ಸಾಲು ಮರದ ತಿಮ್ಮಕ್ಕ ಮತ್ತು ಆತನ ಪತಿದೇವ ಜೊತೆಯಾಗಿ ನೀರನ್ನು ಕೊಡಪಾನಗಳಲ್ಲಿ ತುಂಬಿ ಈ ಸಾಲು ಮರಗಳನ್ನು ಬೆಳೆಸಿರುವುದಾಗಿ ಹೇಳುತ್ತಾರೆ. ಸೊ ಇವರನ್ನು 1985 ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಪರಿಸರ ರತ್ನ ಅವಾರ್ಡನ್ನು ಕೊಟ್ಟು ಸನ್ಮಾನಿಸಿತು. ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವಾಲಯದ ವರದಿ 1990 ಪ್ರಕಾರ ಅರಣ್ಯೀಕರಣವಾದ ಅರ್ಧಕ್ಕೂ ಹೆಚ್ಚಿನ ಪ್ರದೇಶಗಳು ಕೃಷಿ ಅರಣ್ಯಗಳಾಗಿವೆ ಮತ್ತು ಇವು ಖಾಸಗಿ ಭೂಮಿಗಳಾಗಿವೆ. ಉಳಿದ ನಶಿಸಿ ಹೋದ ಅರಣ್ಯ ಪ್ರದೇಶ ಮತ್ತು ಗ್ರಾಮದ ಸಾರ್ವಜನಿಕ ಭೂಮಿಗಳಾಗಿವೆ. 1980-90 ಅವಧಿಯಲ್ಲಿ ಭಾರತದಲ್ಲಿ 14.4 ಮಿಲಿಯನ್ ಹೆಕ್ಟರ್ ಪ್ರದೇಶವನ್ನು ಅರಣ್ಯೀಕರಣಕ್ಕೆ ಒಳಪಡಿಸಲಾಯಿತು. ಇದೇ ಅವಧಿಯಲ್ಲಿ ಇಂಡೋನೇಷ್ಯಾದಲ್ಲಿ 4.7 ಮಿಲಿಯನ್ ಹೆಕ್ಟರ್ ಮತ್ತು ಮೆಕ್ಸಿಕೋದಲ್ಲಿ 0.07 ಮಿಲಿಯನ್ ಹೆಕ್ಟರ್ ಭೂಮಿ ಅರಣ್ಯೀಕರಣಗೊಂಡಿದ್ದನ್ನು ನೋಡಿದರೆ ಭಾರತದಲ್ಲುಂಟಾದ ಅರಣ್ಯೀಕರಣಕ್ಕೆ ಹೆಚ್ಚು ವಿಸ್ತೃತ ಕಂಡುಬರುತ್ತದೆ. ಭಾರತ ದೇಶದ ಅರಣ್ಯೀಕರಣದ ಮುಖ್ಯ ಉದ್ದೇಶವೆಂದರೆ ಸ್ಥಳೀಯ ಸಮುದಾಯಗಳಿಗೆ ಊರುಗಳು ಪೂರೈಕೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರವು ಅವರಿಗೆ LPG ಸಿಲಿಂಡರ್ಗಳನ್ನು ಪೂರೈಸುತ್ತಿದೆ. ಅಲ್ಲದೆ ಕೆಲವು ರಾಜ್ಯ ಸರ್ಕಾರಗಳಲ್ಲಿ 2-5 ಉಚಿತ ಸಿಲಿಂಡರ್ಗಳನ್ನು ಸಹ ಕೊಡುಗೆಯಾಗಿ ನೀಡುತ್ತಾ ಇದೆ. 1951-1999 ಭಾರತದ ನಡೆಸಿದ ಒಟ್ಟು ಅರಣ್ಯೀಕರಣದ ವಿಸ್ತೀರ್ಣ 31.2 ಮಿಲಿಯನ್ ಹೆಕ್ಟರ್ಗಳಿವೆ ಎಂದು ಅಂದಾಜಿಸಲಾಗಿದೆ. ಇಷ್ಟು ವಿಸ್ತಾರವಾದ ಭೂಪ್ರದೇಶ ಅರಣ್ಯೀಕರಣ ಮಾಡಿದರೂ ಸಹ ಸದ್ಯದ ಉರುವಲ ಬೇಡಿಕೆ ಇದಕ್ಕೆ ಇದು ಸಾಲದಾಗಿದೆ. ಇಂದು ಅರಣ್ಯೀಕರಣವಾಗಬೇಕಾಗಿರುವ ಪ್ರದೇಶ 60-106 ಮಿಲಿಯನ್ ಹೆಕ್ಟರ್ ಇರಬಹುದೆಂದು ಅಂದಾಜು ಮಾಡಲಾಗಿದೆ. 14ನೇ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 79ನೆಯ ಪದ್ಯ. ಆ ಪದ್ಯ ಹೀಗಿದೆ. ಅರಿಗನ ಬಿಲ್ಬಲ್ ಮೈಯೊಳಂದೆರಡಿರಲ್ಲದೆ ಬಗೆದ ಮುಳಿಸುಂ ಏವಂ ಎರ್ದಯೊಳ್ ಬರೆದಿರೇ ತೋರಿದ ನಾಯತಕರ ಪರಿಘಂ ಕರ್ಣನಾತ್ಮಾಶರ ಪರಿಣತಿಯುಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಅರಿಗನ ಬಿಲ್ ಬಲ್ಮೆಯೊಳಂದು ಎರಡೂ ಇಲ್ಲದೆ ಬಗೆದ ಮುಳಿಸುಂ ಏವಂ ಎರ್ದಯೊಳ್ ಬರೆದಿರೆ ತೋರಿದಂ ಆಯತಕರ ಪರಿಘಂ ಕರ್ಣ ಆತ್ಮಶರ ಪರಿಣತಿಯಂ. ಆಗಲೇ ನಾನು ವಿವರಿಸಿದ ಹಾಗೆ ಅರ್ಜುನನ ಶರ ಪರಿಣತಿಗೆ, ಶಸ್ತ್ರ ಪರಿಣತಿಗೆ ಜನ ಮೆಚ್ಚಿ ತಲೆದೂಗ್ತಾ ಇದ್ದರು. ಮತ್ತು ಸ್ವತಃ ಗುರುಗಳಾದಂಥ ದ್ರೋಣಾಚಾರ್ಯರೇ ಈತ ಗುಣಾರ್ಣವ ಹರಿಕೇಸರಿ ಶಸ್ತ್ರ ವಿದ್ಯೆಯನ್ನು ನೀವು ಆಮೇಲೆ ನೋಡಬಹುದು ಅಂತ ಹೇಳಿದಾಗ ಎಲ್ಲ ರೀತಿಯ ಶರ ಪರಿಣತಿಯನ್ನು ತೋರಿಸ್ತಾನೆ. ಅದರಲ್ಲಿಯೂ ಕೂಡ ಈ ಶರಪಂಜರವೊಂದನ್ನು ನಿರ್ಮಾಣ ಮಾಡುವಂಥ ಕೌಶಲವನ್ನು ಕೂಡ ಆತ ಪ್ರದರ್ಶನ ಮಾಡ್ತಾನೆ. ಆಗ ತಕ್ಷಣವೇ ಇಡೀ ರಂಗಕ್ಕೆ ಒಂದು ತಿರುವು ಬರ್ತದೆ. ಅಲ್ಲಿ ಫಳಫಳನೆ ತೊಳಗುವ ಹಾಗೆ ತೊಳಗಿ ದಿವ್ಯಾಸ್ತ್ರವನ್ನು ಧರಿಸಿದಂಥ ಕರ್ಣ ಕೋದಂಡವನ್ನು ಕೂಡ ಧರಿಸಿ ರಂಗ ಪ್ರವೇಶವನ್ನು ಮಾಡ್ದ. ಮಾಡಿ ದ್ರೋಣಾಚಾರ್ಯರಿಗೆ ನಮಸ್ಕಾರವನ್ನು ಮಾಡಿ ಬತ್ತಳಿಕೆಯಿಂದ ದಿವ್ಯಾಸ್ತ್ರಗಳನ್ನು ತೆಗೆದು ಪ್ರಯೋಗ ತೆಗೆದುಕೊಂಡು ಅರಿಗನ ಬಿಲ್ಬಲ್ಮೆಯುಳ್ ಅಂದು ಎರಡಿಲ್ಲದೆ ಯಾವ ಯಾವ ರೀತಿಯಲ್ಲಿ ಅರ್ಜುನ ಶರ ಪ್ರಯೋಗ ಪರಿಣತಿಯನ್ನು ತೋರಿಸಿದನೋ ಅದೇ ರೀತಿಯಲ್ಲಿ ಅರಿಗನ ಬಿಲ್ಬಲ್ಮೆಯುಳ್ ಬಿಲ್ವಿದ್ಯಾ ಪರಿಣತಿಯಲ್ಲಿ ಅಂದು ಎರಡಿಲ್ಲದೆ ಅದಕ್ಕೆ ಸಮಾನವಾಗಿ ಬಗೆದ ಮುಳಿಸುಮ್ ಏವಂ ಎರ್ದಿಯೊಳ್ ಬರೆದಿರೆ ಮನಸ್ಸು ಅಂದರೆ ಬಗೆದ ಯೋಚಿಸಿದ ಮುಳಿಸು ಸಿಟ್ಟು ಮತ್ತು ಏವಂ ಅಸಮಾಧಾನ ಎರ್ದಿಯೊಳ್ ಬರೆದಿರೆ ಎದೆಯಲ್ಲಿ ಬರೆದಿರಲು ತೋರಿದಂ ತೋರಿದನು ಆಯತಕರ ಪರಿಘಂ ಆಯತ ರೀತಿಯಲ್ಲಿರುವಂತಹ ಪರಿಘ ಎನ್ನುವಂಥ ಅಸ್ತ್ರದ ಪರಿಣತಿಯನ್ನು ಯಾರು ತೋರಿದ ಕರ್ಣ ಮತ್ತು ಆತ್ಮಶರ ಪರಿಣತಿಯು ತನ್ನ ಬಾಣದ ಪರಿಣತಿಯನ್ನು ಕೂಡ ತೋರಿಸಿದ. ಅಂದರೆ ಯಾವ ಯಾವ ರೀತಿಯಲ್ಲಿ ಅರ್ಜುನ ಬಾಣವನ್ನು ಪ್ರಯೋಗವನ್ನು ಮಾಡಿದನೋ ಯಾವ ಯಾವ ಕೌಶಲವನ್ನು ಪ್ರದರ್ಶಿಸಿದನೋ ಅದೇ ರೀತಿಯ ಕೌಶಲವನ್ನು ಕರ್ಣನು ಕೂಡ ಮುಳಿಸು ಮತ್ತು ಅಸಮಾಧಾನ ತನ್ನ ಮನಸ್ಸಿನಲ್ಲಿ ಮನಸ್ಸಿನ ಮೂಲೆಯಲ್ಲಿರಲು ಅದಕ್ಕೆ ಸರಿಮಿಗಿಲೆನ್ನುವ ಹಾಗೆ ಆ ಎಲ್ಲ ಕೌಶಲವನ್ನು ಕೂಡ ಪ್ರಯೋಗ ಮಾಡಿದ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
4: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಜಗಳಾದಾಗ, ಕೋಪ ಆದಾಗ ಯಾವ ರೀತಿಯ ವಾಕ್ಯಗಳು ಬೇಕಾಗಬಹುದು ಅದನ್ನು ಇಂಗ್ಲೀಷ್ನಲ್ಲಿ ಹೇಗೆ ರಚಿಸಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಅದರ ಜೊತೆಯಲ್ಲಿ ಕೆಲವೊಂದು ಪ್ರೊನೌನ್ಸಿಯೇಷನ್ನ ನಾವು ಹೇಗೆ ತಪ್ಪಾಗಿ ಮಾಡ್ತೀವಿ, ಬೇರೆ ಬೇರೆ ಪದಗಳೇ ಆಗಿದ್ರು ಒಂದೇ ರೀತಿಯ ಉಚ್ಚಾರ ಆದಾಗ ಯಾವ ಪದನ ನಾವು ಪ್ರೊನೌನ್ಸ್ ಮಾಡಿದ್ವಿ ಅನ್ನೋದು ಅರ್ಥ ಆಗೋದಿಲ್ಲ. ಹಾಗಾಗಿ ಈ ಉಚ್ಚಾರಣೆ ಕಡೆ ಗಮನ ಕೊಡಬೇಕು ಅನ್ನೋದು ಕೂಡ ಗೊತ್ತಾಯಿತು. ಹಾಗೆ ಒಂದು ಪದಕ್ಕೆ ಬೇರೆ ಬೇರೆ ರೀತಿಯ ಪ್ರಿಪೋಸಿಷನ್ ಸೇರಿದಾಗ ಅದು ಹೇಗೆ ವಿಭಿನ್ನವಾದ ಅರ್ಥನ ಕೊಡುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಇವತ್ತಿಗಾಗಲೇ ನಾವು 60 ಸಂಚಿಕೆಗಳನ್ನು ದಾಟಿದ್ದೀವಿ. ಇಷ್ಟೊತ್ತಿಗಾಗಲೇ ಬೇಕಷ್ಟು ಇಂಗ್ಲೀಷ್ ಸರಳವಾಗಿ ಹೇಗೆ ವಾಕ್ಯ ರಚನೆ ಮಾಡಬಹುದು ಅನ್ನೋದನ್ನು ತಿಳ್ಕೊಂಡಿರ್ತೀರ. ಈಗ ಒಂದು ಪರೀಕ್ಷೆ ಸಮಯ. ನಾನು ಒಂದಷ್ಟು ತಪ್ಪಾದ ಗ್ರಾಮರ್ನ ಇರುವಂತಹ ವಾಕ್ಯಗಳನ್ನು ಹೇಳ್ತೀನಿ. ಒಂದು ಸಣ್ಣ ಮಿಸ್ಟೇಕ್ಸ್ ಇರುತ್ತೆ, ಅದನ್ನು ನೀವು ಕಂಡುಹಿಡಿದು ಸರಿಯಾದದ್ದನ್ನು ಹೇಳಬೇಕಾಗುತ್ತೆ. ಎಲ್ಲರೂ ತಯಾರಿದ್ದೀರಾ? ಸಾಧಾರಣ ಇಂಗ್ಲೀಷ್ ಕಲ್ತಿರುವವರು ಮಾತಾಡುವಂತಹ ವಾಕ್ಯಗಳನ್ನೇ ನಾನು ಹೇಳ್ತಿದ್ದೀನಿ. ಮೊದಲ ಸಲ ಕೇಳಬೇಕಾದ್ರೆ ಏನು ತಪ್ಪಿಲ್ಲ ಅಂತ ಅನ್ಸೋದಿದೆ. ಆದರೆ ನೀವು ಸರಿಯಾಗಿ ಕಲ್ತಿದ್ದೀರಾ, ಈ ಸಂಚಿಕೆಗಳನ್ನ ಫಾಲೋ ಮಾಡಿದ್ದೀರಾ ಅಂದಾಗ ನಿಮಗೆ ಮಿಸ್ಟೇಕ್ಸ್ ಗೊತ್ತಾಗತ್ತೆ. ಯಾಕೆ ಗೊತ್ತಾ? ನಾನು ಈಗ ಹೇಳ್ತಾ ಇರೋ ಎಲ್ಲ ವಾಕ್ಯಗಳು ನೀವು ಈ 60 ದಿವಸದಲ್ಲಿ ಕೇಳಿಸ್ಕೊಂಡಿರ್ತೀರ. ಅದನ್ನು ಅದೇ ವಾಕ್ಯಗಳನ್ನೇ ಹೇಳ್ತಿದ್ದೀನಿ, ಯಾವುದೇ ಹೊಸ್ತಾಗಿರೋದು ಹೇಳ್ತಾ ಇಲ್ಲ. ಹಾಗಾಗಿ ನೀವು ಈಸಿಯಾಗಿ ಕರೆಕ್ಟ್ ಮಾಡ್ತೀರ ನನ್ನನ್ನು ಅಂತ ಭಾವಿಸ್ತೀನಿ. ಮೊದಲನೇ ವಾಕ್ಯ ಹೇಳ್ತೀನಿ ನೋಡಿ. ವುಡ್ ಯು

0: like to come with us to cinema? Would you like to come with us to cinema? ಇಲ್ಲೇನು ತಪ್ಪಿದೆ? ವಿತ್ ಅಸ್ ಟು ಸಿನಿಮಾ ಅಲ್ಲ, ದ ಸಿನಿಮಾ ಅಂತ ಆಗಬೇಕು. ವುಡ್ ಯು ಲೈಕ್ ಟು ಕಮ್ ವಿತ್ ಅಸ್ ಟು ದಿ ಸಿನಿಮಾ ಅನ್ನೋ ಪ್ರಶ್ನೆ ಮಾಡಬೇಕು. ಎರಡನೇ ವಾಕ್ಯ, ಲೆಟ್ ಅಸ್ ಗೋ ಥ್ರೂ ಬಸ್. ನಾವೆಲ್ಲ ಬಸ್ಸಲ್ಲಿ ಹೋಗೋಣ ಅಂತಿದ್ದೀರಾ, ಕರೆಕ್ಟಾ? ಲೆಟ್ ಅಸ್ ಗೋ ಥ್ರೂ ಬಸ್. ಏನು ತಪ್ಪಾಗಿದೆ ಅಲ್ಲಿ? ಥ್ರೂ ಬಸ್ ಅಲ್ಲ, ಬೈ ಬಸ್ ಅನ್ಬೇಕು. ಲೆಟ್ ಅಸ್ ಗೋ ಬೈ ಬಸ್, ಬಸ್ಸಲ್ಲಿ ಹೋಗೋಣ ಅನ್ನೋದಕ್ಕೆ ಥ್ರೂ ಬಸ್ ಅಲ್ಲ, ಬೈ ಬಸ್. ಇನ್ನೊಂದು ವಾಕ್ಯ ನೋಡಿ, ನೋ ಐ ಡೋಂಟ್ ನೋ ಟು ಪ್ಲೇ ಇಟ್. ನೋ ಐ ಡೋಂಟ್ ನೋ ಟು ಪ್ಲೇ ಇಟ್. ಏನು ತಪ್ಪಾಗಿದೆ ಇಲ್ಲಿ? ಪ್ಲೇ ಇಟ್ ಅಲ್ಲ, ಹೌ ಟು ಪ್ಲೇ ಅಂತ ಹೇಳಬೇಕು. ನೋ ಐ ಡೋಂಟ್ ನೋ ಹೌ ಟು ಪ್ಲೇ. ನೋ ಐ ಡೋಂಟ್ ನೋ ಹೌ ಟು ಪ್ಲೇ ಅಂತ ಹೇಳಬೇಕು. ಮುಂದಿನ ವಾಕ್ಯ, ಇಟ್ಸ್ ಮೈನ್ ಪ್ಲೆಷರ್. ಇಟ್ಸ್ ಮೈನ್ ಪ್ಲೆಷರ್. ಏನು ತಪ್ಪಾಗಿದೆ ಇಲ್ಲಿ? ಮೈನ್ ಅನ್ನೋ ಪದ ತಪ್ಪು, ಎಂ ವೈ ಮೈ ಅಂತ ಹೇಳಬೇಕು. ಇಟ್ಸ್ ಮೈ ಪ್ಲೆಷರ್, ಇದು ಸರಿಯಾದ ವಾಕ್ಯ. ಮುಂದಿನ ವಾಕ್ಯ, ಹ್ಯಾವ್ ನೈಸ್ ಜರ್ನಿ. ಯಾರನ್ನೋ ಕಳಿಸ್ಕೊಡ್ಬೇಕಾದ್ರೆ ಹೇಳುವಂಥದ್ದು, ಹ್ಯಾವ್ ನೈಸ್ ಜರ್ನಿ. ಏನು ತಪ್ಪಿದೆ ಇಲ್ಲಿ? ಹ್ಯಾವ್ ಅ ಎ ಅನ್ನೋದು ಬರಬೇಕಲ್ಲಿ ಅಲ್ವಾ? ಹ್ಯಾವ್ ಅ ನೈಸ್ ಜರ್ನಿ ಅನ್ನೋದು ಸರಿಯಾದದ್ದು. ಥ್ಯಾಂಕ್ಸ್ ಫಾರ್ ಪ್ರೆಸೆಂಟ್, ಗಿಫ್ಟ್ ಕೊಟ್ಟಿರ್ತಾರೆ ಯಾರು, ಅದಕ್ಕೆ ನೀವು ಥ್ಯಾಂಕ್ ಯು ಹೇಳ್ತಿದ್ದೀರಾ. ಥ್ಯಾಂಕ್ಸ್ ಫಾರ್ ಪ್ರೆಸೆಂಟ್, ಸರಿಯಾ ಇದು? ಇಲ್ಲ, ಇಲ್ಲಿ ಪ್ರೆಸೆಂಟ್ ಹಿಂದೆ ದ ಅನ್ನೋದು ಬರಬೇಕು. ಥ್ಯಾಂಕ್ಸ್ ಫಾರ್ ದಿ ಪ್ರೆಸೆಂಟ್, ಥ್ಯಾಂಕ್ಸ್ ಫಾರ್ ದಿ ಪ್ರೆಸೆಂಟ್. ಮುಂದಿನ ವಾಕ್ಯ ನೋಡೋಣವಾ, ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇದ್ದೀರಾ. ವಿಶ್ ಯು ನ್ಯೂ ಇಯರ್, ವಿಶ್ ಯು ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯ ಕರೆಕ್ಟ್ ಆಗಿದ್ದಲ್ವಾ? ಇಲ್ಲ, ಇಲ್ಲಿ ಅ ಹ್ಯಾಪಿ ಅನ್ನೋದನ್ನು ಹೇಳಬೇಕು. ವಿಶ್ ಯು ಅ ಹ್ಯಾಪಿ ನ್ಯೂ ಇಯರ್, ವಿಶ್ ಯು ಅ ಹ್ಯಾಪಿ ನ್ಯೂ ಇಯರ್, ಇದು ಸರಿಯಾದದ್ದು. ಮುಂದಿನ ವಾಕ್ಯ, ಕಾಂಗ್ರ್ಯಾಚುಲೇಷನ್ಸ್ ಫಾರ್ ಯುವರ್ ಸಕ್ಸಸ್. ಇಲ್ಲಿ ಏನು ತಪ್ಪಾಗಿದೆ? ಫಾರ್ ಅನ್ನೋ ಪದ ತಪ್ಪು, ಫಾರ್ ಬಳಸಬಾರ್ದು ಅಂತ ಹೇಳಿದ್ದೆ ಅಲ್ವಾ. ಕಾಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಸಕ್ಸಸ್, ಆನ್ ಯುವರ್ ಸಕ್ಸಸ್ ಅನ್ನೋದು ಕರೆಕ್ಟು, ಫಾರ್ ಅಲ್ಲ. ಕಾಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಸಕ್ಸಸ್. ಮುಂದಿನ ವಾಕ್ಯ ನೋಡೋಣ, ಪ್ಲೀಸ್ ವೇಕ್ ಅಪ್ ಹಿಮ್. ಪ್ಲೀಸ್ ವೇಕ್ ಅಪ್ ಹಿಮ್, ಹೀಗೆ ಹೇಳ್ತಾರಾ? ಇಲ್ಲ ಅಲ್ವಾ. ಪ್ಲೀಸ್ ವೇಕ್ ಹಿಮ್ ಅಪ್, ಪ್ಲೀಸ್ ವೇಕ್ ಹಿಮ್ ಅಪ್ ಅನ್ನೋದು ಸರಿಯಾದದ್ದು. ಲೆಟ್ ಮೀ ಡೂ ವರ್ಕ್, ನಂಗೆ ಕೆಲಸ ಮಾಡೋದಕ್ಕೆ ಬಿಡಿ ಅನ್ನೋದಕ್ಕೆ ಲೆಟ್ ಮೀ ಡೂ ವರ್ಕ್ ಸರಿಯಾ? ಇಲ್ಲ, ಲೆಟ್ ಮೀ ವರ್ಕ್ ಅಂದರೆ ಆಯಿತು. ಲೆಟ್ ಮೀ ವರ್ಕ್, ಡೂ ಅನ್ನೋದು ಬಳಸಬೇಕಾಗಿಲ್ಲ, ಲೆಟ್ ಮೀ ವರ್ಕ್ ಅಂದರೆ ಸರಿ. ಮುಂದಿನ ವಾಕ್ಯ, ಪ್ಲೀಸ್ ರಿಪೀಟ್ ಅಗೇನ್. ಇನ್ನೊಂದ್ಸಲ ಹೇಳಿ ಅನ್ನೋದಕ್ಕೆ ಪ್ಲೀಸ್ ರಿಪೀಟ್ ಅಗೇನ್ ಸರಿಯಾಗಿದೆಯಾ ಇದು? ತಪ್ಪೇನು ಗೊತ್ತಾ, ಅಗೇನ್ ಅಂತ ಬಳಸಬಾರ್ದು. ರಿಪೀಟ್ ಅಗೇನ್ ಒಂದೇ ಥರದ ಅರ್ಥ ಕೊಡುತ್ತಲ್ವಾ? ಪ್ಲೀಸ್ ರಿಪೀಟ್ ಅಂದರೆ ಆಯಿತು, ಪ್ಲೀಸ್ ರಿಪೀಟ್ ಇನ್ನೊಮ್ಮೆ ಹೇಳಿ ಅನ್ನೋದಕ್ಕೆ ಪ್ಲೀಸ್ ರಿಪೀಟ್ ಅಗೇನ್ ಅನ್ನೋದು ತಪ್ಪಾಗತ್ತೆ. ವಾಟ್ ಸ್ವೀಟ್ ಡಿಶಸ್ ಯು ಹ್ಯಾವ್, ನಿನ್ನ ಹತ್ರ ಸ್ವೀಟ್ ಡಿಶಸ್ ಏನಿದೆ ಅಂತ ಕೇಳ್ತಿದ್ದೀರಲ್ವಾ? ವಾಟ್ ಸ್ವೀಟ್ ಡಿಶಸ್ ಯು ಹ್ಯಾವ್, ಇದು ತಪ್ಪು. ವಾಟ್ ಸ್ವೀಟ್ ಡಿಶಸ್ ಡೂ ಯು ಹ್ಯಾವ್ ಅಂತ ಕೇಳಬೇಕು. ಡೂ ಅನ್ನೋ ಪದ ಅಲ್ಲಿ ಮಧ್ಯದಲ್ಲಿ ಬರಬೇಕು. ವಾಟ್ ಸ್ವೀಟ್ ಡಿಶಸ್ ಡೂ ಯು ಹ್ಯಾವ್ ಅನ್ನೋದು ಕರೆಕ್ಟ್. ಮುಂದಿನ ವಾಕ್ಯ, ಹ್ಯಾವ್ ಲಿಟಲ್ ಮೋರ್. ಹ್ಯಾವ್ ಲಿಟಲ್ ಮೋರ್, ಏನು ತಪ್ಪಾಗಿದೆ ಅಲ್ಲಿ? ಅ ಲಿಟಲ್ ಮೋರ್ ಅಂತ ಹೇಳಬೇಕು. ಇನ್ನೊಂಚೂರು ಬೇಕು ಅನ್ನೋದಕ್ಕೆ, ಇನ್ನೊಂಚೂರು ತಗೊಳ್ಳಿ ಅನ್ನೋದಕ್ಕೆ ಹ್ಯಾವ್ ಅ ಲಿಟಲ್ ಮೋರ್. ಮುಂದಿನ ವಾಕ್ಯ ನೋಡೋಣ, ಆರ್ ಯು ಆನ್ ವೆಜಿಟೇರಿಯನ್. ನೀವು ವೆಜಿಟೇರಿಯನ್ ಅಂತ ಕೇಳ್ತಿದ್ದೀರಾ, ಕರೆಕ್ಟಾ? ಆರ್ ಯು ಆನ್ ವೆಜಿಟೇರಿಯನ್. ಆನ್ ಅನ್ನೋ ಪದ ಬಳಸಬಾರ್ದು, ಎ ಬಳಸಬೇಕು. ಇಲ್ಲಿ ಓವಲ್ ಲೆಟ್ರಿಂದ ಸ್ಟಾರ್ಟ್ ಆಗ್ತಿದೆಯಾ, ವೆಜಿಟೇರಿಯನ್ ವಿ, ಅದು ಕಾನ್ಸೋನೆಂಟ್ಸ್ ಅಲ್ವಾ, ಹಾಗಾಗಿ ಅ ವೆಜಿಟೇರಿಯನ್ ಹೇಳಬೇಕು, ಆನ್ ಅಲ್ಲ. ಆರ್ ಯು ಅ ವೆಜಿಟೇರಿಯನ್? ಹೀ ಈಸ್ ಗ್ಲುಟನ್. ಗ್ಲುಟನ್ ಅಂದ್ರೇನು? ತಿಂಡಿ ಪೋತ. ಹೀ ಈಸ್ ಗ್ಲುಟನ್, ಅದನ್ನು ಹಾಗೆ ಹೇಳಬಾರ್ದು, ಹೀಸ್ ಗ್ಲುಟನ್ ಅಂತ ಹೇಳಬೇಕು. ಹೀ ಅಪಾಸ್ಟ್ರಫಿ ಹಾಕಿ ಎಸ್ ಹೇಳಿ ಗ್ಲುಟನ್, ಹೀಸ್ ಗ್ಲುಟನ್ ಅಂತ ಹೇಳಬೇಕು. ಮುಂದಿನ ವಾಕ್ಯ ನೋಡೋಣವಾ, ವೆನ್ ಯು ಹ್ಯಾವ್ ಡಿನ್ನರ್, ನೀನು ಊಟ ಯಾವಾಗ ಮಾಡ್ತೀಯಾ? ವೆನ್ ಯು ಹ್ಯಾವ್ ಡಿನ್ನರ್, ಇಲ್ಲಿ ವೆನ್ ಡೂ ಯು ಹ್ಯಾವ್ ಯುವರ್ ಡಿನ್ನರ್ ಅನ್ನೋದು ಹೇಳಬೇಕು. ಯು ಮೊದಲು ಡೂ ಹಾಕಬೇಕು, ಆಮೇಲೆ ಯುವರ್ ಡಿನ್ನರ್ ಅಂತ ಕೇಳಬೇಕಲ್ವಾ. ನಿನ್ನ ಊಟ ಯಾವಾಗ ಆಗುತ್ತೆ ಅನ್ನೋದಕ್ಕೆ ವೆನ್ ಡೂ ಯು ಹ್ಯಾವ್ ಯುವರ್ ಡಿನ್ನರ್, ಇದು ಕರೆಕ್ಟ್ ಆದ ವಾಕ್ಯ ರಚನೆ. ಮುಂದಿನ ವಾಕ್ಯ ನೋಡೋಣ. ಯು ಆರ್ ಲೇಟ್ ಬೈ ಹಾಫ್ ಅವರ್, ನೀನು ಹಾಫ್ ಅವರ್ ಅಂದರೆ 30 ಮಿನಿಟ್ಸ್ ಲೇಟ್ ಆಗಿದೆಯಾ ಅಂತ ಹೇಳ್ತಿದ್ದೀರಾ. ಇಲ್ಲಿ ಏನು ತಪ್ಪಾಗಿದೆ? ಹಾಫ್ ಆನ್ ಅವರ್ ಅಂತ ಹೇಳಬೇಕು, ಆನ್ ಅನ್ನೋ ಪದ ಬರಬೇಕು. ಯು ಆರ್ ಲೇಟ್ ಬೈ ಹಾಫ್ ಆನ್ ಅವರ್, ಆನ್ ಅನ್ನೋ ಪದ ಮಿಸ್ ಮಾಡೋ ಹಾಗಿಲ್ಲ. ಮುಂದಿನ ವಾಕ್ಯ ನೋಡೋಣ. ಮೇ ವಿ ರೆಸ್ಟ್ ಹಿಯರ್ ಫಾರ್ ವೈಲ್, ಮೇ ವಿ ರೆಸ್ಟ್ ಹಿಯರ್ ಫಾರ್ ವೈಲ್, ಸ್ವಲ್ಪ ಹೊತ್ತು ಇಲ್ಲಿ ರೆಸ್ಟ್ ಮಾಡ್ಬೋದಾ, ವಿಶ್ರಾಂತಿ ತಗೊಳ್ಬೋದಾ? ಮೇ ವಿ ರೆಸ್ಟ್ ಹಿಯರ್ ಫಾರ್ ಅ ವೈಲ್, ಅ ಅನ್ನೋ ಪದ ಅಲ್ಲಿ ಲೆಟ್ರ್ ಬರಬೇಕಲ್ಲಿ. ಒಂದು ಸ್ವಲ್ಪ ಹೊತ್ತು, ಒಂದು ಸ್ವಲ್ಪ ಹೊತ್ತು ಹೇಳ್ತೀವಲ್ಲ, ಮೇ ವಿ ರೆಸ್ಟ್ ಹಿಯರ್ ಫಾರ್ ಅ ವೈಲ್ ಅಂತ ಕೇಳಬೇಕು. ಮುಂದಿನ ವಾಕ್ಯ, ಟೆಲ್ ದ ಟ್ರೂತ್ ಆ್ಯಂಡ್ ಸ್ಪೀಕ್ ನೋ ಲೈಸ್, ನಿಜಾನ ಹೇಳು ಸುಳ್ಳು ಹೇಳಬಾರ್ದು ಅಂತ. ಟೆಲ್ ದ ಟ್ರೂತ್ ಆ್ಯಂಡ್ ಸ್ಪೀಕ್ ನೋ ಲೈಸ್, ಕರೆಕ್ಟ್ ಆಯಿತು? ಇಲ್ಲ, ಟೆಲ್ ಅಲ್ಲ ಸ್ಪೀಕ್ ದ ಟ್ರೂತ್ ಅಂತ ಹೇಳಬೇಕು. ಜೊತೆಲಿ ಡೋಂಟ್ ಲೈ, ಸ್ಪೀಕ್ ನೋ ಲೈಸ್ ಅಲ್ಲ, ಸ್ಪೀಕ್ ದ ಟ್ರೂತ್ ಡೋಂಟ್ ಲೈ, ಇದು ಕರೆಕ್ಟ್ ಆದ ವಾಕ್ಯ ರಚನೆ. ಮುಂದಿನ ವಾಕ್ಯ, ನೋಟ್ ಡೌನ್ ದಿಸ್, ಬರ್ಕೊಳ್ಳಿ ಅನ್ನೋದಕ್ಕೆ ನೋಟ್ ಡೌನ್ ದಿಸ್, ಕರೆಕ್ಟಾ? ನೋಟ್ ದಿಸ್ ಡೌನ್ ಅನ್ನೋದು ಸರಿಯಾದ ವಾಕ್ಯ ರಚನೆ. ನೋಟ್ ಡೌನ್ ದಿಸ್ ರಾಂಗ್ ಆಗತ್ತೆ, ನೋಟ್ ದಿಸ್ ಡೌನ್ ಅನ್ನೋದು ಸರಿಯಾದ ವಾಕ್ಯ ರಚನೆ. ನೋಡಿ, ಇಷ್ಟೊತ್ತವರೆಗೆ ನಾನು 20 ವಾಕ್ಯಗಳ ರಚನೆನ ನಿಮಗೆ ಹೇಳಿದೆ. ಸಣ್ಣ ಸಣ್ಣ ಮಿಸ್ಟೇಕ್ಗಳಿತ್ತು, ನಿಮಗೆ ಆತ್ಮವಿಶ್ವಾಸ ಬಂತ ನಾನು ಕೂಡ ಸರಿಯಾಗಿ ಹೇಳ್ತೀನಿ ಅನ್ನೋದು, ಅಥವಾ ಇನ್ನೂ ಏನಾದರೂ ಕನ್ಫ್ಯೂಸ್ ಆದ್ರ, ಅಯ್ಯೋ ಇಷ್ಟು ಸಣ್ಣ ಸಣ್ಣ ಮಿಸ್ಟೇಕ್ ನಮಗೆ ಗೊತ್ತೇ ಆಗಲಿಲ್ಲ, ಫಸ್ಟ್ ಹೇಳಿದ್ದೆಲ್ಲ ಕರೆಕ್ಟೇ ಇದೆ ಅನ್ನಿಸ್ತು ಅಂತ, ಹಾಗೇನೂ ಆಗಲಿಕ್ಕಿಲ್ಲ. ಸರಿಯಾಗಿ ಗಮನಿಸ್ಬೇಕು, ನೀವು ವಾಕ್ಯ ರಚನೆ ಮಾಡಬೇಕಾದ್ರೆ ನಾವೇನು ಮಿಸ್ಟೇಕ್ ಮಾಡ್ತಿದ್ದೀವಿ ಅನ್ನೋದನ್ನು ಗಮನಿಸಿದಾಗ ಗೊತ್ತಾಗತ್ತೆ. ಮತ್ತು ಪ್ರತಿನಿತ್ಯ ಈ ಸಂಚಿಕೆ ಆದಮೇಲೆ ಸಹ ಮನನ ಮಾಡ್ಕೊಳ್ಳಿ, ನಾನು ಇವತ್ತು ಏನೆಲ್ಲ ಕೇಳಿಸ್ಕೊಂಡೆ, ಏನೆಲ್ಲ ಕಲಿತೆ, ಮತ್ತು ಇಡೀ ದಿವಸದಲ್ಲಿ ಯಾರ ಹತ್ರನಾದ್ರೂ ಒಂದು 10 ನಿಮಿಷ ಮಾತಾಡೋದಕ್ಕೆ ಪ್ರಯತ್ನ ಪಡಿ. ತಪ್ಪಾಗುತ್ತೆ ಅಂತ ಹೆದರ್ಕೊಂಡ್ರೆ ತಪ್ಪಾಗ್ತಾನೆ ಇರುತ್ತೆ, ಆ ತಪ್ಪಾದರೆ ಆಗಲಿ ಅಂತ ನೀವು ಪ್ರಯತ್ನ ಪಡ್ತಾ ಇರಬೇಕು. ಆಮೇಲೆ ಏನು ಮಾತಾಡಿದೆ ಅದನ್ನು ನೀವೊಮ್ಮೆ ಚೆಕ್ ಮಾಡ್ಬೋದಲ್ಲ, ಮುಂದಿನ ಸಂಚಿಕೆಗಳಲ್ಲೂ ಸಹ ಈ ವಾಕ್ಯಗಳೆಲ್ಲ ರಿಪೀಟ್ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದರೆ ನಾವು ಮಾತಾಡ್ತಿರೋದೇ ಪ್ರತಿನಿತ್ಯದ ಸಂಭಾಷಣೆ, ಆಫೀಸ್ ಆಗಿರಲಿ, ಸ್ಕೂಲ್ ಆಗಿರಲಿ, ಮನೆ ಆಗಿರಲಿ, ಫ್ಯಾಮಿಲಿ ಒಟ್ಟಿಗೆ ಬೆರ್ತಾಗ ಆಗಿದ್ದಿರ್ಬೋದು, ಯಾವಾಗಲೂ ಬಳಸುವಂಥ ವಾಕ್ಯಗಳ ರಚನೆನೇ ನಾವು ಮಾಡ್ತಾ ಇರೋದು. ಹಾಗಾಗಿ ಇದು ಮತ್ತೆ ಮುಂದಕ್ಕೆ ಈ ವಾಕ್ಯಗಳು ಬಂದೇ ಬರುತ್ತೆ. ಸುಮಾರು ಸರ್ತಿ ನಾವು ಕೇಳಿಸ್ಕೊಂಡಾಗ ನಮ್ಮ ಮೆಮೊರಿಯಲ್ಲಿ ಸ್ಟೋರ್ ಆಗಿಬಿಡತ್ತೆ. ಹಾಗಾಗಿ ಹಿಂಜರಿಯದೆ ಇಂಗ್ಲೀಷ್ ಮಾತಾಡೋದನ್ನು ಪ್ರಾಕ್ಟೀಸ್ ಮಾಡಿ. ನಿಮ್ಮ ಜೊತೆಗೆ ನಾನಂತೂ ಇದ್ದೇ ಇದ್ದೀನಿ. ಪ್ರತಿನಿತ್ಯ ಸಂಚಿಕೆಗಳನ್ನು ಕೇಳಿಸ್ಕೊಳ್ಳಿ. ನಿಮ್ಮ ಸ್ನೇಹಿತರು, ಫ್ಯಾಮಿಲಿಯಲ್ಲಿ ಇನ್ಯಾರಿಗೆ ಕಲಿಬೇಕು ಅಂತ ಆಸಕ್ತಿ ಇದೆ ಅವರಿಗೂ ಈ ಸಂಚಿಕೆಯನ್ನು ಫಾಲೋ ಮಾಡೋದಕ್ಕೆ ಹೇಳಿ. ಹೇಳೋದಕ್ಕೆ ಕಲಿಯೋದಕ್ಕೆ ತುಂಬ ಇದೆ, ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
4: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
3: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
4: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
3: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
4: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
3: ಹಂಗ ಅದ್ಯಾಕಂತೆ? ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

ಹಾವಿನ ದ್ವೇಷ ಹನ್ನೆರಡು ವರುಷ, ಹಾವಿನ ದ್ವೇಷ ಹನ್ನೆರಡು ವರುಷ, ನನ್ನ ರೋಷ ನೂರು ವರುಷ, ನನ್ನ ರೋಷ ನೂರು ವರುಷ, ಹಾವಿನ ದ್ವೇಷ

ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ.

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನಂದ ರೋಷ ನೂರು ವರುಷ ನಂದ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ

ಬಯಲು ಶೌಚ ಮುಕ್ತ, ಪ್ಲಾಸ್ಟಿಕ್ ಮುಕ್ತ, ಕಸ ಮುಕ್ತ ವಾತಾವರಣವನ್ನ ನಿರ್ಮಿಸೋಣ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
6: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-3583. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
0: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಕಾಫಿ ವಿತ್ RJ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಕಾಫಿ ವಿತ್ RJ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಈ ದಿನದ ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ಏನಪ್ಪ ವಿಶೇಷ ಅಂದರೆ, ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ಮಾಡುವಂತಹ ಕೆಲಸದಲ್ಲಿ ಗೆಲುವು ಸಿಗಬೇಕು ಅಂದರೆ ಅದಕ್ಕೆ ತಕ್ಕಂತೆ ಸಾಕಷ್ಟು ಶ್ರಮ ಪಡಬೇಕಾಗತ್ತೆ. ಆ ದಾರಿಯಲ್ಲಿ ಬರುವಂತಹ ಅನೇಕ ಸಮಸ್ಯೆಗಳನ್ನು, ಸವಾಲುಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಸೊ ಪ್ರತಿದಿನ ಕೂಡ ಚಾಲೆಂಜಸ್ನ ಫೇಸ್ ಮಾಡಿ ಆ ಗೆಲುವನ್ನು ನಾವು ಕಂಡುಕೊಳ್ಬೇಕಾಗತ್ತೆ. ಸೊ ಹಾಗಾದರೆ ಸ್ನೇಹಿತರೆ, ನೀವು ನಿಮ್ಮ ಕೆಲಸದಲ್ಲಿ ಯಾವೆಲ್ಲ ಸವಾಲುಗಳನ್ನು ಸ್ವೀಕರಿಸ್ತಾ, ಸವಾಲುಗಳನ್ನ ಫೇಸ್ ಮಾಡ್ತಾ ಗೆಲುವಿನ ದಡವನ್ನು ಸೇರಿದ್ದೀರಾ? ಯಾವ ರೀತಿಯೆಲ್ಲ ಸವಾಲುಗಳನ್ನು ಸ್ವೀಕರಿಸ್ತಾ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತಾ ನೀವು ವಿನ್ ಆಗಿದ್ದೀರಿ, ಗೆಲುವನ್ನು ಸಾಧಿಸಿದ್ದೀರಿ, ಜೊತೆಗೆ ಆ ಗೆಲುವನ್ನು ಪ್ರತಿದಿನ, ಆ ಕ್ಷಣ ಹೇಗಿತ್ತು ಅನ್ನೋದ್ರ ಬಗ್ಗೆ ಈ ದಿನ ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ನೀವು ನನ್ನೊಟ್ಟಿಗೆ ಮಾತಾಡ್ಬೋದು. ನೀವು ಕರೆ ಮಾಡಬೇಕಾಗಿರುವ ಸಂಖ್ಯೆ 9686096279. ಈ ಸಂಖ್ಯೆಗೆ ಕರೆ ಮಾಡಿ ಈ ವಿಷಯದ ಬಗ್ಗೆ ಮಾತಾಡಿ ಅಂತ ಹೇಳ್ತಾ, ಸಾಮಾನ್ಯವಾಗಿ ಸ್ನೇಹಿತರೆ, ಎಲ್ಲ ಕೆಲಸದಲ್ಲೂ, ಯಾವುದೇ ಕೆಲಸ ತೊಗೊಳ್ಳಿ, ಸಣ್ಣ ಕೆಲಸ ಇರ್ಬೋದು, ದೊಡ್ಡ ಕೆಲಸ ಇರ್ಬೋದು, ಎಲ್ಲ ಕೆಲಸದಲ್ಲೂ ಒಂದಿಷ್ಟು ಚಾಲೆಂಜಸ್ ಅಂತ ಇದ್ದೇ ಇರುತ್ತೆ. ಒಬ್ಬರು ಬಿಸ್ನೆಸ್ ಮ್ಯಾನ್ ಇರ್ಬೋದು, ಪೊಲೀಸ್ ಇರ್ಬೋದು, ಟೀಚರ್ ಇರ್ಬೋದು, ಟೈಲರಿಂಗ್ ಇರ್ಬೋದು, ಕೆಲಸ ಇರ್ಬೋದು, ಪೇಂಟಿಂಗ್ ಕೆಲಸ ಇರ್ಬೋದು, ಕೃಷಿ ಕೆಲಸ ಇರ್ಬೋದು, ಡಾಕ್ಟರ್ ಕೆಲಸ ಇರ್ಬೋದು, ಗೃಹಿಣಿ ಕೆಲಸ ಇರ್ಬೋದು. ಪ್ರತಿದಿನ ಅಡುಗೆ ಮಾಡುವಾಗ ಕೂಡ ಸಾಕಷ್ಟು ಸವಾಲುಗಳನ್ನ ನಾವು ಎದುರಿಸ್ತೀವಿ, ಹಾಗೆ ಸ್ಟೂಡೆಂಟ್ಸ್ಗೂ ಕೂಡ, ಹಾಗೆ ಇಂಜಿನಿಯರ್ಗಳು ಕೂಡ. ಸೊ ಈ ರೀತಿಯಲ್ಲಿ ಅವರವರ ಕೆಲಸದಲ್ಲಿ ಅವರವರದೇ ಆದಂತಹ ಸವಾಲುಗಳು ಇರುತ್ತೆ. ಸೊ ಅಂತಹ ಸವಾಲುಗಳನ್ನು ಸ್ವೀಕರಿಸ್ತಾ ಗೆಲುವನ್ನು ಕಂಡುಕೊಳ್ಳೋದಿದೆ ಅಲ್ವಾ, ಅದು ಒಂದು ರೀತಿಯಲ್ಲಿ ಮ್ಯಾಜಿಕ್ ಅಂತ ಹೇಳ್ತಾ, ಫಸ್ಟ್ ಕರೆ ಯಾರು, ಎಲ್ಲಿಂದ ಅಂತ ಕೇಳೋಣ. ನಮಸ್ತೆ.
7: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
7: ಕಲ್ಲಪ್ಪ ಮೇಡಮ್, ಹೊಳಲ್ಕೆರೆ ತಾಲೂಕು ಚನ್ನಪಟ್ಟಣ.
0: ಕಲ್ಲಪ್ಪ, ಹೊಳಲ್ಕೆರೆ ತಾಲೂಕು ಚನ್ನಪಟ್ಟಣ.
7: ಹೌದು ಮೇಡಮ್.
0: ಹೇಗಿದೆ ಸರ್ ನಿಮ್ಮ ಕಡೆ ಕ್ಲೈಮೇಟು?
7: ಇವತ್ತು ಬಿಸಿಲಿದೆ ಮೇಡಮ್.
0: ಬಿಸಿಲಿದೆ.
7: ಹೌದು.
0: ಓಕೆ. ನಮ್ಮ ಶಿವಮೊಗ್ಗದಲ್ಲಿ ತುಂಬಾ ಡಿಫ್ರೆಂಟ್ ಕ್ಲೈಮೇಟ್ ಸರ್, ಒಂದು 5 ನಿಮಿಷ ಮಳೆ ಬರುತ್ತೆ, 5 ನಿಮಿಷ ಬಿಸಿಲು ಬರುತ್ತೆ. ಮಳೆ ಹೌದು ಮಳೆ ಬಂದಿದೆ ಅನ್ನೋದೇ ಗೊತ್ತಾಗಲ್ಲ, ಆ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದೆ. ಓಕೆ ಸರ್, ಕಲ್ಲಪ್ಪ ಸರ್ ಇವತ್ತಿನ ವಿಷಯ ಗೊತ್ತಾಯ್ತಾ?
7: ಗೊತ್ತಾಯ್ತು ಮೇಡಮ್.
0: ನೀವು ನಿಮ್ಮ ಕೆಲಸದಲ್ಲಿ ಯಾವ ರೀತಿ ಎಲ್ಲ ಸವಾಲುಗಳನ್ನ ಸ್ವೀಕರಿಸ್ತಾ ಗೆಲುವನ್ನ ಕಂಡುಕೊಂಡಿದ್ದೀರಿ?
7: ಹೌದು ಮೇಡಮ್, ನಾವು ನಮ್ಮ ವ್ಯವಸಾಯದಲ್ಲಿ ಪ್ರತಿ ಕ್ಷಣನ ಸವಾಲನ್ನು ಎದುರಿಸೇ ನಾವು ಒಂದು ಮುಟ್ಟೋದು.
0: ಕರೆಕ್ಟ್, ಅದು ವ್ಯವಸಾಯ ಅಂದ್ರೆ ಚಾಲೆಂಜ್ ಬಿಡಿ ಸರ್.
7: ಚಾಲೆಂಜ್ ಅಂದ್ರೆ ಅದೇ, ಈ ವರ್ಷ ಅಂತೂ ಬಹಳ ತುಂಬಾ ಚಾಲೆಂಜ್ ಅಲ್ಲೇ ರೈತರು ಬದುಕಿದ್ರು.
0: ನಿಜ, ಬೇಕಾಗಿರೋ ಟೈಮಲ್ಲಿ ನೀರ್ ಸಿಗಲ್ಲ, ನೀರಿರೋ ಟೈಮಲ್ಲಿ ಬೆಳೆ ಬರೋದಿಲ್ಲ, ಇಲ್ಲಾಂದ್ರೆ ಬೆಲೆ ಸಿಗೋದಿಲ್ಲ, ಇಲ್ಲ ಮಾರ್ಕೆಟ್ ಇರೋದಿಲ್ಲ, ಅಥವಾ ಫಸಲ್ ಚೆನ್ನಾಗಿ ಬಂದಿರಲಿ, ಏನೋ ಒಂದ್ ಇದ್ದೇ ಇರುತ್ತಲ್ವಾ ಸರ್?
7: ಹೌದು ಮೇಡಮ್, ಈಗ ರಾಗಿ ಬಿತ್ತನೆ ಮಾಡಕ್ಕೆ ನಾವು ಈ ವರ್ಷ ರಾಗಿ ಬಿತ್ತನೆ ಮಾಡಕ್ಕೆಲ್ಲ ಅದ ಮಾಡ್ಕೊಂಡ್ವಿ, ಸ್ವಲ್ಪ ಮಳೆ ಬಂತು ಅಂತ ಬಿತ್ತನೆ ಮಾಡಿದ್ವಿ, ಅದು ಮಳಕೆನೆ ಬರ್ಲಿಲ್ಲ. ಮತ್ತೆ ಎಂಟು ಹತ್ತು ದಿವಸ ಹದಿನೈದು ದಿವಸ ಕಾದ್ರೂ ಅದು ಏನ ಅಂತ ಸಕ್ಸಸ್ ಆಗ್ಲಿಲ್ಲ. ಮತ್ತೊಂದ್ಸರಿ ಅದನ್ನೆಲ್ಲ ಮತ್ತೊಂದು ಪಟ್ಟು ಹೊಡೆದ್ ಬಿಟ್ಟು ಮತ್ತೆ ಈಗ ಬಿತ್ತಿನ ಸಸಿ ಆದ್ಮೇಲೆ ಮತ್ತೆ ಬಿತ್ತಿದೀವಿ ಮೇಡಮ್.
0: ಅಯ್ಯೋ ದೇವ್ರೆ. ಓಕೆ ಸರ್, ಇಷ್ಟೆಲ್ಲ ಸವಾಲುಗಳ ಮಧ್ಯೆ ನಿಮಗೆ ಖುಷಿ ಕಂಡಂತಹ ಕ್ಷಣ ಯಾವ್ದು ಸರ್, ಆ ಸವಾಲುಗಳನ್ನ ಸ್ವೀಕರಿಸಿ?
7: ಖುಷಿ ಕಂಡಂತ ಕ್ಷಣ ಅಂದ್ರೆ ನಾವು ಬೆಳೆ ತಗೊಂತೀವಲ್ಲ, ಅದು ಪೂರ ನಮ್ ಕೈ ಸೇರುತ್ತಲ್ಲ ಆವಾಗ್ಲೇ ನಮಗೆ ಖುಷಿ ಸಿಗೋದು, ಅಲ್ಲೇವರೆಗೆ ಖುಷಿ ಅನ್ನೋದೇ ಇರಲ್ಲ, ಆತಂಕದಲ್ಲೇ ಇರ್ತೀವಿ ನಾವು.
0: ಹೌದು,
7: ಬೆಳೆ ಬಂದಿತೆ ಅಂದ್ರು ಕೂಡ ಅದಕ್ಕೆ ಇನ್ನೊಂದು ಏನಾದ್ರು ಒಂದು ವಿಘ್ನ ಇದ್ದೇ ಇರುತ್ತೆ, ಮಳೆ ಅತಿ ಮಳೆ ಹೊಡೆಯೋದು ಇಲ್ಲ ಉದುರಿ ಹೋಗೋದು ಏನಾದ್ರು ಒಂದು ಆಗಿರುತ್ತೆ. ರೈತ ಬೆಳೆದೇ ಯಾವ್ದೇ ಬೆಳೆ ಆಗ್ಲಿ ರೈತನಿಗೆ ಅದು ಕೈ ಬಂದು ಒಂದು ಜೋಬಲ್ಲಿ ದುಡ್ಡು ಸೇರಿದಾಗ್ಲೇ ಸೇರ್ತು ಅಂತ ಲೆಕ್ಕ.
0: ಸಂತೋಷ. ಆ ರೀತಿಯ ಒಂದು ಖುಷಿ ಯಾವ್ದಾದ್ರು ಬೆಳೆಯಲ್ಲಿ ಸಿಕ್ಕಿದೆಯಾ ಸರ್ ನಿಮ್ಗೆ?
7: ಹೌದೌದು ಸಿಗುತ್ತೆ, ಯಾಕೆಂದ್ರೆ ಹೋದ ಸರಿ ರಾಗಿ ಇದೇ ರಾಗಿನೇ ಒಳ್ಳೆ ಉತ್ತಮ ಬೆಳೆ ಇಳುವರಿ ಬಂತು, ಚೆನ್ನಾಗೂ ಆಯ್ತು, ಲಾಭನ ಸಿಗುತ್ತೆ ಒಂದ್ ಸ್ವಲ್ಪ, ಹಂಗಾಗಿ ಸ್ವಲ್ಪ ಖುಷಿ ಅನಿಸ್ತು.
0: ಓಕೆ ಓಕೆ. ಈ ರೀತಿಯ ಈ ಅನಾವೃಷ್ಟಿ ಇರ್ಬೋದು, ಅತಿವೃಷ್ಟಿ ಇರ್ಬೋದು, ಜೊತೆಗೆ ಮಾರ್ಕೆಟಿಂಗ್ ಸಮಸ್ಯೆ, ಹಾಗೆ ಕೆಲಸದ ಸಮಸ್ಯೆ, ಇತ್ತೀಚೆಗಂತೂ ಸಾಕಷ್ಟು ಬದಲಾವಣೆಗಳನ್ನ ಕೂಡ ಕಾಣ್ತಾ ಇದೀವಿ.
7: ಕೂಲಿ ಕಾರ್ಮಿಕರು ಸಿಗಲ್ಲ,
0: ಹೌದು
7: ಮಳೆ ಬಂದಿರುತ್ತೆ, ಅವಾಗ ಅದನ್ನ ಕಟಾವ್ ಮಾಡ್ಬೇಕು, ಟೈಮ್ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಅದು ಉದುರಿ ಹೋಗುತ್ತೆ.
0: ಹೌದೌದೌದು,
7: ಎಲ್ಲ ಬಹಳ ತುಂಬಾನೇ ಕಷ್ಟ ಇರುತ್ತೆ ರೈತ ಬದುಕು.
0: ನೋಡಿ ಸರ್, ಇಷ್ಟೆಲ್ಲ ಸವಾಲುಗಳನ್ನ ಸ್ವೀಕರಿಸ್ತಾ ಅದ್ರ ಮಧ್ಯನೆ ಖುಷಿ ಕಂಡ್ಕೊಂಡಿದ್ದೀರಿ ನೀವು.
7: ಹೌದೌದು, ಖುಷಿ ಅದು ಪೂರ ಸಿಕ್ಕಾಗ್ಲಿ ಖುಷಿ ಅಂತದ.
0: ನಿಜ ನಿಜ ನಿಜ ಸರ್, ನಿಜ. ಓಕೆ ಸರ್, ತುಂಬಾ ಚೆನ್ನಾಗಿ ತಿಳಿಸಿದ್ರಿ, ಥ್ಯಾಂಕ್ ಯು ಕಲ್ಲಪ್ಪ ಸರ್.
7: ಧನ್ಯವಾದ ಮೇಡಮ್.
0: ಎಸ್ ಸರ್. ಓಕೆ, ಚನ್ನಪಟ್ಟಣದಿಂದ ಕಲ್ಲಪ್ಪ ಸರ್ ಅವರು ಕರೆ ಮಾಡಿದ್ರು, ಅವರ ಒಂದು ಬೆಳೆಗಳ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರು. ನಾವು ಬೆಳೆಗಳನ್ನು ಬೆಳಿಲಿಕ್ಕೆ ಶುರು ಮಾಡಿ ಮಾರ್ಕೆಟಿಂಗ್ ಮಾಡಿ ನಮ್ಮ ಕೈಗೆ ಅಮೌಂಟ್ ಅಂದರೆ ದುಡ್ಡು ಸೇರೋವರೆಗೂ ಅದು ಗೆಲುವು ಆಗೋದಿಲ್ಲ ಮೇಡಮ್, ಚಾಲೆಂಜ್ಗಳನ್ನು ಅಲ್ಲಿವರೆಗೂ ಫೇಸ್ ಮಾಡ್ತಾ ಇರ್ತೀವಿ, ತದನಂತರ ನಮಗೆ ಖುಷಿ ಸಿಗುತ್ತೆ ಅಂತ ಹೇಳ್ತಾರೆ. ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
8: ನಮಸ್ತೆ ಮೇಡಮ್.
0: ನಮಸ್ತೆ ಚಂದ್ರಶೇಖರ್ ಸರ್.
8: ಹೇಗಿದ್ದಾರೆ ಮೇಡಮ್? ಮಹಾಲಕ್ಷ್ಮಿ ಮೇಡಮ್.
0: ಆರಾಮ್ ಸರ್, ನಿಮ್ ಪರಿಚಯ ಮಾಡ್ಕೋಬೇಡಿ.
8: ನನ್ನ ಹೆಸರು ಸಿಟಿ ಚಂದ್ರಶೇಖರ್, ಅತ್ತಿ ಜೋಡನಹಳ್ಳಿ, ಗುಳೇನಸೊಪ್ಪ ತಾಲೂಕು, ಹಾಸನ ಜಿಲ್ಲೆ, 573-211.
0: ಓಕೆ.
8: ಕರ್ನಾಟಕ ರಾಜ್ಯ ಭಾರತ ದೇಶ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಒಬ್ರು ಶ್ರೋತೃ ಪರಿಚಯ ಮಾಡ್ಕೊಟ್ಟಿದ್ದೀನಿ ಮೇಡಮ್, ಮಧುಕುಮಾರ್ ಅಂತ, ಮಾದಿಹಳ್ಳಿ ಅರಕಲಗೂಡು ತಾಲೂಕು.
0: ಓಕೆ ಓಕೆ. ಓಕೆ ಸರ್, ಓಕೆ.
8: ಅವ್ರು ಮಾಡ್ತಾ ಇದ್ರಂತೆ, ಹಂಗಂದ್ರು ಮಾಡಿದ್ರಂತೆ.
0: ಒಳ್ಳೇದು ಸರ್, ಒಳ್ಳೇದು.
8: ಮಾಡ್ಕೊಟ್ಟಿದ್ದೆ ನಾನು, ನಂಬರ್ ಕೊಟ್ಟೆ ಅವ್ರಿಗೆ.
0: ಆಯ್ತು ಸರ್. ಇವತ್ತಿನ ವಿಷಯ ಗೊತ್ತಾಯ್ತಾ? ಇವತ್ತಿನ ವಿಷಯ ಗೊತ್ತಾಯ್ತಾ?
8: ಇಲ್ಲ ಮೇಡಮ್, ವಿಷಯ ಗೊತ್ತಾಗಲಿಲ್ಲ.
0: ನಿಮ್ಮ ಕೆಲಸದಲ್ಲಿ ನೀವು ಯಾವ ರೀತಿ ಗೆಲುವನ್ನ ಕಂಡುಕೊಂಡಿದ್ದೀರಿ, ಯಾವ ರೀತಿ ಎಲ್ಲ ಸವಾಲುಗಳನ್ನ ಫೇಸ್ ಮಾಡಿ ಅದರನ್ನ ಗೆಲುವನ್ನ ಪಡ್ಕೊಂಡಿದ್ದೀರಿ ಅಂತ?
8: ನನ್ನ ಕೆಲಸದಲ್ಲಿ ನಾನು ವೃತ್ತಿ ಹೇಳೋದಾದ್ರೆ ರೇಡಿಯೋ ರಿಪೇರಿ ಇದರಲ್ಲಿ ತುಂಬಾ ಗೆಲುವ ಕಂಡುಕೊಂಡಿದ್ದೀನಿ.
0: ಓಕೆ, ಹೇಗೆ ಸರ್?
8: ಹೇಗೆ ಅಂದ್ರೆ ನಾವು ರಿಪೇರಿ ಮಾಡಿಕೊಟ್ಟಾಗ ನಾವ್ ಎಷ್ಟೇ ದುಡ್ಡು ತಗೋಬಹುದು, ಆ ಜನಗಳು ಆನಂದ ಖುಷಿ ಪಡ್ತಾರೆ ನೋಡಿ. ಇನ್ನೊಬ್ರು ಹೇಳ್ತಾರಲ್ಲ, ತುಂಬಾ ಚೆನ್ನಾಗಿ ಮಾಡ್ತಾರೆ ಕಣಯ್ಯ, ಅಲ್ಲೋಗು ಅಂತ ಕಳಿಸ ನೋಡಿ, ಅದರಿಂದ ನಮ್ಗೆ ಬಹಳ ಖುಷಿ ಆಗುತ್ತೆ ಮೇಡಮ್, ಅದು ಆತ್ಮತೃಪ್ತಿ ಆಗುತ್ತದೆ.
0: ಓಕೆ ಓಕೆ. ಆ ಕ್ಷಣ ನಿಮಗೆ ಖುಷಿ ಕೊಟ್ಟಿದೆ? ಆ ಕ್ಷಣ ನಿಮಗೆ ಖುಷಿ ಕೊಟ್ಟಿದೆ?
8: ಆ ಕ್ಷಣ ಅವರು ಮರೆಯಕಲ್ಲ. ಈ ಹೋಟೆಲ್ ಅವರು ಇನ್ನೊಬ್ರು ನಾಲ್ಕು ಜನ ಕೇಳ್ತಾರೆ, ಈಗ ನಾವು ದುಡ್ಡು ಹೆಚ್ಚು ಎಷ್ಟು ಎತ್ತಿದ್ರು ಅದು ನಾಪಕ್ಕೆ ಬರಲ್ಲ, ಅದು ಹೆಚ್ಚು ಕಡಿಮೆ ತಗೊಳ್ಳಿ ಹೆಚ್ಚಿಗೆ ತಗೊಳ್ಳಿ, ಕೆಲಸ ಇದೆಯಲ್ಲ ನಮ್ದು, ಕೆಲಸ 100% ಕರೆಕ್ಟ್ ಆಗಿ ಮಾಡ್ಕೊಟ್ಟಾಗ ಅವ್ರನ್ನ ಮುಡಿಕ ಬರ್ತಾರೆ, ಅವ್ರಿಗೂ ತೃಪ್ತಿ ಇರ್ತದೆ, ನಮಗೂ ಒಂಥರ ದುಡ್ಡು ತಗೊಂಡಕ್ಕೂ ಸಾರ್ಥಕ ಆಗುತ್ತೆ ಮೇಡಮ್, ದಕ್ಕುತ್ತೆ ನಮ್ಗೆ ದುಡ್ಡು ಅವ್ರಿಗೂ.
0: ಕರೆಕ್ಟ್.
8: ಖುಷಿಯಿಂದ 10 ರೂಪಾಯಿ ಜಾಸ್ತಿ ಕೊಟ್ಟು ಹೋಗ್ತಾರೆ, ಹಾಗಾಗಿ ಆ ಕೆಲಸ ನನಗೆ ತೃಪ್ತಿನೂ ಇದೆ ಮೇಡಮ್.
0: ಓಕೆ.
8: ಈಗ ಅವರು ಈಗ ನಾವು ರೇಡಿಯೋ ಈಗ ಸ್ಟೇಷನ್ಗಳು ಕೇಳಿದ್ವಿ, ಈಗ ಅವಾಗ ರೇಡಿಯೋ ರಿಪೇರಿ ಮಾಡಿ ಅವ್ರಿಗೆ ರೇಡಿಯೋ ಕೇಳಿದ್ರೆ ಒಂದು ಆನಂದ ಇತ್ತು, ಅವಾಗೆಲ್ಲ ರೇಡಿಯೋಗಳು ಕಡಿಮೆ ಇದ್ವಲ್ಲ, ಬೇರೆ ಮಾಧ್ಯಮಗಳು ಕಡಿಮೆ ಇತ್ತು, ಅವಾಗ ರೇಡಿಯೋ ಕಡೆ ಒಂದು ಆನಂದ.
0: ಈಗಲೂ ರೇಡಿಯೋ ರಿಪೇರಿ ಮಾಡ್ತೀರಾ ಸರ್?
8: ರೇಡಿಯೋಗಳು ಇಲ್ವಲ್ಲ ಮೇಡಮ್ ಮಾಡಕ್ಕೆ?
0: ಅಲ್ಲ, ಕೆಲವರು ಯಾರಾದ್ರೂ ಹಳೆ ರೇಡಿಯೋಗಳನ್ನ ತಂದ್ರೆ ರಿಪೇರಿ
8: ಮಾಡ್ತಾರೆ. ಅದು ಸಣ್ಣ ಪುಟ್ಟ ಹೋದ್ರೆ ಮಾಡ್ತೀವಿ ಅಷ್ಟೇ, ಈಗ ಡಿಜಿಟಲ್ ಬಂದಿದೆ, ಅವಕ್ಕೆಲ್ಲ ಸಾಮಾನು ಸಿಗಲ್ಲ ಈಗ. ಪಾರ್ಟ್ ಸಿಗಲ್ಲ. ಓಕೆ
0: ಓಕೆ ಸರ್ ಓಕೆ.
8: ಕೆಲವು ಪವರ್ ಸಪ್ಲೈ ಅದು ಟ್ರಾನ್ಸ್ಫಾರ್ಮರ್ ವೈರು ಇರು ಅದು ಇದು ಹೋದ್ರೆ ಹಾಕ್ಬೋದು. ಕೆಲವು ಕೆಲವು ಸಿಗಲ್ಲ, ಯೂಸ್ ಅಂಡ್ ತ್ರೋ ಟೈಪ್ ಇರುತ್ತವೆ ಈಗ. ಹಾಗಾಗಿ ಕೆಲವು ಇರ್ತಾವ ಮಾಡ್ಕೊಡ್ತೀವಿ ಬಂದ್ರೆ, ಹಾಗೆ ಮಾಡ್ಕೊಡ್ತೀವಿ ಅಂದ್ರೆ ರೇಡಿಯೋ ಕೆಲಸ ತೃಪ್ತಿ ತಂದಿದೆ.
0: ಓಕೆ ಸೂಪರ್.
8: ನಾ ಜನಗಳಿಗೆ ಕೇಳಿಸ್ತಾ ಇದ್ದೀನಿ, ಎಫ್ ಎಂ ರೇಡಿಯೋ ಕೇಳಿಸ್ತಾ ಇದ್ದೀನಿ ನಾನು, ಎಷ್ಟೋ ಜನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಅಂದ್ರೆ ನನಗೊಂದು ಖುಷಿ.
0: ಒಳ್ಳೇದು ಸರ್, ಒಳ್ಳೇದು. ಆ ಖುಷಿನ ನೀವು ಅನುಭವಿಸ್ತಾ ಇದ್ದೀರಾ?
8: ಹೌದು ಹೌದು.
0: ಎಸ್ ಸರ್, ಥ್ಯಾಂಕ್ ಯು ಸರ್.
8: ನಂಬರ್ ಕೊಟ್ರಪ್ಪ ಅಂತ ಹೇಳ್ತಾರಲ್ಲ ಅವರು.
0: ಎಸ್ ಸರ್, ಎಸ್ ಸರ್,
8: ಅದು ಖುಷಿ ನಮಗೆ.
0: ಎಸ್ ಸರ್, ನಿಮ್ಮ ಕಾಯಕ ಇದೇ ರೀತಿ ಮುಂದುವರಿಯಲಿ ಚಂದ್ರಶೇಖರ್ ಸರ್. ಥ್ಯಾಂಕ್ ಯು.
8: ಸರಿ ಮೇಡಮ್, ಧನ್ಯವಾದ.
0: ಎಸ್ ಸರ್. ಓಕೆ, ಚಂದ್ರಶೇಖರ್ ಸರ್ ಅವರು ಕರೆ ಮಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಆಗ ಅವರು ರೇಡಿಯೋ ರಿಪೇರಿ ಮಾಡ್ತಾ ಇದ್ರಂತೆ, ಅದರಲ್ಲಿ ಅವರಿಗೆ ಸಾಕಷ್ಟು ಚಾಲೆಂಜಸ್ ಕೂಡ ಬಂದಿತ್ತು, ಜೊತೆಗೆ ಖುಷಿ ಕೂಡ ಸಿಕ್ಕಿದೆ ಆ ಕೆಲಸದಲ್ಲಿ. ಸೊ ಇದೇ ರೀತಿಯಲ್ಲಿ ಎಲ್ಲ ಕೆಲಸಗಳಲ್ಲೂ ಕೂಡ ಒಂದಿಷ್ಟು ಚಾಲೆಂಜಸ್ ಅಂತ ಬಂದೇ ಬರುತ್ತೆ ಸ್ನೇಹಿತರೆ. ಆ ಸವಾಲುಗಳನ್ನು ಸ್ವೀಕರಿಸ್ತಾ, ಆ ಸಮಸ್ಯೆಗಳನ್ನು ಬಗೆಹರಿಸ್ತಾ, ಆ ಸಣ್ಣ ಪುಟ್ಟ ಅಂಶಗಳನ್ನು ಅಳವಡಿಸ್ಕೊಳ್ತಾ ಗೆಲುವನ್ನು ಕಾಣ್ತೀವಲ್ವಾ, ಅದು ತುಂಬಾ ಖುಷಿ ಕೊಡುತ್ತೆ. ಜೊತೆಗೆ ನಾನು ಆಗಲೇ ಹೇಳಿದೆ, ಯಾವುದೋ ಒಂದು ಕೆಲಸ ಈಸಿ, ಯಾವುದೋ ಒಂದು ಕೆಲಸ ಕಷ್ಟ ಅಂತಲ್ಲ, ಎಲ್ಲ ಕೆಲಸಗಳಲ್ಲೂ ಕೂಡ ತನ್ನದೇ ಆದ ಒಂದು ವಿಶೇಷತೆ ಇದ್ದೇ ಇರುತ್ತೆ. ಈಗ ಸ್ಟೂಡೆಂಟ್ಸ್ ಅಂತ ಬಂದಾಗ ಅವರಿಗೆ ಒಂದು ಕ್ಲಾಸಿಗೆ ಹೋಗೋದಿರ್ಬೋದು, ಲೆಸನ್ ಕೇಳೋದಿರ್ಬೋದು, ಅದಕ್ಕೆ ಒಂದು ಪಾಯಿಂಟ್ಸ್ ಮಾಡ್ಕೊಳ್ಳೋದಿರ್ಬೋದು, ಅದಕ್ಕೆ ತಕ್ಕಂತೆ ಸೋರ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳೋದಿರ್ಬೋದು, ಅವೆಲ್ಲವೂ ಕೂಡ ಒಂದು ರೀತಿಯ ಚಾಲೆಂಜಸ್ ಆಗುತ್ತೆ. ಹಾಗೆ ಗೃಹಿಣಿಯರ ವಿಷಯಕ್ಕೆ ಅಂತ ಬಂದರೆ ಅಡುಗೆ ಕೆಲಸದಲ್ಲಿ ಅದು ಒಂದು ರೀತಿಯ ಮ್ಯಾಜಿಕ್. ಪ್ರತಿದಿನ ಕೂಡ ಒಂದೊಂದು ರೀತಿಯ ಸ್ಪೆಷಲ್ಲಾಗಿ ಮನೆಯವರಿಗೆ ಇಷ್ಟ ಆಗುವಂತಹ ಅಡುಗೆಗಳನ್ನು ಮಾಡೋದಿದೆಯಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಯ ಅಡುಗೆಗಳನ್ನು ಇಷ್ಟಪಡ್ತಾ ಇರ್ತಾರೆ. ಒಬ್ಬರಿಗೆ ಸಿಹಿ ಇಷ್ಟ, ಒಬ್ಬರಿಗೆ ಖಾರ ಇಷ್ಟ ಇರುತ್ತೆ. ಒಬ್ಬರು ಸಪ್ಪೆ ತಿಂತಾರೆ, ಒಬ್ಬರು ಖಾರ ತಿಂತಾರೆ, ಒಬ್ಬರು ಕೆಲವರು ಇನ್ನೊಬ್ಬರು ಬೇರೆ ಬೇರೆ ರೀತಿಯ ರುಚಿಗಳನ್ನ ಕಂಡುಕೊಂಡಿರ್ತಾರೆ. ಅವ್ರಿಗೆಲ್ಲರಿಗೂ ಕೂಡ ಸಮಾನವಾಗಿ ಅಡುಗೆಗಳನ್ನು ಮಾಡಿ ಎಲ್ರಿಗೂ ಕೂಡ ಖುಷಿ ಪಡಿಸೋದು, ತೃಪ್ತಿ ಪಡಿಸೋದು ಇದೆ ಅಲ್ವಾ, ಅದು ಕೂಡ ಒಂದು ರೀತಿಯ ಚಾಲೆಂಜ್ ಅಂತ ಅನ್ಬೋದು ಅಲ್ವಾ. ಸೊ ಸ್ನೇಹಿತರೆ, ಈ ರೀತಿಯಲ್ಲಿ ನೀವು ಕಂಡಂತಹ ಕೆಲಸದಲ್ಲಿ ಯಾವ ರೀತಿ ಚಾಲೆಂಜ್ಗಳನ್ನು ಫೇಸ್ ಮಾಡ್ತಾ, ಆ ಗೆಲುವಿನ ತಂತ್ರಗಾರಿಕೆಯನ್ನು ಉಟ್ಕೊಳ್ತಾ ಹೇಗೆ ಕೆಲಸ ಮಾಡ್ತಾ ಇದ್ದೀರಾ, ಅದರಲ್ಲಿ ಹೇಗೆ ಗೆಲುವನ್ನು ಸಾಧಿಸಿ ಖುಷಿ ಪಡ್ಕೊಂಡಿದ್ದೀರಾ, ಖುಷಿ ತಂದ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಈ ದಿನ ಕಾಫಿ ವಿತ್ ಆರ್ ಜೆ ಕಾರ್ಯಕ್ರಮದಲ್ಲಿ ನೀವು ನನ್ನೊಟ್ಟಿಗೆ ಮಾತಾಡ್ಬೋದು. 9686096279 ಈ ಸಂಖ್ಯೆಗೆ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
9: ನಮಸ್ತೆ ಮಹಾಲಕ್ಷ್ಮಿ ಮೇಡಮ್.
0: ನಮಸ್ತೆ ಕೃಷ್ಣಪ್ಪ ಸರ್, ಹೇಗಿದ್ದೀರಿ?
9: ಆರಾಮಿದೆ ಮೇಡಮ್. ಕಾಲ ಸಿಕ್ಕಲ್ಲ ಮೇಡಮ್, ಈಗ ಬಹಳ ದಿವಸ ಆಯ್ತು.
0: ಓ, ಇವಾಗ ಸಿಕ್ಕಿದೆ ಅಲ್ವಾ ಸರ್?
9: ಹಾ, ಇವಾಗ ಸಿಕ್ಕಿದ್ದಮ್ಮ. ಅದು ಮೇಡಮ್ ಬಿಜಿ ಬಿಜಿ ಬರುತ್ತಮ್ಮ.
0: ಓಕೆ.
9: ಭಾನುವಾರ ಮೇಡಮ್ ಯಾವ ಮೇಡಮ್ ಸಿಕ್ಕದೆ ಅಲ್ಲ.
0: ಓಹೋ,
9: ಇವಾಗ ಸರ್ ಭಾನುವಾರ ಯಾವತ್ತ ಬಂದಂಗಿತ್ತು ಮೇಡಮ್ ಅಲ್ವಾ?
0: ಹೌದು ಸರ್, ಮೊನ್ನೆ ಗುರುವಾರ
9: ಬಂದು ಮಾಡಿದ್ದೆ, ಸಿಗ್ಲಿಲ್ಲ ಮೇಡಮ್ ಕಾಲು.
0: ಓಕೆ, ಕೃಷ್ಣಪ್ಪ ಸರ್ ಹೇಗ್ ನಡೀತಾ ಇದೆ?
9: ಹೇಳಿ ಬೀಳು ಅಂದ್ರೆ ಮೇಡಮ್, ಹೇಳಿ ಬೀಳಂದ್ರೆ ಮೇಡಮ್, ನಮ್ಮ ಓದ್ಬೇಕಾರೆ ಏನು ಕಷ್ಟ ಅನ್ಸ್ತಿರ್ಲಿಲ್ಲ, ಆದ್ರೆ ಹೋಮ್ ವರ್ಕ್ ಕೊಡೋದಲ್ಲ, ಹೋಮ್ ವರ್ಕ್ ಮಾಡಿದ್ರೆ ಶಿಕ್ಷಕರು ಹೊಡಿತಾರ ಅನ್ನೋ ಒಂದು ಭಯ ಬಹಳ ಇತ್ತು. ಆ ಹೊಡಿತಾರ ಭಯಕ್ಕೆ ಅರ್ಧ ಓದ್ಕೊಂಡು ಬರ್ಕೊಂಡು ಹೋಗಿದ್ದೆ ಮೇಡಮ್. ಅದೆಲ್ಲ ಸರಿ ಅನ್ಸ್ತಾ, ಅದೇ ನಮ್ಗೆ ತೊಂದರೆ ಆಗ್ಲಿ ಮೇಡಮ್. ಟೈಮ್ ಟೈಮ್ ಊಟ ಸಿಗೋದು, ತಿಂಡಿ ಸಿಗೋದು, ಪಾಠ ಮಾಡೋರು, ಸಂಗೀತ ಕಲಿತಿದ್ವಿ, ಹಾರ್ಮೋನಿಯಂ ಕಲಿತಿದ್ವಿ, ಆ ಖುಷಿ ಚೆನ್ನಾಗಿ ಕಾಲ ಕಳೆದಿವಿ. ಈಗಲೇ ಸ್ವಲ್ಪ ಇವಾಗ ಒಂದ್ ಸ್ವಲ್ಪ ಜೀವನ ಡಿಫಿಕಲ್ಟ್ ಅನಿಸ್ತಾ ಇತ್ತು ಮೇಡಮ್ ಇತ್ತೀಚೆಗೆ.
0: ಓಕೆ, ಆದ್ರೆ ಆ ಸವಾಲುಗಳನ್ನ ಸ್ವೀಕರಿಸ್ತಾ ಖುಷಿಯಿಂದ ಮಾಡ್ತಾ ಇದ್ರ, ಜೀವನ ನಡೆಸ್ತಾ ಇದ್ದೀರಾ?
9: ಹಾ, ಮಾಡ್ತಾ ಇರ್ಮ. ಅಂದ್ರೆ ಏನಂದ್ರೆ ಮೇಡಮ್, ಕೈಗೆ ದುಡ್ಡು ಇದೆ, ಏನೋ ಕೆಲಸ ಕೊಟ್ಟಿದ್ದಾನೆ, ಕೆಲಸ ಇತ್ತೆ ಬದುಕೈದೇನೆ ಅಷ್ಟೇ ಜೀವನ. ಕೆಲಸ ಇಲ್ಲದ್ರೆ ಬಾರಿ ಕಷ್ಟ ಆಗ್ತಿತ್ತು ಮೇಡಮ್. ಏನಿಲ್ಲ ಮೇಡಮ್, ಈಗ ನಮ್ ನೋಡ್ಕೊಳ್ಳೋರು, ನಮ್ ವ್ಯವಸ್ಥೆ ಮಾಡೋರು ಇಲ್ಲ, ಅದೊಂದು ಸ್ವಲ್ಪ ಬೇಜಾರ.
0: ಅದೆಲ್ಲ ನೀವೇ ಮಾಡ್ಕೊಳ್ತಾ ಇದ್ದೀರಿ?
9: ಹಾ ಮೇಡಮ್, ನಮ್ ತಾಯಿ ಒಬ್ರು ಇದಾರೆ, ಏಜ್ ಆಯ್ತು ಅವ್ರು, ಒಂದ್ 89, ಆದ್ರೂ ಸಾಂಬಾರ್ ಮಾಡ್ಕೊಡ್ತಾರೆ ನನಗೆ, ಅಡಿಗೆ ಪಡಿಗೆ ಮಾಡ್ಕೊಡ್ತಾರಮ್ಮ. ನಾನು ಹೆಲ್ಪ್ ಮಾಡ್ತೀನಿ, ಗ್ಯಾಸ್ ಹಚ್ಕೊಡೋದು, ಅವ್ರಿಗೆ ಕಾರ ರೂಪ ಕೊಡೋದು, ಅದೆಲ್ಲ ಮಾಡ್ತಾ ಇರತ್ತೆ ಮೇಡಮ್. ನಾನು ನೀವ ಅಡಿಗೆ ಮನೆ ಸುತ್ತ ಪ್ರೋಗ್ರಾಮ್ ಇರೋದ್ರೆ ಬೇಗ ಮಾಡ್ಕೊಡ್ತಾರೆ, ಬೈತಾರ ನನ್ನ ಅವರು, ಏನೇನ ಮಾಡ್ತೀವಿ ಅಂತ.
0: ಸರ್, ಇಷ್ಟೆಲ್ಲ ಕೆಲಸ ಮಾಡ್ತೀರಾ ನೀವು?
9: ಓ ಮೇಡಮ್, ನಾನು ಮೇಡಮ್ ಮೇಡಮ್ ನಾನು ಕಣ್ಕಾಣಲ್ಲ, ಗ್ಯಾಸ್ ಹಚ್ಚುತ್ತೀನಿ, ರೈಸ್ ಮಾಡ್ತೀನಿ, ಸಾಂಬಾರ್ ಮಾಡ್ತೀನಿ, ಉಪ್ಪಿಟ್ಟು ಮಾಡ್ತೀನಿ.
0: ಸೂಪರ್ ಸರ್.
9: ನೀವು ನಮ್ ತೆರೆ ಬಿಡಿದ್ರೆ ಗೊತ್ತಿಲ್ಲ, ಅವೆಲ್ಲ ಮಾಡ್ತೀನಿ, ಅವಲಕ್ಕಿ ತಿಂಡಿ ಮಾಡ್ತೀನಿ.
0: ವೆರಿ ನೈಸ್. ಕಣ್ಣಿದ್ದರು ನಾಚ್ಕೋಬೇಕು ನಿಮ್ ಮುಂದೆ.
9: ಅವೆಲ್ಲ ಮಾಡ್ತೀವಿ ಮೇಡಮ್, ಎಲ್ಲ ಮಾಡ್ತೀನಿ. ನಮ್ ತಾಯಿ ಹೊರಗೆ ಮಾಡ್ತೀನಿ, ನೀವ್ ಹೇಳಿದ್ರ ಹೊರಗೆ ಮಾಡ್ತಿರ್ತ, ನಾವ ಬೈತಾರ ನನ್ನ.
0: ಓ, ಹಾಗೆ
9: ಏನೇನ ಮಾಡಕ್ಕೆ ಅಂತ. ಇನ್ನೊಂದ್ ಮಾಡ್ಬೇಕಂತಿದೆ ಮೇಡಮ್, ಮೊನ್ನೆ ಅದೇ ಬಿಸಿಬೇಳೆ ಬಾತ್ ನಮ್ಮ ವಿನೇಶ್ ಶ್ರೀನಿವಾಸ್ ಸರ್ ಹೇಳಿದ್ರಲ್ಲ.
0: ಹೌದು ಸರ್, ಬಿಸಿಬೇಳೆ ಬಾತ್
9: ಟ್ರೈ ಮಾಡ್ಬೇಕು ಅಂತ, ಅದೊಂದು ಟ್ರೈ ಮಾಡ್ಬೇಕು ಅಂತ ಇದೀನಿ ಮೇಡಮ್, ಭಾನುವಾರ ಮಾಡ್ಬೇಕು.
0: ಓಕೆ, ಖಂಡಿತವಾಗ್ಲೂ ಬಿಸಿಬೇಳೆ ಬಾತ್ ಮಾಡಿ ಸರ್. ಹೇಗ್ ಬಂತ ನಮಗ್ ಮೆಸೇಜ್ ಮಾಡಿ ತಿಳಿಸಿ.
9: ಹಾ ಮೇಡಮ್, ಹೇಳ್ತೀನಿ ಹೇಳ್ತೀನಿ ಮೇಡಮ್.
0: ಓಕೆ ಸರ್.
9: ಇನ್ನೊಂದ್ ಹೇಳ್ರಿ ಮೇಡಮ್, ಇನ್ನೊಂದು ಈ ಸಂಬಾರ್ ಪೌಡರ್ ಮಾಡ್ತಾರಲ್ಲ ಅಡಿಗೆಗೆ.
0: ಹಾ ಸರ್.
9: ಯಾವ ಐಟಮ್ ಎಷ್ಟು ಹಾಕ್ಬೇಕು ಅಂತ ಗೊತ್ತಿಲ್ಲ ನಮಗೆ.
10: ಖಂಡಿತ ಮತ್ತೊಮ್ಮೆ ಅಡುಗೆ ಮನೇಲಿ ಒಂದು ಸುತ್ತು ಕಾರ್ಯಕ್ರಮದಲ್ಲಿ ತಿಳಿಸ್ತೇನೆ ಸರ್.
9: ತಿಳಿಸಿ ಮೇಡಮ್, ಅದನ್ನ ನೋಡ್ಕೋಬೇಕು. ಯಾಕಂದ್ರೆ ಮೇಡಮ್ ಈಗ ನಮ್ ತಾಯಿ ತರ ಮಾಡ್ತಾರ ನಡೀತೈತೆ, ನಾವೊಬ್ರು ಒಂಟಿಯಾದಾಗ ಹೆಂಗ್ ಮಾಡ್ಕೋಬೇಕು ಅಂತ ತಿಳ್ಕೋಬೇಕಲ್ಲ ಅಂತೀರ.
10: ಅಷ್ಟರಲ್ಲೇ ಮತ್ತೊಂದು ದಾರಿ ಸಿಕ್ಕೇ ಸಿಗುತ್ತೆ ಸರ್, ನೀವೇನು ಯೋಚನೆ ಮಾಡಬೇಡಿ. ಸಮಯ ಟೈಮು ಯಾವಾಗ ಯಾವ ರೀತಿ ಯಾವ ಕ್ಷಣದಲ್ಲಿ ಬದಲಾವಣೆ ಆಗತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ದೇವರಿದ್ದೇ ಇರ್ತಾನೆ, ನಿಮಗೆ ಒಂದು ಒಳ್ಳೆ ದಾರಿ ಸಿಕ್ಕೇ ಸಿಗತ್ತೆ ಸರ್, ಖಂಡಿತವಾಗ್ಲು. ಓಕೆ, ಮತ್ತೊಂದು ಕರೆನ ಸ್ವೀಕಾರ ಮಾಡೋಣ. ನಮಸ್ತೆ. ಹಲೋ. ಹಲೋ. ಓಕೆ ಸರ್, ಕೃಷ್ಣಪ್ಪ ಸರ್ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸಹಜವಾಗಿ ಕೃಷ್ಣಪ್ಪ ಸರ್ಗೆ ಕಣ್ಣು ಕಾಣಿಸೋದಿಲ್ಲ ಸ್ನೇಹಿತರೆ, ಆದ್ರೂ ಅವರು ಕೆಲಸವನ್ನ ಇಷ್ಟಪಟ್ಟು ಮನಸಾರೆ ಮಾಡಿದಾಗ ಸೊ ಅದು ಪ್ರಾಬ್ಲಮ್ ಅಂತ ಅನ್ಸೇ ಇಲ್ಲ. ಸಾಕಷ್ಟು ಕೆಲಸದಲ್ಲಿ ಕೂಡ ಗೆಲುವನ್ನ ಕಂಡುಕೊಂಡಿದ್ದಾರೆ ಕೃಷ್ಣಪ್ಪ ಸರ್ ಅವರು. ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
11: ನಮಸ್ತೆ ಮೇಡಮ್, ಬಾರಿ ಸ್ಲೋ ಆಗಿ ಕೇಳ್ತಾ ಇದೆ, ನಿಮ್ ವಾಯ್ಸ್ ಕೇಳ್ತಾ ಇಲ್ಲ.
10: ನಮಸ್ತೆ ಸಂಕಪ್ಪ ಸರ್, ಇವಾಗ ಕೇಳಿಸ್ತಾ ಇದೆಯಾ?
11: ಈಗ ಕೇಳ್ತಾ ಇದೆ ಮೇಡಮ್.
10: ಓಕೆ, ಹಾಸನ ಕೇಳಿಸ್ತಾ ನಮ್ಮ ವಾಯ್ಸ್?
11: ಓ, ಕೇಳ್ತಾ ಇದೆ ಕೇಳ್ತಾ ಇದೆ. ಬಾಳೆ ತುಂತುರು ಮಳೆ ಬರುತ್ತೆ, ಒಂದ್ಸರಿ ಹೋಗುತ್ತೆ, ಮೋಡ ಕವಿದ ವಾತಾವರಣ. ಮಳೆ ಇಲ್ಲ, ಮಳೆ ಬರಬೇಕಾಯ್ತು ನಮ್ಗೆ. ಜೊತೆಗೆ ಇವತ್ತು ಸಂತೂರ್ ಡ್ಯಾರಡಿ ಅವ್ರು ಅವ್ರು ಹೇಳ್ತಾರೆ, ಯಾವತ್ತು ಸೋಮಶೇಖರ್ ಹೇಳ್ತಾರೆ, ಈಗ ಬರ್ತಾರೆ ಬೇಡ ಹೇಳ್ತಾರೆ ಸಂತೂರ್ ಡ್ಯಾಡಿ ಅಂತಾರೆ ಅಂತ. ಈಗ ವಿಚಾರಕ್ಕೆ ಬಂದಾಗ ನನಗೆ ತೃಪ್ತಿ ತರೋಂಥದ್ದು ಅಂದ್ರೆ ಎಲ್ಲಾ ಕೆಲಸದಲ್ಲೂ ಬೌಲಿಂಗು, ಬ್ಯಾಟಿಂಗು, ಫೀಲ್ಡಿಂಗು, ಕೋಚಿಂಗು, ಪ್ರತಿ ಒಂದ್ರಲ್ವೆ ಎಲ್ಲದರಲ್ಲೂ ಯಾವ್ದೇ ಕೆಲಸ ಗೊತ್ತಿಲ್ಲ ಅಂತೆಲ್ಲ ಎಲ್ಲ ಮಾಡಿದೀನಿ, ಎಲ್ಲದರಲ್ಲೂ ತೃಪ್ತಿ ಬಂದಿದೆ. ಆಲ್ರೌಂಡರ್ ಹೇಳ್ಬೇಕು, ಕಪಿಲ್ ದೇವ್ ಹಂಗೆ ಆಲ್ರೌಂಡರ್.
10: ಏನ್ ಸರ್ ಕ್ರಿಕೆಟ್ ಅಷ್ಟಿಷ್ಟನಾ?
11: ಕ್ರಿಕೆಟ್ ಅಂದ್ರೆ ನನಗೆ ಆಗ್ಲಿಂದ ನಿಮ್ಮ ನಿಲಯ ಕೇಳ್ತಾ ಇದ್ದೀನಿ, ನಿಮ್ಮ ನಿಮ್ಮ ಇದಕ್ಕೆ ಒಂದು ಕಾರ್ಯಕ್ರಮ ಪ್ರಸಾರ ಮಾಡಿ ಮಾಡಿ ಅಂತ. ಯಾಕೆಂತ ಹೇಳಿದ್ರೆ ನಾನು 1977 ಕ್ರಿಕೆಟ್ ಕೇಳಕ್ ಬರೆದು ಎಲ್ಲ ಏನೇನ್ ಮ್ಯಾಚ್ ನಡೀತಾ ಇದೆ ಪುಸ್ತಕದಲ್ಲಿ ಬರ್ಕೊಳವೆ ಆಗ್ಲೇ. ಇಂಥವ್ರಿಗೆ ವಿಕೆಟ್, ಇಂಥವ್ರು ಬೌಲಿಂಗ್ ಮಾಡಿದ್ರು, ಸುನೀಲ್ ಗವಾಸ್ಕರ್, ಆಗ ಜಿ ಆರ್ ವಿಶ್ವನಾಥ್, ಟೈಮ್ ಲಾಯಲ್ಡ್, ಆಲ್ವಿನ್ ಕಾಳಿಚರನ್, ಆಂಡಿ ರಾಬರ್ಟ್ಸ್, ಮೈಕಲ್ ಹೋಲ್ಡಿಂಗ್, ಕಪಿಲ್ ದೇವ್ ನಾಯಕತ್ವದಲ್ಲಿ 1983 ಭಾರತ ವರ್ಲ್ಡ್ ಕಪ್ ಗೆಲ್ತು. ಈ ತರ ಎಲ್ಲ ಕಾರ್ಯಕ್ರಮ ಒಂದ್ಸರಿ ಪ್ರಸಾರ ಮಾಡಿದ್ರೆ ಎಲ್ಲರೂ ನಾವು ಮಾತಾಡ್ಬೋದು ಅಂತ ಹೇಳ್ಬಿಟ್ಟು ಭಾರಿ ಸರಿ ಹೇಳಿದ್ದೆ.
10: ಖಂಡಿತ ಖಂಡಿತ,
11: ನಮ್ಮ ಮಾತಿಗೆ ಇನ್ನು ಮನ್ನಣೆ ಸಿಕ್ಕಿಲ್ಲ. ಜೊತೆಗೆ ನಾನು ಯಾಕಂದ್ರೆ ಈಗ ಕೃಷಿ ಇದು ತಗೊಂಡಾಗ ಮೆಣಸಿನ್ಕಾಯಿ ಬೆಳೆದಿದ್ದೀನಿ, ಭತ್ತ ಬೆಳೆದಿದ್ದೀನಿ, ರಾಗಿ ಬೆಳೆದಿದ್ದೀನಿ, ಜೊತೆಗೆ ಇದು ರೇಷ್ಮೆ ಶುಂಠಿ ಇಷ್ಟೆಲ್ಲ ಬೆಳೆದು ಅದರಲ್ಲಿ ಒಂದೊಂದ್ಸರಿ ಕೈ ಸುಟ್ಕೊಂಡು ಇದೀನಿ, ಒಂದ್ಸರಿ ಲಾಭನೂ ಮಾಡ್ಕೊಂಡಿದ್ದೀನಿ. 130-150 ಮೂಟೆ ಮೆಣಸಿನ್ಕಾಯಿ ಬೆಳೆದಿದ್ದೀನಿ, ಎಲ್ಲಾ ಕಡೆಗೂ ತಗೊಂಡೋಗ್ತಿದ್ದೆ. ಜೊತೆಗೆ ಈಗ ಕಾಫಿ ಮತ್ತು ಕಾಳುಮೆಣಸು ಅದು ಬೆಳೀತಾ ಇದ್ದೀನಿ ಚೆನ್ನಾಗಿ. ಈ ಸರಿ ಮಳೆ ಸ್ವಲ್ಪ ಕಮ್ಮಿ ಆಗಿದೆ, ಅದರಿಂದ ಫಸಲು ಸ್ವಲ್ಪ ಕಮ್ಮಿ ಕುಂಠಿತವಾಗಿದೆ. ಅದರಲ್ಲೂ ಚೆನ್ನಾಗಿ ಎಲ್ಲ ಯಾವ ತರ ಮಾಹಿತಿ ಎಲ್ಲ ಗೊತ್ತು, ಸಾವಯವ ಗೊಬ್ಬರ ಬೆಳೆಯೋದು, ಎರೆಹುಳಿನ ಗೊಬ್ಬರ ಮಾಡ್ತೀನಿ ನಾನೇ, ಅದು ರಾಸಾಯನಿಕ ಗೊಬ್ಬರಕ್ಕಿಂತ ಒಳ್ಳೇದು. ಯಾಕೆಂತ ಹೇಳಿದ್ರೆ 72 ನೇರವಾಗಿ ನಾನು ಇದ್ದ ಎಲೆ ಮರದ ತರಗಳನ್ನೆಲ್ಲ ತಗೊಬಂದು ಒಂದು ಗುಂಡಿಗೆ ತೊಟ್ಟಿಗೆ ಹಾಕಿ ಒಂದ್ 2 ಎಳೆ ಎರೆಹುಳು ಬಿಟ್ಬಿಟ್ಟು ಅದ್ರ ಮೇಲೆ ನೀರು ಹಾಕಿ ಅದ್ರ ಮೇಲೆ ಇದಾದಾಗ ಅದು 72 ಗೊಬ್ಬರ ಆಗುತ್ತೆ. ಆ ಗೊಬ್ಬರ ತಗೊಂಡು ಕಾಫಿ ಗಿಡಕ್ಕೆ ಹಾಕಿದ್ರೆ ಭಾರಿ ಚೆನ್ನಾಗಿ ಬರುತ್ತೆ.
10: ಓಕೆ, ಇದ್ರಲ್ಲಿ ನೀವು ಇಷ್ಟೆಲ್ಲ ಬೆಳೆಗಳನ್ನ ಬೆಳೆದಿರಲ್ವಾ ಸಂಕಪ್ಪ ಸರ್, ನಿಮ್ಗೆ ಯಾವ್ದು ತುಂಬಾ ಚಾಲೆಂಜ್ ಅನಿಸ್ತು, ಆ ಸವಾಲು ಸ್ವೀಕರಿಸಿ ನೀವು ಗೆಲುವನ್ನ ಕಂಡ್ಕೊಂಡ್ರಿ ಯಾವ ಬೆಳೆಯಲ್ಲಿ?
11: ಹಸಿರು ಮೆಣಸಿನಕಾಯಿ.
10: ಹಸಿರು ಮೆಣಸು
11: ಬ್ಯಾಡಗಿ ಅಂತ ಬರುತ್ತೆ, ಅದನ್ನ ಬೆಳೆದೆ ಮೇಡಮ್. ಬೆಳೀತಾ ಬೆಳೀತಾ ಅಂದ್ರೆ ಅದು ಎಷ್ಟು ಕಷ್ಟ ಇದೆ ಅಂದ್ರೆ, ಏತ ಮಾಡ್ಕೊಂಡು ನಾವು ಗಂಡ ದಂಪತಿಗಳು ಡಬ್ಬಕ್ಕೆ ಹಗ್ಗ ಕಟ್ಬಿಟ್ಟು ಹಳ್ಳದಿಂದ ನೀರ್ ಮೇಲೆ ಎತ್ಬಿಟ್ಟು ಉಗ್ಗಿದ್ವಿ. ಉಗ್ಗಿ ಎಲ್ಲ ಬೆಳೆದ್ವಿ, ಕಷ್ಟಪಟ್ಟು ಗಿಡ ಬಂತು, ಚೆನ್ನಾಗ್ ಬಂತು, ಕಾಯಿ ಬಂತು, 130 ಕಾಯಿ ಆಯ್ತು. ಆದ್ರೆ ಒಂದ್ಸರಿ ಏನಾಯ್ತು, ನಾನು ಮೆಣಸಿನ್ಕಾಯಿ ಕುಯ್ದು ಬಿಟ್ಟೆ ಎಲ್ಲ ಸೇರ್ಸ್ಬಿಟ್ಟು ಅಂತ ಒಂದು 40 ಮೂಟೆ ಕುಯ್ದೆ ಮೇಡಮ್. ಕುಯ್ದು ಬಿಟ್ಟು ತಗೊಂಡೋದ್ರೆ ಅವತ್ತು ಎಷ್ಟು ಗೊತ್ತಾ ರೇಟು, ಯಾವತ್ತು 250-300 ಇದ್ದಿದ್ದು ಕರಿ ಕೇವಲ 30 ಮೇಡಮ್.
10: ಅಯ್ಯೋ,
11: ಅದು ಸುಂಕ ಬಾಡಿಗೆ ಕೊಡಕ್ ಸಾಲಕ್ಕಲ್ಲ.
10: ಹೌದು,
11: ಲೆಕ್ಕ ಹಾಕಿ 3-4 12,000 40 ಚೀಲ ಕೊಡ್ಬೇಕು ಅಂದ್ರೆ ಒಂದು ಚೀಲಕ್ಕೆ 12,000-13,000 ರೂಪಾಯಿ ಸಿಕ್ತಾ ಇದ್ದ ಟೋಟಲ್ ಅಮೌಂಟ್ ಅಷ್ಟು ಸಿಕ್ತು
10: ನಿಜವಾಗ್ಲು.
11: ಆಮೇಲೆ ನನಗೆ ಬೇಸರ ಆಯ್ತು ತುಂಬಾ, ನಿಜವಾಗ್ಲು ಈ ಹಸಿರು ಬೆಳೆ ಇದೆಯಲ್ಲ ಏನಂದ್ರೆ ಮಶಾಣಕ್ ತಗೊಂಡೋಗಿದ್ದ ಏನಾನ ನಾವು ಈಗ ಹಸಿರು ಮೆಣಸಿನ್ಕಾಯಿ ಇಡಕ್ ಆಗಲ್ಲ, ಮತ್ತೆ
10: ಹೌದು
11: ಬಿಸಾಡ್ಲೇಬೇಕು, ಅದರಿಂದ ಏನು ಮಾಡಂಗಿಲ್ಲ. ಕೊನೆಗೆ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೆ. ಮತ್ತೆ ಕೆಲವರು ಚಾಲೆಂಜ್ ಮಾಡಿ ಹಾಕು ಹಾಕು ನೋಡೋಣ, ಇದೊಂದು ವರ್ಷ ಹಾಕು ನೋಡೋಣ, ನಿಮ್ಗೆಲ್ಲ ಅನುಭವ ಚೆನ್ನಾಗಿದೆ ಅಂತ ಹಾಕಿದ್ರು. ಹಾಕಿಸ್ತೆ, ಹಾಕ್ಬಿಟ್ಟು ಬೆಳೆದೆ ಮೇಡಮ್. ತಗೊಂಡೋಗಿ ಒಂದ್ಸರಿ 150 ಕೊಟ್ಟೆ, 200 ಕೊಟ್ಟೆ, ಕೊನೆಗೆ 10 ಮೂಟೆ ಸಿಕ್ತು. ಅದರಲ್ಲಿ ಒಂದು ಮೂಟೆಗೆ 650 ರೂಪಾಯಿ ಕೊಟ್ಟೆ. ಒಳ್ಳೆ ಲಾಭ ಆಯ್ತು. ಅದರಿಂದನೇ ಆ ಮೆಣಸಿನಕಾಯಿ ದುಡ್ಡಲ್ಲಿ ಒಂದ್ ಮನೆ ಮಾಡಿ ಒಳ್ಳೆ ಜಿದ ಮಾಡಿ ಚೆನ್ನಾಗಿ ಮಕ್ಕಳನ್ನೆಲ್ಲ ಓದಿಸಿ ತುಂಬಾ ಚೆನ್ನಾಗಿ ಇದ್ರಲ್ಲ ಕೈ ಸುಟ್ಕೊಂಡಿದ್ದೆ. ಮತ್ತೆ ಲಾಭನ ಮಾಡ್ಕೊಂಡೆ. ಕೊನೆಗೆ ಇದಾಯ್ತು, ಅದ್ ಹೇಳಕ್ಕಾಗಲ್ಲ. ಈ ಹಸಿರುವಾಣಿ ರೇಟು ಬರುತ್ತೆ ಹೋಗುತ್ತೆ, ಅದರಿಂದ ನಾವು ಎದೆಗುಂದದೆ ಮುಂದೆ ಸಾಗ್ಬೇಕು. ಯಾಕಂದ್ರೆ ಆಗದು ಎಂದು ಕೈಲ ಆಗದು ಎಂದು
10: ಬಂಗಾರ
11: ಬಂಗಾರ ಮನುಷ್ಯದ ಸ್ವಲ್ಪ ಆ ಪಿಕ್ಚರಿನ ಒಂದು ಇದು ನನಗೆ ಮಾರ್ಗದರ್ಶನ ಆಗಿದೆ,
10: ಸ್ಫೂರ್ತಿ
11: ಆಗಿದೆ ಅಂತ ಹೇಳ್ಬೋದು. ಇದರಿಂದ ನಾನು ತುಂಬಾ ಇದಾಗಿ ಪ್ರತಿಯೊಂದು ಅದು ಹೋಗಿ ಬೇರೆ ಏನಿಲ್ಲ, ಮನೇಲಿ ಬೇಕಾ ಅಡಿಗೆ ಮಾಡ್ಬೇಕಾ ಇಡ್ಲಿ ಮಾಡ್ತೀನಿ, ದೋಸೆ ಮಾಡ್ತೀನಿ, ಪಕೋಡ ಮಾಡ್ತೀನಿ, ರೊಟ್ಟಿ ಮಾಡ್ತೀನಿ, ನೀರ್ ದೋಸೆ ಮಾಡ್ತೀನಿ, ಆಮೇಲೆ ಶಾವಿಗೆ ಮಾಡ್ತೀನಿ, ಪ್ರತಿ ಒಂದು ನಳಪಾಕ ಏನ್ ಬೇಕು ಅದೆಲ್ಲ ಮಾಡ್ತೀನಿ. ಇಲ್ಲೆಲ್ಲ ಮದುವೆಗೆ ಆದ್ರೆ ನನ್ನನ್ನೇ ಕರೀತಾರೆ ಅಡಿಗೆಗೆ
10: ಸರ್. ಹಾಗಾದ್ರೆ ರತ್ನಮ್ಮ ಅವ್ರಿಗೆ ಕೆಲ್ಸ ತಪ್ಪುತ್ತೆ ಅಡಿಗೆ ಮಾಡೋದು.
11: ಅವರೆಲ್ಲ ಹೆಂಗ್ ಗೊತ್ತಾ, ಪುಸ್ತಕ ನೋಡ್ಕೊಂಡು ಅಡಿಗೆ ಮಾಡೋದು. ಒಂದು ಹಾಳೆ ಗಾಳಿಗೆ ಆರೋದ್ರೆ ಅಲ್ಲಿಗೆ ಒಗ್ಗರಣೆಗೆ ಏನೋ ಹಾಕುವಂತದ್ದು, ಏನೋ ಹಾಕುತ್ತೆ, ಏನೋ ಆಗುತ್ತೆ.
10: ಓ ಈ ರೀತಿ ಎಲ್ಲ ಇದೆ.
11: ಪುಸ್ತಕದ ಪ್ರಕಾರ ನಾನು ಪುಸ್ತಕದಲ್ಲ, ನನ್ನ ತಲೆಯಲ್ಲೆಲ್ಲ ಪೂರ್ತಿ ಮೈಂಡ್ ಅಲ್ಲಿ ಶಾರ್ಪ್ ಮೈಂಡ್ ಪೂರ್ತಿ ಇದಾಗಿರೋ ರೆಕಾರ್ಡ್ ಆಗಿರುತ್ತೆ
10: ನಿಮ್ದು ಅನುಭವ.
11: ಚೆನ್ನಾಗಿ ಈತನೇ ಮಾಡ್ಬೇಕು ಅಂತ ಪ್ರತಿಯೊಂದು ಇದರಲ್ಲೂ ನನಗೆ ತೃಪ್ತಿ ತಂದಿದೆ, ಆನಂದ ಆಗಿದೆ, ಖುಷಿ ಆಗಿದೆ. ಬೇರೆಯವ್ರಿಗೂ ಅವಕಾಶ ಸಿಕ್ಲಿ, ನಾನು ಮಾತಾಡಿದ್ರೆ ಆಗಲ್ಲ ಬೇಕಾದಷ್ಟಿದೆ.
10: ಎಲ್ಲ ಡೈಲಾಗು ನಿಮ್ದೇ ಆದ್ರೆ ಹೇಗೆ ಸರ್?
11: ಅಲ್ಲ ಹೇಳಿದ ವಿಚಾರ ನಿಮ್ಮ ನಿಲಯಕ್ಕೆ ಕೊಟ್ಟಿದ್ದೆ, ಒಕ್ಕಲ್ತನ ಮಾಡಿದ್ದು ಹೇಳಿದ್ದು.
10: ಹೌದು, ನಾನೇ ಮಾಡಿದ್ದೆ ನಿಮ್ ಕೃಷಿ.
11: ಆಮೇಲೆ ಕೃಷಿ ಬಗ್ಗೆನೂ ಕೊಟ್ಟಿದ್ದೀನಿ.
10: ನಿಜ ನಿಜ,
11: ಪ್ರತಿ ಒಂದು ವಿಚಾರದಲ್ಲೂ ಇದಾಗಿದ್ದೀನಿ. ಇವತ್ತಿನವರೆಗೂ ಇದಾಗಿದೆ, ಮುಂದೆ ಹೇಳಕ್ಕಾಗಲ್ಲ. ಇನ್ನು ನಮಗೆ ವಯಸ್ಸಾಯ್ತಾ ಹೇಳೋದು
10: ಅದು ಸುಳ್ಳು ಮಾತು ಬಿಡಿ, ವಯಸ್ಸಾಯ್ತಾ ಆಯ್ತಾ ಆಯ್ತಾ ಅಂತ.
11: ವಿಚಾರ ಎಲ್ಲದರಲ್ಲೂ ಒಂಥರ ಆಸಕ್ತಿ ಇದೆ, ಅನುಭವ ಇದೆ, ಸ್ಪಿರಿಟ್ನೆಸ್ ಇದೆ ಮೇಡಮ್.
10: ಓಕೆ ಓಕೆ ಸರ್, ಸೂಪರ್, ವೆರಿ ನೈಸ್, ಥ್ಯಾಂಕ್ ಯು. ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
12: ನಮಸ್ತೆ ಮೇಡಮ್.
10: ನಮಸ್ತೆ, ಯಾರಿದು?
12: ಭರತ್ ಕುಮಾರ್ ಅಂತೇಳಿ, ಹೊಳೆಹೆಣಸವಾಡಿ.
10: ಭರತ್ ಕುಮಾರ್ ಅವರು, ಭರತ್ ಕುಮಾರ್ ಅವರು ಏನ್ ಮಾಡ್ಕೊಂಡಿರೋದು?
12: ನಾವು ಪೆಟ್ರೋಲ್ ಬಂಕ್ ಅಲ್ಲಿ ಗನ್ಮ್ಯಾನ್. ನಯಾರಾ ಪೆಟ್ರೋಲ್ ಬಂಕ್.
10: ಓಕೆ, ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಗನ್ಮ್ಯಾನ್ ಆಗಿದ್ದೀರಿ, ಹೇಗ್ ನಡೀತಾ ಇದೆ ಕೆಲಸ?
12: ಚೆನ್ನಾಗಿ ನಡೀತದೆ ಮೇಡಮ್.
10: ಓಕೆ, ನೀವು ಗನ್ ಇಟ್ಕೊಂಡು ನಿಂತಾಗ ಎಲ್ಲರೂ ಎದುರ್ತಾರ, ಏನ್ ಸರ್ ನೋಡಿದವರೆಲ್ಲ ಏನಂತ ಕೇಳ್ತಾರ?
12: ನಾವು ಸ್ವಲ್ಪ ದಪ್ಪ ಇದ್ದೀವಿ ಮೇಡಮ್, ನೋಡಿದ್ರೆ ಸ್ವಲ್ಪ ಎದುರ್ತಾರೆ.
10: ಗನ್ನಿಗೆ ಎದುರಲ್ಲ, ಭರತ್ ಕುಮಾರ್ ಸರ್ ಅವ್ರನ್ನ ನೋಡಿ ಎದುರ್ತಾರೆ ಅಂತನ?
12: ಆಗಿರಲಿಲ್ಲ ಮೇಡಮ್, ಚೆನ್ನಾಗಿ ಮಾತಾಡ್ತೀವಿ.
10: ಎಸ್ ಸರ್,
12: ಕಸ್ಟಮರ್ ಇಲ್ಲ ಮೇಡಮ್. ಇಲ್ಲ
10: ಹೌದು ಸರ್, ಖಂಡಿತ
12: ಚೆನ್ನಾಗಿ ಮಾತಾಡ್ಕೊಂಡು ಪೆಟ್ರೋಲ್ ಹಾಕ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ.
10: ಅದೇ ಕೆಲಸ ಅಲ್ವಾ ಸರ್?
12: ಹೌದು ಹೌದು,
10: ಸೂಪರ್, ವೆರಿ ನೈಸ್ ಸರ್. ಭರತ್ ಕುಮಾರ್ ಸರ್, ನಿಮ್ಮ ಒಂದು ಕೆಲಸದಲ್ಲಿ ಯಾವ ರೀತಿ ಎಲ್ಲ ಚಾಲೆಂಜ್ ಗಳನ್ನ ನೀವು ಫೇಸ್ ಮಾಡಿದಿರಿ, ಅದರಲ್ಲಿ ಗೆಲುವನ್ನ ಕಂಡುಕೊಂಡಿದ್ದೀರಿ ಸರ್?
12: ಮೇಡಮ್, ಇದು ರೀಸೆಂಟ್ ಆಗಿ ನಾನು 2 ಇಯರ್ಸ್ ಹಿಂದೆ, ಹೇಳ್ಕೊಳಕ್ಕೆ ಇಷ್ಟ ಆಗಲ್ಲ ಆದ್ರೂ ಹೇಳ್ತೀನಿ ಮೇಡಮ್. ನಾನೊಬ್ಬ ಡ್ರಿಂಕ್ಸ್ ಮಾಡ್ತಾ ಇದ್ದೆ ತುಂಬಾ.
10: ಓಕೆ,
12: ಈಗ ನಾನು 2 ಇಯರ್ಸ್ ಬ್ಯಾಕ್ 60-70 ಲಕ್ಷ ರೂಪಾಯಿ ದುಡ್ಡು ಹಾಳು ಮಾಡಿ ಕುಡಿಯೋ ತುಂಬಾ ಕುಡಿಯೋ ತಲುಪಿಬಿಟ್ಟು, ನಮ್ಮ ಜನಜಾಗೃತಿ ವೇದಿಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಉಜಿರೆಯಲ್ಲಿ ಇದೆ, ಅಲ್ಲಿ ಹೋಗ್ಬಿಟ್ಟು ನಾನು 2 ಇಯರ್ಸ್ ಆಯ್ತು ಮೇಡಮ್ ನಾನು ಡ್ರಿಂಕ್ಸ್ ಎಲ್ಲ ಬಿಟ್ಟು.
10: ಸೂಪರ್.
12: ಪೂಜ್ಯರ ಆಶೀರ್ವಾದದಿಂದ ಪದ್ಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಸಹಯೋಗದಲ್ಲಿ ಇವತ್ತು ನೆಮ್ಮದಿಯ ಜೀವನ ಬದುಕು ಕಟ್ಕೊಂಡಿದ್ದೀನಿ.
10: ಓಕೆ,
12: ಇಲ್ಲಿ ನಯಾರ ಪೆಟ್ರೋಲ್ ಬಂಕ್ ಎದುರುಗಡೆ ಇಷ್ಟೊತ್ತಲ್ಲಿ ತರಕಾರಿ ಮಾರ್ತೀನಿ, ಅಮ್ಮ ಅಪ್ಪನ ಜೊತೆ ಬೆಂಡೆಕಾಯಿ ಸೊಪ್ಪು ಇಲ್ಲೇ ಬೆಳಿತೀವಿ ಬಂಕ್ ಎದುರುಗಡೆ, ಅದು 2 ಆಗತ್ತೆ.
10: ಎಂತಹ ಬದಲಾವಣೆಯನ್ನ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀರಿ ಸರ್, ಹೊಸ ಜೀವನವನ್ನ ಶುರು ಮಾಡ್ಕೊಂಡಿದ್ದೀರಿ.
12: ಪೆಟ್ರೋಲ್ ಮೇಡಮ್, ನಾವಿಗೆ ಪೂಜ್ಯರು ನವಜೀವನ ಸಮಿತಿ ಸದಸ್ಯರು ಅಂತ ಹೇಳ್ಬಿಟ್ಟು ನಮ್ಗೊಂದು ಬಿರುದು ಕೊಟ್ಟಿದ್ದಾರೆ.
10: ಹೌದಾ? ವಾವ್, ಕಂಗ್ರಾಚುಲೇಷನ್ ಸರ್.
12: ಥ್ಯಾಂಕ್ ಯು ಮೇಡಮ್.
10: ಎಸ್ ಸರ್, ಸಹಜವಾಗಿ ಭರತ್ ಕುಮಾರ್ ಸರ್ ನಿಮ್ಮ ಒಟ್ಟಿಗೆ ಮಾತಾಡಿ ತುಂಬಾನೇ ಖುಷಿ ಆಗ್ತಾ ಇದೆ. ಯಾಕೆ ಗೊತ್ತಾ, ಈ ರೀತಿಯಲ್ಲಿ ಬದಲಾವಣೆಯನ್ನ ಕಂಡ್ಕೊಂಡು ಹೊಸ ಜೀವನವನ್ನ ಶುರು ಮಾಡಿ ಅದ್ರಲ್ಲಿ ಬಂದಂತಹ
12: ನಾನು 2 ವರ್ಷ ಆದ್ಮೇಲೆ ನಾನು 2 ವರ್ಷ ಆಯ್ತು ನಾನು ರಿಂಗ್ಸ್ ಬಿಟ್ಟು ನಾನೊಂದು ಈಗ ಸಮಾಜದಲ್ಲಿ ಒಂದು ಬದುಕು ಕಟ್ಕೊಂಡು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ಕೊಂಡು ಒಂದು ಬದುಕು ಕಟ್ಕೊಂಡು ನಾನು ಬಿಟ್ಟಾದ್ಮೇಲೆ ಮೇಡಮ್ ನಾನು 35 ಜನಕ್ಕೆ ಇವತ್ತು ನಮ್ಮ ಅಕ್ಕಪಕ್ಕದ ಗ್ರಾಮದಲ್ಲಿ ಬಿಡಿಸಿದೀನಿ ಮೇಡಮ್.
10: ಅವರೆಲ್ಲ
12: ತುಂಬಾ ಚೆನ್ನಾಗಿದ್ದಾರೆ, ಅವರು ಸಮಾಜದಲ್ಲಿ ಒಂದು ನೆಮ್ಮದಿ ಜೀವನ ಮಾಡ್ತಾ ಇದಾರೆ.
10: ವೆರಿ ನೈಸ್ ಸರ್, ವೆರಿ ನೈಸ್ ಸರ್. ನಮ್ಮ ಕಡೆಯಿಂದ ನಿಮ್ಗೆ ಒಂದು ಬಿಗ್ ಚಪ್ಪಾಳೆ ಸರ್, ಸೆಲ್ಯೂಟ್.
12: ಥ್ಯಾಂಕ್ ಯು ಮೇಡಮ್.
10: ವೆರಿ ನೈಸ್ ಸರ್. ಈ ರೀತಿಯ ಬದಲಾವಣೆ
12: ತಿಂಗಳಿಗೆ ಒಂದ್ಸತಿ ಮೇಡಮ್, ನಾವ್ ಯಾವತ್ತು ದೇವ್ರ ಹತ್ರ ಹೋಗಿ ಊರಿನ ಕಡ್ಡಿ ಬೆಳಗ್ಗೆ ಯಾವತ್ತು ಪೂಜೆ ಮಾಡ್ತಿರ್ಲಿಲ್ಲ, ಇವತ್ತು ಬೆಳಿಗ್ಗೆ ಸಂಜೆ 2 ಹೊತ್ತು ಪೂಜೆ ಭಜನೆ ಈ ತರ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂಡು ಪೂಜಾರ ಹೆಸರಲ್ಲಿ ತುಂಬಾ ಚೆನ್ನಾಗಿ ಒಂದು ಜೀವನ ನಡೆಸ್ತಾ ಇದ್ವಿ.
10: ನಿಜವಾಗ್ಲೂ ಭರತ್ ಕುಮಾರ್ ಸರ್ ಖಂಡಿತವಾಗ್ಲೂ ಒಂದ್ ಒಳ್ಳೆಯ ಬದಲಾವಣೆಯನ್ನ ಕಂಡ್ಕೊಂಡು ತುಂಬಾ ಚೆನ್ನಾಗಿ ಜೀವನವನ್ನ ಕಟ್ಕೊಂಡು ಹಾಗೆ ಬೇರೆಯವ್ರನ್ನ ಕೂಡ ತುಂಬಾ ಬದಲಾವಣೆ ಮಾಡಿದಿರಿ.
12: ನಮ್ಗೊಂಥರ ಸಂತೋಷ ಆಗತ್ತೆ.

0: ಮೇಡಮ್. ಈಗ ನಾವು ಜೀವನದಲ್ಲಿ ಸಾಕಾಗಿ ನೊಂದ್ಬಿಟ್ಟಿದೀವಿ, ತಂದೆ ತಾಯಿಗಳು ನಾವು ಮಾಡೋದ್ರಿಂದ ನಮ್ ತಂದೆ ತಾಯಿಗಳೆಲ್ಲ ನೊಂದ್ಬಿಟ್ಟಿದ್ದಾರೆ, ಆತರ ಜೀವನ ಬೇರೆಯವ್ರದ್ದು ಆಗ್ಬಾರ್ದು ಅಂತೇಳಿ ಈ ಪ್ರಯತ್ನ ಮೇಡಮ್.
1: ಈಗ ಭರತ್ ಕುಮಾರ್ ಸರ್, ನಿಮ್ಮನ್ನ ನೋಡಿ ನಿಮ್ ತಂದೆ ತಾಯಿಗಳು ತುಂಬಾ ಖುಷಿ ಪಟ್ಟಿರ್ತಾರೆ ಅನ್ಕೊಳ್ತೇನೆ.
0: ತುಂಬಾ ಖುಷಿ ಅಲ್ಲ ಮೇಡಮ್, ತುಂಬಾ ಅಂದ್ರೆ ತುಂಬಾ. ನಮ್ ತಾಯಿನೂ ಇಲ್ಲೇ ಪಕ್ಕದಲ್ಲಿದ್ದಾರೆ.
1: ನಮಸ್ತೆ ಹೇಳ್ಬೇಡಿ.
0: ಹೇಳ್ತೀನಿ ಮೇಡಮ್, ತುಂಬಾ ಖುಷಿ ಅಂದ್ರೆ ತುಂಬಾ ಖುಷಿ. ನಾವು ಮೊದ್ಲೆಲ್ಲ ತುಂಬಾ ಬೇಜಾರದಲ್ಲಿ ಇರ್ತಿದ್ರು, ಮಕ್ಕಳು ಕೂಡ ನಮ್ಮ ಹತ್ರ ಬರ್ತಿರ್ಲಿಲ್ಲ. ಇವತ್ತೆಲ್ಲ ಮಕ್ಕಳು, ಅಪ್ಪ ಅಮ್ಮ ನಾವೆಲ್ಲ ಒಟ್ಟಿಗೆ ಇರೋದ್ ನೋಡಿ ನಮ್ಮ ಮಿಸ್ಸಸ್ ತುಂಬಾ ಚೆನ್ನಾಗಿದ್ವಿ.
1: ವಾವ್ ಸರ್, ಖಂಡಿತವಾಗ್ಲೂ ನಿಮ್ಮ ಒಟ್ಟಿಗೆ ಮಾತಾಡಿ ತುಂಬಾ ಖುಷಿ ಆಯ್ತು. ಈ ರೀತಿಯ ಬದಲಾವಣೆ, ಬೇರೆಯವರು ನಿಮ್ಮ ಮಾತನ್ನ ಕೇಳಿ ಸ್ಫೂರ್ತಿಗೊಂಡು ಅವರು ಕೂಡ ಒಂದಿಷ್ಟು ಬದಲಾವಣೆ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್.
0: ಎಲ್ಲ ನಾವು ಇವತ್ತೆಲ್ಲ ಕ್ರೆಡಿಟ್ ಎಲ್ಲ ನಮ್ಗೆ, ನಾವು ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಮತ್ತು ಅವ್ರ ಮಿಸ್ಸಸ್ ಹೇಮಾವತಿ ಹೆಗಡೆ ಅವರಿಗೆ ಕೊಡಕ್ಕೆ ಇಷ್ಟಪಡ್ತೀನಿ.
1: ವೆರಿ ನೈಸ್ ಸರ್, ವೆರಿ ನೈಸ್. ಖಂಡಿತವಾಗ್ಲೂ ನಿಮ್ಮ ಒಂದು ಇಚ್ಛಾಶಕ್ತಿಯಿಂದ, ಆತ್ಮವಿಶ್ವಾಸದಿಂದ ನೀವಿಷ್ಟು ಮುಂದೆ ಬಂದು ಒಂದು ಒಳ್ಳೆಯ ಜೀವನವನ್ನ ಕಟ್ಕೊಂಡಿದ್ದೀರಿ. ಆಲ್ ದ ಬೆಸ್ಟ್ ಸರ್, ಒಳ್ಳೇದಾಗ್ಲಿ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.
1: ಎಸ್ ಸರ್, ಎಸ್ ಸರ್. ಓಕೆ, ಎಸ್ ಸರ್. ಸ್ನೇಹಿತರೆ, ಜೀವನನೇ ಹೀಗೆ ಅಲ್ವಾ, ಯಾವ ಕ್ಷಣದಲ್ಲಿ ಹೇಗೆ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಇದೇ ಖುಷಿಯಲ್ಲಿ ಒಂದು ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ.
2: ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಯಾವ ರೀತಿಯೆಲ್ಲ ಚಾಲೆಂಜಸ್ನ ಫೇಸ್ ಮಾಡಿ ಗೆಲುವನ್ನ ಕಂಡುಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಸಾಕಷ್ಟು ನಮ್ಮ ಪ್ರೀತಿಯ ಕೇಳುಗರು ಅವರು ಅನುಭವಿಸಿದಂತಹ ಸಮಸ್ಯೆಗಳನ್ನ, ನೋವುಗಳನ್ನ, ಜೊತೆಗೆ ಅದರಿಂದ ಹೊರಬಂದು ಯಾವ ರೀತಿಯೆಲ್ಲ ಒಂದು ಹೊಸ ಬದುಕನ್ನು ಕಟ್ಕೊಂಡಿದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದರು. ನಮ್ಮ ಕಲ್ಲಪ್ಪ ಸರ್ ಅವರು ಇರ್ಬೋದು, ಚಂದ್ರಶೇಖರ್ ಸರ್ ಅವರು ಇರ್ಬೋದು, ಕೃಷ್ಣಪ್ಪ ಸರು, ಸಂಕಪ್ಪ ಸರು, ಹಾಗೆ ಭರತ್ ಕುಮಾರ್ ಸರ್ ಅವರು. ಭರತ್ ಕುಮಾರ್ ಸರ್ ಅವರ ಒಂದು ಜೀವನದ ಯಶೋಗಾಥೆ ಬಗ್ಗೆ ಕೇಳಿದ್ರೆ ನಿಜವಾಗ್ಲೂ ಖುಷಿ ಆಗತ್ತೆ. ಹೇಗಿದ್ದರು, ಹೇಗೆ ಆದ್ರು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿದ್ರು. ಬದುಕಿನಲ್ಲಿ ಒಂದು ಹೊಸ ಜೀವನವನ್ನು ಕಟ್ಕೊಂಡು ಈಗ ಎಲ್ಲರೂ ಕೂಡ ಖುಷಿ ಪಡೋ ಥರ ಇದ್ದಾರೆ. ಹಾಗೆ ಮತ್ತೊಂದು ವಿಷಯ ಏನಪ್ಪ ಅಂದರೆ, ಅವರು ಬದಲಾವಣೆ ಆಗೋದಲ್ಲದೆ ಅವರಿಂದ 35 ಜನರನ್ನ ಬದಲಾವಣೆ ಮಾಡಿದ್ದಾರೆ, ನೆಮ್ಮದಿಯ ಜೀವನವನ್ನ ಕಟ್ಕೊಂಡಿದ್ದಾರೆ, ತಂದೆ ತಾಯಿಗೂ ಕೂಡ ಖುಷಿಯನ್ನ ಪಡಿಸಿದ್ದಾರೆ. ಸೊ ಇದ್ರ ಬಗ್ಗೆ ನೀವು ಮತ್ತಷ್ಟು ಮಾತಾಡ್ಬೋದು. ಸ್ನೇಹಿತರೆ, ನೀವು ಕಂಡುಕೊಂಡಂತ ಸವಾಲುಗಳನ್ನ ಯಾವ ರೀತಿ ಎಲ್ಲ ಸ್ವೀಕಾರ ಮಾಡಿ ಆ ಗೆಲುವನ್ನ ಯಾವ ರೀತಿ ಕಂಡುಕೊಂಡಿದ್ರಿ ಅನ್ನೋದ್ರ ಬಗ್ಗೆ 9686927962799 ಈ ಸಂಖ್ಯೆಗೆ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಮತ್ತೊಂದು ಸಂಖ್ಯೆ ರೆಡಿ ಇದೆ, ಮಾತಾಡೋಣ. ನಮಸ್ಕಾರ.
8: ನಮಸ್ಕಾರ ಮಹಾಲಕ್ಷ್ಮಿ ಮೇಡಮ್, ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ. ಹೇಗಿದ್ದೀರಾ
1: ರಾನಡೆ ಸರ್? ನಾ ಆರಾಮಾಗಿದ್ದೀನಿ, ನೀವು ಹೇಗಿದ್ದೀರಿ?
8: ಫೈನ್ ಫೈನ್ ಮೇಡಮ್.
1: ಕೆಲಸ ಎಲ್ಲ ಹೇಗ್ ನಡೀತಾ ಇದೆ?
8: ಮಾಮೂಲು ನಡೀತಾ ಇದೆ ಮೇಡಮ್.
1: ಓಕೆ ಸರ್, ನೀವು ನಿಮ್ಮ ಲೈಫ್ ಅಲ್ಲಿ ಕಂಡುಕೊಂಡಂತ ಸವಾಲುಗಳನ್ನ ಯಾವ ರೀತಿ ಸ್ವೀಕಾರ ಮಾಡಿ ಅದ್ರಲ್ಲಿ ಗೆಲುವನ್ನ ಕಂಡುಕೊಂಡಿದ್ದೀರಿ ರಾನಡೆ ಸರ್?
8: ಮೇಡಮ್, ಲೈಫ್ ಅಂತ

0: ಇಲ್ಲ, 7 ಜನ ಮಕ್ಕಳಲ್ಲಿ ಒಬ್ರು ಬಿಸಿನೆಸ್ ಗೆ ಸಾಕು, ಎಲ್ಲರೂ ಇದೇ ತರ ಒಂದೇ ತರ ಜೀವನ ಬೇಡ, ನನ್ ಜೀವನ ನನಗೆ ಸಾಕು, ನಿಮ್ ಜೀವನ ಚೆನ್ನಾಗಿರ್ಬೇಕು ಅಂತ ಹೇಳಿ ಉಳಿದ 6 ಮಕ್ಕಳಿಗೆ ಓದಿಸಿ ಅವರೆಲ್ಲ ನೌಕರಿ ಸೇರಕ್ಕೆ ನಮ್ಮಅಮ್ಮ ಅವಕಾಶ ಮಾಡಿಕೊಟ್ರು. ಅವ್ರು ಅವತ್ತು ಅವನ್ ಬುದ್ಧಿ ಮಾತು ಹೇಳಿದಕ್ಕೆ ನಾವು SLC PUC ಮತ್ತೆ ಡಿಗ್ರಿ ಅನ್ನೋದೆಲ್ಲ ಕಷ್ಟಪಟ್ಟು ಓದಿ ಒಂದು ಉದ್ಯೋಗವನ್ನು ತಗೊಂಡು ಇವತ್ತು ಒಂದು ಖುಷಿಯಾಗಿದ್ವಿ. ಅವತ್ತು ನಾವು ಕಷ್ಟಪಟ್ಟು ಓದಿದಕ್ಕೆ ಇವತ್ತು ಒಂದು ಒಳ್ಳೆ ಉದ್ಯೋಗದಲ್ಲಿ ಕೆಲಸ ಮಾಡ್ತಾ ಒಂದು ಒಳ್ಳೆ ಆದಾಯ ತಗೊಂಡು ಒಂದು ನೆಮ್ಮದಿ ಜೀವನ ಮಾಡ್ತಾ ಇದೀವಿ. ಇದು ನನಗೆ ತುಂಬಾ ಸಂತೋಷ ಅನ್ಸುತ್ತೆ, ಯಾವಾಗ್ಲೂ ಒಂಥರ ಹೆಮ್ಮೆ ಕೂಡ ಆಗತ್ತೆ.
1: ಆ ಕ್ಷಣ ಒಂಥರ ನೀವು ಗೆಲುವನ್ನ ಕಂಡ್ಕೊಂಡಷ್ಟು ಫೀಲ್ ಆಗಿದೆ ನಿಮ್ಗೆ?
0: ಹೌದು ಮೇಡಮ್, ನಿಜವಾಗ್ಲೂ. ಆಮೇಲೆ ಈಗ ಒಂದು ಕೆಲಸ ನಾವೇನಾಗತ್ತೆ ಅಂದ್ರೆ ಯಾವ್ದಾದ್ರು ಒಂದು ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಪರ್ಸನಲ್ ಸಮಸ್ಯೆ ಇರ್ಬೋದು, ಆ ಸಮಸ್ಯೆಯಿಂದ ಹೊರಗ್ ಬರ್ಬೇಕಾದ ಅನಿವಾರ್ಯತೆ ಇದ್ದೇ ಇರುತ್ತೆ. ಯಾಕಂದ್ರೆ ಮುಂದಿನ ಜೀವನ ಸರಿಯಾಗ್ಬೇಕಂದ್ರೆ ಆ ಸಮಸ್ಯೆ ಏನ್ ಬರುತ್ತೆ ಅದನ್ನ ದಾಟಿ ಮುಂದೆ ಹೋಗ್ಲೇಬೇಕಾಗತ್ತೆ. ಅನೇಕ ಸನ್ನಿವೇಶಗಳು ಪ್ರಸಂಗಗಳು ಬರ್ತವೆ. ಒಂದು 2 ಸಲ ನಮ್ಮ ಲೈಫ್ ಅಲ್ಲಿ ತುಂಬಾ ಮಾನಸಿಕವಾಗಿ ತುಂಬಾ ಬೇಜಾರಾಗಿತ್ತು, ಅಂದ್ರೆ ಒಂಥರ ಮಾನಸಿಕ ಸೀಮಿತನೆ ಕಳ್ಕೊಂಡಿದ್ದೆ ಒಂದ್ 2 ಸಲ. ಅಲ್ಲಿ ಸೈಕಿಯಾಟ್ರಿಸ್ಟ್ ಹತ್ರ ಹೋಗಿ ಔಷಧಿ ತಗೊಂಡು ಬಂದು ಔಷಧಿ ತಗೊಂಡ್ ಮುಗಿದ್ಮೇಲೆ ನಾನೇ ತೀರ್ಮಾನ ಮಾಡಿದೆ, ಇದಕ್ಕೆ ಔಷಧಿ ಏನಪ್ಪಾ ಅಂದ್ರೆ ನನಗ್ ನಾನೇ ರೆಡಿ ಆಗೋದು, ಅವಾಗ ಮಾತ್ರ ಇದು ಸರಿಯಾಗತ್ತೆ ಅಂತ ಹೇಳಿ ಆಮೇಲೆ ಅವ್ರ ಔಷಧಿ ಬಿಟ್ಟುಬಿಟ್ಟು ಮಾನಸಿಕವಾಗಿ ಸಿದ್ಧನಾಗಿ ಸವಾಲುಗಳನ್ನ ಎದುರಿಸಿ ಮತ್ತೆ ಅವುಗಳನ್ನೆಲ್ಲವನ್ನ ಸಮಸ್ಯೆಯನ್ನ ಬಗೆಹರಿಸಿಕೊಂಡೆ. ಅದು ನಮ್ಮಲ್ಲೇ ಇರುತ್ತೆ ಆ ಶಕ್ತಿ ಅಂತಕ್ಕಂಥ. ಹೌದು ಮೇಡಮ್, ಯಾಕಂದ್ರೆ ಬೇರೆಯವ್ರು ಸಜೆಷನ್ ಕೊಡ್ತಾರೆ, ಅದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥವ್ರು ನಾವೇ.
1: ಯಾವ್ದೇ
0: ಬರ್ತಕ್ಕಂಥ ನೋವಿಗೆ, ನಮಗೆ ಬರ್ತಕ್ಕಂಥ ಸಮಸ್ಯೆಗೆ ನಾವೇ ಮದ್ದು ಹಚ್ಚಬೇಕು, ನಾವೇ ಅದಕ್ಕೆ ಪರಿಹಾರ.
1: ಸೂಪರ್ ಬ್ರಹ್ಮಾನಂದ ರಾನಡೆ ಸರ್, ತುಂಬಾ ಚಂದ ಮಾತಾಡಿದ್ರಿ, ತುಂಬಾ ಒಳ್ಳೊಳ್ಳೆ ವಿಷಯಗಳನ್ನ ತಿಳಿಸಿದ್ರಿ, ಖಂಡಿತವಾಗ್ಲೂ ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇದಕ್ಕೆಲ್ಲ ನಿಮ್ಮ FM ಕೂಡ ಕಾರಣ ನಮಗೆಲ್ಲ ಹೇಳ್ಕೊಳ್ಳಿಕ್ಕೆ.
1: ನಮಗೂ ಕೂಡ ನೀವೆಲ್ಲರೂ ಒಂದ್ ರೀತಿ ಬೂಸ್ಟರ್ ಸರ್. ಅವೆಲ್ಲ ಎಷ್ಟೆಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತಾ ಎಷ್ಟು ಚೆನ್ನಾಗಿ ನಗ್ನಗ್ತಾ ಖುಷಿಯಿಂದ ಮಾತಾಡ್ತೀರಾ, ಅದರಿಂದ ಗೆಲುವನ್ನ ಕಂಡುಕೊಂಡಿದ್ದೀರಿ ಅಂತ. ಎಸ್ ಸರ್, ಥ್ಯಾಂಕ್ ಯು ಸರ್.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
1: ಎಸ್ ಸರ್, ಮತ್ತೊಂದು ಕರೆಯನ್ನ ಸ್ವೀಕಾರ ಮಾಡೋಣ. ನಮಸ್ತೆ. ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ, ಶಿವಶರಣ ಸರ್.
2: ಹೇಗಿದ್ದೀರಿ ಮೇಡಮ್? ಆರಾಮಿದ್ದೀರಿ?
1: ನಾ ಆರಾಮಾಗಿದ್ದೀನಿ ಸರ್. ಬಿಜಾಪುರ ಹೇಗಿದೆ, ನೀವು ಹೇಗಿದ್ದೀರಿ?
2: ಏನೋ ಸ್ವಲ್ಪ ತುಂತುರು ಮಳೆ ಆಗ್ಲಾಗಿದೆ ಮೇಡಮ್ ಇವಾಗ ಸದ್ಯ.
1: ತುಂತುರು ಮಳೆ? ನಮ್ ಕಡೆ ಒಂದ್ ರೀತಿಯ ಮಜಾ ಸರ್, ಒಂದು ಮಳೆ ಮತ್ತು ಬಿಸಿಲು ಆಟ ಆಡ್ತಾ ಇದೆ ಅನ್ಕೊಳ್ತೀನಿ.
2: ಭಯಂಕರ ಬಿಸಿಲು ಈಗ ಒಂದು 10 ನಿಮಿಷ ಆಯ್ತು ನೋಡಿ, ಸಣ್ಣ ತುಂತುರು ಹನಿ ಬರಾಕೈತದ ಮೇಡಮ್.
1: ಓಹೋ, ಶಿವಶರಣ ಸರ್, ನೀವ್ ಯಾವ ರೀತಿಯೆಲ್ಲ ಜೀವನದಲ್ಲಿ ಬಂದಂತಹ ಸವಾಲುಗಳನ್ನ ಸ್ವೀಕರಿಸ್ತಾ ಅದರಿಂದ ಗೆಲುವನ್ನ ಕಂಡ್ಕೊಂಡಿದ್ದೀರಿ?
2: ನಮ್ದು ಬಹಳ ಐತೆ ಕತಿ, ಅದನ್ನ
1: ಅದ್ರಲ್ಲಿ ಸ್ವಲ್ಪ ಹೇಳಿ.
2: ಸ್ವಲ್ಪ ನೋಡ್ರಿ ಮೇಡಮ್, ಪರಿಸ್ಥಿತಿ ಹೆಂಗ್ ಇರ್ತೈತೆ ಹೇಳಕ್ ಆಗಲ್ಲ ಮೇಡಮ್.
1: ಹೌದು,
2: ಯಾಕೆಂತ ಕೇಳಿದ್ರ ಅದಕ್ಕೆ ನಾವು ಮುನ್ನುಗ್ಗಿತ್ತು ಹಾದಿ ಬಂದ್ರೆ ನಾವು ದಡ ಮುಟ್ಟಕ ಸಾಧ್ಯ ಮೇಡಮ್. ಅಲ್ಲಿ ನಮಗೆ ಇವತ್ತು ಏನು ಸಿಗ್ಲಿಲ್ಲಪ್ಪ ಅಂತ ನಾವು ವಾಪಸ್ ಬಂದೇವಂದ್ರೆ ಕಡೆಗೆ ಸಿಗುದಿಲ್ಲ ಮೇಡಮ್. ಇದೊಂದ್ ಮಾತು ಯಾವತ್ತು ನೆನ್ಪಿಟ್ಕೋಬೇಕು ನಮಗ್. ಅದಕ್ಕೆ ಹೇಳಿದ್ರೆ ಕಾಯಕವೇ ಕೈಲಾಸ ಬಸವಣ್ಣ ಅವ್ರು ಹಣ್ಣೆಣ್ಣೆ ಸೆತ್ ಬಂದಾಗ ಹೇಳಿ ಮೇಡಮ್ ಅದನ್ನ. ಅದನ್ನ ಈಗ ನಾವು ಒಳಗೋಡ್ಸಿಗೊತ್ತ ಅವ್ರ ಮಾತು ಕೇಳ್ಕೊತ ಸರಿ, ಒಂದ್ ವೇಳೆ ಹೋಗಿದ್ದೆ ಆದ್ರ ಎದಕ್ಕೂ ಕೊರತೆ ಇರುದಿಲ್ಲ ಮೇಡಮ್ ನಮಗೆ. ಅದೇ ರೀತಿ ನಾನು ಭಯಂಕರ ಒಂದು ತ್ರಾಸನಾಗಿದ್ದೆ ಮೇಡಮ್. ಹೇಳ್ಬೇಕಂದ್ರ ಮನ್ಯಾಗ ಎಲ್ಲಾರು ಸ್ವಲ್ಪ ಮೋಸನ ಮಾಡಿದ್ರಂತ ನಾ ಹೇಳ್ತೀನಿ, ಆದ್ರೂ ದೇವ್ರ ಕೈ ಬಿಡ್ಲಿಲ್ಲ. ಅವಾಗ ನಾನೇನ್ ಮಾಡಿದೆ ಮೇಡಮ್, 2006 ಇವನ್ನರೆ ಇದಕ್ ಹಚ್ಚಿದೆ ಮೇಡಮ್ ನಾನು, ಯಾವ್ದಪ್ಪ ಅಂತ ಕೇಳಿದ್ರೆ ಇದೊಂದು ಇಂಜಿನಿಯರಿಂಗ್ ಕೋರ್ಸ್ ಹಚ್ಚಿದೆ ಮಗನ.
1: ಆಯ್ತು,
2: ಇಂಜಿನಿಯರಿಂಗ್ ಕೋರ್ಸ್ ಹಚ್ಚಿದೆ, ಕೈಯಾಗ ಕೆಲಸಿಲ್ಲ, ಕೈಯಾಗ ದುಡ್ಡಿಲ್ಲ,
1: ಅಯ್ಯೋ
2: ಹೆಂಗ್ ಮಾಡ್ಬೇಕಂತ ಕೇಳಿ ವಿಚಾರ ಮಾಡ್ಬೇಕನ್ನೋದಕ್ಕ ಎಲ್ಲಾರು ದುಬೈ ಕೊಂಡ್ರ ಮೇಡಮ್. ಆ ಟೈಮ್ದಾಗ ಜನರು ನಮ್ ಊರನ್ ಅವರು ದುಬೈಕ್ ಹೋದೆ ನಾನು. ದುಬೈಕ್ ಹೋಗಿ ಅವ್ನ ಇಂಜಿನಿಯರಿಂಗ್ ಮುಗಿಸಿದೆ ಮೇಡಮ್ ನಾನು, ಅಲ್ಲೇ ಇರ್ತಾ 6 ವರ್ಷ ನಾನು. 6 ವರ್ಷ ಅವ್ನ ಇಂಜಿನಿಯರಿಂಗ್ ಮುಗಿತ್ತು, ಅಲ್ಲಿಂದಾನೆ ಡೈರೆಕ್ಟ್ BLD ಸಂಸ್ಥೆದೊಳಗೆ ಅವ್ನು ಎಜುಕೇಶನ್ ಮಾಡಿದ್ದೆ ಮೇಡಮ್. ಅವಾಗ ಅವ ರ್ಯಾಂಕ್ ಪಾಸ್ ಆದ ಮೇಡಮ್ ಅಲ್ಲಿ. ಅವ್ರು MB ಪಾಟೀಲ್ ಏನ್ ಹೇಳಿದ್ರು, ನನಗೆ ಫೋನ್ ಮಾಡಿದ್ರೆ ಅಲ್ಲಿಗೆ, ನಿಮ್ ಮಗನ ನಾ ಇಲ್ಲೇ ಇಟ್ಕೋಬೇಕಂತ ವಿಚಾರ ಮಾಡಿ, ನನ್ನಲ್ಲೇ ಇಂಜಿನಿಯರಿಂಗ್ ಕೋರ್ಸ್ ಇಂಜಿನಿಯರಿಂಗ್ ಕಲೀಲ್ ಹಾಕಿದ್ ಮೆಕ್ಯಾನಿಕಲ್ ಇಂಜಿನಿಯರ್ ಅದನವ, ನಾ ಇಲ್ಲೇ ಇಟ್ಕೋತೀನಿ ಅಂತ ಹೇಳದವ. ಬ್ಯಾಡ್ರಿ ಸರ್ ಅಂತ ಹೇಳಿದೆ ನಾನು. ಅವ್ರು ನಿಜವಾದ ಮಾತಾ ಹೇಳ್ಬೇಕ್ರಿ ಮೇಡಮ್, ಇದನ್ನ ನಿಮ್ಮ BLD ಒಳಗೆ ನಮ್ಮದ ನೌಕರಿ ಮಾಡೋದು ನಮಗ ಆಸಕ್ತಿ ಇಲ್ಲ ಸರ್, ನಾವು ಅದ್ರಲ್ಲಿ ಮಾಡುದಿಲ್ಲ ಅಂತ ಹೇಳಿದೆ ನಾನು. ಯಾಕೋ ಇಡೀ ನಮ್ಮ

0: ನಾನು ಜನಕ್ಕೆ ಇಲ್ಲಿ ಬಂದು ಕಲಿತಾರು ಇರ್ಲಕ್ ಇರ್ಬೇಕಂತ ಆಸೆ ಪಡ್ತಾರ ನೀ ಯಾಕಿಲ್ಲ ಅನ್ನು. ನಾನೊಬ್ರು ಅಡಿಯಾಳ ಆಗಿರ್ಲಾಕ ಆಸೆ ಪಡೋದಿಲ್ಲ ಸರ್ ಅಂತ ಹೇಳಿದೆ ನಾನು. ನಾನೊಬ್ರು ಅಡಿಯಾಳ ಆಗಿರ್ಲಾಕ ಇಷ್ಟ ಪಡಲ್ಲ ಅಂದೆ. ಬಂದ್ ನಾವು ಪ್ರೈವೇಟ್ ಕಂಪ್ನಿಯಾಗ ಎಲ್ಲೋ ಕೆಲ್ಸಕ್ಕೆ ಹೋದ ಮೇಡಮ್, ಗೌರ್ಮೆಂಟ್ ನೌಕರಿ ಅಂತೂ ಇಲ್ಲ. ಪ್ರೈವೇಟ್ನಾಗ ಹೋದ ಈ ಪಗಾರು ಚಲೋ ಅದ ಅದೇನು ವಿಚಾರಿಲ್ಲ ಮೇಡಮ್. ಆದ್ರೆ ಕಷ್ಟ ಪಡ್ಬೇಕು ಮೇಡಮ್ ಎಲ್ಲೋ ಮೊದಲು ಫಸ್ಟ್.
1: ನಿಜ ನಿಜ ನಿಜ
0: ಕಷ್ಟ ಪಟ್ರೆ ಆದ್ರೆ ಈಗ ಏನಾಗಿದ್ ಮೇಡಮ್ ಅದು ಅವ್ರಿಗೆ ನಾವು ಯಾಕಂದ್ರೆ ಅವ್ರನ್ನ ಕಲಿಸಿ ಅನ್ನುವಂತ ಪರಿಸ್ಥಿತಿ ಬಂದಿತ್ತದ. ಯಾಕಂದ್ರೆ ಯಾರು ಕೆಲಸ ಮಾಡಕ ತಯಾರಿಲ್ಲ ನಮ್ಗೆ. ಈಗ ಸದ್ದ ಅವ್ರು ಏನ್ ಇಂಜಿನಿಯರ್ ಮಾಡಿ ಒಬ್ಬ ಎದುರಾಗ ಒಂದು ಕಂಪ್ನಿಯಾಗ ಹೋಗ್ತಾ ಇದ್ದಾನೆ ಅವನು ವೆಲ್ಡರ್ ಮಾಡಿ. ಆದ್ರು ಅವ್ರಿಗೆ ಏನಾಗ್ಬಿಟ್ಟದ ಒಟ್ಟು ಅದೇ ಚಲೋ ಆಗ್ಬಿಟ್ಟದ ಅವ್ರಿಗೆ, ಇದ್ರ ಕಡೆ ಆಸಕ್ತಿ ಇಲ್ಲ. ಅದಕ್ಕೆ ಪ್ರತಿಯೊಬ್ಬ ರೈತನಲ್ಲಿ ಏನ್ ಕೇಳೋದಪ್ಪ ಕೇಳಿದ್ರೆ ಓದು ಬರೀಬಿಟ್ಟೆ ಕಟ್ಟ ಕಲ್ಸ್ರಿ ಅವ್ರಿಗೆ. ಖಾಲಿ ಕಲ್ಸೋದಾದ್ರೆ ನಾನು ಹೇಳ್ತೀನಿ ನನ್ನ ಪ್ರಕಾರ, ಅವ್ರು ಹಂಗೆ ಕಲ್ಸಲಿ ಬಿಡ್ಲಿ ಆ ಮಾತು ಹೇಳ್ತಾ ಇಲ್ಲ ನಾನು ನಿಮಗೆ. ಆದ್ರ ಓದಿ ಬರಿ ಪುಸ್ತಕ ಬಂದ್ರೆ ಸಾಕು, ಸಾಲಿನ ಒಂದು ಉದ್ಯೋಗ ಆಗ್ಬಾರ್ದು ಅಂತ ನನ್ನ ಅಭಿಪ್ರಾಯ ಮೇಡಮ್.
1: ಓಕೆ ಸರ್ ಓಕೆ.
0: ಇಲ್ಲಿ ನಾವು ಬೇಕಾದಂತೆ ಬೆಳ್ಕೋಬಹುದು ಮೇಡಮ್. ಈಗ ನಮ್ದು ಪೆರುಗಿಡದ ಒಂದು 20 ಪೆರುಗಿಡದ ಮೇಡಮ್. 20 ಪೆರುಗಿಡದ 2 ತಿಂಗಳು ಕೆಲಸ ಇಡೋದು ಮೇಡಮ್. ಅದ್ರಾಗ 2 ತಿಂಗಳು ದಿನ ಹೋಯ್ತೀವಿ ಒಂದ್ 25-30-40,000 ರೂಪಾಯಿ ಆಯ್ತು ಮೇಡಮ್ ಈಗ ಅದ್ರದ್ದು.
1: ಓಕೆ ಸರ್ ಓಕೆ.
0: 40,000 ಆಗುತ್ತೆ. ಆದ್ರ ಇದ್ರ ನಡು ಸುಖ ಅದ್ರಾಗ ಇಲ್ಲ. ಅವ್ರು ಬರ್ತಾರ ಮೇಡಮ್ ಸಾಯಂಕಾಲ ನೋಡ್ತಾ ಇರ್ತೀನಿ, ಅವ್ರು ಗಮನಿಸ್ತಾ ಇರ್ತೀನಿ. ಅವ್ರೊಂದ್ ಬೇಜಾರ್ದಾಗ ಬಂದಂಗ ಬಂದ್ ಬಿಡ್ತಾರ. ನಮ್ಮಟ್ ಖುಷಿ ಇರಂಗಿಲ್ಲ ಅವ್ರು ನೌಕರಿ ಮಾಡೋರು, ನಮ್ಮಟ್ ಖುಷಿಯಾಗಿ ಸಾಧ್ಯನೇ ಇಲ್ಲ. ನಾವು ರಾಜ ಮನುಷ್ಯರ ನಾನು ಇಷ್ಟ ಹೇಳಕ್ ಇಷ್ಟಪಡಿ ಹೆಮ್ಮೆ ಇದೆ.
1: ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಕರೆ ಮಾಡಿದಕ್ಕೆ.
0: ಧನ್ಯವಾದ ಮೇಡಮ್. ಧನ್ಯವಾದ.
1: ಎಸ್ ಸರ್ ಎಸ್ ಸರ್ ಎಸ್ ಸರ್. ಓಕೆ ಮತ್ತೊಂದ್ ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
2: ಹಲೋ ನಮಸ್ಕಾರ.
1: ನಮಸ್ತೆ, ಯಾರಿದು?
2: ಸುರೇಶ್ ಅಂತ.
1: ಸುರೇಶ್ ಅವರು? ಸುರೇಶ್ ಅವರೇ ಎಲ್ಲಿಂದ ಕರೆ ಮಾಡ್ತಿರೋದು?
2: ಬಾಗೇಪಲ್ಲಿ.
1: ಬಾಗೇಪಲ್ಲಿ. ಓಕೆ, ಏನ್ ಮಾಡ್ಕೊಂಡಿರೋದು ಸುರೇಶ್ ಅವರು?
2: ಅವಾಗ ಎಲ್ಲ ಕರೆಸಿದ್ರಲ್ಲ ಅವಾಗ.
1: ಓಕೆ ಸುರೇಶ್ ಅವರೇ, ಇವತ್ತಿನ ವಿಷಯ ಗೊತ್ತಾಯ್ತಾ?
2: ಗೊತ್ತಾಗಿಲ್ಲ.
1: ಓಕೆ, ನೀವು ಯಾವ ರೀತಿಯಲ್ಲ ಲೈಫಲ್ಲಿ ಬಂದಂತಹ ಚಾಲೆಂಜ್ ಗಳನ್ನ ಫೇಸ್ ಮಾಡ್ತಾ ಸ್ವೀಕಾರ ಮಾಡ್ತಾ ಗೆಲುವನ್ನ ಕಂಡುಕೊಂಡಿದ್ದೀರಿ?
2: ಚೆನ್ನಾಗಿ ಕಟ್ಕೊಂಡಿದ್ದೀವಿ.
1: ಓಕೆ, ಏನ್ ಕೆಲಸ ಮಾಡ್ತಾ ಇರೋದು ನೀವು? ಹಲೋ. ಓಕೆ, ಸುರೇಶ್ ಅವರು ಮಾತಾಡ್ತಾ ಇದ್ರು, ಏನೋ ಡಿಸ್ಟರ್ಬೆನ್ಸ್ ಇತ್ತು, ಕರೆ ಕಟ್ ಆಯ್ತು. ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ
3: ಮೇಡಮ್. ನಮಸ್ತೆ.
1: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಿ?
3: ಆರಾಮಿದ್ದೀನಿ ಮೇಡಮ್.
1: ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
3: ಗೊತ್ತಾಯ್ತು ಗೊತ್ತಾಯ್ತು.
1: ಹಾ ಸರ್,
3: ನಿಜ ಮೇಡಮ್, ಅದೇ ಹೇಳ್ತಾರಲ್ಲ ಲೈಫ್ ಇಸ್ ಎ ಚಾಲೆಂಜ್ ಫೇಸಿಂಗ್ ಅಂತ.
1: ಕರೆಕ್ಟ್ ಕರೆಕ್ಟ್.
3: ಹಾಗಾಗಿ ಎಲ್ಲ ಇವೆಲ್ಲ ಕಷ್ಟ ಸುಖ ಬರ್ತಿರುತ್ತೆ ಮೇಡಮ್. ರೈತ ಜೀವನದಲ್ಲಂತೂ ತುಂಬಾ ಕಷ್ಟನೇ ಮೇಡಮ್, ಇಲ್ಲಿ ಸರ್ವೈವ್ ಆಗೋದು ತುಂಬಾ ಕಷ್ಟ. ಯಾಕೆಂದ್ರೆ ಇಂಥ ಮಳೆಗಾಲದಲ್ಲಂತೂ ಬಹಳ ದುಸ್ತರ ಮೇಡಮ್.
1: ಹೌದು ಹೌದು.
3: ಹಾಗಾಗಿ ನಮ್ಮ ಇದ್ರಲ್ಲಿ ಮೇಡಮ್, ನಮ್ಮ ಜಮೀನೇನ ಇತ್ತು ನಮ್ಮ, ನಮಗೆ ನಮ್ ತಾತನವರು ಜಮೀನ್ ಮಾಡ್ಬಿಟ್ಟಿದ್ರು ಚೆನ್ನಾಗಿ. ಬಟ್ ಅವರು ಟೀಚರ್ ಆಗಿದ್ರು, ನಮ್ ತಂದೆಯವರು ಟೀಚರ್ ಆಗಿ ಹೊರಗಡೆ ಇದ್ರು. ಆ ಜಮೀನು ತುಂಬಾ ಏನ ಕಾಟಾಚಾರಕ್ಕಿದೆ ಅನ್ನಂಗಿತ್ತು. ಹಾಗಾಗಿ ಅವ್ರು ನಮ್ ತಂದೆಯವ್ರು ಏನ್ ಮಾಡಿದ್ರು, ಇವನು ಜಮೀನ್ ನೋಡ್ಕೊಳ್ಳಿ ಅಂತ ನನ್ನ ಎಜುಕೇಶನ್ ಗೆ ಓದ್ ಕೊಡ್ಲಿಲ್ಲ ಮೇಡಮ್. ಅವ ನಾನ್ PU 84 ಅಲ್ಲಿ PU ಪಾಸ್ ಮಾಡಿದೆ ಕಾಮರ್ಸ್. ಅವರು ಊರಿಗೆ ಹಾಕ್ಬಿಟ್ರು ನನ್ನ ಹಳ್ಳಿಗೆ, ತುಂಬಾ ಹಿಂದೆ ಹಾಕಿದ್ರು. ಹಳ್ಳಿಯಿಂದಲೇ ನಾನು ಹೈಸ್ಕೂಲ್ PUC ಎಲ್ಲ ಮಾಡಿದೆ. ಇವನು ಫೇಲ್ ಆಗ್ಲಿ ಅಂತಲೇ ಕಾಮರ್ಸ್ ಕೋರ್ಸ್ ಬಿಟ್ಟಿದ್ರು, ಇಂಗ್ಲಿಷ್ ಮೀಡಿಯಂ ಫೇಲ್ ಆಗಿ ಊರ್ ಹೋಗ್ಬಿಡ್ಲಿ ಅಂತ. ನಾನ್ ಪಾಸ್ ಮಾಡಿದೆ ಒಂದೇ ಸಾರಿ. ಆಮೇಲೆ ಅವರು ಕಾಲೇಜ್ ಕಳಿಸ್ಲಿಲ್ಲ ಮೇಡಮ್ ನಮ್ಮ ಫಾದರ್. ನಮ್ಗೆ ಅವಾಗೆಲ್ಲ ತುಂಬಾ ಭಯ ಅಲ್ಲ, ನಾವು ಇಲ್ಲ ಹೋಗ್ಲೇಬೇಕು ಅಂತ ಅರ್ಥನೂ ಮಾಡ್ಲಿಲ್ಲ. ಕರೆಸ್ಪಾಂಡೆನ್ಸ್ ಕೊಡ್ಸಿದ್ರು BCOM. BCOM 87 ಅಲ್ಲಿ ಮಾಡಿದೆ. ಆಮೇಲೆ MCOM ಮಾಡಿದೆ. ಅದೆಲ್ಲ ಸ್ವಂತ ಓದಿದ್ರಿಂದ ಬರೀ ಜಸ್ಟ್ ಪಾಸ್ ಆಯ್ತು, ಇದು ಹೋಗಕ್ ಆಗ್ಲಿಲ್ಲ. ಆಮೇಲೆ ಜಮೀನುಗಳು ಅಭಿವೃದ್ಧಿ ಮಾಡ್ತಾ ಬಂದ ಮೇಡಮ್. ನನಗೆ ಒಂದ್ ಸ್ವಲ್ಪ ಜಮೀನು ಇಷ್ಟ ಆಯ್ತು. ಅವ್ರೇನು ಸುಮ್ನೆ ಇದ್ದಿದ್ ಜಮೀನ್ಗೆಲ್ಲ ತಗ್ಗಿಗೆಲ್ಲ ಕಲ್ಯಾಣ ಕಟ್ಟಿಸೋದು, ಸುತ್ತ ಫೆನ್ಸಿಂಗ್ ಮಾಡೋದು, ಅದಕ್ಕೆಲ್ಲ ಮಣ್ಣು ಓಡಿಸೋದು, ಮಂದೆ ಹಾಕ್ಸೋದು, ಈ ರೀತಿ ಎಲ್ಲ ಒಂದ್ ಸ್ವಲ್ಪ ಅಭಿವೃದ್ಧಿ ಮಾಡ್ತಾ ಬಂದೆ. ಅವ್ರಿಗೂ ಇವನ್ ಹೆಂಗ ತೋಟ ಮಾಡ್ಕೊಂಡು ಇಲ್ಲೇ ಇರ್ತಾನೆ ಅಂತ ಸುಮ್ಮನೆ ಆಗ್ಬಿಟ್ರು ಅವರು. ನಾನು ಒಂದ್ಸರಿ ಮೇಡಮ್ ಯಾವ್ದೋ ಒಂದ್ ಸಭೆ ಸ್ವಾಮಿಗಳೆಲ್ಲ ಬಂದಿದ್ರು ಶಿವಗಣರಾದ್ನೆ, ಯಾರು ಅಲ್ಲಿ ಗೆಸ್ಟ್ ಇಲ್ಲ ಅಂತ ನಾನು ಸ್ವಲ್ಪ ಎಲ್ಲೋ ರೇಡಿಯೋದಲ್ಲೆಲ್ಲ ಮಾತಾಡ್ತಿದ್ನಲ್ಲ, ಹಂಗಾಗಿ ಬರಪ್ಪ ಯಾರು ಇಲ್ಲ ಒಂದ್ 10 ನಿಮಿಷ ಮಾತಾಡು ಅಂತ ಅವಕಾಶ ಕೊಟ್ರು. ಅಲ್ಲಿ ಸಾಹಿತ್ಯ ಅದು ಇದು ವಚನಗಳೆಲ್ಲ ಹೇಳಿ ಚೆನ್ನಾಗಿ ಮಾತಾಡಿದ್ಮೇಲೆ ಅವರು ಗುರುಗಳು ಏನೇ ನಿನ್ ಲಚ್ಚರ್ ಏನಪ್ಪ ಅಂತ ಅಂದ್ಬಿಟ್ರು. ಅವಾಗ ನನಗೆ ನನ್ನ ಲೆಕ್ಕ ಅರಕು ಅಂತ ಮನ್ಸು ಅಂತ ಮೇಡಮ್.
1: ಅಯ್ಯೋ,
3: ಅವಾಗ ಕನ್ನಡ ಬಿ ಎ ಮತ್ತೆ ತಗೊಂಡೆ.
1: ಕರೆಸ್ಪಾಂಡೆನ್ಸ್
3: ಕನ್ನಡ ಮೇಜರ್ ತಗೊಂಡು ಬಿ ಎ ಎಂ ಎ ಮಾಡಿ ಒಂದು ಅನುದಾನಿತ ಕಾಲೇಜ್ ಹುಡ್ಕೊಂಡು ಹೋದೆ.
1: ಅಯ್ಯೋ ಸರ್, ತುಂಬಾ ಹಿಸ್ಟ್ರಿನೇ ಇದೆ ನಿಮ್ ಜೀವನದ ಯಶೋಗಾಥೆ ಬಗ್ಗೆ, ಬುಕ್ಕೆ ಬರಿಬೋದು.
3: ಆಮೇಲೆ ಇಲ್ಲಿ ಮೇಡಮ್, ಆಮೇಲೆ ಜಮೀನ್ ಇತ್ತಲ್ಲ 7.5 ಎಕರೆ, ಒಂದ್ ಕಡೆ ಹೊಲ ಇದ್ದಿತ್ತು, ಯಾರು ಕೋರಿ ಕೊಟ್ಬಿಟ್ಟಿದ್ರು ಮೇಡಮ್ ನಮ್ಮಲ್ಲಿ. ಹೆಂಗೆ ಅಂದ್ರೆ ಅವ್ರು ಕೊಟ್ಟಷ್ಟು, ಅವ್ರು ಏನ್ ಬೆಳೆ ಆರೋಪ ಕೊಡ್ತೀವಿ ಅಂತ ಹೇಳಿ ಅವ್ರ ಎಷ್ಟು ಕೊಡ್ತಾರೆ ಅಷ್ಟಕ್ಕೆ ಶಿವಣ್ಣಮ್ಮ. ಹಂಗಾಗಿ ಅದನ್ನು ನಾನು ಇಲ್ಲಪ್ಪ ನಾವೇ ಮಾಡ್ಕೊಂತೀವಿ ಸ್ವಂತಕ್ಕೆ ಅಂತ ಬಿಡಿಸಿ ಅದಕ್ಕೆಲ್ಲ ಸುತ್ತ 7.5 ಎಕರೆಗೆ ಫೆನ್ಸಿಂಗ್ ಮಾಡಿ ಬೋರ್ವೆಲ್ ಹಾಕ್ಸಿ ಒಂದೇ ದಿವಸ 200 ಗಿಡ ಸಸಿ ಹಾಕ್ಸಿದೆ ಮೇಡಮ್. ಅವಾಗ ಇಲ್ಲಿ ಅಕ್ಕಪಕ್ಕ ಇದ್ದಾರಲ್ಲ ನಿಮ್ ಕೈಲಿ ಎಲ್ಲಿ ಅವೆಲ್ಲ ಎಬ್ಬರ್ಸಕಾಗತ್ತೆ, ಏನಾರ ನೀವು ಸುಮ್ನೆ ದುಡ್ಡು ಇದೆ ಅಂತ ಏನ ಮಾಡ್ತಾ ಇದ್ರ ಅಂತ ಎಲ್ಲ ಹಿಂಗೆಲ್ಲ ಹೀಗ ಹೇಳಿದ್ರು. ನಾನ್ ಮೇಡಮ್ ನೈಟ್ ನಾನೇನು ನನಗೇನು ಬೇರೆ ನನಗೆ ಏನು ಭಯ ಇಲ್ಲ ಮೇಡಮ್. ರಾತ್ರಿ 12, 1, 2 ಗಂಟೆಗೂ ನಾನು ಗುದ್ಲಿ ಇಟ್ಕೊಂಡು ನೀರ್ ಬಿಟ್ಟಿದ್ದೀನಿ. ಎಲ್ಲ ಸಸಿ ಎಲ್ಲ ಚೆನ್ನಾಗಿ ಎಬ್ಬರಿಸ್ತೇ ಆರಾಮಾಗಿ ಇವತ್ತು ಕಾಯಿ ಕಡುತ್ತಾ ಇದ್ವಿ. ಮತ್ತೆ ನಾನು ನೆಕ್ಸ್ಟ್ ಯಾರೋ ನಮ್ಮ ಸಹಾಯಕ್ಕೆ ಟ್ರ್ಯಾಕ್ಟರ್ ಎಲ್ಲ ಅವನು ಹೊಡ್ಕೊಂಡು ನಮ್ದು ಕೆಲಸ ಮಾಡಕ್ ಬಂದನು, ರೇಷ್ಮೆ ಹಾಕ್ದೆ. ಅದು ನಿಮ್ ಕೈಲಿ ಎಲ್ಲ ಹಾಕ್ತಾರೆ, ರೇಷ್ಮೆ ಬಹಳ ಸೂಕ್ಷ್ಮ, ಅದು ಬಹಳ ಅದನ್ನ ಡೆಲಿಕೇಟ್, ನೀವು ಮಾಡಕ್ ಆಗಲ್ಲ ಗುರುಗಳೇ ಅಂತ ಅಂದ್ರು. ಅದನ್ನು ನೋಡ್ಬಿಡೋಣ ಅಂತ ಮಾಡುದು ಮೇಡಮ್, ಅದು ಸಕ್ಸಸ್ ಆಗಿ ನಡೀತಾ ಇದೆ.
1: ಹಾಗಾಗಿ
3: ಒಂದೇನು ಅಂದ್ರೆ ಮೇಡಮ್, ಮನಸ್ಸಿದ್ರೆ ಮಾರ್ಗ.
1: ನಿಜ ನಿಜ ನಿಜ,
3: ಮನಸ್ಸು ಮಾಡ್ಬೇಕು ಮೇಡಮ್. ಈಗ ನಮ್ಮ ಸ್ನೇಹಿತರು ಯಾರೋ ಈಗ ಒಬ್ರು ರೇಡಿಯೋ ಗೆಳೆಯರು ಹೇಳಿದ್ರು, ನಾನು ಡ್ರಿಂಕ್ಸ್ ಮಾಡ್ತಾ ಇದ್ದೆ ಅಲ್ಲೆಲ್ಲ ಹೋಗಿ ನಾನು ಅಲ್ಲೆಲ್ಲ ಹೋದ್ಮೇಲೆ ಬಿಟ್ಟೆ. ಅಲ್ಲ ಮನ್ಸು ಮೇಡಮ್, ಅವ್ರು ಎಲ್ಲೂ ಹೋಗೋದ್ ಬೇಡ, ಮನ್ಸು ಮಾಡಿದ್ರೆ ನಿಂತು ತಗೊಳ್ಳಿ ಬಿಟ್ಬಿಡ್ಬೋದು.
1: ಭರತ್ ಕುಮಾರ್ ಸರ್
3: ಅವ್ರು ಏನು ಯಾವ್ದೋ ಒಂದು ಅಲ್ಲೆಲ್ಲೋ ಇರ್ತವೆ ಅವೆಲ್ಲ ಸೆಂಟರ್ಗಳು, ಅಲ್ಲಿ ಇರ್ಲಿ ಅವ್ರು ಹೋಗ್ ಒಳ್ಳೇದಾಗ್ಲಿ. ನಾನೇನ್ ಹೇಳ್ತಂದ್ರೆ ಮನ್ಸು ಮಾಡಿದ್ರೆ ಇಲ್ಲ ಇವತ್ತಿನಿಂದ ನಾನ್ ಮುಟ್ಟೋದಿಲ್ಲ ಅಂತ ಮನ್ಸು ಮಾಡ್ಬಿಟ್ರೆ ನೀವ್ ಅದಕ್ಕೆ ನಡ್ಕಂದ್ರೆ ಏನು ಎಲ್ಲೂ ಹೋಗೋದ್ ಬೇಡ.
1: ನಿಜ ನಿಜ ನಿಜ.
3: ಹಂಗಾಗಿ ಈ ಕೆಲ್ಸಗಳೆಲ್ಲ ಅಷ್ಟೇ, ನಮ್ ಕೈಲಿ ಆಗಲ್ಲ ಅಂತ ಸುಮ್ನೆ ಕೂರಿಸ್ತೀನಿ, ಯಾಕಾಗಲ್ಲ ನೋಡೋಣ ಸ್ವಲ್ಪ ಒಂದೊಂದೇ ಸ್ವಲ್ಪ ದಿವಸಕ್ಕೆ ಇವತ್ತೊಂದ್ ಗಂಟೆ ನಾಳೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಅಂತ ಮಾಡ್ತಾ ಹೋದ್ರೆ ಎಲ್ಲವೂ ಸಾಧ್ಯ ಆಗುತ್ತೆ. ಮನಸ್ಸಿದ್ರೆ ಏನ್ ಬೆಲ್ಲ ಸಾಧನೆ ಮಾಡ್ಬೋದು ಅಂತ ನನಗೆ ಅನ್ಸಿದೆ ಮೇಡಮ್.
1: ನಿಜ ಸರ್ ನಿಜ. ಓಕೆ ಸರ್, ಖಂಡಿತವಾಗ್ಲೂ ನಿಮ್ಮ ಒಂದೆಲ್ಲ ಇದು ಲೈಫ್ ಅಲ್ಲಿ ಎಷ್ಟೆಲ್ಲ ಚಾಲೆಂಜ್ ಗಳನ್ನ ಫೇಸ್ ಮಾಡಿದಿರಿ, ಅದರಿಂದ ಗೆಲುವನ್ನ ಕಂಡ್ಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಕೇಳಿ ತುಂಬಾ ಖುಷಿ ಆಯ್ತು ಸೋಮಶೇಖರ್ ಸರ್.
3: ನಿಜ ಮೇಡಮ್, ಅದೇ ಒಂದು ಒಳ್ಳೆ ಒಂದು ಒಳ್ಳೆ ಜೀವನಕ್ಕೆ ರಹದಾರಿ ಆಗಿದೆ ಮೇಡಮ್ ಅದೆಲ್ಲ.
1: ಖಂಡಿತವಾಗ್ಲು ಖಂಡಿತವಾಗ್ಲು.
3: ಈಗ ಇವನ್ ಊರಲ್ಲಿ ಇರ್ಲಿ ತೋಟ ನೋಡ್ಕೊಂಡು ಅಂತ ಅಂದು ಸಿಟಿಲಿ ಇದ್ ನಮ್ ತಂದೆಯವ್ರು ಈಗ ನನ್ನ ಹತ್ರನೇ ಇದಾರೆ ಮೇಡಮ್, ಇಲ್ಲೇ ಹಳ್ಳಿಗೆ ಬಂದಿದ್ದಾರೆ.
1: ಹೌದಾ?
3: ವಯಸ್ಸಾದ ಕಾಲದಲ್ಲಿ ಈಗ ಇದಾರೆ, ಈಗ ಆರಾಮಾಗಿ ಇದಾರೆ. ಆರಾಮಾಗಿ ಎಲ್ಲ ಇಷ್ಟೇ ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೊಂಡು ಎಷ್ಟು ಸಾಧ್ಯ ಅಷ್ಟು ಕೆಲಸ ಮಾಡ್ತಾ ಹೋದ್ರೆ ಏನು ತೊಂದರೆ ಇಲ್ಲ ಮೇಡಮ್, ಆರೋಗ್ಯವಾಗಿ ತುಂಬಾ ಚೆನ್ನಾಗಿರ್ಬೋದು ಅಂತ ನಾನು ಹೇಳ್ತೀನಿ.
1: ಖಂಡಿತವಾಗ್ಲು ಸರ್, ಖಂಡಿತವಾಗ್ಲು ಸೋಮಶೇಖರ್ ಸರ್, ನೀವೆಲ್ಲರೂ ನಮಗೆ ಒಂಥರ ಸೂಪರ್ ಮಾಸ್ಟರ್ಸ್, ಸೂಪರ್ ಮ್ಯಾನ್ಗಳು. ಯಾಕ ಗೊತ್ತಾ, ನಿಮ್ಮ ಎಲ್ಲ ಒಂದು ಇದನ್ನ ನೋಡ್ಬಿಟ್ರೆ ಜೀವನದ ಒಂದು ದಾರಿಗಳನ್ನ, ಚೆ ನಮ್ದು ಏನಿಲ್ಲ ನಾವು ಇನ್ನೂ ಅಷ್ಟು ಸಾಧನೆ ಮಾಡ್ಬೋದು ಅಂತ ನಮಗೂ ಕೂಡ ಒಂದು ಸ್ಫೂರ್ತಿಯನ್ನ ಕೊಡ್ತೀರಿ ನೀವೆಲ್ಲರೂ.
3: ಅಂದ್ರೆ ಖಂಡಿತ ಮೇಡಮ್, ನೋಡಿ ಏನಾಗುತ್ತೆ ಅಂದ್ರೆ ಈಗ ಹವ್ಯಾಸಗಳು ಅಂದ್ರೆ ನನಗೆ ಹೆಚ್ಚಾಗಿ ಈಗ ಧಾರ್ಮಿಕ ಗುರುಗಳು ಈಗ ಸ್ವಾಮಿಗಳು ಬರೆದಿರೋ ಪುಸ್ತಕಗಳು ನಾನು ಎಲ್ಲೋದ್ರು ಇಟ್ಕೊಂಡ್ಬರ್ತಿದ್ದೆ ಮೇಡಮ್. ಅಲ್ಲಿ ಓದ್ತಾ ಇದ್ದಾಗ ಒಂದೊಂದೇ ಸಾಲು ನೋಡಿ, ನಾನು ಈಗ ಬಹಳ ಸರಿ ಹೇಳಿದ್ದೀನಿ ನಿಮ್ಗೆ, ಏನು ಹೇಳ್ತಾರೆ ಬಾಲ್ಯದಲ್ಲಿ ವಿದ್ಯೆ ಕಲಿಯದೆ ಯವನದಲ್ಲಿ ಧನ ಸಂಪಾದನೆ ಮಾಡದೆ ಮುಪ್ಪಿನಲ್ಲಿ ಏನು ತಾನೇ ಮಾಡಬಲ್ಲ ಅಂತ.
1: ಹೌದಲ್ಲ,
3: ಅದನ್ನ ಬರೀ ಓದ್ ಸುಮ್ಮನಾಗ್ಬಿಟ್ರೆ ಸಾಲದು ಮೇಡಮ್. ಇಲ್ಲೋ ನಿಜ ಅಲ್ವಾ ಅದು, ಆತರ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಅದಕ್ಕೆ ನಾವು ಒಂದ್ ಸ್ವಲ್ಪ ಓದ್ಕೊಡ್ಬೇಕಾಗತ್ತೆ.
1: ಕರೆಕ್ಟ್ ಸರ್, ಕರೆಕ್ಟ್.
3: ಈಗ ನಾವು ಎಲ್ಲ ಓದೋ ಹವ್ಯಾಸಗಳು ಕೂಡ ಮನುಷ್ಯನ ಎತ್ತರಕ್ಕೆ ಕೊಂಡೋಯ್ತು.
1: ನಿಜ ನಿಜ ಸರ್, ನಿಜ ನಿಜ ಸರ್. ತುಂಬಾ ಚಂದ ಮಾತಾಡಿದ್ರಿ, ಸಾಕಷ್ಟು ವಿಷಯಗಳನ್ನ ಕೂಡ ನಾವು ನಿಮ್ಮಿಂದ ತಿಳ್ಕೊಂಡ್ವಿ ಸರ್. ಧನ್ಯವಾದಗಳು.
3: ಧನ್ಯವಾದಗಳು ಮೇಡಮ್, ತಮಗೂ ಕೂಡ.
1: ಎಸ್ ಸರ್, ಎಸ್ ಸರ್. ಓಕೆ, ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ ಸ್ನೇಹಿತರೆ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
4: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
9: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಬಂದಂತಹ ಚಾಲೆಂಜಸ್ನ ಯಾವ ರೀತಿಯೆಲ್ಲ ಫೇಸ್ ಮಾಡ್ತಾ ಅದರಲ್ಲಿ ಗೆಲುವನ್ನು ಕಂಡುಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಸಾಕಷ್ಟು ನಮ್ಮ ಪ್ರೀತಿಯ ಕೇಳುಗರು ಅವರವರ ಒಂದು ಸವಾಲುಗಳ ಬಗ್ಗೆ ಹೇಳ್ತಾ ಇದ್ರು, ಜೊತೆಗೆ ಅದರಿಂದ ಯಾವ ರೀತಿಯೆಲ್ಲ ಗೆಲುವುಗಳನ್ನು ಕಂಡುಕೊಂಡ್ರು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ನಮ್ಮ ಬ್ರಹ್ಮಾನಂದ ರಾನಡೆ ಸರ್ ಅವರು ಇರ್ಬೋದು, ಶಿವಶರಣ ಸರ್, ಹಾಗೆ ಸುರೇಶ್ ಅವರು ಬಾಗೇಪಲ್ಲಿಯಿಂದ ಕರೆ ಮಾಡಿದ್ರು, ಆದರೆ ಏನೋ ಒಂದು ನೆಟ್ವರ್ಕ್ ಪ್ರಾಬ್ಲಮಿಂದ ಅವ್ರ ಕರೆ ಕಟ್ ಆಯಿತು. ಹಾಗೆ ಸೋಮಶೇಖರ್ ಸರ್ ಅವರು ಮನಸ್ಸಿದ್ದರೆ ಮಾರ್ಗ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿದ್ರು. ಮುಖ್ಯವಾಗಿ ಆತ್ಮವಿಶ್ವಾಸ ತುಂಬಾ ಇಂಪಾರ್ಟೆಂಟ್ ಮೇಡಮ್. ಆತ್ಮವಿಶ್ವಾಸ ಇದ್ರೆ ಯಾವುದೇ ಕೆಲಸದಲ್ಲಾದರೂ ನಾವು ಗೆಲುವನ್ನು ಕಂಡುಕೊಳ್ಬೋದು ಅನ್ನೋದನ್ನು ತಿಳಿಸಿದ್ರು. ನೀವು ಕೂಡ ಇದ್ರ ಬಗ್ಗೆ ಮಾತಾಡ್ಬೋದು ಸ್ನೇಹಿತರೆ. 9686-09-6279 ಕರೆ ಮಾಡಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ. ಹಲೋ ಹಲೋ ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
10: ಹಲೋ
1: ನಮಸ್ತೆ.
10: ಹಲೋ ಮೇಡಮ್ ಅವರೇ, ನಮಸ್ಕಾರ.
1: ನಮಸ್ತೆ ಚಿಕ್ಕಪ್ಪ ಸರ್, ಹೇಗಿದ್ದೀರಿ?
10: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ, ನೀವ್ ಹೇಗಿದ್ದೀರಾ?
1: ನಾನು ಆರಾಮಾಗಿದ್ದೀನಿ ಸರ್.
10: ಕಾಫಿ ಆಯ್ತಾ ಮೇಡಮ್?
1: ಇಲ್ಲ ಸರ್, ಕಾರ್ಯಕ್ರಮ ಮುಗಿದ್ಮೇಲೆ ಕಾಫಿ, ಟೀ, ತಿಂಡಿ ತೀರ್ಥ.
10: ಇಷ್ಟೊತ್ತರ್ಗು ನಾನು ಕೇಳ್ತಾ ಇದ್ದೆ, ಎಲ್ಲಾರ ಒಂದ್ ಅನಿಸಿಕೆಗಳನ್ನು ನಾನು ಕೇಳ್ತಾ ಇದ್ದೆ, ನಾನು ಹಾಗೆ ಆಲಿಸ್ತಾ ಇದ್ದೆ. ಆದ್ರೆ ನಾನು ಒಂದ್ ಕಾಲ್ ಮಾಡಿ ನನ್ನ ಒಂದ್ ಇದನ್ನ ಹಂಚ್ಕೊಳ್ಳೋಣ ಅಂತಂದ ಹೇಳಿ.
1: ಖಂಡಿತ ಸರ್, ಖಂಡಿತ ಹೇಳಿ. ಯಾವೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಗೆಲ್ವನ್ನ ಕಂಡ್ಕೊಂಡಿದ್ದೀರಿ?
10: ಮೇಡಮ್ ಅವರೇ, ನಾನು ನಿಜಕ್ಕೂ ಹೇಳ್ಬೇಕು ಅಂದ್ರೆ ನಾನು 15 ವರ್ಷದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ನಾನು ಕಷ್ಟಪಡ್ತಾನೆ ಬಂದಿದ್ದೇನೆ ಮೇಡಮ್ ಅವರೇ. ಯಾವ್ದು ನಮಗೆ ಇನ್ಕಮ್ ಯಾವ್ದು ಇರ್ಲಿಲ್ಲ, ನಮ್ಗೆ ಜಮೀನ್ ಆಗ್ಲಿ ಯಾವ್ದು ಇಲ್ಲ, ಹೊರಗಿಂದ ಅಂತದ್ದು ಇಲ್ಲ. ನಾನು ಇವತ್ತು ದುಡಿದ್ರೆ ನಮ್ಮ ಜೀವನ ಮಟ್ಟಕ್ಕೆ ನಾನು ಇಲ್ಲಿವರೆಗೂ ನಾನು ಕಷ್ಟಪಟ್ಕಂತ ಬಂದಿರೋದು ಮೇಡಮ್ ಅವರೇ. ನಾನು ಹೇಳ್ಬೇಕು ಅಂದ್ರೆ 93-94 ನಾನು ಮನೆ ಬಿಟ್ಟು ನಾನು ಶಿವಮೊಗ್ಗಕ್ಕೆ ಬಂದಿರೋದು. ಅವಾಗ ಆ ಸಮಯದಲ್ಲಿ ನಾನು ಮೊಟ್ಟ ಮೊದಲನೇ ಬಾರಿಗೆ ಶಿವಮೊಗ್ಗಕ್ಕೆ ಬಂದಾಗ ಇಲ್ಲಿ ಒಬ್ರು ನಮ್ ಸಣಪ್ಪನ ಮಗಳ ಗಂಡ ನಮ್ ಮಾವ ಒಬ್ರು ನನ್ನ ಒಂದು ಕರ್ಕೊಂಡ್ ಬಂದು ಇಲ್ಲಿ ಒಂದ್ ಬೇಕರಿಗೆ ಸೇರಿಸಿದ್ರು, ದುರ್ಗಿಗುಡಿ ಅಯ್ಯಂಗಾರ್ ಬೇಕರಿಲಿ ಸೇರಿಸಿದ್ರು. ಆ ಸಮಯದಲ್ಲಿ ಅವರು ಪಾಪ ಅವರೇ ನಮಗೆ ನಿಜವಾದ ಒಂದು ದೇವರು ಅಂತ ಹೇಳ್ಬೇಕು. ಯಾಕೆಂದ್ರೆ ಮೊಟ್ಟ ಮೊದಲನೇದಾಗಿ ನಾನು ಶಿವಮೊಗ್ಗಕ್ಕೆ ಬಂದಾಗ ಒಂದು ದಾರಿ ತೋರಿಸಿದ್ರು, ಅದು 5 ರೂಪಾಯಿ ಆಗಿರ್ಲಿ 2 ರೂಪಾಯಿ ಆಗಿರ್ಲಿ, ಅದು ಆ ಒಂದು ದಾರಿ ತೋರಿಸಿದ್ರಲ್ಲ ಅವರು, ಇವತ್ತು ಅವ್ರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ನೋ ಕಡಿಮೆ
1: ಅನ್ಸುತ್ತೆ.
10: ಅದು ಎಷ್ಟು ಕೊಡ್ತಾ ಇದ್ರು ಅಂತಂದ್ರೆ ಆ ಸಮಯದಲ್ಲಿ ನನಗೆ ದಿವಸ 5 ರೂಪಾಯಿ ಕೊಡ್ತಾ ಇದ್ರು ಮೇಡಮ್
1: ಅವರೇ.
10: ದಿವಸ 5 ರೂಪಾಯಿ ಕೊಡೋರು, ಅಲ್ಲೇ ಊಟ ತಿಂಡಿ ಎಲ್ಲ ರೂಮ್ ಎಲ್ಲ ಅಲ್ಲೇ ಇರೋದು, ಅಂದ್ರೆ ತಿಂಗ್ಳಿಗೆ 150 ರೂಪಾಯಿ ಆಗೋದು ಮೇಡಮ್ ಅವರೇ. ಅದ್ರಲ್ಲೇ ನಾನು ಕಾಲ ಕಳೆದು ಆಮೇಲೆ ಹಾಗೆ ಇದ್ದಂಗೆ ಅಲ್ಲಿ ಕೆಲಸ ಮಾಡ್ಕೊಂತಿದ್ದಂಗೆ ಬಿಡುವಿದ್ದಾಗ ಅದೇ ದುರ್ಗಿ ಗುಡಿ ಲೈನ್ ನಲ್ಲೇ ಒಬ್ರು ಇಸ್ತ್ರಿ ಅಂಗಡಿಯರ್ ಇದ್ರು. ಅಲ್ಲಿ ಈಗ ನಮ್ಮ ಬೇಕರಿಯಿಂದ ಯಾರು ಬಟ್ಟೆ ಇಸ್ತ್ರಿ ಮಾಡಿಸ್ಕೊಂಬರ ಕಳ್ಸಿದ್ರೆ ನಾನು ತಗೊಂಡೋಗಿ ಅಲ್ಲಿ ಮಾಡಿಸ್ಕೊಂಬರ್ತಾ ಇದ್ದೆ. ಅವ್ರು ಹಂಗೆ ಮಾತಾಡ್ತಾ ಮಾತಾಡ್ತಾ ನೀವು ಯಾರು ನಾವ್ಯಾರು ಅಂತ ಅಂದಾಗ ನಾವು ಹಿಂಗೆ ಮಡಿವಾಡ್ರು, ನಾವು ಇಲ್ಲೇ ಬೇಕರಿ ಒಳಗೆ ಕೆಲಸ ಮಾಡ್ತಾ ಇರೋದು ಅಂತ ಹೇಳಿದಾಗ ಅವರು ಮತ್ತೆ ನೀನು ಬಾರಪ್ಪ ನಿನಗೆ ಬೇಕಾದ್ರೆ ಕೆಲಸ ನಾನು ಕಲ್ಸ್ಕೊಡ್ತೇನೆ ನೀನು ಕಲಿತೀಯಾ ಅಂತಂದ್ರು. ಆಯ್ತು ಅಂತಂದ ಅಲ್ಲಿ ಬಿಡುವಿದ್ದಾಗೆಲ್ಲ ಹೋಗಿ ಒಂದು ಸ್ವಲ್ಪ ಕೈ ಪೈ ಸುಟ್ಕೊಂತ ಇದ್ದು ಎಲ್ಲ ಭಾರಿ ಕಷ್ಟಪಟ್ಟೆ ಅಲ್ಲಿ ಇಸ್ತ್ರಿ ಪೆಟ್ಟಿಗೆ ಹಿಡ್ಕೊಳಕ್ಕೂ ಬರ್ತಾ ಇಲ್ಲ ಏನಿಲ್ಲ. ಆಮೇಲೆ ಬೇಕರಿ ಬಿಟ್ಬಿಟ್ಟೆ ಅದ್ಲಾಗೆ, ಬೇಕರಿ ಬಿಟ್ಟು ಅಲ್ಲೇ ಹೋಗಿ ಸೇರಿದೆ. ಏನಾರ ಆಗ್ಲಿ ನಾವು ಇವತ್ತು ಬೇಕರಿ ಕೆಲಸ ಕಲ್ತ್ರೆ ನಾಳೆ ದಿನ ನಮಗ್ ಬಂಡವಾಳ ಕೊಡೋರು ಯಾರು ಬೇಕರಿ ಮಾಡಕ್ ಸಾಧ್ಯನಾ ಅಂತಂದ ಹೇಳಿ ಯೋಚನೆ ಮಾಡಿ ಅಲ್ಲಿ ಇಸ್ತ್ರಿ ಮಾಡಕ್ ಕಲ್ತ. ಅವ್ರು ಕಲ್ಸಿದ್ರು ಪಾಪ, ಅವ್ರು ನಿಜಕ್ಕೂ ಇವತ್ತು ಅವ್ರ ಹೆಸರು ಹೇಳಿ ನಾನು ಅನ್ನ ತಿನ್ಬೇಕು. ಅವರು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು, ಎಷ್ಟು ಚೆನ್ನಾಗಿ ಅಂದ್ರೆ ಯಾವ ಬಟ್ಟೆ ಯಾವ ತರ ಮಾಡ್ಬೇಕು ಏನ್ ಮಾಡ್ಬೇಕು. ಅವ್ರು ನನಗೆ 1 ರೂಪಾಯಿನೂ ಕೊಡ್ಲದ್ರು ಪರವಾಗಿಲ್ಲ, ಆದ್ರೆ ನನ್ನ ಇಡೀ ಜೀವನ ಪೂರ್ತಿ ದುಡ್ಕೊಂಡ್ ತಿನ್ನ ಒಂದು ಒಂದು ಕೆಲ್ಸ ಕಲ್ಸಿದ್ರಲ್ಲ ಅದು ನಿಜವಾದ ಅವ್ರಿಗೆ ನಾನು ಕೃತಜ್ಞತೆ ತೋರಿಸ್ತೀನಿ. ಆಮೇಲೆ ಅಲ್ಲಿ ಇದ್ದಂಗೆನೆ ಮತ್ತೆ ಬೇರೆ ಕಡೆ ಒಂದು ಇಸ್ತ್ರಿ ಅಂಗಡಿ ನಾನೇ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೆ.
1: ಸ್ವಂತ ನೀವೇ ಮಾಡ್ಕೊಂಡ್ರ?
10: ಅದಕ್ಕಿಂತ ಮುಂಚೆ 2 ವರ್ಷ ಇದ್ರಲ್ಲಿ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡಿದೆ. ಇಸ್ತ್ರಿ ಕಲ್ತ್ಕಂದೆ ಶಿವಮೊಗ್ಗ ಪೋಸ್ಟ್ ಲಿಮಿಟೆಡ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನನ್ಗೆ 2 ವರ್ಷ ಕೆಲಸ ಮಾಡಿದೆ. ಅಲ್ಲಿಂದ ಅಲ್ಲಿ ನಾನು ಇದು ಇಲ್ಲೇ ಕೆಲಸ ಮಾಡ್ತಾ ಇದ್ರೆ ಜೀವನ ಆಗೋದಿಲ್ಲ ಇದು ಬಗೆಹರಿಯಲ್ಲ ಅಂತೇಳಿ ಮತ್ತೆ ನಾನು ಇಸ್ತ್ರಿ ಅಂಗಡಿನೇ ಮಾಡ್ಬೇಕು ಅಂತ ಹೇಳಿ ನಮ್ಮ ಫ್ಯಾಕ್ಟ್ರಿ ನಮ್ಮ ಜೊತೆಗಾರ ಹುಡುಗರೆಲ್ಲ ಮತ್ತೆ ಹಿಂಗ ಇಸ್ತ್ರಿ ಅಂಗಡಿ ಮಾಡ್ಬೇಕು ಅಂತ ಮಾಡಿದೇನಪ್ಪ, ನೀವೆಲ್ಲರೂ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅಂತಂದೆ. ಆಯ್ತಪ್ಪ ಏನ್ ಮಾಡ್ಬೇಕು ಹೇಳು ಅಂತಂದ್ರು. ಇಲ್ಲ ಹಿಂಗೆ ನಾನು ಒಂದು ಮಳಿಗೆ ನೋಡಿದೇನೆ ಟಿಪ್ಪು ನಗರದಲ್ಲಿ, ಅಲ್ಲಿ ಇಸ್ತ್ರಿ ಅಂಗಡಿ ಮಾಡ್ಬೇಕು ಅಂತ ಮಾಡಿದೇನಪ್ಪ, ನೀವೆಲ್ಲರೂ ಕೈ ಜೋಡಿಸಿದ್ರೆ ಅಡ್ವಾನ್ಸ್ ಕಟ್ಟಾಗಿ ಕೈ ಜೋಡಿಸಿದ್ರೆ ನಿಮ್ಮನ್ನ ಮತ್ತೆ ನಾನು ತಿಂಗಳ ನಾನು ಅಂತ ನಿಮ್ ಸಾಲ ತೀರಿಸ್ತಾರಪ್ಪ ಅಂತ ಹೇಳ್ಕೊಂಡು ಅವ್ರೆಲ್ಲರೂ ಕೂಡ ನನಗೆ 1,500, 2,000 ಈ ತರ ಎಲ್ಲ ಹೆಲ್ಪ್ ಮಾಡಿದ್ರು. 7,000 ರೂಪಾಯಿ ಅಡ್ವಾನ್ಸ್ ಕಟ್ಟಿದೆ ಅಲ್ಲಿ ಟಿಪ್ಪು ನಗರದಲ್ಲಿ ಕಟ್ಟಿ ಅಲ್ಲಿ ಇಸ್ತ್ರಿ ಅಂಗಡಿ 450 ರೂಪಾಯಿ ಬಾಡಿಗೆ ಮಾತಾಡ್ಕೊಂಡು ಅಲ್ಲಿ ಇಸ್ತ್ರಿ ಅಂಗಡಿ ಮಾಡಿದೆ. ಅಲ್ಲಿ ತುಂಬಾ ಕಡಿಮೆ ಆಗ್ತಾ ಇತ್ತು, ಹೆಂಗಪ್ಪ ಈ ಜೀವನ ಮಾಡೋದು. ಅಲ್ಲಿ ಇಸ್ತ್ರಿ ಅಂಗಡಿ ಮಾಡಿದಾಗ ಅಲ್ಲೇ ಮದುವೆ ಆಗ್ಬಿಡ್ತು.
1: ಅಯ್ಯೋ
10: ಮದ್ವೆ ಆಯ್ತು, ಹೆಂಗಪ್ಪ ಜೀವನ ಇದು ಇಸ್ತ್ರಿ ಅಂಗಡಿ ಇದು ನಾನ್ ಮಾಡ್ಬಿಟ್ಟೆ ಹೆಂಗ್ ಮಾಡೋದಪ್ಪ ಶಿವನೇ ಅಂತಂದ ಹೇಳಿ ಆಮೇಲೆ ಅಲ್ಲಿ ಬಂದಷ್ಟು ಬಟ್ಟೆ ಮಾಡಿ ಇಲ್ಲಿ ಶರಾವತಿ ನಗರದಲ್ಲಿ ನಮ್ಮ ಅಣ್ಣಾರ ಅಂಗಡಿ ಇತ್ತು ಅಲ್ಲಿಗೆ ಬಂದು ನಾನು ಒಂದ್ ಬಟ್ಟೆಗೆ ಎಷ್ಟು ಅಂತಂದ ಹೇಳಿ ಮಾತಾಡ್ಕೊಂಡು ನಮ್ಮ ಅಣ್ಣನ ಬಟ್ಟೆ ತಗೊಂಡೋಗಿ ಒಂದು 50-100 ಬಟ್ಟೆ ತಗೊಂಡೋಗಿ ಅಲ್ಲಿ ಮಾಡ್ತಾ ಇರ್ತದೆ. ಅದು ಕಡಿಮೆ ದುಡ್ಡು ಹಾಕೊಡೋರು ಆದ್ರೂ ಪರವಾಗಿಲ್ಲ ಏನೋ ಒಟ್ಟು ಕೆಲಸ ಆದ್ರೆ ಸಾಕು ಅಂತಂದ್ ಮಾಡಿದ. ಅಲ್ಲಿಂದ ಮತ್ತೆ ಇಲ್ಲಿ ಅದು ಸರಿ ಆಗ್ಲಿಲ್ಲ ಅಂತ ಹೇಳಿ ಶರಾವತಿ ನಾರದ ನಿಮ್ಮ ಅಂಗಡಿಗೆ ಮಾಡ್ಬಿಡ್ತೇನಪ್ಪ ಇದು ನಮಗೆ ಅಕ್ಕ ಬಹಳ ಮೈ ಮೇಲೆ ಬರ್ತಾ ಐತಿ ಅಂತ ಹೇಳಿ ನಮ್ಮ ಅಣ್ಣನ ಅಂಗಡಿಗೆ ಮಾಡಿದೆ. 2 ವರ್ಷ ಕೆಲಸ ಮಾಡಿದೆ, ಒಂದ್ ಬಟ್ಟೆಗೆ ಎಷ್ಟು ಅಂತ ಕೊಡೋರು ನಾನು ಮಾಡಿದೆ. ಆಮೇಲೆ ಇದೇ ತರ ಇದ್ರೆ ನಮ್ಮ ಸಂಸಾರ ಮಕ್ಕಳು ಆಗ್ತಾ ಇದಾರೆ, ಮಕ್ಕಳು ಆದ್ರೂ ಇನ್ನು ಅವ್ರಿಗೆ ಜೀವನ ಹೆಂಗೆ ಅಂತ ಯೋಚನೆ ಮಾಡಿದೆ. ಅಲ್ಲಿಂದ ಬಿಟ್ಟು ಆಮೇಲೆ ಕೃಷಿ ನಗರದಲ್ಲಿ ಪರಿಚಯ ಮಾಡಿಸ್ಕೊಂಡು ಒಬ್ರಿಗೆ ನಿಮ್ಮ ಏರಿಯಾದಲ್ಲಿ ಇಸ್ತ್ರಿ ಅಂಗಡಿ ಮಾಡಿದ್ರೆ ಆಗ್ಬೋದ ಹಂಗೆ ಅಂತ ಅವ್ರು ಅಲ್ಲಿ ಇದ್ದವ್ರನ್ನೆಲ್ಲ ಕೇಳಿ ನೋಡಪ್ಪ ಮಾಡು ನೋಡೋಣ ಅಂತ ಅಂದು ಹೇಳಿದ್ರು. ಏನಾದ್ರೂ ಆಗ್ಲಿ ಅಂತಂದ್ ಮತ್ತೆ ಇಲ್ಲಿಗೆ ಬಂದು ಅಡ್ವಾನ್ಸ್ ಕಟ್ಟಿ ಬಾಡಿಗೆ ಇಷ್ಟು ಅಂತ ಅಷ್ಟೊತ್ತಿಗೆ ಅಲ್ಲೇ 2 ಮಕ್ಕಳು ಆಗಿದ್ರು ಓದ್ತಾ ಇದ್ರು.
1: ಈ ರೀತಿ ಎಲ್ಲಾ ಸವಾಲುಗಳನ್ನ ಸ್ವೀಕರಿಸಿ ಅದ್ರ
10: ಮೇಡಮ್ ನಿಜಕ್ಕೂ ನಮ್ದು ಇನ್ನು ಎಷ್ಟು ಹೇಳಿದ್ರು ಕಡಿಮೆನೆ. ನಾನು ಅವತ್ತು ಹಿಂದಿನ ಒಂದು ಶಿವಮೊಗ್ಗಕ್ಕೆ ಬಂದ ಸಮಯದಲ್ಲಿ ಯಾರಾದ್ರೂ ಒಂದು ಕರೆದೊಂದು ಒಂದು ಒಂದು ಹೊತ್ತಿಂದ ಏನಾದ್ರು ಊಟ ಕೊಡ್ಬೋದನೋ ಅನ್ನೋ ಮಟ್ಟಕ್ಕೆ ನಾನು ಅವರ ಸಮಯದಲ್ಲಿ ಇದ್ದೆ ಮೇಡಮ್ ಅವರೇ. ಆದ್ರೆ ಇವತ್ತು ದಿಢೀರನೆ ನಮ್ಮನೆಗೆ 10 ಜನ ಬಂದ್ರು ಅವ್ರಿಗೆ ಊಟ ಕೊಡೋ ಶಕ್ತಿ ನನಗೆ ದೇವ್ರು ಕೊಟ್ಟಿದ್ದಾನೆ.
1: ಒಳ್ಳೇದು ಸರ್, ಒಳ್ಳೇದು, ಒಳ್ಳೆ ಬದಲಾವಣೆ ಕಂಡ್ಕೊಂಡಿದ್ರಿ.
10: ಖಂಡಿತವಾಗೂ ನಾನು ಇವತ್ತು ನನ್ನ ಮಕ್ಕಳು ನಾನು ಓದ್ಸಿದ್ದಾನೆ, ನಾನು ಓದ್ಲದ್ರು ಪರವಾಗಿಲ್ಲ, ನನ್ನ ಮಕ್ಕಳು ಯಾವ ಕಾರಣಕ್ಕೂ ದಡ್ರ ಆಗ್ಬಾರ್ದು ಅಂತ ಚಾಲೆಂಜ್ ಆಗಿ ಅವ್ರನ್ನ ನಾನು ಕಷ್ಟಪಟ್ಟು ಓದ್ಸಿ ನನ್ನ ದೊಡ್ಡ ಮಗಳು MSc B.Ed. ಮಾಡ್ಕೊಂಡು ಒಂದು ಹೈಸ್ಕೂಲಿಗೆ ಇವತ್ತು ಟೀಚರ್ ಆಗಿ ಹೋಗಿದ್ದಾಳೆ. ಇನ್ನೊಬ್ ಮಗಳು ಲ್ಯಾಬ್ ಟೆಕ್ನಿಷಿಯನ್ ಮಾಡ್ಕೊಂಡು ಒಂದ್ ಲ್ಯಾಬ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ನಮ್ ಜೀವನ ಇಲ್ಲಿವರೆಗೂ ನಡೀತಾ ಇದೆ. ಯಾವತ್ತು ನಾನು ಊರಿಗೆ ಹೋಗೋ ಯೋಚನೆ ಮಾಡ್ಲೆ, ನನ್ ಎಷ್ಟೇ ಕಷ್ಟ ಬಂದ್ರು ಪರವಾಗಿಲ್ಲ ಇಲ್ಲೇ ಇರ್ತಾನೆ ಅಂತಂದೇಳಿ ನಾನು ಶಿವಮೊಗ್ಗ ಬಿಟ್ಟ ನಾನು ಮತ್ತೆ ಊರಿಗೆ ಹೋಗೋ ಯೋಚನೆ ಯಾವತ್ತು ಮಾಡ್ಲೇ ಇಲ್ಲ ಮೇಡಮ್.
1: ಒಳ್ಳೇದು ಸರ್, ಒಳ್ಳೇದು ಸರ್, ತುಂಬಾ ಖುಷಿ ಆಯ್ತು ನಿಮ್ಮ ಒಂದು ಜೀವನದ ಯಶೋಗಾಥೆಯನ್ನ ಕೇಳಿ.
10: ನಿಜಕ್ಕೂ ಮೇಡಮ್ ಅವರೇ, ಇಂತ ಒಂದು ವಿಷಯ ನೀವು ಕೊಟ್ಟಿದ್ದೀರಲ್ಲ, ನಮ್ಮ ಒಂದು ಅನಿಸಿಕೆಯನ್ನ ಈ ತರ ನೀವು ಒಂದು ಹಂಚ್ಕೊಳಕ್ ಅವಕಾಶ ಮಾಡಿ ಕೊಟ್ಲಿಲ್ಲ, ಅದಕ್ಕೆ ನಾವು ಕೃತಜ್ಞತೆ ಸಲ್ಲಿಸ್ಬೇಕು. ಎಷ್ಟು ಧನ್ಯವಾದ ಹೇಳಿದ್ರು ನಿಮಗೆ ಕಮ್ಮಿನೇ ಮೇಡಮ್ ಅವರೇ. ಇವತ್ತಿನ ಕಾಲದಾಗ ನನ್ಗೆ ಒಂದು ಕತೆ ಯಾರು ಕೇಳರು ಇರೋದಿಲ್ಲ, ನಿನ್ ಕತೆ ಯಾರಿಗೆ ಬೇಕಾಗತ್ತೆ ಅನ್ನೋ ಈ ಕಾಲದಲ್ಲಿ ನಿಮ್ಮ ಒಂದು ನಿಲಯದ ಮೂಲಕ ನನಗೆ ಮಾತಾಡಕ್ ಅವಕಾಶ ಮಾಡಿಕೊಟ್ರಲ್ಲ, ನಿಜಕ್ಕೂ ಧನ್ಯವಾದಗಳು ಮೇಡಮ್ ಅವರೇ.
1: ಖಂಡಿತ. ಯಾಕೆ ಈ ರೀತಿಯ ನಾವು ವಿಷಯಗಳನ್ನ ತರ್ತೀವಿ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋರನ್ನ ಸಾಕಷ್ಟು ಜನರನ್ನ ಕಾಣ್ತಾ ಇದೀವಿ. ಸೊ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಯಾವ ರೀತಿಯೆಲ್ಲ ಬೆಳೆದಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ಗೊತ್ತಾಗ್ಬೇಕು, ಹಾಗೆ ನೀವೆಲ್ಲ ಸ್ಫೂರ್ತಿಯಾಗಿ ಇರ್ಬೇಕು ಅಂತ.
10: ಹೌದು ಮೇಡಮ್ ಅವರೇ, ಇವತ್ತು ನೋಡ್ರಿ ಹ್ಯಾಬಿಟ್ ಮಾಡೋದ್ರಿಂದ ಮನುಷ್ಯ ಹಾಳಾಗಿ ಹೋಗ್ತಾನೆ. ಈಗ ನೋಡ್ರಿ ಯಾವ್ದೇ ಹ್ಯಾಬಿಟ್ ಆಗಿರ್ಲಿ, ಮೊದಲು ಹೇಳಿದ್ರಲ್ಲ ಒಬ್ರು ಸರ್ ಹೇಳಿದಂಗೆ, ಅದು ನಾವು ಒಂದು ಯಾವುದೇ ಒಂದು ತೀರ್ಮಾನ ತಗೊಂಡ್ರೆ ನನ್ನ ಮನಸ್ಸಿನಲ್ಲೇ ತೀರ್ಮಾನ ತಗೊಂಡ್ಬಿಟ್ರೆ ಅದು ಮಾಡಬಾರ್ದು ಅಂತ ತೀರ್ಮಾನ ತಗೊಂಡ್ರೆ ಅದನ್ನ ಮಾಡ್ಲೇಬಾರ್ದು. ಅದು ನಿಜವಾಗ್ಲೂ ಅದು ಇನ್ನೊಬ್ರ ಹತ್ರ ಹೇಳಿಸ್ಕೊಂಡು ನಾವು ಯಾವ್ದ ಹ್ಯಾಬಿಟ್ ಬಿಡೋದಾಗ್ಲಿ ಯಾವ್ದನ್ನು ಮಾಡಬಾರ್ದು, ಅದು ನಮ್ಮ ಮನಸ್ಸಲ್ಲೇ ಮೂಡಿ ಬರ್ಬೇಕು. ನಮ್ಮ ಸಂಸಾರ, ನಮ್ಮ ಮಕ್ಕಳು, ನಮ್ಮ ಹೆಂಡತಿ ಏನು ಬೀದಿ ಬರಬಾರ್ದು ನಾವ್ ಈ ತರ ಮಾಡೋದ್ರಿಂದ ಅಂತ ಅವ್ರ ಮನಸ್ಸಿನಲ್ಲಿ ಬಂದಾಗ ಅವ್ರ ಜೀವನ ಒಂದು ದಾರಿ ದೀಪ ಆಗುತ್ತೆ.
1: ಹಾಗೆ ನಿಮ್ಗೆ ಸೋಮಶೇಖರ್ ಸರ್ ಅವರು, ಚಿಕ್ಕಪ್ಪ ಅವರೇ, ನಿಮ್ಮ ನಿಮ್ಮನ್ನ ಏನಂತ ಕರೀತಾರೆ ಅಂತ ಮೆಸೇಜ್ ಹಾಕಿದಾರೆ, ಅವ್ರಿಗೊಂದು ಆನ್ಸರ್ ಮಾಡ್ಬಿಡಿ ಸರ್ ಫಟಾಫಟ್ ಅಂತ.
10: ಖಂಡಿತವಾಗ್ಲಿ ಮೇಡಮ್ ಅವರೇ, ನಾವು ಅವತ್ತಿಂದ ನಾನು ಮದುವೆ ಆದಾಳಿಂದ ಇಲ್ಲಿವರೆಗೂ ಹೇಳ್ಬೇಕಂದ್ರೆ ನನ್ನ ಹೆಂಡತಿ ನನಗೆ ಮಾಮ ಅಂತಾನೆ ಕರೆಯೋದು. ಅಕ್ಕನ ಮಗಳನೇ ಮದುವೆ ಆಗಿರೋದು ನಾನು,
1: ಅತ್ತೆ ಮಗಳು.
10: ಆ ಸಮಯದಲ್ಲಿ ಏನ್ ಮಾಮ ಅಂತದಲ್ಲ, ಈಗೂ ಕೂಡ ನನ್ನ ಮಕ್ಕಳು ದೊಡ್ಡರು ಮದುವೆಗೆ ಬಂದ್ರು ನನ್ನ ಹೆಂಡತಿ ಅದೇ ಕರೆಯೋದು ಮಾಮ ಅಂತಾನೆ.
1: ಗೊತ್ತಾಯ್ತಾ ಸೋಮಶೇಖರ್ ಸರ್? ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಮುಖದಲ್ಲಿ ನಗು ಯಾವಾಗ್ಲೂ ಇದೇ ರೀತಿ ಇರ್ಲಿ.
10: ಖಂಡಿತವಾಗೂ ಮೇಡಮ್ ಅವರೇ, ಏನೇ ಕಷ್ಟ ಬರ್ಲಿ ಮೇಡಮ್ ಅವರೇ, ಯಾವತ್ತು ಎದೆ ಗೊಂದಬಾರ್ದು. ನಾವು ಸೋಮವಾರಿ ಮಖದಲ್ಲಿ ನಮ್ಮ ಮಖ ಗಂಟಾಕೊಂಡು ಕೂತ್ಕೊಳಕ್ ಹೋಗ್ಬಾರ್ದು. ನಾವು ನಮ್ಮ ಅಲ್ಲಿ ಹೊಟ್ಟೆ ಹಸಿವು ಇದ್ರು ಕೂಡ ನಾವು ಹೊಟ್ಟೆ ಹಸಿವು ಇಲ್ಲ ಅನ್ನೋ ತರ ನಾವು ಒಂದು ಖುಷಿಯಿಂದ ಇದ್ರೆ ಅಷ್ಟೇ ಸಾಕು ಮೇಡಮ್ ಅವರೇ, ಇನ್ನೇನ್ ಬೇಕಾಗಿಲ್ಲ. ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಅವರೇ. ನನ್ನ ಒಂದು ಮಾತನ್ನ ಆಲಿಸಿತಕ್ಕಂತ ಎಲ್ಲ ನನ್ನ ಕೇಳುಗ ಪ್ರಭುಗಳಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು ಸರ್. ಖಂಡಿತವಾಗ್ಲೂ ನಮ್ಮೆಲ್ಲ ಪ್ರೀತಿಯ ಕೇಳುಗರ ಅವರ ಒಂದು ಸವಾಲುಗಳನ್ನ ಕೇಳ್ತಾ ಇದ್ರೆ ಈಗಿನ ಒಂದು ಯುವಕರು ಯುವತಿಯರೆಲ್ಲರೂ ಕೂಡ ಇನ್ಸ್ಪೈರ್ ಮಾಡ್ಕೊಳ್ಬೇಕು ಇವರೆಲ್ಲರ ಮಾತುಗಳನ್ನ. ತುಂಬಾ ಚಂದ ಮಾತಾಡಿದ್ರು, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
11: ನಮಸ್ತೆ ಮೇಡಮ್.
1: ಸುಬ್ರಹ್ಮಣ್ಯ ಸರ್.
11: ಮೇಡಮ್,
1: ಹೇಗಿದೆ ಬೆಂಗಳೂರು ಕ್ಲೈಮೇಟ್?
11: ಮಳೆ ಬರ್ತಾ ಇದೆ ಮೇಡಮ್ ಇವಾಗ.
1: ಸರ್, ಫಟಾಫಟ್ ಅಂತ ನಿಮ್ಮ ಒಂದು ಸವಾಲುಗಳನ್ನ ನೀವ್ ಯಾವ ರೀತಿ ಸ್ವೀಕಾರ ಮಾಡಿ ಗೆಲುವನ್ನ ಕಂಡ್ಕೊಂಡಿದ್ರಿ ಅನ್ನೋದ್ರ ಬಗ್ಗೆ ಮಾತಾಡ್ಬಿಡಿ.
11: ಅದೇ, ನಾನು ಮದ್ವೆ ಆಗಕ್ಕಿಂತ ಮುಂಚೆ ನನ್ನ ಹೆಂಡತಿನ ಓದಿಸ್ಬೇಕು ಅಂತಾನೆ ಇದ್ದಿದ್ ಮೇಡಮ್. ಆಗ ಅವ್ರ ಕಡೆಯವ್ರ, ನಮ್ಮ ಹೆಂಡತಿ ಕಡೆಯವರೆಲ್ಲ ಸ್ವಲ್ಪ ಓದಿರಂತವ್ರೆ, ಡಿಗ್ರಿ ಡಬಲ್ ಡಿಗ್ರಿ ಓದಿರಂತವ್ರೆ. ಇವ್ರ ಮದ್ವೆ ಆದ್ಮೇಲೆ ಎಲ್ಲಿ ಓದಿಸ್ತಾನೆ ಬಿಡಪ್ಪ, ಇದ ಕೈಗೆ ಬೆಣ್ಣೆ ಬಂದ್ಮೇಲೆ ಕರಗಿಸ್ತಾ ಇರ್ತಾರ ಅನ್ನೋ ಲೆಕ್ಕದಲ್ಲಿ ಇದ್ರು ಮೇಡಮ್. ತಿಂದೇ ಇರ್ತಾರ ಅನ್ನೋ ಲೆಕ್ಕದಲ್ಲಿ, ಹಂಗಾಗಿ ನಾವು ಒಂದು ಚಾಲೆಂಜ್ ಆಗಿ ತಗೊಂಡು ನಂತರ ಈ ತರ ಒಂದು ಡಿಗ್ರಿ ಮಾಡಿಸ್ಕೊಂಡ ನಂತರ ನಾವು ನಮ್ಮ ಜೀವನ ವೃತ್ತಿನ ಈ ತರ ಅಳವಡಿಸ್ಕೊಂಡಿದ್ದೀವಿ.
1: ಸೂಪರ್ ಸರ್, ವೆರಿ ನೈಸ್, ವೆರಿ ನೈಸ್.
11: ಅವ್ರ ಕಡೆಯವ್ರು ಒಂದ್ ದಿನ ಬಂದಿರು ಮೇಡಮ್, ಅವ್ರೆಲ್ಲ ಗಾರ್ಮೆಂಟ್ಸ್ ಹೋಗ್ತಾವಳೆ ಅಂತಾನೆ ತಿಳ್ಕೊಂಡಿದ್ರು. ಹಂಗಾಗಿ ಆಮೇಲೆ ಒಂದಿನ ಅವ್ರಿಗೆ ಲೊಕೇಶನ್ ಯಾವ ತರ ಹಾಕ ಬರೋದು ಹೆಂಗೆ ಅನ್ನೋಂತ ಗೊತ್ತಿರ್ಲಿಲ್ಲ. ಹಾಗಾಗಿ ನಮ್ಮನೆಯವರೇ ಹೇಳ್ಕೊಟ್ರು. ಅವಾಗ ಏನ್ ಇವತ್ ನಿನ್ ಕೆಲ್ಸ ರಜೆ ಆಯ್ತಾ, ಗಾರ್ಮೆಂಟ್ಸ್ ಹೋಗಿಲ್ವಾ ಅಂದ್ರು. ನಾನೆಲ್ಲಿ ಗಾರ್ಮೆಂಟ್ಸ್ ಹೋಗ್ತಾ ಇದೆ ಅಂತ ಅಂದ್ರು. ಮತ್ತೆ ಅಂತ ಅಂದ್ರು, ಮನೇಲೆ ಇದೆಯಾ ಅಂದ್ರೆ, ಇಲ್ಲ ನಂದು ಡಿಗ್ರಿ ಕಂಪ್ಲೀಟ್ ಆಗಿ ನಾನು ಆಫೀಸ್ಗೆ ಹೋಗ್ತಾ ಇದ್ದಿಲ್ಲ ಅಂದ್ರು. ಅವಾಗ ಅವ್ರಿಗೆ ಇಷ್ಟು ಇದಾಯ್ತು ಅಂದ್ರೆ ಖುಷಿ ಪಟ್ಬಿಟ್ಟು ಅಂದ್ರೆ, ಅಲ್ಲ ಈ ಕಾಲದಲ್ಲಿ ಈ ತರ ಇದಾರ ಓದ್ತಂತ ಅವ್ರ ಮದ್ವೆ ಆದ್ರೆ ಅಂತ ಅಂದ್ರು.
1: ಸೂಪರ್ ಸರ್, ವೆರಿ ನೈಸ್.
11: ಇವಾಗಲೂ ಅಷ್ಟೇ ಮೇಡಮ್, ನನ್ಗೇನೇ ಅರ್ಥ ಆಗ್ಲಿಲ್ಲ ಅಂದ್ರೆ ನನ್ನ ನೆನಪಿಂದಾನೆ ತಿಳ್ಕೊಳ್ಳೋದು.
1: ವಾವ್ ವಾವ್, ವೆರಿ ನೈಸ್ ಸರ್, ಸೂಪರ್. ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
11: ಥ್ಯಾಂಕ್ ಯು ಸೋ ಮಚ್.
1: ಎಸ್ ಸರ್, ಎಸ್ ಸರ್. ಎಸ್ ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ. ಎಸ್ ಸ್ನೇಹಿತರೆ, ಯಾವಾಗಲೂ ನಮ್ಮ ಗುರಿ ಸ್ಪಷ್ಟವಾಗಿರಲಿ, ಸಮಯವನ್ನು ಗೌರವಿಸಿ, ಕಠಿಣ ಪರಿಶ್ರಮವಿರಲಿ, ಹಾಗೆ ಒಂದು ಒಳ್ಳೆಯ ಯೋಚನೆ ನಮ್ದಾಗಿರಲಿ ಅಂತ ಹೇಳ್ತಾ, ದೊಡ್ಡ ದೊಡ್ಡ ಗೆಲುವೇ ದೊಡ್ಡ ಗೆಲುವು ಕೂಡ ಒಂದ್ ರೀತಿಯಲ್ಲಿ ಖುಷಿ ಕೊಟ್ರೆ ಈ ಸಣ್ಣ ಪುಟ್ಟ ಗೆಲುವುಗಳು ಕೂಡ ಮತ್ತಷ್ಟು ಖುಷಿ ಕೊಡತ್ತೆ ಸ್ನೇಹಿತರೆ. ನಮ್ಮ ಕೆಲಸದಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಳೋದಿರ್ಬೋದು, ಬ್ಯಾಡ್ ಹ್ಯಾಬಿಟ್ಸ್ ಅನ್ನ ಬಿಡೋದಿರ್ಬೋದು, ಹೊಸದನ್ನ ಕಲಿಯೋದಿರ್ಬೋದು, ಅನಗತ್ಯ ಖರ್ಚನ್ನ ತಪ್ಪಿಸಿ ದಿನಕ್ಕೆ ಒಂದು 100 ರೂಪಾಯಿಯನ್ನ ಉಳಿಸೋದಿರ್ಬೋದು, ಇರುವಂತಹ ಪೆಂಡಿಂಗ್ ಕೆಲಸವನ್ನ ಮುಗಿಸೋದಿರ್ಬೋದು, ಹೆಲ್ತ್ ಬಗ್ಗೆ ಕೇರ್ ತೆಗೆದುಕೊಳ್ಳೋದಿರ್ಬೋದು, ನಮ್ಮ ಮನಸ್ಸನ್ನ ನಾವು ಗೆಲ್ಲೋದಿರ್ಬೋದು, ಇದೆಲ್ಲ ಕೂಡ ಗೆಲುವು. ಹಾಗೆ ಬಂದಂತಹ ಸವಾಲುಗಳನ್ನ ಸ್ವೀಕರಿಸಿ ಈ ರೀತಿಯ ಗೆಲುವನ್ನ ಸಾಧಿಸೋದು ಕೂಡ ಗೆಲುವಾಗತ್ತೆ ಅಂತ ಹೇಳ್ತಾ ಈ ದಿನದ ವಿಷಯ ನಿಮ್ಗೆಲ್ಲ ತುಂಬಾ ಇಷ್ಟ ಆಯ್ತು ಅನ್ಕೊಳ್ತೀನಿ. ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಆಲಿಸಿ, ಆನಂದಿಸಿ, ಪ್ರೀತಿಸಿ, ಪ್ರೋತ್ಸಾಹಿಸಿ, ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ಟೇ ಟ್ಯೂನ್.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
0: ಬೆಳ್ಳಂಬೆಳಗ್ಗೆ 6 ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಶಿವಮೊಗ್ಗದ ರಂಗಸೌರಭ ಕಲಾ ಸಂಸ್ಥೆ ಪ್ರಸ್ತುತಪಡಿಸುವ 2 ನಗೆ ನಾಟಕಗಳು 19/8/2026 ಬುಧವಾರ ಸಂಜೆ 6 ಸುವರ್ಣ ಸಂಸ್ಕೃತಿ ಭವನ ರಂಗಾಯಣ ಶಿವಮೊಗ್ಗ ಇಲ್ಲಿ ನಡೆಯಲಿದೆ. ಈ 2 ನಗೆ ನಾಟಕಗಳ ರಚನೆ ಮತ್ತು ನಿರ್ದೇಶನ ಶ್ರೀಮತಿ ಉಷಾ ನಟೇಶ್ ಕಾಸರವಳ್ಳಿ, ಸಂಗೀತ ಶ್ರೀಪಾದ ತೀರ್ಥಹಳ್ಳಿ, ಬೆಳಕು ಮತ್ತು ವಸ್ತ್ರ ವಿನ್ಯಾಸ ಎನ್ ಚಂದನ್ ಶಿವಮೊಗ್ಗ, ರಂಗಸಜ್ಜಿಕೆ ವಸ್ತ್ರ ವಿನ್ಯಾಸ ಟಿವಿ ರಾಜೇಂದ್ರ ಶಿವಮೊಗ್ಗ ಇವರದ್ದಾಗಿದೆ. ಇವರು ಎಚ್ಚರಿದ್ದರೂ ನಾಟಕದಲ್ಲಿ ಪುಟಾಣಿಗಳು ನಟಿಸಲಿದ್ದು, ಕನ್ನಡ ಕಚಗುಳಿ ನಾಟಕದಲ್ಲಿ ಹಿರಿಯ ಮತ್ತು ಕಿರಿಯ ಕಲಾವಿದರಿದ್ದಾರೆ. ಈ ವಿಶೇಷ ನಾಟಕೋತ್ಸವಕ್ಕೆ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸದಸ್ಯರು, ರಂಗಸೌರಭ ಕಲಾ ಸಂಸ್ಥೆ ಶಿವಮೊಗ್ಗ ಇವರು ಕೋರಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ವತಿಯಿಂದ August 13-14 ಶಿವಮೊಗ್ಗ ನಗರದ ನೆಹರು ಕ್ರೀಡಾಂಗಣದಲ್ಲಿ ಚುಂಚಾದ್ರಿ ಕಪ್ ವಾಲಿಬಾಲ್ ಸಂಭ್ರಮವನ್ನು ಏರ್ಪಡಿಸಲಾಗಿದೆ. ಸಹ್ಯಾದ್ರಿ ತಪ್ಪಲಿನ ಮಲೆನಾಡಿನ ಮಡಿಲಲ್ಲಿ ಶೈಕ್ಷಣಿಕ ಹಾಗೂ ಬೌದ್ಧಿಕ ಬೆಳವಣಿಗೆಯಲ್ಲಿ ವಿಶೇಷ ಹೆಸರಿನಿಂದ ಕಂಗೊಳಿಸುತ್ತಿರುವ ವಿದ್ಯಾಸಂಸ್ಥೆಯೇ ಶ್ರೀ ಆದಿಚುಂಚನಗಿರಿ ವಿದ್ಯಾಸಂಸ್ಥೆ. ಯುವ ಜನಾಂಗದಲ್ಲಿ ಅಡಗಿರುವ ಪ್ರತಿಭೆಯನ್ನು ಗುರುತಿಸಲು ಯೋಗ್ಯ ಮಾರ್ಗದರ್ಶನ ಮತ್ತು ತರಬೇತಿ ನೀಡಿ ಅವರ ಬದುಕನ್ನು ರೂಪಿಸುವ ಪ್ರಯತ್ನಕ್ಕಾಗಿ ಶಿವಮೊಗ್ಗ ನಗರದಲ್ಲಿರುವ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯರಾದ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಶಿವಮೊಗ್ಗ ನಗರದ ಅನೇಕ ಸಂಸ್ಥೆಗಳ ಕ್ರೀಡಾತಜ್ಞರು ಮತ್ತು ತರಬೇತುದಾರರ ಒಂದು ತಂಡ ಅಸ್ತಿತ್ವಕ್ಕೆ ಬಂದಿರುವುದರಿಂದ ಇವತ್ತು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಸಾಧ್ಯವಾಗಿದೆ. ವಿದ್ಯಾಸಂಸ್ಥೆಯಿಂದ ಕ್ರೀಡೆಯಲ್ಲಿ ಉತ್ತಮ ತರಬೇತಿಯನ್ನು ನೀಡಿ ಕ್ರೀಡಾಪಟುಗಳು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರ ಮಟ್ಟದಲ್ಲಿ ಮೆರೆಯುವಂತೆ ಮಾಡಿದೆ. ಮಕ್ಕಳಲ್ಲಿ ಅಡಗಿರುವ ಕ್ರೀಡಾ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಅನೇಕ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದ್ದೇವೆ. ಇದರಂತೆ ಶಿವಮೊಗ್ಗ ಜಿಲ್ಲೆಯ ವಾಲಿಬಾಲ್ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಮತ್ತು ಜಿಲ್ಲಾ ವಾಲಿಬಾಲ್ ಸಂಸ್ಥೆ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ 80 ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಶಿವಮೊಗ್ಗ ಜಿಲ್ಲಾ ಮಟ್ಟದ ಆಹ್ವಾನಿತ ಪ್ರೌಢಶಾಲಾ ಬಾಲಕ ಮತ್ತು ಬಾಲಕಿಯರಿಗಾಗಿ ಸಿಎಸ್ಐ ಕಪ್ 1996 ವಾಲಿಬಾಲ್ ಪಂದ್ಯಾವಳಿಯನ್ನು ಆರಂಭಿಸಲಾಯಿತು. ಈ ಪಂದ್ಯಾವಳಿಯಲ್ಲಿ ಪ್ರತಿ ವರ್ಷ ಶಿವಮೊಗ್ಗ ಜಿಲ್ಲೆಯ ಪ್ರೌಢಶಾಲಾ ಬಾಲಕರ ಸುಮಾರು 65 ತಂಡಗಳು, ಬಾಲಕಿಯರ 35 ತಂಡಗಳು ಭಾಗವಹಿಸಿ ಅದ್ಭುತ ಪ್ರದರ್ಶನ ನೀಡುತ್ತಿವೆ. ಈ ಪಂದ್ಯಾವಳಿಯಲ್ಲಿ ಅತ್ಯುತ್ತಮ ಆಟ ಪ್ರದರ್ಶಿಸಿದ ಬಾಲಕ ಬಾಲಕಿಯರಿಗೆ ಬೆಸ್ಟ್ ಅಟ್ಯಾಕರ್, ಬೆಸ್ಟ್ ಬೂಸ್ಟರ್, ಬೆಸ್ಟ್ ಆಲ್ರೌಂಡರ್, ಬೆಸ್ಟ್ ಲೀಬ್ರೋ, ಬೆಸ್ಟ್ ಸೆಂಟರ್ ಬ್ಲಾಕರ್ ಈ ಪ್ರಶಸ್ತಿಗಳನ್ನು ನೀಡಿ ಕ್ರೀಡಾಪಟುಗಳನ್ನು ಹುರಿದುಂಬಿಸಲಾಗುತ್ತಿದೆ. ವಿಜೇತ ತಂಡಗಳಿಗೆ ಆಕರ್ಷಕ ಪಾರಿತೋಷಕದೊಂದಿಗೆ ವೈಯಕ್ತಿಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಈ ಬಾರಿ ಬಾಲಕಿಯರ ವಿಭಾಗದಲ್ಲಿ 33 ಹೆಚ್ಚು ತಂಡಗಳು ಭಾಗವಹಿಸುತ್ತಿರುವುದರಿಂದ ಈ ಬಾರಿಯೂ ತೃತೀಯ ಮತ್ತು 4 ಸ್ಥಾನ ಪಡೆದ ಬಾಲಕಿಯರ ತಂಡಕ್ಕೆ ನಗದು ಬಹುಮಾನ ಕೊಡುತ್ತಿರುವುದು ಮತ್ತೊಂದು ವಿಶೇಷ. ಈ ಪಂದ್ಯಾವಳಿಯು ಆರಂಭವಾದಾಗಿನಿಂದ ಪ್ರತಿ ವರ್ಷವೂ ಶಿವಮೊಗ್ಗ ಜಿಲ್ಲೆಯ 20-25 ವಾಲಿಬಾಲ್ ಕ್ರೀಡಾಪಟು ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸುತ್ತಿದ್ದಾರೆ. ಭಾರತ ತಂಡವನ್ನು ಪ್ರತಿನಿಧಿಸಿ ಶಿವಮೊಗ್ಗ ಜಿಲ್ಲೆಗೆ ಹಾಗೂ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಶಿವಮೊಗ್ಗ ಜಿಲ್ಲಾ ವಾಲಿಬಾಲ್ ಸಂಸ್ಥೆಯ ಮಹಾಪೋಷಕರು ಹಾಗೂ ಕ್ರೀಡಾ ಪ್ರೇಮಿಗಳಾದ ಪೂಜ್ಯ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ಪ್ರತಿ ವರ್ಷ ಈ ಪಂದ್ಯಾವಳಿಯನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಇವರೊಂದಿಗೆ ಜಿಲ್ಲಾ ವಾಲಿಬಾಲ್ ಸಂಸ್ಥೆಯು ಸಹ ಕೈ ಜೋಡಿಸಿದೆ. ಈ ವರ್ಷ ಪಂದ್ಯಾವಳಿಯು ದಿನಾಂಕ 13/8/2026 14/8/2026 ನಡೆಯಲಿದ್ದು, ಆಟಗಾರರ ಅನುಕೂಲಕ್ಕಾಗಿ ಈಗಾಗಲೇ 4 ಅಂಕಣಗಳನ್ನು ಸಿದ್ಧಪಡಿಸಲಾಗಿದೆ. ಶಿವಮೊಗ್ಗ ನಗರ ನೆಹರು ಕ್ರೀಡಾಂಗಣದಲ್ಲಿ ಹೊರಾಂಗಣ ಮತ್ತು ಒಳಾಂಗಣದಲ್ಲಿ ವಾಲಿಬಾಲ್ ಪಂದ್ಯಾವಳಿಯು ನಡೆಸಲಾಗುವುದು. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ನುರಿತ ವಾಲಿಬಾಲ್ ತೀರ್ಪುಗಾರರು ಆಗಮಿಸಲಿದ್ದಾರೆ. ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಬರುವ ಎಲ್ಲಾ ಕ್ರೀಡಾಪಟುಗಳಿಗೂ ವಸತಿ ಹಾಗೂ ಊಟದ ವ್ಯವಸ್ಥೆಯನ್ನು, ಸಾರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜಿಲ್ಲಾ ಮಟ್ಟದಲ್ಲಿ ನಡೆಸಲಾಗುತ್ತಿದ್ದು, ಜಿಲ್ಲೆಯ 17 ವರ್ಷ ವಯೋಮಿತಿಯೊಳಗಿನ ಕ್ರೀಡಾಪಟುಗಳನ್ನೊಳಗೊಂಡ ಪ್ರೌಢಶಾಲಾ ತಂಡಗಳು ಭಾಗವಹಿಸಬಹುದಾಗಿದೆ. ನಗರದ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಮತ್ತು ಚುಂಚಾದ್ರಿ ಸ್ಪೋರ್ಟ್ಸ್ ಕ್ಲಬ್ನ ವತಿಯಿಂದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಬಾಲಕ ಬಾಲಕಿಯರಿಗೆ ಆಗಸ್ಟ್ 14 ನೆಹರು ಕ್ರೀಡಾಂಗಣದಿಂದ ರಸ್ತೆ ಓಟದ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಬೆಳಿಗ್ಗೆ ಸ್ಥಳದಲ್ಲಿಯೇ ನೋಂದಣಿ ಮಾಡಿಕೊಳ್ಳಬಹುದು. ಅಂದು 6 ನೆಹರು ಕ್ರೀಡಾಂಗಣದಿಂದ ಪ್ರಾರಂಭವಾಗುವ ಓಟದ ಸ್ಪರ್ಧೆ ಶರಾವತಿ ನಗರದ ಬಿಜಿಎಸ್ ವಸತಿ ಶಾಲೆಯ ಆವರಣದಲ್ಲಿ ಕೊನೆಗೊಳ್ಳಲಿದೆ. ಭಾಗವಹಿಸಿದ ಎಲ್ಲಾ ಕ್ರೀಡಾಪಟುಗಳಿಗೂ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾರೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಾಲಾ ಶಿಕ್ಷಣ ಇಲಾಖೆಯು ಶಿವಮೊಗ್ಗ ಜಿಲ್ಲೆಯ 7 ತಾಲೂಕುಗಳ BRC ಕೇಂದ್ರಗಳಲ್ಲಿ 2026-27 ಸಾಲಿಗೆ 6 ತಿಂಗಳ ತಾತ್ಕಾಲಿಕ ಅವಧಿಗೆ ಮಾನಸಿಕ ಆರೋಗ್ಯ ಸಲಹೆಗಾರ ಅಥವಾ ಸಮಾಲೋಚಕರ ಹುದ್ದೆಗಳ ಭರ್ತಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಿದೆ. ಅಭ್ಯರ್ಥಿಗಳು ಮನೋವಿಜ್ಞಾನ, ಕ್ಲಿನಿಕಲ್ ಮನೋವಿಜ್ಞಾನ, ಕೌನ್ಸೆಲಿಂಗ್ ಮನೋವಿಜ್ಞಾನ ಅಥವಾ ಸಂಬಂಧಿತ ವಿಷಯಗಳಲ್ಲಿ MA ಅಥವಾ MSc ಪದವಿ ಪೂರ್ಣಗೊಳಿಸಿರಬೇಕು. ಮಾಸಿಕ ವೇತನ ರು 40,000 ಹಾಗೂ ಪ್ರಯಾಣ ಭತ್ಯೆಯಾಗಿ ರು 10,000 ನೀಡಲಾಗುವುದು. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿ ನಮೂನೆಯನ್ನು ಉಪನಿರ್ದೇಶಕರು ಹಾಗೂ ಪದನಿಮಿತ್ತ ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿಗಳ ಕಚೇರಿಯಿಂದ ಪಡೆದುಕೊಳ್ಳಬಹುದು. ಭರ್ತಿ ಮಾಡಿದ ಅರ್ಜಿಯನ್ನು ಅಗತ್ಯ ದಾಖಲೆಗಳೊಂದಿಗೆ ಆಗಸ್ಟ್ 17 ಒಳಗೆ ಸಲ್ಲಿಸಬೇಕೆಂದು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಮೆಸ್ಕಾಂ ಶಿವಮೊಗ್ಗ ನಗರ ಉಪವಿಭಾಗ 2 ಸಹಾಯಕ ಕಾರ್ಯನಿರ್ವಾಹಕರ ಇಂಜಿನಿಯರಿಂಗ್ ಕಚೇರಿಯಲ್ಲಿ ಆಗಸ್ಟ್ 13 11 AM ಮಧ್ಯಾಹ್ನ 1 AMವರೆಗೆ ಜನಸಂಪರ್ಕ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಮೆಸ್ಕಾಂನ ಅಧಿಕಾರಿಗಳು ಭಾಗವಹಿಸಲಿದ್ದು ಸಂಬಂಧಪಟ್ಟ ಪ್ರದೇಶದ ಗ್ರಾಹಕರ ಅಹವಾಲುಗಳನ್ನು ಸ್ವೀಕರಿಸುವುದರಿಂದ ಈ ಅವಕಾಶವನ್ನು ಗ್ರಾಹಕರು ಸದುಪಯೋಗಪಡಿಸಿಕೊಳ್ಳುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಎಲ್ಲಾ ಹೋಮ್ಸ್ಟೇ, ಹೋಟೆಲ್, ರೆಸಾರ್ಟ್ ಹಾಗೂ ಇತರೆ ವಸತಿ ಘಟಕಗಳ ಮಾಲೀಕರು ಮತ್ತು ತಮ್ಮ ಸಂಸ್ಥೆಗಳನ್ನು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳಬೇಕು. ಜೊತೆಗೆ ಪ್ರವಾಸಿಗರ ಸುರಕ್ಷತೆ, ಭದ್ರತೆ ಮತ್ತು ತುರ್ತು ನೆರವಿನ ಹಿತದೃಷ್ಟಿಯಿಂದ ಮಾಹಿತಿ ಫಲಕಗಳನ್ನು ಕಡ್ಡಾಯವಾಗಿ ಅಳವಡಿಸುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿಯವರು ತಿಳಿಸಿದ್ದಾರೆ. ಸಿಂಗಲ್ ಎಮರ್ಜೆನ್ಸಿ ಹೆಲ್ಪ್ಲೈನ್ 112, ನ್ಯಾಷನಲ್ ಟೂರಿಸ್ಟ್ ಹೆಲ್ಪ್ಲೈನ್ 1800-11-11-3363 ಅಥವಾ 1363, ವಿಮೆನ್ ಸೇಫ್ಟಿ ಹೆಲ್ಪ್ಲೈನ್ 181, ಚೈಲ್ಡ್ ಹೆಲ್ಪ್ಲೈನ್ 1098, ಸಮೀಪದ ಆಸ್ಪತ್ರೆ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಂಪರ್ಕ ಮಾಹಿತಿ. ಸಹಾಯಕ ಅಥವಾ ಉಪನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆ ಶಿವಮೊಗ್ಗ 0818-22-25-1444, ಜಿಲ್ಲಾಧಿಕಾರಿಗಳ ಕಚೇರಿ 0818-22-27-1101, ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ 0818-22-22-1010 ಅಥವಾ 1077, ಗ್ರಾಮ ಪಂಚಾಯಿತಿ ಅಥವಾ ನಗರ ಸ್ಥಳೀಯ ಸಂಸ್ಥೆ ಹಾಗೂ ಸಖಿ ಒನ್ ಸ್ಟಾಪ್ ಸೆಂಟರ್ 0818-22-22-3055. ಈ ಎಲ್ಲಾ ಮಾಹಿತಿ ಫಲಕಗಳನ್ನು ಎಲ್ಲಾ ವಸತಿ ಘಟಕಗಳಲ್ಲಿ ಸ್ಪಷ್ಟವಾಗಿ ಕಾಣುವ ಸ್ಥಳಗಳಲ್ಲಿ ಕಡ್ಡಾಯವಾಗಿ ಅಳವಡಿಸಿ ಪ್ರವಾಸಿಗರ ಸುರಕ್ಷತೆ, ಭದ್ರತೆ ಹಾಗೂ ತುರ್ತು ಸಂದರ್ಭಗಳಲ್ಲಿ ಅಗತ್ಯ ನೆರವು ದೊರೆಯುವಂತೆ ಕ್ರಮ ವಹಿಸಬೇಕು. ಹೆಚ್ಚಿನ ಅಗತ್ಯ ಮಾಹಿತಿಗಾಗಿ ಸಹಾಯಕ ನಿರ್ದೇಶಕರ ಕಚೇರಿ, ಪ್ರವಾಸೋದ್ಯಮ ಇಲಾಖೆ, A ಬ್ಲಾಕ್, 3ನೇ ತಿರುವು, ಗೋಪಾಲಗೌಡ ಬಡಾವಣೆ, ಶಿವಮೊಗ್ಗ, ದೂರವಾಣಿ ಸಂಖ್ಯೆ 0818-22-25-1444 ಸಂಪರ್ಕಿಸಬಹುದು ಎಂದು ತಿಳಿಸಿದ್ದಾರೆ. ಮುಂದಿನ ವಿವರ. ಜಿಲ್ಲಾ ವಲಯ ಯೋಜನೆಯಡಿ ಉಚಿತ ಸುಧಾರಿತ ವೃತ್ತಿಪರ ಉಪಕರಣ ಪಡೆಯಲು ಅರ್ಜಿ ಆಹ್ವಾನಿಸಲಾಗಿದೆ. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯು 2026-27 ಸಾಲಿನ ಜಿಲ್ಲಾ ವಲಯ ಯೋಜನೆಯಡಿ ಉಚಿತ ಸುಧಾರಿತ ವೃತ್ತಿಪರ ಉಪಕರಣಗಳನ್ನು ಪಡೆಯುವುದಕ್ಕಾಗಿ ಜಿಲ್ಲೆಯ ಅರ್ಹ ಗ್ರಾಮೀಣ ಪ್ರದೇಶದ ವೃತ್ತಿನಿರತ ಅಥವಾ ಕುಶಲಕರ್ಮಿಗಳಿಂದ ಹೊಲಿಗೆ, ಗಾರೆ, ಬಡಗಿ ಮತ್ತು ಜನರಲ್ ಇಂಜಿನಿಯರಿಂಗ್ ಅಥವಾ ವೆಲ್ಡಿಂಗ್ ವೃತ್ತಿಯ ಉಪಕರಣಗಳನ್ನು ಪಡೆಯಲು ಅರ್ಜಿ ಆಹ್ವಾನಿಸಿದೆ. 2026-27 ಸಾಲಿನ ಜಿಲ್ಲಾ ವಲಯ ಯೋಜನೆಯಡಿ ಗ್ರಾಮಾಂತರ ಪ್ರದೇಶದಲ್ಲಿ ವಾಸವಾಗಿರುವ ಕುಶಲಕರ್ಮಿಗಳಿಗೆ ಅಥವಾ ಇತರೆ ವೃತ್ತಿಪರರಿಗೆ ಮತ್ತು ಗುಡಿ ಕೈಗಾರಿಕೆಗಳಿಗೆ ರು 5 ಲಕ್ಷ ಯೋಜನಾ ವೆಚ್ಚ ಮೀರಬಾರದು. ಹಣಕಾಸು ಅಥವಾ ಬ್ಯಾಂಕ್ ಸಂಸ್ಥೆಗಳಿಂದ ಸಾಲ ಪಡೆಯುವ ಸಂದರ್ಭದಲ್ಲಿ ವಿಧಿಸುವ ಶೇಕಡ 7ಕ್ಕಿಂತ ಹೆಚ್ಚಿನ ಬಡ್ಡಿಯ ಬಾಪ್ತು ಹಣವನ್ನು ಮಾತ್ರ ಬಡ್ಡಿ ಸಹಾಯಧನ ನೀಡಬಹುದಾಗಿರುತ್ತದೆ. ಬಡ್ಡಿಯ ದರವು ಶೇಕಡ 12ಕ್ಕಿಂತ ಹೆಚ್ಚಿಗೆ ಇದ್ದಲ್ಲಿ ಬಡ್ಡಿ ಸಹಾಯಧನ ಶೇಕಡ 5ಕ್ಕೆ ಸೀಮಿತವಾಗಿರುತ್ತದೆ. ಗರಿಷ್ಠ ಅವಧಿ 5 ವರ್ಷ ಇದ್ದು ಅರ್ಹ ಗ್ರಾಮೀಣ ಕೈಗಾರಿಕಾ ಘಟಕ ಅಥವಾ ಕುಶಲಕರ್ಮಿ ಪಟ್ಟಿಯನ್ನು ಹಣಕಾಸು ಸಂಸ್ಥೆಗಳಿಂದ ನಿಗದಿತ ನಮೂನೆಯಲ್ಲಿ ಹಾಗೂ ಅರ್ಜಿಯನ್ನು ಭರ್ತಿ ಮಾಡಿ ಅಗತ್ಯ ದಾಖಲೆಗಳೊಂದಿಗೆ ತಾಲೂಕುವಾರು ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 31 ಕೊನೆಯ ದಿನವಾಗಿದ್ದು ಗುರಿಗಿಂತ ಅಧಿಕ ಅರ್ಜಿ ಸಲ್ಲಿಕೆಯಾದಲ್ಲಿ ಆಯ್ಕೆ ಸಮಿತಿ ವತಿಯಿಂದ ಲಾಟರಿ ಮೂಲಕ ಆಯ್ಕೆ ಮಾಡಲಾಗುವುದು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ ಎಲ್ಲರಿಗೆ ಕೇಳ್ತಾ ಇರಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಕರ್ನಾಟಕ ಮೂಲದ ನಿವಾಸಿ ಮಿಲಿಟರಿ ಪಿಂಚಣಿದಾರ JCO ಶ್ರೇಣಿ ಅವರಿಗೆ ಮಾಜಿ ಸೈನಿಕರ ಮಕ್ಕಳ ಶಿಷ್ಯವೇತನಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 2026-27 ಸಾಲಿನಲ್ಲಿ 1ನೇ ತರಗತಿಯಿಂದ ಅಂತಿಮ ಪದವಿ ಅಥವಾ ಡಿಪ್ಲೊಮೊವರೆಗೆ ವ್ಯಾಸಂಗ ಮಾಡುತ್ತಿರುವವರು ದಿನಾಂಕ 31-10-2026 ಒಳಗಾಗಿ ಮತ್ತು ವೃತ್ತಿಪರ ಪದವಿಯಲ್ಲಿ ವ್ಯಾಸಂಗ ಮಾಡುತ್ತಿರುವವರು ದಿನಾಂಕ 30-11-2026 ಒಳಗಾಗಿ ಶಿಷ್ಯವೇತನಕ್ಕಾಗಿ ಶುಲ್ಕರಹಿತ ಅರ್ಜಿಗಳನ್ನು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಶಿವಮೊಗ್ಗ ಕಚೇರಿಯಿಂದ ಪಡೆದು ಯಾವ ಜಿಲ್ಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವವರೋ ಆ ಜಿಲ್ಲೆಗೆ ಸಂಬಂಧಿಸಿದ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಕಚೇರಿಗೆ ಅರ್ಜಿ ಸಲ್ಲಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಶಿವಮೊಗ್ಗ ಕಚೇರಿಯ ದೂರವಾಣಿ ಸಂಖ್ಯೆ 08182222209 ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಉಪನಿರ್ದೇಶಕರಾದ CA ಹಿರೇಮಠ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ರಾಜ್ಯಾದ್ಯಂತ ಇರುವ ಅರ್ಹ 3,000 ವಿದ್ಯಾರ್ಥಿಗಳಿಗೆ ಆರ್ಯ ಚಾರಿಟಬಲ್ ಟ್ರಸ್ಟ್ ಹಾಗೂ ಮೇಧಾವಿ ಸಿಲ್ಕ್ಸ್ ಯೂನಿವರ್ಸಿಟಿ ಸಹಯೋಗದೊಂದಿಗೆ ಸಂಪೂರ್ಣ ಉಚಿತ ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಗ್ರಿ ಮತ್ತು ಡಿಪ್ಲೊಮಾ ಕೋರ್ಸ್ಗಳಿಗೆ ಅರ್ಜಿ ಕರೆಯಲಾಗಿದೆ. ಈ ಯೋಜನೆಯಡಿ 10+2 ವಿದ್ಯಾರ್ಹತೆ ಹೊಂದಿರುವ 18-24 ವರ್ಷದೊಳಗಿನ ಅಭ್ಯರ್ಥಿಗಳು 3 ವರ್ಷದ BSc ಹೋಟೆಲ್ ಮ್ಯಾನೇಜ್ಮೆಂಟ್ ಮತ್ತು ಹಾಸ್ಪಿಟಾಲಿಟಿ ಅಥವಾ 12 ತಿಂಗಳ ಡಿಪ್ಲೊಮೋ ಹೋಟೆಲ್ ಮ್ಯಾನೇಜ್ಮೆಂಟ್ ಮತ್ತು ಹಾಸ್ಪಿಟಾಲಿಟಿ ಕೋರ್ಸ್ಗೆ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ 10ನೇ ತರಗತಿಯ ಉತ್ತೀರ್ಣರಾಗಿರುವ 18-40 ವರ್ಷದೊಳಗಿನ ಅಭ್ಯರ್ಥಿಗಳಿಗೆ 2 ವರ್ಷದ ಡಿಪ್ಲೊಮೋ ಇನ್ ವೊಕೇಷನಲ್ ಟ್ರೈನಿಂಗ್ ಕೋರ್ಸ್ ಲಭ್ಯವಿದೆ. ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಕೋರ್ಸ್ ಮುಗಿಯುವವರೆಗೂ ಉಚಿತ ವಸತಿ, ಊಟದ ಜೊತೆಗೆ ಪ್ರತಿ ತಿಂಗಳು 6,000 ಶಿಷ್ಯ ವೇತನ ನೀಡಲಾಗುತ್ತದೆ. ನೋಂದಣಿಗೆ ಕೊನೆಯ ದಿನಾಂಕ August 15 ಆಗಿದ್ದು ತರಗತಿಗಳು September 1 ಪ್ರಾರಂಭವಾಗಲಿವೆ. ಆಸಕ್ತರು aryaact.india@gmail.com ಅಥವಾ 63-622-8508 ಅಥವಾ 94-802-18-240 ಸಂಖ್ಯೆಗಳನ್ನು ಸಂಪರ್ಕಿಸಿ ನೋಂದಾಯಿಸಿಕೊಳ್ಳಬಹುದು ಎಂದು ಕರ್ನಾಟಕದ ಆರ್ಯ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ವರುಣ್ ಜಿಆರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
3: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
5: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ, ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ

0: ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೇರೆ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ?
2: ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
3: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
2: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
4: ಬಳಸಿ ಪರಿಶುದ್ಧ ನಂದಿನಿ.
5: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕಣ್ಣಿಗೆ ಕಾಣದ ಲೋಕದಲ್ಲಿ ಮನಸ್ಸಿನ ದೀಪ ಹಚ್ಚಿ ಬದುಕಿನ ಹಾದಿಯಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪನ್ನು ಮೂಡಿಸುತ್ತಿರುವ ನಮ್ಮ ಶಾರದಾ ಅಂಧ ಮಕ್ಕಳ ವಿಕಾಸ ಕೇಂದ್ರದ ಪುಟಾಣಿ ಪ್ರತಿಭೆಗಳ ನಗುಮುಖಗಳನ್ನು ಒಮ್ಮೆ ನೆನೆಸಿಕೊಳ್ಳಿ. ದೃಷ್ಟಿ ಇಲ್ಲದಿರಬಹುದು, ಆದರೆ ಕನಸುಗಳಿಗೆ ಕಣ್ಣುಗಳ ಅವಶ್ಯಕತೆ ಇಲ್ಲ. ಅವುಗಳಿಗೆ ಬೇಕಿರೋದು ಮುನ್ನುಡಿಯುವ ಛಲ, ಗೆಲ್ಲುವ ಭರವಸೆ ಮತ್ತು ಆಕಾಶವನ್ನೇ ಮುಟ್ಟುವ ಧೈರ್ಯದ ರೆಕ್ಕೆಗಳು. ಎಸ್, ಕತ್ತಲೆಯಲ್ಲೂ ಅಪಾರ ಬೆಳಕನ್ನು ಬಿತ್ತುವ ಈ ವಿಶೇಷ ಮಕ್ಕಳ ಸಬಲೀಕರಣಕ್ಕಾಗಿ ನಮ್ಮ ಶಿವಮೊಗ್ಗದ ರೋಟರಿ ಕ್ಲಬ್ ಸೆಂಟ್ರಲ್ ಕೈ ಜೋಡಿಸಿದೆ. ಹೌದು ಸ್ನೇಹಿತರೆ, ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್ ತನ್ನ ಪ್ರತಿ ವರ್ಷದ ವಾಡಿಕೆಯಂತೆ ಮತ್ತು ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ಗಳಲ್ಲಿ ಒಂದಾದ ಬಾಲ ವಿಕಾಸ ಮತ್ತು ವಿಶೇಷ ಮಕ್ಕಳ ಸಬಲೀಕರಣ ಅಡಿಯಲ್ಲಿ ತನ್ನ ಇಂಟರಾಕ್ಟ್ ಕಾರ್ಯಕ್ರಮವನ್ನು ಶಾರದಾದೇವಿ ಅಂಧ ಮಕ್ಕಳ ವಿಕಾಸ ಕೇಂದ್ರದಲ್ಲಿ ಹಮ್ಮಿಕೊಂಡಿತ್ತು. ಎಲ್ಲರ ಉಪಸ್ಥಿತಿ ಈ ಮಕ್ಕಳ ಉತ್ಸಾಹವನ್ನು ಇಮ್ಮಡಿಗೊಳಿಸಿತು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಈ ಕಾರ್ಯಕ್ರಮದ ಹೆಜ್ಜೆ ಗುರುತುಗಳನ್ನು, ಗಣ್ಯರ ಮಾತುಗಳನ್ನು ಒಂದೊಂದಾಗಿ ಕೇಳ್ತಾ ಹೋಗೋಣ. ಮೊದಲಿಗೆ ಮಕ್ಕಳ ಆಶ್ರಯ ತಾಣವಾಗಿ ಅವರ ಸರ್ವಾಂಗೀಣ ವಿಕಾಸಕ್ಕೆ ಶ್ರಮಿಸುತ್ತಿರುವ ಶಾರದಾದೇವಿ ಅಂಧ ವಿಕಾಸ ಕೇಂದ್ರದ ಆಡಳಿತಾಧಿಕಾರಿಯಾದ ಈಶ್ವರ್ ಭಟ್ ಅವರು ಇಂಟರಾಕ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರಿದ್ದಾರೆ. ಬನ್ನಿ ಕೇಳೋಣ.
6: ಪ್ರೀತಿ ವಿದ್ಯಾರ್ಥಿಗಳೇ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರೋಟರಿ ಕ್ಲಬ್ ಸೆಂಟ್ರಲ್ ಶಿವಮೊಗ್ಗ ಹಾಗೂ ಆನ್ಸ್ ಕ್ಲಬ್ ಸೆಂಟ್ರಲ್ ಶಿವಮೊಗ್ಗ ಇದರ ವತಿಯಿಂದ ನಮ್ಮ ಶಾಲೆಯ ಶ್ರೀ ಶಾರದಾದೇವಿ ರೋಟರಿ ಇಂಟರಾಕ್ಟ್ ಕ್ಲಬ್ನ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆ ನಿಮಿತ್ತ ರೋಟರಿ ಕ್ಲಬ್ ಸೆಂಟ್ರಲ್ ಇದರ ಅಧ್ಯಕ್ಷರಾದಂಥ ಶ್ರೀಯುತ ವಿನೂತ ಅಶ್ವಿನ್ ಅವರು ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಜ್ಯೋತಿ ಶ್ರೀರಾಮ್ ಅವರು ಸಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಮ್ಮ ಸಂಸ್ಥೆ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ರೋಟರಿ ಆನ್ಸ್ ಕ್ಲಬ್ನ ಪ್ರೆಸಿಡೆಂಟ್ ಆದಂಥ ಶ್ರೀಮತಿ ಶುಭಾ ಚಿದಾನಂದ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಸಹ ಸಂಸ್ಥೆ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಆನ್ಸ್ ಕ್ಲಬ್ನ ಸೆಕ್ರೆಟರಿ ಅವರಾದಂಥ ಶ್ರೀಮತಿ ನಯನಾ ಗಣೇಶ್ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ರೋಟರಿ ಕ್ಲಬ್ನ ಇಂಟರಾಕ್ಟ್ ಚೇರ್ಮನ್ ಆದಂಥ ಶ್ರೀಯುತ ಆರ್ ಗಿರೀಶ್ ಅವರು ಸಹ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಮ್ಮ ಸಂಸ್ಥೆ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಸಂಸ್ಥೆಯ ಎಚ್ ಎಂ ಅವರಾದಂಥ ಶ್ರೀಯುತ ಎನ್ ಸುರೇಶ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ವಿಶೇಷವಾದಂಥ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಶ್ರೀಯುತ ಶ್ರೀಧರ್ ಅವರು, ಪರೋಪಕಾರ ಶ್ರೀಧರ್ ಅವರು ಅಂದರೆ ಎಲ್ಲರಿಗೂ ಸಮಾಜಕ್ಕೆ ಸೇವೆ ಮಾಡುವಂಥ ವಿಶೇಷ ಸೇವೆಯನ್ನು ಮಾಡ್ತಾ ಇರುವಂಥವ್ರು, ಅವರಿಗೂ ಸಹ ವಿಶೇಷವಾಗಿ ಇವತ್ತು ಕಾರ್ಯಕ್ರಮ

0: ಇಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಭೂತಪೂರ್ವ ಸ್ವಾಗತ ಬಯಸುತ್ತೇನೆ. ಹಾಗೆ ರೋಟರಿ ಕ್ಲಬ್ನ ಇಲ್ಲಿ ಬಂದಂತಹ ಎಲ್ಲರಿಗೂ ಕೂಡ ರೋಟರಿ ಕ್ಲಬ್ನ ಸದಸ್ಯರುಗಳಿಗೆ ಹಾಗೆ ಆ್ಯಂಡ್ಸ್ ಕ್ಲಬ್ನ ಸದಸ್ಯರುಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರಿಗೆ ಹಾಗೂ ವಿದ್ಯಾರ್ಥಿ ವೃಂದರು ಕೂಡ ಸ್ವಾಗತವನ್ನು ಬಯಸುತ್ತಾ.
1: ಓಕೆ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ? ಶಾರದಾ ದೇವಿ ಅಂಧ ವಿಕಾಸ ಕೇಂದ್ರದ ಆಡಳಿತಾಧಿಕಾರಿಗಳಾದ ಶ್ರೀ ಈಶ್ವರ್ ಭಟ್ ಅವರು ತಮ್ಮ ಸುಂದರವಾದ ಸ್ವಾಗತ ನುಡಿಗಳ ಮೂಲಕ ರೋಟರಿ ಕ್ಲಬ್ ಇಂಟರಾಕ್ಟ್ ಕಾರ್ಯಕ್ರಮಕ್ಕೆ ಅದ್ಭುತ ಚಾಲನೆ ನೀಡಿದ್ರು. ಸಭೆಯಲ್ಲಿದ್ದ ಪ್ರತಿಯೊಬ್ಬರನ್ನು ತಮ್ಮ ಪ್ರೀತಿಯ ಮಾತುಗಳಿಂದ ಬರಮಾಡಿಕೊಂಡ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸುತ್ತಾ, ಇನ್ನ ಮುಂದಿನ ಭಾಗದಲ್ಲಿ ರೋಟರಿ ಕ್ಲಬ್ನ ಕೋಆರ್ಡಿನೇಟರ್ ಆದ ಶ್ರೀ ಗಿರೀಶ್ ಅವರು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಹಾಗೂ ಇದರ ಹಿಂದೆ ಇರುವ ಮಹತ್ವದ ಹೆಜ್ಜೆಗಳ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಅದನ್ನ ಕೇಳೋಕ್ಕಿಂತ ಮುಂಚೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಆಗಸ್ಟ್ 4ರಂದು ರೋಟರಿ ಶಿವಮೊಗ್ಗ ಸೆಂಟ್ರಲ್ ಹಾಗೂ ಆನ್ಸ್ ಕ್ಲಬ್ ಸೆಂಟ್ರಲ್ ಶಿವಮೊಗ್ಗ ಜೊತೆಗೂಡಿ ಶಾರದಾ ದೇವಿ ಅಂಧ ಮಕ್ಕಳ ವಿಕಾಸ ಕೇಂದ್ರದಲ್ಲಿ ನಡೆದ ಇಂಟರಾಕ್ಟ್ ಕಾರ್ಯಕ್ರಮದ ವಿಶೇಷ ವರದಿಯನ್ನು ತಿಳಿಸ್ತಾ ಇದ್ದೆ. ಈಗ ಸ್ನೇಹಿತರೆ, ಯಾವಾಗ ಸಮಾಜದ ಪ್ರತಿಯೊಬ್ಬರೂ ಒಂದಾಗಿ ಕೈ ಜೋಡಿಸ್ತಾರೋ ಅಲ್ಲಿ ಬದಲಾವಣೆ ನಿಶ್ಚಿತ. ಈ ಇಡೀ ಕಾರ್ಯಕ್ರಮಕ್ಕೆ ಮಹತ್ವದ ಮಾರ್ಗದರ್ಶನ ನೀಡಿ ರೋಟರಿ ಕ್ಲಬ್ನ ಇಂಟರಾಕ್ಟ್ ಚೇರ್ಮನ್ ಹಾಗೂ ಕೋಆರ್ಡಿನೇಟರ್ ಆಗಿ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸಿಕೊಂಡವರು ಶ್ರೀಯುತ ಆರ್ ಗಿರೀಶ್ ಅವರು. ರೋಟರಿಯ ಈ ಸಮಾಜಮುಖಿ ಚಿಂತನೆಯ ಬಗ್ಗೆ ಅವರು ನುಡಿದ ನುಡಿಗಳು ಹೀಗಿವೆ, ಕೇಳಿ.
3: ಮಕ್ಕಳೇ, ಇವತ್ತು ಎಲ್ಲರಿಗೂ ಒಂದು ಕಾಂಪಿಟೇಷನ್, ಎಲ್ರಿಗೂ ಒಂದೊಂದು ಪ್ರೈಸ್ ಇದೆ. ಎಲ್ಲರೂ ಭಾಗವಹಿಸ್ತೀರಾ? ಸರಿ, ನಾನು ಅನ್ನೋದೇ ಕೇಳ್ತಾ ಹೋಗ್ತೀನಿ, ಹೇಳ್ತಾ ಹೋಗ್ಬೇಕು. ಓಕೆನಾ? ಎಲ್ಲರದ್ದು ಊಟ ಆಯ್ತಾ? ಎಷ್ಟು ಪ್ರೈಸ್ ಕೊಡ್ಲಿ? ನಾನು ಎಲ್ಲರಿಗೂ ಪ್ರೈಸ್ ಕೊಡ್ಲಿ. ಓಕೆನಾ? ನಾವು ಯಾವ ಸಂಸ್ಥೆಯಿಂದ ಬಂದಿದ್ದೀವಿ, ಏತಕ್ಕೋಸ್ಕರ ಬಂದಿದ್ದೀವಿ ಅನ್ನೋದೇನಾದ್ರೆ ಗೊತ್ತಾ? ನಾವು ಬಂದಂತಹ ವ್ಯಕ್ತಿಗಳು ಯಾರ್ಯಾರು ಈಗಾಗಲೇ ಹೇಳಿದ್ರು, ನಮ್ಮ ಸಂಸ್ಥೆ ಹೆಸರು ಹೇಳಿದ್ರು, ಅಧ್ಯಕ್ಷರ ಹೆಸರು ಹೇಳಿದ್ರು, ಕಾರ್ಯದರ್ಶಿಗಳ ಹೆಸರು ಹೇಳಿದ್ರು. ನೀವು ಕೇಳಿಸ್ಕೊಂಡ್ರೂ ಇಲ್ಲ, ಹೇಳಿ ನೋಡೋಣ. ನಾವು ಯಾವ ಸಂಸ್ಥೆಯಿಂದ ಬಂದಿದ್ದೀವಿ? ಎಸ್, ನಾವೀಗ ಬಂದಂತ ಏನು ವ್ಯಕ್ತಿಗಳು ಬಂದಿದ್ದಾರೆ ನಿಮ್ಮ ಜೊತೆಗೆ? 15-25 ಜನ ನಮ್ಮ ರೋಟರಿಯ ಸದಸ್ಯರು ಬಂದಿದ್ದಾರೆ. ಅದರಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಅಂತ ಹೇಳಿದ್ರು, ಕೇಳಿಸ್ಕೊಂಡ್ರ? ಹಾ, ಹಾಗಾಗಿ ನಾವೊಂದು ಸಂಸ್ಥೆ ಅಂದಾಗ ಅದಕ್ಕೆ ಅಧ್ಯಕ್ಷರು ಇರ್ತಾರೆ, ಕಾರ್ಯದರ್ಶಿಗಳು ಇರ್ತಾರೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್, ಖಜಾಂಚಿ ಅಂತ ಹೀಗಿರ್ತಾರೆ. ಎಲ್ಲರಿಗೂ ಗೊತ್ತಿದೆಯಾ? ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವು ನಿಮ್ಮ ಶಾರದಾ ದೇವಿ ಅಂಧರ ವಿಕಾಸ ಕೇಂದ್ರಕ್ಕೆ ಬಂದಂತಹ ಉದ್ದೇಶ ಇಂಟ್ರಾಕ್ಟ್ ಕ್ಲಬ್ನ ಪದಗ್ರಹಣಕ್ಕಾಗಿ. ಏತಕ್ಕೋಸ್ಕರ? ಹಾ, ಏನದು ಇಂಟ್ರಾಕ್ಟ್ ಕ್ಲಬ್ ಅಂದ್ರೆ ಏನು? ಯಾಕೋಸ್ಕರ ಬಂದಿದ್ದೀರಾ ನೀವು ನಮಗಿಲ್ಲಿ? ಏನೋ ಪ್ರೈಸ್ ಕೊಡ್ತೀನಿ ಅಂತ ಹೇಳಿದಿರಾ, ಅದು ಕೊಡ್ತೀನಿ ಅಂತ ಹೇಳಿದಿರಾ, ಇದು ಕೊಡ್ತೀನಿ ಅಂತ ಹೇಳಿದಿರಾ, ಹಾಡೆಲ್ಲ ಹೇಳಿಸ್ಕೊಡ್ವಿ. ಹೌದಾ? 12-18 ಇಂಟ್ರಾಕ್ಟ್ ನ ಅಂತ ಕರಿತೀವಿ, ನಮ್ಮ ರೋಟರಿಗೆ ಒಂದು ಅಂಗ. 12-18 ವಯೋಮಿತಿ ಇದ್ದವರಿಗೆ ನಾವು ಇಂಟ್ರಾಕ್ಟ್ ಅಂತ ಕರಿತಾ ಇದ್ದೀವಿ. 18 ನಂತರದ ವಿದ್ಯಾರ್ಥಿಗಳಿಗೆ ನಾವು ರೋಟ್ರಾಕ್ಟ್ ಅಂತ ಕರಿತೀವಿ. ಈಗ ನಿಮ್ಗೆಲ್ಲರಿಗೂ 18 ಒಳಗಿದೆ ಅಲ್ವಾ? ಸೊ ಆ ಒಂದು ನಿಟ್ಟಿನಲ್ಲಿ ನಿಮ್ಮನ್ನ ಇಂಟ್ರಾಕ್ಟ್ ಅಂತ ಮಾಡ್ತಾ ಇದ್ದೀವಿ. ನಮ್ಮ ರೋಟರಿ ಸಂಸ್ಥೆ ಏನಿದೆ, ಅದೊಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ. ಆ ಸೇವಾ ಸಂಸ್ಥೆ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಸೇವಾ ಮನೋಭಾವದಿಂದ. ಅದೇ ರೀತಿ ಇವತ್ತು ನಿಮ್ಮಲ್ಲಿ ನಾವು ಬಂದಂತಹ ಉದ್ದೇಶ ಏನು ಅಂದ್ರೆ, ಒಂದು ಇಂಟ್ರಾಕ್ಟ್ ಕ್ಲಬ್ ಅನ್ನ ಒಂದು ಪದಗ್ರಹಣ ಮಾಡಬೇಕು. ಆ ಒಂದು ಇಂಟ್ರಾಕ್ಟ್ ಕ್ಲಬ್ ಅಲ್ಲಿ ಪದಗ್ರಹಣ ಮಾಡಬೇಕು ಅಂದ್ರೆ ಏನಾಗ್ಬೇಕು ಗೊತ್ತಿಲ್ಲ ಅಲ್ವಾ? ರೋಟರಿ ಕ್ಲಬ್ ಇಂದ ಬಂದಂತಹ ವ್ಯಕ್ತಿಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು, ವೈಸ್ ಪ್ರೆಸಿಡೆಂಟ್, ಸಹ ಕಾರ್ಯದರ್ಶಿ ಅಂತ ಮಾಡ್ತೀವಿ. ಹೌದಾ? ಅದೇ ರೀತಿ ನಾವು ಇವತ್ತು ನಿಮ್ಮ ಶಾಲೆಗೆ ಬಂದಂತಹ ಉದ್ದೇಶ ಅದೇನೆ, ನಿಮ್ಮಲ್ಲಿ ಒಬ್ರು ಅಧ್ಯಕ್ಷನಾಗಿ ಮಾಡಬೇಕು, ಅದೇ ರೀತಿ ಒಂದು ಕಾರ್ಯದರ್ಶಿಯಾಗಿ ಮಾಡಬೇಕು. ಯಾಕೋಸ್ಕರ ಮಾಡ್ಬೇಕಿದು ಗೊತ್ತಿದೆ ಯಾರಿಗಾರ? ಯಾಕೋಸ್ಕರ ಮಾಡ್ಬೇಕು ಅಂದ್ರೆ ನಾಯಕತ್ವವನ್ನು ಬೆಳೆಸ್ಕೋಬೇಕು. ನೀವು ಯಾವಾಗ ಸ್ಟೇಜ್ ಅಲ್ಲಿ ಕೂತ್ಕೊಂಡು ಮಾತಾಡ್ತೀರಾ? ಇಲ್ಲ, ಅದು ಅಭ್ಯಾಸ ಇಲ್ಲ ಅಲ್ವಾ ನಿಮ್ಗೆ? ಯಾರಿಗೂ ಅಭ್ಯಾಸ ಇಲ್ಲಲ್ಲ. ಸೊ ಅದೇ ರೀತಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ನೀವು ನಾಯಕತ್ವವನ್ನು ಬೆಳೆಸ್ಕೋಬೇಕು. ನಿಮ್ಮಲ್ಲೊಬ್ಬ ಲೀಡರ್ ಆಗ್ಬೇಕು, ನಿಮ್ಮಲ್ಲೊಬ್ಬ ಪ್ರೆಸಿಡೆಂಟ್ ಆಗ್ಬೇಕು. ನಾಳೆ ನೀವೆಲ್ಲ ಹೋದ ತಕ್ಷಣ ಏನಾಗ್ತೀರಾ? ಒಂದು ಒಳ್ಳೆಯ ಟೀಚರ್ ಆಗ್ಬೋದು, ಒಳ್ಳೆ ಒಂದು ಕಂಪ್ಯೂಟರ್ ತರಬೇತಿ ಆಗ್ಬೋದು. ಹಿಂದೆ ನಿಮ್ಮಲ್ಲಿ ಒಂದು ಸ್ಟೂಡೆಂಟ್ ಕೂಡ ನನ್ನ ಬಹಳ ಆತ್ಮೀಯ ಸ್ನೇಹಿತ ಮಂತೂರು ಹುಡುಗ ಗೊತ್ತಿರ್ಬೇಕು. ಅವನು ಇಲ್ಲಿ ಬಂದು ರ್ಯಾಂಕ್ ಸ್ಟೂಡೆಂಟ್ ಆಗಿ MA ರ್ಯಾಂಕ್ ಆಗಿ ಇವತ್ತು ಆ ಒಂದು ಕಾಲೇಜಲ್ಲಿ ಟೀಚ್ ಮಾಡ್ತಾ ಇದ್ದಾರೆ. ಕಳೆದ ನಾನು ಹೆಚ್ಚು ಕಡಿಮೆ 17 ನಿಮ್ಮ ಶಾಲೆಗೆ ಬರ್ತಾ ಇದ್ದೀನಿ ನಾನು. 8, 9, 10 ತರಗತಿಗಳಿಗೆ ನಾವು ಇಂಟರ್ನೆಟ್ ಕ್ಲಬ್ ಅಂತೇಳಿ ಪದಗ್ರಹಣ ಮಾಡಿದ ನಂತರ ನೀವು ಏನೇನು ಕಾರ್ಯಕ್ರಮಗಳು ಮಾಡ್ಬೋದು ಅಂತ ಹೇಳಿದ್ರೆ, ನಿಮಗೆ ಬೇಕಾಗಿರುವಂತಹದ್ದು ಹೌ ಟು ಫೇಸ್ ಇನ್ ಎಕ್ಸಾಮಿನೇಷನ್, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಆಗಿರ್ಬೋದು, ವನಮಹೋತ್ಸವ ಕಾರ್ಯಕ್ರಮ ಆಗಿರ್ಬೋದು, ರಕ್ತದಾನದ ಬಗ್ಗೆ ಅರಿವಿನ ಕಾರ್ಯಕ್ರಮ, ಗೊತ್ತಾಯ್ತಾ? ಇವೆಲ್ಲ ನೀವು ಮಾಡುವಂಥದ್ದು ನಿಮಗೆ ಇವತ್ತಿನ ದಿವಸದಿಂದ ನೀವು ನಿಮ್ಮಲ್ಲಿ ಪ್ರೆಸಿಡೆಂಟು ಕಾರ್ಯದರ್ಶಿ ಅಂತ ನಾನು ಮಾಡ್ತಾ ಇದ್ದೀನಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಬೆಳೆಸ್ಕೊಳ್ತಾ ನೀವು ಹೋಗ್ಬೋದು. ಎಲ್ಲರಿಗೂ ಇಷ್ಟ ಇದೆಯಾ ರೋಟರಿ ಕ್ಲಬ್ಗೆ ಸೇರ್ಕೊಳ್ಳೋದು? ರೋಟರಿ ಕ್ಲಬ್ಬಲ್ಲಿ ಏನೇನು ಮಾಡ್ತಾರೆ ಗೊತ್ತಿದೆಯಾ ನಿಮಗೆ? ಏನು ಮಾಡ್ತಾರೆ ರೋಟರಿ ಕ್ಲಬ್ಬಲ್ಲಿ? ಇದೇ ಥರ ಸರ್ವಿಸ್ ಓರಿಯೆಂಟೆಡ್, ಎಲ್ಲ ಸೇವಾ ಮನೋಭಾವದಲ್ಲೇ. ಇವತ್ತು ಏನು ನಾವು ಒಂದು 20 ಜನ ಬಂದಿದ್ದೀವಿ, ನಿಮ್ಗಳಿಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ನಾಲೆಡ್ಜನ್ನು ಇಂಪ್ರೂವ್ ಆಗಲಿ, ಅದೇ ರೀತಿ ನಿಮ್ಮ ಒಂದು ಬುದ್ಧಿಶಕ್ತಿ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ನೀವು ಯಾವುದೇ ಒಂದು ಹೆಲ್ತ್ ಚೆಕಪ್ ಕ್ಯಾಂಪ್ ಆಗಿರ್ಬೋದು, ಇಲ್ಲ ನೀವು ಯಾವ್ದಾರ ಒಂದು ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡೋಕ್ಕಾಗ್ಬೋದು, ನೀವೆಲ್ಲ ಒಟ್ಟೊಟ್ಟಿಗೆ ಸೇರ್ಕೊಂಡು ಮಾಡ್ತೀರಾ? ಎಲ್ಲ ಇಲ್ಲೇ ಮಾಡ್ತೀರಾ ಅನ್ಸುತ್ತೆ. ಇದೇ ತರ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ನಾಯಕತ್ವವನ್ನು ಯಾವ ರೀತಿ ಇದೆ ಅಂತ ಹೇಳಿ ನಾವು ರೋಟರಿ ಕ್ಲಬ್ನವ್ರು ಬಂದು ನೀವೆಲ್ಲಿ ಕೂತಿದ್ದೀರಾ ಅವತ್ತಿನ ದಿವಸ ನಾವು ಬಂದು ಕೂರ್ತೀವಿ, ಆಗ್ಬೋದಾ? ನೀವೇ ಕಾರ್ಯಕ್ರಮ ನಡೆಸ್ಕೊಡ್ತೀರಾ ಮುಂದಿನ ದಿನಗಳಲ್ಲಿ? ಇಂಟ್ರಾಕ್ಟ್ ಕ್ಲಬ್ನವ್ರು ಏನೇನು ಮಾಡ್ಬೋದು ಗೊತ್ತಿದೆಯಾ ನಿಮಗೆ? ಇಂಟ್ರಾಕ್ಟ್ ಕ್ಲಬ್ನವ್ರು ನಾನು ಆಗಲೇ ಹೇಳಿದೆ ನಿಮಗೆ, ವನಮಹೋತ್ಸವ ಮಾಡ್ಬೋದು, ರಕ್ತದಾನದ ಬಗ್ಗೆ ಮಾಹಿತಿ ಕಾರ್ಯಕ್ರಮಗಳು ಮಾಡ್ಬೋದು, ನಿಮ್ಮ ವ್ಯಕ್ತಿತ್ವ ವಿಕಸನ ಸಾಕಷ್ಟು ಕಾರ್ಯಕ್ರಮವಿದೆ, ಕೌಶಲ್ಯ ಕೆಲಸ ಇವೆಲ್ಲ ಮಾಡ್ಬೋದು. ಎಲ್ಲ ಮಾಡ್ತೀರಾ ಮುಂದಿನ ದಿನಗಳಲ್ಲಿ? ನಾವು ನಮ್ಮ ರೋಟರಿಯಲ್ಲಿ ಒಂದು ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಕೂಡ ನಮ್ಮಲ್ಲಿ ಇದೆ, ಬಾಲ ವಿಕಸನ ಮತ್ತು ವಿಶೇಷ ಮಕ್ಕಳ ಸಬಲೀಕರಣ ಅಂತ ಒಂದು ಕಾರ್ಯಕ್ರಮ ಇದೆ. ಆ ಒಂದು ಕಾರ್ಯಕ್ರಮ ಕೂಡ ನಾವು ಇವತ್ತಿನ ಹಮ್ಮಿಕೊಳ್ತಾ ಇದೀವಿ, ಮುಂದಿನ ದಿನಗಳಲ್ಲಿ ಅದನ್ನು ನಿಮಗೆ ತಿಳಿಸ್ತೀವಿ. ಯಾಕಂದ್ರೆ ಸಮಯದ ಅಭಾವದಿಂದ ನಾವು ಫಸ್ಟ್ ಇವತ್ತು ಇನ್ಸ್ಟಾಲೇಷನ್ ಮಾಡೋದು ಅಂತ ಬಂದಿದ್ದೀವಿ. ಇವತ್ತು ಎಲ್ಲರಿಗೂ ನಿಮಗೆ ಪದಗ್ರಹಣ ಮಾಡಿದ ನಂತರ ನಿಮಗೆ ಮುಂದಿನ ದಿನಗಳಲ್ಲಿ ಅದೇನು ನನ್ನ ಒಂದು ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಇದೆ ಸಬಲೀಕರಣದ ಬಗ್ಗೆ ಮುಂದೆ ಒಳ್ಳೆ ಗೆಸ್ಟ್ ಸ್ಪೀಕರ್ಸ್ ಕರೆಸಿ ಮಾಡ್ತೀವಿ. ಇಷ್ಟು ಹೇಳಿದ ಗೊತ್ತಾಯ್ತಾ ನಾನು ನಿಮಗೆ? ಇಂಟ್ರಾಕ್ಟ್ ಅಂದ್ರೆ ಏನು, ಎಷ್ಟು ವಯಸ್ಸಿಂದ ಎಷ್ಟು ವಯಸ್ಸಿನವರೆಗೆ ಇಂಟ್ರಾಕ್ಟ್, ಇಂಟ್ರಾಕ್ಟ್ ಯಾತಕ್ಕೋಸ್ಕರ ಮಾಡ್ತಾರೆ, ಎಷ್ಟು ದೇಶಗಳಲ್ಲಿ ಇಂಟ್ರಾಕ್ಟ್ ಕ್ಲಬ್ಗಳಿದೆ ಎಲ್ಲ ತಿಳ್ಕೊಂಡಿದ್ದಾನೆ. ಥ್ಯಾಂಕ್ ಯು ವೆರಿ ಮಚ್.
2: ಓಕೆ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ? ಇಡೀ ಕಾರ್ಯಕ್ರಮಕ್ಕೆ ಮಹತ್ವದ ಮಾರ್ಗದರ್ಶನ ನೀಡಿ ರೋಟರಿ ಕ್ಲಬ್ನ ಇಂಟರಾಕ್ಟ್ ಕೋಆರ್ಡಿನೇಟರ್ ಆಗಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿಕೊಂಡ ಶ್ರೀಯುತ ಆರ್ ಗಿರೀಶ್ ಅವರು ರೋಟರಿಯ ಈ ಸಮಾಜಮುಖಿ ಚಿಂತನೆಯ ಬಗ್ಗೆ ಅವರು ಮಾಹಿತಿಯನ್ನ ತಿಳಿಸಿಕೊಟ್ಟರು. ಅವರಿಗೆ ಧನ್ಯವಾದಗಳು ಹೇಳ್ತಾ ಇನ್ನು ಮುಂದಿನ ಭಾಗದಲ್ಲಿ ಈ ಕಾರ್ಯಕ್ರಮದ ಮುಂಚೂಣಿಯಲ್ಲಿ ನಿಂತು ಇಂಟರಾಕ್ಟ್ ಅಧ್ಯಕ್ಷರಾದಂತಹ ವಿನುತಾ ಅಶ್ವಿನ್ ಅವರು ಒಂದೆರಡು ಮಾತನ್ನಾಡಿದ್ದಾರೆ. ಅದನ್ನ ತಿಳಿಯೋದಕ್ಕೂ ಮುನ್ನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಆಗಸ್ಟ್ 4ರಂದು ರೋಟರಿ ಶಿವಮೊಗ್ಗ ಸೆಂಟ್ರಲ್ ಹಾಗೂ ಆನ್ಸ್ ಕ್ಲಬ್ ಸೆಂಟ್ರಲ್ ಶಿವಮೊಗ್ಗ ಜೊತೆಗೂಡಿ ಶಾರದಾದೇವಿ ಅಂಧ ಮಕ್ಕಳ ವಿಕಾಸ ಕೇಂದ್ರದಲ್ಲಿ ನಡೆದ ಇಂಟರಾಕ್ಟ್ ಕಾರ್ಯಕ್ರಮದ ವಿಶೇಷ ವರದಿಯನ್ನು ತಿಳಿಸ್ತಾ ಇದ್ದೆ. ಸ್ನೇಹಿತರೆ, ಯಾವುದೇ ಒಂದು ಒಳ್ಳೆ ಕೆಲಸದ ಹಿಂದೆ ಒಂದು ದೃಢ ಸಂಕಲ್ಪ ಇರುತ್ತೆ. ಈ ಕಾರ್ಯಕ್ರಮದ ಮುಂಚೂಣಿಯಲ್ಲಿ ನಿಂತ ಇಂಟರಾಕ್ಟ್ ಅಧ್ಯಕ್ಷರಾದಂತಹ ವಿನುತಾ ಅಶ್ವಿನ್ ಅವರು ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಮಾತನಾಡುತ್ತಾ ಏನ್ ಹೇಳಿದ್ದಾರೆ ಅನ್ನೋದನ್ನ ಈಗ ನಾವು ಕೇಳೋಣ.
3: ನಮಸ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇನೆ ನಿಸ್ವಾರ್ಥ ಸೇವೆ ಅಂದ್ರೇನೆ ರೋಟರಿ. ಈ ವರ್ಷದ ಗವರ್ನರ್ ಆದ ಬಿ ಎಂ ಭಟ್ ಸರ್ ಅವರು ಒಂದು 4 ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಮೇಲೆ ಫೋಕಸ್ ಮಾಡಿದ್ದಾರೆ. ಅದರಲ್ಲಿ ಒಂದಾದ ಬಾಲ ವಿಕಾಸ್ ಆ್ಯಂಡ್ ಎಂಪವರಿಂಗ್ ಸ್ಪೆಷಲ್ ಚಿಲ್ಡ್ರನ್, ಆ ಅಡಿಯಲ್ಲಿ ನಾವಿವತ್ತು ಶಾರದಾ ಅಂಧ ಮಕ್ಕಳ ಕೇಂದ್ರದಲ್ಲಿ ಇವತ್ತು ನಾವು ಈ ಪ್ರೋಗ್ರಾಮ್ನ ಇಟ್ಕೊಂಡಿದ್ದೀವಿ. ನಮ್ಮೆಲ್ಲರಿಗೂ ಗೊತ್ತಾ ಇದೆ, ಇಲ್ಲಿಯ ಮಕ್ಕಳು ಬ್ರೈಲ್ ಲಿಪಿಯಲ್ಲಿ ಅಭ್ಯಾಸ ಮಾಡ್ತಾರೆ, ಅವರು ಎಜುಕೇಷನ್ ಅದರಲ್ಲೇ ಕಲಿತಾ ಇದ್ದಾರೆ. ಈ ಅಂಧ ಮಕ್ಕಳಲ್ಲೂ ಅಚೀವ್ಮೆಂಟ್ ಮಾಡಿರೋರ್ನ ನಾವು ನೋಡಿದ್ವಿ. ಲೂಯಿಸ್ ಬ್ರೈಲ್ ಆಗಿರ್ಬೋದು, ಡಾಕ್ಟರ್ ಪರಮೇಶ್ವರ್ ಅವರಾಗಿರ್ಬೋದು, ಈ ತರ ತುಂಬಾ ಜನ ವ್ಯಕ್ತಿಗಳನ್ನ ನಾವು ಕಣ್ಣಾರೆ ನೋಡಿದೀವಿ. ಇಲ್ಲೂ ಅದೇ ತರ ಟ್ಯಾಲೆಂಟ್ ಇರೋ ಮಕ್ಕಳುಗಳಿದ್ದಾರೆ. ನಾವು ಇವ್ರಿಗೆ ಏನ್ ಮಾಡ್ಬೋದು ಅಂದ್ರೆ, ನಾವು ಇವರಿಗೆ ಪ್ರೋತ್ಸಾಹ ಕೊಡೋದೊಂದೇ ನಮ್ಮಿಂದ ಸಾಧ್ಯ. ಅದನ್ನ ನಾನು ಮಾಡ್ತಾ ಇದ್ದೀನಿ. ಇಲ್ಲಿಯ ಮಕ್ಕಳಿಗೆ ಪ್ರೋತ್ಸಾಹ ತುಂಬೋದು, ಮತ್ತೆ ಇಲ್ಲಿಯ ಮಕ್ಕಳಿಗೆ ಅವ್ರದೇ ಆದಂತಹ ಆಟಗಳಿಗೆ ಪ್ರೋತ್ಸಾಹ ನೀಡೋದು, ಅವರಿಗೆ ಇಷ್ಟ ಆಗುವಂತಹ ಬಹುಮಾನಗಳನ್ನ ಕೊಡೋದು, ಹಾಗೆ ಆ ಮಕ್ಕಳಿಗೆ ನಾವು ಈ ರೋಟರಿ ವತಿಯಿಂದ ಇವತ್ತು ರೇಡಿಯೋ ಕೊಡ್ತಾ ಇದ್ದೀವಿ. ಅವರು ಒಳ್ಳೊಳ್ಳೆ ಕತೆಗಳನ್ನ ಕೇಳಲಿ, ಒಳ್ಳೊಳ್ಳೆದನ್ನ ತಿಳ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಮಕ್ಕಳು ಯಾವುದಕ್ಕೂ ಅಟ್ರಾಕ್ಟ್ ಆಗದೆ ಇರುವಂತಹ ಪರಿಸರದಲ್ಲಿ ಬೆಳೀತಾ ಇದ್ದಾರೆ. ಅವರಿಗೆ ಎಲ್ಲವೂ ಒಳ್ಳೇದಾಗ್ಲಿ ಅನ್ನೋದು ಒಂದೇ ಉದ್ದೇಶದಿಂದ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇನ್ನು ಮುಂದೆ ಇಲ್ಲಿ ತುಂಬಾ ಕಾರ್ಯಕ್ರಮಗಳನ್ನ ಪ್ಲಾನ್ ಮಾಡಿದ್ದೀನಿ. ಇದು ಒಂದು ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಇದನ್ನ ನಾನು ವರ್ಷ ಇಡೀ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಅವಕಾಶಕ್ಕಾಗಿ ಧನ್ಯವಾದ.
2: ಸೊ ಕೇಳಿಸ್ಕೊಂಡ್ರಿ ಅಲ್ವಾ ಸ್ನೇಹಿತರೆ, ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್ ಅಧ್ಯಕ್ಷರಾದಂತಹ ವಿನುತಾ ಅಶ್ವಿನ್ ಅವರು ಈ ಇಂಟರಾಕ್ಟ್ ಕಾರ್ಯಕ್ರಮದ ಸಂಪೂರ್ಣ ವಿವರಣೆ ಮತ್ತು ಉದ್ದೇಶವನ್ನು ಎಷ್ಟು ಸುಂದರವಾಗಿ ನಮ್ಮೊಂದಿಗೆ ಹಂಚಿಕೊಂಡ್ರು. ಅಲ್ಲದೆ ವಿಶೇಷವಾಗಿ ನಮ್ಮ ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ಗಳಲ್ಲಿ ಒಂದಾದ ಬಾಲ ವಿಕಾಸ ಮತ್ತು ವಿಶೇಷ ಮಕ್ಕಳ ಸಬಲೀಕರಣ ಅಡಿಯಲ್ಲಿ ಈ ಕಾರ್ಯಕ್ರಮ ರೂಪುಗೊಂಡಿದ್ದು ನಿಜಕ್ಕೂ ಒಂದು ಹೆಮ್ಮೆಯ ವಿಷಯ. ಈ ಕಾರ್ಯಕ್ರಮದ ಮತ್ತೊಂದು ಅತ್ಯಂತ ಸ್ಫೂರ್ತಿದಾಯಕ ಹಾಗೂ ಮನಮಿಡಿಯುವ ಕ್ಷಣ ಏನು ಅಂತಂದರೆ, ನಮ್ಮ ಈ ಪುಟಾಣಿ ಮಕ್ಕಳು ಜ್ಞಾನವನ್ನು ಪಡೆದುಕೊಳ್ಳಲಿ, ಒಳ್ಳೆಯ ಹವ್ಯಾಸಗಳನ್ನು ಮತ್ತು ಉತ್ತಮ ಅಭ್ಯಾಸಗಳನ್ನು ಕಲಿಯಲಿ ಅಂತ ರೋಟರಿ ಕ್ಲಬ್ ವತಿಯಿಂದ ಮಕ್ಕಳಿಗೆ ಒಂದು ರೇಡಿಯೋವನ್ನು ಉಡುಗೊರೆಯಾಗಿ ಕೊಡಲಾಯಿತು. ಸೊ ಸ್ನೇಹಿತರೆ, ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್ ಮತ್ತು ಶಾರದಾದೇವಿ ಅಂಧ ಮಕ್ಕಳ ವಿಕಾಸ ಕೇಂದ್ರದ ಈ ಐಕ್ಯತೆ, ಈ ಪ್ರೀತಿ ನಿಜಕ್ಕೂ ಸಮಾಜಕ್ಕೆ ಒಂದು ದೊಡ್ಡ ಮಾದರಿ ಅಂತಾನೆ ಹೇಳಬಹುದು. ಅಂಗವೈಕಲ್ಯ ಎನ್ನುವುದು ಶರೀರಕ್ಕಿರಬಹುದು, ಆದರೆ ಕಲ್ಪನೆಗಲ್ಲ, ಸಾಧನೆಗಲ್ಲ, ವಿಶೇಷ ಮಕ್ಕಳ ಸಬಲೀಕರಣಕ್ಕಾಗಿ ಕೈ ಜೋಡಿಸಿರುವ ಈ ಕೈಗಳು ಮತ್ತಷ್ಟು ಗಟ್ಟಿಯಾಗಲಿ ಎಂದು ಆಶಿಸೋಣ. ಮಕ್ಕಳ ಮುಖದಲ್ಲಿ ನಗು ಮೂಡಿಸುವ, ಬದುಕಿಗೆ ಭರವಸೆ ತುಂಬುವ ಇಂತಹ ಮತ್ತಷ್ಟು ಸ್ಫೂರ್ತಿದಾಯಕ ವರದಿಗಳೊಂದಿಗೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗ 90.8 FM ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಹಲೋ ಗೆಳೆಯರೇ.
5: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
6: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
5: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
7: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
8: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
9: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-3580-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
10: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-3090-309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680-9629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತು ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನಿಸ್ಬಹುದು. ಹಾಗಾದರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತು ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಈಗ ರಾತ್ರಿ ಹೊತ್ತಲ್ಲಿ ನಾವೆಲ್ಲರೂ ಹೋಗಬೇಕು ಅಂತ ಅಂದರೆ ನಮಗೆ ಹೋಗೋದಕ್ಕೆ ದಾರಿ ಸರಿಯಾಗಿರಬೇಕು, ಇಲ್ಲಾಂದರೆ ದಾರಿ ಕಾಣೋದಕ್ಕೆ ನಮಗೆ ಬೆಳಕಾದರೂ ಬೇಕಾಗತ್ತೆ. ಕತ್ತಲೆಯಲ್ಲಿ ಎಲ್ಲಿಗಾದರೂ ಹೋಗ್ತೀವಿ ಅಂತಂದಾಗ ಟಾರ್ಚ್ ಇಲ್ಲದೆ, ಈಗಂತೂ ಹೊರಗೋದು ಭಾಳ ಕಡಿಮೆ, ಟಾರ್ಚ್ ಇಲ್ಲದೆ ಓಡಾಡ್ತಿದ್ದಂತಹ ಟೈಮಲ್ಲಿ ಪಂಜನ ಇಟ್ಕೊಂಡು ಹೋಗ್ತಾಯಿದ್ರು, ಅಂದರೆ ಬೆಂಕಿಯ ಒಂದು ಪಂಜನ ಇಟ್ಕೊಂಡು ಹೋಗ್ತಾಯಿದ್ರು. ಸೊ ಅಂತಹ ಟೈಮ್ನಲ್ಲಿ ಆ ಒಂದು ಸ್ವಲ್ಪ ಬೆಳಕಿನಲ್ಲೇ ದಾರಿನ ನೋಡ್ಕೊಳ್ತಾ ಹೋಗ್ತಾಯಿದ್ರು. ಆದರೆ ಈಗ ಬಂದಿರುವಂತಹ ಟಾರ್ಚ್ಗಳು ಅಥವಾ ಏನೇ ಲೈಟ್ಗಳನ್ನ ನೋಡ್ತೀವಿ ಅಂತಂದರೆ ಅದು ಕಣ್ಣಿಗೆ ಕುಕ್ಕೋ ರೀತಿಯಲ್ಲಿ ಅಡ್ವಾನ್ಸ್ ಆಗಿಬಿಟ್ಟಿದ್ದಾವೆ. ಏನಿವೆ ಇವತ್ತು ನಾನು ಮಾತಾಡ್ತಾ ಇರೋದು ಈ ಒಂದು ಲೈಟ್ ಬಗ್ಗೆ ಅಲ್ಲ, ಅಥವಾ ನಾವು ಹೋಗ್ತಾ ಇರುವಂಥ ದಾರಿ ಬಗ್ಗೆ ಅಲ್ಲ, ಕತ್ತಲೆ ಬಗ್ಗೆ ಅಲ್ಲ. ಇವತ್ತು ನಾನು ಮಾತಾಡ್ತಾ ಇರೋದು ಈ ಕತ್ತಲೆಯಲ್ಲಿ ಹೊಳೆಯುವಂತಹ ಕಣ್ಣುಗಳ ಬಗ್ಗೆ. ಸೊ ಇವತ್ತು ನೀವೆಲ್ಲ ಕೂಡ ಗಮನಿಸ್ಬೋದು ಏನಪ್ಪ ಅಂತಂದರೆ, ಈಗ ಕತ್ತಲೆ ಹೊತ್ತಲ್ಲಿ ಲೈಟ್ನ ಹಾಕ್ಕೊಂಡು ನಾವೆಲ್ಲರೂ ಹೋಗ್ತಿದ್ವಿ ಅಂತಂದಾಗ ಯಾವುದೇ ಒಂದು ಪ್ರಾಣಿಗಳು ಕಾಣಿಸ್ಕೊಳ್ತು ಅಂದರೆ ಆ ಪ್ರಾಣಿ ನಮಗೆ ಡೈರೆಕ್ಟಾಗಿ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಅದರ ಕಣ್ಣುಗಳಿಂದ ಒಂದು ಹೊಳೆಯುವಂತಹ ಅನುಭವ ನಮಗಾಗುತ್ತೆ. ಬಿಕಾಸ್ ಪ್ರಾಣಿಗಳ ಕಣ್ಣು ಈ ಬೆಳಕಿಗೆ ಹೊಳೆಯುತ್ತೆ, ಅದರಲ್ಲೂ ಎಸ್ಪೆಷಲಿ ರಾತ್ರಿ ಟೈಮಲ್ಲಿ ಬೀಳುವಂತಹ ಬೆಳಕಿಗೆ ಅವುಗಳ ಕಣ್ಣು ಹೊಳೆಯೋದನ್ನು ನೋಡಿದ್ರೆ ಒಂದು ರೀತಿಯ ಭಯ ಆಗುತ್ತೆ. ಸೊ ನಿಮಗೂ ಕೂಡ ಇದೇ ರೀತಿ ಆಗಿದ್ರೆ ಇದಕ್ಕೆ ಏನು ರೀಸನ್ ಅಂತ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತೀನಿ. ಇದರ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಕೂಡ ಇದೆ, ಆ ವಿಷಯನ ಕೂಡ ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಹಾಗೆ ಇದ್ರ ಬಗ್ಗೆ ನಿಮಗೇನಾದ್ರು ಗೊತ್ತಿದೆ ಅಂದರೆ ಯಾಕೆ ಪ್ರಾಣಿಗಳ ಕಣ್ಣು ಹೊಳೆಯುತ್ತೆ ಅಂತೇಳಿ ಅದನ್ನು ಕೂಡ ನಮಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಮಾಡಿ ಕಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ರೀ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತಾ ಹೇಳ್ತಾ ಇದ್ದೆ. ಸೊ ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಲೇ ಹೇಳ್ಬೋದು, ಯಾಕೆಂತಂದರೆ ಈ ವಿಷಯದ ಬಗ್ಗೆ ನಾವು ನೀವು ಕೂಡ ಒಂದ್ಸರಿ ಮಾತಾಡುತ್ತಿರ್ತೀವಿ, ಹಾಗೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಮಾತಾಡಿರ್ತೀರಾ. ಇದು ಒಂದು ರೀತಿ ನಮಗೆ ವಿಸ್ಮಯ ಅಂತ ಅನ್ಸುತ್ತೆ, ಆ್ಯಂಡ್ ಒಂದೊಂದ್ಸರಿ ನೋಡಿದಾಗ ಅದನ್ನು ಭಯಾನಕ ಅಂತ ಕೂಡ ಅನಿಸುತ್ತೆ. ಏನಪ್ಪ ವಿಷಯ ಅಂತಂದರೆ, ಇವತ್ತು ಈ ಕತ್ತಲೆಯ ಸಮಯದಲ್ಲಿ ಯಾವುದಾದ್ರೂ ಒಂದು ಚೂರು ಬೆಳಕು ಕಂಡ್ರೆ ಆ ಪ್ರಾಣಿಗಳ ಕಣ್ಣು ಹೊಳಿತಾ ಇರುತ್ತೆ. ಸೊ ಇವತ್ತು ಪ್ರಾಣಿಗಳ ಕಣ್ಣು ಯಾಕೆ ಹೊಳಿಯುತ್ತೆ, ಮತ್ತು ಪ್ರಾಣಿಗಳ ಕಣ್ಣು ಹೊಳೆದಂತೆ ನಮ್ಮ ಕಣ್ಣುಗಳು ಹೊಳೆಯೋದಿಲ್ಲ, ಹಾಗಾಗಿ ಅದರಲ್ಲಿ ಏನು ಸ್ಪೆಷಾಲಿಟಿ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮಗೆ ಏನಾದ್ರು ಗೊತ್ತಿದೆ ಅಂತಂದರೆ ನಮಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಮಾಡಿ ಕಳಿಸ್ಕೊಡಿ, ಅಥವಾ ಮೆಸೇಜ್ನ ಮಾಡಿ. ನಮ್ಮ ಸಂಖ್ಯೆ 9686 8609 6279. ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ, ಇವತ್ತು ಈ ಒಂದು ಪಳಪಳ ಹೊಳೆಯುವಂತಹ ಕಣ್ಣುಗಳು ಹೇಗೆ ಹೊಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ದೀನಿ. ಎಲ್ಲ ಒಂದು ಕಡೆಗೆ ಕತ್ತಲೆಯಲ್ಲಿ ಕೂತಿರುವಂತಹ ಬೆಕ್ಕುಗಳು ನಮಗೆ ನೋಡಿದಾಗ ಅದರ ಕಣ್ಣು ಪಳಪಳ ಪಳಪಳ ಹೊಳಿತಾ ಇರುತ್ತೆ. ಇದನ್ನು ನೀವು ಕೂಡ ಗಮನಿಸಿರ್ತೀರ. ಅಷ್ಟೇ ಅಲ್ಲ, ಕತ್ತಲೆಯಲ್ಲಿ ಅದರ ದೇಹ ಕಾಣದೇ ಇದ್ರೂ ಕೂಡ ಅದರ ಕಣ್ಣುಗಳು ಮಾತ್ರ ಕಾಣಿಸ್ಕೊಳ್ತಾ ಇರುತ್ತೆ. ಅದೇ ರೀತಿಯಲ್ಲೇ ಬೆಕ್ಕಷ್ಟೇ ಅಲ್ಲ, ಚಿರತೆ ಆಗಿರ್ಬೋದು, ಚೀತಾ ಆಗಿರ್ಬೋದು, ಸಿಂಹ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಪ್ರಾಣಿಗಳ ಕಣ್ಣು ಕೂಡ ಹೆಚ್ಚಾಗಿ ಹೊಳಿತಾ ಇರುತ್ತೆ. ಕೆಲವು ಪ್ರಾಣಿಗಳು ಕಣ್ಣುಗಳಲ್ಲಿ ಸ್ಫಟಿಕದಂತಹ ವಿಶೇಷವಾದಂತಹ ಪದಾರ್ಥದ ತೆಳು ಪೊರೆ ಇರುತ್ತೆ. ಸೊ ಈ ಪೊರೆ ಅದರ ಮೇಲೆ ಬಿದ್ದಂತಹ ಬೆಳಕನ್ನು ಪ್ರತಿಬಿಂಬಿಸಿ ಅದು ನಮಗೆ ಕಾಣಿಸುತ್ತೆ. ಈ ಪ್ರತಿಬಿಂಬದ ಬೆಳಕು ಕಣ್ಣಿನ ಹೊಳಪಿಗೆ ಕಾರಣ ಅಂತಲೇ ಹೇಳ್ಬೋದು. ಸೊ ರಾತ್ರಿ ವೇಳೆಯಲ್ಲಿ ಸ್ವಲ್ಪ ಬೆಳಕು ಕಂಡರೂ ಕೂಡ ಅದು ಈ ಪ್ರಾಣಿಗಳ ಕಣ್ಣಿನಲ್ಲಿ ರಿಫ್ಲೆಕ್ಟ್ ಆಗಿ ನಮಗೆ ಕಾಣಿಸುತ್ತೆ. ಅದು ಕೂಡ ಎಷ್ಟು ಶಾರ್ಪಾಗಿ ಕಾಣಿಸುತ್ತೆ ಅಂದರೆ ಇಲ್ಲಿ ಯಾವುದೋ ಒಂದು ಪ್ರಾಣಿ ಇದೆ ಅನ್ನುವಂತಹ ಒಂದು ವಿಚಾರ ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಅಂತಹ ಪ್ರಾಣಿಗಳು ಕತ್ತಲೆಯಲ್ಲೂ ಕೂಡ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡ್ತಾ ಇರ್ತವೆ. ಈ ಬೆಕ್ಕಿನ ಕಣ್ಣಿನ ಪಟಲವಾದ ಹಿಂದೆ ಒಂದು ಟೇಪ್ ಟಮ್ ಲ್ಯೂಸಿಡೆಮ್ ಎನ್ನುವಂತಹ ಒಂದು ಸ್ಫಟಿಕದಂತಹ ಪದಾರ್ಥದ ಒಂದು ಪೊರೆ ಇರುತ್ತೆ. ಇದು ವಿಶೇಷವಾಗಿ ಪ್ರಾಣಿಗಳಲ್ಲೇ ಇರುವಂಥದ್ದು. ಅದರಲ್ಲೂ ಕೂಡ ಈಗ ಏನು ನಾನು ಹೇಳಿದೆ, ಬೆಕ್ಕು, ಚಿರತೆ, ಮಚ್ಚೀತಾ, ಸಿಂಹ, ಈ ರೀತಿಯ ಏನು ಅಟ್ಯಾಕ್ ಮಾಡುವಂತಹ ಒಂದು ಶಕ್ತಿಯನ್ನು ಹೊಂದಿರುವಂತಹ ಪ್ರಾಣಿಗಳೇನಿದ್ದಾವೆ, ಇವುಗಳ ಕಣ್ಣಿನಲ್ಲಿ ಇದಿರುವಂಥದ್ದು ಹೆಚ್ಚಾಗಿ. ಸೊ ಹಾಗೆಯೇ ಈ ಕಣ್ಣಿನ ಹೊಳಪಿನ ಬಣ್ಣ ಕೂಡ ಪ್ರಾಣಿಯಿಂದ ಪ್ರಾಣಿಗೆ ಬದಲಾಗಿರುತ್ತೆ. ಒಂದೇ ರೀತಿಯಲ್ಲೇ ನಮಗೆ ಈ ಒಂದು ರಿಫ್ಲೆಕ್ಷನ್ ಕಾಣಲ್ಲ, ಬೇರೆ ಬೇರೆ ಪ್ರಾಣಿಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯ ಬಣ್ಣದ ಒಂದು ಹೊಳಪು ಕೂಡ ಇರೋದನ್ನು ಗಮನಿಸ್ಬೋದು. ಅದು ಅವುಗಳ ಕಣ್ಣಿನಲ್ಲಿರುವಂತಹ ರಕ್ತನಾಳದ ಸಂಖ್ಯೆಯನ್ನು ಅವಲಂಬಿಸಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕೆಂಪಾಗಿ ಕಾಣ್ತಾ ಇರುವಂತಹ ಆ ಕಣ್ಣುಗಳೇನಿರುತ್ತೆ ಅಂದರೆ ಕೆಲವು ಪ್ರಾಣಿಯ ಕಣ್ಣನ್ನು ನೋಡಿದಾಗ ಸೊ ನಿಮಗೆ ಅದು ಕೆಂಪು ಬಣ್ಣದಲ್ಲಿ ಕಾಣಿಸ್ತಾ ಇರುತ್ತೆ. ಅದರ ಅರ್ಥ ರಕ್ತನಾಳಗಳ ಸಂಖ್ಯೆ ಹೆಚ್ಚಾಗಿರುವಂತಹ ಪ್ರಾಣಿಗಳ ಕಣ್ಣುಗಳು ಕೆಂಪಗೆ ಹೊಳಿತಾ ಇರ್ತವೆ. ಇವುಗಳ ಸಂಖ್ಯೆ ಕಡಿಮೆ ಇದ್ದರೆ ಹೊಳಪು ಬಿಳಿಯಾಗಿರುತ್ತೆ ಅಥವಾ ಹಳದಿ ಬಣ್ಣದಲ್ಲಿ ಕಾಣಿಸುತ್ತೆ. ಸೊ ಈ ರೀತಿಯಲ್ಲಿ ಈ ಒಂದು ಪ್ರಾಣಿಗಳ ಕಣ್ಣು ರಿಫ್ಲೆಕ್ಟ್ ಆಗುತ್ತೆ. ಸೊ ಪ್ರಾಣಿಗಳ ಕಣ್ಣಲ್ಲಿ ಈ ಒಂದು ವಿಶೇಷವಾದಂತಹ ಲೆನ್ಸ್ ಇರೋದ್ರಿಂದ ಇದು ನಮಗೆ ಈ ಒಂದು ಪಳಪಳ ಹೊಳೆಯೋ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾದರೆ ಇದು ಯಾಕೆ ಈ ರೀತಿಯಲ್ಲಿ ಪಳಪಳ ಹೊಳೆಯೋ ಕಣ್ಣನ್ನು ಇಟ್ಕೊಂಡಿದ್ದೇವೆ ಅಂತೇಳಿ ನಿಮಗೆಲ್ಲ ಗೊತ್ತಾಗಿದೆ ಅಲ್ವಾ? ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತು ನಾ ತಿಳಿಸಿದಂತಹ ಈ ಇನ್ಫಾರ್ಮೇಷನ್ ನಿಮಗೂ ಕೂಡ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಅಂದರೆ ಇದರ ಬಗ್ಗೆ ಇನ್ನೊಂದು ವಿಷಯವನ್ನು ಕೂಡ ಹೇಳೋದಕ್ಕಿದೆ, ಹಾಗೆ ನಾನು ಹೇಳೋದಕ್ಕೆ ವಾಪಸ್ ಬರ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ ನಾಡಿ ಕನ್ನಡ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದ ಹಾಗೆ, ಈಗ ಪ್ರಾಣಿಗಳ ಕಣ್ಣುಗಳು ಯಾಕೆ ಹೊಳೆಯುತ್ತೆ, ಪ್ರಾಣಿಗಳ ಕಣ್ಣಲ್ಲಿ ಏನು ಅಂತ ಸ್ಪೆಷಾಲಿಟಿ ಇರುತ್ತೆ, ಅವುಗಳು ಸ್ವಲ್ಪ ಬೆಳಕು ಕಂಡು ಸಾಕು ಅವುಗಳ ಕಣ್ಣು ಪಳಪಳನೇ ಹೊಳಿತಾ ಇರುತ್ತೆ. ಇದರಿಂದಾಗಿ ಒಂದೊಂದು ಸಾರಿ ಭಯ ಕೂಡ ಆಗುತ್ತೆ, ಆ್ಯಂಡ್ ಅದು ಒಂದು ಪ್ರಾಣಿ ಅಂಥೇಳಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಹಾಗಾದರೆ ಈ ಒಂದು ಪ್ರಾಣಿಗಳಲ್ಲಿ ಕಾಣಿಸ್ಕೊಳ್ಳುವಂತಹ ಈ ಒಂದು ರಿಫ್ಲೆಕ್ಷನ್, ಸೊ ಮನುಷ್ಯರಲ್ಲಿ ಯಾಕೆ ಕಾಣಿಸಲ್ಲ ಅಂತ ನಾವು ಯೋಚನೆ ಮಾಡಿದ್ರೆ ಅದಕ್ಕೂ ಕೂಡ ಒಂದು ರೀಸನ್ ಇದೆ. ಆ್ಯಂಡ್ ನಾನಾಗಲೇ ಹೇಳಿದಾಗೆ ಈ ರಿಫ್ಲೆಕ್ಷನ್ಗೆ ಕಾರಣ ಟೆಪಿಟಮ್ ಲ್ಯೂಸಿಡಮ್ ಅಂಥೇಳಿ, ಇದು ಕಣ್ಣುಗಳ ಒಳಗಡೆ ಇರುವಂತಹ ಲೆನ್ಸ್ ಆಗಿರುತ್ತೆ. ಇದು ಪ್ರಾಣಿಗಳಲ್ಲಿ ಕಂಡುಬರುವಂತಹ ಒಂದು ವಿಶೇಷವಾದಂತಹ ಲೆನ್ಸ್ ಆಗಿರುತ್ತೆ. ಹಾಗೆಯೇ ಈ ಪ್ರಾಣಿಗಳಿಗೆ ಕಡಿಮೆ ಬೆಳಕಿನಲ್ಲಿ ಚೆನ್ನಾಗಿ ಕಾಣೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಗಲೇ ಹೇಳಿದಾಗೆ ಬೇಟೆ ಆಡೋದಕ್ಕೆ ಕೂಡ ಈ ಒಂದು ಪ್ರಾಣಿಗಳಿಗೆ ತುಂಬಾ ಹೆಲ್ಪ್ಫುಲ್ ಇದು. ಮತ್ತು ಈ ಒಂದು ಪ್ರಾಣಿಗಳ ಎದುರುಗಡೆ ನಾವೇನಾದ್ರು ಇಟ್ಟಿದ್ದೀವಿ ಅಂತಂದರೆ, ಅಥವಾ ಯಾವುದೋ ಒಂದು ಆಬ್ಜೆಕ್ಟ್ ಇದೆ ಅಂತಂದರೆ, ಅದು ಚೆನ್ನಾಗಿ ಕಾಣಿಸುತ್ತೆ ಅವುಗಳಿಗೆ ಕತ್ತಲೆಯಲ್ಲೂ ಕೂಡ. ಹಾಗಾದರೆ ಈ ಒಂದು ರೆಟಿನಾದ ಮೇಲೆ ಬೀಳುವಂತಹ ಬೆಳಕು, ಸೊ ಈ ರೀತಿಯಲ್ಲಿ ರಿಫ್ಲೆಕ್ಟ್ ಆಗಿ ನಮಗೆ ಅಷ್ಟು ಪ್ರಕಾಶಮಾನವಾಗಿ ಕಾಣಿಸುತ್ತೆ. ಹಾಗಾದರೆ ಮನುಷ್ಯರಲ್ಲಿ ಇದು ಯಾಕೆ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡಿದ್ರೆ, ಮನುಷ್ಯರ ಕಣ್ಣಿನಲ್ಲಿ ನಾನಾಗಲೇ ಹೇಳಿದಂತಹ ಲೆನ್ಸ್ ಇರೋದಿಲ್ಲ. ಯಾಕಂದರೆ ನಾವು ಮುಖ್ಯವಾಗಿ ಹಗಲಿನಲ್ಲಿ ಎಚ್ಚರವಾಗಿರ್ತೀವಿ. ಇದರ ಮುಂದುವರೆದ ಭಾಗವಾಗಿ ನೋಡಿದರೂ ಕೂಡ ಮನುಷ್ಯರ ಕಣ್ಣುಗಳು ರಾತ್ರಿಯಲ್ಲಿ ಕಾಣುವ ಸಾಮರ್ಥ್ಯವನ್ನು ಹೊಂದಿದ್ರೂ ಅದು ಪ್ರಾಣಿಗಳಷ್ಟು ಪರಿಣಾಮಕಾರಿ ಆಗಿರೋದಿಲ್ಲ. ಬೆಳಕು ರಿಫ್ಲೆಕ್ಟ್ ಆಗೋದ್ರ ಬದಲಿಗೆ ನಮ್ಮ ರೆಟಿನಾದಲ್ಲಿ ಇರುವಂತಹ ಬೆಳಕನ್ನು ಒಮ್ಮೆ ಮಾತ್ರ ಅದು ಬಳಸ್ಕೊಳ್ಳುತ್ತೆ. ಸೊ ಹಾಗಾಗಿ ನಮ್ಮ ಕಣ್ಣುಗಳು ಆ ರೀತಿಯಲ್ಲಿ ರಿಫ್ಲೆಕ್ಟ್ ಆಗೋದಿಲ್ಲ. ಹಾಗೆ ಟೆಪಿಟಿಯಂ ಲ್ಯೂಸಿಡಿಯಂ ಎನ್ನುವಂತಹ ರಚನೆ ಮತ್ತು ಅದರಲ್ಲಿರುವಂತಹ ಖನಿಜಗಳು ಏನಿದ್ದಾವೆ ಅವು ಬೆಳಕನ್ನು ಪ್ರತಿಫಲಿಸೋದಕ್ಕೆ ಸಹಾಯ ಮಾಡುತ್ತೆ. ಇದರಿಂದಾಗಿ ಆ ಪ್ರಾಣಿಗಳ ಕಣ್ಣುಗಳು ಹೊಳೆಯೋದಕ್ಕೆ ಶುರುವಾಗುತ್ತೆ. ಬೆಕ್ಕುಗಳಲ್ಲಿ ಹಸಿರು ಬಣ್ಣದಲ್ಲಿ ಹೊಳೆದ್ರೆ ಬೇರೆ ಬೇರೆ ಪ್ರಾಣಿಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೊಳೆಯುತ್ತೆ. ಹಾಗೆಯೇ ಇನ್ನೂ ಯಾವ್ಯಾವ ಪ್ರಾಣಿಗಳಲ್ಲಿ ಈ ರೀತಿ ಕಾಣಿಸುತ್ತೆ ಅಂತ ನೀವೇನಾದ್ರೂ ನೋಡಬೇಕು ಅಂತ ಅನ್ಸಿದ್ರೆ, ಸೊ ಮನೆಯ ಸುತ್ತಮುತ್ತ ಓಡಾಡುವಂತಹ ಬೆಕ್ಕು, ನಾಯಿ, ಅಳಿಲುಗಳು, ಹಾಗೆ ಹುಲಿ, ಚಿರತೆ, ಜಿಂಕೆ ಮತ್ತು ಈ ರೀತಿಯ ಬೇರೆ ಬೇರೆ ಕಾಡು ಪ್ರಾಣಿಗಳ ಕಣ್ಣನ್ನು ಕೂಡ ನಾವು ನೋಡಿದಾಗ ಈ ರೀತಿ ಒಂದು ರಿಫ್ಲೆಕ್ಷನ್ ನಮಗೆ ಕಾಣಿಸುತ್ತೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ ಈ ಇನ್ಫಾರ್ಮೇಷನ್ ನಿಮಗೂ ಕೂಡ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತು ಅಂದರೆ, ಸೊ ನಮಗೆ ಒಂದು ಮೆಸೇಜ್ ಮಾಡಿ, ಹಾಗೆ ನಿಮಗೇನಾದ್ರೂ ಇದ್ರ ಬಗ್ಗೆ ಗೊತ್ತಿದ್ರೆ ಅದನ್ನು ಕೂಡ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ನಮ್ಮ ಸಂಖ್ಯೆ 9686096789 ಈ ಸಂಖ್ಯೆಗೆ ಮೆಸೇಜ್ ಮಾಡಿ, ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್ ಬಾಯ್. ಇಷ್ಟು ತನಕ ನೀವು ಕೇಳಿದ್ರು ವಿಸ್ಮಯ ಜಗತ್ತು ಕಾರ್ಯಕ್ರಮ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಕನ್ನಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
6: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
7: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-0883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
8: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
9: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
10: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
11: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ಯಾಕೆ ತಡ, ಹಿಂದೆ ಬನ್ನಿ ಐಶ್ವರ್ಯ ಸಿಲ್ಕ್ಸ್.

0: ಆಗಿ ಕೂಡ ಇರುವಂತದ್ದು. ಎಲ್ಲಾ ಬಿಸ್ನೆಸ್ ಮನ್ಗಳ ಐಡಿಯಾ ಕೂಡ ಒಂದೇ ರೀತಿ ಇರೋದಿಲ್ಲ ಅಲ್ವಾ. ಸೊ ನೀವು ಕೂಡ ಕೇಳ್ತಾನೆ ಇರ್ತೀರಾ, ಎಷ್ಟೋ ಬಿಸ್ನೆಸ್ ಮನ್ಗಳು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಹಾಗಿದ್ರೆ ಅರ್ಪಿತಾ, ಇವತ್ತು ಯಾವ ಬಿಸ್ನೆಸ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಇದೆಯಾ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಹೇಳ್ತೀನಿ. ಇವತ್ತಿನ ಬಿಸ್ನೆಸ್ ಏನಿದೆ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಬಿಸ್ನೆಸ್, ಏನ್ ಗೊತ್ತಾ, ಗುಡಿ ಎಂಪೋರಿಯಂ. ಹೆಸರು ಕೇಳಿದಿರಾ ಬಹುಶಃ ಕೆಲವರು, ಹೌದು ನಾವು ಹೆಸರು ಕೇಳಿದೀವಿ ಅಂತ ಹೇಳ್ಬೋದೇನೋ. ಏನಪ್ಪಾ ಅಂದ್ರೆ ಇಲ್ಲಿ ದೇಶದ ಆದಿವಾಸಿ ಕರಕುಶಲ ವಸ್ತುಗಳಿಂದ ಹಿಡಿದು ದೇಶಿ ಬಟ್ಟೆಗಳು, ಕೈಮಗ್ಗದ ಸೀರೆ, ಆಭರಣ, ಅಲಂಕಾರಿಕ ವಸ್ತುಗಳಾಗಿರ್ಬೋದು, ಶಿಲ್ಪಗಳು, ಚಿತ್ರಪಟ, ಹೀಗೆ ಎಲ್ಲವೂ ಕೂಡ ಒಂದೇ ಕಡೆ ಸಿಗುವಂತ ಒಂದು ಮಳಿಗೆ ಆಗಿದ್ದು ಇದು ಇರುವುದು ನಮ್ಮ ಶಿವಮೊಗ್ಗದ ಗೋಪಾಲ್ ಗೌಡ ಎಕ್ಸ್ಟೆನ್ಷನ್ ಅಲ್ಲಿ. ಸೊ ಇವತ್ತು ನಮ್ಮೊಟ್ಟಿಗೆ ಈ ಗುಡಿ ಎಂಪೋರಿಯಂನ ಪಾರ್ಟ್ನರ್ ಆಗಿರುವಂತಹ ತಸ್ವೀರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರೆ, ಹಾಗಿದ್ರೆ ಅವರೊಟ್ಟಿಗೆ ಬಿಸ್ನೆಸ್ ಮಾತುಕತೆನ ಸ್ಟಾರ್ಟ್ ಮಾಡೋಣ. ಈ ವಿಭಿನ್ನವಾದ ಬಿಸ್ನೆಸ್ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣವಾ. ತಸ್ವೀರ್ ಅವರೇ ನಮಸ್ತೆ.
1: ನಮಸ್ಕಾರ.
0: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಓಕೆ, ತಸ್ವೀರ್ ಅವರೇ ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ ಮೇಡಮ್, ನೀವು?
0: ಥ್ಯಾಂಕ್ ಯು, ನಾನು ಕೂಡ ಚೆನ್ನಾಗಿದ್ದೀನಿ. ಕಾಫಿ ಟೀ ಎಲ್ಲ ಆಯ್ತಾ?
1: ಆಗಿದೆ ಮೇಡಮ್.
0: ಸೊ ತಸ್ವೀರ್ ಅವರೇ, ನನಗೆ ನಿಮ್ಮ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮೊದಲು ನಿಮ್ಮ ಬಗ್ಗೆ ತಿಳ್ಕೊಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ, ಓಕೆನಾ? ನಿಮ್ಮ ಪರಿಚಯ ಮಾಡ್ಕೊಳ್ಬೋದಾ? ನಿಮ್ಮ ಪ್ರಾಪರ್ ಯಾವುದು, ಎಲ್ಲಿ ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು, ಅದ್ರ ಬಗ್ಗೆ ಹೇಳಿ ಸರ್.
1: ನಮ್ದು ಪ್ರಾಪರ್ ಶಿಕಾರಿಪುರ. ನಮ್ಮ ತಂದೆ ತಾಯಿ ಬಂದು ಹೆಗ್ಗೋಡಲ್ಲಿ ನೀನಾಸಂ, ಹೀಗೆ ಅಂದರೆ ಈ ಆರ್ಟ್ ಆ್ಯಂಡ್ ಕಲ್ಚರಲ್ಲೇ ಇದ್ದವರು. ನಮ್ಮದು ಮುಂಚೆ ಬ್ಯಾಂಗ್ಳೂರಲ್ಲೂ ಒಂದು 7-8 ಇಯರ್ಸ್ ಸ್ಟೋರ್ ಇತ್ತು, ಗುಡಿ ಹೆರಿಟೇಜ್ ಹಟ್ ಹೆಸರಲ್ಲಿತ್ತು. ಅದಾದಮೇಲೆ ಕೋವಿಡಲ್ಲಿ ಕ್ಲೋಸ್ ಆದಮೇಲೆ ಇಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ನಾನು ಪರ್ಸ್ನಲಾಗಿ, ನಾನು ನಂದು ಚಿತ್ರಕಲಾ ಪರಿಷತ್ತು, ಫೈನ್ ಆರ್ಟ್ಸ್ ಎಲ್ಲ ಆಗಿದೆ. ನಮ್ಮ ತಂದೆಯವರು ಥಿಯೇಟ್ರು, ಹಾಗೆ ತಾಯಿನೂ ಪೋಯೆಟ್, ಅವರು ಪೋಯಮ್ಸ್ ಎಲ್ಲ ಬರಿತಾ ಇದ್ರು. ಸೊ ಇದೇ ಫೀಲ್ಡಲ್ಲಿ ಇರೋದ್ರಿಂದ ನಾವು ಇದನ್ನೇ ಮುಂದುವರಿಸ್ತಾ ಇದ್ದೀವಿ.
0: ಪ್ಯಾಷನನ್ನೇ ಪ್ರೊಫೆಷನ್ ಮಾಡ್ಕೊಂಡಿದ್ದೀರಾ?
1: ಹೌದು, ಹೌದು.
0: ಸೂಪರ್. ಸೊ ಇಂಟ್ರೆಸ್ಟಿಂಗ್ ಸರ್. ಹೀಗಿರುವಾಗ ನನಗೆ ಈ ಒಂದು ಗುಡಿ ಎಂಪೋರಿಯಂ ಹೆಸರು ತುಂಬಾ ಡಿಫ್ರೆಂಟ್ ಆಗಿದೆ, ಯುನೀಕ್ ಆಗಿದೆ, ಅಂಡ್ ಮನಸ್ಸಿಗೆ ಹತ್ರ ಆಗುತ್ತೆ. ಆಯ್ತಾ, ಈ ಒಂದು ಗುಡಿ ಎಂಪೋರಿಯಂ ಬಗ್ಗೆ ತಿಳಿಸ್ಕೊಡ್ಬೋದಾ? ಆಕ್ಚುಲಿ ಇಲ್ಲಿ ಏನೇನೆಲ್ಲ ಸಿಗುತ್ತೆ ಏನು, ಅದ್ರ ಬಗ್ಗೆ ಹೇಳಿ ಸರ್.
1: ಆಕ್ಚುಲಿ ಇದು ಸ್ಟಾರ್ಟ್ ಆಗಿದ್ದು ಬಂದು ಟ್ರೈಬಲ್ ಪ್ರಾಡಕ್ಟ್ಸ್ನ ಪ್ರಮೋಟ್ ಮಾಡಲಿಕ್ಕೆ, ಮತ್ತು ಈ ಮನೆ ಹಾಗೂ ಇತರ ಇದರಲ್ಲಿ ಮನೆ ಕೆಲಸ, ಮನೇಲಿ ಏನೋ ಒಂದು ಕಲಿತಾ ಇರ್ತಾರೆ ಅವರಾಗಿ, ಹ್ಯಾಂಡ್ ವರ್ಕು ಅಥವಾ ಈ ಥರ ಮಡಿಕೆ ಮಾಡೋದು, ಟೆರಾಕೋಟಾ ಮಾಡೋದು, ಈ ಥರ ಐಟಮ್ಸ್ನ ನಾವು ಪ್ರಮೋಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ಹಂಗಾಗಿ ನಮ್ಮಲ್ಲಿ ಜಾಸ್ತಿ ಟ್ರೈಬಲ್ ಪ್ರಾಡಕ್ಟ್ಸ್ ಇದೆ. ಬಟ್ಟೆ ಎಲ್ಲ ಹ್ಯಾಂಡ್ಲೂಮ್ಸು, ಮತ್ತು ಈ ಬ್ಲಾಕ್ ಪ್ರಿಂಟ್ಸ್ ಮಾಡೋದು, ಹ್ಯಾಂಡ್ ವರ್ಕ್ ಮಾಡೋದು, ಈ ಥರದ್ದೆಲ್ಲ ಐಟಮ್ಸ್ ಇದೆ ನಮ್ಮಲ್ಲಿ. ಆಲ್ ಓವರ್ ಇಂಡಿಯಾ ಕಲೆಕ್ಷನ್ ಇದೆ. ಬೇರೆ ಬೇರೆ ಸ್ಟೇಟು, ಬೇರೆ ಬೇರೆ ಕಲ್ಚರು ಎಲ್ಲ ನೋಡ್ಬೋದು ನೀವು.
0: ಓಕೆ. ಸೊ ತುಂಬಾ ಎಲ್ಲ ಹ್ಯಾಂಡ್ ವರ್ಕ್ ಮಾಡಿರುವಂತ ಐಟಮ್ಸ್ ಇರೋದಾ ಸರ್ ಇಲ್ಲಿ?
1: ಹೌದು, ಹ್ಯಾಂಡ್ ವರ್ಕ್ಸ್ ಇದೆ ಜಾಸ್ತಿ. ಸ್ಟೋನು, ಬ್ರ್ಯಾಸು, ರಸ್ಟ್ ಮೆಟಲ್ಲು, ಮತ್ತೆ ಈ ತರ ವೇಸ್ಟ್ ಪ್ರಾಡಕ್ಟ್ಸ್ ಅಲ್ಲೂ ತಯಾರು ಮಾಡಿರುವಂತದ್ದು ನೋಡಬಹುದು ನೀವು.
0: ಸೊ ಕಸದಿಂದ ರಸವನ್ನ ತಯಾರಿಸಿರುವಂತ ಪ್ರಾಡಕ್ಟ್ ಗಳು ಇಲ್ಲಿ ಸಿಗುತ್ತೆ.
1: ಹೇಳ್ಬೋದು ಹಾಗೆ. ಹೌದು.
0: ಸೊ ನಿಮಗೂ ಕೂಡ ಇದ್ರಲ್ಲೆಲ್ಲ ಐಡಿಯಾಸ್ ಇದೆಯಾ ಸರ್, ಇದೆಲ್ಲ ಪ್ರಿಪೇರ್ ಮಾಡೋದೆಲ್ಲ ಬರುತ್ತಾ?
1: ಹಾಂ, ಬರುತ್ತೆ. ನಾನು ಪರ್ಸ್ನಲಿ ಪೇಂಟಿಂಗ್ಸು ಮತ್ತು ಈ ಟೆರಾಕೋಟಾ ಜ್ಯುವೆಲ್ರೀಸು ಟ್ರೈನಿಂಗ್ ಎಲ್ಲ ಕೊಡ್ತಿದ್ದೆ. ನಮ್ಮಲ್ಲಿ ನಮ್ಮದೊಂದು ಯೂನಿಟ್ ಇದೆ ಶಿಕಾರಿಪುರದಲ್ಲಿ, ಅಲ್ಲಿ ಒಂದಿಷ್ಟು ಜನ ಟ್ರೈಬಲ್ ಹೆಣ್ಮಕ್ಳು ಕೆಲಸ ಮಾಡ್ತಾರೆ, ಅವ್ರಿಗೆ ನಾವು ಸ್ಟಿಚಿಂಗ್ ಟ್ರೈನಿಂಗು ಮತ್ತು ಈ ಟೆರಾಕೋಟಾ ಮಾಡೋದು ಎಲ್ಲ ಟ್ರೈನಿಂಗ್ ಕೊಟ್ಟು, ಅವರು ಒಂದು ಲೆವೆಲ್, ಒಂದು ಸ್ಟೇಜಿಗೆ ಬಂದಮೇಲೆ ಅದನ್ನು ನಾವು ಪ್ರಮೋಟ್ ಮಾಡ್ತೀವಿ ಆ ಪ್ರಾಡಕ್ಟ್ಸ್ನ. ನಮ್ಮದು ಹೀಗೆ ಹೋಲ್ಸೇಲ್ ಬೇರೆ ಬೇರೆ ಸ್ಟೇಟ್ಗೂ ಹೋಗುತ್ತೆ ನಮ್ಮ ಪ್ರಾಡಕ್ಟ್ಸು, ಕ್ಲಾತ್ಸು, ಟೆರಾಕೋಟಾ ಎಲ್ಲ ಹೋಗುತ್ತೆ ಮೇಡಮ್.
0: ಓಕೆ, ಸೂಪರ್ ಸರ್. ಸೊ ನಾನು ನೋಡ್ತಾ ಇರುವಾಗೇ ತುಂಬ ಯುನಿಕ್ ಆಗಿದೆ. ಆಯಿತಾ, ಫಾರ್ ಎಕ್ಸಾಂಪಲ್ ಬ್ರಾಸ್ ಮೆಟೀರಿಯಲ್ ಇರ್ಬೋದು ಅಥವಾ ಕ್ಲಾತಸ್ ಇರ್ಬೋದು, ಟೆರಾಕೋಟಸ್ ಎಲ್ಲವೂ ಡಿಫ್ರೆಂಟ್ ಆಗಿದೆ. ಸೊ ಒಂದೇ ಸ್ಥಳಕ್ಕೆ ಬಂದರೆ ಎಲ್ಲ ರೀತಿಯ ಐಟಮ್ಸ್ಗಳು ಸಿಗುವಂಥದ್ದು ಅಲ್ವಾ?
1: ಹೌದು, ಹೌದು. ನಾವು ಎಲ್ಲ, ನಮ್ಮ ಆ್ಯಕ್ಚುಲಿ ಮೈನ್ ಥೀಮ್ ಇದ್ದಿದ್ದೆ ಅದು, ಎಲ್ಲದನ್ನು ಒಂದು ಕಡೆನ ಒಟ್ಟುಗೂಡಿಸ್ಬೇಕು ಅಂತಲೇ ಸ್ಟಾರ್ಟ್ ಮಾಡಿದ್ದು ಇದು.
0: ಸೂಪರ್. ಅದರಲ್ಲೂ ದೇಶಿ ಬಟ್ಟೆಗಳು, ಕೈಮಗ್ಗದ ಸೀರೆ ಇರ್ಬೋದು, ಇನ್ನು ಅಲಂಕಾರಿಕ ವಸ್ತು, ಮಣ್ಣಿನ ಕಲಾಕೃತಿ ಇರ್ಬೋದು, ಜೊತೆಗೆ ಲಂಬಾಣಿ ಕಸೂತಿ ಬಟ್ಟೆಗಳು ಎಲ್ಲವೂ ಕೂಡ ಇದೆ. ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಸರ್?
1: ಅಂದರೆ ನಾವು ಅದ್ರ ಬಗ್ಗೆ, ನಮಗೆ ಮುಂಚೆಯಿಂದ ಅದ್ರ ಬಗ್ಗೆ ನಾಲೆಜ್ ಇತ್ತು, ಹಾಗೆ ಅದನ್ನೇ ನಾವು ಬೇರೆ ಬೇರೆ ಸ್ಟೇಟಿಗೆ ಹೋಗಿ ಹಳ್ಳಿಗಳಿಗೆ ವಿಸಿಟ್ ಕೊಟ್ಟು ಅವ್ರು ಮಾಡೋ ಅಂಥದ್ದನ್ನ ನೋಡಿ ಅದು ನಮಗೆ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಅದರಿಂದ.
0: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಗುಡಿ ಎಂಪೋರಿಯಂನ ಪಾರ್ಟ್ನರ್ ಆಗಿರುವಂತಹ ತಸ್ವೀರ್ ಅವರು ಅವರ ಒಂದು ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಹಾಗೆ

ಗುಡಿ ಎಂಪೋರಿಯಂ ನಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಈ ಒಂದು ಯುನಿಕ್ ಬಿಸ್ನೆಸ್ ಬಗ್ಗೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮ, ಜೊತೆಗೆ ಸೂಪರ್ ಸಾಂಗ್ ನ ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮ ತುಂಬಾ ವಿಶೇಷವಾಗಿದ್ದು, ಹಾಗೆ ನಾವೀಗ ಇರೋದು ಗುಡಿ ಎಂಪೋರಿಯಂನಲ್ಲಿ. ಇದು ಇರೋದು ನಮ್ಮ ಶಿವಮೊಗ್ಗದ ಗೋಪಾಲ್ ಗೌಡ ಎಕ್ಸ್ಟೆನ್ಷನ್ ಅಲ್ಲಿ. ಸೊ ಇದರ ಪಾರ್ಟ್ನರ್ ಆಗಿರುವಂತಹ ತಸ್ವೀರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಈ ಒಂದು ಬಿಸ್ನೆಸ್ ಮಾತುಕತೆನ ಮುಂದುವರೆಸೋಣ. ತಸ್ವೀರ್ ಅವರೇ, ಈ ಗುಡಿ ಎಂಪೋರಿಯಂ ಪೂರ್ತಿ ನೀವೊಬ್ಬರೇ ಹ್ಯಾಂಡಲ್ ಮಾಡೋದ ಅಥವಾ ಇದಕ್ಕೆ ಬೇರೆ ಪಾರ್ಟ್ನರ್ಸ್ ಯಾರಿದ್ದಾರೆ, ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೀಡಬಹುದಾ?
3: ಹಾಂ, ಆ್ಯಕ್ಚುಲಿ ಇದು ನಮ್ಮ ತಾಯಿಯವರು ಮತ್ತೆ ಅವರ ಫ್ರೆಂಡ್ ಒಬ್ರಿದ್ರು, ಮುಂಚೆಯಿಂದ ಹಳೆ ಫ್ರೆಂಡ್ ಅವರು. ನಾವು ಕೋವಿಡಲ್ಲಿ ಕ್ಲೋಸ್ ಆಗಿ ವಾಪಸ್ ಬಂದ ಮೇಲೆ ಅವ್ರಿಗೂ ಇಂಟ್ರೆಸ್ಟ್ ಇತ್ತು, ನಮ್ಮ ತಾಯಿಯವ್ರಿಗೂ ಇಂಟ್ರೆಸ್ಟ್ ಇತ್ತು, ಅವರು ಇಬ್ಬರು ಸೇರಿ ಮಾಡೋಣ ಅಂತ. ಇದು ಹೆಣ್ಮಕ್ಳು ಮಾಡಿರೋಂಥದ್ದೇ ಒಂದು ಪ್ಲೇಸ್ ಇದು.
2: ಹೌದು, ಈಗಲೂ ಕೂಡ ಇಬ್ರು ಪಾರ್ಟ್ನರ್ಸ್ ಇದ್ದಾರಾ?
3: ಹಾಂ, ಇಬ್ರು ಪಾರ್ಟ್ನರ್ಸ್.
2: ನೀವು ಕೂಡ ಪಾರ್ಟ್ನರ್
3: ಆಗ್ತಾ ಇದ್ದೀವಿ? ಹಾಂ, ಒನ್ ಆ್ಯಂಡ್ ಹಾಫ್ ಇಯರ್ ಇಂದ ಒಟ್ಟಿಗೆ ಎಲ್ಲ ಮಾಡ್ತಾ ಇದ್ದೀವಿ.
2: ಸರ್, ಬಿಸ್ನೆಸ್ ಹೇಗಿದೆ?
3: ಬಿಸ್ನೆಸ್ ಆ್ಯಕ್ಚುಲಿ ಅಂದ್ಕೊಂಡಿದ್ದಕ್ಕಿಂತ ಒಳ್ಳೆ ಇಟ್ಸ್ ರೆಸ್ಪಾನ್ಸ್ ಸಿಕ್ಕಿದೆ. ಬ್ಯಾಂಗ್ಳೂರ್ಗಿಂತ ಚೆನ್ನಾಗಿ ಸಿಕ್ಕಿದೆ, ಯಾಕಂದರೆ ಇಲ್ಲಿ ಸ್ವಲ್ಪ ಕಡಿಮೆ ಇರೋದ್ರಿಂದ, ಈ ಥರ ಸ್ಟೋರ್, ಈ ಥರ ಒಂದು ಸ್ಟೋರು, ಈ ಥರ ಪ್ಲೇಸ್ ಕಡಿಮೆ ಇರೋದ್ರಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಮೇಡಮ್.
2: ಓಕೆ ಸರ್, ಯೂಶ್ವಲಿ ಕಸ್ಟಮರ್ಸ್ ಹೇಗೆ ಅಂದರೆ, ಕಲೆಕ್ಷನ್ಸ್ ಚೆನ್ನಾಗಿದೆ ಅನ್ನುವಾಗ ರೇಟ್ ಕೂಡ ಮೇ ಬಿ ಕಾಸ್ಟ್ಲಿ ಇರುತ್ತೇನೋ ಅಂತ ಕೆಲವರು ಅಂದ್ಕೊಳ್ತಾರೆ. ಆಯ್ತಾ, ಇಲ್ಲಿನ ರೇಟ್ಸ್ ಎಲ್ಲ ಹೇಗಿದೆ, ಪ್ರೈಸ್ ರೇಟ್ ಎಲ್ಲ ಅದ್ರ ಬಗ್ಗೆ ಹೇಳ್ಬೋದಾ?
3: ಪ್ರೈಸು ಆ್ಯಕ್ಚುಲಿ 50 ರೇಂಜಿಂದನೂ ಸ್ಟಾರ್ಟಿಂಗ್ ಇದೆ ನಮ್ಮದು. ಡಿಪೆಂಡ್ಸ್ ಆನ್ ಡಿಸೈನು ಮತ್ತು ಬೇರೆ ಬೇರೆ ಇದರಿಂದ ಸ್ಟಾರ್ಟ್ ಆಗುತ್ತೆ. ರೀಸನೇಬಲ್ ಇದೆ ಅಂತ ನಮ್ಗೆ ಒಳ್ಳೆ ಔಟ್ಪುಟ್ ಬಂದಿದೆ ಕಸ್ಟಮರ್ ಕಡೆಯಿಂದ. ಬೇರೆ ಕಡೆ ಕಂಪೇರ್ ಮಾಡಿ ಒಳ್ಳೆ ಪ್ರೈಸಿಂಗ್ ಇದೆ ನಿಮ್ಮದು ಅಂತ ತುಂಬ ತೊಗೊಂಡು ಹೋಗ್ತಾ ಇದ್ದಾರೆ.
2: ಸೊ ಇಲ್ಲಿ ಸ್ಟಾರ್ಟಿಂಗ್ ರೇಟ್ 50 ಅಂತ ಹೇಳಿದ್ರಿ, ಆಯ್ತಾ, 50 ರುಪೀಸ್ನ ಸ್ಟಾರ್ಟ್ ಆಗುತ್ತೆ ಅಂತ. ಹೈಯೆಸ್ಟ್ ರೇಟ್ ಎಲ್ಲಿವರೆಗೂ ಇದೆ?
3: ಹೈಯೆಸ್ಟು ಈಗ ಸದ್ಯಕ್ಕೆ ಒಂದು 30,000 ಇದೆ.
2: ಸೂಪರ್. 30,000 ಇಂದು ಪ್ರಾಡಕ್ಟ್ ಯಾವುದು ಸರ್? ಅದು
3: ಬ್ರ್ಯಾಸ್ ಐಟಮ್ ಇದೆ, ಬ್ರ್ಯಾಸಿಂದ. ಆ್ಯಕ್ಚುಲಿ ಯೂಶ್ವಲಿ ಬ್ರ್ಯಾಸು ಹೆವಿ ಇರೋದ್ರಿಂದ, ಅದ್ರ ಮೆಟೀರಿಯಲ್ ಕಾಸ್ಟ್ ಇರೋದ್ರಿಂದ ಬ್ರ್ಯಾಸೇ ಕಾಸ್ಟ್ಲಿಯೆಸ್ಟ್ ಅಂತ ಹೇಳ್ಬೋದು.
2: ಸೊ ಇದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಕೂಡ ತುಂಬಾ ಇರುತ್ತೆ ಅಲ್ವಾ ಸರ್? ಬಿಕಾಸ್ ನೀವು ಹೇಳಿದ ಹಾಗೇನೆ 30,000 ಪರ್ ಪ್ರಾಡಕ್ಟ್ನೇ ಇಲ್ಲಿ ನೀವು ಸೇಲ್ ಮಾಡ್ತೀರಾ ಅನ್ನುವಾಗ, ಇನ್ಫ್ಯಾಕ್ಟ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿನೇ ಇರುತ್ತೆ ಅಲ್ವಾ?
3: ಹೌದು.
2: ಅದನ್ನೆಲ್ಲ ಹೇಗೆ ನಿಭಾಯಿಸಿದ್ರಿ?
3: ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ. ಆಮೇಲೆ ನಮ್ದು ಆ್ಯಕ್ಚುಲಿ ಫಸ್ಟ್ ಇಯರ್ ಸೇಲ್ಸ್ ತುಂಬ ಚೆನ್ನಾಗಿರೋದ್ರಿಂದ ಆಲ್ಮೋಸ್ಟ್ 1 ಇಯರಲ್ಲೇ ಕವರ್ ಮಾಡಿದ್ದೀವಿ ನಾವು ಇನ್ವೆಸ್ಟ್ಮೆಂಟು. ಈಗ ಮುಂದೆ ಏನಿದೆ ನೋಡಬೇಕು.
2: ಅಟ್ ಪ್ರೆಸೆಂಟ್ ಇಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತಾರೆ?
3: ಇಲ್ಲಿ 5 ಮೆಂಬರ್ಸ್ ಇದ್ದಾರೆ ಮೇಡಮ್.
2: ಸೊ ಇಲ್ಲಿ ಟೈಮಿಂಗ್ಸ್ ಎಷ್ಟೊತ್ತಿಗೆ ಸರ್, ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ, ಎಷ್ಟೊತ್ತಂಕ ಮಾಡ್ತಾರೆ?
3: ಇಲ್ಲಿ 5 ಮೆಂಬರ್ಸ್ ಇದ್ದಾರೆ ಮೇಡಮ್.
2: ಸೊ ಇಲ್ಲಿ ಟೈಮಿಂಗ್ಸ್ ಎಷ್ಟೊತ್ತಿಗೆ ಸರ್, ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ, ಎಷ್ಟೊತ್ತಂಕ ಇರುತ್ತೆ?
3: ಮಾರ್ನಿಂಗ್ 10:30 to 9:00 ಇರುತ್ತೆ.
2: ಮಾರ್ನಿಂಗ್ 10:30 to night 9:00 ತನಕ ಇರುತ್ತೆ. ಸೂಪರ್ ಸರ್. ಇಲ್ಲಿ ದೇಶಿ ಬಟ್ಟೆಗಳಿಗೂ ಹಾಗೆ ಕೈಮಗ್ಗ ಸೀರೆಗಳಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಾ, ಆಯ್ತಾ, ಅದನ್ನೆಲ್ಲ ನೀವೇ ತಯಾರಿಸೋದು ಅಥವಾ ಎಲ್ಲೆಲ್ಲಿಂದ ತರಿಸ್ತೀರಾ ಈ ಮೆಟೀರಿಯಲ್ಸ್ಗಳನ್ನೆಲ್ಲ?
3: ಓಕೆ, ನಮ್ಮದು ಸ್ಟಿಚ್ಡ್ ಪ್ರಾಡಕ್ಟ್ಸ್ ಬಂದು ನಮ್ಮದೇ ಓನ್ ಪ್ರೊಡಕ್ಷನ್ ಇದೆ. ಸ್ಟಿಚಿಂಗ್ ಎಲ್ಲ ಸ್ಟಿಚಿಂಗ್ ಯೂನಿಟ್ ಇದೆ ನಮ್ಮದು. ಹ್ಯಾಂಡ್ಲೂಮ್ಸು ಇದೆ, ಕೆಲವೊಂದು ಹ್ಯಾಂಡ್ಲೂಮ್ಸ್ ಹೊರಗಿಂದನೂ ತರ್ತೀವಿ, ಯಾಕಂದರೆ ನಾವು ಎಲ್ಲದನ್ನು ಕವರ್ ಮಾಡೋಕ್ಕಾಗಲ್ಲ. ಸೊ ಕೆಲವೊಂದು ಹೊರಗಿಂದನೂ ತಂದು ನಾವು ಅದನ್ನು ಸ್ವಲ್ಪ ಆಲ್ಟರ್ ಮಾಡಿ ಇಟ್ಟಿದ್ದೀವಿ.
2: ಓಕೆ, ಸೊ ಹೊರಗಿಂದ ಕೂಡ ತರ್ತೀರಾ, ನೀವು ಕೂಡ ಆಲ್ಟರ್ ಮಾಡ್ತೀರಾ. ಸರ್, ಇನ್ನು ಮನೆ ಅಲಂಕಾರಿಕ ವಸ್ತುಗಳು ಅದು ಯಾವ್ದಾದ್ರು ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ, ಅದು ಕೂಡ ಹೇಗೆ ಸರ್?
3: ಹಾಂ, ಇದೆ ಮೇಡಮ್, ನಮ್ಮಲ್ಲಿ ಟೆರಕೋಟಾ ಇದೆಲ್ಲ ಕ್ಲೇ ಐಟಮ್ಸ್ ಎಲ್ಲ ನಮ್ಮದೇ ಓನ್ ಇದೆ ಮ್ಯಾನುಫ್ಯಾಕ್ಚರಿಂಗ್.
2: ಹೌದೌದು ಸರ್. ಈ ಒಂದು ಎಂಪೋರಿಯಂಗೆ ಗುಡಿ ಎಂಪೋರಿಯಂ ಅಂತ ಹೆಸರಿಟ್ಟ ಕಾರಣ?
3: ಎಂಪೋರಿಯಂ ಮೀನ್ಸ್, ಎಂಪೋರಿಯಂ ಅಂದರೆ ಎಲ್ಲದನ್ನು, ಎಲ್ಲ ಥರ ಐಟಮ್ಸು ಒಂದು ಕಡೆ ಇದ್ದರೆ ಅದನ್ನು ಎಂಪೋರಿಯಂ ಅಂತ ಕರಿಬೋದು. ಸೊ ಆ ಒಂದು ಥೀಮಲ್ಲಿ ಎಂಪೋರಿಯಂ ಅಂತ ಬಂತು. ನಮ್ಮದು ಮುಂಚೆ ಹೆರಿಟೇಜ್ ಹಟ್ ಅಂತ ಇತ್ತು, ಇದು ಎಲ್ಲ ಮಿಕ್ಸ್ ಇರೋದ್ರಿಂದ ಎಂಪೋರಿಯಂ ಅಂತ ಮಾಡಿದ್ವಿ.
2: ಸರ್, ಈ ಒಂದು ಜಾಗ ಏನಿದೆ ತುಂಬಾ ಖುಷಿ ಕೊಡುವಂತಹ ಜಾಗ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಹೇಳ್ದ ಹಾಗೇನೆ ಎಲ್ಲ ರೀತಿಯ ವಸ್ತುಗಳು ಒಂದೇ ಕಡೆ ಸಿಗುತ್ತೆ. ಇಲ್ಲಿ ಬಂದಾಗ ನಾವು ಯಾವುದೋ ಶಾಪಿಗೆ ಬಂದಿದ್ದೀವಿ ಅಂತ ಫೀಲ್ ಆಗೋದೇ ಇಲ್ಲ, ಯಾವುದೋ ಒಂದು ರಿಲೇಷನ್ ಮನೆಗೆ ಬಂದಿದ್ದೀವಿ ಅಂತ ಫೀಲ್ ಆಗುತ್ತೆ, ಆಯ್ತಾ. ಅಷ್ಟು ಕಾಮ್ ಆಗಿದೆ ಅಂಡ್ ಫ್ರೆಂಡ್ಲಿ ಆಗಿದೆ ಕೂಡ. ಈ ಒಂದು ಥೀಮ್ ಹೇಗೆ ಬಂತು ಸರ್, ಇಂಥ ಕಡೆನೆ ಈ ಶಾಪ್ ಮಾಡಬೇಕಂತ?
3: ಆ್ಯಕ್ಚುಲಿ ನಮ್ಮದು ಮೇಯ್ನ್ ಇದ್ದಿದ್ದೇ ಒಂದು ಸೊಸೈಟಿ, ಒಂದು ಎಲ್ಲರೂ ಬಂದು ಒಟ್ಟುಗೂಡಿ ಒಂದು ವೈಬ್ ಇರಲಿ ಎಲ್ಲ ಕಡೆ ನೋಡಲಿ ಜನ. ಅಂದರೆ ಅವ್ರು ಪರ್ಚೇಸ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಒಂದು ವಿಸಿಟ್ ಮಾಡಲಿ, ಅವ್ರಿಗೊಂದು ಕಲ್ಚರ್ ಬಗ್ಗೆ ಒಂದು ನಾಲೆಜ್ ಸಿಗುತ್ತೆ, ಒಂದು ಇದು ಸಿಗುತ್ತೆ ಅಂತಲೇ ಮಾಡಿದ್ದು. ಸೊ ಹಂಗಾಗಿ ಎಲ್ಲ ನಮ್ಮ ಸ್ಟಾಫು ಎಲ್ಲ ಫ್ರೆಂಡ್ಲಿಯಾಗಿ ಇದು ಮಾಡ್ತಾರೆ, ಏನು ತೊಂದರೆ ಇಲ್ಲ.
2: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ತಸ್ವೀರ್ ಅವರು ಅವರ ಒಂದು ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇದ್ರು, ಹಾಗೆ ವಿಶೇಷವಾಗಿ ಗುಡಿ ಎಂಪೋರಿಯಂ ಅಲ್ಲಿ ಇರುವಂತಹ ವಿಶೇಷತೆಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಇವರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್, ಇನ್ನೊಂದು ಸಾಂಗ್ ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಯೆಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇನೋವೇಟಿವ್ ಆಗಿರುವಂತಹ, ಯುನಿಕ್ ಆಗಿರುವಂತಹ ಒಂದು ಬಿಸ್ನೆಸ್ ಬಗ್ಗೆ ಮಾತನಾಡ್ತಾ ಇದೆ. ಅದೇನೇ? ಗುಡಿ ಎಂಪೋರಿಯಂ. ಈ ಒಂದು ಗುಡಿ ಎಂಪೋರಿಯಂ ಇರೋದು ನಮ್ಮ ಶಿವಮೊಗ್ಗದ ಗೋಪಾಲ್ ಗೌಡ ಎಕ್ಸ್ಟೆನ್ಷನ್, 100 feet ಮೇನ್ ರೋಡ್, ಜೊತೆಗೆ ಅಪೋಸಿಟ್ ಟು ಶ್ರೀ ಸಾಯಿ ಹೋಟೆಲ್. ಈ ಒಂದು ಗುಡಿ ಎಂಪೋರಿಯಂನಲ್ಲಿ ಏನೆಲ್ಲ ಸಿಗುತ್ತೆ, ಹಾಗೆ ಇದರ ಬಿಸ್ನೆಸ್ ಹೇಗ್ ನಡೀತಿದೆ ಅಂತ ಹೇಳಿ ಈ ಒಂದು ಬಿಸ್ನೆಸ್ ನ ಪಾರ್ಟ್ನರ್ ಆಗಿರುವಂತಹ ತಸ್ವೀರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರ್ಸೋಣವಾ. ತಸ್ವೀರ್ ಅವರೇ,
3: ಈಗ ನೀವು ಕೂಡ ಬಿಸ್ನೆಸ್ ಮ್ಯಾನ್ ಆಗಿದ್ರ, ಸುಮಾರು 1.5 years ಇಂದ ಎಲ್ಲಾ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀರಾ. ಅಕಾರ್ಡಿಂಗ್ ಟು ಯು, ಬಿಸ್ನೆಸ್ ಮ್ಯಾನ್ ಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು ಅನ್ನೋದಾದ್ರೆ ಏನ್ ಇರಬೇಕಾಗುತ್ತೆ ಸರ್?
4: ಪೇಷನ್ಸ್ ಅಂತ ಹೇಳ್ಬೋದು. ಪೇಷನ್ಸ್ ಇರಲೇಬೇಕು, ಯಾಕಂದ್ರೆ ಈಗ ಎಲ್ಲ ಫಾಸ್ಟ್ ಇರೋದ್ರಿಂದ. ಸೊ ಪೇಷನ್ಸ್ ಬೇಕು. ಹಾಂ, ಪೇಷನ್ಸ್ ಬೇಕು. ಆಮೇಲೆ ಹೊಸದನ್ನು ತರಕ್ಕೆ ಟ್ರೈ ಮಾಡಬೇಕು, ಇಷ್ಟು ಹೇಳ್ಬೋದು.
3: ಸೊ ಟ್ರೈನಿಂಗ್ ಅಲ್ಲಿ ಇರುವಂತದ್ದು ಕೂಡ ಬಿಸ್ನೆಸ್ಗೆ ಅಳವಡಿಸ್ಕೊಳ್ಬೇಕು, ಅಪ್ಡೇಟ್ ಆಗ್ತಾ ಇರಬೇಕು ಅಂತ ಹೇಳ್ತಿದ್ರಿ.
4: ಹೌದು ಹೌದು.
3: ಓಕೆ, ಬಿಸ್ನೆಸ್ ಮನ್ಗೆ ಪೇಷನ್ಸ್ ಒಂದೇ ಸಾಕ?
4: ಪೇಷನ್ಸ್ ಒಂದೇ ಸಾಕು, ಮತ್ತೆ ಜನದ್ದು ಒಂದು ಮೈಂಡ್ ಸೆಟ್ನ ಅರ್ಥ ಮಾಡ್ಕೊಳ್ಳೋದು ಗೊತ್ತಾಗಬೇಕು. ಕಮ್ಯುನಿಕೇಷನ್ ಸ್ಕಿಲ್ ಬೇಕು, ಅವ್ರಿಗೆ ಏನು ಬೇಕಾಗಿದೆ ಮತ್ತು ಈಗಿನ ಕಾಲದಲ್ಲಿ ಏನು ಬೇಕಾಗಿದೆ ಅನ್ನೋದನ್ನು ತಿಳ್ಕೊಂಡು ಅದ್ರ ಮುಖಾಂತರ ನಡಿಬೇಕು. ಎಲ್ಲರೂ ಮಾಡೋದನ್ನೇ ನಾವು ಮಾಡಿದ್ರೆ ಅದು ಮತ್ತೆ ಜಾಸ್ತಿ ದಿವಸ ನಡೆಯಲ್ಲ. ಹೊಸದನ್ನು ಟ್ರೈ ಮಾಡಬೇಕು ಅಂತ ಹೇಳ್ಬೋದು.
3: ಸೂಪರ್ ಸರ್. ಸರ್, ಹಾಗಿದ್ರೆ ನೀವು ಹೇಳ್ತಾ ಇದ್ರಿ ಬಿಸ್ನೆಸ್ ಮನೆಗೆ ಮೇನ್ ಆಗಿ ಪೇಷನ್ಸ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅಂತ. ಆ್ಯಂಡ್ ನಿಮ್ಮ ಅಮ್ಮ ಕೂಡ ಬಿಸ್ನೆಸ್ ವುಮೆನ್ ಆಯ್ತಾ? ಅಮ್ಮನಿಂದ ನೋಡಿ ಒಂದಿಷ್ಟು ಕ್ವಾಲಿಟೀಸ್ ಕಲ್ತಿದ್ದೀರಾ ಅನ್ನೋದಾದ್ರೆ ಏನು ಕಲ್ತಿದ್ದೀರಾ ಸರ್?
4: ಆಲ್ಮೋಸ್ಟ್ ಅವರಿಂದನೇ ಎಲ್ಲ ಕಲ್ತಿರೋದು, ಅಪ್ಪ ಅಮ್ಮ ಹೀಗೆ. ಅಮ್ಮನಿಂದ ಅವರು ತುಂಬ ಆ್ಯಕ್ಚುಲಿ ಸ್ಟ್ರಗಲ್ ಮಾಡಿದ್ದಾರೆ ಬಿಸ್ನೆಸ್ಸಲ್ಲಿ. ಈಸಿ ಇದೆ ಅಂತ ಹೇಳೋಕ್ಕಾಗಲ್ಲ. ತುಂಬ ಅವರು ಅದೇ ಹಾರ್ಡ್ ವರ್ಕನ್ನು ಕಲ್ತಿದ್ದೀನಿ, ಹಾರ್ಡ್ ವರ್ಕ್ ಮಾಡೋದು ಹೇಗೆ ಅಂತ ಹೇಳ್ಬೋದು.
3: ಕಷ್ಟಪಟ್ಟು ಪರಿಶ್ರಮದಿಂದ ಕೆಲಸ ಮಾಡಿದಾಗ ಅಲ್ಲಿ ಪ್ರತಿಫಲ ಸಿಗುತ್ತೆ ಅನ್ನೋದನ್ನ ಕಲ್ತಿದ್ದೀರಾ?
4: ಸಿಗುತ್ತೆ, 100% ಸಿಗುತ್ತೆ ಮೇಡಮ್.
3: ಸೂಪರ್. ಹಾಗೇನೇ ಸರ್, ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಮಾಲ್ ಇದೆ, ಸಾಕಷ್ಟು ಏನು ಗಿಫ್ಟ್ ಡಿಸೈನಿಂಗ್ ಶಾಪ್ಸ್ ಎಲ್ಲ ಇದೆ ಆಯ್ತಾ, ಇದ್ರ ಮಧ್ಯೆ ಜನ ಯಾಕೆ ಈ ಒಂದು ಗೋಪಾಲ್ದಲ್ಲಿರುವಂತಹ ಗುಡಿ ಎಂಪೋರಿಯಂಗೆ ಬರಬೇಕು? ನಿಮ್ಮಲ್ಲಿರುವಂತಹ ಸ್ಪೆಷಾಲಿಟಿ ಏನು?
4: ನಮ್ಮಲ್ಲಿರೋ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಯೂಶಲಿ ಗಿಫ್ಟ್ ಶಾಪ್ಸ್ ಅಂತ ಆದಾಗ ಅದು ಚೈನಾ ಪ್ರಾಡಕ್ಟ್ಸ್ ಜಾಸ್ತಿ ಆಗಿದೆ ಮೇಡಮ್. ಚೈನಾ ಪ್ರಾಡಕ್ಟ್ಸು ಮತ್ತು ಈ ಥರ ಇಂಡಿಜಿನಿಯಸ್ ಮೆಟೀರಿಯಲ್, ಅಂದರೆ ನೇಚರ್ ಫ್ರೆಂಡ್ಲಿ ಮೆಟೀರಿಯಲ್ಸಲ್ಲಿ ತಯಾರಾಗಲ್ಲ ಯೂಶಲಿ ಗಿಫ್ಟ್ ಐಟಮ್ಸ್ ಅಂದರೆ. ಅದ್ರ ಬಗ್ಗೆ ಆ್ಯಕ್ಚುಲಿ ಕಡಿಮೆ ಗೊತ್ತಿದೆ ಜನಕ್ಕೆ. ಹಂಗಾಗಿ ಒಳ್ಳೆ ಮೆಟೀರಿಯಲ್ಲು, ಒಳ್ಳೆ ನಮ್ಮ ಇಂಡಿಯಾದಲ್ಲಿ ತಯಾರಾಗಿರೋದನ್ನ ನಾವು ಇದು ಮಾಡಬೇಕು ಅಂತ ಹೇಳ್ಬೋದು, ಅದು ನಮ್ಮಲ್ಲಿ ಸಿಗುತ್ತೆ.
3: ಓಕೆ ತಸ್ವೀರ್ ಅವರೇ, ಈ ಒಂದು ಗುಡಿ ಎಂಪೋರಿಯಂನಲ್ಲಿ ಮತ್ತಿನ್ನೇನೆಲ್ಲ ಸ್ಪೆಷಾಲಿಟಿ ಇದೆ ಅದ್ರ ಬಗ್ಗೆ ಹೇಳ್ಬೋದಾ?
4: ನಮ್ಮಲ್ಲಿ ಫುಡ್ ಐಟಮ್ಸು ಸಿಗುತ್ತೆ, ವೆರೈಟಿ ಆಫ್ ಮಿಲೆಟ್ಸು ಹಾಗೂ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ, ಅಗಸೆ, ಇದ್ರದ್ದು ಬೇರೆ ಬೇರೆ ಫ್ಲ್ಯಾಕ್ ಸೀಡ್ಸಿಂದೆಲ್ಲ ಚಟ್ನಿ ಪುಡಿಸು ಇದೆ, ಅವಲಕ್ಕಿ, ಹೀಗೆ ತಿನಿಸುಗಳು, ಬೇರೆ ಬೇರೆ ಉಪ್ಪಿನಕಾಯಿಗಳು, ವೆರೈಟಿ ಆಫ್ ಉಪ್ಪಿನಕಾಯಿ ಎಲ್ಲ ಇದೆ, ಹಪ್ಪಳ,
3: ಹಲಸಿನ ಮೇಡೆ
4: ಎಲ್ಲ ಹೋಮ್ ಮೇಡೆ, ಹಲಸಿನ ಹಪ್ಪಳ, ಬನಾನದು ಎಲ್ಲ ಇದೆ.
3: ಓಕೆ. ಸೊ ಅದರೊಟ್ಟಿಗೆ ಮತ್ತೆ ಮೆನ್ಸಿಗೆ ಅಂತ ಏನಾದ್ರು ಸ್ಪೆಷಲ್ ಆಗಿದೆಯಾ?
4: ಮೆನ್ಸಿಗೆ ಎಥ್ನಿಕ್ ವೇರ್ ಇದೆ, ಮಾಡ್ರನ್ ಇಲ್ಲ, ಬರೀ ಎಥ್ನಿಕ್ ವೇರು. ಜೆಂಟ್ಸ್ ಶಾರ್ಟ್ ಕುರ್ತಾಸು, ಹಾಗೆ ಲಾಂಗ್ ಕುರ್ತಾಸು, ಜುಬ್ಬ, ಪೈಜಾಮ, ಲುಂಗಿ, ಪಂಚೆ, ಈ ಥರ ನ್ಯಾಪ್ಕಿನ್ಸು ಇದೆಲ್ಲ ಇದೆ. ಸ್ಪ್ರೆಡ್ಸು ಇದೆ, ಬೆಡ್ ಸ್ಪ್ರೆಡ್ಸು, ಬೇರೆ ಬೇರೆ ಇದ್ರದ್ದು ಪ್ಯೂರ್ ಕಾಟನ್ನು, ಹ್ಯಾಂಡ್ಲೂಮು, ಆಮೇಲೆ ಬೇರೆ ಬೇರೆ ಕಲರ್ಸಲ್ಲಿ ವೆರೈಟಿ ಆಫ್ ರೇಂಜಲ್ಲಿ ಇದೆ.
3: ಸೂಪರ್. ಸೊ ಇಲ್ಲಿ ಒಂದೇ ಕಡೆ ಬಂದರೆ ಎಲ್ಲ ರೀತಿಯ ಐಟಮ್ಸ್ಗಳು, ಫಾರ್ ಎಕ್ಸಾಂಪಲ್ ಗಿಫ್ಟ್ ಐಟಮ್ಸಿಂದ ಹಿಡಿದು ಮನೆಗೆ ಬೇಕಾಗಿರುವಂಥ ಐಟಮ್ಸ್ಗಳು ಕೂಡ ಸಿಗುವಂಥದ್ದಲ್ವೇ ಸರ್?
4: ಹೌದು. ಪಾಟ್ಸು ಇದೆ, ನರ್ಸರಿ ಪಾಟ್ಸು ಇದೆ, ಎಲ್ಲ ಪ್ಲ್ಯಾಂಟ್ಸ್ ಎಲ್ಲ ಸಿಗುತ್ತೆ, ಎಲ್ಲಾ ತರ ಸಿಗುತ್ತೆ.
3: ನೋಡ್ತಾ ಇದೀನಿ ಮಕ್ಕಳಿಗೆ ಆಟಾಡೋಕೆ ಚನ್ನಪಟ್ಟಣದ ಗೊಂಬೆಗಳು ಕೂಡ ಇದೆ.
4: ಹೌದು, ಆಮೇಲೆ ರಾಜಸ್ಥಾನ್ ಇದು ಮೆಟಲ್ ವರ್ಕ್ಸ್ ಎಲ್ಲ ಇದೆ. ಎಷ್ಟೊಂದು ಐಟಮ್ಸ್ ಇದೆ, ಮನೆಗೆ ಬೇಕಾಗಿರೋಂಥ ಎಲ್ಲದೂ ಸಿಕ್ಬಿಡುತ್ತೆ.
3: ಹಾಗೇನೇ ತಸ್ವೀರ್ ಅವರೇ, ಇಲ್ಲಿ ಒಟ್ಟಾರೆ ಎಷ್ಟು ಬಗೆಯ ಅಂದ್ರೆ ಎಷ್ಟು ಟೈಪ್ ಆಫ್ ಗಿಫ್ಟ್ಸ್ಗಳಿದೆ ಸರ್, ಇನ್ಕ್ಲೂಡಿಂಗ್ ಸ್ಯಾರಿ ಆಗಿರ್ಬೋದು, ಇನ್ಕ್ಲೂಡಿಂಗ್ ಎಷ್ಟು ಬಗೆಯ ಐಟಮ್ಸ್ಗಳಿದೆ?
4: ಇನ್ಕ್ಲೂಡಿಂಗ್ ಅಂದರೆ ಬೇರೆ ರೇಂಜ್ ಆಫ್ ಪ್ರಾಡಕ್ಟ್ಸ್ ನೋಡಿದ್ರೆ ಆ್ಯಕ್ಚುಲಿ ಥೌಸಂಡ್ಸ್ ಇದೆ. ವೆರೈಟಿ ಅಂತ ನೋಡಿದ್ರೆ ಥೌಸಂಡ್ಸ್ ಇದೆ. ನಮ್ಮ ಕೋಡಿಂಗ್ ಹೋಗ್ತಾನೆ ಇದೆ ಇನ್ನೂ ಹೊಸ ಹೊಸದು ಅಂತ. ಸೊ ಹೊಸ ಪ್ರಾಡಕ್ಟ್ಸ್ ಬರ್ತಾನೆ ಇರುತ್ತೆ. ಇನ್ನೂ ಕಮ್ಮಿಂಗ್ 15 ಡೇಸ್ ಒನ್ಸ್ ಅಪ್ಡೇಟು ಆಗ್ತಾ ಇರುತ್ತೆ. ಬ್ರ್ಯಾಸು, ಡೋಗ್ರಾ, ಆದಿವಾಸಿ ಬಸ್ತರು, ಹಾಗೆ ಇದು ವುಡನ್ದು ಕ್ರಾಫ್ಟು, ಈ ಥರದ್ದು ಬೇರೆ ಬೇರೆ ಮ್ಯೂರಲ್ಸು, ಪೇಂಟಿಂಗ್ಸು, ಮಧುಬನಿ, ಒರಿಸ್ಸಾ, ಪಟ್ಟಚಿತ್ರ ಎಲ್ಲ ಸಿಗುತ್ತೆ.
3: ಸರ್, ಈ ಒಂದು ಮಳಿಗೆ ಬಾಡಿಗೆನಾ ಅಥವಾ ಸ್ವಂತದ್ದ?
4: ಇದು ಬಾಡಿಗೆ ಮೇಡಮ್, ಬಾಡಿಗೆ.
3: ಸೊ ಇಷ್ಟು ದೊಡ್ಡ ಬಿಲ್ಡಿಂಗ್ನ ಬಾಡಿಗೆ ಕಟ್ಟಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಸೊ ಪ್ರಾಫಿಟ್ ಇದೆಯಾ ಸರ್?
4: ಪ್ರಾಫಿಟ್ಟು ಆ್ಯಕ್ಚುಲಿ ನಾವು ಓಪನ್ ಮಾಡಿದಾಗಿಂದ ಲಾಸ್ ಅಂತ ಆಗಿಲ್ಲ ನಮಗೆ. ನಮಗೆ ಎಲ್ಲ ಮೇಂಟೈನು ಮ್ಯಾನೇಜ್ ಆಗ್ತಾ ಇದೆ. ಸ್ವಲ್ಪ ಹೆಚ್ಚು ಸ್ವಲ್ಪ ಏನೋ ಸಿಗುತ್ತೆ ಸ್ಟಾ ಪ್ರಾಫಿಟ್ಸು. ಓಕೆ, ಮ್ಯಾನೇಜ್ ಆಗ್ತಿದೆ ಚೆನ್ನಾಗಿ.
3: ಸರ್, ನೀವು ಕೂಡ ಯಂಗ್ಸ್ಟರ್ಸ್ ಆಯ್ತಾ, ಈಗಿನ ಯಂಗ್ಸ್ಟರ್ಸ್ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ, ಅವರಿಗೆ ನೀವು ಕೊಡುವಂತಹ ಒಂದಿಷ್ಟು ಸಲಹೆ ಅನ್ನೋದಾದರೆ ಏನು ಕೊಡ್ತೀರಾ ಸರ್?
4: ಹಾಗೆ ಹೇಳಬೇಕಾದ್ರೆ ಸ್ವಲ್ಪ ಮನಿ ಮ್ಯಾನೇಜ್ಮೆಂಟ್ ಬೇಕು. ಹೇಗೆ ನೀವು ಯಾವುದನ್ನ ಯಾವ ಪ್ರಾಡಕ್ಟ್ ಮೇಲೆ ಖರ್ಚು ಮಾಡ್ತೀರಾ, ಆಮೇಲೆ ನೀವು ಒಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡಿದ್ಮೇಲೆ ಅದು ನೀವು ಲಾಭ ತೆಗಿತೀರಾ, ಆದರೆ ಎಷ್ಟು ಟೈಮ್ ಪೀರಿಯಡಲ್ಲಿ ತೆಗಿತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಒಂದು 1000 ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮಿಗೆ 2000 ತೆಗೆದ್ರೆ ಅದು ಯೂಸ್ ಇಲ್ಲ. ಫಾಸ್ಟ್ ಇನ್ವೆಸ್ಟ್ಮೆಂಟ್, ಫಾಸ್ಟಾಗಿ ದುಡ್ಡು ತೆಗೆಯೋದು ಬೇಕು. ಸೊ ಆ ಥರದ್ದು ಒಂದು ಇದ್ದಿರಬೇಕು, ಮೈಂಡ್ ಸೆಟ್ ಇರಬೇಕು.
3: ಸೊ ನಿಮ್ಮೊಟ್ಟಿಗೆ ಮಾತಾಡಿ ತುಂಬ ಖುಷಿ ಆಯಿತು ಸರ್. ನಿಮ್ಮ ಒಂದು ಎಂಪೋರಿಯಂ ಬಂದಿದ್ದು, ಇಲ್ಲಿ ನೋಡಿದ್ದು ಎಲ್ಲನೂ ಖುಷಿ ಆಯಿತು. ಸೊ ಫೈನಲಿ ಒನ್ ಮೋರ್ ಕ್ವೆಶನ್, ಇಂಟರ್ವ್ಯೂ ಹೇಗನ್ನಿಸ್ತು?
4: ತುಂಬ ಚೆನ್ನಾಯಿತು ಮೇಡಮ್, ತುಂಬ ಖುಷಿ ಆಯಿತು.
3: ಸೊ ನನಗೂ ಕೂಡ ನಿಮ್ಮೊಟ್ಟಿಗೆ ಮಾತಾಡಿ ತುಂಬ ಖುಷಿ ಆಯಿತು. ನಿಮ್ಮ ಬಿಸ್ನೆಸ್ ಇನ್ನಷ್ಟು ಯಶಸ್ವಿಯಾಗಿ ಸಾಗಲಿ ಅಂತ ನಾವು ಆಶಿಸ್ತೀವಿ. ಹಾಗೆ ಈ ಒಂದು ಟೈಮಲ್ಲಿ ನಿಮ್ಮ ಮದರ್ ಹಾಗೆ ಅವ್ರ ಫ್ರೆಂಡ್ ಹೆಸರೊಮ್ಮೆ ಹೇಳ್ಬೋದಾ?
4: ತಜುಮಾ ಮತ್ತೆ ಚಿತ್ರ.
3: ತಜುಮಾ ಹಾಗೆ ಚಿತ್ರ ಅವ್ರಿಗೆ ಕೂಡ ಥ್ಯಾಂಕ್ಸ್ ಹೇಳ್ತೀವಿ, ಬಿಕಾಸ್ ಇಷ್ಟು ಇನೋವೇಟಿವ್ ಐಡಿಯಾನ ನಮ್ಮ ಶಿವಮೊಗ್ಗಕ್ಕೆ ತಗೊಂಡು ಬಂದಿದ್ದಾರೆ. ಆ್ಯಂಡ್ ಒನ್ಸ್ ಅಗೇನ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಹೇಳ್ತಾ ಸರ್, ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಈ ಒಂದು ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡ್ರಿ. ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್.
4: ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು.
3: ಆಲ್ ರೈಟ್, ಕೇಳಿಸ್ಕೊಳ್ತಾ ಇದ್ದಿರಲ್ಲ ಸ್ನೇಹಿತರೆ, ಗುಡಿ ಎಂಪೋರಿಯಂನಲ್ಲಿ ಏನೆಲ್ಲ ವಿಶೇಷತೆ ಸಿಗುತ್ತೆ ಅಂತ ಹೇಳಿ ಅಲ್ಲಿನ ಮಾಲೀಕರಾಗಿರುವಂತಹ ತಸ್ವೀರ್ ಅವರು ನಮ್ಮ ಜೊತೆ ಈ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು. ಹಾಗೆ ಅವರ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ಕೂಡ ಶೇರ್ ಮಾಡಿಕೊಂಡ್ರು. ವಿಶೇಷವಾಗಿ ನೀವು ಗುಡಿ ಎಂಪೋರಿಯಂಗೆ ಒಮ್ಮೆ ವಿಸಿಟ್ ಮಾಡಿದ್ರೆ ಅಲ್ಲಿ ಸಾಕಷ್ಟು ಬಗೆಯ ಗಿಫ್ಟ್ ಐಟಮ್ಗಳು ಕೂಡ ಸಿಗುತ್ತೆ. ವಿಶೇಷವಾಗಿ ಸಿಕ್ಕಿಂ ಶಾಲ್ಸ್ ಇರ್ಬೋದು, ಧಾಕಾ ಶಾಲ್ಸ್ ಇರ್ಬೋದು, ಉಲೆನ್ ಸಾಕ್ಸ್, ಕ್ಯಾಬ್ಸ್ ಕೂಡ ಸಿಗುತ್ತೆ. ಹಾಗೆ ಬುಕ್ಗಳು ಕೂಡ ಸಿಗುತ್ತೆ. ಕೆಳಗರೆ ನೀವೇನಾದರೂ ಯಾರಿಗಾದರೂ ಗಿಫ್ಟ್ ಪ್ರೆಸೆಂಟ್ ಮಾಡಬೇಕು ಅಂತನೋ, ಅಥವಾ ನೀವು ನಿಮ್ಮ ಮನೆಯನ್ನ ಅಲಂಕಾರ ಮಾಡಬೇಕು ಅಂತ ಹೇಳಿ ಅಲಂಕಾರಿಕ ವಸ್ತುಗಳನ್ನ ಹುಡುಕ್ತಾ ಇದ್ರೆ ಒನ್ ಸ್ಟಾಪ್ ಫಾರ್ ಆಲ್ ಸೊಲ್ಯೂಷನ್ಸ್ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಕಾರ್ಯಕ್ರಮ ಹೇಗನ್ನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೆಯೇ ಯಾವಾಗಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
6: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
7: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
8: ನಂದಿನಿ ಪರಿಶುದ್ಧತೆಯ ಪ್ರತೀಕ.
9: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
10: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
9: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
10: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
9: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
10: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
9: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
10: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449864798.
9: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ. ಎಲ್ರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದರೆ ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686927969 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ಸೊ ಅವರು ಅವರ ತೋಟದಲ್ಲಿ ಕಾಫಿ ಬೆಳೆಯನ್ನು ಮಾಡ್ತಾ, ನರ್ಸರಿಯನ್ನು ಮಾಡ್ತಾ, ಗೊಬ್ಬರವನ್ನು ಅವರ ತೋಟದಲ್ಲೇ ತಯಾರು ಮಾಡಿಕೊಳ್ತಾ, ಬಾಳೆಯನ್ನು ಕೂಡ ಅವರ ತೋಟದಲ್ಲಿ ಹಾಕಿ ಒಂದು ಸಮಗ್ರವಾದಂತಹ ಕೃಷಿಯನ್ನು ಮಾಡ್ತಾ, ಮಿಶ್ರ ಬೇಸಾಯವನ್ನು ಮಾಡ್ತಾ, ಅವರ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ಇರುವಂತಹ ನಮ್ಮ ರೈತರು ಮೈಸೂರಿನ ನರಸೀಪುರ ತಾಲೂಕಿನ ಚಂದ್ರು ಅವರು. ಸೊ ಇವರು ಅವರ ತೋಟದಲ್ಲಿ ಮಿಶ್ರ ಬೆಳೆಗಳನ್ನು ಮಾಡ್ತಾ, ಸೊ ತಮ್ಮ ಕೃಷಿಯನ್ನು ಸಾವಯವ ಪದ್ಧತಿಯಲ್ಲಿ ಅಳವಡಿಸಿಕೊಂಡು ಉತ್ತಮವಾದಂತಹ ಇಳುವರಿಯನ್ನು ಪಡಿತಾ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ಇದ್ದಾರೆ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚಂದ್ರು ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಗೆ ಚಂದ್ರು ಅವರ ಜೊತೆಗೆ ಅವರ ಕೃಷಿಯ ಬದುಕಿನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅವರ ವ್ಯವಸಾಯ ಹೇಗಿದೆ, ಅವರ ಕೃಷಿನಲ್ಲಿ ಏನೇನೆಲ್ಲ ಬೆಳೆಗಳನ್ನ ಮಾಡಿದ್ದಾರೆ, ಮತ್ತೆ ಅವರು ಗೊಬ್ಬರವನ್ನ ಯಾವ ರೀತಿಯಲ್ಲಿ ಕೊಡ್ತಾ ಇದಾರೆ, ಇದೆಲ್ಲದರ ಬಗ್ಗೆ ಅವ್ರ ಜೊತೆ ನಾಳೆ ಮಾತಾಡೋಣ. ಹಾಗಿದ್ರೆ ಸಣ್ಣ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಹಾಗೆ ನಿಮ್ಮ ತೋಟ ಎಷ್ಟಿದೆ ಮತ್ತೆ ಏನೇನು ಬೆಳೆಗಳನ್ನ ಮಾಡಿದಿರಾ ಅಲ್ಲಿ?
11: ನಮ್ದು 1 ಎಕರೆ 16 ಗುಂಟೆ, 950 ಅಡಿಕೆ ಮರ ಇದೆ, 48 ತೆಂಗಿದೆ, 300-400 ಕಾಫಿ ಏಲಕ್ಕಿ ಗಿಡ ಇದೆ, 400-500 ಬಾಳೆ ಇದೆ, ಮೆಣಸು ಒಂದು 25 ಬಳ್ಳಿ ಬಾಳೆ ಫಲ ಬಿಡುವಂಥದ್ದಿದೆ. ಈಗ ಆಲಿ ಇನ್ನೂ 200 ಗಿಡ ಹಾಕಿದ್ದೀವಿ. ಕಾಫಿ ಬಾರ್ಡ್ರಿಗೆ ಹಾಕೊಂಡಿದ್ದೀವಿ ಬೇಲಿಗೆ. ನಾವು ಒಂದಕ್ಕಿಂತ ಒಂದು ಅಲ್ಲಲ್ಲೇ ಏನು ಬೆಳಿಬೋದು ಆ ಭೂಮಿಲಿ ಏನು ತಕ್ಕಬೋದು ಹಂಗೆ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಭೂಮಿಲಿ ಇರುವಂಥ ಸಂಪತ್ತು ಎಲ್ಲೂ ಸಿಕ್ಕುವುದಿಲ್ಲ. ರೈತರು ಯಾವುದೋ ಒಂದು ಸರ್ಕಾರಿ ಗೊಬ್ಬರಕ್ಕೆ ಬರ್ಯಾದಿ ಕೊಟ್ಟು ದನ ಕರ ಸಾಕ್ತಂತೆ, ನಿಮ್ಮನೇಲಿ ಗಂಜಲ ತೊಪ್ಪೆ ಉತ್ಪತ್ತಿ ಆಗದಂತೆ ನಮ್ಮ ರೈತರು ಹಾಳಾಯ್ತಾ ಇರೋದು. ಯಾವತ್ತು ನಾವು ಹಸುನ ಕಟ್ಕೊಂಡು ನಾವು ಗಂಜಲ ಪೋಲು ಮಾಡದಂತೆ, ಮೋರಿಗೆ ಬಿಡದಂತೆ, ನಮ್ಮ ಇವತ್ತು ಗಂಜಲ ಒತ್ಕೊ ಬಂದವನೇ ಚಿನ್ನ ಒತ್ಕೊ ಬಂದಂಗೆ. ಚಿನ್ನ ಭೂಮಿಲಿ ಸಿಕ್ಕತ್ತೆ, ಏನೋ ಆ ಚಿನ್ನ ಕೊಂಡ್ಕೋಬೇಕು ಅಂದರೆ ಬೆಳೆ ಬರಬೇಕು, ಬೆಳೆ ಬರಬೇಕು ಅಂದರೆ ಗಂಜ ತಂದು ಹಾಕಬೇಕು. ಆ ಚಿನ್ನ ನಮ್ಮ ಕೈಗೆ ಸಿಕ್ಕಬೇಕು ಅಂದರೆ ಗಂಜಲ ತಂದು ಹಾಕಿದ್ರೆ ಭೂಮಿಗೆ ನಮಗೆ ಚಿನ್ನ ಸಿಗ್ತದೆ. ಇದು ಮಾತ್ರ ಖಚಿತವಾದದ್ದು. ಇವತ್ತು 25 ಕೆಜಿ ಎತ್ಕೋವಂಥ ಶಕ್ತಿ ಏನು ಮಟ್ಟಕ್ಕೆ ಬಂದಿರೋದು ಯಾವುದು? ನಿಮ್ಮ ಯೂರಿಯಾ ಕಾಂಪ್ಲೆಕ್ಸು ಆಳು ಮುಳು ಹಾಕಿ ನಿಮ್ಮನ್ನು ಶಕ್ತಿ ಕೇಳಿ ತೀರಿಸಿರೋದು. ಹೊಟ್ಟೆ ತುಂಬೋದು ಮಾತ್ರ ಕೊಟ್ಟವರೆ. ರುಚಿ ಸ್ಮೆಲ್ಲು ಸುವಾಸನೆ ಬೆಳೆ ಎಲ್ಲ ನಷ್ಟ ಆಯಿತು. ಹೊಟ್ಟೆ ತುಂಬುದು ಮಾತ್ರ ಕೊಡಿ. ಈಗ ನಾವು ಹೊಟ್ಟೆ ತುಂಬಿದ್ದೀವಿ, ಸಾಕಿನ್ನು ಇನ್ನು ಅದು ಕೊನೆ ಮಾಡಿ ಎಲ್ಲ ಸಾವಯವ ಕೃಷಿಗೆ ಬನ್ನಿ. ಏನೋ ನೀವು ಭತ್ತನೇ ಬೆಳೀರಿ, ನೀವೇನೇ ಬೆಳೀರಿ, 50 ಮೂಟೆ ಬೆಳೀತಿದ್ರಲ್ಲ ಬೇಡ, 30 ಮೂಟೆ ಬೆಳೀರಿ. ನೀವು ಸಾವಯವ ಕೃಷಿಗೆ ಬಂದಾಗ ನಿಮ್ಮ ಮಕ್ಕಳಿಗೆ ನಿಮ್ಗೆ ಒಳ್ಳೆ ಭೂಮಿ ಕೊಡ್ತೀರಿ, ವಿಷಮುಕ್ತ ಮಾಡಿ ಕೊಡಿ. ಅಡಿಕೆ 1 ಎಕರೆ 16 ಗುಂಟೆಗೆ 500,000-10,000 ರೂಪಾಯಿ ಕೊಡ್ತಾ ಇದ್ದೀನಿ. ತೆಂಗು 48 ಮರದ ತೆಂಗಿಗೆ 1.5 ಲಕ್ಷ ಎಳ್ನೀರು ಕೊಡ್ತಾ ಇದೆ. ಬಾಳೆ ಕನಿಷ್ಠ ಅಂತಂದ್ರೆ 1 ವರ್ಷಕ್ಕೆ 50,000 ರೂಪಾಯಿ ಸಿಗ್ತದೆ. ಯಾಲಕ್ಕಿ 50,000 ರೂಪಾಯಿ ಸಿಕ್ಕಿತ್ತು, ನೆಕ್ಸ್ಟ್ಗೆ ನಮಗೆ ಈ ಸಾರಿ 1 ಲಕ್ಷ ರೂಪಾಯಿ ಯಾಲಕ್ಕಿ ಬೆಳೆ ಬರೋ ಮಟ್ಟದಲ್ಲಿ ಇದೆ. 7.5 ಲಕ್ಷ ಈಗ ನಮಗೆ ಬರ್ತದೆ. ಇನ್ನು ಆಳು ಪಾಳು ಆಳು ಮುಳು ನಮ್ಮ ಜೊತೆ ಕೆಲಸ ಮಾಡಿದ್ರೆ 1 ವರ್ಷದಲ್ಲಿ 50,000 ರೂಪಾಯಿ ಖರ್ಚಾಯ್ತದೆ.
9: ಓಕೆ ಸರ್, ನಿಮ್ಮ ಕೃಷಿಯ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೂ ಒಂದಷ್ಟು ವಿಚಾರಗಳಿದೆ. ಸೊ ಹಾಗೆ ನಿಮ್ಮ ಈ ಸಾವಯವ ಪದ್ಧತಿಯ ಕೃಷಿಯ ಬಗ್ಗೆ ತಿಳ್ಕೊಳ್ಳುವಂತಹ ಆಸಕ್ತಿ ನಮಗೂ ಕೂಡ ಇದೆ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಮಾತಾಡೋಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ ಸರ್. ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮೈಸೂರು ಜಿಲ್ಲೆಯ ನರಸೀಪುರ ತಾಲೂಕಿನ ಚಂದ್ರ ಅವರು ಇದ್ದಾರೆ. ಹಾಗೆ ಅವರ ಸಾವಯವ ಕೃಷಿ ಪದ್ಧತಿನಲ್ಲಿ ಕೃಷಿಯನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಅದರಲ್ಲಿ ಯಾವ ರೀತಿಯಲ್ಲಿ ಯಶಸ್ಸನ್ನು ಗಳಿಸ್ಯಾರ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ. ಸೊ ಅವ್ರ ಜೊತೆ ಮಾತಾಡೋಣ, ಅವರ ಕೃಷಿಯ ಬಗ್ಗೆ ಏನಷ್ಟು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ನಮ್ಮ ಜೊತೆ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಳ್ತಾ, ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಳ್ಬೋದು. ಹಾಗಿದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಮಾಡ್ಬೋದು. ನಮ್ಮ ಸಂಖ್ಯೆ 9686860 9622 ಈ ಸಂಖ್ಯೆಗೆ ಮೆಸೇಜ್ನ ಮಾಡಿದ್ರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ, ಹಾಗೆ ನಿಮ್ಮ ಕೃಷಿಯ ಅನುಭವಗಳನ್ನು ಕೂಡ ಕೇಳ್ತೀವಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಅವರ ತೋಟದಲ್ಲಿ ಕಾಫಿ ನರ್ಸರಿಯನ್ನು ಮಾಡ್ತಾ, ಹಾಗೆ ಗೊಬ್ಬರವನ್ನು ಅವರ ತೋಟದಲ್ಲೇ ತಯಾರು ಮಾಡ್ತಾ, ಜೊತೆಗೆ ಬಾಳೆ ಹಾಕಿ ಅಡಿಕೆ ತೆಂಗು ಕೂಡ ಅವರ ತೋಟದಲ್ಲಿದೆ ಅಂತ ಹೇಳಿ, ಸೊ ಈ ರೀತಿಯಲ್ಲಿ ಮಿಶ್ರ ಬೇಸಾಯವನ್ನು ಮಾಡ್ತಾ ಸಮಗ್ರವಾದಂತಹ ಒಂದು ಕೃಷಿಯನ್ನು ಸಾವಯವ ಪದ್ಧತಿನಲ್ಲಿ ಮಾಡ್ತಾ ಯಶಸ್ಸನ್ನು ಗಳಿಸಿದ್ದಾರೆ. ಸೊ ಹಾಗಿದ್ರೆ ಇವತ್ತು ಚಂದ್ರು ಅವ್ರ ಜೊತೆಗೆ ಇನ್ನಷ್ಟು ಮಾತಾಡೋಣ. ಸರ್, ನನ್ನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ವೆಲ್ಕಮ್ ಮಾಡೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಆಗಲೇ ನೀವು ಹೇಳ್ತಾ ಇದ್ರಿ ನಿಮ್ಮ ತೋಟದಲ್ಲಿ ಇರುವಂತಹ ಬೆಳೆಗಳು ಏನೇನು ಅನ್ನೋದ್ರ ಬಗ್ಗೆ. ಹಾಗೆ ಸರ್, ಈಗ ನಿಮ್ಮ ತೋಟದಲ್ಲಿ ಗೊಬ್ಬರವನ್ನು ಯಾವ ರೀತಿಯಲ್ಲಿ ಮಾಡಿದ್ರ, ಮತ್ತೆ ಮಲ್ಚಿಂಗ್ ಎಲ್ಲ ಹೇಗಿರುತ್ತೆ ಸರ್, ಹೇಗೆ ಮಾಡ್ತೀರಾ ಅದನ್ನೆಲ್ಲ ಹೇಳ್ಬೋದಾ?
4: ಈ ಮಲ್ಚಿಂಗ್ ಅಂತ ಅಂದರೆ ಈ ನಾವು ಬಾಳೆ ಗರಿ ಆಗ್ಬೋದು, ದಿಂಡಾಗ್ಬೋದು, ಬೇರೆ ಒಂದು ಉಪ್ಪಿನಲ್ಲೇ ಕಡ್ಡಿ ಆಗ್ಬೋದು, ಎಂಥದ್ದಾರ ಆಗ್ಬೋದು, ನಮಗೆ ಕೊಳಿತಾ ಇರ್ತದೆ, ಆನಂದವಾಗಿ ಗೊಬ್ಬರ ಆಯ್ತದೆ. ನಮ್ಮ ವೇಸ್ಟೇಜು ನಮಗೆ ಅನುಕೂಲ ಆಯಿತು ಭೂಮಿಗೆ. ಅದರಲ್ಲಿ ನಾವು ಕಳೆ ಕೀಳುವಂಗಿಲ್ಲ, ತಿರುಗಾಡುವಂಗಿಲ್ಲ, ನಮ್ಗೆ ತಿರುಗಾಡೋಕ್ಕಿದೆಯೇ ಸಾಕು. ಇದಕ್ಕೆ ಒಳ್ಳೆ ಅದು ಗೊಬ್ಬರ ಆಯಿತು, 2 ವರ್ಷಕ್ಕೊಂದ್ಸರಿ ಅದು ಒತ್ತರಿಸ್ಕೊಳ್ಳೋದು. ಇದಕ್ಕೆ ನಾವು ಬೇರೆ ವಸ್ತುಗಳೆಲ್ಲ ಹಾಕ್ಕೊಳ್ಳೋದಿಲ್ಲಿಗೆ. ಈ ಮಲ್ಚಿಂಗ್ನಿಂದ ಭಾಳ ಗೊಬ್ಬರ ಅನುಕೂಲ ಇದೆ. ನಾವು ಇಷ್ಟೊಂದು ಗರಿ ಇವು ಎಲ್ಲ ನಾವು ಹೊರಗಡೆ ತಕ್ಕೋಗಾಕೋದ್ಕಿನ್ನ ನಾವು ಇಲ್ಲೇ ನಾವು ಕೊಳಿಸಿ ನಮ್ಮ ಭೂಮಿಯಿಂದ ನಮ್ಮನಿಗೆ ನಾವು ಗೊಬ್ಬರ ಮಾಡ್ಕೊಂಡ್ರೆ ಭಾಳ ಅನುಕೂಲ. ಗೊಬ್ಬರ ಹೊರುವಂಗಿಲ್ಲ, ಒತ್ಕೊಬಂದು ಹಾಕುವಂಗಿಲ್ಲ, ಏನಿಲ್ಲ, ನಾವು ಅಲ್ಲಿದ್ದ ಅಲ್ಲಿಗೆ ಹಾಕ್ಬಿಡೋದು ಅಷ್ಟೇ. ತಿರುಗಾಡ್ಕೊಂಡು ಡೈಲಿ ಒಂದು ಕಡೆ ಇಷ್ಟು ಗೊಬ್ಬರವನ್ನು ಕೊಳಿಸಿ ತಕ್ಕಬಂದು ಹಾಕಿದ್ರೆ ಒತ್ತರೆ ಉರುಕಿ ಆಗೋಲ್ಲ ಒಂದು ಆಳು ದಿನ. ಸುಲಭವಾಗಿ ನಮ್ಮದ ನಾವೇ ಗೊಬ್ಬರ ಮಾಡ್ಕೊಂಡು ಮಾಡ್ಕೋದ್ರೆ ಇನ್ನೂ ಚೆನ್ನಾಗಿರ್ತದೆ.
3: ಓಕೆ ಸರ್, ಹಾಗಾದರೆ ಈಗ ನೀವು ಮಾಡಿದ್ರಲ್ಲ ಆ ರೀತಿಯಲ್ಲಿ ಒಂದು ಮಿಶ್ರ ಬೆಳೆಯನ್ನು ಮಾಡಬೇಕು ಅಂತಂದರೆ ಎಷ್ಟು ಜಾಗ ಬೇಕಾಗತ್ತೆ, ಮತ್ತು ಏನೇನೆಲ್ಲ ಬೆಳೆಗಳನ್ನು ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ಹೇಳ್ಬೋದಾ?
4: ಸರಿಯಾದ ರೈತನಿಗೆ ಗಂಡೆ ಹೆಂಡ್ತಿರಿ ಇಬ್ಬರಿಗೆ 20 ಕುಂಟೆ ಸಾಕು, ಕನಿಷ್ಠ ಆದರೂ 1 ಎಕರೆ ಆದರೆ ಅವನು ಅಚ್ಚುಕಟ್ಟಾಗಿ ಬದುಕ್ಬೋದು. ಯಾವ ವ್ಯವಸಾಯನಾದ್ರೂ ಮಾಡಲಿ ಅವ್ನು ಬದುಕೋಕ್ಕೆ 1 ಎಕರೆ ಭೂಮಿ ಸಾಕು. ವಿಷಮುಕ್ತವಾಗಿ ಮಾಡ್ಕೊಂಡು ಹೋದರೆ 1 ಎಕರೆ ಭೂಮಿ ಸಾಕು. ನೀವು 10 ಎಕರೆ ವಿಷ ಭೂಮಿ ಮುಂದಲ ಪ್ರಜೆ ಕೊಡೋದಕ್ಕೆ 1 ಎಕರೆನ ವಿಷಮುಕ್ತ ಮಾಡಿಕೊಡಿ ಸಾಕಷ್ಟೇ. ಕೃಷಿ ಅಂತ ಅಂದರೆ ಏನು ಅಂದ ಮೇಲೆ ನೀವು ತೋಟನಾದ್ರೂ ಮಾಡಿ ಏನಾದ್ರು ಮಾಡಿ ಯಾವುದಾದ್ರು ಒಂದು ಮಾಡಿದ್ರೂ ಆಯ್ತದೆ. ಹಿಂಗೆ ನನ್ನಂಗೆ ಮಿಶ್ರ ಬೆಳೆ ಬೇಸಾಯ ಮಾಡಿದ್ರೆ ಇನ್ನೂ ಚೆನ್ನಾಗಿ ಆಯ್ತದೆ. ಯಾವತ್ತೂ ಒಂದು ಮಾಡ್ಕಂದ್ರೆ ನಂಬ್ಕಂದ್ರೆ ಅದಾಗಲ್ಲ, ಮಿಶ್ರವಾಗೇ ಮಾಡಬೇಕು. ನಮ್ಗೆ 5 ತಿಂಗಳಿಗೆ 4 ತಿಂಗಳಿಗೆ ಒಂದು 6 ತಿಂಗಳಿಗೆ ಯಾವ್ದಾದ್ರು ಒಂದು ಅಡಕ್ಕೆ ವರ್ಷಕ್ಕೆ ಬರ್ತದೆ. ಏನೋ ಒಂದು 8 ದಿವಸಕ್ಕೆ ನಮಗೆ ಒಂದು ಮನೆಗೆ ಕನಿಷ್ಠ ಅಂತಂದ್ರೆ ಒಂದು 2,000 ರೂಪಾಯಿ ಬರುವಂಗೆ ಆಗಬೇಕು. ಒಂದು ಬಾಳೆಯೋ ಒಂದು ಏಲಕ್ಕಿಯೋ ಒಂದು ಏನೋ ಮೆಣಸೋ ಎಂಥದ್ದೋ. ಈಗ ಬಾಳೆ ಇದ್ರೆ ಏನಾಯ್ತದೆ, ಒಂದು 8 ದಿವಸಕ್ಕೆ ಒಂದು 4 ಗೊನೆ ಕೊಟ್ಟರು ನಮ್ಮ ದಿನನಿತ್ಯ ಖರ್ಚಿಗೆ ನಡೀತಾ ಇರ್ತದೆ. ಮಿಶ್ರ ಬೆಳೆ ಮಾಡಲೇಬೇಕು. ಒಂದೇ ಬೆಳೆ ನಂಬ್ಕಂದ್ರೆ ಮಾತ್ರ ಆಗುವುದಿಲ್ಲ, ಯಾವುದೇ ಕಾರಣಕ್ಕೂ ಆಗೋಲ್ಲ. ನಮಗೆ ನಾವು ಬಾರ್ಡ್ರಿಗೆ ಯಾಕೆ ಹಾಕಿದ್ದೀವಿ ಅಂದರೆ ಇದು ತೇವ್ರಿ ವೇಸ್ಟ್ ಆಗಬಾರ್ದು, ನಾವು ಬೇಲಿ ಹಾಕ್ದಂಗಿರ್ಬೇಕು. ಏನೋ ಈ ಕಾಫಿ ಗಿಡನ ಏನು ಆಡು ಕುರಿಯೋದಾನೋ ಏನೂ ಇದಿಲ್ಲ. ಆಮೇಲೆ ನಮಗೆ ವಿಷಮುಕ್ತವಾಗಿರೋ ಕಾಫಿ ಬೀಜ ಸಿಗ್ತದೆ. ಇದು ಅರಬಿಕಾ ಕಾಫಿ. ಇದು ಎಲ್ಲೂ ಬಿಸಿಲೆ ಪೂರ್ತಿ ಬಿಸಿಲೆ ಇದ್ದರೂ ಚೆನ್ನಾಗಿ ಫಸಲು ಬರ್ತದೆ, ಇದರಲ್ಲಿ ಏನು ತೊಂದರೆ ಇಲ್ಲ. ಈಗ ನಾವು ಅಲ್ಲಿ ಇದನ್ನು ನಾವು ಬೀಜನ ನಾವೇ ರೆಡಿ ಮಾಡ್ಕೊಂಡು ನಮ್ಮ ಮನೆಗೆ ನಾವೇ ಕಾಫಿ ಉಪಯೋಗಿಸ್ತೀವಿ. ನಾವು ಎಣ್ಣೆನೂ ಅಷ್ಟೇ, ತೆಂಗಿನ ಎಣ್ಣೆನೇ ನಾವು ಉಪಯೋಗಿಸೋದು. 30 ವರ್ಷದಿಂದ ನಾವು ಇನ್ನೂ ಅಂಗಡಿಗೆ ಹೋಗಿ ಎಣ್ಣೆನೇ ತಗೊಂಡಿಲ್ಲ, ಸ್ಟಾಕ್ ಮಾಡ್ಕೋತೀವಿ, ನಾವು ಅದನ್ನೇ ಉಪಯೋಗಿಸ್ತೀವಿ. ಈಗ ನಮ್ಮಲ್ಲಿ ಏನು ಬೆಳಿತೀವಿ, ಈ ಕಾಫಿನ ನಾವೇ ಪುಡಿ ಮಾಡಿಸ್ತೀವಿ ಮೈಸೂರಲ್ಲಿ ತಗೊಂಡೋಗಿ. ಈ ಕಾಫಿ ಅಂಗಡಿಲಿ ಸಿಗ್ತದೆ ಎಲ್ಲ ಸಿಗ್ತದೆ, ನಮ್ಮ ನಾವೇ ಮಾಡಿ ಮಾರಿದ್ರೆ 1 ಕೆಜಿಗೆ ನಾವು 400 ರೂಪಾಯಿಂದ ಕೊಡ್ತಾ ಇದ್ದೀವಿ. 1 ಕೆಜಿ ಕಾಫಿ ಪುಡಿನ ನಮ್ಮ ಮನೆಗೆ ಇಟ್ಕೊಂಡು ಇನ್ನುಳಿಕೆ ಕಾಫಿ ಮಾತ್ರ ನಮ್ಮನೆಯಲ್ಲೇ ಸೇಲು, ನಾವೇ ಮಾರ್ಕೆಟು ನಮ್ಮದೇ. ಬಾಳೆಹಣ್ಣು ಅಷ್ಟೇ, ನಮ್ಮನೆಯಲ್ಲೇ ವಾಡೆ ಮಾಡ್ತೀವಿ, ನಾವೇ ನೇರವಾಗಿ ಕೊಡ್ತೀವಿ. ಈಗ ನಾವು ಡೈರಿ ಹತ್ರ ನಾವು ಮಾರ್ತಾ ಇದ್ದೆ, ಈಗ ಹೋಟ್ಲ್ಗಳನ್ನವರು ಸಾವಿರ ಹಣ್ಣು ಬೇಕು ನಮಗೇನ್ಬಿಟ್ಟು ಅವ್ರಿಗೆ ಕೊಡು ಕೆಟಕ್ತಾ ಇಲ್ಲ. ನಾನು ಕಾಫಿ ನಾನೇ ಮಾರಾಟ, ಮೆಣಸು ಬೆಳಿತೀನಿ, ಮೆಣಸು ನಮ್ಮನೆಯಲ್ಲೇ ಮಾರಾಟ, ಬಾಳೆಹಣ್ಣು ನಮ್ಮನೆಯಲ್ಲೇ ಮಾರಾಟ. ನಾ ಯಾರೂ ಯಾವ ಮಾರ್ಕೆಟ್ಗೂ ನಾನು ತಕ್ಕೋಗೋದಿಲ್ಲ, ನಾನು ಕಮಿಷನ್ ಕೊಡೋದಿಲ್ಲ. ನೇರವಾಗಿ ನನಗೆ 10-20 ರೂಪಾಯಿ ಜಾಸ್ತಿ ಕೊಟ್ಟು ಗ್ರಾಹಕರು ತಗೋತಾರೆ. ಯಾವುದೇ ಒಂದು ಸೊಪ್ಪು ಬೆಳೀಲಿ, ನಾವು ನಾಚ್ಕೋಬಾರ್ದು. ನಮ್ಮ ಬೆಳೆ, ನಮ್ಮ ಕೃಷಿ, ನಾವು ಎಲ್ಲರೂ ಮಾಡ್ಬೋದು. ನಮ್ಮನ್ನು ಕೇಳೋರು ಇಲ್ಲ, ಬೇಡಿಕೆ ಯಾಕೆ ಇಲ್ಲಿಗೆ ಬಂದೆ ಅನ್ನೋಂಗೂ ಇಲ್ಲ ಯಾವನು. ಇವತ್ತು ಒಬ್ಬನು ಸೊಪ್ಪು ಬೆಳೀತಾನೆ, ಒಬ್ಬನು ಹೀರೆಕಾಯಿ ಬೆಳೀಬೋದು, ಒಬ್ಬನು ಬೆಂಡೆಕಾಯಿ ಬೆಳೀಬೋದು, ಒಬ್ಬನು ಟೊಮೊಟೊ ಬೆಳೀಬೋದು. 4 ಜನ 5 ಜನ ರೈತರು ಅಕ್ಕಪಕ್ಕದ ಜಮೀನವರೇ ಮಾಡ್ಕೊಂಡು ಅವನು ಅವಲ್ಲೊಂದು ಮಾರ್ಕೆಟ್ ಮಾಡ್ಕೋಬೋದು. ದಿನನಿತ್ಯ ಬರುವಂಥ ಕೆಲಸ ಮಾಡ್ಬೋದು. ಇದು ಬೋರ್ ಅದೇ ನಮಗೆ ಬೇಕಾಗಿರೋದು ಏನು ಹೇಳು, ಸರ್ಕಾರಿ ಸಾಲ ಅಲ್ಲ, ಕರೆಂಟು ನೀರು ಇವೆರಡಿದ್ದರೆ, ಕರೆಂಟು ನಮಗೆ ಕರೆಕ್ಟಾಗಿ ಕರೆಂಟ್ ಸಿಕ್ಬಿಟ್ರೆ ನಾವು ಯಾವ ಬೆಳೆ ಬೇಕಾದ್ರೂ ಮಾಡ್ಬೋದು. 1 ಕುಂಟಿಗೆ 1 ಫಸಲು ಬೆಳೆದು ನಾವೇ ಸೇಲ್ ಮಾಡ್ಬೋದು. ಇವತ್ತು ತಕ್ಕಳವ್ರು ಮಸ್ತಾಗವ್ರೆ, ಮೈಸೂರಲ್ಲಿ ಯಾವುದೋ ಒಂದು ಏರ್ಯಕ್ಕೆ ಒಂದು ಆಟೋಗೆ ಮಾಡಿಕೊಂಡು ನಾವು ಬೆಳೆದಿರುವಂಥದ್ದು ನಮ್ಮ ರೈತರದು, ನಮ್ಮ ಸಾವಯವದ್ದು ಅಂದ್ಬಿಟ್ಟು ಹೋಗಿ ಅನೌನ್ಸ್ ಮಾಡಿದ ತಕ್ಷಣವೇ ಅವರು ಫ್ರಿಡ್ಜಲ್ಲಿರೋ ತರಕಾರಿ ತಕ್ಕೋಗಿ ಕಸಿನ ಬುಟ್ಟಿಗೆ ಹಾಕ್ಬಿಟ್ಟು ನಿಮ್ಮ ತಗೋತಾರೆ. ಯಾಕೆಂದರೆ ಇವತ್ತು ಎಲ್ಲ ಪ್ರತಿಯೊಬ್ಬರು ತಿಳ್ಕೊಂಡವ್ರೆ, ಏನೋ ರೈತರಿಂದ ಕೊಂಡ್ಕೋಬೇಕು. ನಾವು ಬೇರೆ ಯಾವುದೋ ಒಂದು ಮಾರ್ಕೆಟಲ್ಲಿ ಎಲ್ಲೋ ನಿಂತಿದ್ದು ಎಲ್ಲೋ ಮಡಗಿದ್ದು ನಾವು ತಕ್ಕಬಾರ್ದು ಅನ್ನುವಂಥದ್ದು ಬುದ್ಧಿವಂತಿಕೆ ಜನ ಈಗ ಮಸ್ತಾಗವ್ರೆ. ಏನೋ ಸಿಕ್ಕುತ್ತೆ ಎಲ್ಲನ್ನು ತಿನ್ನುವಂಥದ್ದು ಇಲ್ಲ. ಇವತ್ತು ಒಂದು ಹಸುನ ನಾಡಸಿನ ಅಲ್ಲ ನಾವು ಕ್ರಮಬದ್ಧವಾಗಿ ತಲುಪಿಸೋದಾದರೆ 1 ಲೀಟ್ರ್ ಹಾಲಿಗೆ 100 ರೂಪಾಯಿ ತಗೋತಾರೆ. ಈಗ ಕೆಲವರು ಸಣ್ಣ ರೈತರು ಪುಸುಕಿನಿಂದ ಅಡಿಕೆಯನ್ನು ಇಟ್ಬಿಟ್ಟು ನಾಳೆಗೆ ಬರ್ತದೆ ಎನ್ನುವುದಲ್ಲ ಇದು. ಇದು 7 ವರ್ಷ ತಾಳ್ಮೆಯಿಂದ ಏನೋ ಮಾಡಿದ್ರೆ, ತಾಳ್ಮೆಯಿಂದ ನೀವು ಕೆಲಸ ಮಾಡಿದ್ರೆ ನಿಮಗೆ ಅದು ಸಂಪತ್ತು ಕೊಡುತ್ತೆ. ಇಲ್ಲಾಂದರೆ ತಾಳ್ಮೆ ಇಲ್ಲಾಂದರೆ ಇದ್ರ ಕೆಲಸ ಆಗೋದಿಲ್ಲ. ಇವತ್ತು ಮೆಣಸು ಕೆಲವರು ಭೂಮಿ ಮಸ್ತಾಗದೆ ಏನೋ 1 10 ಕುಂಟೆಗೆ ಇವತ್ತು ಸಿಲ್ವರ್ ಹಾಕ್ಬಿಟ್ಟು 10 ಕುಂಟೆಗೆ 100 ಸೊಸಿ ಹಿಡ್ದೆ ಹಿಡೀತದೆ. 10 ತಡಿಗೆ ನೆಟ್ರು 100 ಸೊಸಿಗೆ ಮೆಣಸು ಹಾಕೊಂಡ್ರೆ ಅದು ಸಪ್ರೇಟು, 100ೇ ಮೆಣಸು ಸಾಕು, ಏನೋ 500 ಕೆಜಿ ಮೆಣಸು ಬರ್ತದೆ ಸರಿಯಾಗಿ ನಾವು ಕ್ರಮಬದ್ಧವಾಗಿ ನೋಡ್ಕೊಂಡ್ರೆ. 1 ಎಕರೆಗೆ ಕಬ್ಬು ಹಾಕೊಳ್ಳಿ, 1 ಎಕರೆಗೆ ತೆಂಗು ಹಾಕೊಳ್ಳಿ, 1 ಎಕರೆಗೆ ಅಡಿಕೆ ಮಾಡ್ಕೊಳ್ಳಿ. ಎಲ್ಲನ್ನು ಪ್ರತಿಯೊಂದು ದೊಡ್ಡ ಜಮೀನ್ದಾರರು ಹಿಂಗೆ ಹೋಗ್ಬೇಕು ಹೊರತು ನೆಟ್ ಮೇಲೆ ವಾಕುವಾಗ 20 ಎಕರೆಗೂ ಅಡಿಕೆ ಹಾಕ್ಬಿಟ್ಟು ಕುಂತ್ಕಂದ್ರೆ ಬಂಡವಾಳ ಇಲ್ದರುವುದು, ಅದು ಗೇಮೇ ಯಾರು ಮಾಡೋರು, ಅದು ಕೆಲಸ ಅಯ್ಯೋ ಆಳಿಂದ ಹಿಂಸೆ ಅಂದರೆ ಇನ್ನೇ ನಿಮಿಷ ಆಗದೆ. ಈಗ 20 ಎಕರೆ 10 ಎಕರೆ ಒಂದೇ ವ್ಯವಸಾಯ ಮಾಡೋಕ್ಕೆ ಹೋದಾಗ ಹಿಂಸೆ ಆಯ್ತದೆ. ಆ ಬೇರೆ ಬೇರೆ ಫಸಲು ಮಾಡ್ಕೊಂಡು ನಾವು ಆಲ್ಟರ್ನೇಟ್ ಮಾಡ್ಕೊಂಡಾಗ ನಮ್ಗೆ ಯಾವತ್ತೂ ಹಿಂಸೆ ಆಗುವುದಿಲ್ಲ. ಲೇಬರ್ಸು ಈ ತೋಟ ಕೆಲಸ ಎಲ್ಲನೂ ಅನ್ಸೀಜನಲ್ಲಿ ಮಾಡ್ಕೋಬೋದು. ಭತ್ತ ರಾಗಿ ಭೂಮಿ ಉಳ್ಬೋದು, ಉಳುಮೆ ಮಾಡಲೇಬೇಕು. 6 ತಿಂಗಳಿಗೆ ಉಳುಮೆ ಮಾಡಬೇಕು. ಈ ತೋಟಗಾರಿಕೆಯಲ್ಲಿ ಉಳುಮೆ ಮಾಡಬೇಕಾದ ಭ್ರಮೆಯೇ ಇಲ್ಲ. ಏನೋ ಕಳೆ ಕಿತ್ಕೋಬೋದು, ಬ್ಯಾಡ ಕೇಳದೆ ಈ ಏಲಕ್ಕಿ ಗಿಡ ಇರೋದ್ರಿಂದ ನಾವು ಕಳೆ ಕೇಳಬೇಕು, ಅದು ಏನು ಕೇಳಬೇಕಾದಿಲ್ಲ. ಅಡಿಕೆ ಕುಯ್ಯುವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಅಡಿಕೆ ಕುಯ್ಕೋಬೋದು. ಉಳುಮೆ ಮಾಡುವ ಅವಶ್ಯಕತೆಯೇ ಇಲ್ಲ. ಉಳುಮೆ ಮಾಡಿದ್ರೆ ಡೇಂಜರ್ ಆಯ್ತದೆ, ಬೇರೆಲ್ಲ ನೋಯ್ತದೆ. ಈಗ ನಮಗೆ ಉಗುರು ಕಟ್ ಮಾಡ್ಕೋಬೋದು. ಉಗುರಿಂದ ಚರ್ಮ ಕಟ್ ಮಾಡಿದ್ರೆ ಹೆಂಗೆ? ನೋವಾಯ್ತದೆ. ಹಂಗೆ ಬೇರ್ಗೆ ನಾವು ನೋವು ಮಾಡಬಾರ್ದು. ಈಗ ಕೆಲವರು ಬತ್ತದೆ ಕಳೆ ಬಂದ್ಬಿಡ್ತು ಅಂದ್ಬಿಟ್ಟು ಟಿಲ್ಲರ್ ಹೊಡಿಯೋದು, ರೋಟ್ರಿ ಹೊಡಿಯೋದು, ಅದೆಲ್ಲ ವೇಸ್ಟ್. ಅದು ಅದು ನಮ್ಮ ಫಸಲಿಗೆ ನಷ್ಟ ನಾವೇ ಮಾಡ್ದಂಗೆ ಆಯ್ತದೆ. ಹೊಡಿಲೇಬಾರ್ದು, ಉಳ್ಳೇಬಾರ್ದು.
3: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರೋಣ ಸರ್. ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚಂದ್ರ ಅವ್ರ ಜೊತೆಗೆ ಇನ್ನಷ್ಟು ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಚಂದ್ರ ಅವರು ಅವರ ಕೃಷಿಯ ಬಗ್ಗೆ ನಮ್ಮ ಜೊತೆ ಮಾತಾಡ್ತಾ ಇದ್ರು. ಹಾಗೆ ಅವರ ಕೃಷಿನಲ್ಲಿ ಕಾಫಿ ನರ್ಸರಿಯನ್ನು ಮಾಡ್ತಾ, ಗೊಬ್ಬರವನ್ನು ಅವರ ತೋಟದಲ್ಲೇ ತಯಾರು ಮಾಡ್ತಾ, ಜೊತೆಗೆ ಬಾಳೆ, ಏಲಕ್ಕಿ ಈ ರೀತಿ ಅವರ ಕೃಷಿಯಲ್ಲಿ ಒಂದು ಮಿಶ್ರ ಬೇಸಾಯವನ್ನು ಮಾಡ್ತಾ ಇದ್ದಾರೆ. ಸೊ ಸಾವಯವ ಪದ್ಧತಿನಲ್ಲಿ ಮಾಡ್ತಿರುವಂತಹ ಈ ಕೃಷಿಯಲ್ಲಿ ಅವರು ಖುಷಿಯನ್ನು ಕಾಣ್ತಾ ಇದ್ದಾರೆ. ಹಾಗಾದರೆ ಅವ್ರ ಜೊತೆಗೆ ಇನ್ನಷ್ಟು ಮಾತಾಡೋಣ, ಅವರ ಕೃಷಿಯ ಪದ್ಧತಿಯ ಬಗ್ಗೆ, ಅವರ ಕೃಷಿಯ ಅನುಭವದ ಬಗ್ಗೆ ತಿಳ್ಕೊಳ್ಳೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಆಗಲೇ ನೀವು ಹೇಳ್ತಾ ಇದ್ರಿ ನಿಮ್ಮ ತೋಟದಲ್ಲಿ ಅಡಿಕೆ, ಏಲಕ್ಕಿ, ಬಾಳೆ ಗಿಡ ಇದೆಲ್ಲದೂ ಕೂಡ ಇದೆ ಅಂಥೇಳಿ. ಮತ್ತು ಇದರ ಜೊತೆಗೆ ಬೇರೆ ಬೇರೆ ಬೆಳೆಗಳನ್ನು ಕೂಡ ಮಾಡ್ಕೊಳ್ತಾ ನರ್ಸರಿಯನ್ನು ಕೂಡ ಮಾಡಿದ್ದೀವಿ ಅಂತೇಳಿ ಹೇಳ್ತಾ ಇದ್ರಿ. ಯಾವ ರೀತಿಯಲ್ಲಿ ನಿಮ್ಮ ತೋಟದಲ್ಲಿ ಬಾಳೆ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಯಾವ ರೀತಿಯಲ್ಲಿ ಮಾಡಿದ್ದೀರಾ? ಮತ್ತು ಮಲ್ಚಿಂಗ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ, ಮಲ್ಚಿಂಗ್ ಮಾಡೋ ಉದ್ದೇಶ ಏನು? ನರ್ಸರಿಯನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಹೇಳ್ಬೋದಾ ಸರ್?
3: ನೋಡಿ, ಈಗ ನಾವು ಏನು ಹೇಳೋದು, ಒಂದು ಎಕರೆಯಲ್ಲಿ ಒಂದು ಪಟ ಮಲ್ಚಿಂಗು, ಒಂದು ಪಟ ಖಾಲಿ ಅಂದರೆ ನಮಗೆ 20 ಕುಂಟೆ ವ್ಯವಸಾಯ ಆಯಿತು, 20 ಕುಂಟೆ ವ್ಯವಸಾಯ ಇಲ್ದಂಗೆ ಆಯಿತು. ನಾವು ಕಳೆ ಕೆಲಸ ಇಲ್ಲ, 20 ಕುಂಟೆಲಿ 20 ಕುಂಟೆ ಮಾತ್ರ ವ್ಯವಸಾಯ ಆಯ್ತದೆ ಒಂದು ಎಕರೆಯಲ್ಲಿ ಮಲ್ಚಿಂಗ್ ಮಾಡಿದ್ರೆ. ಇಷ್ಟು ನಮ್ಮ ವೇಸ್ಟೇಜೆಲ್ಲ ಗೊಬ್ಬರ ಆಯಿತು. ನೋಡಿ, ಏಲಕ್ಕಿನ ನಾವೇ ಸೋಸಿ ಮಾಡ್ಕೊಂಡಿದ್ದೋ ಫಸ್ಟ್. ಅಲ್ಲಿಗೆ ನಾವು ಸಕಲೇಶ್ವರದಿಂದ ತಂದಿದ್ದೋ ಒಂದು 70 ಗಿಡ, ಅದರಲ್ಲೇ ಬೀಜ ಮಾಡಿ ಪಾಕೆಟ್ ಮಾಡಿ, ಇದು ಹೆಚ್ಚಿನ ನಾಟ ಹಳ್ಳದಲ್ಲಿ ಮಡಗಿದ್ರೆ ಸತ್ತೋಗ್ಬಿಡ್ತದೆ, ಅದಕ್ಕೆ ನಾವು ಬೆಡ್ ಮಾಡಿ 2 ಅಡಿಕೆ ಮಧ್ಯಕ್ಕೆ 1 ಏಲಕ್ಕಿ ಗಿಡ ಹಾಕಿದ್ದೀವಿ. ಅದ್ರ ಪಕ್ಕದಲ್ಲಿ ಬಾಳೆಗಿಡನೂ ಅದೇ. ಇದು ಸೊಸೆ ನಾವೇ ಸ್ವಂತ ಮಾಡಿ ಹಾಕೊಂಡಿರುವಂಥದ್ದು. ಈ ಏಲಕ್ಕಿ ಈ ಸಾರಿ ಈ ಥರ ಇಳ್ದು ನಮಗೆ 50 ಕೆಜಿ ಸಿಕ್ಕುತ್ತೆ ಅನ್ನೋ ಒಂದು ಅಪೇಕ್ಷೆ ಇದೆ ಈ ವರ್ಷ. ಅಷ್ಟು ನಮ್ಮ ಲೆಕ್ಕ. ಇದು ನಾವು ಸ್ಟಾರ್ಟಿಂಗ್ ಒಂದೇ ಪೈರು ನಾವು ನೆಟ್ಟಿರೋದು, ಪಾಕೆಟ್ ಪೈರು, ಕಂದು ನೆಟ್ಟಿಲ್ಲ, ಪಾಕೆಟ್ ಇದು. ಇದು 2 ವರ್ಷದ ಗಿಡ, 2 ವರ್ಷಕ್ಕೆ ಈಗ ಫಸಲು ಬಿಟ್ಬಿಟ್ಟದೆ. ಓದ್ ಜೂನಲ್ಲ ಆಚೆ ಜೂನಲ್ಲಿ ನಾವು ನೆಟ್ಟಿದ್ದು. ಇದು ನಮಗೆ ಕಾಯಿ ಸಿಕ್ಕಬೇಕಾದ್ರೆ ಹಣ್ಣಾದಮೇಲೆ ಬಿಡಿಸ್ಕೊಂಡು ನಾವು ಮನೆ ತಾವು ಒಣಗಿಸ್ತೀವಿ. ನೆಟ್ಟಾಗ ಹಾಕಿರೋದಷ್ಟೇ, ಈಗ ಯಾವ ಗೊಬ್ಬರನೂ ಎಂಥದ್ದು ಇಲ್ಲ. ಈಗ ನಾವು ಗೊಬ್ಬರ ಮಣ್ಣು ಕೊಡುವಂಗೆ ಇಲ್ವಲ್ಲ, ಪಕ್ಕಕ್ಕೆ ಹೋಗ್ಬಿಡುತ್ತೆ ಅಂದರೆ ಎಲೆ ಹೂವು. ಈ ಮಲ್ಚಿಂಗ್ ಉದ್ದೇಶ ಏನು ಅಂದರೆ, ನಾವು ಹೊರಗಡೆ ಗರಿಯೆಲ್ಲನ್ನು ಹಾಕೋದು ತಪ್ಪೋಯಿತು. ನಮ್ಮ ಭೂಮಿಗೆ ಗೊಬ್ಬರ ಆಯಿತು, ಆಮೇಲೆ ನಮಗೆ ಲೇಟಾಗೋದು ಕೊಳಿಲಿ. 2 ವರ್ಷಕ್ಕೊಂದು ಸತಿ ನಾವು ಚೇಂಜ್ ಮಾಡ್ತೀವಿ. 2 ವರ್ಷಕ್ಕಂಟ ಅಲ್ಲಿ ನಮಗೆ ಎಷ್ಟು ಗೊಬ್ಬರ ಸಿಗ್ತದೆ ಅಂದರೆ ಸಾಕಷ್ಟು ಭೂಮಿಗೆ ಆಗುವಷ್ಟು.

0: ಆವತ್ತು ಮನುಷ್ಯ ಅವ್ರ ತಂದೆ ಮಾಡಿರುವಂಥ ಭೂಮಿಲಿ ಒಂದು ಸ್ವಲ್ಪ ಕೃಷಿ ಮಾಡ್ಕೊಂಡು ಅವನು ಮನುಷ್ಯ ಹುಡುಗರು ಯುವಕರು ಮುಂದೆ ಬರ್ತಾರೆ, ಆಗ ಅವ್ರಿಗೆ ಹೆಣ್ಣು ಸಿಗ್ತದೆ, ರಾಜ್ಯದಲ್ಲಿ ಎಲ್ಲ ವ್ಯವಹಾರವೂ ಸಿಗ್ತದೆ, ಗೌರವನೂ ಸಿಗ್ತದೆ. ನಾವು ಗೌರವ ಎಲ್ಲಿಂದ ಸಿಗ್ತದೆ ಅಂದರೆ ಎಲ್ಲೋ ಸಿಕ್ಕೋದಿಲ್ಲ, ನಾವು ತಡಿಕೂದ್ರೆ ಸಿಕ್ಕೋದಿಲ್ಲ, ನಾವೇ ಇಲ್ಲಿ ಸಂಪಾದನೆ ಮಾಡ್ಕೋಬೇಕು. ಗೌರವನೂ ಸಿಗ್ತದೆ, ತೃಪ್ತಿನೂ ಸಿಗ್ತದೆ, ಕೃಷಿಲಿ ಖುಷಿನೂ ಸಿಗ್ತದೆ. ಒಂದು ರಾಗಿ ನೆಟ್ರೆ ಹತ್ತು ಕಾಳು ಸಿಕ್ಕೇ ಸಿಗ್ತದೆ. ರೈತನಿಗೆ ದರಿದ್ರ ಬರುವುದಿಲ್ಲ, ಅವನು ತೃಪ್ತಿಯಾಗಿ ಊಟ ಮಾಡ್ಕೊಂಡು ತೃಪ್ತಿಯಾಗಿರ್ಬೋದು. ಆದರೆ ನಾವು ಅದನ್ನು ಗೀಟುವುದಿಲ್ಲ ಅಂದ್ಕೊಂಡು ರಾಗಿಯ ನೆಡೋದೇ ಬೇಡ, ಅದು ಭಾಳ ಕಷ್ಟ, ಕೆಲಸ ಜಾಸ್ತಿ. ಇದಿಂಗೆ ನಮ್ಮ ರೈತರು ಯಾವುದೋ ಒಂದು ಸುಲಭ ಇವತ್ತು ಹೋಗ್ಬೇಕು ನಾಳೆಗೆ ಎತ್ಕೊಂಬಿಡ್ಬೇಕು ಈ ನಿಟ್ಟಿಗೆ ಬಂದುಬಿಟ್ಟು ಭಾಳ ಕಷ್ಟವಾಗ್ಬಿಟ್ಟದೆ. ರೈತ ಯಾವತ್ತಿಗೂ ಅವನಿಗೆ ನಷ್ಟ ಅನ್ನೋದು ಭೂಮಿಯಿಂದ ಯಾವುದೇ ಕಾರಣಕ್ಕೂ ನಷ್ಟ ಆಗುಲ್ಲ, ತಾಳ್ಮೆಯಿಂದ ವ್ಯವಸಾಯ ಮಾಡಿದ್ರೆ ಏನೂ ನಷ್ಟ ಇಲ್ಲ.
1: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಏನಷ್ಟು ವಿಚಾರಗಳಿದೆ ಅದನ್ನು ಕೂಡ ಮಾತಾಡೋಣ. ಸೊ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮನ ತೊಗೊಂಡು ವಾಪಸ್ ಬರೋಣ ಸರ್. ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚಂದ್ರು ಅವರು ತಮ್ಮ ಕೃಷಿಯ ಬಗ್ಗೆ ಹೇಳ್ತಾ ಇದ್ರು, ಹಾಗೆ ಅವರ ಕೃಷಿ ಪದ್ಧತಿ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಅವ್ರ ಜೊತೆ ಇನ್ನಷ್ಟು ಮಾತಾಡೋಣ, ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇಂದು ಪುಟ್ಟ ವಿರಾಮನ ತೊಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತವನ್ನು ತಿಳಿಸ್ತಾ ನಿಮ್ಮ ಜೊತೆ ಮಾತಾಡ್ತಾ ಇರೋದು ನಾನು ಆರ್ಜಿ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲೆಯ ನರಸೀಪುರ ತಾಲೂಕಿನ ಚಂದ್ರು ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಹಾಗೆ ಅವರ ಕೃಷಿಯ ಬಗ್ಗೆ ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರ ತೋಟದಲ್ಲಿರುವಂತಹ ಕೃಷಿ ಬೆಳೆಗಳ ಬಗ್ಗೆ, ಯಾವ ರೀತಿಯಲ್ಲಿ ಯಾವ ಪದ್ಧತಿನಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ, ಹಾಗೆ ಯಾವ ರೀತಿಯಲ್ಲಿ ಗಿಡಗಳನ್ನು ಕೂರಿಸಿ ಯಾವ ರೀತಿಯಲ್ಲಿ ಅವುಗಳನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ, ಗೊಬ್ಬರಗಳನ್ನ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ ಸರ್. ಸರ್, ಹಾಗೆ ಈಗ ನಿಮ್ಮ ತೋಟದಲ್ಲಿ ಅಡಿಕೆ ಯಾವ ರೀತಿಯಲ್ಲಿ ನೆಟ್ಟಿದ್ದೀರಾ, ಮತ್ತೆ ಏನೇನು ಬೆಳೆಗಳನ್ನ ಮಾಡ್ತಾ ಇದ್ರ ಇದ್ರ ಜೊತೆಗೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
0: ಮೇಲೆ ಬ್ರಷ್ಟ್ 200 ಅಡಿಕೆ ಗಿಡ ನೆಟ್ಟೆ. 200 ಅಡಿಕೆ ಗಿಡ ಒಂದು 3,000 4,000 ಇತ್ತು, 4,000 ಒಂದು 20,000 ರೂಪಾಯಿ ಬಂದಿದ್ಕತ್ತು. ನಾನು ಇಲ್ಲಿ ಒಂದು ಎಕರೆ 4 ಗುಂಟೆ, ಇದು 6 ಗುಂಟೆ. ಇದು ನಾವೇನೇ ಮಾಡಿದ್ರು ಒಂದು ಎಕರೆ 6 ಗುಂಟೆಯಲ್ಲಿ 20,000 ನಿಂತ್ಕತ್ತು. ಆಗ ನಾವು ಯೋಚನೆ ಮಾಡಿದೋ, ನಿಧಾನದಲ್ಲಿ ಇದು ಏನಾರು ಮಾಡಿ ಆಲ್ಟರ್ನೇಟ್ ಮಾಡಿ ಇದನ್ನು ತೋಟ ಮಾಡಬೇಕು ಅಂತ ಮಾಡೋಕೆ ಶುರು ಮಾಡಿದೋ. ಆಗ ನಾವು ಈ ಮನೇಲಿ ಒಂದು ಗೊಂದಲ ಬಂತು, ಎಲ್ಲನೂ ತೋಟ ಮಾಡಿಬಿಟ್ಟು ಜೀವನ ಮಾಡೋದು ಹೇಗೆ ಅಂತ. ಆಗ ನಾವೇನು ಮಾಡಿದೋ, ಅದರೊಳಗೆ ಕನಕಾಂಬರ ಹಾಕಿ ವಾರಕ್ಕೆ 2 ದಿನ ನಮಗೆ ಖರ್ಚಿಗೆ ದುಡ್ಡು ಬರುವಂಗೆ ಕನಕಾಂಬರ ಮಾಡಿದೋ. ಅದರಲ್ಲೇ ಸುತ್ತ ಉಪ್ಪನೇರಳೆ ಕಡ್ಡಿ, ಚಿಗರೆ ಗಿಡ ಎಲ್ಲನ ಹಾಕೊಂಡು 4 ಆಡು ಸಾಕ್ತೋ. ಅದರಲ್ಲೇ ನಾವು ಭತ್ತಾರಾಗಿ ತಗೊಳ್ಳೋದು, ಈ ಹೂವಿನಲ್ಲೇ ಜೀವನ ಮಾಡಿ ಇದಕ್ಕೆ ವ್ಯವಸಾಯ ಮಾಡ್ಕೊಂಡು 7 ವರ್ಷ ಶ್ರಮ ಪಟ್ಟು ತಾಳ್ಮೆಯಾಗಿ ವ್ಯವಹಾರ ಮಾಡಿದೋ. ಆಮೇಲೆ 7 ವರ್ಷಕ್ಕೆ ಇದು ನಾವು ಲೆಕ್ಕ ಹಾಕೊಂಡಿದ್ವಲ್ಲ, ಅದರಲ್ಲೇ 10 ಕ್ವಿಂಟಲ್ 20,000 ಬಂತು. ಇದೊಂದು ಎಕರೆಗೆ ಹಾಕಿದ್ರೆ ಹೆಂಗೆ 80,000 ಆಯ್ತದೆ ಅಂತ ಲೆಕ್ಕ ಹಾಕೊಂಡಿದ್ದೋ. ಅದು 80 ಹೋಗಿ ಈಗ 7-8 ಲಕ್ಷಕ್ಕೆ ಬಂದು ನಿಂತ್ಕಂತು ಇವತ್ತು ತೃಪ್ತಿಯೇ ಆಗಿ ನಾವು ನೆಮ್ಮದಿಯಾಗಿ ಇದ್ದಿದ್ದೀವಿ. ಅಡಿಕೆ ಮಧ್ಯಕ್ಕೆ ಯಾವುದೇ ಕಾರಣಕ್ಕೂ ತೆಂಗು ಹಾಕಬೇಡಿ, ತೆಂಗು ಇಳುವರಿ ಕಮ್ಮಿ ಆಯ್ತದೆ, ಅಡಿಕೆನೂ ಇಳುವರಿ ಕಮ್ಮಿ ಆಯ್ತದೆ, ಬಾರ್ಡ್ರಲ್ಲಿ ಬೇಕಾದ್ರೆ ಇರಲಿ. ಅದಕ್ಕೆ ನೀವು ಸುತ್ತ ಪೆನ್ಷನ್ಗೆ ನೀವು ಬೇಲಿ ಹಾಕೋ ಬದಲು ಕಾಫಿ ಗಿಡ ಹಾಕಿ, ಏನು ಒಳಗಡೆ ನೀವು ಮಧ್ಯ ಮೆಣಸು ಒಂದು ಮರ ಒಂದು ಲೈನ್ ಬಿಟ್ಟು ಒಂದು ಲೈನ್ಗೆ ಹಾಕ್ಬೇಕು. ಎಲ್ಲ ಮೆಣಸು ಹಾಕೋದು ಏನ್ಬಿಟ್ಟು ಪೂರ್ತ ತೋಟಕ್ಕೆಲ್ಲ ಮೆಣಸು ಹಾಕ್ಬಿಟ್ರೆ ಅಡಿಕೆ ಕುಯ್ಯೋನಿಗೂ ತೊಂದರೆ ಆಯ್ತದೆ, ನಿಮಗೂ ತೊಂದರೆ ಆಯ್ತದೆ, ಬಿಸಿಲು ಬೀಳೋದಿಲ್ಲ, ಪೂರ್ತಿ ನೆರಳಾಗೋಯ್ತದೆ. ಒಂದು ಸ್ವಲ್ಪ ವೇರಿಯೇಷನಲ್ಲಿ ಜಿಗ್ಜಾಗ್ ಮಾಡಿ ಮೆಣಸು ಹಾಕಬೇಕು. ಆಮೇಲೆ ಒಳಗಡೆ ನೀವು ನಿಮ್ಗೆ ಎಲ್ಲಿ ಖಾಲಿ ಕಾಣುತ್ತೆ ಅಲ್ಲಿಗೆ ಏಲಕ್ಕಿ ಹಾಕಿ, ಎಲ್ಲಿ ಖಾಲಿ ಕಾಣುತ್ತೆ ಒಂದು ಬಾಳೆ ನೆಟ್ಕೊಳ್ಳಿ. ಇವೆಲ್ಲ ಇದ್ರೆ ನಮ್ಗೆ ಮಲ್ಚಿಂಗ್ಗೆ ಅನುಕೂಲ ಸಿಗ್ತದೆ. ನಮಗೆ ಹೆಚ್ಚಿನ 10 ಕೆಜಿ ಕೊನೆ ಬರೋದು ಬೇಡ, ಬರೀ 5 ಕೆಜಿ ಬರಲಿ 4 ಕೆಜಿ ಬರಲಿ, ನಮಗೆ ಎಲ್ಲ ಬಂದದ್ದೆಲ್ಲ ಆದಾಯ. ಅದಕ್ಕೆ ನಾವು ಹೋಗಿ ಏನು ಎಲ್ಲೋ ತಂದು ಹಾಕೋದಿಲ್ಲ, ಅದಕ್ಕೆ ವ್ಯವಸಾಯ ಒಂದಕ್ಕೆ ಮಾಡೋದು. ಅಡಿಕೆ ಏನು ಎಲ್ಲಿಗೆ ಹೋಯ್ತೀರಿ ಕೆಲಸಕ್ಕೆ ಅಂದರೆ ಅಡಿಕೆ ತೋಟಕ್ಕೆ, ಏಲಕ್ಕಿಗೆ ಬೇರೆ, ಬಾಳೆಗೆ ಬೇರೆ, ಕಾಫಿಗೆ ಬೇರೆ ವ್ಯವಸಾಯ ನಾವು ಮಾಡೋದಿಲ್ಲ. ಒಂದಕ್ಕೆ ಕಳೆ ಕೀಳೋದು, ಒಂದಕ್ಕೆ ಮಲ್ಚಿಂಗ್ ಮಾಡೋದು, ಎಲ್ಲ ಪ್ರತಿಯೊಂದು ತಗೊಳ್ತದೆ. ಅದಕ್ಕೆ ಏನೇನು ಬೇಕು ಅದಕ್ಕೆ ಆಹಾರ ಹೆಂಗೆ ಬೇಕೋ ಹಂಗಂಗೆ ಹೋಗಿ ತಗೊಳ್ತದೆ. ಈಗ ನಾವು ನೀರು ಅಡುಗೆ ಇರ್ತೀವಿ,

0: ನಾವು ಮಲಗಿರೋದು ಮಂಚದ ಮೇಲೆ, ನೀರು ಬಾ ಅಂದ್ರೆ ಬರುವುದಿಲ್ಲ. ನಾವು ಎಲ್ಲಿ ನೀರದೆ ಅಲ್ಲಿಗೆ ನಾವು ಹೋಗಲೇಬೇಕು ನಾವು ನೀರು ಕುಡಿಯೋಕ್ಕೆ. ಹಂಗೆ ಫಸಲು ನೀವು ಎಲ್ಲ ಒಂದು ಕಡೆ ಮಲ್ಚಿಂಗ್ ಇಲ್ಲದೆ ಅಲ್ಲಿಗೆ ಬೇರ್ ಕೊಟ್ಕೊ ಹೋಯ್ತದೆ. ಆದರೆ ಆಹಾರ ತಕ್ಕಂತೆ ನೀವೇನು ಎಲ್ಲಿಗೂ ಹೋಗಿ ಕದರ್ಸ್ಬೇಡಿ. ಅದ ಅದೇ ಹೋಗಿದ್ದು ಅದೇ ವ್ಯವಹಾರ ಮಾಡ್ಕೊಂಡು ಅದ್ರ ಬೆಳೆ ಅದು ಮಾಡ್ಕೋತಾ ಇರುತ್ತೆ. ನೀವು ಮಲ್ಚಿಂಗ್ ಮಾಡಿ ಅದಕ್ಕೆ ಅಲ್ಲೇ ನೀವು ಪೋಷಕ ಸಿಗ್ತಾ ಇರ್ತದೆ ಅದಕ್ಕೆ. ಈಗ ನಾನು ಬಾಳೆ ಹಾಕಿ 18 ವರ್ಷ ಈಗ ಈ ಜಮೀನಿಗೆ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ 3 ವರ್ಷದಿಂದ 4 ವರ್ಷಕ್ಕೆ ಬದಲಾವಣೆ ಮಾಡ್ಕೋತೀನಿ. ಸಕಲೇಶ್ವರದವರೇ ಬಂದು ಒಪ್ಕೊಂಬಿಟ್ರು, ನೀವು ಏನು ಔಷಧಿನೂ ಇಲ್ಲ ಏನೂ ಇಲ್ಲ ಎಂಥದ್ದು ಇಲ್ಲ ಫ್ರೇನೇ ಮಾಡುವುದಿಲ್ಲ ಅಂತೀರಿ, ಎಷ್ಟು ಹಸರಾಗದೆ ಅಂತ ಭಾಳ ಸಂತೋಷಪಟ್ಟರು. ಈ ನಮ್ಮ ಈ ಅಡಿಕೆ ತಿಂಡಿ ಹಾಕ ಬೆಳೆಯೋನಿಗಿನ್ನ ನಮ್ಮತವು ಇಳುವರಿ ಜಾಸ್ತಿ ಬರ್ತದೆ. ಅಡಿಕೆಯವರೇ ಹೇಳವ್ರೆ, ನಾ ನಿಮ್ಮ ತೋಟದಲ್ಲಿ 1 ಕ್ವಿಂಟಾಲ್ ಅಡಿಕೆ ನಾವು ಎಳೆದ್ರೆ ಅದಕ್ಕೂ ಇದಕ್ಕೂ 7-8 ಕೆಜಿ ವ್ಯತ್ಯಾಸ ಬರ್ತದೆ ಕಣ ಒಣ ಅಡಿಕೆ ಅಂತ ಹೇಳಿದರು. ನಾನು ಬೇರೆಯವರು ಒಬ್ಬರು ಹೇಳಿದ್ರು, ಒಂದು ಮರಕ್ಕೆ ನಿಮ್ಗೆ 1/2 ಕೆಜಿ ಎಕ್ಸ್ಟ್ರಾ ಬರ್ತದೆ. ಇದು ನಾವು ತಿಂಡಿ ಇಲ್ಲ ಏನಿಲ್ಲ ಇದೇ ಚೆಂದವೋ ಅದು ಚೆಂದವೋ ಅಂತ ನನ್ನ ಪ್ರಶ್ನೆ ಮಾಡಿ ಕೇಳ್ತಿದ್ರು. ಆದರೆ ತಿಂಡಿ ಮೆನೂರ್ ಹಾಕೋದ್ರಿಂದ ಯಾವುದಕ್ಕೂ ಉಪಕಾರ ಇಲ್ಲ. ನಾವು ಸಾವಯವ ಕೃಷಿಯಲ್ಲಿ ನಾವು ಏನು ಮಾಡ್ತೀವಿ, ಇದೇ ನಮಗೆ ಶಕ್ತಿ, ಇದೇ ನಮಗೆ ಯಾವಾಗಲೂ ಇಳುವರಿ, ಪ್ರತಿಯೊಂದು ಆದಾಯನೂ ಇದೇ ಹೆಚ್ಚಿಗೆ ಕೊಡ್ತದೆ ನಮಗೆ. ಯಾವತ್ತಿಗೆ ನಾವು ಆ ಮೆನೂರ್ ಭೂಮಿಗೆ ತಪ್ಪಿಸ್ತೀವಿ ಅವತ್ತಿಗೆ ಅದು ನಮಗೆ ಒಳ್ಳೆ ವ್ಯವಹಾರ ಆಯಿತು ಅಂತಲೇ. ಇವು ಜನ ಅದಕ್ಕೆ ಏನು ಒಂದು ಅದು ಹಿಡಿದ್ಬಿಟ್ಟದೆ, ಅದಿಲ್ಲದೆ ಬೆಳವಿನೇ ಬರುವುದಿಲ್ಲ, ಅದಿಲ್ಲದೆ ಬೆಳೆನೇ ಬರುವುದಿಲ್ಲ, ಕಪಿಮುಷ್ಟಿ ಆಗ್ಬಿಟ್ಟದೆ. ಈಗ ನಮಗೆಲ್ಲ ಹೊಟ್ಟೆ ತುಂಬ ಆಯಿತು, ಇನ್ನೇನಕ್ಕೆ ಅದು ಬಿಟ್ಬಿಟ್ಟು ಸಾವಯವ ಕೃಷಿಗೆ ಬರೋಕೇನು? ಹೊಟ್ಟೆ ತುಂಬದೇ ಇರುತ್ತೆ ತಾನೇ 66ರಲ್ಲಿ ಹಸಿರು ಕ್ರಾಂತಿ ಮಾಡಿ ಅವರು ಹೆಚ್ಚಿನ ಇಳುವರಿಗೆ ತಕ್ಕಂಬಂದರು. ಅವತ್ತಿನ ಪರಿಸ್ಥಿತಿ ಆಹಾರದ ಕೊರತೆ ಇತ್ತು ಮಾಡಿದ್ರು, ಈಗ ನಮ್ಗೆ ಆಹಾರದ ಕೊರತೆ ಇಲ್ಲ. ಅದು ಬಿಟ್ಬಿಟ್ಟು ನಾವು ಎಲ್ಲ ಸಾವಯವ ಕೃಷಿ ನಮ್ಮ ಹಿಂದಲ ಪದ್ಧತಿ ಅಲ್ವಾ, ಹಿಂದಲವ್ರು ಏನು ತಗೊಂಬತ್ತಿದ್ರು, ಎಲ್ಲಿ ಯೂರಿಯಾ ಮಡಿಕೊಂಡಿದ್ರು, ಎಲ್ಲಿ ಬೂದಿ ಮಡಿಕೊಂಡಿದ್ರು, ಎಲ್ಲಿ ಕಾಂಪ್ಲೆಕ್ಸ್ ಮಡಿಕೊಂಡಿದ್ರು, ಎಂಥದ್ದು ಇಲ್ಲ. ಪ್ರತಿಯೊಬ್ಬರು ಎಮ್ಮೆದಾನ ಮಡಿಕತ್ತಿದ್ರು. ಆ ಮನೆಯಲ್ಲಿರು ಹೆಂಗಸು ಗಂಧದ ಗುಂಡಿ ಮೋರಿಗೂ ಬಿಡ್ತಿರಲಿಲ್ಲ. ಆ ಎಮ್ಮೆ ದನ ಅವ್ರು ಎಷ್ಟು ಕಟ್ಟಿ ರಾಸ್ ಕಟ್ಟಿದ್ರು ಅಷ್ಟು ಗಂಧನೂ ತಕ್ಕೋಗಿ ತಿಪ್ಪೆಗೆ ಹಾಕ್ಬೇಕು. ಅವ್ರ ಗೊಬ್ಬರ ಇಷ್ಟಿಷ್ಟು ಒಂದು ಮಕ್ಕಳಲ್ಲಿ ಇಷ್ಟಿಷ್ಟು ಉಯರ್ಸಿಬಿಟ್ರು, ಅದೇ ಗೊಬ್ಬರದಲ್ಲೇ ಭೂಮಿ ಬೆಳೀತಿತ್ತು. ವ್ಯವಸಾಯ ನಾನಾ ರೀತಿ ಇದೆ, ಮೇನ್ ಗೊಬ್ಬರವೇ ದಡ್ಡನಾರಂಭ. ನನ್ನಂಥ ದಡ್ಡನಾರಂಭ ಗೊಬ್ಬರ ತಿರಾಣ, ಗೊಬ್ಬರ ಶಕ್ತಿ ಮೇಲೆ ನನ್ನ ದಡ್ಡನಾರಂಭ ನಡೀತಾ ಇರೋದು. ಯಾವತ್ತೂ ಬುದ್ಧಿವಂತ ಹೋಗಿ ಏನೇನೋ ಮಾಡೋಕ್ಕೆ ಹೋಗಬಾರ್ದು, ಗೊಬ್ಬರವೇ ಮೇನು. ಬುದ್ಧಿವಂತನಿಗೂ ಗೊಬ್ಬರವೇ, ದಡ್ಡನಿಗೂ ಗೊಬ್ಬರವೇ. ನಾವು ಅಷ್ಟೇ ಪಂಚಭೂತದಿಂದ ಬೆಳಕು, ಗಾಳಿ, ನೀರು, ಈ ವಿಧಾನದಲ್ಲೇ ತಾನೇ ಇದು ಇರೋದು. ನಾವು ಹೆಂಗಿದ್ದೀವಿ ಅದು ತಾನೆ. ಇದಕ್ಕೂ ಬೇರೆ ಇವಾಗೆಲ್ಲಗೆ ಗಾಳಿ ಬೆಳಕು ಬಿಸಿಲು ಏನು ಸಿಗ್ತಾ ಇದ್ಮೇಲೆ ಈ ಗಿಡ ಏನು ಬರ್ತದೆ, ಇದು ಸೋತೈತದೆ. ನಾವಿಷ್ಟೆಲ್ಲ ಇರಬೇಕು ಅಂತಾದರೆ ಆ ಪ್ರಕೃತಿ ನಿಯಮ ಇರು ಹೆಂಗದೆ ಹಂಗಿರಿದ್ರೆ ಆ ನಿಯಮ ನಾವು ಉಲ್ಲಂಘನೆ ಮಾಡೋಕೆ ಹೋಗಿ ಬೇರೆ ಥರದಲ್ಲಿ ಏನೋ ಒಂದು ಮಾಡೋಕೆ ಹೋದ್ರೆ ತಡ್ಕತದ? ಈಗ ಒಂದು ಬಿಂದಕಲ್ಲಿ ಇದೊಂದೇ ಸೋಸಿಗೆ ತಂದು ಊದ್ಬಿಟ್ಟು ಇದು ಬದುಕುತ್ತಾ, ಸತ್ತೋಯ್ತದೆ. ಅದಕ್ಕೆ ಈ ಮೂರನ್ನೂ ಸೇರಿಸಿ ಮಧ್ಯದಲ್ಲಿ ಹೋದ್ರೆ, ಇವು ಮೂರು ನಾಲ್ಕು ಗಿಡನೂ ಸೇರಿಸಿ ಮಧ್ಯದಲ್ಲಿ ಹೋದ್ರೆ ಎಲ್ಲ ಅವು ಬಳಕೆ ಮಾಡ್ಕೋತವೆ. ನಾವು ಮಾಡೋದೇ ವಿಚಾರ ಹಂಗೆ. ಈಗ ನಾವು ಮಲ್ಚಿಂಗಲ್ಲಿ ಏನದೆ ಈ ಲೈನು ಆ ಲೈನು ಅಲ್ಲೆಲ್ಲ ಸೇರಿ ಅವರು ಅಲ್ಲಿ ಊಟ ಮಾಡ್ಕೋಬೇಕು, ಅವರು ಎಲ್ಲ ಸೇರ್ಕೊಂಡು ಅವು ತಿನ್ಕೋಬೇಕು. ಅಲ್ಲಿ ಎಳ್ನೀರು ಕೂದ್ರೆ ಮರ ಹೊಂಟೈತದೆ ಅನ್ನೋದೊಂದು ಭಯ, ಮರ ಎಲ್ಲ ಮೇಕ್ ಹೊಂಟೈತದೆ ಅನ್ನೋ ಭಯ. ಇವತ್ತು ಏನಾಗುತ್ತೆ ಗೊತ್ತಾ, ರೈತನ ಕಷ್ಟ ಎಳ್ನೀರು ಕಾಯಿಗೆ ರೈಟ್ ಇಲ್ಲ, ಎಳ್ನೀರಿಗಿರೋ ರೈಟು. ರೈತ ಆದ ಕೆಳಸಕ್ಕೆ ದುಡ್ಡು ಕೊಡಬೇಕು, ಅದು ಹೊರಗೆ ದುಡ್ಡು ಕೊಡಬೇಕು, ಅದು ಏರ್ಕೋಗಿ ಹಾಕೋಕ್ಕೆ ಜಾಗ ಬೇಕು. ಎಳ್ನೀರಿಗೆ ಎಂಥದ್ದು ಇಲ್ಲ, ಒಂದು 10 ಪೈಸೆ ಹೆಚ್ಚು ಕಮ್ಮಿ ಕುಯ್ಕೋತಾರೆ. ಇದೋದ್ರೆ ಇನ್ನೊಂದು ನೆಡುವುದಪ್ಪ ಹಂಗೆ. ಅದಕ್ಕೆ ನಾನು ತೋರ್ಸೋಕೆ ಎರಡರ ಮಧ್ಯೆ ಒಂದು ಸೋಸಿ ಬೀಜ ಹಾಕಿದ್ದೀನಿ ನಾನು. ಅವೆಲ್ಲ ಟ್ರಂಚು ಆರೋಸೆಗೆ ಮಳೆ ಹೋದೆ ಎಲ್ಲೂ ನಿಂತ್ಕೋಬಾರ್ದು ನೀರು. ನೋಡಿ, ನಂದಿರೋದು 1 ಎಕರೆ 16 ಗುಂಟೆ ಜಮೀನಿನಲ್ಲಿ, 2 ಹೆಣ್ಮಕ್ಳು ಮದುವೆ ಮಾಡಿ ಎಜುಕೇಷನ್ ಕೊಡಿಸಿ ಅವು ಪ್ರೈವೇಟಲ್ಲಿ ಟೀಚರಾಗಿ ವರ್ಕ್ ಮಾಡ್ಕೊಂಡು ಅವ್ರ ಜೀವನ ಅವ್ರು ಮಾಡ್ತಾವ್ರೆ, ನಮ್ಮ ಜೀವನ ನಾವು ಮಾಡ್ತಾವೆ. ನಮಗೇನು ಇದರಲ್ಲಿಂದ ಸಾಲವಿಲ್ಲ. ನಾವು ಮದುವೆ ಮಾಡಿದೋ ಅಂದ್ರೆ ಏನಪ್ಪ ಮದುವೆ ಮಾಡಿದೋ, 3 ಲಕ್ಷ ಸಾಲ ಆಗುತ್ತೆ ತೊಗೊಂಡು ಹೋಗಿಲ್ಲ. ಸಾಲ ಮಾಡ್ದೋ ಮದುವೆ ಮಾಡ್ದೋ ಈಗ ಬಂದಾಗೆಲ್ಲ ತೀರಿಸ್ತೋ. ಇದೇ ಭೂಮಿ, ನಮ್ಮ ಜೀವನವೇ ಇದು.
1: ಓಕೆ, ಧನ್ಯವಾದಗಳು ಸರ್. ಇಷ್ಟೊತ್ತು ನಿಮ್ಮ ಕೃಷಿಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರಿ. ಹಾಗೆ ನಿಮ್ಮ ಕೃಷಿಯಲ್ಲಿರುವಂತಹ ಪದ್ಧತಿಯ ಬಗ್ಗೆ, ಹಾಗೆ ಯಾವ ರೀತಿಯ ಇಳುವರಿ ಬರುತ್ತೆ ಮತ್ತು ಅದರಲ್ಲಿ ಎಷ್ಟು ಆದಾಯ ಬರುತ್ತೆ ಅದೆಲ್ಲ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಎಲ್ಲ ಮಾಹಿತಿಗಳು ಕೂಡ ಈಗ ಕೃಷಿಯನ್ನು ಮಾಡ್ತಾ ಇರುವಂಥವ್ರಿಗೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ನಮ್ಮ ಜೊತೆ ಮಾತಾಡೋದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ನಿಮಗೆ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲೆಯ ನರಸೀಪುರ ತಾಲೂಕಿನ ಚಂದ್ರವರು ನಮ್ಮ ಜೊತೆ ಮಾತಾಡ್ತಾ ಇದ್ರು, ಹಾಗೆ ಅವರ ಕೃಷಿಯ ಅನುಭವಗಳನ್ನು ಕೂಡ ಹಂಚಿಕೊಳ್ತಾ ಇದ್ರು. ಈ ಎಲ್ಲ ಮಾಹಿತಿಗಳು ಕೂಡ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಡಿ. ಈ ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.
2: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ. ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
3: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
2: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
4: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
2: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
1: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು, ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
9: ನಮಗೆ ಹಸಿರು ಮರುಭೂಮಿ ಬೇಕೆ? ದಟ್ಟವಾದ ಹಸಿರಿನ ಪಶ್ಚಿಮ ಘಟ್ಟಗಳು ಇಂದು ಕರಗಿ ಹೋಗುತ್ತಿವೆ. ಆಕಾಶದಿಂದ, ಡ್ರೋನ್ ಛಾಯಾಗ್ರಹಣದಿಂದ ಪಶ್ಚಿಮ ಘಟ್ಟಗಳನ್ನು ಛಾಯಾಚಿತ್ರ ತೆಗೆದರೆ ಅಲ್ಲೆಲ್ಲ ಹಚ್ಚ ಹಸಿರನೆಯ ಪರಿಸರ ನಮಗೆ ಕಾಣಿಸುತ್ತದೆ. ಅದಕ್ಕೆ ಕಾರಣವೆಂದರೆ ಅಲ್ಲಿ ದಟ್ಟವಾದ ಗಿಡಮರಗಳಿವೆ ಎಂಬುದಲ್ಲ. ದಟ್ಟವಾದ ಗಿಡಮರಗಳ ಬದಲಾಗಿ ಅಡಿಕೆ ತೋಟಗಳು, ಬಾಳೆ ತೋಟಗಳು, ಅಕೇಶಿಯಾ ಮತ್ತು ನೀಲಗಿರಿ ಮರಗಳು ಕಾಣಿಸುತ್ತವೆ. ಹಾಗಾಗಿ ನಮಗಿನ್ನೂ ಕೂಡ ಭ್ರಮೆ, ಪಶ್ಚಿಮ ಘಟ್ಟಗಳಲ್ಲಿ ಹಚ್ಚ ಹಸಿರಿನ ಗಿಡಮರಗಳಿವೆ ಎಂಬುದು. ಅರಣ್ಯ ಇಲಾಖೆ ಕೂಡ ಹೊಸ ದಾರಿಯನ್ನು ಕಂಡುಕೊಂಡಿದೆ. ವೇಗವಾಗಿ ಗಿಡಮರಗಳನ್ನು ಬೆಳೆಸುವುದಕ್ಕೋಸ್ಕರ ಅಕೇಶಿಯಾದ ಬೆನ್ನು ಬಿದ್ದಿದೆ. ಅಕೇಶಿಯಾ ಮರ ನಮ್ಮ ಮಲೆನಾಡಿನಲ್ಲಿ ಪಶ್ಚಿಮ ಘಟ್ಟಗಳ ಮಧ್ಯಭಾಗದಲ್ಲಿ ಅತ್ಯಂತ ದಟ್ಟವಾಗಿ ಬೆಳೆದು ನಿಂತಿದೆ. ತಾಯಿ ಬೇರಿಲ್ಲದ ಅಕೇಶಿಯಾ 3 ಅಡಿ ಆಳಕ್ಕೆ ಹೋಗಿ ಶೀಘ್ರವಾಗಿ ಮೇಲಕ್ಕೆ ಬೆಳೆಯುತ್ತದೆ. ಅದೊಂದು ರಾಕ್ಷಸ ಶಕ್ತಿಯ ಮರ. ಎಂಥ ಬರಗಾಲದಲ್ಲೂ, ಬರಡು ಭೂಮಿಯಲ್ಲೂ ಎಗ್ಗಿಲ್ಲದೆ ಎತ್ತರವಾಗಿ ಬೆಳೆಯಬಲ್ಲ ಮರ ಈ ಅಕೇಶಿಯಾ. ಅಕೇಶಿಯಾ ಕೆಲವರ ಪಾಲಿಗೆ ಕಲ್ಪವೃಕ್ಷ, ಏಕೆಂದರೆ ಅತ್ಯಂತ ಕಡಿಮೆ ಹಣದಲ್ಲಿ ತುಂಬ ವೇಗವಾಗಿ ಬೆಳೆಯುತ್ತದೆ, ಹಚ್ಚ ಹಸಿರಾಗಿ ಕಾಣಿಸುತ್ತದೆ, ಏಕೆಂದರೆ ಅತಿ ಕಡಿಮೆ ವೆಚ್ಚದಲ್ಲಿ ಹುಲುಸಾಗಿ ಬೆಳೆಯಬಲ್ಲ ಸಸ್ಯವಿದು. ಹಸಿರು ಮರುಭೂಮಿಯನ್ನು ಹುಲ್ಲು ಬೆಳೆಸಿ ಬಿಟ್ಟ ಸ್ಥಳವನ್ನು ತುಂಬುವುದಕ್ಕಾಗಿ ಅಕೇಶಿಯವನ್ನು ಬೆಳೆಯಲು ಆರಂಭಿಸಿದೆವು. ಅಕೇಶಿಯ ನಮಗೆ ವರದಾನವಾಯಿತು. ಪಶ್ಚಿಮ ಘಟ್ಟದಲ್ಲಿ ಮಲೆನಾಡಿನಲ್ಲಿ ಹುಲ್ಲು ಸಂಪೂರ್ಣ ಹಾಳಾಗಿ ಹೋಗಿತ್ತು, ನಾಶವಾಗಿ ಹೋಗಿತ್ತು. ಅಂಥ ಬೋಳು ಜಾಗಗಳಲ್ಲಿ ಈ ಅಕೇಶಿಯ ಒಂದು ವರದಾನವಾಗಿ ಬಂದ ಸಸ್ಯವಾಯಿತು. ಬೇಸಿಗೆ ಕಾಲದಲ್ಲಿ ಬೆಂಕಿಯನ್ನು ಹಾಕಿದರೆ ಹುಲ್ಲು ಅತ್ಯಂತ ವೇಗವಾಗಿ ಸುಟ್ಟು ಹೋಗುತ್ತದೆ. ಆದರೆ ಅಷ್ಟು ಸುಲಭವಾಗಿ ಅಕೇಶಿಯ ಮರಗಳು ಸುಟ್ಟು ಹೋಗುವುದಿಲ್ಲ. ಅವು ಹಸಿರು ಕಾಡಾಗಿ ನಮಗೆ ಕಣ್ಣಿಗೆ ಬೀಳುತ್ತವೆ. 1984 ಅಕೇಶಿಯ ಬೆಳೆಸುವ ಯೋಜನೆ ಬಂತು. ವರ್ಲ್ಡ್ ಬ್ಯಾಂಕ್ ಅದಕ್ಕಾಗಿ 55 ಕೋಟಿ ರೂಪಾಯಿ ಹಣವನ್ನು ನೀಡಿತು. ಅದರಲ್ಲಿ 40% ಹಣ ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡಿನಲ್ಲಿ ಕೈಗಾರಿಕಾ ನಡುತೋಪುಗಳನ್ನು ಬೆಳೆಸಬೇಕೆಂಬ ಷರತ್ತು ಇತ್ತು. ನಗರವಾಸಿಗಳಿಗೆ ಉರುವಲ ನೀಡಬೇಕೆಂಬ ಷರತ್ತು ಕೂಡ ಆಗ ಇತ್ತು. ಅಕೇಶಿಯ ಬೆಳೆಸಲು ಸರ್ಕಾರಗಳು ಮುಂದಾದವು. ಆಗ ಭದ್ರಾವತಿಯಲ್ಲಿ ಮೈಸೂರು ಕಾಗದ ಕಾರ್ಖಾನೆ ಆರಂಭವಾಯಿತು. ಸರ್ಕಾರ MPMಗೆ ನೆಡುತೋಪು ಬೆಳೆಸಲು 22,500 ಹೆಕ್ಟರ್ ಭೂಮಿಯನ್ನು 40 ವರ್ಷಕ್ಕೆ ಗುತ್ತಿಗೆ ನೀಡಿತು. ಆಗ ಮೈಸೂರು ಪೇಪರ್ ಮಿಲ್ಸ್ MPM ಅದು ಗಿಡಮರಗಳನ್ನು ಬೆಳೆಸಲು ಟೊಂಕ ಕಟ್ಟಿ ನಿಂತಿತು. ಹಣ ಸಿಕ್ಕಿತು, ಜಾಗವೂ ಕೂಡ ಸಿಕ್ಕಿತು. ಆಗ ನಿತ್ಯ ಹರಿದ್ವರ್ಣ ಕಾಡಿನ ನಡುವೆಯೇ ಅಕೇಶಿಯಾದ ನಡುತೋಪುಗಳು ಬೆಳೆದು ನಿಂತವು. ಆಗ ಹುಲ್ಲು ಪೊದೆ ಅಮೂಲ್ಯವಾದ ಮರಗಳು ಆಸುಪಾಸಿನಲ್ಲಿ ತಮ್ಮಿಂದ ತಾವೇ ಸತ್ತು ಹೋದವು. 5% ಹೊಸ ಗಿಡ, 10% ಶ್ರೀಗಂಧದ ಮರ ಬೆಳೆಸಬೇಕೆನ್ನುವ ಷರತ್ತುಗಳು ಕೂಡ ಕಣ್ಮರೆಯಾದವು. ಅರಣ್ಯ ಇಲಾಖೆ ಅವುಗಳನ್ನೆಲ್ಲ ಮರೆತು ಬಿಟ್ಟಿತು. ಸ್ಥಳೀಯ ಪ್ರಭೇದದ ಗಿಡಮರಗಳನ್ನು ಕಡಿಯಬಾರದು ಎಂಬುದನ್ನು ಕೂಡ ಮರೆತು ಬಿಟ್ಟಿತು. ಗಡಿಕಲ್ಲುಗಳನ್ನು ನೆಡಬೇಕು ಎಂಬುದನ್ನು ಎಂಬ ನಿಯಮವನ್ನು ಕೂಡ ಗಾಳಿಗೆ ತೋರಿತು. ಹರಿದ್ವರ್ಣ ಕಾಡು ದೇಶಿ ತಳಿಗಳು ಸಂಪೂರ್ಣ ನಿರ್ನಾಮವಾದವು. ಬೀಜ ಹಾಕಿದ 2 ವಾರದಲ್ಲಿ ಅಕೇಶಿಯಕ್ಕೆ ಎಲೆ ಬರುತ್ತವೆ. ಅವುಗಳ ಎಲೆಗಳು ಪ್ಲಾಸ್ಟಿಕ್ ರೂಪವನ್ನು ಹೊಂದಿರುತ್ತವೆ. ಎಲ್ಲ ಮರಗಳು ಎಲೆಯ ಮೂಲಕ ಬಾಷ್ಪ ವಿಸರ್ಜನೆ ಮಾಡಿದರೆ ಅಕೇಶಿಯಾದ ಎಲೆಗಳು ತದ್ವಿರುದ್ಧವಾಗಿ ವರ್ತಿಸುತ್ತವೆ. ಅದು ವಾತಾವರಣದಿಂದ ನೀರು ಪಡೆಯುತ್ತದೆ, ನೀರು ಹೊರಕ್ಕೆ ಹೋಗುವುದಿಲ್ಲ. ಈ ಲಕ್ಷಣದಿಂದ ಅದು ದೀರ್ಘಕಾಲ ಬರಡು ಭೂಮಿಯಲ್ಲಿ ಬೆಳೆಯುತ್ತದೆ. ಒಮ್ಮೆ ನೀರು ಸಿಕ್ಕರೆ ಸಾಕು, ಸಂಪೂರ್ಣ ನೀರನ್ನು ಹೀರಿಕೊಂಡು ಬಿಸಿಲಿನಲ್ಲಿಯೂ ಕೂಡ ಅಕೇಶಿಯ ನಳ ನಡೆಸುತ್ತದೆ. ಈ ಸಸ್ಯ ಯಾವುದೇ ಪ್ರಾಣಿ ಪಕ್ಷಿ ಕೀಟಗಳ ಬಾಧೆಗೆ ಒಡ್ಡುವುದಿಲ್ಲ, ಅದರಿಂದ ಬಾಧೆಗೆ ಒಳಗಾಗುವುದಿಲ್ಲ. ಯಾವುದೇ ನಡುತೋಪು ಸಹಜ ಕಾಡಿಗೆ ಪರ್ಯಾಯವಲ್ಲ ಈ ಅಕೇಶಿಯ ಗಿಡಗಳು. ನೀಲಗಿರಿ ಹಣ್ಣಿನ ಮರಗಳು ಬಿದಿರು ಎಲ್ಲವೂ ಅಷ್ಟೆ, ಸಹಜವಾಗಿ ಬೆಳೆಯುವ ಸಸ್ಯವರ್ಗವನ್ನು ಮಾತ್ರ ಕಾಡು ಎನ್ನುತ್ತಾರೆ. ಅದು ತನ್ನಿಂದ ತಾನೇ ಬೆಳೆಯಬೇಕು. ನಾವು ನೆಟ್ಟಿರುವ ನೀಲಗಿರಿ ಮರಗಳು ಹಣ್ಣಿನ ಮರಗಳು ಬಿದಿರು ಇವೆಲ್ಲವೂ ಕೂಡ ಕೃತಕವಾಗಿರುವ ನಡುತೋಪುಗಳು. ಅವು ನರಕೇಂದ್ರಿತ ಅಥವಾ ಮನುಷ್ಯ ಕೇಂದ್ರಿತ ಕಾಡುಗಳು, ಅವುಗಳ ಬದಲಾಗಿ ಮರಕೇಂದ್ರಿತ ಕಾಡು ಬರಬೇಕು. ಕಾಗದ ಕಾರ್ಖಾನೆ ಈಗ ಮುಚ್ಚಿ ಹೋಗಿದೆ. ಅಕೇಶಿಯ ಕೃಷಿಯ ಗಡುವು ಕೂಡ ಮುಗಿದಿದೆ. 22,500 ಹೆಕ್ಟರ್ ಭೂಮಿ ಈಗ ಅರಣ್ಯ ಇಲಾಖೆಗೆ ಹಸ್ತಾಂತರವಾಗಬೇಕಾಗಿದೆ. MPM ಅಥವಾ ಮೈಸೂರು ಪೇಪರ್ ಮಿಲ್ ಕೂಡ ಅದು ಮುಚ್ಚಿ ಹೋಗಿದೆ. ಹಾಗಾಗಿ ಅಷ್ಟು ದೊಡ್ಡ ಭೂಮಿ ಅರಣ್ಯ ಇಲಾಖೆಗೆ ಬಂದರೆ ಅರಣ್ಯ ಇಲಾಖೆಯೇ ಸಾಕಷ್ಟು ಬಗೆ ಬಗೆಯ ಗಿಡಮರಗಳನ್ನು ನೆಡಬಹುದು. ಅಂಥ ಬಗೆ ಬಗೆಯ ಗಿಡಮರಗಳನ್ನು ನೆಟ್ಟರೆ ನಮ್ಮ ಪರಿಸರ ಸಮತೋಲನ ಕಾಪಾಡಿಕೊಂಡಂತಾಗುತ್ತದೆ. ಈಗಾಗಲೇ ನಾವು ಮಳೆಯನ್ನು ನೋಡುತ್ತಿದ್ದೇವೆ. 15-20 ದಿನಗಳಲ್ಲಿ ಬೀಳುವ ಮಳೆ 6 ತಿಂಗಳಲ್ಲಿ ಮೊದಲು ಬೀಳುತ್ತಿತ್ತು. 6 ತಿಂಗಳು ನಿಧಾನವಾಗಿ ಬೀಳುತ್ತಿದ್ದ ಮಳೆ ಈಗ ಅಷ್ಟು ವೇಗವಾಗಿ ಬೀಳುತ್ತಿರುವುದಕ್ಕೆ ಪ್ರಮುಖ ಕಾರಣವೇ ದಟ್ಟ ಗಿಡಮರಗಳು ಇಲ್ಲದೇ ಇರುವುದು. ಹಾಗಾಗಿ ಈ ಹಸಿರು ಮರುಭೂಮಿಗಳು ಹೋಗಬೇಕು, ನಿತ್ಯ ಹರಿದ್ವರ್ಣ ಕಾಡುಗಳು ಬೆಳೆಯಬೇಕು. ಆಗ ಮಾತ್ರ ನಮ್ಮ ಮಲೆನಾಡು ಅಥವಾ ಪಶ್ಚಿಮ ಘಟ್ಟಗಳು ಸುಸ್ಥಿರತೆಯನ್ನು ಕಾಪಾಡಿಕೊಳ್ಳಬಹುದು.
8: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ರೇಡಿಯೋ ಕೇಳಕ್ಕೆ ಈಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇಂದು ಮಾಲಾಶ್ರೀ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂತಹ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಸಿಂಧೂರ ತಿಲಕ.

ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಪಂಚರಂಗಿ ಗಿಣಿ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಸುನಿಲ್ ಹಾಗೂ ಮಾಲಾಶ್ರೀ ಅವರ ಒಂದು ಜೋಡಿಯ ಈ ಒಂದು ಅದ್ಭುತವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅಂದರೆ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಅದುವೇ ನಮ್ಮ ಮಾಲಾಶ್ರೀ ಅವರ ಒಂದು ಈ ಒಂದು ಗೀತೆ ಇದೀಗ ನಿಮಗಾಗಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಸುಂದರವಾದಂಥ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇಂದು ಮಾಲಶ್ರೀ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂಥ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನು ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಬೆಳ್ಳಿ ಕಾಲುಂಗುರ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಎನ್ನುವಂಥ ಒಂದು ಸುಮಧುರವಾದಂಥ ಗೀತೆಯನ್ನು SB ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ದೊಡ್ಡರಂಗೇಗೌಡ ಬರೆದಿರುವಂತಹ ಒಂದು ಗೀತೆ. ಹಂಸಲೇಖ ಅವರ ಒಂದು ಸಂಗೀತ ನಿರ್ದೇಶನ, ಇದು ಸುನಿಲ್ ಹಾಗೂ ಮಾಲಾಶ್ರೀ ಅವರ ಒಂದು ಜೋಡಿಯ ಚಿತ್ರ. ಇದು 1992ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಕನ್ನಡ ನಾಡಿನ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಅದುವೇ ನಮ್ಮ ಮಾಲಾಶ್ರೀ ಅವರ ಹುಟ್ಟುಹಬ್ಬದ ಪ್ರಯುಕ್ತ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇಂದು ಮಾಲಶ್ರೀ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ನಮ್ಮ ಒಂದು ವಾಹಿನಿಯಲ್ಲಿ ವಿಶೇಷವಾದಂತಹ ಕನ್ನಡ ಚಿತ್ರಗೀತೆಗಳನ್ನ, ಅವರ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಕೊಲ್ಲೂರ ಕಾಳ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ನನ್ನ ಬಂಗಾರದಂತ ತಂಗಿ ಎನ್ನುವಂತ ಒಂದು ಸುಮಧುರವಾದಂತಹ ಗೀತೆಯನ್ನ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಬರೆದಿರುವಂತ ಒಂದು ಗೀತೆ, ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶಶಿ ಕುಮಾರ್ ಹಾಗೂ ಮಾಲಾಶ್ರೀ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಮಾಲಾಶ್ರೀ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂತಹ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಗಡಿಬಿಡಿ ಅಳಿಯ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ರಾಮ ರಸವೇ ಗಮ್ಮತ್ತು ಎನ್ನುವಂತಹ ಒಂದು ಗೀತೆ, ಇದು SP ಬಾಲಸುಬ್ರಹ್ಮಣ್ಯ ಹಾಗೂ ಮಂಜುಳಾ ಗುರುರಾಜ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ. ಕೋಟಿ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶಿವರಾಜ್ಕುಮಾರ್ ಮಾಲಾಶ್ರೀ ಹಾಗೂ ಜಯಮಾಲಾ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳಿದರೆ ಇಂದು ಮಾಲಾಶ್ರೀ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂತಹ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಈ ದಿನ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಮುಂದೆ ಸಾಗೋಣ, ಬೆಳ್ಳಿ ಮೋಡಗಳು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಹೃದಯವೇ ನಿನ್ನ ಹೆಸರಿಗೆ ಬರೆದೆ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆ ಇದು. ಮನು ಹಾಗೂ ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕೆವಿ ರಾಜು ಬರೆದಿರುವಂತಹ ಒಂದು ಗೀತೆ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ ಇದು. ರಮೇಶ್ ಅರವಿಂದ್ ಹಾಗೂ ಮಾಲಾಶ್ರೀ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಕನ್ನಡ ನಾಡಿನ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಅದುವೇ ನಮ್ಮ ಮಾಲಾಶ್ರೀ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಈ ಒಂದು ಚಿತ್ರಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳಿದರೆ ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾಲಶ್ರೀ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಹಳ್ಳಿ ರಂಬೆ ಬೆಳ್ಳಿ ಬೊಂಬೆ ಎನ್ನುವಂತಹ ಒಂದು ಚಿತ್ರದ ಅದ್ಭುತವಾದಂತಹ ಗೀತೆ, ಅದುವೇ ಹಳ್ಳಿ ರಂಬೆ ಅಂತಾರೆ ನನ್ನ ಎನ್ನುವಂತಹ ಒಂದು ಬ್ಯೂಟಿಫುಲ್ ಆಗಿರುವ ಸಾಂಗ್ ಅನ್ನ ತಮಗಾಗಿ ಪ್ರಸಾರ ಮಾಡ್ತಾ ಇದೀವಿ. ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಚಿ ಗುರುದತ್ ಹಾಗೂ ಮಾಲಾಶ್ರೀ ಅವರ ಒಂದು ಜೋಡಿಯ ಚಿತ್ರದ ಗೀತೆ. ಇದು 1991 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಬ್ಯೂಟಿಫುಲ್ ಆಗಿರುವ ಸಾಂಗು ತಮಗಾಗಿ ಕೇಳಿ ಆನಂದಿಸಿ. ಅದುವೇ ನಮ್ಮ ಕರುನಾಡ ಜನರ ಒಂದು ಹೆಮ್ಮೆಯ ವಾಹಿನಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ ಈ ಒಂದು ಮಧುರವಾದಂತಹ ಗೀತೆಯನ್ನ. ಅದುವೇ ನಮ್ಮ ಮಾಲಾಶ್ರೀ ಅವರ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇಂದು ಬಾಲಶ್ರೀ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂತಹ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ಈ ದಿನದ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ನಂಜುಂಡಿ ಕಲ್ಯಾಣ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಒಳಗೆ ಸೇರಿದರೆ ಗುಂಡು, ಹುಡುಗಿಯಾಗುವಳು ಗಂಡು ಎನ್ನುವಂತಹ ಒಂದು ಸುಮಧುರವಾದಂತಹ ಬ್ಯೂಟಿಫುಲ್ ಸಾಂಗ್ ಅನ್ನ ತಮಗಾಗಿ ಇದೀಗ ಪ್ರಸಾರ ಮಾಡ್ತಾ ಇದ್ವಿ. ಇದು ಮಂಜುಳಾ ಗುರುರಾಜ್ ಅವರ ಒಂದು ಅದ್ಭುತವಾದಂತಹ ಕಂಠ ಸಿರಿಯಲ್ಲಿ ಬಂಗಿರಂಗ ಅವರ ಒಂದು ರಚನೆಯ ಈ ಒಂದು ಗೀತೆ. ಇದು ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಾಲಾಶ್ರೀ ಅವರ ಒಂದು ಜೋಡಿಯ ಈ ಒಂದು ಅದ್ಭುತವಾದಂತಹ ಗೀತೆ. ಇದೀಗ ನಿಮಗಾಗಿ ನಮ್ಮ ಕರುನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಅದುವೇ ಒಳಗೆ ಸೇರಿದರೆ ಗುಂಡು, ಹುಡುಗಿಯಾಗುವಳು ಗಂಡು.

ಪ್ರೀತಿಯ ಶೋಧ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇಂದು ಮಾಲಶ್ರೀಯವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಈ ದಿನ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ನಾವಿಬ್ಬರು ನಮಗಿಬ್ಬರು ಎನ್ನುವಂತಹ ಒಂದು ಸುಂದರವಾದಂತಹ ಚಿತ್ರದ ಅದ್ಭುತವಾದಂತಹ ಗೀತೆ ಶೃಂಗೇರಿ ಶಾರದಕ್ಕ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಸಂಗೀತ ಕಟ್ಟಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಾಲಾಶ್ರೀ ಅವರ ಒಂದು ಜೋಡಿಯ ಚಿತ್ರದ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಅದುವೇ ನಮ್ಮ ಮಾಲಾಶ್ರೀ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಈ ಒಂದು ವಿಶೇಷವಾದಂತಹ ಕನ್ನಡ ಚಿತ್ರಗೀತೆಗಳನ್ನ ಈ ದಿನ ಪ್ರಸಾರ ಮಾಡ್ತಾ ಇದ್ದೀವಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇಂದು ಮಾಲಶ್ರೀ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂತಹ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. SP ಭಾರ್ಗವಿ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಕೇಳಯ್ಯ ಪೊಲೀಸ್ ಮಾವ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ ಇದು. ಮಂಜುಳಾ ಗುರುರಾಜ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದು. ದೇವರಾಜ್ ಹಾಗೂ ಮಾಲಾಶ್ರೀ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ. ಅದುವೇ SP ಭಾರ್ಗವಿ ಚಿತ್ರದ ಈ ಒಂದು ಗೀತೆ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇಂದು ಮಾಲಾಶ್ರೀ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ರಾಮಾಚಾರಿ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ನಮ್ಮೂರ ಯುವರಾಣಿ ಕಲ್ಯಾಣವಂತೆ ಎನ್ನುವಂಥ ಒಂದು ಅದ್ಭುತವಾದಂಥ ಗೀತೆಯನ್ನು ಕೆಜೆ ಯೇಸುದಾಸ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ರವಿಚಂದ್ರನ್ ಹಾಗೂ ಮಾಲಾಶ್ರೀ ಅವರ ಒಂದು ಜೋಡಿಯ ಈ ಗೀತೆ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.
1: ನಮ್ಮೂರ ಯುವರಾಣಿ

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇಂದು ಮಾಲಾಶ್ರೀ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂತಹ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ರಾಣಿ ಮಹಾರಾಣಿ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಕೂಗು ಕೋಳಿಗೆ ಖಾರ ಮಸಾಲೆ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ ಇದು. ಅಂಬರೀಷ್ ಹಾಗೂ ಮಾಲಾಶ್ರೀ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆ, ಅದುವೇ ರಾಣಿ ಮಹಾರಾಣಿ ಚಿತ್ರದ ಈ ಗೀತೆ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾಲಾಶ್ರೀ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂತಹ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನು ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಸಾಹಸಿ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಕೋಗಿಲೆ ಕೋಗಿಲೆ ಚಿತ್ತ ಚೋರ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ ಇದು. SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸ ಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದು. ಸುನಿಲ್ ಹಾಗೂ ಮಾಲಾಶ್ರೀ ಅವರ ಒಂದು ಜೋಡಿಯ ಒಂದು ಅದ್ಭುತವಾದಂತಹ ಗೀತೆ ಅದು. 1992 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಿಮಗಾಗಿ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ. ಅದುವೇ ನಮ್ಮ ಮಾಲಾಶ್ರೀ ಅವರ ಈ ಒಂದು ಗೀತೆ. ಇದೀಗ ನಿಮಗಾಗಿ ಕೇಳಿ ಆನಂದಿಸಿ. ಬ್ಯೂಟಿಫುಲ್ ಸಾಂಗ್.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳಿದರೆ ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಮಾಲಾಶ್ರೀ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂತಹ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಗಡಿ ಪಿಡಿ ಅಳಿಯ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಜಮಾ ಜಮಾ ಜಮಾಯಿಸಿ, ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆ ರಚನೆಯ ಗೀತೆ ಇದು. ಕೋಟಿ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶಿವರಾಜ್ ಕುಮಾರ್ ಹಾಗೂ ಮಾಲಾಶ್ರೀ ಅವರ ಒಂದು ಜೋಡಿಯ ಚಿತ್ರ ಇದು. 1995 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆ, ಅದುವೇ ಗಡಿಬಿಡಿ ಅಳಿಯ ಚಿತ್ರದ ಜಮ ಜಮ ಜಮಾಯಿಸಿ. ಈ ಗೀತೆ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
1: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
0: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
3: ನಿಮ್ಮ ಮನೆ ಮನದ ಕೈರುಚಿ.
4: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಭಿ ಕಭಿ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಲತಾ ಮಂಗೇಶ್ಕರ್ ಹಾಗೂ ಮುಖೇಶ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶಾಹಿರ್ ಲುಧಿಯಾನ್ಬಿ ಅವರ ಒಂದು ರಚನೆಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ. ಈ ಒಂದು ಚಿತ್ರ 1976 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೂಲಿ ನಂಬರ್ 1 ಚಿತ್ರದ ಒಂದು ಗೀತೆಯನ್ನು ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಮೀರ್ ಅವರ ಒಂದು ರಚನೆ, ಆನಂದ್ ಮಿಲನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ಪಿತಾಜಿ ಗಾವ್ ಚಲಗೆ, ಪಿತಾಜಿ ಗಾವ್ ಚಲಗೆ, ಪಿತಾಜಿ ಗಾವ್ ಚಲಗೆ, ಪಿತಾಜಿ ಗಾವ್ ಚಲಗೆ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಡಾ ಮಿಯಾ ಛೋಟಾ ಮಿಯಾ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಅಲ್ಕಾ ಯಾಜ್ಞಿಕ್ ಹಾಗೂ ಉದಿತ್ ನಾರಾಯಣ್ ಹಾಗೂ ಅಮಿತ್ ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಮೀರ್ ಅವರ ಒಂದು ರಚನೆ. ಈ ಚಿತ್ರದಲ್ಲಿ ಅಮಿತಾಬ್ ಬಚ್ಚನ್, ಗೋವಿಂದ್, ರವೀನಾ ಟಂಡನ್ ಹಾಗೂ ರಮ್ಯಾ ಕೃಷ್ಣ ಅವರ ಒಂದು ಜೋಡಿಯ ಚಿತ್ರದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕರ್ಣಾರ್ಜುನ್ ಚಿತ್ರದ ಒಂದು ಗೀತೆ, ಕುಮಾರ್ ಸಾನು, ಉದಿತ್ ನಾರಾಯಣ್, ಅಲ್ಕಾ ಯಾಜ್ಞಿಕ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಇಂದಿವಾರ್ ಅವರ ಒಂದು ರಚನೆ, ರಾಜೇಶ್ ರೋಷನ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜಾನೆ ತಮಾನ್ ಚಿತ್ರದ ಒಂದು ಗೀತೆ ಪಿಯಾ ಪಿಯಾ ಓ ಗೀತೆ. ಈ ಒಂದು ಗೀತೆಯನ್ನ ಉದಿತ್ ನಾರಾಯಣ್ ಹಾಗೂ ರಂಜನಾ ಜೋಗಲ್ಕರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕರ್ಣಾರ್ಜುನ್ ಚಿತ್ರದ ಒಂದು ಗೀತೆಯನ್ನ ಸಾಧನಾ ಸರ್ಗಮ್ ಮೊಹಮ್ಮದ್ ಅಜಿ ಹಾಗೂ ಸಂದೇಶ್ ಭೋಸ್ಲೆ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಇಂದಿವರ್ ಅವರ ಒಂದು ರಚನೆ, ರಾಜೇಶ್ ರೋಷನ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೂಲಿ ನಂಬರ್ 1 ಚಿತ್ರದ ಒಂದು ಗೀತೆ. ಈ ಒಂದು ಗೀತೆಯನ್ನು ಹಾಡಿದಂತಹ ಗಾಯಕರು ಚಂದನಾ ದೀಕ್ಷಿತ್ ಹಾಗೂ ಅಭಿಜಿತ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಮೀರ್ ಅವರ ಒಂದು ರಚನೆ, ಆನಂದ್ ಮಿಲನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ದೇವದಾಸ್ ಚಿತ್ರದ ಒಂದು ಗೀತೆಯನ್ನ ಕವಿತಾ ಕೃಷ್ಣಮೂರ್ತಿ, ಕೃಷ್ಣಕುಮಾರ್ ಹಾಗೂ ಶ್ರೇಯ ಘೋಷಾಲ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪಾಯಿಂಟ್ 8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೂಲಿ ನಂಬರ್ 1 ಚಿತ್ರದ ಒಂದು ಗೀತೆಯನ್ನ ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಸಮೀರ್ ಅವರ ಒಂದು ರಚನೆ, ಆನಂದ್ ಮಿಲನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಂದರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೂಲಿ No. 1 ಚಿತ್ರದ ಒಂದು ಗೀತೆಯನ್ನ ಕುಮಾರ್ ಸಾನು ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಮೀರ್ ಅವರ ಒಂದು ರಚನೆ. ಈ ಒಂದು ಚಿತ್ರ 1995 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
4: ಕೂಲಿ No. 1.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ರಾಜ ಚಿತ್ರದ ಒಂದು ಗೀತೆಯನ್ನ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಮೀರ್ ಅವರ ಒಂದು ರಚನೆ, ನದೀಮ್ ಶವಣ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅನುರಾಧ ಪೊದ್ವಾಳ್ ಹಾಗೂ ಮೊಹಮ್ಮದ್ ಅಜಿ ಆಡಿರುವಂತಹ ಒಂದು ಸಮೀರ್ ಅವರ ಒಂದು ರಚನೆ, ಹಾಗೆ ನದೀಮ್ ಶ್ರವಣ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಾದಲ್ ಚಿತ್ರದ ಒಂದು ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದೀವಿ. ಸಮೀರ್ ಅವರ ಒಂದು ರಚನೆ, ಅನು ಮಲ್ಲಿಕ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ರಕ್ವಾಲ ಚಿತ್ರದ ಒಂದು ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಸಮೀರ್ ಅವರ ಒಂದು ರಚನೆ, ಆನಂದ್ ಮಿಲನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಫಸ್ಟ್ ಲವ್ ಲೆಟರ್ ಚಿತ್ರದ ಒಂದು ಗೀತೆಯನ್ನ ESP ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಬಪ್ಪಿ ಲಹರಿ ಅವರ ಒಂದು ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1991 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30 to 9:00 ಆರ್ ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ

ಅರ್ಪಿತ ನಾಟಕ ಇದಾಗಿದ್ದು, ಇದನ್ನು ಶ್ರೀಕಾಂತ್ ಕುಮಟಾ ಅವರು ನಿರ್ದೇಶಿಸಿದ್ದಾರೆ. ಇದಕ್ಕೆ ಸಂಗೀತ ಕಾರ್ತಿಕ್ ಭೂಷಣ್ ಹಾಗೂ ಅರವಿಂದ ಟಿಎನ್. ಕೇಳಿ ಈಗ ನಾಟಕ ಜಿಕೆ ಮಾಸ್ತರರ ಪ್ರಣಯ ಪ್ರಸಂಗ.

ಜೀವನದಲ್ಲಿ ಅದು ಆ ವಯಸ್ಸಿನಲ್ಲಿ ಇಂಥದ್ದೊಂದು ಘಟನೆ ನಡೆಯುವುದು ಅಸಂಭವ ಮಾತ್ರವಲ್ಲ. ಅವರನ್ನು ಬಲ್ಲ ಯಾರು ಇಂಥದ್ದೊಂದು ಘಟನೆಯನ್ನು

0: ಶಿಸ್ತು ಸಂಯಮಗಳಿಗೆ ಆ ಮನುಷ್ಯ ಎಷ್ಟು ಹೆಸರಾಗಿದ್ರೆ ಅಂದ್ರೆ ಹುಡುಗರು ತಮ್ ತಮ್ಮಲ್ಲಿ ಮಾತನಾಡ್ಕೊಳ್ಳುವಾಗ ಅವರನ್ನು ಕರೆಯುತ್ತಿದ್ರು.
1: ಅವರ ಮೂರ್ತಿ ಎದುರು ಆದ್ರೆ ಇದು ಯಾರಿಗೂ ತಿಳಿಯುತ್ತೆ. ಅವರನ್ನು ಜೀಕೆ ಮಾತ್ರ ಎಂದೇ ತಿಳಿದಿದ್ರು.
2: ಮಾತು
1: ಎತ್ತರವಾದ ಗಂಭೀರ ಆಕೃತಿ, ತೇಜಸ್ಸಿನಿಂದ ಕೂಡಿದ ಮುಖ, ಸಣ್ಣ ಕಣ್ಣುಗಳು,
0: ಮುಖಕ್ಕೆ ತುಸು ದೊಡ್ಡದೇ ಎನಿಸುವ ಮೂಗು,
3: ಸ್ಪಷ್ಟವಾದ ಆದರೆ ಅಂತ್ಯದಲ್ಲಿ ಒತ್ತಿಕೊಂಡ ತುಟಿಗಳು.
0: ಯಾರೊಬ್ಬರು ಇವರನ್ನ ಒಮ್ಮೆ ಕಂಡರೆ ಸಾಕು, ಮರೆಯಲು ಸಾಧ್ಯವಿಲ್ಲ ಅಂತ ವ್ಯಕ್ತಿತ್ವ.
1: ಅವರ ವ್ಯಕ್ತಿತ್ವಕ್ಕೆ ಸಮ ಒಪ್ಪಿತ್ತು ಅವರ ಉಡುಪು.
0: ಸ್ವಚ್ಛವಾದ ಗರಿಗರಿ ಧೋತ್ರ ಉಂಟು, ಮ್ಯಾಲೊಂದು ಬಿಳಿ ಶರಟು,
3: ಅದರ ಮ್ಯಾಲೊಂದು ಕೋಟು ಹಾಕಿಕೊಂಡು
1: ಪಕ್ಕ ತಲೆಯನ್ನ ಹಾಗೆ ಬಿಡ್ತಾ ಇದ್ರು.
0: ಹುಡುಗರೇನಾದ್ರೂ ಸೂಟ್ ಬೇಕಂತ ತಮ್ಮ ಮನೆಗಳಲ್ಲಿ ಬೀಳಿಸಿದ್ರೆ ಎಂದು ಮನೆಯಲ್ಲಿ ಗದರಿಸುತ್ತಿದ್ರು.
3: ಆ ಏರಿಯಾದಲ್ಲಿ ಅವರಷ್ಟು ಗೌರವ ವ್ಯಕ್ತಿ ಸಿಗುವುದು ಬಹಳ ಕಷ್ಟ.
1: ಹೌದೌದು,
3: ಅವರೇನು ರಾಜಕಾರಣಿ ಅಲ್ಲ, ಭಾಷಣಕಾರರು ಅಲ್ಲ, ಅವರಿದ್ದ ಊರೇನು ರಾಜಧಾನಿ ಅಲ್ಲ, ಬರೀ ಒಂದು ತಾಲೂಕು ಸ್ಥಳ ಅಷ್ಟೇ.
0: ಅಲ್ಲಿದ್ದ ಮುನ್ಸಿಪಾಲ್ ಹೈಸ್ಕೂಲ್ ನಲ್ಲಿ ಮಾಸ್ತರಾಗಿದ್ದವರು ಬಹಳ ನಿಷ್ಠೆಯಿಂದ ದುಡಿದು ಅಲ್ಲೊಂದು ಜೂನಿಯರ್ ಕಾಲೇಜ್ ಆಗುವಂತೆ ಮಾಡಿ ಅದನ್ನು ಪೂರ್ಣ ಪ್ರಮಾಣದ ಕಾಲೇಜ್ ಆಗುವಂತೆ ಮಾಡಿ.
3: ಅದು ಆದಾಗ ತಾವೇ ಅದರ ಪ್ರಿನ್ಸಿಪಾಲ್ ಆಗ್ಬೇಕಂತ ಕನ್ಸ್ಕೊಂಡವರಲ್ಲ.
0: ಅವರ ಸದಾ ಕಾಲದ ದೊಡ್ಡ ಚಿಂತೆ ಅಂದ್ರೆ ಜಗತ್ತು ಬರಬರುತ್ತಾ ಭ್ರಷ್ಟವಾಗ್ತಿದೆ ಎಂಬುದೇ ಆಗಿತ್ತು.
1: ಮತ್ತು ಜಗತ್ತು ಇನ್ನಷ್ಟು ಭ್ರಷ್ಟವಾಗದಂತೆ ತಡೆಯುವುದೇ ಅಧ್ಯಾಪಕರಾದ ತಮ್ಮ ಪವಿತ್ರ ಕರ್ತವ್ಯವೆಂದು ನಂಬಿದ್ರು.
0: ಮತ್ತು ಅದೇ ಕಾರಣಕ್ಕಾಗಿ ಅವರು ಆಧುನಿಕ ವಿದ್ಯಾರ್ಥಿಗಳನ್ನ ತಿರಸ್ಕಾರದಿಂದ ಕಾಣ್ತಿದ್ರು.
1: ಹೌದಪ್ಪ, ನಮ್ಮ ಹಿಂದಿನವರು ಪ್ರಯೋಗ ಮಾಡಿ ಮಾಡಿ ಜೀವನದ ಉತ್ತಮ ನಡೆ ಯಾವುದು, ಕೆಟ್ಟದ್ದು ಯಾವುದು ಎಂದೆಲ್ಲ ತೀರ್ಮಾನಿಸಿ ಬಿಟ್ಟಿದ್ದಾರೆ. ನಮ್ಮ ಈಗ ಉಳಿದಿರುವುದು ಅವುಗಳನ್ನು ಪಾಲಿಸುವುದು ಅಷ್ಟೇ.
0: ಇದೇ ಕಾರಣಕ್ಕಾಗಿ ಅವರು ಚಾತುರ್ವರ್ಣದ ಸಮರ್ಥಕರಾಗಿದ್ರು.
3: ಗಾಂಧೀಜಿ ಏನಾದ್ರು ಅಸ್ಪೃಶ್ಯತೆ ಬಗ್ಗೆ ತದ್ರು

0: ಗಾಂಧೀಜಿಗೆ ಏನ್ ಗೊತ್ತಲ್ಲ? ಆಗಂತೂ ಜಿಕೆ ಸಿಕ್ಕ ಸಿಕ್ಕವ್ರ ಎದುರಿಗೆ ಸರ್ಕಾರನ ಗೇಲಿ ಮಾಡಿದ್ರು.
1: ಕಾಲೇಜಿನ ಹರಿಜನ ಗಿರಿಜನ ವಿದ್ಯಾರ್ಥಿಗಳಿಗೆ ಸರ್ಕಾರದ ಆದೇಶದಂತೆ ಸಿಕ್ಕಬೇಕಾಗಿರುವುದನ್ನು ಧಾರಾಳವಾಗಿ ಏರ್ಪಡಿಸಿದ್ದರು.
2: ಈ ವಿಚಾರದಲ್ಲಿ ಮನುಷ್ಯ ಸುಖ ಇದ್ದರು.
3: ಇನ್ನು ಜಿಕೆ ಪಾಠ ಮಾಡುವ ಕ್ರಮವು ಅವರದ್ದೇ. ನಗಾರಿ ಧ್ವನಿಯಲ್ಲಿ ಕಾಳಿದಾಸನ ಮೇಘದೂತವನ್ನು ಹೇಳ ಕರಗಿದರೆ
1: ಮೃದುಭಾವಗಳಿಗೆ ಅಂದರೆ ಶೃಂಗಾರ, ವಿರಹ, ಕರುಣೆ ಈ ಭಾವಗಳಿಗೆಲ್ಲ ಜಿಕೆ ಮಾಸ್ತರ ಧ್ವನಿ ಒಪ್ತಿರಲಿಲ್ಲ. ಮತ್ತು ಹುಡುಗರೊಂದಿಗೆ ವ್ಯವಹರಿಸುವಾಗಲೂ ಅವರು ತಮ್ಮ ಘನತೆಗೆ ಒಂದು ತಂದುಕೊಳ್ತಿರಲಿಲ್ಲ.
4: ಕೂತ್ಕೊಳ್ರಿ.
1: ಜಿಕೆ ಮಾಸ್ತರ್ ಖಾಸಗಿ ಬದುಕು ಅಷ್ಟೇ.

0: ಶ್ರೀಮತಿ ಗಿರಿಜಮ್ಮರ ವಯಸ್ಸು ಹತ್ತಿರ 50 ಇದೆ. ದಂಪತಿಗಳಿಬ್ಬರು ಶಿವಭಕ್ತರು. ವರ್ಷಕ್ಕೊಮ್ಮೆ ಸಾವಳಗಿ ಶಿವಲಿಂಗೇಶ್ವರ ಮಠಕ್ಕೆ ಹೋಗಿ ಬರುತ್ತಿದ್ದರು.
1: ಅದು ಹಿಂದಿನ ಮಾತು. ಅವರ ಮಗ ವೀರಭದ್ರಯ್ಯ ಆಗ 11 ವರ್ಷದ ಬಾಲಕ, ಕರಿ ಹುಡುಗ, ತುಂಬಿಕೊಂಡು ಚೆನ್ನಾಗೆ ಓಡಾಡ್ಕೊಂಡಿದ್ದ. ಒಮ್ಮೆ ಅವ ಹೊಟ್ಟೆ ನೋವೆಂದು ಮಲಗಿದ.
2: ಅಯ್ಯೋ ಅಮ್ಮ ಅಮ್ಮ

0: ಅವನಿಗೆ ಮಡಿ ಮೈಲಿಗೆ ಅವರು ಹೋಗುವರನ್ಸು ಮುಟ್ಟಬಾರದು, ಮಾತಾಡಬಾರದು.
1: ಅವನ ಹೊಟ್ಟೆ ನೋವಿನ ವಿಷಯ ತಿಳಿದ ಹೀಗೆ ವಿಚಲಿತರಾಗಲಿಲ್ಲ, ಊದೆಯಿಂದ ಹೇಳಲಿಲ್ಲ.
0: ತಡೆಯದೆ ಮಗನ ಬಳಿ ಕತ್ತು ಹೋಗಿ ಎಂದು ತಂದೆ ಮಾಡಿ ಸೂಚಿಸಿ
2: ಬಂದಳು. ಹೋಗಲಿಲ್ಲ, ನೋವು ತಡೆಯದೆ ಬಿದ್ದು ಸಾಡಿ ಕೋಳ ತೊಡಗಿದ. ಅಯ್ಯೋ

0: ಸಾಧ್ಯವಿಲ್ಲದೆ ಒಂದಿಲ್ಲೊಂದು ರೋಗಕ್ಕೆ ತುತ್ತಾಗುತ್ತಿದ್ದಳು.
1: ಇವರು ಮಾತ್ರ ಆಗಾಗ ವ್ರತಗಳನ್ನು ಆಚರಿಸುತ್ತಲೇ ಬಂದರು.

ಪ್ರಮಾಣಿತ ಜವಾಬ್ದಾರಿಗಳಲ್ಲಿ ಅವರು ಅದನ್ನು ಮರೆತು

0: ಗುರು
1: ಚರಣರೇಂದ್ರು.
2: ಗುರು ಹಿರಿಯರ ಬಗ್ಗೆ ಭಯ ಭಕ್ತಿ ಇಟ್ಕೊಂಡಿದ್ರು.
3: ಆದ್ರೆ ಈಗೀಗ ಕಾಲೇಜಿನ ಹವಾಮಾನವೇ

ಮೂಗು ನೀಳವಾಗಿ ಅಂತ್ಯದಲ್ಲಿ ತುಸು ಚಪ್ಪಟೆಯಾಗಿ ಅವಳ ಸೌಂದರ್ಯವನ್ನು ಹೆಚ್ಚಿಸಿದ್ದೆನ್ನಬಹುದು. ಅವರು ಧರಿಸಿದ್ದ ಉಡುಪಿನಲ್ಲಿ ಸಹ ಒಂದು ಸ್ಪಷ್ಟ ಉದ್ದೇಶವಿದ್ದಂತೆ. ನಿಷ್ಕಾಳದಿಂದ ಇಲ್ಲವೇ ಅಂಕಿ ಮೀರಿಯ ಬಂದೇ

0: ಬಣ್ಣದ ಪ್ಯಾಂಟ್ ಶರ್ಟ್ ಹಾಕಿದ್ದ,
1: ಕೈ ವಸ್ತ್ರವನ್ನ ಕತ್ತಿಗೆ ಸುತ್ತಿದ್ದ,
0: ಮೀಸೆ ಉರಿ ಮಾಡಿ ಕೂವಾಗುತ್ತಿದ್ದ. ಆ ಅಹಂಕಾರಿ ಮುಖ ಬದುಕಿನ ಬಗ್ಗೆ ಕಾಳಜಿ ಇದ್ದವರಿಗೆ ಅಸಹ್ಯಕರವಾಗಿತ್ತು.
1: ಆದರೆ ಆ ವಯಸ್ಸಿನ ಹುಡುಗರಿಗೆ, ಅದರಲ್ಲೂ ಹುಡುಗಿಯರಿಗೆ

0: ಶಿಸ್ತು ಸಂಯಮಕ್ಕೆ ಹೆಸರಾದ ಜಿಕೆ ಇಂತಹದ್ದನ್ನೆಲ್ಲ ಸಹಿಸಿಕೊಳ್ಳಲು ಸಾಧ್ಯವೇ ಇರಲಿಲ್ಲ. ತಂದೆ ಅವರನ್ನು ಕರೆದು ತಾಕೀತು ಮಾಡಿದ್ದರು. ಕಾಲೇಜು ಪ್ರಾರಂಭವಾಗಿ 10 ವರ್ಷವಾಯ್ತಲ್ಲ, ಈ ಅವಧಿಯಲ್ಲಿ ಕಾಲೇಜು ಸಾಧಿಸಿದ ಪ್ರಗತಿ ಅಸಾಮಾನ್ಯವಾಗಿತ್ತು.
1: 3 ಬಾರಿ ಬಿಎ ರ್ಯಾಂಕ್ಗಳು, ರಾಜ್ಯಮಟ್ಟದ 6 ಶೀಲ್ಡ್ಗಳು,
2: ಕಬ್ಬಡಿ ಶೀಲ್ಡ್ಗಳು,

ಸರಿ ಸರಿ ಸರ್.

0: ಹೌದು, ಸಣ್ಣ ಮನಸ್ಸಿನವ. ಸಾಮಾನ್ಯ ಜನರಲ್ಲಿ ಇರುವುದಕ್ಕಿಂತ ತುಸು ಹೆಚ್ಚಾಗಿ ದ್ವೇಷ ಅಸೂಯೆ ಗುಣವಾಗಿದ್ದು ನಾನು ಕಂಡು ಯಾರ ಬಗ್ಗೆಯೂ ಅಂತ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿರಲಿಲ್ಲ. ಏನಾದ್ರೂ ಚಾಡಿ ಹೇಳುತ್ತಾ ಕಂಗೆಡುತ್ತಾ ಹೋಗಿರುವ ಆತ ಗಂಟೆ ಗಟ್ಟಲೆ ಬೇಕಾದ್ರೆ ಒಬ್ಬರ ಬಗ್ಗೆ ಚಾಡಿ ಹೇಳಬಹುದಾಗಿಲ್ಲ.
1: ಒಮ್ಮೆ ಇವ ವಿದ್ಯೆ ವಿದ್ಯಾರ್ಥಿ ಎಂದು ಬೋರ್ಡಿನ ಮೇಲೆ ಬರೆದು ಹಾಸ್ಯಾಸ್ಪದನಾಗಿದ್ದ.
0: ವಿದ್ಯಾರ್ಥಿಗಳಿಂದ ಇದು ಜಿಕೆ ಗೊತ್ತಾಗಿ ಕರೆದು ಕೇಳಿದ್ರೆ
1: ಬ್ರಾಹ್ಮಣ ಹುಡುಗರಿಗೆ ನನ್ನ ಕಂಡ್ರೆ ಆಗಂಗಿಲ್ರಿ ಹಿಂಗಂದರ್ರಿ ಎಂದು ಏನೇನೋ ತುದುಕ. ಇವನ ಪಾಠಗಳೆಂದರೆ ಭಾರಿ ಬೋರು. ಅದಂತೇಳಿ ವಿದ್ಯಾರ್ಥಿಗಳೆಲ್ಲ ಇವನನ್ನ ಎಂಡಿ ಅನ್ನೋ ಬದಲು ಎಂಟಿ ಅಂತಿದ್ರು. ಇನ್ನು ಮೂಡು ಬಂದ್ರೆ ಎಂಡಿ ಎಂಡಿ ಪಾಠಿ ತನ್ನ ಈ ಅರಿವುಗಳನ್ನ ಚೋಡಿ ಹೇಳುವುದಕ್ಕೆ ತುಂಬಿಕೊಳ್ಳುತ್ತಿದ್ದ. ಮತ್ತೆ ಜಿಕೆ ಫೇವರ್ ಗಳಿಸಲು ಪ್ರಯತ್ನಿಸುತ್ತಿದ್ದ.
2: ಪ್ರಿನ್ಸಿಪಾಲ್ ಕರೆಯ ಕತ್ತರ.
0: ಪ್ರಿನ್ಸಿಪಾಲ್ ಕರೆಯ ಕತ್ತರ. ಅಯ್ಯೋ ದೇವ್ರೆ, ನನ್ನ ಮೇಲೆ ಎಂದೇನು ದೂರಿದುವ ದೇವ್ರೆ.
3: ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿಲ್ವ.
0: ಸರ ತನ್ನ ವಿರುದ್ಧ ಏನು ತೋರಿದೆಯೋ ಎಂದು ಆತಂಕಗೊಂಡಿದ್ದವನಿಗೆ ಕಿರೆಪ್ಪನ ಬಗ್ಗೆ ಕೇಳಿದಾಗ ಮನಸ್ಸೆಲ್ಲ ಹೌರಾಗಿ ಇನ್ನಷ್ಟು ಉತ್ಸಾಹದಿಂದ ಇನ್ನಷ್ಟು ಅತಿಥಯೋಕ್ತಿ ಬೆರೆಸಿ ವೀರಪ್ಪನ ಪೂರ್ವಾಪರವನ್ನೆಲ್ಲ ಹೇಳಿದ. ಅಮ್ಮ ಬಹಳ ಕಲ್ಕಟ್ಟದಣ್ರಿ ಸರ. ಈ ಕಿಚ್ಚಿಯನ್ನು ಹುಡುಗಿ ರೋಗ ಆಕಿನ ಕಿಚ್ಚಣ್ಣನ್ರಿ ಸರ. ಅಂದ್ರ ಸರೋಜ ಮತ್ತು ವೀರಪ್ಪ ಕೂಡ್ಕೊಂಡ ಇರ್ತಾರ್ರಿ ಸರ. ಅಂದ್ರ ಆಕಿ ಮತ್ತು ಅವ ಬಲ ಮಾಡ್ಕೊಂಡಿರ್ತಾರೆ ಎಂದೆ.
3: ಒಟ್ನಲ್ಲಿ ಅವನೊಬ್ಬ ಸುಳ್ಳಿನ ಕತ್ತೆ ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿಲ್ದ ರೈಲು ಹರಿವ.
0: ಆ ದಿನ ಜಿಕೆ ತುಂಬಾ ಕಳಕಳಿಯಿಂದಲೇ ಕ್ಲಾಸಿಗೆ ಬಂದರು. ಕ್ಲಾಸಿನ ತುಂಬೆಲ್ಲ ಒಮ್ಮೆ ಕಣ್ಣಾಡಿಸಿ ಹಾದಿನ ಪುಸ್ತಕವನ್ನು ಕೈಗೆತ್ತಿಕೊಂಡರು. ವಿದ್ಯಾರ್ಥಿಗಳ ಹೆಸರನ್ನು ಕೂಗುತ್ತಾ ರೋಜಾ
4: ಎಂದೊಂದು ಹೆಣ್ಣಿನ ಗುಣಗೆ ಎನಿಸು.
3: ಕಣ್ಣು ಕಣ್ಣು ಕಲೆದಾಗ
0: ಇದ್ದಕ್ಕಿದ್ದಂತೆ ಕ್ಲಾಸಿನ ಹುಡುಗರೆಲ್ಲ ಪಾಠದ ಕಡೆ ಗಮನ ಕೊಡುವುದನ್ನು ಬಿಟ್ಟು ತಮ್ಮನ್ನು ಮತ್ತು ಆ ಹುಡುಗಿಯನ್ನೇ ವಿಶೇಷವಾಗಿ ಗಮನಿಸುತ್ತಿದ್ದಾರೆ. ಅದೇನು ಚಾತುರ್ಯವೋ ಸಿದ್ಧ ಬುದ್ಧಿಯೋ, ಮತ್ತೊಮ್ಮೆ ಆ ಹುಡುಗಿಯ ಕಡೆಗೆ ನೋಡದೆ ಮಾಳವಿಕಾಗ್ನಿ ಮಿತ್ರದ ಮಾಳವಿಯ ರೂಪ ಲಾವಣ್ಯಗಳನ್ನು ಆವೇಶಭರಿತರಾಗಿ ಚಮತ್ಕಾರದ ಅಲಂಕಾರಿಕ ಭಾಷೆಯಲ್ಲಿ ವಿವರಿಸತೊಡಗಿದರು. ದೀರ್ಘವಾದ ಕಣ್ಣುಳ್ಳ ಶರದಿಂದು ಕೋಧರ ಶರಚಂದ್ರನಂತಹ ಮುಖವುಳ್ಳವನೇ ಬಾಹು ಲಥಾವಂಶೋ ಯೋಹೋ ಸಂಕ್ಷಿಪ್ತಂ ನಿಭ್ರಾನ್ನತಸ್ಥರಂ ಪುರಃ ಜೀಕೆಯ ಮುಖದಲ್ಲಿ ಅವರೊಡಗಿತ್ತು ಎಂದರೆ ಅವರು ಎಷ್ಟು ಮತ್ತು ಹೇಗೆ ಭಾವಪೂರಿತರಾಗಿದ್ದಾರೆ ಎಂಬುದನ್ನು ಊಹಿಸಬಹುದಾಗಿತ್ತು. ಅವರು ವಿವರಿಸುತ್ತಿದ್ದ ಆ ಪದ್ಯ ಮುಗಿದು
5: ಒಂದು ಪದ್ಯವನ್ನು ಓದಬೇಕು ಎನ್ನುವಷ್ಟರಲ್ಲಿ

ಇತಿಹಾಸಗಳಲ್ಲಿ ಹಿಂದೆಂದು ಹೀಗೆ ಆಗಿರಲಿಲ್ಲವಲ್ಲ. ಜೀಕೆ ಚಿಂತಿಸತೊಡಗಿದೆ. ಕರ್ಚೇಪಿನಿಂದ ಅದನ್ನು ಒರೆಸಿಕೊಂಡು ಅವರಿಗೆ ಆಶ್ಚರ್ಯವಾದದ್ದು, ಆ ಹುಡುಗಿ ಮೂರ್ಛೆ ಬಿದ್ದಿದ್ದಲ್ಲ, ಇದ್ದಿರಬಹುದು, ಮೈನಲ್ಲಿ ಹುಷಾರಿರಲಿಕ್ಕಿಲ್ಲ ಅಥವಾ ನಿದ್ದೆಗೆ ಬಿದ್ದಾಳು. ತಮ್ಮ ಧ್ವನಿ ಈ ದಿನ ಅಸ್ವಾಭಾವಿಕವಾಗಿ ಮೇಲೆ ನಿಂತಿದ್ದಲ್ಲ, ಅದು ಯಾಕೆ ಹೀಗಾಯಿತು ಎಂದು ಚಿಂತಿಸತೊಡಗಿದೆ. ಬಗೆಹರಿಯಲಿಲ್ಲ. ಆಗ ಅವರ ಮನಸ್ಸಿನೊಳಗೆ ಹೋಗಿದ್ದು ಎಂಟಿ ಹೇಳಿದ ಮಾತುಗಳು. ವಯಸ್ಸಿಗೆ ತುಸು ಹೆಚ್ಚೆನಿಸುವಂತೆ ಬೆಳೆದಿದ್ದರು. ಹೆಚ್ಚಿದ್ದು ಅವಳ ಮುಖಭಾವವನ್ನ, ಅದು ಮಗುವಿನಂತೆ ಮುಗ್ಧ ಮತ್ತು ಸರಳವಾಗಿದೆ. ಇಂಥವಳು ಆ ಗಿರಿಯಪ್ಪನನ್ನ ಮೆಚ್ಚುವಳೆ. ಅವನು ಸೊಕ್ಕಿದ ಕಾಡು ಕೋಣದಂತಿದ್ದ. ಮನಸ್ಸಿನಿಂದ ಈ ವಿಚಾರವನ್ನು ತಳ್ಳಿ ಹಾಕಿ ಹಾಗೆಯೇ

0: ಬಾರಿ ರೋಜಾಳ ಕ್ಲಾಸಿಗೂ ಹೋಗಿದ್ರು.
1: ಆದರೆ ಮೊದಲೆರಡು ದಿನ ಅವಳು ಕ್ಲಾಸ್ಗೆ ಬಂದಿರಲಿಲ್ಲ.
2: ಮೂರನೇ ದಿನ ಬಂದವಳಾದ್ರೂ ಹುಡುಗಿಯರ ಮಧ್ಯೆ ಹುಡುಗಿಕೊಂಡೆ ನಾಚಿಕೆಯಿಂದ ಪಾಠ ಕೇಳಿತ್ತು.
3: ಎಲ್ಲರ ಎದುರಿನಲ್ಲಿ, ಅದರಲ್ಲೂ ಪ್ರಿನ್ಸಿಪಾಲ್ರ ಕ್ಲಾಸಿನಲ್ಲಿ ಹುಡುಗಿ ಮೂರ್ಛೆ ಹೋಗಿ ನಾಚಿ ನೀರಾಗಿರ್ಲಿಕ್ಕೂ ಸಾಧ್ಯ. ಅವಳನ್ನ ಕರೆದು ಅವಳ ಸಂಕೋಚವನ್ನಾದರೂ ದೂರ ಮಾಡಿದರೆ ಒಳ್ಳೆಯದು. ಏನಿಲ್ಲದಿದ್ರು

0: ಕವಿ ಅವಳ ಮುಖದಲ್ಲಿ ಇಲ್ಲ ಮಾತ್ರವಲ್ಲ ಒಳಗೊಳಗೆ ಸಗುತ್ತಿದ್ದಳೆಂದು ಮತ್ತು ಸುಡುಕುವ ಆ ನಗೆಯನ್ನು ಪ್ರಯತ್ನ ಪೂರ್ವಕವಾಗಿ ನಿಯಂತ್ರಿಸಿದ್ದಳೆಂದು ಅವಳ ಕಣ್ಣು ತುದಿಗಳಿಂದ ತಿಳಿಯುತ್ತಿತ್ತು. ನಿಷ್ಕಾಳದಿಂದ ಇಲ್ಲವೇ ಅಂಕೆ ಮೀರಿ ಎಂಬಂತೆ ಕೂದಲು ಕೆಂಡೆಗಳ ಮೇಲೆ ಸ್ವಚ್ಛಂದವಾಗಿ ಹರಿದಾಡುತ್ತಿತ್ತು. ಅದನ್ನು ಕಿರುಬಿರಳಿನಿಂದ ಹಿಂದೆ ಕರೆಸಿಕೊಳ್ಳುವುದರಲ್ಲಿ ಒಂದು ಮಾದಕ ಸಾಯಿತು.
1: ಅವಳು ಈ ಪ್ರಜೆಗಳ ಬಗ್ಗೆ ಚೀಕೆ ಅಸಮಾಧಾನಗೊಂಡರು. ದೇಶ ಹಾಳಾಗುವುದರಲ್ಲಿ ಸಂಶಯವೇ ಇಲ್ಲ. ಒಂದು ನೀತಿಯೇ ನಿಯಮವೇ. ಕೂತ್ಕೋ. ಕೂರು ಎಂದಾಕ್ಷರ ಕೂತ್ಬಿಡೋದೆ ಅದು ಹಿರಿಯರೆದುರಿಗೆ. ಅದೇ ಹೀನ ಜಾತಿಗೆ ಹೇಳಿ ಮಾಡಿಸಿದ್ದಲ್ಲ ಸಂಸ್ಕೃತಿ ಎಂದ್ರೆ. ಅದಕ್ಕೆ ಸಂಸ್ಕಾರ ಬೇಕು. ಈಗ ಹೆಂಗ ಆರಾಮಿದ್ದಿ? ಹೌದಲ್ಲ, ನಿಜ ಹೇಳಬೇಕಂದ್ರೆ ಜೀಕೆಗೆ ಮಾತನಾಡುವ ಮನಸ್ಸೇ ಇರಲಿಲ್ಲ. ಇವಳೊಬ್ಬ ಭೂಮುಗಿದೆ ಎಂದು ಅವಳನ್ನು ಸಮಾಧಾನ ಮಾಡೋಣವೆಂದು ಇಲ್ಲಿ ಕರೆಸಿದ್ರೆ
0: ಉಡುಪುಗಳಲ್ಲಿ ಹರೆಯದ ಸೂರ್ಯನಿಟ್ಟುಕೊಂಡ
1: ಇಂಥವಳು ಆ ಗಿರಿಯಪ್ಪನಂತ ಕೋತಿಗೆ ಒಲಿಯುವವಳೆ. ಆ ಕೋತಿ ಇವಳನ್ನು ಕಂಡು ಹುಚ್ಚನಾದದ್ದು ಹೆಚ್ಚೇನಲ್ಲ. ಇರಲಿ, ಕರೆಸಿದ್ದಾಯ್ತು, ಏನಾದ್ರೂ ಹೇಳಿ ಸಾಧ ಹಾಕ್ಬೇಕು. ಇನ್ನು ಮ್ಯಾಲ ಕ್ಲಾಸ್ನಾಗ ಹಾಂಗೆಲ್ಲ ಮೂರ್ಛೆ ಗೀರ್ಛೆ ಬೀಳ್ಬೇಡ.

0: ಸ್ನೇಹಿತನಂತೆ ಅವಳ ಭಂಗಿಯನ್ನು ಜೀಕೆಯ ಹೃದಯ ಚೂಟಿ ಕ್ಯಾಮರಾದಂತೆ ಸೆರೆ ಹಿಡಿ
1: ಪ್ರೇಮಾಂತರಂಗದಲ್ಲಿ
0: ಮೈಕಾವೇರಿ ತತ್ತರಿಸಿ ಜೀವಮಾನದಲ್ಲಿಯೇ ಎಂದೆಂದೂ ಅನುಭವಿಸಲಾರದಂತಹ ಬಿಸಿ ನೀರಿನ ಪ್ರವಾಹದಲ್ಲಿ ತಾನು ಕೊಚ್ಚಿ ಬರುತ್ತಿರುವಂತೆಯೂ ಅದರಿಂದ ಬಚಾವಾಗಲಿಕ್ಕೆ ಮೈಯಲ್ಲಿ ಶಕ್ತಿಯೇ ಉಳಿದಿಲ್ಲದಂತೆ ಅನ್ನಿಸಿ ಹಾಗೆಯೇ ಹತಾಶರಾಗಿ ಹಿಂದಕ್ಕೆ ಒರಗಿದರು.

0: ಅಜ್ಜಾನದವರು ಹೀಗೆ ನಾರ್ಮಲ್ ಆಗಿ ಇದ್ರು. ಹೀಗೆ ಹೋಗಿ ಮೊರೆ ಬಂದ್ಬಿಟ್ರು.
1: ಅವಳು ಕೇಳಿದ್ದು ಮಾಳವಿಕಾಗ್ನಿ ಮಿತ್ರದ ಒಂದು ಸಾಮಾನ್ಯ ಪದ್ಯದ ಒಂದು ಸಾಲಿನ ಅರ್ಥವನ್ನು
2: ಮೊದಲಿವರು ಒಂದು ನಿಮಿಷದಲ್ಲಿ ಹೇಳಿ ಮುಗಿಸಬಹುದಾಗಿತ್ತು. ಅದು ಬಿಟ್ಟು ತಮಗೆ ಅಸಹಜವಾದ ಎತ್ತರದ ಧ್ವನಿಯಲ್ಲಿ ಕಾಳಿದಾಸನ ವಂಶಾವಳಿಯನ್ನೆಲ್ಲ ಒದರಿ ಇಡೀ ಸಂಸ್ಕೃತ ಸಾಹಿತ್ಯದ ತಳಗುಡವನ್ನೆಲ್ಲ ತೋರಿಸುತ್ತಾ ನಿರರ್ಗಳ ಭಾಷಣ ಮಾಡತೊಡಗಿದರು.
3: ನಾಚಂ ಭಿನ್ನರುಚೇಚ್ಛನಸ್ಯ ಬಹುದಾವ್ಯಕಂ ಸಮಾರಾಧನಂ.
4: ಸಿಪಾಯಿ ಸಿಂಗಪ್ಪ ಒಂದೆರಡು ಬಾರಿ ಇಳುಕಿ ನೋಡಿ ಒಯ್ಯುತ್ತಿಲ್ಲವೆಂದು ಖಾತ್ರಿ ಮಾಡಿಕೊಂಡು ಹಾಗೆ ಸುಮ್ಮನೆ ಕೂತ.
5: ಆದರೆ ಧ್ವಜ ಮಾತ್ರ ಅವರ ಒಂದೊಂದು ಮಾತಿಗೂ ಅಬ್ಬಾ ಎಂತ ಅಪರೂಪದ ಜ್ಞಾನವಿದು
2: ಎಂಬಂತೆ ಆಶ್ಚರ್ಯವನ್ನು ಮತ್ತಿದು ನನಗೆ ಮಾತ್ರ ಸಿಕ್ಕಿತಲ್ಲ ಎಂಬ ಆನಂದವನ್ನು ಅಭಿನಯಿಸುತ್ತಿದ್ದಳು.
6: ಮುಂದೆ ಗಂಟೆ ಆದಾಗಲೇ ಜಿ ಕೆ ಭೂಲೋಕಕ್ಕೆ
7: ಹೊಸ ಬೆಳಕು ಮೂಡುತ್ತಿದೆ ಬಂಗಾರದ ರಸ ಬೀರುತ್ತ ಆಕಾಶದಲ್ಲಿ ಓಡಾಡುತ್ತ ಅತ್ತ ಇತ್ತ ಸುತ್ತಮುತ್ತ ಚೆಲ್ಲಿ.
6: ನಮಗೆ ಗೊತ್ತಿಲ್ಲದಂತೆ ಜಿ ಕೆ ಆ ದಿನ ಭರ್ಜರಿ ಮೂಡ್ನಲ್ಲಿದ್ರು. ಸಿಪಾಯಿ ಸಿಂಗಪ್ಪನಿಂದ ಚಹ ತರಿಸಿ ಅವನಿಗೂ ಕುಡಿಯಲು ಹೇಳಿದಲ್ಲದೆ ಅವನು ಯೋಗಕ್ಷೇಮವನ್ನು ವಿಚಾರಿಸಿದ್ರು.
7: ಕಾಂತಿಯ ರವಿ ಕಾಂತಿಯ
6: ಏನಾದ್ರೂ ಕೆಲ್ಸ ಇದ್ದಾಗ ಅಧ್ಯಾಪಕರನ್ನ ತಮ್ಮ ಚೇಂಬರಿಗೆ ಕರೆಸಿಕೊಳ್ಳೋದು ರೂಢಿ.
1: ಆ ದಿನ ಜಿಕೆ ಅವರೇ ಸ್ವತಃ ಸ್ಟಾಫ್ ರೂಮಿಗೆ ಹೋಗಿ ದಶಮಾನೋತ್ಸವದ ಸಿದ್ಧತೆ ಕುರಿತು ಎಲ್ಲರೊಂದಿಗೆ ಚರ್ಚಿಸಿದರು.
0: ದಶಮಾನೋತ್ಸವದ ಸಿದ್ಧತೆ

0: ಹಂಚಿ ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಿದ್ದ. ಆಮಂತ್ರಣ ಪತ್ರಿಕೆ ಹಂಚಿ ಆಗಿತ್ತು,
1: ಪೆಂಡಾಲ್ ಹಾಕಿ ಆಗಿತ್ತು.
2: ಅವಳು ಮಾತ್ರ ಆಗಾಗ ಕಂದು ತಮ್ಮತ್ತ ನೋಡುತ್ತಿರುವುದನ್ನು ನೋಡಿ ಮಂದಹಾಸ ತೀರುತ್ತಿರುವುದನ್ನು
0: ಆಗ ಚೀಟಿಗೆ ಎಷ್ಟು ಆನಂದವಾಯಿತೆಂದರೆ ಇಲ್ಲಿದ್ದ ಎಲ್ಲರಿಗೂ.

0: ಎಲ್ಲವೂ ತಾವು ಬಯಸಿದಂತೆಯೇ ನಡೆಯುತ್ತಿರುವುದಕ್ಕೆ ಸಮಾಧಾನ ಪಟ್ಟುಕೊಂಡು ತಾವು ಸ್ವಾಗತ ಭಾಷಣ ಮಾಡಬೇಕಿತ್ತಲ್ಲ ಅದನ್ನು ಬರೆಯೋದಕ್ಕೆ ಕೂತು
1: ಸನ್ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಎಂಟಿಯಂತ

0: ಏನ್ ನಡೀತಿಲ್ಲ. ರೋಜಾ ಎಲ್ಲಿ? ಎಲ್ಲಿ ರೋಜಾ? ಏನು ಮಾಡಿದಿ ಗೊತ್ತಿಲ್ಲ ನಿನ್ಗೆ? ಪಾಪ ವಾಯಾಗಿ ಬೆರಳಿಟ್ರೆ ಕಚ್ಚಾಕ ಬರೋಣಿಲ್ಲ ಅಲ್ಲ. ಹೆಂಡಿ ಇಚ್ಚಿದ್ರ ಹೇಳವ್ಗ
1: ಏನು ಮಾಡಿದಿ ರೋಜಾಗ?

0: அவமானமும் சரி முகாம் முச்சி கொள்ளுவன் தாய் ஜீகே குதியுவ நீரின ஹாகெ நடுவுத்தித்தரு. ದೂರದಲ್ಲಿ ಚದುರಿ ನಿಂತಿದ್ದ ಹುಡುಗರು ಅವರನ್ನೇ ನೋಡ್ತಾ ಇದ್ರು.
1: ಯಾವುದಾದ್ರು ಹತ್ತ ಚೇಂಬರ್ಗೆ ನಡೆದು ಕುರ್ಚಿಯಲ್ಲಿ ಕುಕ್ಕರಿಸಿ ಕೈ ಕೈ ಹಿಸುಕಿಕೊಂಡರು. ತಕ್ಷಣ ಏನ್ ಹೊಳೆಯಿತು?
0: ಇರಪ್ಪ ನಾನು

ನಾಳೆ ನಾಳೆ ಎಂದರೆ ನಾಳೆಯೇ ದಶಮಾನೋತ್ಸವ ಕಾರ್ಯಕ್ರಮವಿದೆ. ಹೀಗಿರುವಾಗ ಯೂನಿಯನ್ ಅಧ್ಯಕ್ಷನನ್ನೇ ಡಿಸ್ಮಿಸ್ ಮಾಡುವುದು ಎಂದರೆ ಒಂದೆತ್ತಿ ಕಾಲಿನ ಮೇಲೆ ತೆಗೆದುಕೊಂಡಂತೆ. ಇದನ್ನ ಜಿ ಕೆ ಮಾಸ್ಟರ್ ಅಂತ ಅನುಭವಿಗಳಿಗೆ ಯಾರು ಹೇಳಬೇಕು?

0: ಅತಿಥಿಗಳು ಬಂದಿದ್ರು. ಊರಿನ ಆಮಂತ್ರಿತರು ಹೆಂಡತಿ ಮಕ್ಕಳೊಂದಿಗೆ ಬಂದು ಕಾರ್ಯಕ್ರಮದಲ್ಲಿ ಕೂತಿದ್ರು. ಆದ್ರೆ ಹೆಂಡನ ಬಳಿ ಒಬ್ಬ ವಿದ್ಯಾರ್ಥಿ ಇರಲಿಲ್ಲ.
1: ಹಿರೇಪ್ಪನನ್ನ ಡಿಸ್ಮಿಸ್ ಮಾಡಿದ್ರಿಂದ
0: ಹುಡುಗರು ಸ್ಟ್ರೈಕ್ ಕೂಡಿದ್ರು.
2: ಹುಡುಗರು

0: ಬಂದು ಎಂದು ಕಾರ್ಯಕ್ರಮ ಮುಗಿದು
1: ಸಾಯಂಕಾಲದ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿ ಬಂದ ಅತಿಥಿಗಳನ್ನು ಅದೇ ದಿನ ಇಡೀ ಹೊತ್ತಿಗೆ ಸಾಗ ಹಾಕಲಾಯಿತು.
2: ಕಾಲೇಜಿಗೆ ರಜಾ ಘೋಷಿಸಿದ್ದರಿಂದ ಕಾಲೇಜಿನಲ್ಲಿ ಯಾರೂ ಇರಲಿಲ್ಲ. ಇಷ್ಟು ದಿನ ಕಾಲೇಜನ್ನು ಕಟ್ಟಿ ಅದನ್ನು ಶಿಸ್ತಿನಿಂದ ನಡೆಸಿಕೊಂಡು ಬಂದು ಈಗ ಕಶ್ಚಿತ್ ಗಿರಪ್ಪನಂತ ಬಾಲಕನಿಂದ ಸೋಲನ್ನು ಅನುಭವಿಸಬೇಕಾಯ್ತೆ. ಈ ಭಾಗದ ಹುಡುಗರು ಉಚ್ಚ ಶಿಕ್ಷಣ ಕಲಿಯಲೆಂದು ದೂರದ ಬೆಳಗಾವಿಗೆ ಹೋಗುವುದರ ಬದಲು ಇಲ್ಲೇ ಕಲಿಯಲೆಂದು ಅಷ್ಟು ದೂರ ಮತ್ತು ತುಟ್ಟಿಯ ಊರಿಗೆ ಹೋಗಿ ಕಲಿಯುವುದು ಬಡವರಿಗೆ ಎಲ್ಲಿಂದ ಸಾಧ್ಯವೆಂಬ ಘನ ಉದ್ದೇಶದಿಂದ ಕಾಲೇಜನ್ನು ಕಟ್ಟಲಾಗಿದೆ. ಮತ್ತು ಆ ಉದ್ದೇಶ ಈಡೇರಿದ್ದು ನಿಜ. ಆದರೆ ಹುಡುಗ ಯಾರು ತಮ್ಮ ಬಗ್ಗೆ ಇವತ್ತು ಕಾಳಜಿ ಮಾಡಲಿಲ್ಲ. ಅವರು ಯಾರು ನನ್ನನ್ನು ಗುರುತಿಸಲಿಲ್ಲ. ಕಿರಪ್ಪನಂತ ಯಕಷ್ಟೇ ಅಲ್ಕಟ್ಟ ಮಾತಿಗೆ ಬೆಲೆ ಕೊಟ್ಟನಿಲ್ಲ. ನನ್ನ ಮಾನ ಮರ್ಯಾದೆಯ ಬಗ್ಗೆ ಕಾಳಜಿ ಮಾಡಲಿಲ್ಲ.

அறிவே வேண்டும். நான் இருவரை ஒரு சொந்த காலேஜில் விட்டு கொட்டை கட்டி கட்டு நிட்டு என்று கொண்டு வந்தது தண்டம் என்றாய். ಇವರಿಗೆ ಶಿಸ್ತು ಬೇಡ, ಸ್ವಚ್ಛಂದತೆ ಬೇಕು ಎಂದಾಯ್ತು. ಈ ವಿಚಾರ ತಲೆಗೆ ಹೋಗುತ್ತಲೇ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ದುಃಖವಾಯಿತು. ಇಷ್ಟು ದಿನ 10 ಜನರಿಗೆ ಬೇಕಾದಾಗೆ ಬದುಕಿ ಈಗ ಬೇಡವೆಂದಾದ ಮೇಲೂ ಅವರ ಮಧ್ಯೆ ಬದುಕುವುದು ನಾಚಿಕೆಗೆ ಸಾಕಲ್ಲ. ಇಷ್ಟು ದಿನ ತಾವಂದುಕೊಂಡಂತೆ ಬದುಕಿಯಾಯ್ತು. ಹಿರಿಯರು ಹಾಕಿಕೊಟ್ಟ ಮಾರ್ಗವನ್ನು ತುಳಿದಿದ್ದಾಯ್ತು. ಇನ್ನು ಶಿವಲಿಂಗ ಎಂದು ಮನೆಯಲ್ಲಿದ್ದರಾಯ್ತು. ಇದೇ ಸರಿ ಎಂದು ಗಟ್ಟಿಯಾಗಿ ರಾಜೀನಾಮೆ ಬರೆಯತೊಡಗಿದ್ದರು.

ಜಗಳಾಗಬಹುದು, ಇನ್ನೇನೋ ಅನ್ನ ಆಗಬಹುದು. ನಾವು ಮುನ್ನೆಚ್ಚರಿಕೆ ತಗೋಬೇಕಾಗ್ತದ.

0: ಅದನ್ನ ಓದ್ಲ.
1: ನನಗಿದ್ರಾಗ ಆಸಕ್ತಿ ಇಲ್ಲ, ಆದ್ರೆ ಏನ್ ಮಾಡ್ಲಿ, ನನ್ ಡ್ಯೂಟಿ ನೋಡು.

0: ಶುರುವಾಯಿತು. ನಡುವ ಕೈಗಳಲ್ಲಿ ಆದರೆ ಇಟ್ಟು ಕೆಳಗೆ ಸಹಿ ನೋಡಿದರು.
1: ನಿಮ್ಮೊಲವಿನ
0: ತಕ್ಷಣ ಮೈಗೆ ವಿದ್ಯುತ್ ಆಘಾತವಾಗಿ ಸರಸರನೆ ಓದಿದರು.
2: ಹೇಳಿತು
1: ಸಾಕಷ್ಟು ವಯಸ್ಸಿನ ಅಂತರವಿದೆ.

ಕೇವಲರಾಗಿದ್ದೇನೆ. ಈಗ ನೀವು ನನ್ನ ಪ್ರೇಮವನ್ನು ಸ್ವೀಕರಿಸಲು ಕಳಕಳಿಯಿಂದ ತ್ರಿಕರಣ ಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇನೆ.

0: ಏರಿ ನಾಡಗಳ ನೇತ್ರರು ವಿರುದ್ಧ ದಿಕ್ಕಿನಲ್ಲಿ ಹರಿದಂತಾಯಿತು. ಪಡಗಿತ್ತು ಅವಸರವಾಗಿ ಏನೋ ತೊದಲುತ್ತ ಬಹುಶಃ ಎಂದುವಷ್ಟರಲ್ಲಿ ಕರೆಂಟ್ ಹೋಯ್ತು. ಕತ್ತಲಲ್ಲಿ ಬೆಳಕಿಗಾಗಿ ಎಂಬಂತೆ ಟೇಬಲಿನ ಮೇಲೆ ಕೈ ಆಡಿಸುವಾಗ ಅವಳ ಕೈ ಸಿಕ್ಕಿತು. ಕೈ ಕೈ ವಿಲಾಯಿಸಿದಳು.
1: ಜೀವ ವೀಣೆ ನೀಡು ಮಿಡಿತದ ಸಂಗೀತ
0: ಏನಾಗುತ್ತಿದೆ ಎಂದು ತಿಳಿಯುವಷ್ಟರಲ್ಲಿ ಯಾವುದೋ ಶಕ್ತಿಯ ಹರಿತಕ್ಕೆ ಸಿಕ್ಕಿ ರೋಜಾಳನ್ನು ತಪ್ಪಿ ಮುಟ್ಟಿಟ್ಟರು.

Thank you.

0: ಅಕ್ಷರಶಃ ಆನಂದದಿಂದ ಉನ್ಮತ್ತರಾಗಿದ್ದರು. ಬೆಳಗಿನ ಕಾರ್ಯಕ್ರಮದಲ್ಲಿ ಅವಮಾನವಾಗಿತ್ತಲ್ಲ, ಅದರ ಯಾವ ಕುರುಹು ಅವರ ನಡಿಗೆಯಲ್ಲಿರಲಿಲ್ಲ.
1: ಮೊದಲು ಎದ್ದವರಂತೆ ಕತ್ತೆತ್ತಿ ನಡೆಯುತ್ತಾ ಮನೆಗೆ ಹೋದರು, ಒಳಗೊಳಗೆ ನಗುತ್ತಿದ್ರು
2: ಮತ್ತು ಆ ನಗೆಯನ್ನು ಬಹುಪ್ರಯಾಸದಿಂದ ತಡೆ

ನಾನು ಹೆಂಡತಿಗೆ ದ್ರೋಹ ಬಗೆದವನಲ್ಲವೇ? ಹಾಗೆ ಸುಡುವ ಸುಖದ ಮುಂದೆ ದ್ರೋಹ ಶುದ್ಧವಾಗಿ ಕಟ್ಟಿತ್ತು.

ಹೀಗೆ ಮಾತ್ರರ ಹೃದಯದಲ್ಲಿ, ಅದು ಅಂತಹ ವಯಸ್ಸಾದ ಹೃದಯದಲ್ಲಿ ಪ್ರೇಮ ಪಲ್ಲವಿಸಿದ್ದನ್ನ, ಅದು ಹಾ ಹಾ ಅನ್ನುವಲ್ಲಿ ಹಬ್ಬಿ ಹೂ ಬಿಟ್ಟಿದ್ದನ್ನ ನಾವು ಪವಾಡವೇ ಎಂದು ಹೇಳ ಬಯಸುತ್ತೇವೆ.

0: ಹಿಂದಿನದಕ್ಕೂ ಎಷ್ಟು ವ್ಯತ್ಯಾಸವಿತ್ತೆಂದರೆ ಅದನ್ನವರ ಪೂರ್ವಶ್ರಮವೇ ಎನ್ನಬಹುದಾದಷ್ಟು.
1: ಉದಾಹರಣೆಗೆ ಈರಪ್ಪನನ್ನು ಡಿಸ್ಮಿಸ್ ಮಾಡಿದ ಆರ್ಡರ್ ವಾಪಸ್
2: ತೆಗೆದುಕೊಂಡು
0: ಜೊತೆಗೆ ಹ್ಯಾಗೂ ಇದು ಅವನ ಅಂತಿಮ ವರ್ಷ.
1: ನನ್ನ ಸೋಸ್ಬೇಕಂತಲ್ಲ ನನ್ನ ಈಗ ನನ್ನ ಗೆಲುವು ಕಂಡು ಅಸೂಯೆ ಪಡಲಿ ಎಂಬ ಕೊಳಕು ಬುದ್ಧಿಯು ಅವರಲ್ಲಿತ್ತು. ಜಿಕೆ ಪಾಠಗಳಲ್ಲೂ ಈಗೀಗ ವಾಚಾಲಿತನ ಹೆಚ್ಚಿತ್ತು.
0: ಅವರ ಸಂಸ್ಕೃತ ಕ್ಲಾಸ್ ಇದ್ದದ್ದು ವಾರಕ್ಕೆ 3 ಗಂಟೆ ಮಾತ್ರ. ಇನ್ನೊಮ್ಮೆ ಆದ್ರೂ ಆ ಕ್ಲಾಸಿಗೆ ಹೋಗುವ ಅವಕಾಶವಿದ್ರೆ ಎಷ್ಟು ಚೆನ್ನಾಗಿತ್ತಲ್ಲ ಅಂತ ಅನ್ಕೊಳ್ತಿದ್ರು.
2: ಚಿಕ್ಕ ಮಾಡುವ ನೆಪದಲ್ಲಿ ಲೈಬ್ರರಿಗೆ ಹೋಗಿ ರೋಜಳತ್ತ ದೃಷ್ಟಿ ಬೀರಿ ಬರ್ತಿದ್ದರು. ಅವಳು ಬಳಿ ಇದ್ದಾಗ ಒಂದು ಗುಡಿ ನೋಟ ಬೀರಿದರೆ ಸಾಕು.
1: ಈಗ ಹಂತ ಹಂತವಾಗಿ ಜಿ ಕೆ ಮಾಸ್ಟರ್ ಅವರೀಗ ನೀಟಾಗಿ ಬುಷ್ ಶರ್ಟ್ ಪ್ಯಾಂಟ್ ಹಾಕಿಕೊಂಡು ತಲೆ ಪಾಚ್ಕೊಂಡು ಬರ್ತಾ ಇದ್ರು.
0: ಈ ಹುದುಗನಿಗೆ ಎಡಪ್ರಾಯ ಅವನಿಗೆ
1: ಮುದಿ ಹುಚ್ಚಿರ್ಬೇಕು ಕಣ.
0: ಇನ್ನೇನು ರಿಟರ್ನ್ ಆಗ ಕಾಲ ಬಂತಲ್ಲ ಇದ್ದಷ್ಟು ದಿನ ಮಜಾ ಮಾಡೋಣ ಅಂತ.
1: ಆದ್ರೆ ಇವರೆಲ್ಲ ಉಡುಪಿನ ಬದಲಾವಣೆಯನ್ನು ಗಮನಿಸಿದರೆ ಹೊರತು ರೋಜಾ ಮತ್ತು ಜಿಕೆ ಮಧ್ಯ ಸಂಬಂಧ ಇದೆ ಎಂದು ಪತ್ತೆ ಹಚ್ಚಲಾಗಲಿಲ್ಲ.
0: ಆದ್ರೆ ಎಂಟಿಗೆ ಗೊತ್ತಿತ್ತು. ಇದೇ ನೆಪದಲ್ಲಿ ಎಂಟಿ ಜಿಕೆ ಮಾಸ್ತರರಿಗೆ ಆಪ್ತನಾಗ್ಬಿಟ್ಟ.
2: ಅವಳನ್ನು ಕಾಯಲು ಅವಳ ಚಲನವಲನಗಳನ್ನು ಗಮನಿಸುತ್ತಿರಲು
0: ಒಬ್ಬ ಚೀಲದ ಅವಶ್ಯಕತೆ ಇತ್ತು.
3: ಅದಕ್ಕೆ ಎಂಟಿ ಹೇಳಿ ಮಾಡಿಸಿದವ ಹೀಗೆ ತರುವಾಯ ತಾನೇ ಪ್ರಿನ್ಸಿಪಾಲ್ ಆಗಬೇಕೆಂಬುವ ಗಮನಿಕೆ ಉಳ್ಳವನು. ಎಂತ ಅವಕಾಶ ಬಿಟ್ಟನೇ
1: ಪ್ರಿನ್ಸಿಪಾಲ್ ಅವರ ಬದಲಾದ ಯಾವ ಉಡುಪನ್ನು ಆತ ಹೊಗಳುತ್ತಿದ್ದ.
2: ರೋಜಾ ಎಲ್ಲಿರುವರೆಂದು ಹೇಳುತ್ತಿದ್ದ. ಆಕೆ ಭಾರತದ ಇದ್ದರು ಸಾಧ್ಯವಾದರೆ ಏನೇನು ಮಾತಾಡಿದ್ದಾಳೆಂದು
0: ಎಂದು

0: ತಗೊಳ್ರಿ.
1: ಆಶ್ಚರ್ಯವೆಂದರೆ ತಾವು ಬರುವುದಾಗಿ
0: ಒಂದು ದಿನ ಟಿವಿಯಲ್ಲೇ ಉಳಿದು ಮಾರನೇ ದಿನ ಮನಭೋಜನ ಮುಗಿಸಿಕೊಂಡು ವಾಪಸ್ ಬರೋಣ.
2: ಕ್ಯಾಲ ಹುಡುಗರಂತ ಆ ಮುದಿ ಜೀಕೆ ಜೊತೆ ಅದೇನು ಮದುವೆಂದು ಟ್ರಿಪ್ಪಿಗೆ ಬರಲೇ ಇಲ್ಲ.
3: ಅಂದು ಇಂದು ಮುಕ್ಕಾಲು ಬಸ್ ಜನ

0: ಬೀದಿ ಮುಟ್ಟಿದಾಗ ಮಧ್ಯಾಹ್ನ 12 ಗಂಟೆ ಆಗಿದೆ.
1: ಬಸ್ಸಿನ ಧೂಳು ಬಿಸಿಲಿನ ಶೆಕೆಯಿಂದಾಗಿ ವಿದ್ಯಾರ್ಥಿಗಳಿಗೆ ಆಯಾಸವಾಗಿತ್ತು. ಅವರ ಮುಖಗಳ ಮೇಲೆ ಮತ್ತೆ ಕಳೆ ಬಂದಿದ್ದು ಎದುರಿಗೆ ತುಂಬಿ ಹರಿಯುತ್ತಿರುವ ನದಿಯನ್ನು ನೋಡಿದಾಗಲೇ.
2: ಹುಡುಗರಂತೂ ಜಿಕೆ ಮಾಸ್ತರು ಮರೆಯಾಗುವುದನ್ನೇ ಕಾಯ್ತಾ ಇದ್ರು.
1: ಅವರೇನಾದ್ರೂ ಒಮ್ಮೆ ಬಾತ್ರೂಮ್ಗೆ ಹೋದ್ರು
3: ಎನ್ ಟಿಯ ಮಾತನ್ನು ತಿರಸ್ಕರಿಸಿ ನದಿಗೆ ಒಳಬಿಟ್ರು.

ಹುಡುಗರಲ್ಲಿ ಸರ ಪಾಳಿಗೆ ಹೋಗಿರ್ರಿ. ನೀನ್ಯಾಕಿ ಕುಂತಿ? ನೀರು ಬಹಳ ಹಾಳೈತಿ. ಹುಡುಗರು ಈ ಚೀಜಾಕ್ ಹೋದಾರು. ಬರೀ ನಡಿ.

ನೋಡಿದರೆ ಇಲ್ಲಪ್ಪ ಬಹಳ ದೂರದಲ್ಲಿದ್ದ. ಸುಸ್ತಾದಂತಾಯ್ತು, ಕೈ ಕಾಲುಗಳಲ್ಲಿ ಶಕ್ತಿ ಉಳಿದಿತ್ತು. ಸೋಲೋದಿರಲಿ, ಜೀವ ಉಳಿದ್ರೆ ಸಾಕೆನಿಸ್ತು. ಬೆಲ್ಲನೆ ಕೈ ಬೀಸುವುದು ಸಾಧ್ಯವಾಗದಾಯ್ತು. ಸಾಗದಾಯ್ತು.

ಕಾರಣದಿಂದ ನಿಮ್ಮನ್ನು ಹೊತ್ತು ನೀರು ಹೊರಗೆ ತಂದು ಮಲಗಿಸಿದ. ಹೊಟ್ಟೆಯ ಮೇಲೆ ಭಾರ ಕುಡಿದ ನೀರನ್ನು ಹೊರಗೆ ತೆಗೆದ.

0: ಕಂಡು ಆಸ್ತಿಯಲ್ಲಿ ಓಡಿಸಿದ್ರು.
1: ಅವರು ಕಣ್ಣು ಬಿಟ್ಟು ನೋಡುವಾಗ ರೋಜಾ ತಮ್ಮ ಹಾಸಿಗೆಯ ಬಳಿ ಅಳುತ್ತಾ ಕುಳಿತಿರುತ್ತಾಳೆಂದು ತಿಳಿದಿದ್ದರು. ಆಕೆಯಲ್ಲಿ
2: ಸರ ಹೊರಗಡೆ ಕೂತರ್ರಿ, ಊಟನು ಮಾಡಿಲ್ಲ.
1: ಆಕೆಯನ್ ಜೊತೆ ಕುಳಿತಾಳೇನು?
2: ಇಲ್ರಿ ಸರ, ಹುಡುಗರು ಬೇರೆ ಹುಡುಗಿಯರು ಬೇರೆ ಕೂತರ್ರಿ.
1: ತುಸು ನೆಮ್ಮದಿಯಾಯ್ತು.
3: ಊಟ ಮಾಡಿಸಿ ಅದೇ ದಿನ ವಾಪಸ್ ಬಂದರು.

0: ಮಾತನಾಡಿ ತಮ್ಮ ಮುಂದಿನ ಜೀವನದ ಬಗ್ಗೆ ಒಂದು ತೀರ್ಮಾನಕ್ಕೆ ಬರಲೇಬೇಕು. ಆದರೆ ಅವಳಿನ್ನು ಬರ್ತಾಳೋ ಇಲ್ವೋ? ಪರೀಕ್ಷೆಯ ಸಂಸ್ಕೃತದ ಉತ್ತರ ಪತ್ರಿಕೆ ನನಗ ಬರ್ತದ, ಹೇಳಿ ಕಳಿಸ್ತೀನಿ, ಬಂದ್ಬಿಡು.
1: ಸಂಜೆ ಆರುವರೆಗೆ ಕತ್ತಲಾಗಿತ್ತು.
2: 7 ಗಂಟೆಗೆ ಸರಿಯಾಗಿ
1: ಸರಿಯಾಗಿ
2: ಜಿ ಕೆ ಮಾಸ್ತರರು ವರಾಂಡದ ಲೈಟುಗಳನ್ನು ಆರಿಸಿ
1: ಆರಿಸಿ
2: ಹೆಂಡತಿಗೆ ಗಂಜಿ ಕುಡಿಸಿ
1: ಕುಡಿಸಿ
2: ಮಲಗಿಸಿ
1: ಮಲಗಿಸಿ
2: ಗೇಟಿನ ಹೊರಗೆ ಕಾಯುತ್ತಾ

0: ಮುಂದಿನ ಬಾಗಿಲಿಕ್ಕಿ ಮೆಲ್ಲಗೆ ಸ್ಟಡಿ ರೂಮ್ಗೆ ಹೋದರು.
1: ಸಂಭ್ರಮದಿಂದ ಅವಳ ಎರಡೂ ಕೈಗಳನ್ನು ಹಿಡಿದುಕೊಂಡು ತಾವು ಕೂರುತ್ತಿದ್ದ ಟೇಬಲಿನ ಬಳಿಯ ಕುರ್ಚಿಯಲ್ಲಿ ಅವಳನ್ನು ಕುಳ್ಳಿರಿಸಿ ಎದುರಿನ ಕುರ್ಚಿಯಲ್ಲಿ ತಾವು ಕೂತರು.
2: ಮನವು
1: ತಮ್ಮ ಹೃದಯದಲ್ಲಿ ಹುಟ್ಟಾದದ್ದು ಏನೇನಿದೆಯೋ, ಆತ್ಮೀಯವಾದದ್ದು ಏನೇನಿದೆಯೋ ಅದೆಲ್ಲವನ್ನು ಅವಳ ವಶಕ್ಕೆ ಒಪ್ಪಿಸಿದ ಧನ್ಯತಾ ಭಾವದಲ್ಲಿ ಕುಳಿತಳು. ಇಲ್ಲಿವಳು ನನ್ನವಳೆ, ನನ್ನವಳು ಮಾತ್ರ.
3: ರೋಜಾ ಇದನ್ನೆಲ್ಲ ಸಂತೋಷಿಸಿದ್ದಳು. ಅವರು ಹಾಗೆ ನೋಡುತ್ತಿದ್ದರೆ ನಾಚಿ ದೃಷ್ಟಿ ತಪ್ಪಿಸಿದ್ದ.
0: ಅವಳು ಕೇಳುವುದು ಹೆಚ್ಚು, ಇವರು ನೋಡುವುದು ಹೆಚ್ಚು. ನೀನು ಬಾಯಿ ಬಿಟ್ಟು ಕೇಳಿದರೆ ಅವಳು ಪ್ರಾಣ ಕೇಳಿದ್ರು.
1: ಇದ್ರಾಗ ನಿನ್ ಪೇಪರ್ ತೆಗಿ.

ನಿಮಗೆ ಎಷ್ಟು ಬೇಕೋ ಅಷ್ಟು ಮಾರ್ಕ್ಸ್ ನೀವೇ ಹಾಕೋ.

0: ಆಯ್ತಾ?
1: ನೀವು ಸಮೀಪ ಇದ್ರ ನನಗೆ ಯಾವಾಗ ಸಿಗ್ತೇನೆ ಸರ?
0: ನಾವು ಯಾವಾಗ ಮದುವೆ ಆಗೋಣ
1: ಸರ? ರಿಸಲ್ಟ್ ಇದ್ದೀನ, ನಾನು ಹುಬ್ಳಿಗ್ ಬರ್ತೀನಿ, ನೀವು ಕೂಡ ಅಲ್ಲಿಗೆ ಬನ್ನಿ. ಅಶೋಕ್ ಕಳ್ಳದಾಗಿರ್ತೀನಿ, ಬರೋ ಮರಿನ.
0: ಹೆಂಡತಿಯನ್ನು ಒಳಗೆ ಇಟ್ಟುಕೊಂಡು ಮದುವೆಯ ಬಗ್ಗೆ ಮಾತನಾಡುವುದು ಅಷ್ಟು ಸರಿಯಲ್ಲ.

ಹೆಂಡತಿಯನ್ನು ನೋಡಿದರು. ಆಕೆ ಮಲಗಿದ್ದರು.

ಅಷ್ಟು ತಪ್ಪದೆ ಅಂತ್ಯಕ್ರಿಯೆ, ಅದರ ನಂತರದ ಕ್ರಿಯೆಗಳನ್ನು ಮಾಡಿದರು. ಆಮೇಲೆ ಜೀಕೆ ಹಾಳಾಗಲಿಲ್ಲ. ಹೆಂಡತಿಯ ಸಾವಿಗೆ ನಾನೇ ಕಾರಣ. ಅದು ಸಾವಲ್ಲ, ಕೊಲೆ. ರೋಜಾಳ ಮೋಹದಲ್ಲಿ ಹೆಂಡತಿಯ ಬಗೆಗಿನ ಕರ್ತವ್ಯಗಳಿಗೆ ಅವರು ಎರವಾಗಿದ್ದರು. ಬದುಕಿದ್ದಾಗ ಗಿರಿಜಮ್ಮನ ನಡುವಿನ ಅವರ ಬಾಂಧವ್ಯ ಅಷ್ಟೊಂದು ನಿಕಟವಾಗಿರಲಿಲ್ಲ. ನಿಜ, ರೋಜಾಳ ಸನಿಹದಲ್ಲಿ ಸಿಕ್ಕ ತೀವ್ರ ಪ್ರೀತಿಯ ಅನುಭವ ಅವರಿಗೆ ಗಿರಿಜಮ್ಮನಿಂದ ಸಿಕ್ಕಿರಲಿಲ್ಲ. ತಮ್ಮ ಕಟ್ಟು ನಿಟ್ಟಿನ ವ್ಯಕ್ತಿತ್ವದ ಆಳದಲ್ಲಿ ತೀವ್ರವಾದ ಮತ್ತು ಉತ್ಕಟವಾದ ಪ್ರೀತಿ ಅಡಗಿದ್ದನ್ನ ಮತ್ತು ಅದರ ಸಾಧ್ಯತೆಗಳನ್ನ ತೋರಿಸಿಕೊಟ್ಟವಳು ರೋಜಾ. ಆದರೆ ಪಾಪ ಪುಣ್ಯ ಎನ್ನುವುದೊಂದು ಇರುತ್ತಲ್ಲ. ಗಿರಿಜಮ್ಮನ ಗಮನಕ್ಕೆ ಬಾರದೆ ರೋಜಾಳ ಮೋಹ ಪಾಶಕ್ಕೆ ಸಿಲುಕಿದ್ದು ತಪ್ಪು.

ಹಿಟ್ಟಿನ ಕಣ್ಣ ಪಟ್ಟಿ ಕಟ್ಟಿಕೊಂಡು ಹೆರವರ ಮೆಚ್ಚುಗೆಗಾಗಿ ಚಡಪಡಿಸುವ ತಮ್ಮ ಹಳೆಯ ವ್ಯಕ್ತಿತ್ವದಲ್ಲಿ ಹೊಸವರೊಂದಿಗೆ ಹೊಸರು ಆಗಿ ಹೊಸ ಹೊಸ ಭಾವನೆಗಳಿಗೆ ಹಸಿದ ತಮ್ಮ ಈಗಿನ ವ್ಯಕ್ತಿತ್ವ ಇಲ್ಲಿ ಗಿರಿಶಪ್ಪನಿಗೆ ಈ ಅನುಭವ ಆಗಿರಲಿಲ್ಲ. ಮದುವೆಯಾದ ಹೊಸತರಲ್ಲಿ ತಮ್ಮ ಕಟ್ಟುನಿಟ್ಟಿನ ಜೀವನದ ಜೊತೆ ಅವಳು ಹೊಂದಾಣಿಕೆ ಮಾಡಿಕೊಂಡಾದ ಮೇಲೆ ಆ ಹೊಂದಾಣಿಕೆಗಳಿಗೆ ಅವಳು ಉಕ್ಕಿನ ಫ್ರೇಮ್ ಹಾಕಿದ್ದಳು. ಹೇಳಿ ತಿಳಿಸಿದ್ದರೆ ಆ ಫ್ರೇಮ್ ಮುರಿಯುತ್ತಿದ್ದಳೋ ಏನೋ. ಮಕ್ಕಳ ಆಸೆಗಾಗಿ ಆದರೂ ರೋಜಾಳನ್ನು ಒಪ್ಪುತ್ತಿದ್ಲು ಅಥವಾ ಒಪ್ಪುತ್ತಿರಲಿಲ್ಲ. ಪ್ರೇಮ ಪತ್ರ ಓದಿದಳೆಂದು ತೋರುತ್ತದೆ. ಗಂಡ ನನಗೆ ದ್ರೋಹ ಮಾಡುತ್ತಿದ್ದಾನೆ. ತಾನೆಂದು ಅವನ ಸುಖಕ್ಕೇಕೆ ತೊಂದರೆ ಎಂದು ತನ್ನ ಆಸೆ ಈಡೇರಿತೆಂದು ದ್ರೋಹದ ನೋವಿನಿಂದಲೋ. ಅಂತೂ ಶಿವನ ಪಾದ ಸೇರಿದಳು. ಕಟ್ಟುನಿಟ್ಟು ಎಂದು ಮಗನನ್ನು ಕಳೆದುಕೊಂಡೆ. ಈಗ ರೋಜಾ ಎಂದು ಹೆಂಡತಿಯನ್ನು ಕಳೆದುಕೊಂಡೆ. ಒಟ್ಟಾರೆ ನಾನು ಪಾಪಿ. ಆಗಲೇ ಅವರ ಮನಸ್ಸಿನಲ್ಲಿ ಶಿವಲಿಂಗ ದೇವರು ಇಣುಕಿ ಹಾಕಿದ ಬಚ್ಚಿಟ್ಟ ಕರಡಿಗೆಯಿಂದ ಶಿವಲಿಂಗವನ್ನು ತೆಗೆದುಕೊಂಡು ಅಂಗೈಯಲ್ಲಿಟ್ಟು ಚಿತ್ತವನ್ನು ಕ್ರೋಢೀಕರಿಸಲು ಪ್ರಯತ್ನಿಸಿದರು.

0: ದಿನಗಳು ಕಳೆದವು. ಮಾರನೇ ದಿನದ ದಿನಪತ್ರಿಕೆಯಲ್ಲಿ ಶುಕ್ರವಾರದಂದು ಬಿಎ ರಿಸಲ್ಟ್ ಪ್ರಕಟವಾಗುವುದೆಂದೇ ನೋಡಿದೆ ತಡ
1: ಜಿಕೆ ಚುರುಕಾದರು.
2: ಹುಬ್ಬಳ್ಳಿಗೆ ಹೋಗಿ ರೋಜಾಳನ್ನು ಕಂಡು ಮಾತನಾಡಬಹುದಲ್ಲ, ಮದುವೆ ವಿಚಾರ ಆಮೇಲೆ ನೋಡ್ಕೊಂಡ್ರಾಯ್ತು ಅಥವಾ ಇರ್ಲಿ ಎಂದು ಬ್ಯಾಂಕಿಗೆ ಹೋಗಿ 10,000 ರೂಪಾಯಿಗಳನ್ನು ತೆಗೆದುಕೊಂಡು
1: ಹುಬ್ಬಳ್ಳಿಯ ಬಸ್ ಹತ್ತಿದರು.
2: ಹುಬ್ಬಳ್ಳಿ ತಲುಪಿದಾಗ 11 ಗಂಟೆಯಾಗಿ ಸೀದಾ ಅಶೋಕ ಹೋಟೆಲ್ಗೆ ಹೋದರು. ರೋಜಾ ಬಂದಿರಲಿಲ್ಲ. ನನ್ನ ಕೇಳ್ಕೊಂಡು ರೋಜಾ ಅನ್ನುವ ಹೆಸರಿನ ಹುಡುಗಿ ಏನಾದ್ರೂ ಬಂದ್ರೆ ಈ ಕೀ ಕೊಡಿ. ಧಾರವಾಡದ ಬಸ್ ಹಿಡಿದು ಯೂನಿವರ್ಸಿಟಿ ಕ್ಯಾಂಪಸ್ಗೆ ರಿಸಲ್ಟ್ ಬೋರ್ಡ್ನಲ್ಲಿ ತಮ್ಮ ಕಾಲೇಜಿನ ರಿಸಲ್ಟ್ ನೋಡಿದರು. ನೋಡಿದರೆ ರೋಜಾ ಮತ್ತು ಕಿರಪ್ಪ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದರು. ಏನೋ ಮೋಸವಾಗಿದೆಯಲ್ಲ, ಇವರಿಬ್ಬರು ಖಂಡಿತ ಫಸ್ಟ್ ಕ್ಲಾಸ್ ಬರುವ ಪೈಕಿಯೇ ಅಲ್ಲ. ರೋಜಾ ಬಂದಿರಬಹುದು, ಏಕೆಂದರೆ ಉತ್ತರ ಪತ್ರಿಕೆಯನ್ನು ಅವಳು ಕೈಗೆ ಕೊಟ್ಟಿದ್ದೇನಲ್ಲ. ಆದ್ರೆ ಇವ ಹೇಗೆ ಈ ಪರಿಪಾಸಾದ? ಅಥವಾ ನನ್ನ ಗೆಳತಿಯ ಉತ್ತರ ಪತ್ರಿಕೆಗೂ ಇವಳೇ ಮಾರ್ಕ್ಸ್ ಹಾಕಿದ್ದಾಳಲ್ಲ, ಅದು ಅವನದ್ದಿರಬಹುದೇ? ಹೌದು, ಮೋಸವಾಯಿತು.
3: ಶರಣ್ರಿ ಸರ. ಓ, ನಿಮ್ ಕ್ಲಾಸ್ ನಿಮ್ ಕಾಲೇಜ್ಗ 6 ಫಸ್ಟ್ ಕ್ಲಾಸ್ ಬಂದವೆ. ಬೇಡ ಗಿಡ ಕೊಡ್ಸ್ರಿ.
2: ಕೊಡ್ಸಣ ಕೊಡ್ಸಣ. ಒಂದು ವೇಳೆ ಇದೇನಾದರೂ ನಿಜವಾಗಿದ್ರೆ ನನಗೆ ಗೊತ್ತಿಲ್ಲದೆ ರೋಜಾ ಕಿರಪ್ಪನನ್ನು ಪ್ರೀತಿಸುತ್ತಿದ್ದಳೆಂಬುದು ನಿಜವಾಯ್ತು ಅಂದ್ರೆ ಇಡೀ ವರ್ಷ ನಾನು ಮೂರ್ಖ ತರದ ಉತ್ಕಟಾವಸ್ಥೆಯಲ್ಲಿದ್ದೇನೆ.
4: ಅರೆ ಬರೆ ಆಶಾಭಾವನೆಯಂತೆ ಹುಬ್ಬಳ್ಳಿಗೆ ಬಂದರು. ಹೋಟೆಲ್ ತಲುಪಿದಾಗ ರಾತ್ರಿ 10 ಗಂಟೆಯಾಗಿ
3: ಸರ, ನಿಮ್ ಪೈಕಿ ಯಾರೋ ಬಂದರಿ?
2: ಬಂದಳಲ್ಲ
4: ಎಂದು ಮನಸ್ಸಿಗೆ ಕೌಸಿಯಾಯಿತು. ಲಘು ಬಗೆಯಿಂದ ಮೆಟ್ಟಿಲೇರಿ ಹೋಟೆಲ್ ರೂಮಿನಂತ ಹೋದರು. ಬಾಗಿಲಿಕ್ಕೆ ಬಾಗಿಲು ಕುಡಿದು ಕಾಯುತ್ತಾರೆ.
3: ಬಾಗಿಲು ತೆರೆದು ಎದುರಿಗೆ ನಿಂತಿದ್ದವನು ಕಿರಪ್ಪ. ವೀರಪ್ಪ ತಕ್ಷಣ ಬಂದವನೇ ಅವರನ್ನು ಹಿಡಿದು ಒಳಗೆ ನಡೆಸಿಕೊಂಡು
2: ಜೀಕೆಗೆ ಆಯಾಸವಾಗಿತ್ತು,
3: ಮೋಸವಾಗಿದ್ದರು, ಹಾಸ್ಯಾಸ್ಪದರಾಗಿದ್ದರು,
5: ರೋಜಾಳ ಕೈಯಿಂದ ಮಾರ್ಕ್ಸ್ ಹಾಕಿಸಿ ಭ್ರಷ್ಟಾಚಾರ ಮಾಡಿದ್ದರು, ಕಬಣಕ್ಕಾಗಿ ಅವರ ಹೆಂಡತಿಯನ್ನು ಕಳೆದುಕೊಂಡಿದ್ದರು.
4: ಏನಾದರೇನು, ಕಳೆದುಕೊಂಡದ್ದು ಮತ್ತೆ ವಾಪಸ್ ಬರುತ್ತದೆ?
3: ಇದನ್ನೆಲ್ಲ ನೆನೆದಂತೆ ನಾಚಿಕೆಯಾಗಿ ಮನಸ್ಸಿನಲ್ಲೇ ತಮ್ಮ ಮುಖದ ಮೇಲೆ ಥೂ ಎಂದು ಉಗುಳಿಕೊಂಡರು.
2: ಶಿವಲಿಂಗ ಶಿವಲಿಂಗ, ನನ್ ಯಾಕೆ ಹೋಯ್ತಿಲ್ಲೋ?
6: ಪಶ್ಚಾತ್ತಾಪದಿಂದ ರೋಜಾಳಲ್ಲಿ ಪ್ರದೇಶ ದೃಷ್ಟಿಯಿಂದ ಶಾಪ
5: ಸಾರಿ ಸರ, ನಾವೇನು ನಿಮ್ ಜೋಡಿ ಆಟ ಆಡ್ಬೇಕಂದ್ರಿ? ನೋಡೋಣ ಇವ್ರನ್ನ ಬುಟ್ಟಿಗೆ ಹಾಕು, ನಿನ್ 100 ರೂಪಾಯಿ ಕೊಡ್ತೀನಿ ಅಂತ ಗಿರೇಶ್ವರ ಬೆಟ್ಟ ಕಟ್ಟ.
7: ಆದ್ರ ನೀವು ಇಷ್ಟು ಸೀರಿಯಸ್ ಆಗಿ ಮೋಸ ಹೋಗ್ತೀರಾ ಅಂತ ನಮ್ಮಿಬ್ಬರಿಗೂ ಕಲ್ಪನೂ ಇರಕ್ಕಿಲ್ಲ.
5: ನಾ ಕೊಡ್ತಿದ್ದೆ ಪ್ರೇಮ ಪತ್ರನ ಕಿರಣ್ ಬರೀತಿದ್ದ, ನೀವು ಮೋಸ ಹೋದ್ ಹೋದಂಗ ನಾವು ಆತಿರ್ತಿದ್ವಿ. ಇದನ್ನೆಲ್ಲ ಹಿಂದ ಹೇಳಿ ನಿಮ್ ಕೈ ಕಾಲ್ ಕಟ್ಕೋಬೇಕಂತ ಹುಬ್ಳಿಗ್ ಬರ ಕೇಳಿದೆ. ತಪ್ಪಾದ್ರಿ ಸರ, ನನ್ ತಪ್ಪ ಮಾಫಿ ಮಾಡ್ರಿ ಸರ.
7: ಹೌದ್ರಿ ಸರ, ನೀವು ನನ್ ಗಂಡ ಆಗ್ಲಿಲ್ಲ ಯಾಕೋ ಒಂದ ಮನೆ ಉರಿತಿದ್ರಿ, ನಿಮ್ಮನ್ನ ದಾಟ ಆಡಿದ್ರೆ ಹೆಂಗಿರ್ತೈತ ಅಂತ ನಾನಾ ಬೆಟ್ಟಿದ್ರಿ. ನೀವು ದೊಡ್ಡವರು, ನಮ್ ಬೆಲೆ ಬೀಳಕ್ಕಿಲ್ಲ ಅಂತ ತಿಳಿದ್ರಿ. ಆದ್ರ ನೀವು ನಮ್ಮ ನಂಬಿಟ್ಟು ತಪ್ಪಾಯ್ತ್ರಿ ಸರ. ನಾನು ನಿಮ್ ಮಗ ಅಂತ ತಿಳ್ಕೊಂಡು ನಮ್ ತಪ್ಪ.

ನಿಹಡವೇ ಎದ್ದು ಸ್ಮಶಾನಕ್ಕೆ ಹೊರಟಂತೆ ಹೀಗೆ ಅಸ್ಥಿರವಾದ ಕಾಲುಗಳನ್ನಿಡುತ್ತಾ ರೈಲ್ವೆ ಸ್ಟೇಷನ್ನಿಗೆ ಬಂದರು.

예수님보다 이도 안그리 연락을 보내고 자아가 믿고 가르쳐

0: ಜಿಬಿ ಜಿಬಿ ಆಗಿದ್ರಿಂದ ಗುರುತು ಸಿಗ್ತಿರ್ಲಿಲ್ಲ. ಕೋರ್ಟಿನಲ್ಲಿದ್ದ ವಿಳಾಸ, ಅವರ ಹೆಸರಿನ ಡೈರಿ ನೋಡಿ ಅವರೇ ಸತ್ತರೆಂದು ಪತ್ರಿಕೆಯಲ್ಲಿ ಬಂತು.
1: ಆ ಊರಿನವರು ಒಂದು ದೊಡ್ಡ ಸಭೆ ಕರೆದು ಅವರ ಆತ್ಮಕ್ಕೆ ಶಾಂತಿ ಕೋರಿದ್ದಲ್ಲದೆ ಆ ಕಾಲೇಜಿಗೆ ಜಿಕೆ ಮಾಸ್ತರ ಹೆಸರನ್ನಿಟ್ಟರು.
2: ಮತ್ತು
1: ಅವರ ಪ್ರಿಯ ಚೇಲ ಎಂಟಿ ಅವರ ಪ್ರಿನ್ಸಿಪಾಲನ
2: ಶಾಪವಿರಬೇಕೆಂದುಕೊಂಡರು.

ಏನೋ ಹುಡುತ್ತಿತ್ತು.

ನಿಮ್ಮಿಬ್ಬರಿಗೂ ದೇವರು ದಿಂಡ್ರ ಬಗ್ಗೆ ನಂಬಿಕೆ ಐತೇನು? ಇರಾಕ ಬೇಕಂತಿಲ್ಲ ಬಿಡಿ. ಯಾಕಂದ್ರೆ ನಿಮಗೆ ಗೊತ್ತಿಲ್ಲಪ್ಪ, ಮನುಷ್ಯನೊಳಗ ಅಗಾಧ ಶಕ್ತಿ ಐತಿ. ನಾವು ನಮ್ಮ ನಮಗ ಅನುಕೂಲವಾದ ಸಣ್ಣ ಸಣ್ಣ ಭಾವನೆ ಇಟ್ಕೊಂಡು ಅದ್ರ ನಾವು ನೋಡು, ಈ ರೋಜಾನ ಭೇಟಿ ಆಗೋ ತನಕ ಈ ಪ್ರೀತಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇನ್ನು ಭೇಟಿ ಆಗೋ ತನಕ ಮತ್ಸರ ಗೊತ್ತಿರಲಿಲ್ಲ. ಅಥವಾ ಅದೇನು ಭಾವನೆಗಳು ಅಂತ ಹೇಳ್ತಾ ಇದ್ನಲ್ಲ, ಅವನ್ನಾದ್ರೂ ಬರೋಬ್ಬರಿ ತಿಳ್ಕೊಂಡಿದ್ರು. ಆದ ಈಗ ನನಗ್ ಖಾತ್ರಿ ಆಗಿದೆ, ನಿಮ್ಮೆಲ್ಲರ ದಯಿಂದ ಇನ್ನೊಂದು ಜನ್ಮ ತಾಯಿ ನೋಡಿದ್ರಪ್ಪ. ಈ ಸಂಬಳ ದಾಕಿವಲ್ಲ ಅದ್ರೊಳಗೇನು ದೊಡ್ಡದೈತಪ್ಪ, ದೊಡ್ಡದೈತಿ. ಅದು ನನ ಖಾತ್ರಿ ಆಗೈತೆ ಕರೆ. ಆದ್ರ ಹೇಳಕ್ ಬರಲಿಲ್ಲ. ನಾನು ಯಾರು, ನೀ ಯಾರು? ಏನೋ ಕೊಡ್ದೈತ ನಾ ಬಿಡು ಬಾಕಿ ನನಗದು ಕಾಣ್ತೋದಿಲ್ಲ. ಆದ್ರ ಕಾಣಬೇಕು ಅನ್ನೋ ಹಠ ಆಯ್ತು. ಬಹುಶಃ ಆ ದೊಡ್ಡದನ್ನೇ ನಮ್ಮ ಹಿರಿಯರು ಶಿವಲಿಂಗ ಸ್ವಾಮಿ ಅಂದ್ರು ಏನು. ನೀವಿಬ್ರಿ ಯಾಕೆ ಹಿಂಗ ಅದಿರಿ? ಹೇಳಿದ್ರಿ ಮುನ್ಸಿಪಾಲ್ಟಿ ಚೇರ್ಮನ್ರಿಗೆ ಹಳೆ ತಾರೀಖಾಗಿ ಒಂದು ಪತ್ರ ಬರ್ತದೆ. ಅವರು ನನ್ನ ಹಳೆ ಶಿಷ್ಯರು, ನನ್ನ ಮಾತ್ರ ದಾಖಲ. ನನ್ನ ಪತ್ರ ತೋರಿಸಿದ್ರೆ ನಿಮ್ಗೆ ನೌಕರಿ ಕೊಟ್ಟೆ ಕೊಟ್ಟ. ಅಲ್ಲೇ ಇರ್ಬೋದಲ್ಲ ಎಂದು ಹೇಳಿ ತಮ್ಮ ಬಳಿ ಉಳಿದಿದ್ದ ಹಣವನ್ನು ಒಂದು ಕವರ್ ಅನ್ನು ಕೊಟ್ಟರು. ಆ ಕವರ್ನಲ್ಲಿ ತಮ್ಮ ಮನೆಯನ್ನು ಕಿರೆಪ್ಪ ಮತ್ತು ರೋಜಾಳ ಹೆಸರಿಗೆ ಮಾಡಿದ ಉಯಿಲಿ. ಜಿಕೆ ಮಾಸ್ಟರ್ ಅಥವಾ ಅವರೀಗ ಯಾರೋ ಮಾರನೇ ದಿನ ಹೊರಡುವುದಕ್ಕೆ ಸಿದ್ಧರಾಗಿ ರೈಲ್ವೆ ಸ್ಟೇಷನ್ಗೆ ಬಂದರು. ಆಗ್ಲಿ ಮಕ್ಕಳೇ, ನಿಮ್ಮೆಲ್ಲರ ಪವಿತ್ರ ಆಸೆಗಳು ಏನೇನಿವೆಯೋ ಅವೆನ್ನೆಲ್ಲ ಶಿವಲಿಂಗ ಸ್ವಾಮಿ ಈಡೇರಿಸಲಿ.

0: राघवेंद्र के आर
1: प्रवीण एस हालमुत्तु
2: मिथुन एम
0: कार्तिक कुमार के आर
3: पूजा शेट्टी
4: भरत कुमार
5: नितिन नेगड़े
1: संदेश जोड़ी
0: कार्तिक एस कौशिक एम
3: विश्रांति पै शोभिता
1: हिन्नले गायन मत्तु संगीत निर्देशन कार्तिक भूषण ಮತ್ತು ರಾಘವೇಂದ್ರ ಸುರಾನಿ, ಗಾಯನ ಅರವಿಂದ ಟಿ ಎನ್ ವಿಶ್ರಾಂತಿ ಪೈ, ಬೆಳಕಿನ ವಿನ್ಯಾಸ ಮತ್ತು ರಂಗಸಜ್ಜಿಕೆ ಪ್ರಸಾದನ ಗುರುರಾಜ್ ಪಿವಿ, ನಾಟಕದ ಪರಿಕಲ್ಪನೆ ಮತ್ತು ನಿರ್ದೇಶನ ಶ್ರೀ ಶ್ರೀಕಾಂತ್ ಕುಮಟಾ, ವಿನ್ಯಾಸ ಸುಪ್ರೀತ.
6: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
8: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
9: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
10: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
11: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೇ ಕೇಳಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ?
1: ಏನು ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.